ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಬದುಕನ್ನ ಪ್ರೀತಿಸ್ತಾ ಸಾಗಿ, ಬದುಕು ನಮ್ಮನ್ನ ಪ್ರೀತಿಸುತ್ತೆ, ಸೋಲನ್ನ ನಗುತ್ತಾ ಸ್ವಾಗತಿಸಿ, ಗೆಲುವು ನಮ್ಮನ್ನ ಸ್ವಾಗತಿಸುತ್ತೆ ಎಂಬ ಒಂದು ಒಳ್ಳೆಯ ಮಾತಿನೊಂದಿಗೆ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮವನ್ನ ತಿಳಿಯೋಣ. ಇವತ್ತು ಅಕ್ಟೋಬರ್ 9, 2026 ಶುಕ್ರವಾರ, ಪರಾಭವ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಆಶ್ವಿಜ ಮಾಸ, ಕೃಷ್ಣ ಪಕ್ಷ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ.
1: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
0: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶ್ವ ಅಂಚೆ ದಿನದ ಬಗ್ಗೆ ಮಾಹಿತಿಯನ್ನ ಆರ್ಜೆ ಶ್ವೇತಾ ಅವರು ತಿಳಿಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನೆಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಹಾಗೆ ಪ್ರೌಢಶಾಲಾ ನಿವೃತ್ತ ಶಿಕ್ಷಕರಾದಂತ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕವಲಕ್ಕಿ ಅವರು ಸರ್ವಜ್ಞರು ಕೃಷಿಯ ಕುರಿತು ಹಾಗೆ ರೈತರ ಕುರಿತು ಹೇಳಿರುವ ವಿಚಾರಧಾರೆಯನ್ನ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
0: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಮಾವಿನ ಮರದ ಮಹತ್ವವನ್ನ ಆರ್ಜೆ ಅರ್ಪಿತಾ ಅವರು ತಿಳಿಸಿಕೊಡಲಿದ್ದಾರೆ.
1: ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
0: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ. ಇಂದಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು ತಿಳಿಸಿಕೊಡಲಿದ್ದಾರೆ.
2: 9:30 ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: ಇಂದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕ್ಷಮೆ ಕಾದಂಬರಿ ಬಗ್ಗೆ ಶಿವಮೊಗ್ಗದವರೇ ಆದಂತಹ ಬೃಂದ ಅವರು ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಾನೆ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
0: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. ಇಂದಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಸಂಕೋಲೆ ಎನ್ನುವಂತಹ ಕಥೆಯ ಕುರಿತು ಆರ್ಜೆ ರಕ್ಷಿತಾ ಹೊಳ್ಳ ಮಾಹಿತಿ ಹೇಳುವರು. 11:30
1: ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 11:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಂಗಳೂರು ಬನ್ಸ್ ಗೋಲಿ ಬಜೆ ಕುರಿತು ಮಾಹಿತಿಯನ್ನ ಆರ್ಜೆ ಮಹಾಲಕ್ಷ್ಮಿ ತಿಳಿಸಿಕೊಡುವರು.
1: 11:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. 12:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
0: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: 12:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00ಕ್ಕೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ.
0: ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಪ್ಯಾರಾಚೂಟ್ ಕುರಿತ ಕುತೂಹಲಕಾರಿ ಮಾಹಿತಿಯನ್ನ ಆರ್ಜೆ ಶ್ರೀಧರ್ ಅವರು ತಿಳಿಸಿಕೊಡಲಿದ್ದಾರೆ.
1: ಸಂಜೆ 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರ

0: ಪ್ರಸಾರವಾಗಲಿದೆ.
1: ಇಂದಿನ ಬಿಸಿನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಕಲೆಕ್ಷನ್ಸ್ ಅಂಗಡಿಯ ಕುರಿತು ಮಾಹಿತಿಯನ್ನ ಆರ್ಜೆ ಅರ್ಪಿತ್ ಅವರು ತಿಳಿಸಿಕೊಡಲಿದ್ದಾರೆ.
0: ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು,
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಿಂಬೆ ಕೃಷಿಯ ಕುರಿತ ಮಾಹಿತಿಯನ್ನ ಆರ್ಜೆ ಶ್ರೀಧರ್ ಅವರು ತಿಳಿಸಿಕೊಡಲಿದ್ದಾರೆ.
0: ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರ್ ಅವರು.
1: ರಾತ್ರಿ 8:20ಕ್ಕೆ
0: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 6:00ಗಂಟೆಯವರೆಗೆ
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹೀಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೈ ಡಿಯರ್ ಸ್ನೇಹಿತರೆ, ಬೆಳಗ್ಗಿನ ಈ ಪಾಸಿಟಿವ್ ಸಮಯದಲ್ಲಿ ಪಾಸಿಟಿವ್ ವಿಷಯದ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಆ ವಿಷಯ ಏನು ಅಂತಂದ್ರೆ, ಗ್ರಹಿಕೆಯಿಂದ ಕಲಿಕೆಯವರೆಗೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಗ್ರಹಿಕೆಯಿಂದ ಕಲಿಕೆಯ ಜರ್ನಿ ಶುರು ಮಾಡ್ತೀನಿ. ಒಂದಾನೊಂದು ಊರ್ನಲ್ಲಿ ಮಂಜು ಅನ್ನೋ ಒಬ್ಬ ಸಣ್ಣ ಹುಡುಗ ಇದ್ದ. ಅವನಿಗೆ ಸೈಕಲ್ ಕಲಿಯೋದಕ್ಕೆ ತುಂಬಾ ಆಸೆ ಇತ್ತು. ಅಪ್ಪ ಸೈಕಲ್ ತಂದ್ಕೊಡ್ತಾರೆ. ಆಗ ಅಪ್ಪ ಸೈಕಲ್ ಏನೋ ತಂದ್ಕೊಟ್ರು, ಆದ್ರೆ ಮಂಜುಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಅವನು ಯಾವಾಗ್ಲೂ ಬೀಳ್ತಾನೆ ಇರ್ತಿದ್ದ. ಮಂಜು ಪ್ರತಿ ಸಾರಿ ಬಿದ್ದಾಗ ಅಪ್ಪ ಏನ್ ಹೇಳ್ತಿದ್ರು ಅಂತಂದ್ರೆ, ಸರಿ, ಬೀಳೋದು ಸಹಜ ಮಂಜು, ಆದ್ರೆ ಈಗ ನೀನು ಒಂದ್ ವಾರ ಪೂರ್ತಿ ನಿನಗಿಂತ ಚೆನ್ನಾಗಿ ಸೈಕಲ್ ಓಡಿಸೋರನ್ನ ಗಮನಿಸು, ಆಗ ನಿಂಗೆ ಐಡಿಯಾ ಸಿಗ್ಬಹುದು ಅಂತ ಒಂದು ಟಿಪ್ಸ್ ಕೊಡ್ತಾರೆ. ಆಗ ಮಂಜು ಅಪ್ಪ ಹೇಳಿದ ಟಿಪ್ಸ್ ಅನ್ನ ಫಾಲೋ ಮಾಡ್ತಾನೆ. ಬೇರೆ ಹುಡುಗರು ಸೈಕಲ್ ಓಡಿಸ್ತಾ ಇದ್ದಿದ್ದ ರೀತಿ ಅಂದ್ರೆ, ಹ್ಯಾಂಡಲ್ ಹೇಗೆ ತಿರುಗಿಸ್ತಾರೆ, ಪೆಡ್ಲ್ ಮೇಲೆ ಯಾವ ರೀತಿ ಕಾಲಿಡ್ತಾರೆ, ಹಳ್ಳ ದಿನ್ನೆ ಬಂದಾಗ ಬಾಡಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಕೇವಲ ಕಣ್ಣುಗಳಿಂದ ಎಲ್ಲವನ್ನು ಗ್ರಹಿಸಿದ. ನಂತರ 2ನೇ ವಾರ ಮಂಜು ಮತ್ತೆ ಸೈಕಲ್ ಏರಿದ. ಈ ಬಾರಿ ಅವನು ಬಿದ್ದು ಹೋಗ್ಲಿಲ್ಲ. ಯಾಕಂದ್ರೆ ಅವನ ಕಣ್ಣು ಮತ್ತು ಕಿವಿಗಳು ಗ್ರಹಿಸಿದ ಮಾಹಿತಿ ಅವನ ಮೆದುಳು ಈಗ ಅಳವಡಿಸಿಕೊಂಡಿದೆ. ತಿರುವು ಬಂದಾಗ ಹ್ಯಾಂಡಲ್ ಜೊತೆಗೆ ದೇಹವನ್ನು ಸ್ವಲ್ಪ ಒಳಗೆ ಬಾಗಿಸಬೇಕು ಅಂತ ಅವನಿಗೆ ಅನಿಸಿತು.

ಮೊದಲು ನಮ್ಮ ಸುತ್ತಲ ವಾತಾವರಣವನ್ನ ಗಮನವಿಟ್ಕೊಂಡು ಗ್ರಹಿಸಬೇಕು. ನಂತರ ಅದನ್ನ ನಮ್ಮ ಅನುಭವಕ್ಕೆ ತಕ್ಕಂತೆ ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಅಭ್ಯಾಸ ಮಾಡ್ಕೊಳ್ಬೇಕು. ಆಗ ಮಾತ್ರ ಆ ವಿಷಯ ನಮ್ಮ ಕಲಿಕೆಯಲ್ಲಿ ಭಾಗವಾಗುತ್ತೆ. ಸೊ ಸ್ನೇಹಿತರೆ, ಯಾವುದನ್ನಾದ್ರೂ ಕಲಿಯೋದಕ್ಕೆ ಕಣ್ಣು ಮತ್ತು ಕಿವಿಯನ್ನ ತೆರೆದಿಡಿ, ಹಾಗೆ ಮನಸ್ಸನ್ನ ಸಿದ್ಧವಾಗಿಡಿ ಅಂತ ಹೇಳ್ತಾ, ಈ ಒಂದು ಪಾಸಿಟಿವ್ ವಿಷಯ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ಮತ್ತೊಂದು ಪಾಸಿಟಿವ್ ಎನರ್ಜಿ ಕೊಡೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದ್ರೆ, ಇವತ್ತು ನಾವು ಕಲಿಬೇಕಾದ ಮುಖ್ಯ ಪಾಠ ಅಂತಾನೆ ಅನ್ಕೊಳ್ಳಿ, ಇನ್ನೊಬ್ಬರನ್ನ ಅಳಿಯೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ಅಂದ್ರೆ ಇನ್ನೊಬ್ಬರನ್ನ ಟೀಕ್ಸೋದಾಗ್ಲಿ, ತೀರ್ಪು ಕೊಡೋದಾಗ್ಲಿ, ಅಥವಾ ಮಾಪನ ಮಾಡೋದ್ಕಿಂತ ಮುಂಚೆ ನಿಮ್ಮ ಸಾಮರ್ಥ್ಯ, ನಿಮ್ಮ ದೌರ್ಬಲ್ಯ ಮತ್ತು ನಿಮ್ಮ ಮನಸ್ಸಿನ ಬಗ್ಗೆ ನಿಮಗೆ ಎಷ್ಟು ಗೊತ್ತಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ನೀತಿ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೂರಲ್ಲಿ ಒಬ್ಬ ಗುರು ಮತ್ತು ಅವರ 4 ಶಿಷ್ಯರು ಇರ್ತಾರೆ. ಈ ಶಿಷ್ಯರೆಲ್ಲ ತಾವು ಬಹಳ ಬುದ್ಧಿವಂತರು, ಜ್ಞಾನಿಗಳು ಅಂತ ತಿಳ್ಕೊಂಡಿರ್ತಾರೆ ಮತ್ತು ಉಳಿದ ಶಿಷ್ಯರನ್ನೆಲ್ಲ ಸದಾ ಮಾಪನ ಮಾಡ್ತಾ ಇರ್ತಾರೆ. ಒಂದು ದಿನ

ಗುರುಗಳು ಎಲ್ಲರನ್ನು ಕರೆದು, ನಾಳೆ ಬೆಳಗ್ಗೆ ನೀವು ನಾಲ್ಕು ಜನರು ಬೇರೆ ಬೇರೆ ದಾರಿಯಲ್ಲಿ ಊರಿನಿಂದ ಹೊರಗೆ ಹೋಗಿ. ಸಂಜೆ ಹಿಂತಿರುಗುವಾಗ ನೀವು ಯಾರನ್ನೂ ಮಾತನಾಡಿಸಬಾರದು, ಯಾರನ್ನೂ ಅಳೆಯಬಾರದು, ಯಾರ ಬಗ್ಗೆಯೂ ಕೂಡ ಅಭಿಪ್ರಾಯ ರೂಪಿಸಬಾರದು. ಅಕಸ್ಮಾತ್ ಯಾರನ್ನಾದರೂ ನೀವು ಆ ರೀತಿ ಮಾಪನ ಮಾಡಿದರೆ, ನನ್ನ ಬಳಿ ಬರುವ ಮುಂಚೆ ನೀವೇ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ನಿಮ್ಮ ಮಾಪನ ಮಾಡಿಕೊಳ್ಳಬೇಕು ಅಂತ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ಇದಕ್ಕೆ ಶಿಷ್ಯರೆಲ್ಲ ಒಪ್ಕೊಂಡು ಹೊರಡ್ತಾರೆ. ಆಗ ಮೊದಲನೆಯ ಶಿಷ್ಯ ಹೋಗುವಾಗ ದಾರಿಯಲ್ಲಿ ಒಬ್ಬನು ಜೋರಾಗಿ ನಗುತ್ತಾ ವಿಚಿತ್ರವಾಗಿ ಕುಣಿತಾ ಇದ್ದ. ಇದನ್ನ ನೋಡಿದ ಶಿಷ್ಯ ತಕ್ಷಣ ಮನಸ್ಸಿನಲ್ಲಿ ಅಂದ್ಕೊಂಡ, ಛೇ, ಇವನೆಂತ ಹುಚ್ಚ, ಬುದ್ಧಿ ಇಲ್ಲದವನು. ಆದರೆ ಗುರುಗಳ ಮಾತು ನೆನಪಾಗಿ ಅವನು ಆ ಕಲ್ಲಿನ ಮೇಲೆ ಕೂತ್ಕೊಂಡು ತನ್ನನ್ನು ತಾನೇ ಕೇಳ್ಕೊಂಡ, ನನಗೆ ಯಾಕೆ ಇವನ ನಡತೆ ವಿಚಿತ್ರ ಅನ್ಸಿತು? ನಾನು ಇವನ ನಗುವನ್ನ ಯಾಕೆ ಸ್ವೀಕರಿಸಲು ತಯಾರಿಲ್ಲ? ಬಹುಶಃ ನನ್ನ ಮನಸ್ಸು ಇನ್ನು ಸಂಪೂರ್ಣವಾಗಿ ಶಾಂತವಾಗಿಲ್ಲ, ಅದಕ್ಕೆ ನಾನು ಬೇರೆಯವರ ಖುಷಿಯನ್ನ ಸಹಿಸಲಾಗುತ್ತಿಲ್ಲವೇ ಅಂತ ಶಿಷ್ಯ ಅನ್ಕೊಳ್ತಾನೆ. ಹಾಗೆ ಎರಡನೇ ಶಿಷ್ಯ ಹೋಗುವಾಗ ದಾರಿಯಲ್ಲಿ ಒಬ್ಬ ರೈತ ಮಣ್ಣಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಅಯ್ಯೋ, ಇವನಿಗೆ ಬೇರೆ ಕೆಲಸವೇ ಸಿಗ್ಲಿಲ್ಲವೇ, ಇವನು ಬರೀ ಮಣ್ಣಿನಲ್ಲೇ ದುಡಿಯುತ್ತಿದ್ದಾನಲ್ಲ ಎಂದು ಮಾಪನ ಮಾಡಿದ. ತಕ್ಷಣ ಅವನು ಸಹ ಆ ಕಲ್ಲಿನ ಮೇಲೆ ಕೂತ್ಕೊಂಡು, ನಾನು ಯಾಕೆ ದುಡಿಮೆಯನ್ನ ಹೀಗೆ ಅಳೆಯುತ್ತಿದ್ದೇನೆ? ನಾನು ಬೆವರು ಸುರಿಸಲು ತಯಾರಿಲ್ಲವೇ? ನನ್ನ ಕೆಲಸ ಇವನ ಕೆಲಸಕ್ಕಿಂತ ಶ್ರೇಷ್ಠ ಅಂತ ನಾನು ಯಾಕೆ ಅಂದ್ಕೊಂಡೆ ಅಂತ ಎರಡನೇ ಶಿಷ್ಯ ಮನಸ್ಸಲ್ಲಿ ಅನ್ಕೊಳ್ತಾನೆ. ಸಂಜೆ ನಾಲ್ಕು ಜನ ಶಿಷ್ಯರು ಹಿಂದಿರುಗಿದರು. ಆಗ ಗುರುಗಳು, ಹೇಗಿತ್ತು ನಿಮ್ಮ ದಿನ? ನಗುತ್ತಾ ಕೇಳಿದರು. ಆಗ ಶಿಷ್ಯರು ಹೇಳ್ತಾರೆ, ಗುರುಗಳೇ, ನಾವು ಬೇರೆಯವರನ್ನ ಮಾಪನ ಮಾಡೋದಕ್ಕೆ ಹೋದಾಗ್ಲೆಲ್ಲ ಕೊನೆಗೆ ನಮ್ಮನ್ನ ನಾವೇ ಪರೀಕ್ಷಿಸಿಕೊಳ್ಳಬೇಕಾಯಿತು. ಗುರುಗಳೇ, ನಾವು ಬೇರೆಯವರಲ್ಲಿ ಕಂಡ ದೋಷಗಳು ವಾಸ್ತವವಾಗಿ ನಮ್ಮೊಳಗಿನ ದೋಷಗಳೇ ಆಗಿದ್ದವು ಅಂತ ಶಿಷ್ಯರು ಹೇಳ್ತಾರೆ. ಸ್ನೇಹಿತರೆ, ಇವತ್ತಿನ ಪಾಠ ಇದು. ಏನಪ್ಪ ಅಂತಂದ್ರೆ, ಯಾರಾದರೂ ತಪ್ಪು ಮಾಡಿದಾಗ, ನಮ್ಮ ಮನಸ್ಸಿಗೆ ಬೇಜಾರಾದಾಗ ಅಥವಾ ಕೋಪ ಬಂದಾಗ, ಇನ್ನೊಬ್ಬರ ಕಡೆ ಬೊಟ್ಟು ಮಾಡೋದಕ್ಕಿಂತ ಮುಂಚೆ ಒಂದು ಕ್ಷಣ ನಿಲ್ಲಿ, ನಿಮ್ಮೊಳಗೆ ಇಣುಕಿ ನೋಡಿ. ನಾವು ಯಾರನ್ನ ಟೀಕಿಸ್ತಿದ್ದೇವೋ ಆ ಗುಣಕ್ಕೆ ಸಂಬಂಧಿಸಿದ ಏನೋ ಒಂದು ಅಪೂರ್ಣತೆ ನಮ್ಮಲ್ಲಿ ಇರುತ್ತೆ. ನೀವು ಇನ್ನೊಬ್ಬರನ್ನ ತಪ್ಪು ಅಂತ ಮಾಪನ ಮಾಡುವಾಗ ವಾಸ್ತವವಾಗಿ ನಿಮ್ಮದ್ದೇ ಮೌಲ್ಯಗಳು, ನಿಮ್ಮದ್ದೇ ಕಲ್ಪನೆಗಳು ಮತ್ತು ನಿಮ್ಮದ್ದೇ ಗೊಂದಲಗಳ ಬಗ್ಗೆ ಆಚೆ ತೋರಿಸುತ್ತೆ ಅಷ್ಟೆ. ಸೊ ಸ್ನೇಹಿತರೆ, ಬೆಳಗ್ಗಿನ ಈ ಹೊಸ ದಿನದಲ್ಲಿ ಒಂದು ಪ್ರತಿಜ್ಞೆ ಮಾಡೋಣ. ಇವತ್ತಿನಿಂದ ನಾವು ಯಾರನ್ನೂ ಮಾಪನ ಮಾಡೋದಿಲ್ಲ. ಬದಲಿಗೆ ನಮ್ಮನ್ನ ನಾವು ತಿಳಿದುಕೊಳ್ಳಲು ಒಂದು ಹೆಜ್ಜೆ ಇಡಬೇಕು. ನಮ್ಮನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಂಡರೆ ಈ ಜಗತ್ತು ತಾನಾಗಿಯೇ ನಮಗೆ ಸುಂದರವಾಗಿ ಕಾಣಿಸುತ್ತೆ. ಏನಂತೀರಾ? ಸೊ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಡಿಜಿಟಲ್ ಯುಗದ ವಾಟ್ಸ್ಆಪ್, ಇಮೇಲ್, ಇನ್ಸ್ಟಾಗ್ರಾಮ್ಗಳನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಒಂದು ಕಾಲದಲ್ಲಿ ನಮ್ಮ ಭಾವನೆಗಳನ್ನು, ಕಾಯುವಿಕೆಯನ್ನು, ಪ್ರೀತಿಯನ್ನು ಹೊತ್ತು ತರುತ್ತಿದ್ದ ಆ ಕೆಂಪು ಬಣ್ಣದ ಅಂಚೆ ಪೆಟ್ಟಿಗೆ ಮತ್ತು ಅದರ ಹಿಂದಿರುವ ರೋಚಕ ಜಗತ್ತಿಗೆ ಪಯಣವನ್ನ ಮಾಡ್ತಾ ಇದ್ದೇವೆ. ಯಾಕೆ ಗೊತ್ತಾ? ಇವತ್ತು ವಿಶ್ವ ಅಂಚೆ ದಿನ, ವರ್ಲ್ಡ್ ಪೋಸ್ಟ್ ಡೇ. ಪ್ರತಿಯೊಂದು ದೇಶಕ್ಕೂ ತಮ್ಮದೇ ಆದ ಅಂಚೆ ವ್ಯವಸ್ಥೆ ಇತ್ತು. ಆದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪತ್ರ ತಲುಪಿಸುವುದು ಆ ಕಾಲದಲ್ಲಿ ದೊಡ್ಡ ಸಾಹಸವಾಗಿತ್ತು. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು 1874 ಅಕ್ಟೋಬರ್ 9 ಸ್ವಿಟ್ಜರ್ಲೆಂಡ್ನ ಬರ್ನ್ ನಗರದಲ್ಲಿ 22 ದೇಶಗಳು ಒಟ್ಟಾಗಿ ಸೇರಿ ಯೂನಿವರ್ಸಲ್ ಪೋಸ್ಟಲ್ ಅನ್ನ ಸ್ಥಾಪಿಸಿದವು. ನಂತರ 1969 ಜಪಾನಿನ ಟೋಕಿಯೋದಲ್ಲಿ ನಡೆದ ಯುಪಿಯು ಸಮಾವೇಶದಲ್ಲಿ ಭಾರತದ ಹಿರಿಯ ಅಂಚೆ ಅಧಿಕಾರಿಯಾಗಿದ್ದ ಆನಂದ್ ಮೋಹನ್ ನಾರಾಯಣ್ ಅವರ ಸೂಚನೆಯಂತೆ ಈ 9 ಜಗತ್ತಿನಾದ್ಯಂತ ವಿಶ್ವ ಅಂಚೆ ದಿನ ಅಂತ ಆಚರಿಸಲು ನಿರ್ಧರಿಸಲಾಯಿತು. ಸೊ ಪ್ರತಿಯೊಂದು ಅಂಚೆ ಕಚೇರಿಯದ್ದು ಒಂದೊಂದು ಅದ್ಭುತ ಕಥೆ ಇದೆ ಸ್ನೇಹಿತರೆ. ಆ ಕಥೆಯ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ವಿಶ್ವ ಅಂಚೆ ದಿನ. ಈ ಅಂಚೆ ದಿನವನ್ನ ಯಾಕೆ ಆಚರಿಸಲಾಯಿತು ಅಂತ ತಿಳಿಸಿದ್ದಾಯ್ತು. ಈಗ ಪ್ರತಿಯೊಂದು ಅಂಚೆ ಕಚೇರಿಯದ್ದು ಒಂದೊಂದು ಅದ್ಭುತ ಕಥೆ ಇದೆ. ಆ ಕತೆ ಏನು ಅಂತ ನಾವೀಗ ತಿಳಿಯೋಣ. ಮೊದಲನೇದಾಗಿ ಹಿಕ್ಕಿಂ, ವಿಶ್ವದ ಅತ್ಯಂತ ಎತ್ತರದ ಅಂಚೆ ಕಚೇರಿ. ನಮ್ಮ ಭಾರತದ ಹಿಮಾಚಲ ಪ್ರದೇಶದ ಸ್ಪಿತಿ ಕಣಿವೆಯಲ್ಲಿ ಸಮುದ್ರ ಮಟ್ಟಕ್ಕಿಂತ 14,567 ಅಡಿ ಎತ್ತರದಲ್ಲಿ ಹಿಕ್ಕಿಂ ಎಂಬ ಸಣ್ಣ ಹಳ್ಳಿ ಇದೆ. ಅಲ್ಲಿ ಪ್ರಪಂಚದ ಅತ್ಯಂತ ಎತ್ತರದ ಅಂಚೆ ಕಚೇರಿ ಇದೆ. ಅಲ್ಲಿಗೆ ಹೋಗುವ ಪ್ರವಾಸಿಗರು ಹಿಮದ ನಡುವೆ ನಿಂತು ತಮ್ಮ ಪ್ರೀತಿ ಪಾತ್ರರಿಗೆ ಪೋಸ್ಟ್ ಕಾರ್ಡ್ ಬರೆದು ಕಳುಹಿಸುವುದೇ ಒಂದು ದೊಡ್ಡ ಸಂಭ್ರಮ. ಇನ್ನು ಎರಡನೇದಾಗಿ ದಾಲ್ ಲೇಕ್, ಅಂದ್ರೆ ದಾಲ್ ಸರೋವರ, ತೇಲುವ ಅಂಚೆ ಕಚೇರಿ. ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದಲ್ಲಿ ದೋಣಿ ಮೇಲೆಯೇ ಒಂದು ಸುಂದರವಾದ ಅಂಚೆ ಕಚೇರಿ ಇದೆ. ಸರೋವರದಲ್ಲಿ ತೇಲ್ತಲೆ ಅಂಚೆ ಸೇವೆ ನೀಡುವುದು ಮತ್ತು ಪ್ರವಾಸಿಗರಿಗೆ ಅಂಚೆ ಚೀಟಿಗಳನ್ನು ನೀಡುವುದು ಇದರ ವಿಶೇಷ. ಇನ್ನು ಮೂರನೇದಾಗಿ ವಾನುವಾಟು, ನೀರಿನೊಳಗಿನ ಅಂಚೆ ಕಚೇರಿ. ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ವನುವಾಟು ಎಂಬ ದ್ವೀಪದಲ್ಲಿ ಸಮುದ್ರದ ಆಳದಲ್ಲಿ ಒಂದು ಅಂಚೆ ಕಚೇರಿ ಇದೆ. ಇಲ್ಲಿಗೆ ಪತ್ರ ಹಾಕ್ಬೇಕು ಅಂತಂದ್ರೆ ನೀವು ಸ್ಕೂಬಾ ಡೈವಿಂಗ್ ಮಾಡಿಕೊಂಡು ಹೋಗ್ಬೇಕು. ವಿಶೇಷ ವಾಟರ್ ಪ್ರೂಫ್ ಪೋಸ್ಟ್ ಕಾರ್ಡ್ಗಳನ್ನ ಮಾತ್ರ ಇಲ್ಲಿ ಬಳಸಲಾಗುತ್ತೆ. ಇನ್ನು ನಾಲ್ಕನೇದಾಗಿ ಗ್ಯಾಲಪಗೋಸ್ ದ್ವೀಪದ ಪೋಸ್ಟ್ ಆಫೀಸ್, ಬೇ ಅಂಚೆ ಚೀಟಿಯ ಬೇಡದ ಜಾಗ. ಈಕ್ವೆಡಾರ್ನ ಗ್ಯಾಲಪಗೋಸ್ ದ್ವೀಪದಲ್ಲಿ 18ನೇ ಶತಮಾನದಿಂದಲೂ ಇರುವ ಒಂದು ಮರದ ಪಿಪಾಯಿ ಇದೆ. ಸ್ನೇಹಿತರೆ, ಇಲ್ಲಿ ಯಾವುದೇ ಅಂಚೆ ಚೀಟಿ ಅಥವಾ ಸರ್ಕಾರಿ ಅಂಚೆಯನ್ನ ಇರೋದಿಲ್ಲ. ನಾವಿಕರು ಅಥವಾ ಪ್ರವಾಸಿಗರು ಪತ್ರವನ್ನು ಆ ಪಿಪಾಯಿಯಲ್ಲಿ ಇಟ್ಟು ಹೋಗ್ತಾರೆ. ಅಲ್ಲಿಗೆ ಬರುವ ಮುಂದಿನ ಪ್ರವಾಸಿಗರು ಆ ಪತ್ರಗಳನ್ನು ನೋಡಿ ತಮ್ಮ ಊರಿಗೆ ಹತ್ತಿರದ ವಿಳಾಸವಿದ್ದರೆ ತಾವೇ ಸ್ವತಃ ತಲುಪಿಸುತ್ತಾರೆ. ಇನ್ನು ಐದನೇದಾಗಿ ಪೆಂಗ್ವಿನ್ ಪೋಸ್ಟ್ ಆಫೀಸ್. ಅಂಟಾರ್ಟಿಕದ ಪೋರ್ಟ್ ಲಾಕ್ರೋಯಿನಲ್ಲಿರುವ ಈ ಅಂಚೆ ಕಚೇರಿಯಲ್ಲಿ ಮನುಷ್ಯರಿಗಿಂತ ಪೆಂಗ್ವಿನ್ ಹಕ್ಕಿಗಳೇ ಜಾಸ್ತಿ ಇರುತ್ತವೆ. ಮೈನಸ್ ಡಿಗ್ರಿಯ ಕೊರೆಯುವ ಚಳಿಯಲ್ಲೂ ಇಲ್ಲಿಗೆ ಸಾವಿರಾರು ಪತ್ರಗಳು ಬರ್ತಾವೆ. ಸೊ ಸ್ನೇಹಿತರೆ, ಅಂಚೆ ಪ್ರಪಂಚದ ರೋಚಕ ಸಂಗತಿಗಳು ಏನಪ್ಪಾ ಅಂದ್ರೆ, ವಿಶ್ವದ ಮೊದಲು ಏರ್ ಮೇಲ್ ಭಾರತದಲ್ಲಿ ಶುರುವಾಗಿದ್ದು 1911 ಫೆಬ್ರವರಿ 18ರಂದು ಭಾರತದ ಅಲಹಾಬಾದ್ನಿಂದ ನೈನೆಗೆ ವಿಮಾನದ ಮೂಲಕ ಸುಮಾರು 6,500 ಪತ್ರಗಳನ್ನು ರವಾನಿಸಲಾಯಿತು. ಇದು ವಿಶ್ವದ ಪ್ರಥಮ ಅಧಿಕೃತ ಏರ್ ಮೇಲ್ ಸೇವೆ ಅಂತಲೇ ಹೇಳಬಹುದು. ಹಾಗೆ 1840ರಲ್ಲಿ ಬ್ರಿಟನ್ ಹೊರತಂದ ಪೆನ್ನಿ ಬ್ಲಾಕ್ ಜಗತ್ತಿನ ಮೊದಲ ಅಂಚೆ ಚೀಟಿ. ಇನ್ನು ಪಾರಿವಾಳಗಳ ಅಂಚೆ ಸೇವೆ. ಮೊದಲ ಮತ್ತು ಎರಡನೇ ಮಹಾಯುದ್ಧಗಳ ಸಮಯದಲ್ಲಿ ಸಾವಿರಾರು ಪಾರಿವಾಳಗಳನ್ನು ಸಂದೇಶ ಕಳುಹಿಸಲು ಬಳಸಲಾಗಿತ್ತು. ಚೇರಮಿ ಎಂಬ ಪಾರಿವಾಳವು ಗುಂಡೇಟು ತಾಗಿದರೂ 194 ಸೈನಿಕರ ಜೀವ ಉಳಿಸಿದ ಸಂದೇಶವನ್ನು ತಲುಪಿಸಿ ಇತಿಹಾಸ ನಿರ್ಮಿಸಿತು. ಸ್ನೇಹಿತರೆ, ಸೊ ಇವತ್ತು ನಾವು ಬಟನ್ ಒತ್ತಿದರೆ ಕ್ಷಣ ಮಾತ್ರದಲ್ಲಿ ಮೆಸೇಜ್ ಕಳುಹಿಸುವ ತಂತ್ರಜ್ಞಾನದಲ್ಲಿದ್ದೇವೆ. ಆದರೆ ಅಂಚೆಯಣ್ಣ ತಂದು ಕೊಡುತ್ತಿದ್ದ ಆ ಪತ್ರವನ್ನ ತೆರೆದು ಅದರೊಳಗಿನ ಕೈ ಬರಹವನ್ನು ಓದಿದಾಗ ಸಿಗ್ತಾ ಇದ್ದಂತಹ ಆನಂದ, ಆ ಕಾತುರ ಇವತ್ತಿನ ಡಿಜಿಟಲ್ ಮೆಸೇಜ್ಗಳಲ್ಲಿ ಸಿಗಲು ಸಾಧ್ಯವೇ ಇಲ್ಲ ಅಲ್ವಾ? ಇವತ್ತು ವಿಶ್ವ ಅಂಚೆ ದಿನದ ಸಂದರ್ಭದಲ್ಲಿ ನಿಮಗೂ ನಿಮ್ಮ ಬಾಲ್ಯದ ಪತ್ರಗಳು, ಅಂಚೆಯಣ್ಣನ ಸೈಕಲ್ ಗಂಟೆಯ ಸದ್ದು ನೆನಪಾಗಿದ್ರೆ ಇವತ್ತು ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಒಂದು ಸಣ್ಣ ಪತ್ರ ಅಥವಾ ಪೋಸ್ಟ್ ಕಾರ್ಡ್ ಬರೆದು ಕಳುಹಿಸಿ ನೋಡಿ. ಆ ಖುಷಿನೇ ಬೇರೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ದಸರಾ ಬೊಂಬೆ ಹಬ್ಬ.
3: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
4: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
2: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
4: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
2: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
4: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
2: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
4: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
2: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಭಾಗ 2 ಅಧ್ಯಾಯ 18. ಓದುತ್ತಿರುವವರು ಪದ್ಮಶ್ರೀಧರ್. ವರ್ಣದ್ವೇಷ. ನ್ಯಾಯಾಲಯದ ಚಿಹ್ನೆ ಒಂದು ತಕ್ಕಡಿ. ಅದನ್ನು ಸಮನಾಗಿ ಹಿಡಿದಿರುವವಳು ನಿಷ್ಪಕ್ಷಪಾತಿಯೂ ಕುರುಡಿಯೂ ಆದರೂ ಕುಶಲಮತಿಯುಳ್ಳ ಒಬ್ಬ ವೃದ್ಧೆ. ವಿಧಿ ಅವಳನ್ನು ಉದ್ದೇಶಪೂರ್ವಕವಾಗಿಯೇ ಕುರುಡಿಯನ್ನಾಗಿ ಮಾಡಿದೆ. ಇದರ ಉದ್ದೇಶ ಅವಳು ಮನುಷ್ಯರ ಮುಖವನ್ನು ನೋಡಿ ಅಲ್ಲ, ಯೋಗ್ಯತೆಯನ್ನು ನೋಡಿ ನ್ಯಾಯ ತೀರ್ಮಾನವನ್ನು ಕೊಡಲೆಂದು. ಆದರೆ ನೆಟಾಲಿನ ಲಾ ಸೊಸೈಟಿ ಈ ತತ್ವಕ್ಕೂ ಈ ಚಿಹ್ನೆಗೂ ವಿರೋಧವಾಗಿ ಅಲ್ಲಿನ ಸುಪ್ರೀಂ ಕೋರ್ಟನ್ನು ಪ್ರೇರಿಸಲು ಹೊರಟಿತ್ತು. ಸುಪ್ರೀಂ ಕೋರ್ಟಿನ ಅಡ್ವೊಕೇಟ್ ಆಗಿ ಸೇರಲು ನಾನು ಅರ್ಜಿಯನ್ನು ಹಾಕಿದೆ. ನನ್ನಲ್ಲಿ ಬೊಂಬಾಯಿ ಹೈಕೋರ್ಟಿನ ಮೊದಲ ಸನ್ನದು ಇತ್ತು. ನಾನು ಬೊಂಬಾಯಿ ಹೈಕೋರ್ಟಿನಲ್ಲಿ ಸೇರಿದಾಗ ಇಂಗ್ಲೆಂಡಿನ ಪ್ರಮಾಣ ಪತ್ರವನ್ನು ಅಲ್ಲಿ ಕೊಡಬೇಕಾಯಿತು. ಇಲ್ಲಿ ವಕೀಲಿ ಕೆಲಸಕ್ಕೆ ಅನುಮತಿಯನ್ನು ಕೇಳುವ ಅರ್ಜಿಯ ಜೊತೆಯಲ್ಲಿ ಎರಡು ಯೋಗ್ಯತಾ ಪತ್ರಗಳನ್ನು ಕೊಡಬೇಕಾಗಿತ್ತು. ಐರೋಪ್ಯರ ಯೋಗ್ಯತಾ ಪತ್ರಗಳಿಗೆ ಹೆಚ್ಚು ಬೆಲೆ ಬರುವುದೆಂದು ನಾನು ಯೋಚಿಸಿ ಸೇಠ್ ಅಬ್ದುಲ್ಲಾರವರ ಮೂಲಕ ನನಗೆ ಪರಿಚಯವಾಗಿದ್ದ ಇಬ್ಬರು ಐರೋಪ್ಯ ವರ್ತಕರಿಂದ ಅವುಗಳನ್ನು ಸಂಪಾದಿಸಿಕೊಂಡೆ. ಅರ್ಜಿಯನ್ನು ವಕೀಲಿ ವೃಂದದವರೊಬ್ಬರು ಕೋರ್ಟಿಗೆ ಕೊಡಬೇಕಾಗಿತ್ತು. ಸಾಧಾರಣವಾಗಿ ಅಟಾರ್ನಿ ಜನರಲ್ರವರೇ ಯಾವ ಶುಲ್ಕವನ್ನೂ ತೆಗೆದುಕೊಳ್ಳದೆ ಅರ್ಜಿಯನ್ನು ಕೋರ್ಟಿಗೆ ಕೊಡುವ ಪದ್ಧತಿ ಇತ್ತು. ಈಗಾಗಲೇ ಗೊತ್ತಿರುವಂತೆ ದಾದಾ ಅಬ್ದುಲ್ಲಾರವರ ಮಿತ್ರರಾದ ಮಿಸ್ಟರ್ ಎಸ್ಕೋಮ್ರವರು ಅಟಾರ್ನಿ ಜನರಲ್ರಾಗಿದ್ದರು. ನಾನು ಹೋಗಿ ಅವರನ್ನು ಕಂಡೆ. ಅವರು ನನ್ನ ಅರ್ಜಿಯನ್ನು ಕೋರ್ಟಿಗೆ ಕೊಡಲು ಸಂತೋಷದಿಂದ ಒಪ್ಪಿದರು. ಆ ವೇಳೆಗೆ ವಕೀಲರ ಸಂಘವು ನಾನು ವಕೀಲನಾಗಿ ನೆಟಾಲ್ ಕೋರ್ಟನ್ನು ಸೇರುವುದನ್ನು ವಿರೋಧಿಸಿ ಏಕಾಏಕಿ ನನಗೆ ಒಂದು ನೋಟಿಸ್ ಕೊಟ್ಟಿತು. ಆಕ್ಷೇಪಣೆಯ ಒಂದು ಕಾರಣ ನಾನು ಅರ್ಜಿಯ ಜೊತೆ ನನ್ನ ಇಂಗ್ಲಿಷ್ ಸರ್ಟಿಫಿಕೇಟನ್ನು ಕೊಟ್ಟಿರಲಿಲ್ಲ ಎಂಬುದು. ಆದರೆ ಮುಖ್ಯವಾದ ಆಕ್ಷೇಪಣೆ ಏನೆಂದರೆ, ವಕೀಲರು ನ್ಯಾಯಸ್ಥಾನದಲ್ಲಿ ಪ್ರವೇಶ ಹೊಂದಲು ಅನುಮತಿ ಕೊಡುವ ಕಾನೂನುಗಳನ್ನೂ ನಿಯಮಗಳನ್ನೂ ರಚಿಸುವಾಗ ಒಬ್ಬ ಬಣ್ಣದ ಮನುಷ್ಯ, ಕಪ್ಪು ಅಥವಾ ಹಳದಿ, ವಕೀಲನಾಗಿ ಸೇರಲು ಅರ್ಜಿ ಹಾಕಬಹುದೆಂಬ ಸಂಭವವನ್ನು ಅವರು ನಿರೀಕ್ಷೆ ಮಾಡಿರಲಿಲ್ಲ. ನೆಟಾಲ್ ಐರೋಪ್ಯರ ಸಾಹಸದಿಂದ ಅಭಿವೃದ್ಧಿ ಹೊಂದಿದೆ. ಅಲ್ಲಿಯ ವಕೀಲ ವೃಂದದಲ್ಲಿ ಬಿಳಿಯರ ಪ್ರಾಧಾನ್ಯವೇ ಇರಬೇಕು. ಬಣ್ಣದವರಿಗೆ ಪ್ರವೇಶ ಕೊಟ್ಟರೆ ಅವರು ನಿಧಾನವಾಗಿ ಸಂಖ್ಯೆಯಲ್ಲಿ ಐರೋಪ್ಯರಿಗಿಂತ ಹೆಚ್ಚಾಗಬಹುದು. ಕೊರೆಗೆ ತಮ್ಮ ರಕ್ಷಣೆಯ ಕೋಟೆಯೇ ಮುರಿದು ಬೀಳಬಹುದು ಎಂಬುದು ಅವರ ಭಯವಾಗಿತ್ತು. ವಕೀಲರ ಸಂಘ ತನ್ನ ವಿರೋಧವನ್ನು ಪುಷ್ಟೀಕರಿಸಲು ಒಬ್ಬ ಪ್ರಮುಖ ವಕೀಲರನ್ನು ಗೊತ್ತು ಮಾಡಿತ್ತು. ಅವರು ಸಹ ದಾದಾ ಅಬ್ದುಲ್ಲಾರವರೊಡನೆ ಸಂಬಂಧವುಳ್ಳವರಾಗಿದ್ದುದರಿಂದ ನಾನು ಹೋಗಿ ತಮ್ಮನ್ನು ನೋಡಬೇಕೆಂದು ಸೇಠ್ ಅಬ್ದುಲ್ಲಾರವರ ಸಂಗಡ ನನಗೆ ಹೇಳಿ ಕಳುಹಿಸಿದರು. ನಾನು ಹೋದೆ. ಅವರು ನನ್ನೊಂದಿಗೆ ನಿಸ್ಸಂಕೋಚವಾಗಿ ಮಾತನಾಡಿ ನನ್ನ ಪೂರ್ವ ಚರಿತ್ರೆಯನ್ನೆಲ್ಲ ಕೇಳಿ ತಿಳಿದುಕೊಂಡರು. ಅನಂತರ ಹೀಗೆ ಹೇಳಿದರು, ನಿಮಗೆ ವಿರೋಧವಾಗಿ ಹೇಳಲು ನನಗೆ ಏನೂ ಇಲ್ಲ. ನೀವು ಇಲ್ಲಿಯೇ ಜನಿಸಿದ ಧೂರ್ತರಲ್ಲಿ ಒಬ್ಬರಾಗಿರಬಹುದೆಂದು ನನಗೆ ಭಯವಿತ್ತು. ನಿಮ್ಮ ಅರ್ಜಿಯ ಜೊತೆಯಲ್ಲಿ ಮೂಲ ಪ್ರಮಾಣ ಪತ್ರವನ್ನು ನೀವು ಕಳುಹಿಸದೇ ಇದ್ದುದರಿಂದ ನನ್ನ ಸಂಶಯ ದೃಢವಾಯಿತು. ತಮ್ಮದಲ್ಲದ ಪ್ರಮಾಣ ಪತ್ರಗಳನ್ನು ಉಪಯೋಗಿಸಿಕೊಂಡಿರುವವರೂ ಇದ್ದಾರೆ. ನೀವು ಐರೋಪ್ಯ ವರ್ತಕರಿಂದ ತೆಗೆದುಕೊಂಡಿರುವ ಯೋಗ್ಯತಾ ಪತ್ರಗಳಿಗೆ ನಾನು ಬೆಲೆ ಕೊಡುವುದಿಲ್ಲ. ನಿಮ್ಮ ವಿಷಯ ಅವರಿಗೇನು ಗೊತ್ತು? ಎಷ್ಟು ದಿನಗಳಿಂದ ಅವರು ನಿಮ್ಮನ್ನು ಬಲ್ಲರು? ನಾನು ಹೇಳಿದೆ, ಇಲ್ಲಿರುವವರೆಲ್ಲ ನನಗೆ ಹೊಸಬರೇ. ಸೇಠ್ ಅಬ್ದುಲ್ಲಾ ಸಹ ಇಲ್ಲಿಯೇ ಮೊದಲು ನನಗೆ ಪರಿಚಯವಾದುದು. ಆದರೆ ಅವರು ನಿಮ್ಮ ಸ್ಥಳಕ್ಕೆ ಸೇರಿದವರೆಂದು ನೀವು ಹೇಳುತ್ತೀರಿ. ನಿಮ್ಮ ತಂದೆ ಅಲ್ಲಿ ಮುಖ್ಯಮಂತ್ರಿಯಾಗಿದ್ದರೆ ನಿಮ್ಮ ಕುಟುಂಬದವರು ಸೇಠ್ ಅಬ್ದುಲ್ಲಾರಿಗೆ ತಿಳಿದೇ ಇರುತ್ತಾರೆ. ನೀವು ಅವರಿಂದ ಶಿಫಾರಸು ಪತ್ರವನ್ನು ತಂದರೆ ನನಗೆ ಯಾವ ಅಭ್ಯಂತರವೂ ಇರುವುದಿಲ್ಲ. ಆಗ ನಿಮ್ಮ ಅರ್ಜಿಯನ್ನು ವಿರೋಧಿಸಲು ನನಗೆ ಸಾಧ್ಯವಿಲ್ಲವೆಂದು ನಾನು ಸಂತೋಷದಿಂದ ವಕೀಲರ ಸಂಘಕ್ಕೆ ತಿಳಿಸಿಬಿಡುತ್ತೇನೆ. ಅವರ ಮಾತು ನನ್ನನ್ನು ರೇಗಿಸಿತು. ಆದರೆ ನಾನು ಕೋಪವನ್ನು ತಡೆದುಕೊಂಡೆನು. ದಾದಾ ಅಬ್ದುಲ್ಲಾರವರ ಶಿಫಾರಸು ಪತ್ರವನ್ನು ತಂದಿದ್ದರೆ ಅದನ್ನೂ ತಿರಸ್ಕರಿಸುತ್ತಿದ್ದರು. ಆಗ ಐರೋಪ್ಯರ ಶಿಫಾರಸು ಪತ್ರಗಳನ್ನು ಕೇಳುತ್ತಿದ್ದರು. ವಕೀಲನಾಗಿ ನನ್ನನ್ನು ಸೇರಿಸಿಕೊಳ್ಳುವುದಕ್ಕೂ ನನ್ನ ಜನನ ಪೂರ್ವ ಚರಿತ್ರೆಗೂ ಏನು ಸಂಬಂಧ? ನಾನು ದರಿದ್ರರ ಮಗನಾಗಿರಲಿ ಕೆಟ್ಟವರ ಮಗನೇ ಆಗಿರಲಿ ಅದನ್ನು ನನಗೆ ವಿರೋಧವಾಗಿ ಉಪಯೋಗಿಸಲು ಹೇಗೆ ಸಾಧ್ಯ ಎಂದು ನನ್ನಲ್ಲಿಯೇ ಕೇಳಿಕೊಂಡೆನು. ಆದರೆ ತಡೆದುಕೊಂಡು ಹೀಗೆ ಹೇಳಿದನು, ವಕೀಲರ ಸಂಘಕ್ಕೆ ಇದನ್ನೆಲ್ಲ ಕೇಳಲು ಅಧಿಕಾರವಿದೆ ಎಂದು ನಾನು ಒಪ್ಪುವುದಿಲ್ಲ. ಆದರೆ ನಿಮ್ಮ ಇಷ್ಟದಂತೆ ದಾದಾ ಅಬ್ದುಲ್ಲಾರವರ ಶಿಫಾರಸ್ಸು ಪತ್ರವನ್ನು ತಂದುಕೊಡಲು ಸಿದ್ಧನಾಗಿದ್ದೇನೆ. ಸೇಠ್ ಅಬ್ದುಲ್ಲಾರವರ ಶಿಫಾರಸು ಪತ್ರವನ್ನು ಸಿದ್ಧಪಡಿಸಿ ವಕೀಲ ಸಂಘದ ವಕೀಲರಿಗೆ ಕೊಟ್ಟುದಾಯಿತು. ಅವರು ನನ್ನ ಒಪ್ಪಿಗೆ ಇದೆ ಎಂದು ಹೇಳಿದರು. ಆದರೂ ವಕೀಲ ಸಂಘ ಒಪ್ಪಲಿಲ್ಲ. ಅವರು ಸುಪ್ರೀಂ ಕೋರ್ಟಿನಲ್ಲಿ ನನ್ನ ಅರ್ಜಿಯನ್ನು ವಿರೋಧಿಸಿದರು. ಸುಪ್ರೀಂ ಕೋರ್ಟಿನಲ್ಲಿ ಮಿಸ್ಟರ್ ಎಸ್ಕೋಮ್ರ ಪ್ರತ್ಯುತ್ತರವನ್ನು ಸಹ ಕೇಳದೆ ಮುಖ್ಯ ನ್ಯಾಯಾಧೀಶರು ಈ ಅಭಿಪ್ರಾಯದ ತೀರ್ಮಾನ ಕೊಟ್ಟರು. ಅರ್ಜಿದಾರರು ಮೂಲ ಪ್ರಮಾಣ ಪತ್ರವನ್ನು ಕೊಟ್ಟಿಲ್ಲ ಎಂಬ ಆಕ್ಷೇಪಣೆಯಲ್ಲಿ ತಿರುಳಿಲ್ಲ. ಅವರು ಸುಳ್ಳು ಪ್ರಮಾಣ ಪತ್ರವನ್ನು ಕೊಟ್ಟಿದ್ದರೆ ಅದು ರುಜುವಾತು ಆದರೆ ಅವರ ಹೆಸರನ್ನು ವಕೀಲರ ಪಟ್ಟಿಯಿಂದ ತೆಗೆದುಹಾಕಬಹುದು. ಕಾನೂನಿಗೆ ಬಿಳಿಯರು ಬಣ್ಣದವರು ಎಂಬ ಭೇದವಿಲ್ಲ. ಮಿಸ್ಟರ್ ಗಾಂಧಿ ಅಡ್ವೊಕೇಟ್ ಆಗಿ ಅಂಗೀಕೃತರಾಗಿರುವುದನ್ನು ತಡೆಯಲು ಕೋರ್ಟಿಗೆ ಅಧಿಕಾರವಿಲ್ಲ. ನಾವು ಅವರ ಅರ್ಜಿಯನ್ನು ಅಂಗೀಕರಿಸಿದ್ದೇವೆ. ಮಿಸ್ಟರ್ ಗಾಂಧಿ, ನೀವು ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಿ. ನಾನು ಎದ್ದು ನಿಂತು ರಿಜಿಸ್ಟ್ರಾರ್ರವರ ಮುಂದೆ ಪ್ರಮಾಣ ವಚನವನ್ನು ತೆಗೆದುಕೊಂಡೆ. ನನ್ನ ಪ್ರಮಾಣ ವಚನವಾದ ಕೂಡಲೇ ಶ್ರೇಷ್ಠ ನ್ಯಾಯಾಧೀಶರು ಹೇಳಿದರು, ಮಿಸ್ಟರ್ ಗಾಂಧಿ, ಈಗ ನೀವು ನಿಮ್ಮ ರುಮಾಲನ್ನು ತೆಗೆಯಬೇಕು. ವಕೀಲರು ಹಾಕಿಕೊಳ್ಳಬೇಕಾದ ಉಡುಪಿಗೆ ಸಂಬಂಧಪಟ್ಟ ಕೋರ್ಟ್ ನಿಯಮಗಳನ್ನು ನೀವು ಅನುಸರಿಸಬೇಕು. ನನ್ನ ಮಿತಿಯನ್ನು ನಾನು ಅರಿತೆ. ಜಿಲ್ಲಾ ಮ್ಯಾಜಿಸ್ಟ್ರೇಟರ ಕೋರ್ಟಿನಲ್ಲಿ ರುಮಾಲನ್ನು ತೆಗೆಯುವುದಿಲ್ಲವೆಂದು ನಾನು ಸ್ಪಷ್ಟಪಡಿಸಿದ್ದರೂ ಇಲ್ಲಿ ಸುಪ್ರೀಂ ಕೋರ್ಟಿನ ಆಜ್ಞೆಗನುಸಾರವಾಗಿ ತೆಗೆದಿಟ್ಟೆ. ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ನಾನು ವಿರೋಧಿಸಿದ್ದರೆ ಅದು ನ್ಯಾಯವಾಗುತ್ತಿರಲಿಲ್ಲ ಎಂದಲ್ಲ, ಆದರೆ ಇನ್ನೂ ದೊಡ್ಡ ಹೋರಾಟವನ್ನು ನಡೆಸಲು ನನ್ನ ಶಕ್ತಿಯನ್ನು ಉಳಿಸಿಕೊಳ್ಳುವುದು ನನಗೆ ಬೇಕಾಗಿತ್ತು. ರುಮಾಲನ್ನು ಧರಿಸಿಯೇ ತೀರುತ್ತೇನೆ ಎಂದು ಹೋರಾಡುವುದಕ್ಕಾಗಿಯೇ ನನ್ನ ಬುದ್ಧಿಯನ್ನೆಲ್ಲ ವೆಚ್ಚ ಮಾಡಿಬಿಡಬಾರದು. ಈ ಬುದ್ಧಿ ಇನ್ನೂ ಹೆಚ್ಚು ಮಹತ್ವದ ಸಮಯಕ್ಕೆ ಅರ್ಹವಾಗಿದೆ ಎನಿಸಿತು ನನಗೆ. ಸೇಠ್ ಅಬ್ದುಲ್ಲಾ ಮತ್ತು ಇತರ ಮಿತ್ರರು ನನ್ನ ವಿಧೇಯತೆಯನ್ನು ಅಥವಾ ದೌರ್ಬಲ್ಯವನ್ನು ಒಪ್ಪಲಿಲ್ಲ. ನ್ಯಾಯಸ್ಥಾನದಲ್ಲಿ ವಕೀಲ ವೃತ್ತಿಯಲ್ಲಿ ತೊಡಗಿರುವಾಗ ನಾನು ರುಮಾಲು ಧರಿಸಿಕೊಂಡೇ ಇರುವ ಹಕ್ಕನ್ನು ಬಿಡಕೂಡದಾಗಿತ್ತೆಂಬುದು ಅವರ ಅಭಿಪ್ರಾಯವಾಗಿತ್ತು. ನಾನು ಅವರನ್ನು ಸಮಾಧಾನಪಡಿಸಿದೆನು. ದೇಶಕ್ಕೆ ತಕ್ಕ ವೇಷ. ಭಾರತದಲ್ಲಿ ಇಂಗ್ಲಿಷ್ ಅಧಿಕಾರಿಯಾಗಲಿ ನ್ಯಾಯಾಧಿಪತಿಯಾಗಲಿ ನಿಮ್ಮ ರುಮಾಲನ್ನು ತೆಗೆಯಿರಿ ಎಂದು ಹೇಳಿದರೆ ಅವರ ಮಾತನ್ನು ತಿರಸ್ಕರಿಸುವುದು ನ್ಯಾಯ. ಆದರೆ ನೆಟಾಲ್ನಲ್ಲಿ ನಾನು ಕೋರ್ಟಿನ ಒಬ್ಬ ಅಧಿಕಾರಿಯೇ ಆಗಿದ್ದು ಕೋರ್ಟಿನ ಪದ್ಧತಿಗಳಿಗೆ ವಿರೋಧವಾಗಿ ನಡೆಯುವುದು ಸರಿಯಲ್ಲ. ನಾನು ಮಿತ್ರರನ್ನು ತಕ್ಕ ಮಟ್ಟಿಗೆ ಸಮಾಧಾನ ಪಡಿಸಿದೆ. ಆದರೆ ಒಂದು ವಿಷಯವನ್ನು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಅವರು ಮನಗಾಣುವಂತೆ ಆದರೆ ಒಂದು ವಿಷಯವನ್ನು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಅವರು ಮನಗಾಣುವಂತೆ ಮಾಡಿದನೆಂದು ಹೇಳಲಾರೆ. ಆದರೆ ನನ್ನ ಜೀವಮಾನವೆಲ್ಲ ನಾನು ಮಾಡಿರುವ ಸತ್ಯಾನ್ವೇಷಣೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿಕೆಯಿಂದ ಏಕ ಮಾರ್ಗಕ್ಕೆ ತರುವ ರಾಜೀಕ್ರಮದ ಸೊಗಸನ್ನು ನನಗೆ ಕಲಿಸಿದೆ. ಈ ರಾಜಿಯ ಮನೋಭಾವ ಸತ್ಯಾಗ್ರಹದ ಒಂದು ಅವಶ್ಯಕ ಅನಿವಾರ್ಯ ಭಾಗ ಎಂಬುದು ನನಗೆ ಮುಂದೆ ಗೊತ್ತಾಯಿತು. ನನ್ನ ಈ ರಾಜಿ ಸ್ವಭಾವದಿಂದ ನನಗೆ ಅನೇಕ ಬಾರಿ ಪ್ರಾಣಾಪಾಯವೂ ಮಿತ್ರರ ಅಸಂತೋಷವೂ ಸಂಭವಿಸಿದೆ. ಆದರೆ ಸತ್ಯವು ವಜ್ರದಂತೆ ಕಠಿಣ, ಕಮಲದಂತೆ ಕೋಮಲ. ವಕೀಲರ ಸಂಘದ ವಿರೋಧ ನನಗೆ ದಕ್ಷಿಣ ಆಫ್ರಿಕಾದಲ್ಲಿ ಮತ್ತಷ್ಟು ಪ್ರಚಾರವನ್ನು ಕೊಟ್ಟಿತು. ಅನೇಕ ವೃತ್ತಪತ್ರಿಕೆಗಳು ವಿರೋಧವನ್ನು ತೆಗಳಿ ಅದಕ್ಕೆ ವಕೀಲರ ಸಂಘದ ಅಸೂಯೆಯೇ ಕಾರಣವೆಂದು ಬರೆದವು. ಈ ಪ್ರಸಿದ್ಧಿಯಿಂದ ನನ್ನ ಕೆಲಸ ತಕ್ಕ ಮಟ್ಟಿಗೆ ಸುಲಭವಾಯಿತು. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದಕ್ಕೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಇದೇ ರೀತಿ ಸರ್ವಜ್ಞರು ಸಾವಿರಾರು ವಚನಗಳನ್ನ ತ್ರಿಪದಿಗಳ ಮೂಲಕ ಬರೆದಿದ್ದಾರೆ. ಹಾಗೆ ಇವರನ್ನ ತ್ರಿಪದಿಗಳ ಬ್ರಹ್ಮ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸರ್ವಜ್ಞರು ಕೃಷಿಗೆ ಸಂಬಂಧಿಸಿದಂತೆ ಕೂಡ ಸಾಕಷ್ಟು ವಚನಗಳನ್ನ ಬರೆದಿದ್ದಾರೆ ನಮ್ಮ ರೈತರನ್ನ ಕುರಿತಾಗಿ. ಹಾಗಾದ್ರೆ ಸ್ನೇಹಿತರೆ, ಕೃಷಿಗೆ ಸಂಬಂಧಿಸಿದಂತ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಸರ್ವಜ್ಞರು ಅಂತ ಇವತ್ತು ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಬೆಂಗಳೂರಿನವರೇ ಆದಂತಹ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕ್ಕಿಯವರು ನಮ್ ಜೊತೆಗಿದ್ದಾರೆ. ಇವರು ಸರ್ವಜ್ಞರ ವಚನಗಳನ್ನ ವಿಶ್ಲೇಷಣೆ ಮಾಡ್ತಾರೆ, ಕೇಳೋಣ. ಬನ್ನಿ.
10: ನಮಸ್ಕಾರಗಳು ಮೇಡಮ್. ವ್ಯವಸಾಯವು ಅಂದರೆ ಕೃಷಿಯು ಮಾನವನ ಪುರಾತನ ಪ್ರಧಾನ ವೃತ್ತಿಗಳಲ್ಲಿ ಒಂದಾಗಿದೆ. ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳನ್ನು ಪೋಷಿಸಿ ಅದರಿಂದ ಮಾನವ ಮತ್ತು ಪ್ರಾಣಿಗಳಿಗೆ ಉಪಯೋಗವನ್ನು ಪಡೆಯುವುದೇ ವ್ಯವಸಾಯವಾಗಿದೆ. ಭಾರತದಲ್ಲಿ ಕೃಷಿಯ ಇತಿಹಾಸವು ಋಗ್ವೇದದ ಕಾಲದಷ್ಟು ಹಳೆಯದು. ಮೊದಲು ಭಾರತೀಯರ ಪ್ರಮುಖ ಉದ್ಯೋಗವೇ ಬೇಸಾಯವಾಗಿತ್ತು. 70% ಜನರು ಬೇಸಾಯವನ್ನೇ ಅವಲಂಬಿಸಿದ್ದರು. ನಂತರ ಕೈಗಾರಿಕೆ ಅಭಿವೃದ್ಧಿಯಾದಂತೆ ಕೃಷಿಯಲ್ಲಿ ಜನರ ಆಸಕ್ತಿ ಕಡಿಮೆಯಾಗುತ್ತಾ ಬಂದಿತ್ತು. ಅದಕ್ಕೆ ಇನ್ನೂ ಅನೇಕ ಕಾರಣಗಳು ಇರಬಹುದು. ಕೃಷಿಗೆ ಮೂಲ ಭೂಮಿ. ವೈಜ್ಞಾನಿಕ ಸಂಸ್ಕೃತಿಗೆ ಕೃಷಿ ಸಂಸ್ಕೃತಿಯೇ ಮೂಲ ನೆಲೆ. ಭೂಮಿ ತಾಯಿ ಮನುಷ್ಯರನ್ನು ಪೋಷಿಸುವ ಮಹಾಮಾತೆ. ಅವಳಿಗೆ ನಾವು ಶರಣು ಎನ್ನಬೇಕು. ರೈತ ಬಡವನಾದರೆ ಭೂಮಿ ಬಡವಿಯೇ ಎಂದು ತಿಳಿದು ಭೂಮಿಯನ್ನು ಹರಸು ಎಂದು ರೈತ ವಿನಮ್ರನಾಗಿ ಬೇಡಿಕೊಳ್ಳುತ್ತಾನೆ. ಈ ಕುರಿತಾದ ಒಂದು ಜನಪ್ರಿಯ ಜಾನಪದ ಗೀತೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬಹುದು. ಎದ್ದೊಂದು ಗಳಿಗೆಯಲ್ಲಿ ಯಾರ್ಯಾರ ನೆನೆಯಲಿ, ಎದ್ದೊಂದು ಗಳಿಗೆಯಲ್ಲಿ ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನೆದೇನು ಎಂದು ಭೂಮಿ ತಾಯಿಯನ್ನು ಪ್ರತಿಯೊಬ್ಬರೂ ನೆನೆಸಿಕೊಳ್ಳುತ್ತಾರೆ. ರೈತರು ಅನೇಕ ಹಬ್ಬ ಹರಿದಿನಗಳಲ್ಲಿ ಮತ್ತು ಉಳುಮೆಗೆ ನಾಂದಿ ಮಾಡುವಾಗ ಭೂಮಿ ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಾರೆ. ನಮ್ಮ ಪೂರ್ವಜರು ಹೂಡೋದು ಹೊಸ ಎತ್ತು, ಹೂಡ್ಯಾನು ಹೊಸ ಮಗ, ಕೂಗು ಕೇಳಮ್ಮ ಭೂದೇವಿ, ನಿನ್ನ ಮಗ ಸಿರಗ ಕಟ್ಟವನೇ ದುಡಿಯೋಕೆ ಎಂದು ಭೂಮಿ ತಾಯಿಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡುತ್ತಾ ದುಡಿಮೆಗೆ ಇಳಿಯುತ್ತಿರುವ ಮಗನ ಮೇಲೆ ನಿನ್ನ ಕೃಪೆ ಆಶೀರ್ವಾದ ಸದಾ ಇರಲಿ ಎಂದು ಬಯಸುತ್ತಿದ್ದರು. ಒಕ್ಕಲಿಗ ಒಕ್ಕದಿದ್ದರೆ ದೇಶವೆಲ್ಲ ಬಿಕ್ಕುತ್ತದೆ ಎಂಬುದು ಪ್ರಸಿದ್ಧ ಗಾದೆ ಮಾತಾಗಿದೆ. ಈ ಗಾದೆಯಲ್ಲಿ ರೈತರು ಶ್ರಮಪಟ್ಟು ಒಕ್ಕಲುತನ ಮಾಡದಿದ್ದರೆ ಅದರ ಪರಿಣಾಮ ದೇಶದ ಮೇಲಾಗುತ್ತದೆ ಎಂಬುದೇ ಆಗಿದೆ. ಮಣ್ಣನ್ನು ನಂಬಿನ ಮಣ್ಣಿಂದ ಬದುಕೇನು, ಮಣ್ಣೇ ನನಗೆ ಮುಂದೆ ಹೊನ್ನು, ಮಣ್ಣೇ ಲೋಕದಲ್ಲಿ ಬೆಲೆಯಾದದ್ದು, ಮಣ್ಣನ್ನು ಅಮೂಲ್ಯ ವಸ್ತು ಎಂದು ಜೀವ ಸವೆಸಿದವನು ರೈತ. ಭವಿಷ್ಯವು ಧಾನ್ಯಗಳನ್ನು ಹೊಂದಿರುವ ರಾಷ್ಟ್ರಗಳಿಗೆ ಸೇರಿದೆ ಹೊರತು ಬಂದೂಕುಗಳಿಗಲ್ಲ ಎಂದು ಡಾಕ್ಟರ್ MS ಸ್ವಾಮಿನಾಥನ್ ಅವರು ನುಡಿದಿದ್ದಾರೆ. ಆಲಸ್ಯಸ್ಯಮಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ ನಾಸ್ತ್ಯುದ್ಯಂ ಸಮೋ ಬಂಧು ಕೃತ್ವಾಯಂ ನಾಮಸೀದತಿ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿನ ಸೋಮಾರಿತನವು ಅವನ ದೊಡ್ಡ ಶತ್ರು, ಆದರೆ ಶ್ರಮಶೀಲತೆಗಿಂತ ಉತ್ತಮ ಸ್ನೇಹಿತನಿಲ್ಲ. ಈ ಗುಣವನ್ನು ಹೊಂದಿರುವ ವ್ಯಕ್ತಿಯು ಎಂದಿಗೂ ತೊಂದರೆಗೆ ಒಳಗಾಗುವುದಿಲ್ಲ. ಕೃಷಿಕನಾದವನು ಎಂದಿಗೂ ಸೋಮಾರಿಯಾಗಬಾರದು. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯಂತೆ ಹೊಲದಲ್ಲಿ ಕಷ್ಟಪಟ್ಟು ದುಡಿದರೆ ಮಾತ್ರ ಉತ್ತಮ ಪ್ರತಿಫಲ ದೊರೆತು ವರ್ಷಪೂರ್ತಿ ನೆಮ್ಮದಿಯಿಂದ ಬಾಳಬಹುದು. ರೈತ ಮಾತ್ರವಲ್ಲ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಈ ಸುಭಾಷಿತ ಅನ್ವಯಿಸುತ್ತದೆ. ಕಷ್ಟಪಟ್ಟರೆ ಖಂಡಿತ ಸುಖ ಉಂಟು, ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ಸರ್ವಜ್ಞ ಕವಿ ತನ್ನ ವಚನಗಳಲ್ಲಿ ಸ್ಪಷ್ಟಪಡಿಸದ ವಿಷಯಗಳೇ ಇಲ್ಲ. ಸಮಾಜದ ಎಲ್ಲ ಸಮಸ್ಯೆಗಳ ಕುರಿತು ಅವರು ತಮ್ಮ ವಚನಗಳಲ್ಲಿ ಬೆಳಕು ಚೆಲ್ಲುವುದರ ಮೂಲಕ ಜನ ಮನವನ್ನು ತಟ್ಟಿದ್ದಾರೆ. ಅಂತೆಯೇ ಸರ್ವಜ್ಞರು ಬೇಸಾಯ ಅಂದರೆ ಕೃಷಿ ಮತ್ತು ಕೃಷಿಕನ ಕುರಿತು ಅನೇಕ ವಚನಗಳನ್ನು ರಚಿಸಿದ್ದಾರೆ. ಇವತ್ತು ಅಂತಹ ಕೆಲವು ವಚನಗಳ ಬಗ್ಗೆ ತಿಳಿಯೋಣ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಂ ರಾಟಿ ನಡೆದುದಲ್ಲದೆ ದೇಶ, ಮೇಟಿಯಂ ರಾಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡಕು ಸರ್ವಜ್ಞ, ದೇಶ ದಾಟವೇ ಕೆಡಕು ಸರ್ವಜ್ಞ. ಈ ಜಗತ್ತಿನಲ್ಲಿ ಕೋಟಿ ಕೋಟಿ ವಿದ್ಯೆ ಮತ್ತು ಉದ್ಯೋಗಗಳು ಇವೆ. ಕೋಟಿಗಟ್ಟಲೆ ಉದ್ಯೋಗಗಳನ್ನು ಮಾಡುವುದಕ್ಕಿಂತ ಮೇಟಿಯ ವಿದ್ಯೆ ಅಂದರೆ ಒಕ್ಕಲುತನವೇ ಶ್ರೇಷ್ಠವಾದದ್ದು. ಈ ಒಕ್ಕಲುತನದಿಂದಲೇ ರಾಟಿ ಅಂದರೆ ನೂಲು ಬಟ್ಟೆಗಳನ್ನು ಬಟ್ಟೆಗಳ ವ್ಯವಹಾರವು ನಡೆಯುವುದು. ಈ ಒಕ್ಕಲುತನವಿಲ್ಲದಿದ್ದರೆ ಜಗತ್ತಿನ ಆಟವೇ ಕೆಟ್ಟು ಹೋಗುವುದು. ಏಕೆಂದರೆ ಎಲ್ಲ ಧಾನ್ಯಗಳು ಒಕ್ಕಲುತನದಿಂದಲೇ ಅವಲಂಬಿತವಾಗಿರುವುದು. ದೇಶ ಕಾಯುವ ಸೈನಿಕ ಮತ್ತು ನಮಗೆ ಅನ್ನ ನೀಡುವ ರೈತರು ದೇಶದ ಬೆನ್ನೆಲುಬು. ಅದಕ್ಕೆ ಭಾರತದ ಹಿಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಮಾಡಿ ವ್ಯವಸಾಯಕ್ಕೆ ಮತ್ತು ರೈತರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ದೇಶದಲ್ಲೆಲ್ಲ ಹಸಿರು ಕ್ರಾಂತಿಗೆ ನಾಂದಿ ಹಾಡಿದರು. ಮನುಷ್ಯನ ಮೂಲಭೂತ ಅವಶ್ಯಕತೆ ಅನ್ನ ಮತ್ತು ಬಟ್ಟೆ ಇವೆರಡೂ ವ್ಯವಸಾಯದ ಮೂಲದಿಂದಲೇ ಸಿಗುವಂತಹದು. ಆದ್ದರಿಂದ ಎಲ್ಲ ವಿದ್ಯೆಗಳಲ್ಲಿ ವ್ಯವಸಾಯವೇ ಗೌರವಯುತವಾದ ಉದ್ಯೋಗವಾಗಿದೆ ಎಂದು ಸರ್ವಜ್ಞರು ಈ ಮೇಲಿನ ವಚನದಲ್ಲಿ ಸ್ಪಷ್ಟೀಕರಿಸಿದ್ದಾರೆ.
9: ಸರ್ವಜ್ಞರು ತಮ್ಮ ವಚನವಾದಂತಹ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬ ವಚನವನ್ನ ರಚಿಸುವ ಮೂಲಕ ವ್ಯವಸಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬೇಕು, ಎಲ್ಲ ಉದ್ಯೋಗಕ್ಕಿಂತ ಅದು ಶ್ರೇಷ್ಠವಾದದ್ದು, ಎಲ್ಲರಿಗೂ ಅನ್ನ ನೀಡುವಂತಹ ಉದ್ಯೋಗ ಎಂಬುದನ್ನ ತಮ್ಮ ವಚನದಲ್ಲಿ ಹೇಳಿರುವುದನ್ನ ಭಾಗೀರಥಿ ಈಶ್ವರ ಹೆಗಡೆ ಕೌಲಕ್ಕಿಯರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಸರ್ವಜ್ಞರ ಇನ್ನಷ್ಟು ವಚನಗಳ ಬಗ್ಗೆ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಬೆಂಗಳೂರಿನವರೇ ಆದಂತಹ ಶಿಕ್ಷಕರಾದ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿಯವರು ಸರ್ವಜ್ಞರ ಒಂದು ವಚನ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬ ವಚನವನ್ನ ಹೇಳುವ ಮೂಲಕ, ಹಾಗೆ ಬೇಸಾಯ ಅನ್ನೋದು ಇಷ್ಟು ಮುಖ್ಯವಾಗುತ್ತೆ ಅನ್ನದಾತರ ಕುರಿತಾಗಿ ಸರ್ವಜ್ಞರು ಹೇಳಿರುವ ವಚನವನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
1: ಎತ್ತೆಮ್ಮೆ ಹೂಡುವುದು ಮತ್ತೊಮ್ಮೆ ಹರಗುವುದು, ಎತ್ತೆಮ್ಮೆ ಹೂಡುವುದು ಮತ್ತೊಮ್ಮೆ ಹರಗುವುದು, ಬಿತ್ತೊಮ್ಮೆ ಹರಗಿ ಕಳೆ ತೆಗೆದರ ಬೆಳೆಯು, ಬಿತ್ತೊಮ್ಮೆ ಹರಗಿ ಕಳೆ ತೆಗೆದರ ಬೆಳೆಯು, ಎತ್ತುಗೈಯುದ್ದ ಬೆಳೆಯುವುದು ಸರ್ವಜ್ಞ. ಎತ್ತುಗೈಯುದ್ದ ಸರ್ವಜ್ಞ ಎಂದರೆ ಒಕ್ಕಲುತನ ಮಾಡುವವನು ಎತ್ತನ್ನಾಗಲಿ ಅಥವಾ ಎಮ್ಮೆಯನ್ನಾಗಲಿ ಹೂಡಬೇಕು. ಅಂದರೆ ಮೊದಲು ಕಮತವನ್ನಿಡಬೇಕು. ಕಮತ ಎಂದರೆ ಸ್ವಂತ ಬೇಸಾಯದ ಭೂಮಿ ಅಥವಾ ಸ್ವಂತ ಕೆಲಸಗಾರ ಎಂಬ ಅರ್ಥವನ್ನು ನೀಡುತ್ತದೆ. ಬಾಡಿಗೆಯಿಂದ ಮಾಡಿಸಿದ

0: ಈ ಮೇಲಿನ ವಚನದ ತಾತ್ಪರ್ಯವಾಗಿದೆ. ಫಲ ನೋಡದೆ ಕಿಟ್ಟಿತು, ಹೊಲ ಓಡದೆ ಕಿಟ್ಟಿತು ಎಂಬ ಗಾದೆ ಮಾತಿನಂತೆ ಸರ್ವಜ್ಞನ ಕೆಲವು ವಚನಗಳು ಹಿಂದಿನ ವಚನಕ್ಕಿಂತ ವಿರುದ್ಧವಾದ ರೀತಿಯ, ಅಂದರೆ ಒಕ್ಕಲಿಗನ ಒಕ್ಕಲುತನದ ರೀತಿಯನ್ನು ಮತ್ತು ಅದರ ಪರಿಣಾಮವನ್ನು ಹೇಳುತ್ತಾರೆ. ಅದೇನೆಂದರೆ, ಉತ್ತೊಮ್ಮೆ ಹರಗದಲೆ ಬಿತ್ತೊಮ್ಮೆ ನೋಡದಲೆ, ಉತ್ತೊಮ್ಮೆ ಹರಗದಲೆ ಬಿತ್ತೊಮ್ಮೆ ನೋಡದಲೆ, ಹೊತ್ತೇರಿ ಹೊಲಕ್ಕೆ ಹೋಗಿ ಹರೆ, ಹೊತ್ತೇರಿ ಹೊಲಕ್ಕೆ ಹೋಗಿ ಹರೆ, ಅವ ತನ್ನ ನೆತ್ತರವ ಸುಡುವ ಸರ್ವಜ್ಞ. ಯಾವ ರೈತನು ತನ್ನ ಹೊಲವನ್ನು ರಂಟೆ ಹೊಡೆದ ಬಳಿಕ ಒಮ್ಮೆಯೂ ಹರಗುವುದಿಲ್ಲವೋ, ಬಿತ್ತಿದ ಬಳಿಕ ಒಮ್ಮೆಯೂ ಹೊಲಕ್ಕೆ ಹೋಗಿ ಹೇಗೆ ಸಸಿ ಹುಟ್ಟಿ ಬೆಳೆದಿದೆ ಎಂಬುದನ್ನು ನೋಡಿ ಬರುವುದಿಲ್ಲವೋ, ಅಲ್ಲದೆ ಹೊತ್ತು ಏರಿದ ಬಳಿಕ ಹೊಲಕ್ಕೆ ಹೋಗುತ್ತಾನೆಯೋ, ಅಂತಹ ರೈತನು ತನ್ನ ನೆತ್ತರನ್ನು, ಅಂದರೆ ತನ್ನ ವಂಶವನ್ನೇ ಹಾಳು ಮಾಡುವನು ಎಂದು ಸರ್ವಜ್ಞರು ಈ ವಚನದಲ್ಲಿ ತುಂಬ ಮಾರ್ಮಿಕವಾಗಿ ಹೇಳಿದ್ದಾರೆ. ಇನ್ನೊಂದು ವಚನ, ನಲ್ಲೆತ್ತು ಬಂಡಿ ಬಲವಿಲ್ಲದ ಆರಂಭ, ನಲ್ಲೆತ್ತು ಬಂಡಿ ಬಲವಿಲ್ಲದ ಆರಂಭ, ಕಲ್ಲು ಕಳೆಗಳನ್ನು ಬಿಟ್ಟಿವನು ಹೊಲದೊಳಗೆ, ಕಲ್ಲು ಕಳೆಗಳನ್ನು ಬಿಟ್ಟಿವನು ಹೊಲದೊಳಗೆ, ಹುಲ್ಲನೇ ಬೆಳೆವ ಸರ್ವಜ್ಞ. ಯಾವ ರೈತನು ಮನೆಯಲ್ಲಿ ಹೆಂಡತಿಯು ಇಲ್ಲದಿರುವುದು, ಎತ್ತು ಬಂಡಿಯೂ ಇಲ್ಲದೆ ವ್ಯವಸಾಯ ಆರಂಭ ಮಾಡುವನು ಮತ್ತು ತನ್ನ ಹೊಲದಲ್ಲಿ ಕಲ್ಲು ಕಳೆಗಳನ್ನು ತೆಗೆಯದೆ ಹಾಗೆ ಬಿಡುವನು, ಅಂಥವನ ಹೊಲದಲ್ಲಿ ಪೈರು ಬೆಳೆಯುವುದಿಲ್ಲ, ಬರೀ ಹುಲ್ಲು ಮಾತ್ರ ಬೆಳೆಯುವುದು, ಅಂದರೆ ಈ ಮೇಲಿನ ಮೂರು ಅಪ್ರಯೋಜಕವಾದುದು ಎಂದು ಸರ್ವಜ್ಞರು ಮನಮುಟ್ಟುವಂತೆ ಈ ವಚನದಲ್ಲಿ ಹೇಳಿದ್ದಾರೆ.
1: ಸರ್ವಜ್ಞರು ತಮ್ಮ ವಚನದಲ್ಲಿ ನಾವು ಮಾಡುವಂತಹ ಕೆಲಸವನ್ನ ನಿಷ್ಠೆಯಿಂದ ಮಾಡಬೇಕು, ಯಾವುದೇ ಕೆಲಸ ಮಾಡಿದ್ರು ಕೂಡ ಅದ್ರ ಬಗ್ಗೆ ತಾತ್ಸಾರವನ್ನ ವ್ಯಕ್ತಪಡಿಸಬಾರದು ಎಂಬುದನ್ನ ಈ ವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ರೈತರು ಕೂಡ ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ, ತಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆಯನ್ನ ತೋರಿಸಿದ್ರೆ ಆ ಕೆಲಸ ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ. ಹಾಗೆ ನಾವು ಮಾಡಿದಂತ ಕೆಲಸ ಪುನಃ ಇನ್ನೇನಾಯ್ತು ಅಂತ ಹೇಳಿ ನೋಡದೆ, ಅದ್ರ ಕಡೆ ತಿರುಗು ನೋಡದೆ ಇದ್ರೆ ನಾವು ಮಾಡಿದ ಕೆಲಸ ವ್ಯರ್ಥ ಅಂತಾನೆ ಹೇಳ್ಬೋದು. ಅದನ್ನೇ ಸರ್ವಜ್ಞರವರು ತಮ್ಮ ವಚನದ ಮೂಲಕ ಹೇಳ್ತಾ ಹೋಗಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಭಾಗೀರಥಿ ಈಶ್ವರ ಹೆಗ್ಡೆ ಕವಲಕ್ಕಿಯವರು ಸರ್ವಜ್ಞರ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ಶಿಕ್ಷಕರಾದ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕವಲಕ್ಕಿ ಅವರು ಸರ್ವಜ್ಞರ ವಚನಗಳನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
1: ಹರಗದ ಎತ್ತಾಗಿ ಬರಡದ ಹಯನಾಗಿ, ಹರಗದ ಎತ್ತಾಗಿ ಬರಡದ ಹಯನಾಗಿ, ಹರಟೆ ಹೊಡೆಯದ ಮಗನಾಗಿ, ಹರಟೆ ಹೊಡೆಯುವ ಮಗನಾಗಿ, ಹೊಲದಲ್ಲಿ ಕರಡವೇ ಬೆಳೆಗೂ ಸರ್ವಜ್ಞ. ಅಂದರೆ ಹರಗದಂತಹ ರೆಂಟೆ ಕುಂಟೆಗಳನ್ನು ಎಳೆಯದಂತಹ ಎತ್ತುಗಳಿದ್ದು, ಅಂದರೆ ಹೆಸರಿಗೆ ಮಾತ್ರ ಎತ್ತು ಇರುವುದು, ಅದರಿಂದ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಲು ಹಿಂಡದಂತಹ ಎಮ್ಮೆ ಆಕಳುಗಳಿದ್ದು, ಕಂಡ ಕಂಡಲ್ಲಿ ಮಾತನಾಡುತ್ತಾ ಹೊತ್ತು ಕಳೆಯುವ ಮಗನಿದ್ದಲ್ಲಿ ಅವನ ಹೊಲದಲ್ಲಿ ಕರಡ, ಕರಡ ಎಂದರೆ ಒಂದು ಜಾತಿಯ ಹುಲ್ಲು ಬೆಳೆಯುತ್ತದೆ, ಅಂದರೆ ಅವನ ಹೊಲದಲ್ಲಿ ಏನೂ ಬೆಳೆ ಬರುವುದಿಲ್ಲ ಎಂದು ಸರ್ವಜ್ಞರು ಈ ವಚನದಲ್ಲಿ ಯಾವುದೇ ಕೆಲಸ ಮನಸ್ಸಿಲ್ಲದೆ ಮಾಡಿದರೆ, ಅಂದರೆ ವ್ಯವಸಾಯವು ಕೂಡ ಮನಸ್ಸಿಲ್ಲದೆ ಮಾಡಿದರೆ ಅದು ವ್ಯರ್ಥವಾದುದು ಎಂಬುದನ್ನು ಸ್ಪಷ್ಟೀಕರಿಸಿದ್ದಾರೆ. ಉತ್ತು ಬಾಳುವವನ ಬದುಕು ಎತ್ತಲೂ ಲೇಸು ಎಂಬ ಗಾದೆ ಮಾತಿನಂತೆ ಈ ವಚನವು ದಂಡು ಇಲ್ಲದ ಅರಸು ಕುಂಡವಿಲ್ಲದ ಹೋಮ, ದಂಡು ಇಲ್ಲದ ಅರಸು ಕುಂಡವಿಲ್ಲದ ಹೋಮ, ಬಂಡಿ ಇಲ್ಲದವನ ಬೇಸಾಯ, ಬಂಡಿ ಇಲ್ಲದವನ ಬೇಸಾಯ ತಲೆ ಹೋದ ಮುಂಡದಂತಿಕ್ಕು ಸರ್ವಜ್ಞ. ದಂಡು ಅಂದರೆ ಸೈನ್ಯ, ಸೈನ್ಯ ಇಲ್ಲದ ಅರಸ ಕುಂಡವನ್ನೇ ಮಾಡದೆ ಹೋಮ ಮಾಡುವುದು, ಅಂದರೆ ಯುದ್ಧ ಮಾಡುವುದಕ್ಕೆ ಅರಸನಿಗೆ ಸೈನ್ಯ ಬೇಕೇ ಬೇಕು. ಅರಸನಾದವನು ಯುದ್ಧ ಮಾಡುವುದು ಸಹಜ, ಕುಂಡವನ್ನೇ ಮಾಡದೆ ಹೋಮ ಮಾಡುವುದು, ಹೋಮ ಮಾಡುವುದಕ್ಕೆ ಕುಂಡ ಬೇಕೇ ಬೇಕು. ಎತ್ತು ಚಕ್ಕಡಿಗಳೇ ಇಲ್ಲದವನು ವ್ಯವಸಾಯ, ವ್ಯವಸಾಯ ಎಂದರೆ ಎತ್ತು ಚಕ್ಕಡಿಗಳೇ ಅವಶ್ಯಕತೆ ಇರುವಂತಹದ್ದು. ಆದರೆ ಈ ಮೂರೂ ಸಹ ತಲೆಯಿಲ್ಲದ ಮುಂಡ ಅಂದರೆ ತಲೆಯಿಲ್ಲದ ದೇಹದಂತೆ ಏನೂ ಉಪಯೋಗಕ್ಕೆ ಬರುವುದಿಲ್ಲ. ಇನ್ನೊಂದು ವಚನ, ಹದಬೆದೆಯಲಾರಂಭ ಕದನದಲ್ಲಿ ಕೂರಂಬು, ಹದಬೆದೆಯಲಾರಂಭ ಕದನದಲ್ಲಿ ಕೂರಂಬು, ನದಿ ಹಾಯುವಲ್ಲಿ ಹರಗೋಲ ಮರೆತು, ನದಿ ಹಾಯುವಲ್ಲಿ ಹರಗೋಲ ಮರೆತು ವಿಧಿಯ ಬೈದರೇನು ಫಲ ಸರ್ವಜ್ಞ. ಅಂಗೈ ಹಾಗೆ ಹೊಲ ಮಾಡಿದರೆ ಮುಂಗೈ ತುಂಬ ತುಪ್ಪ ಎಂದು ನಮ್ಮ ಹಿರಿಯರು ಹೇಳಿದ ಜನಪ್ರಿಯ ಗಾದೆ ಮಾತು. ಅದರ ಅರ್ಥದಂತೆ ಈ ವಚನವು ಕೂಡ ಹರಗುವ ಮತ್ತು ಬಿತ್ತುವ ಯೋಗ್ಯವಾದ ಕಾಲವನ್ನು ರೈತನಾದವನು ತಿಳಿದಿರಬೇಕು. ಯುದ್ಧದಲ್ಲಿ ಹದನಾದ ಬಾಣಗಳನ್ನು ಯೋಧನಾದವನು ತಿಳಿದುಕೊಂಡಿರಬೇಕು. ನದಿಯನ್ನು ದಾಟುವಾಗ ಹರಗೋಲನ್ನು ಮರೆತವನು, ಅಂದರೆ ನದಿಯನ್ನು ದಾಟಬೇಕಾದರೆ ಹರಿಗೋಲು ಬೇಕೇ ಬೇಕು. ಇವುಗಳನ್ನು ಉಪಯೋಗ ಮಾಡದವನು ದೈವವನ್ನು ಅಥವಾ ಹಣೆ ಬರೆಹವನ್ನು ಬೈದರೆ ಏನೂ ಫಲವಿಲ್ಲ ಎಂದು ಸರ್ವಜ್ಞರು ಈ ವಚನದಲ್ಲಿ ತುಂಬ ಸುಂದರವಾದ ಉಪಮೆಗಳ ಮೂಲಕ ಸೂಚಿಸಿದ್ದಾರೆ. ರೈತನಾದವನು ಹೇಗಿರಬೇಕು ಎಂಬುದನ್ನು ಸ್ಪಷ್ಟೀಕರಿಸಿದ್ದಾರೆ. ಹಾಗೆಯೇ ಇನ್ನೊಂದು ವಚನ, ಬೆಕ್ಕು ಮನೆಯೊಳು ಲೇಸು ಮುಕ್ಕು ಕಲ್ಲಿಗೆ ಲೇಸು, ಬೆಕ್ಕು ಮನೆಯೊಳು ಲೇಸು ಮುಕ್ಕು ಕಲ್ಲಿಗೆ ಲೇಸು, ನಗಿಸುವ ನುಡಿಲೇಸು ಊರಿಂಗೆ, ನಗಿಸುವ ನುಡಿಲೇಸು ಊರಿಂಗೆ, ಒಕ್ಕಲಿಗಲೇಸು ಸರ್ವಜ್ಞ. ಅಂದರೆ ಮನೆಯೊಳಗೆ ಒಂದು ಬೆಕ್ಕು ಇರುವುದು ಒಳ್ಳೆಯದು, ಇದರಿಂದ ಇಲಿ ಚೇಳು ಹಾವು ಮೊದಲಾದವುಗಳ ಉಪದ್ರವ ಇರುವುದಿಲ್ಲ. ಹಾಗೆ ಮನೆಯಲ್ಲಿ ಒಂದು ಬೀಸುಕಲ್ಲು ಇರಬೇಕು. ಬೀಸುಕಲ್ಲು ಇದ್ದರೆ ಅದನ್ನು ದಿನಾ ಬೀಸುತ್ತಾ ಇದ್ದರೆ ಹಿಟ್ಟು ಮಾಡಿ ಅದರಿಂದ ಪ್ರತಿದಿನ ರೊಟ್ಟಿ ಮುಂತಾದ ಅಡುಗೆಯನ್ನು ಮಾಡಲು ಅನುಕೂಲವಾಗುವುದು. ಅದರಂತೆ ನಗುತ್ತಾ ಮಾತನಾಡಿ ಅದರಿಂದ ಬೇರೆಯವರನ್ನು ನಗಿಸುವ ಜನರು ಊರಲ್ಲಿ ಇರಬೇಕು. ಆಗ ಆ ಇಡೀ ಊರು ಸಂತೋಷವಾಗಿರುತ್ತದೆ. ಊರೊಳಗೆ ಒಬ್ಬನಾದರೂ ಒಕ್ಕಲಿಗನು ಇರಬೇಕು, ಏಕೆಂದರೆ ಏನಾದರೂ ತೊಂದರೆಯಾದ ಪ್ರಸಂಗದಲ್ಲಿ ಅವನಿಂದ ಕಾಳು ಕಡಿ ಮತ್ತು ಚಕ್ಕಡಿ ಮುಂತಾದವುಗಳ ಸಹಾಯ ದೊರೆಯುತ್ತದೆ. ಹಿಂದಿನ ಕಾಲದಲ್ಲಿ ಈಗಿನಂತೆ ವಾಹನಗಳು ಇರಲಿಲ್ಲ. ಅಂದರೆ ಇಲ್ಲಿ ಸರ್ವಜ್ಞ ಕವಿ ಒಂದು ಊರಲ್ಲಿ ಒಕ್ಕಲಿಗನ ಮಹತ್ವ ಎಷ್ಟಿದೆ ಎಂಬುದನ್ನು ತಮ್ಮ ಈ ವಚನದಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ. ಇವತ್ತು ರೈತರಿಂದಲೇ ನಮ್ಮ ಬದುಕು, ರೈತರಿಲ್ಲದೆ ನಮ್ಮ ಬದುಕು ಸಾಧ್ಯವಿಲ್ಲ. ಇವತ್ತು ನಾವು ಊಟ ಮಾಡ್ತಾ ಇರುವಂಥ ಪ್ರತಿಯೊಂದು ಅನ್ನದ ಅಗಳು ಕೂಡ ರೈತರ ಒಂದು ಪರಿಶ್ರಮದ ಫಲವಾಗಿದೆ. ಇದನ್ನು ಕುರಿತಾದಂತಹ ಒಂದು ಸರ್ವಜ್ಞನ ವಚನವಿದೆ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ. ಅಂದರೆ ನಮಗೆ ಅನ್ನ ಸಿಗಬೇಕು ಎಂದರೆ ರೈತನು ಸಂತೋಷದಿಂದ ಸುಖವಾಗಿ ಇರಬೇಕು. ಆದ್ದರಿಂದ ರೈತನಿಗೆ ನಾವು ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು. 17ನೇ ಶತಮಾನದಲ್ಲಿಯೇ ಸರ್ವಜ್ಞ ಕವಿ ಬೇಸಾಯ ಮತ್ತು ರೈತನ ಕುರಿತು ಚಿಂತಿಸಿರುವುದನ್ನು ಅವನ ವಚನಗಳಲ್ಲಿ ಕಾಣಬಹುದಾಗಿದೆ.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸರ್ವಜ್ಞರು ವ್ಯವಸಾಯದ ಕುರಿತಾಗಿ ಹಾಗೆ ರೈತರ ಕುರಿತಾಗಿ ಬರೆದಿರುವಂತಹ ವಚನಗಳನ್ನು ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ದೇಶದ ಬೆನ್ನೆಲುಬಾದಂತಹ ರೈತರ ಕುರಿತಾಗಿ ಕೂಡ 16ನೇ ಶತಮಾನದಲ್ಲಿಯೇ ಸರ್ವಜ್ಞರು ಇಷ್ಟು ಚೆನ್ನಾಗಿ ವಚನವನ್ನ ರಚಿಸಿದ್ದಾರೆ. ಅನ್ನದಾನದ ಮುಂದೆ ಇನ್ಯಾವ ದಾನವೂ ಶ್ರೇಷ್ಠವಲ್ಲ, ಹಸಿದವರಿಗೆ ಅನ್ನ ನೀಡುವುದೇ ಬಹಳ ಶ್ರೇಷ್ಠವಾದಂತಹ ಕಾಯಕ. ಹಾಗೆ ರೈತನು ಕೂಡ ಎಲ್ಲರಿಗೂ ಅನ್ನದಾತನಾದಂತಹ ರೈತರ ಕುರಿತಾಗಿ ತುಂಬಾ ಚೆನ್ನಾಗಿ ಸರ್ವಜ್ಞರು ಹೇಳಿದಂತಹ ವಚನವನ್ನ ನೋಡಿದ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
3: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
2: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
3: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ, ಸೇತುವೆ ಮುರಿಯದಿರು, ಪರ ದೈವವನ್ನು ತೊರೆಯೇ ಗತಿ ನರನಿಗಿಲ್ಲದಿಟ, ನರನಿಲ್ಲದಿರೆ ದೇವನನು ಕೇಳ್ವರಾರು, ಪುರುಷತೆಯೇ ಸೇತುವೆ ಮೃಗತ್ವ ದಿಂ ದಿವ್ಯತೆಗೆ ಮುರಿಯದಿರು ಸೇತುವೆಯ ಮಂಕುತಿಮ್ಮ. ಪರದೈವವನು ಅಂದರೆ ಆ ದೇವ್ರನ್ನ ತೊರೆಯೇ ಬಿಟ್ರೆ ಗತಿ ನರನಿಗಿಲ್ಲ ದಿಟ. ನರನಿಗೆ ಮನುಷ್ಯನಿಗೆ ಬೇರೆ ಗತಿ ಇಲ್ಲ, ದಿಟ ಸತ್ಯ. ನರನಿಲ್ಲದಿರೆ ಮನುಷ್ಯ ಇಲ್ಲದೆ ಇದ್ರೆ ದೇವನನ್ನು ಕೇಳ್ವರಾರು? ಆ ದೇವ್ರನ್ನ ಯಾರು ಕೇಳ್ತಾರೆ? ಪುರುಷತೆಯ ಸೇತುವೆ ಮೃಗತ್ವದಿಂ ದಿವ್ಯತೆಗೆ. ಆ ಪುರುಷತೆಯೇ ಮೃಗತ್ವಕ್ಕೂ ದಿವ್ಯತೆಗೂ ಸೇತುವೆ. ಮುರಿಯದಿರು ಸೇತುವೆಯ, ಆ ಸೇತುವೆಯನ್ನ ಮುರಿಯೋದಕ್ಕೆ ಹೋಗ್ಬೇಡ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪರದೈವ ವನು ತೊರೆಯೇ ಗತಿ ನರನಿಗಿಲ್ಲದಿಟ. ನರನಿಲ್ಲದಿರೆ ದೇವನನು ಕೇಳ್ವರಾರು? ಪುರುಷತೆಯೇ ಸೇತುವೆ ಮೃಗತ್ವದಿಂ ದಿವ್ಯತೆಗೆ, ಮುರಿಯದಿರು ಸೇತುವೆಯ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ದೇವ್ರನ್ನ ಬಿಟ್ಟು ಮನುಷ್ಯನಿಗೆ ಬೇರೆ ಗತಿಯೇ ಇಲ್ಲ. ಮನುಷ್ಯನಿಲ್ದಿದ್ರೆ ಆ ದೇವ್ರನ್ನ ಕೇಳೋರು ಯಾರು? ಜಗತ್ತನ್ನ ಸರ್ವ ರೀತಿಯಲ್ಲೂ ಆವರಿಸಿಕೊಂಡಿರೋ ಆ ಪರಮಶಕ್ತಿಯೇ ಪಶುತ್ವಕ್ಕೂ ದೈವತ್ವಕ್ಕೂ ನಡುವೆ ಇರುವಂತಹ ಸೇತುವೆ. ಆ ಸೇತುವೆಯನ್ನ ಮುರಿಯದೇ ಇರುವಂತ ಜಗತ್ತಲ್ಲಿ ಮನುಷ್ಯನಿಗೂ ಮತ್ತೆ ಆ ದೇವರನ್ನೋ ತತ್ವಕ್ಕೂ ಇರೋ ಸಂಬಂಧನ ವಿವರಿಸ್ತಾ ಈ ಸಂಬಂಧನ ಮುರಿಯದಿರು ಅಂತ ಒಂದು ಆದೇಶನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ನಮ್ಗೆ ನೀಡಿದ್ದಾರೆ. ನೋಡಿ, ದೇವ್ರು ಅನ್ನೋ ಕಲ್ಪನೆ ಬಹುಶಃ ಮನುಷ್ಯ ಅನ್ನೋ ಜೀವ ಭೂಮಿಗೆ ಬಂದಾಗಿಂದಲೇ ಇದ್ದಿರಬಹುದು. ನಾವೊಂದು ಮನೆ ನೋಡ್ತೀವಿ, ಅದಿದೆ, ಹಾಗಾಗಿ ಅದನ್ನ ಯಾರಾದರೂ ಕಟ್ಟಿಸಿರ್ಲೇಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತೀವಿ. ಅದೇ ರೀತಿ ಪ್ರಪಂಚದ ಪ್ರತಿಯೊಂದು ವಸ್ತುವು ಸೃಷ್ಟಿ ಆಗಿರೋದ್ರಿಂದ ಸೃಷ್ಟಿಕರ್ತ ಒಬ್ಬ ಇರಲೇಬೇಕು ಅನ್ನೋ ತಾರ್ಕಿಕ ತೀರ್ಮಾನಕ್ಕೆ ಮನುಷ್ಯ ಬಂದ. ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ರಿಂದ ಅವನು ಬಹಳ ದೊಡ್ಡವನು, ಅಸಾಧ್ಯ ಶಕ್ತಿವಂತನೂ ಆಗಿರ್ಬೇಕು ಅನ್ನೋ ನಂಬಿಕೆ ಬೆಳೀತು. ತಾನು ಕಲ್ಪಿಸಿಕೊಂಡ ದೇವರು ತುಂಬ ದೊಡ್ಡವನಾಗಿರೋದ್ರಿಂದ ಅವನ ಬಗ್ಗೆ ಗೌರವದ ಜೊತೆ ಭಯ ಕೂಡ ಬಂತು. ದೇವರು ರಕ್ಷಕ, ಉದ್ಧಾರಕನಾದ, ಅವನು ಭಯಕೃತ, ಭಯನಾಶಕ. ಅಂದರೆ ಅವನು ಭಯನ ಹುಟ್ಟಿಸುವವನು ಹೌದು, ಭಯನಾಶಕನೂ ಹೌದು. ಹಾಗಾಗಿ ಗೌರವದಿಂದಾಗ್ಲಿ ಭಯದಿಂದಾಗ್ಲಿ ಅವನನ್ನ ಮನುಷ್ಯ ನೆನೆಸ್ತಾನೆ ಇರ್ತಾನೆ. ಎಲ್ಲದಕ್ಕೂ ಕಾರಣನಾದ ಸರ್ವಶಕ್ತನಾದ ಭಗವಂತನ ರಕ್ಷಣೆಯ ಅವಶ್ಯಕತೆನ ಮನಗಂಡ ಮನುಷ್ಯನಿಗೆ ದೇವರನ್ನ ಬಿಟ್ಟರೆ ಗತಿ ಇಲ್ಲ. ಅದು ಸರಿ, ಮನುಷ್ಯನ ಕಲ್ಪನೆ ದೇವರು, ಮನುಷ್ಯನೇ ಇಲ್ಲದೆ ಹೋದ್ರೆ ದೇವ್ರನ್ನ ಕೇಳೋರು ಯಾರು? ಮೃಗತ್ವಕ್ಕೂ ದೇವತ್ವಕ್ಕೂ ಸೇತುವೆ ಆದದ್ದು ಪುರುಷತೆ ಅಂತ ಕಗ್ಗೈಲ್ ಹೇಳ್ತಿದೆ. ಪುರುಷತೆ ಅನ್ನೋ ಪದ ಕೇವಲ ಪುರುಷರನ್ನು ಉದ್ದೇಶಿಸಿದ್ದಲ್ಲ, ಅದೊಂದು ವಿಶೇಷ ಗುಣ. ಅದರಲ್ಲಿ ಶಿಸ್ತು, ಸಂಯಮ, ಪರಿಶ್ರಮ, ಚಿಂತನೆಗಳು ಸೇರಿದೆ. ಇವೆಲ್ಲ ಸೇರಿ ನೈತಿಕತೆ ಆಗತ್ತೆ. ನಾವು ಸಮಾಜದಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಸಹಬಾಳ್ವೆ ನಡೆಸೋದಕ್ಕೆ ಇವು ಬಹಳ ಅವಶ್ಯಕ. ನನಗೆ ಬೇಕು ಅನಿಸಿದ್ದನ್ನು ಕಸಿದುಕೊಳ್ಳೋದು ಮೃಗೀಯ ನಡೆ. ನನ್ನ ಅಪೇಕ್ಷೆಗಳನ್ನು ತಡೆ ಹಿಡಿದು ಮತ್ತೊಬ್ಬರಿಗೆ ಅದರಿಂದ ತೊಂದರೆ ಆಗದ ಹಾಗೆ ನಡೆಯೋದು ಸಂಯಮ. ಮೃಗತ್ವದಿಂದ ದೈವತ್ವಕ್ಕಿರೋ ಸೇತುವೆ ಈ ಪುರುಷತೆ, ಅದನ್ನು ನಾವು ಮುರಿಬಾರ್ದು. ನೋಡಿ, ಮನುಷ್ಯನ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಮಿತಿ ಅನ್ನೋದೇ ಇಲ್ಲ. ತನಗೆ ಯಾವುದು ಸಿಗುತ್ತೋ ಯಾವುದು ಸಿಗೋದಿಲ್ವೋ ಅವನಿಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಇವನಿಗೆ ಭಯ ಇರುತ್ತೆ. ಮನುಷ್ಯನ ಎಲ್ಲ ಭಯಗಳನ್ನು ಎರಡು ಗುಂಪಿಗೆ ಹಾಕಿಬಿಡಬಹುದು. ಒಂದು ತನ್ನಲ್ಲಿರೋದು ಕಳೆದು ಹೋಗೋ ಭಯ, ಇನ್ನೊಂದು ತಾನು ಬಯಸಿದ್ದು ಸಿಗದೆ ಹೋಗೋ ಭಯ. ಈ ಎರಡೂ ಭಯಗಳ ಕಾರಣದಿಂದಾಗಿಯೇ ಮನುಷ್ಯನಿಗೆ ದೇವರು ಬೇಕು. ಭಯ ಇಲ್ಲದ ಸ್ಥಿತಿಗೆ ತಲುಪಿದ್ರೆ ಇವನಿಗೆ ದೇವರು ಬೇಕಾಗೋದಿಲ್ಲ. ಆದರೆ ಭಯ ಹೋಗೋದಿಲ್ವಲ್ಲ. ಈ ದೇವರು ಅನ್ನೋದು ಹಸಿ ಗಾಯದ ಮೇಲೆ ಹಾಕಿರೋ ಬ್ಯಾಂಡೇಜ್ ಥರ, ಗಾಯ ಮಾಗದೆ ಅದನ್ನು ತೆಗೆಯೋದಿಕ್ಕಾಗೋದಿಲ್ಲ. ತೆಗೆದ್ರೆ ಮತ್ತೆ ಹುಣ್ಣು ಹಸಿಯಾಗತ್ತೆ. ಗಾಯ ಮಾಗಿದ್ರೆ ಬ್ಯಾಂಡೇಜ್ ತಾನೇ ತಾನಾಗಿ ಕಳಚಿಕೊಳ್ಳುತ್ತೆ. ನಮಗಿರೋದು ಭಯ ಅನ್ನೋ ಗಾಯ, ಮತ್ತೆ ಅದ್ರ ಮೇಲೆ ಅಂಟಿಸಿರೋದು ದೇವರು ಅನ್ನೋ ಬ್ಯಾಂಡೇಜ್. ನಮಗೆ ಭಯ ಹೋಗೋದಿಲ್ಲ, ಮತ್ತೆ ನಾವು ದೇವ್ರನ್ನ ಬಿಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಈ ದೇವರು ಅನ್ನೋ ತತ್ವ ನಮಗೆ ಬೇಕಾ ಅಂತ ಆಲೋಚನೆ ಮಾಡಿದರೆ ಖಂಡಿತ ಬೇಕು ಅನ್ನೋ ಉತ್ತರ ಸಿಗುತ್ತೆ. ಯಾಕಂದರೆ ಈ ತತ್ವದ ಆಧಾರದ ಮೇಲೇ ಜಗತ್ತಿನ ನಾಗರಿಕತೆ ಬೆಳೆದು ನಿಂತಿರೋದು. ಒಂದು ವ್ಯವಸ್ಥಿತ ಸಮಾಜದ ನಿರ್ಮಾಣಕ್ಕೆ ಈ ತತ್ವ ಬಹಳ ಉಪಕಾರಿಯಾಗಿದೆ. ಹಲವಾರು ಆಚಾರಗಳು, ಆಚರಣೆಗಳು, ಸಂಪ್ರದಾಯಗಳು ಬೆಳೆದು ಬಂದಿದೆ. ಈ ಸೃಷ್ಟಿಗೆ ಕಾರಣವಾದ ಪರತತ್ವವನ್ನ ಅರ್ಥ ಮಾಡ್ಕೊಳ್ಳೋ ಹಾದಿಲಿ ಇವೆಲ್ಲ ಪೂರಕವಾಗಿದೆ. ಹಾಗಾಗಿ ಮಾನ್ಯ ಗುಂಡಪ್ಪನವರು ಪುರುಷತೆಯ ಸೇತುವೆ ಮೃಗತ್ವದಿಂ ದಿವ್ಯತೆಗೆ ಅಂತ ಹೇಳ್ತಾರೆ. ಪರಮಾತ್ಮ ತತ್ವವನ್ನ ಅರಿಯೋದಕ್ಕೆ ನಮ್ಗೆ ಈ ದೇವರು ಅನ್ನೋ ಸೇತುವೆ ಇದ್ದ ಹಾಗೆ, ಇದನ್ ಬಿಟ್ರೆ ನಮ್ಮ ಬದುಕುಗಳಲ್ಲಿ ಒಂದು ಶೂನ್ಯತೆ ಉಂಟಾಗತ್ತೆ. ಅಲ್ಲಿ ಬದುಕು ತೀರ ಅಸಹನೀಯ ಆಗತ್ತೆ. ಹಾಗಾಗಿ ನಮ್ಗೆ ದೇವ್ರು ಬೇಕು, ಮತ್ತೆ ಆ ದೇವ್ರಿಗೆ ನಾವು ಬೇಕು. ನಾವು ಈ ದೇವರ ಮೂಲಕ, ಅವನಿಗೆ ಸಲ್ಲಿಸೋ ಪೂಜೆ ಪುನಸ್ಕಾರಗಳ ಮೂಲಕ, ನಾವು ಮಾಡೋ ವ್ರತ ಧ್ಯಾನ ವಿಧಿ ಮುಂತಾದವುಗಳ ಮೂಲಕವೇ ಆ ಪರತತ್ವನ ಅರಿತುಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ದೇವರಲ್ಲಿ ನಂಬಿಕೆ ಇರಬೇಕು. ಆದರೆ ಅಲ್ಲಿಯೇನಿಲ್ಲದೆ ಮುಂದೆ ಹೆಜ್ಜೆ ಇಡ್ತಾ ಅಂತಿಮವಾದ ಆ ಪರತತ್ವವನ್ನು ಅರಿತುಕೊಳ್ಳೋ ಪ್ರಯತ್ನ ಪಡಬೇಕು. ಏನಂತೀರಾ? ನಿಮ್ಮ ಅನಿಸಿಕೆನ ತಿಳಿಸಿಕೊಡ್ಬೋದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ದಸರಾ ಬೊಂಬೆ ಹಬ್ಬ,
7: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
2: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
2: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
3: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
2: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
3: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
2: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
9: ಮಕ್ಕಳೇ, ಎಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ದುಃಖದಿಂದ ಬಳಲ್ತಾನೇ ಇರ್ತಾರೆ. ಯಾರನ್ನು ಕೇಳಿದ್ರು ಅಯ್ಯೋ ಅಂತ ತಮ್ಮ ದುಃಖದ ಕಥೆಯನ್ನು ಸವಿಸ್ತಾರವಾಗಿ ಹೇಳ್ತಾರೆ. ಹಾಗಾದರೆ ಸುಖಿಗಳಾರು ಅನ್ನುವ ಪ್ರಶ್ನೆ ಮೂಡುತ್ತೆ ಅಲ್ವಾ? ಇದೇ ಪ್ರಶ್ನೆ ಸುಬೋಧ ಎನ್ನುವ ಒಬ್ಬ ಶಿಷ್ಯನಿಗೆ ಎದುರಾಯಿತು. ಆ ಕಥೆಯನ್ನು ನಾನಿವತ್ತು ನಿಮಗೆ ಹೇಳ್ತೀನಿ, ಕೇಳಿ. ಸುಬೋಧ ಅನ್ನೋ ಒಬ್ಬ ಶಿಷ್ಯ ಗುರುಕುಲದಲ್ಲಿ ತನ್ನ ಶಿಕ್ಷಣವನ್ನು ಪಡಿತಾ ಇದ್ದ. ಗುರುಕುಲದ ನಿಯಮಗಳ ಪ್ರಕಾರ ಶಿಷ್ಯಂದರು ಆಶ್ರಮದ ಕೆಲಸಗಳನ್ನು ಮಾಡಬೇಕಿತ್ತು. ಹಾಗಾಗಿ ಸುಬೋಧ ಆ ದಿನ ಕಟ್ಟಿಗೆ ತರೋಕೆ ಅಂತ ಕಾಡಿಗೆ ಹೋಗ್ತಾನೆ. ದಾರಿಯಲ್ಲಿ ಮಹಿಳೆಯೊಬ್ಬಳು ತಾನು ಸಾಕಿದ ಹಸುವೊಂದು ಹುಲಿಯ ಬಾಯಿಗೆ ತುತ್ತಾಯಿತು ಅಂತ ತನ್ನ ಅಕ್ಕಪಕ್ಕದವರ ಹತ್ರ ಹೇಳಿಕೊಂಡು ಭಾಳ ದುಃಖ ಪಡ್ತಾ ಇದ್ಲು. ಅವಳು ಪಡ್ತಾ ಇರೋ ಯಾತನೆ ವೇದನೆ ನೋಡಿ ಸುಬೋಧನಿಗೆ ತುಂಬ ದುಃಖ ಆಗುತ್ತೆ. ಆತ ಕಾಡಿಗೆ ಹೋಗ್ತಾ ಹೋಗ್ತಾ ಈ ಪ್ರಪಂಚದಲ್ಲಿ ಈ ದುಃಖ ಅನ್ನೋದು ಇರಬಾರ್ದಿತ್ತು. ಆ ತಾಯಿ ಎಷ್ಟು ನೋವು ಉಂಟಾಯಿದ್ಲು. ದುಃಖದಿಂದ ಶಾಶ್ವತವಾಗಿ ಹೊರಬರುವ ದಾರಿ ಏನಾದರೂ ಇದೆಯಾ ಅಂತೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಆತ ತುಂಬ ವಿಷಣ್ಣನಾಗ್ತಾನೆ. ಆಶ್ರಮಕ್ಕೆ ಬಂದ ಮೇಲೂ ಅದೇ ವಿಚಾರಗಳು ಆತನನ್ನು ಕೊರಿತಾ ಇತ್ತು. ಕೊನೆಗೆ ತಡಿಲಾರದೆ ಆತ ಗುರುಗಳ ಹತ್ರ ಬಂದು ನತಮಸ್ತಕನಾಗಿ, ಗುರುಗಳೇ, ದುಃಖದಿಂದ ಮುಕ್ತರಾಗೋಕ್ಕೆ ಏನಾದರೂ ಉಪಾಯ ಇದೆಯಾ ಅಂತ ಕೇಳ್ದ. ಜೀವನದ ಕಷ್ಟಕರವಾದ ಪ್ರಶ್ನೆಯನ್ನು ಇಷ್ಟು ಸುಲಭವಾಗಿ ಕೆಲವೇ ಶಬ್ದಗಳಲ್ಲಿ ಕೇಳಿಬಿಟ್ನಲ್ಲ ಈ ಸುಬೋಧ, ಏನು ಉತ್ತರ ಹೇಳಲಿ ಅಂತ ಗುರುಗಳು ಯೋಚನೆ ಮಾಡ್ತಾರೆ. ನಂತರ ಸುಬೋಧ ಒಂದು ಕೆಲಸ ಮಾಡು, ಅತ್ಯಂತ ಸುಖಿಯಾಗಿರುವ ವ್ಯಕ್ತಿಯ ಪಾದರಕ್ಷೆಯನ್ನು ಒಂದು ದಿನದ ಮಟ್ಟಿಗೆ ತಾ, ಆಮೇಲೆ ನಾನು ದುಃಖದಿಂದ ಪಾರಾಗುವ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರು. ಸುಬೋಧ ಆಗಲಿ ಅಂತ ಆ ಸುಖಿ ಪುರುಷನನ್ನು ಹುಡುಕ್ತಾ ಹುಡುಕ್ತಾ ಮನೆ ಒಂದರ ಮುಂದೆ ಬಂದು ನಿಲ್ತಾನೆ. ಅಲ್ಲಿ, ಯಜಮಾನ್ರೆ, ನಿಮಗೆ ಎಷ್ಟು ಚಂದದ ಮನೆ ಇದೆ, ಕೆಲಸಕ್ಕೆ ಆಳು ಕಾಳು ಇದ್ದಾರೆ, ಐಷಾರಾಮಿ ಜೀವನ ತಮ್ಮದು, ಹಾಗಾಗಿ ತಾವು ಬಹಳ ಸುಖಿಗಳಾಗಿರಬೇಕಲ್ವೇ. ಅತ್ಯಂತ ಸುಖಿಯಾಗಿರುವ ವ್ಯಕ್ತಿಯ ಪಾದರಕ್ಷೆ ತರೋಕೆ ಹೇಳಿದ್ದಾರೆ ನಮ್ಮ ಗುರುಗಳು. ಅದಕ್ಕೆ ಇವತ್ತು ಒಂದಿನದ ಮಟ್ಟಿಗೆ ನಿಮ್ಮ ಪಾದರಕ್ಷೆಯನ್ನು ನಾನು ಕೊಡ್ತೀರಾ ಅಂತ ಕೇಳ್ದ. ಆಗ ಆತ, ಅಯ್ಯೋ ಏನು ಹೇಳಿ ಸುಬೋಧ, ದೇವ್ರ ದಯದಿಂದ ಎಲ್ಲನೂ ಚೆನ್ನಾಗಿದೆ, ಆದರೆ ನನ್ನ ನೆರೆಮನೆಯವನ ಕಾಟದಿಂದ ನಾನು ನಲುಗಿ ಹೋಗಿದ್ದೀನಿ. ವಿನಾಕಾರಣ ಕಾಲು ಕೆದರಿ ಜಗಳಕ್ಕೆ ಬರ್ತಾನೆ, ನೆಮ್ಮದಿಯ ಉಸಿರು ಬಿಡೋಕ್ಕಾಗ್ತಾ ಇಲ್ಲ ನನಗೆ, ಉಸಿರು ಕಟ್ಟಿದಾಗ ಆಗ್ತಾ ಇದೆ. ಹೀಗಿರುವಾಗ ಹೇಗೆ ನಾನು ಸುಖಿಯಾಗಿರೋಕ್ಕೆ ಸಾಧ್ಯ ಹೇಳು ಅಂತ ಹೇಳ್ದ. ಸುಬೋಧ ಇನ್ನೇನು ಮಾಡಲಿ ಅಂತ ಪಕ್ಕದ ಮನೆ ಹೋಗಿ ಅದೇ ಪ್ರಶ್ನೆಯನ್ನು ಮುಂದಿಟ್ಟ. ಆಗ ಆ ಪಕ್ಕದ ಮನೆಯವನು ಸಂಕಟ ಪಡ್ತಾ, ಸುಬೋಧ ಸುಖದ ವಿಷಯ ಎತ್ತಲೇ ಬೇಡಪ್ಪ, ನನ್ನ ಪತ್ನಿ ನನಗೆ ಕೊಡ್ತಿರೋ ಕಿರುಕುಳದಿಂದಾಗಿ ಜೀವನದಲ್ಲಿ ನೊಂದು ಬಿಟ್ಟಿದ್ದೀನಿ, ಇಂಥ ಜೀವನಕ್ಕಿಂತ ಸನ್ಯಾಸತ್ವನೇ ಮೇಲು, ಯಾಕಾದರೂ ಮದುವೆ ಆದ್ನು ಅಂತ ಅನಿಸ್ತಾ ಇದೆ ಅಂತ ಗೋಳೋ ಅಂತ ಅತ್ತ. ಸುಬೋಧ ಹೀಗೆ ಇನ್ನೊಂದು ಮತ್ತೊಂದು ಮನೆಗಳಿಗೆ ಹೋದ. ಒಬ್ಬಳು ನನ್ನ ಗಂಡ ಬಲು ಕ್ರೂರಿ ಅಂತ ಹೇಳಿದ್ಲು, ಮಗದೊಬ್ಬ ನನ್ನ ಅಪ್ಪನಷ್ಟು ಸ್ವಾರ್ಥಿ ಮತ್ತೊಬ್ಬ ಇಲ್ಲ ಅಂತ ಹೇಳ್ದ. ಸೊಸೆ ಒಬ್ಬಳು, ಅಯ್ಯೋ ಅತ್ತೆ ಕಾಟದಿಂದ ನನಗೆ ಜೀವನವೇ ಬೇಡವಾಗಿದೆ ಅಂತ ಹೇಳಿದ್ಲು. ಹೀಗೆ ಸುಬೋಧ ಹಲವಾರು ಮನೆಗಳಿಗೆ ಪಾದರಕ್ಷೆಗಾಗಿ ಅಲ್ದಾಡ್ತಾನೆ, ಆದರೆ ಆ ಪಾದರಕ್ಷೆ ಅವನಿಗೆ ಸಿಗಲೇ ಇಲ್ಲ. ಕೊನೆಗೆ ಸೋತು ಬೇಜಾರಾಗಿ ಗುರುಗಳ ಹತ್ರ ಬಂದು, ಗುರುಗಳೇ, ಸುಖಿ ಪುರುಷನನ್ನು ಹುಡುಕ್ತಾ ಹುಡುಕ್ತಾ ನನ್ನ ಪಾದರಕ್ಷೆಗಳು ಸವೆದು ಹೋದವು, ಆದರೆ ಯಾವ ಸುಖಿ ಪುರುಷನೂ ಸಿಗಲಿಲ್ಲ ಅಂತ ಹತಾಶನಾಗಿ ಹೇಳಿದ. ಗುರುಗಳು, ಅವರೆಲ್ಲ ಯಾಕೆ ದುಃಖ ಪಡ್ತಾ ಇದ್ದಾರಂತೆ ಅಂತ ಕೇಳಿದರು. ಕೆಲವರಿಗೆ ಹೆಂಡತಿ ಕಾಟ, ಕೆಲವರಿಗೆ ಗಂಡನ ಶೋಷಣೆ, ಮಗನಿಗೆ ತಂದೆಯ ಅನಾಚಾರ, ಮಗಳಿಗೆ ಅತ್ತೆಯ ದುರಾಚಾರ, ಒಟ್ಟಿನಲ್ಲಿ ಬೇರೆಯವರಿಂದ ಅವರೆಲ್ಲ ದುಃಖ ಪಡ್ತಾ ಇದ್ದಾರೆ ಗುರುಗಳೇ ಅಂತ ಹೇಳಿದಾಗ ಗುರುಗಳು ನಗ್ತಾ, ಅವರೆಲ್ಲ ತಮ್ಮ ಸುಖವನ್ನು ಇನ್ನೊಬ್ಬರಿಂದ ಬಯಸ್ತಾ ಇದ್ದಾರೆ ಅನ್ನು, ಅವರ ಸುಖ ಇನ್ನೊಬ್ಬರ ವರ್ತನೆಗಳಿಂದ ನಿರ್ಧಾರ ಆಗುತ್ತೆ ಅಲ್ವಾ. ಅವರು ಯಾವತ್ತೂ ತಮ್ಮ ಅಂತರಂಗವನ್ನು ಶೋಧಿಸಿ ನೋಡಲೇ ಇಲ್ಲ. ನೋಡು, ಒಬ್ಬರ ಸುಖ ದುಃಖ ಅವನ ಅಂತರಂಗದಲ್ಲೇ ಇರುತ್ತೆ, ಹಾಗಾಗಿ ಬೇರೆಯವರತ್ತ ನೋಡದೆ ನಮ್ಮ ಅಂತರಾಳವನ್ನು ಹಣಕಿ ನೋಡಿದಾಗ ಮಾತ್ರ ಅಲ್ಲಿ ಸುಖದ ನೆಲೆಯನ್ನು ನಾವು ಕಾಣ್ತೀವಿ. ನೀನೇನಾದರೂ ಸ್ಪರ್ಧೆ ಮಾಡಬೇಕು ಅನ್ನೋದಾದರೆ ನಿನ್ನ ಜೊತೆನೇ ಮಾಡ್ಕೋಬೇಕು, ಬೇರೆಯವ್ರ ಜೊತೆಗಲ್ಲ. ಈ ಜೀವನ ಯಾತ್ರೆ ನಿಂದಾಗಿರುತ್ತೆ, ಇನ್ನೊಬ್ಬರನ್ನ ನೋಡಿ ನಿನ್ನ ದಾರಿಯನ್ನು ಬದಲಿಸಬಾರ್ದು, ನಿನ್ನನ್ನೇ ನೋಡ್ಕೋಬೇಕು, ನಿನ್ನನ್ನೇ ಕೇಳ್ಕೋಬೇಕು, ಇದೇ ಸುಖದ ಸೂತ್ರ ಆಗಿದೆ ಅಂತ ಹೇಳಿದರು. ಸುಬೋಧ, ಗುರುಗಳೇ ಎಷ್ಟು ಸತ್ಯ ಹೇಳಿದ್ರಿ, ಆದರೆ ಈ ಮಾತನ್ನು ತಾವು ಬೆಳಿಗ್ಗೆನೇ ಹೇಳ್ಬೋದಿತ್ತಲ್ಲ, ನನ್ನನ್ನೇಕೆ ಇಷ್ಟು ಅಲಸಿದ್ರಿ ಅಂತ ಕೇಳ್ದ. ಗುರುಗಳು ನಗ್ತ, ಸತ್ಯ ಅರಗುವಂಥದ್ದಲ್ಲ ಸುಬೋಧ, ಇದೇ ಮಾತನ್ನು ನಾನು ಬೆಳಿಗ್ಗೆ ಹೇಳಿದರೆ ನೀನು ಖಂಡಿತ ಒಪ್ತಾ ಇರಲಿಲ್ಲ. ಯಾವಾಗ ನೀನು ಸ್ವತಃ ಇದನ್ನು ಅನುಭವಿಸಿದೆಯೋ, ಬೀದಿ ಬೀದಿ ಅಲ್ದಿಯೋ, ಜನರ ಅಭಿಪ್ರಾಯಗಳನ್ನು ಕೇಳಿ ತಿಳ್ಕೊಂಡಿಯೋ, ಆಗ ನೀನು ನನ್ನ ಮಾತನ್ನು ಒಪ್ಕೊಳ್ತಾ ಇದ್ದೀಯ ಅಂದಾಗ ಸುಬೋಧ ಹೌದು ಅಂತ ಒಪ್ಪಿ ಗುರುಗಳ ಚರಣಸ್ಪರ್ಶವನ್ನು ಮಾಡ್ತಾನೆ. ಹೀಗೆ ಸುಖ ಅನ್ನೋದು ಸುತ್ತಲಿನ ವಸ್ತುಗಳಲ್ಲಾಗಲಿ ವ್ಯಕ್ತಿಗಳಲ್ಲಾಗಲಿ ಸಿಗುವಂಥದ್ದು ಅಲ್ಲ ಮಕ್ಕಳೇ, ಅದು ಮನಸ್ಸಿನ ಒಂದು ಸ್ಥಿತಿ, ನಿನ್ನೊಳಗೆ ನೀನು ಅದನ್ನು ಕಂಡುಕೊಳ್ಬೇಕು, ತಿಳಿತಾ?
10: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
6: KMF ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು.
8: ಬಳಸಿ ಪರಿಶುದ್ಧ ನಂದಿನಿ.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸೇವೆ ಮತ್ತು ದಾನ ನಮ್ಮನ್ನ ಸದಾ ಕಾಪಾಡುವ ಮೌಲ್ಯಗಳಾಗಿವೆ ಎಂದು ಯೋಗಾಚಾರ್ಯರಾದ ಡಾಕ್ಟರ್ CV ರುದ್ರಾರಾಧ್ಯ ಹೇಳಿದರು. ಯೋಗವು ಉತ್ತಮ ಬದುಕನ್ನ ರೂಪಿಸುವುದರ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಸದೃಢತೆಯನ್ನ ನೀಡುತ್ತದೆ. ನಿರಂತರವಾಗಿ ಯೋಗಾಭ್ಯಾಸ ಮಾಡುವುದರಿಂದ ಯೋಗವನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಯೋಗವನ್ನ ನಿತ್ಯ ಜೀವನದ ಭಾಗವಾಗಿ ಮಾಡಿಕೊಂಡರೆ ಅನೇಕ ಕಾಯಿಲೆಗಳಿಂದ ದೂರವಿರಬಹುದು ಎಂದು ತಿಳಿಸಿದರು. ನಗರದ ಶಿವಗಂಗಾ ಯೋಗ ಕೇಂದ್ರದ ರಾಘವ ಶಾಖೆಯಲ್ಲಿ ಆಯೋಜಿಸಿದ ಉಪಕಾರ ಸ್ಮರಣೆಯೊಂದಿಗೆ ಕೃತಜ್ಞತಾ ಸಭೆ ಹಾಗೂ ಪರಿಶೀಲನಾ ಸಭೆಯಲ್ಲಿ ಕಟ್ಟಡದ ಶಾಶ್ವತ ನಿಧಿಗೆ ದೇಣಿಗೆ ನೀಡಿದ ಯೋಗ ಪಟುಗಳಿಗೆ ನೆನಪಿನ ಕಾಣಿಕೆ ನೀಡಿ ಮಾತನಾಡಿದ ಅವರು, ಯೋಗಾಭ್ಯಾಸದಿಂದ ಆರೋಗ್ಯದಲ್ಲಿ ಆಗುವ

ಉತ್ತಮ ಪರಿಣಾಮಗಳಿಗೆ ನಮ್ಮ ಯೋಗ ಕೇಂದ್ರದ ಯೋಗಪಟು ಒಬ್ಬರು ಉದಾಹರಣೆಯಾಗಿದ್ದಾರೆ. ನಿರಂತರವಾಗಿ ಯೋಗಾಭ್ಯಾಸ ಮಾಡುತ್ತಿರುವುದರಿಂದ ಕಳೆದ ಒಂದು ವರ್ಷದಿಂದ ಆಸ್ಪತ್ರೆಗೆ ಹೋಗುವ ಅಗತ್ಯವೇ ಬಂದಿಲ್ಲ. ಆಸ್ಪತ್ರೆಗೆ ಚಿಕಿತ್ಸೆಗೆ ಖರ್ಚಾಗಬಹುದಾಗಿದ್ದ ಹಣವನ್ನು ಕಟ್ಟಡದ ಶಾಶ್ವತ ನಿಧಿಗೆ ನೀಡುವ ಉದ್ದೇಶದಿಂದ 1 ಲಕ್ಷಕ್ಕೂ ಅಧಿಕ ಮೊತ್ತವನ್ನು ದೇಣಿಗೆಯಾಗಿ ನೀಡಿರುವುದು ಸೇವಾ ಮನೋಭಾವಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ವಿಜಯ್ ಬಾಯರ್, ಎಚ್ಕೆ ಹರೀಶ್, ಜಿಎಸ್ ಓಂಕಾರಪ್ಪ, ಜಗದೀಶ್, ಜಿ ವಿಜಯಕುಮಾರ್, ಸುಬ್ರಹ್ಮಣ್ಯ, ನಂದನ್, ಆನಂದ್, ಶಶಿಧರ್, ಶ್ರೀನಿವಾಸ್, ಶಂಕರ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 2025-26 ಸಾಲಿನಲ್ಲಿ ನಡೆಸಿದ ಇಂಜಿನಿಯರಿಂಗ್ ಪರೀಕ್ಷೆಗಳಲ್ಲಿ ನಗರದ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ವಿಷಯಗಳಲ್ಲಿ 8 ರ್ಯಾಂಕ್ ಪಡೆದಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವೈ ವಿಜಯಕುಮಾರ್ ತಿಳಿಸಿದ್ದಾರೆ. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಿಎಂ ಧನ್ಯಶ್ರೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸುವುದರೊಂದಿಗೆ 7 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಎಐ ಮತ್ತು ಮೆಷಿನ್ ಲರ್ನಿಂಗ್ ವಿಷಯದಲ್ಲಿ ಎನ್ ಹರ್ಷಿಕಾ 4ನೇ ರ್ಯಾಂಕ್ ಪಡೆದಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ನಲ್ಲಿ ನಾಯರ್ ಪ್ರತಿಮಾ ಆಫ್ರಿನ್ 3ನೇ ರ್ಯಾಂಕ್, ಯಶಸ್ಕರ್ 4ನೇ ರ್ಯಾಂಕ್, ಭೂಮಿಕಾ 5ನೇ ರ್ಯಾಂಕ್ ಮತ್ತು ಪೌಲ್ 6ನೇ ರ್ಯಾಂಕ್, ಕೆಎನ್ ನಿತ್ಯಶ್ರೀ ಹೆಗಡೆ 8ನೇ ರ್ಯಾಂಕ್ ಹಾಗೂ ಎಸ್ಜಿ ಸ್ವಾತಿ 10ನೇ ರ್ಯಾಂಕ್ ಪಡೆದಿದ್ದಾರೆ ಎಂದು ತಿಳಿಸಿದರು. ಕಾಲೇಜಿನ 40 ವಿದ್ಯಾರ್ಥಿಗಳು ವಿಟಿಯುನಿಂದ ಆನರ್ಸ್ ಪದವಿ ಪಡೆದಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಯಂ ಎನ್ಪಿಟಿಇಎಲ್ ಪ್ರಮಾಣ ಪತ್ರವನ್ನು 1313 ವಿದ್ಯಾರ್ಥಿಗಳು ಪಡೆದಿದ್ದಾರೆ ಎಂದರು. ಎನ್ಇಎಸ್ ಸಹ ಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್, ಖಜಾನ್ಸಿಗಳಾದ ಡಿಜಿ ರಮೇಶ್, ನಿರ್ದೇಶಕರಾದ ಪಿ ಮೈಲಾರಪ್ಪ, ಟಿಆರ್ ಅಶ್ವಥ ನಾರಾಯಣ್ ಶೆಟ್ಟಿ, ಎಸ್ಸಿ ಶಿವಕುಮಾರ್, ಎಂಎಸ್ ಅನಂತದತ್ತ, ಸುಧೀಂದ್ರ, ಕುಲಸಚಿವರಾದ ಎಸ್ ಹರಿಯಪ್ಪ, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎಂ ರಾಮಚಂದ್ರಪ್ಪ ಇವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಒಂದು ಕ್ಷಣದ ವೇಗವನ್ನ ಆನಂದಿಸಲು ಬದುಕನ್ನೇ ಬಲಿ ಕೊಡುವುದು ಬೇಡ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಮೂರ್ತಿ ಸಂತೋಷ್ ಅವರು ತಿಳಿಸಿದರು. ನಗರದ ಗಂಗೋತ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಗಂಗೋತ್ರಿ ಪದವಿ ಪೂರ್ವ ಕಾಲೇಜು, ರೋಟರಿ ಕ್ಲಬ್ ಶಿವಮೊಗ್ಗ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಭಾಗಿತ್ವದಲ್ಲಿ ನಡೆದ ರಸ್ತೆ ಸುರಕ್ಷತಾ ಅಭಿಯಾನ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಜನಾಂಗ ವಿವೇಚನೆಗೆ ಒಳಪಡದೆ ರಸ್ತೆ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದ್ದಾರೆ. ಇದರಿಂದ ಹೆಚ್ಚು ಅನಾಹುತಗಳು ಸಂಭವಿಸುತ್ತಿದೆ. ರಸ್ತೆ ನಿಯಮಗಳನ್ನು ಪಾಲಿಸುವುದು ನಾಗರಿಕರ ಕರ್ತವ್ಯ ಎಂಬುದನ್ನು ಎಲ್ಲರೂ ಮನಗಾಣಬೇಕು ಎಂದು ತಿಳಿಸಿದರು. ದೇಶದಲ್ಲಿ ಅತಿ ಹೆಚ್ಚು ಸಾವುಗಳು ಸಂಭವಿಸುತ್ತಿರುವುದು ರಸ್ತೆ ಅಪಘಾತಗಳಿಂದಲೇ ಎಂದು ಅಂಕಿ ಅಂಶಗಳ ಸಮೇತ ವಿವರಣೆ ನೀಡಿದ ಅವರು, ಪ್ರತಿ ವರ್ಷ ಇತರರ ಕಾಯಿಲೆಗಳಿಂದ ಸಾವು ಸಂಭವಿಸುವುದು ಕಡಿಮೆ, ಅಪಘಾತಗಳ ಸಾವಿನ ಪ್ರಮಾಣ ಹೆಚ್ಚಾಗುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿನ ಸಂಚಾರದ ಅರಿವಿನ ಕೊರತೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಿಕ್ಷಿತರೇ ಸಂಚಾರಿ ನಿಯಮಗಳನ್ನು ಪಾಲಿಸದೇ ಇರುವುದು ಹೆಚ್ಚಾಗುತ್ತಿದೆ. ಅವರಿಗೆ ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ವಿಧಿಸಲಾಗುವ ದಂಡಗಳ ಬಗ್ಗೆ ಮಾಹಿತಿ ಕೊರತೆ ಇದೆ. ಆದ್ದರಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಸ್ತೆ ಸುರಕ್ಷತೆಯ ಮಾಹಿತಿ ನೀಡಲು ಪ್ರಾಧಿಕಾರ ಪ್ರಯತ್ನ ಮಾಡುತ್ತಿದೆ ಎಂದರು. ಅಪಘಾತ ಸಂಭವಿಸಿದ ಅನಂತರ ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿಗಳ ಕುರಿತು ಯಾರು ಯೋಚಿಸುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಅಪಘಾತಕ್ಕೆ ಒಳಗಾದ ಕುಟುಂಬಗಳು ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗುತ್ತವೆ. ಸಾಮಾಜಿಕವಾಗಿ ಹಾಗೂ ಮಾನಸಿಕವಾಗಿ ಆ ಕುಟುಂಬಗಳ ಪರಿಸ್ಥಿತಿ ಶೋಚನೀಯವಾಗಿರುತ್ತದೆ. ಇಂತಹ ಅನೇಕ ಪ್ರಕರಣಗಳನ್ನು ನಾವು ಕಣ್ಣಾರೆ ನೋಡಿದ್ದು ಅವಸರ ಅಪಘಾತಕ್ಕೆ ಕಾರಣವಾಗುತ್ತದೆ ಎಂಬ ಅಂಶವನ್ನು ವಿದ್ಯಾರ್ಥಿಗಳಿಗೆ ಹಲವು ಪ್ರಸಂಗಗಳ ಮೂಲಕ ಮನವರಿಕೆ ಮಾಡಿದರು. ಅಪಘಾತ ಸಂಭವಿಸಿದಾಗ ಘಟನೆಯಲ್ಲಿ ಗಾಯಗೊಂಡ ವ್ಯಕ್ತಿಗೆ ಸಹಾಯ ಮಾಡಿದರೆ ಯಾವುದೇ ಅಪರಾಧವಾಗುವುದಿಲ್ಲ, ಬದಲಿಗೆ ಸಹಾಯ ಮಾಡಿದ ವ್ಯಕ್ತಿಯ ಪರವಾಗಿ ಕಾನೂನು ಕೆಲಸ ಮಾಡುತ್ತದೆ, ಅವರಿಗೆ ರಕ್ಷಣೆ ನೀಡುತ್ತದೆ. ಆದ್ದರಿಂದ ಅಪಘಾತ ಸಂಭವಿಸಿದಾಗ ರೀಲ್ಸ್ ಮಾಡುವ ಬದಲು ರಿಯಲ್ ಹೀರೋಗಳಾಗಿ ವರ್ತನೆ ಮಾಡಿ ಎಂದರು. ಸಂಚಾರಿ ನಿಯಮಗಳನ್ನು ಪಾಲಿಸಬೇಕಾದಾಗ ಅದನ್ನು ನಿರ್ವಹಿಸುವ ಪೊಲೀಸ್ ಅಧಿಕಾರಿಗಳ ಮೇಲೆ ದುರ್ವರ್ತನೆ ಅಥವಾ ಅಸಹಕಾರ ತೋರಿದರೆ ಕಾನೂನಿನ ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಎಲ್ಲ ಅವಕಾಶಗಳು ನ್ಯಾಯಾಲಯದಲ್ಲಿವೆ. ಆದ್ದರಿಂದ ಸಂಚಾರಿ ನಿರ್ವಹಣೆಯಲ್ಲಿ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಎಂದರು. ಮುಖ್ಯ ಅತಿಥಿಗಳಾಗಿದ್ದ ರೋಟರಿ ಕ್ಲಬ್ ಶಿವಮೊಗ್ಗದ ಅಧ್ಯಕ್ಷರಾದ ಪಿ ಗೋಪಿನಾಥ್ ಅವರು ಮಾತನಾಡುತ್ತಾ, ನಗರದಲ್ಲಿ ಸಂಚಾರಿ ವ್ಯವಸ್ಥೆಯನ್ನ ಅರಿವು ಮಾಡಿಸಲು ಪಾರ್ಕ್ ನಿರ್ಮಾಣ ಮಾಡಲು ರೋಟರಿ ಕ್ಲಬ್ ಉದ್ದೇಶಿಸಿದೆ. ಇದಕ್ಕೆ 30 ಲಕ್ಷ ರೂ ಅಂದಾಜು ವೆಚ್ಚದಲ್ಲಿ ಅದಕ್ಕೆ ಬೇಕಾದ ನೆರವನ್ನ ಜಿಲ್ಲಾಡಳಿತದ ಕಡೆಯಿಂದ ನೀಡಬೇಕೆಂದು ನ್ಯಾಯಮೂರ್ತಿಗಳಲ್ಲಿ ಕೋರಿದರು. ಗಂಗೋತ್ರಿ ಪದವಿ ಪೂರ್ವ ಕಾಲೇಜಿನ ನಿರ್ದೇಶಕರಾದ ಸುಬ್ರಹ್ಮಣ್ಯ ಸ್ವಾಮಿ, ಕಾಲೇಜಿನ ಜಂಟಿ ಕಾರ್ಯದರ್ಶಿ ರಾಕೇಶ್ ಗೌಡ, ರೋಟರಿ ಕ್ಲಬ್ ಕಾರ್ಯದರ್ಶಿ ಶೈಲೇಂದ್ರ ಬಾಬು, ಗಂಗೋತ್ರಿ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ಜಗದೀಶ್, ರೋಟರಿ ಕ್ಲಬ್ ಸದಸ್ಯರಾದ ವೀರಣ್ಣ ಹುಗ್ಗಿ, ಸಂತೋಷ್, ನವ್ಯಶ್ರೀ ನಾಗೇಶ್, ಸತ್ಯನಾರಾಯಣ ಉಡ್ಪ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನದ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಗೋವರ್ಧನ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿರುವ ನೂತನ ಗೋ ಸಂಜೀವಿನಿ ಧಾಮ ಅಶಕ್ತ ಗೋವುಗಳ ಆರೈಕೆ ಕೇಂದ್ರದ ಶಂಕುಸ್ಥಾಪನೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಯವರು ದಿವ್ಯ ಸಾನ್ನಿಧ್ಯದಲ್ಲಿ ಆಶೀರ್ವಚನ ಪಡೆಯಲಾಯಿತು. ಕಾರ್ಯಕ್ರಮದ

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
2: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮೃಗಾಲಯಗಳ ವೀಕ್ಷಣೆಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರವಾಸಕ್ಕೆಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಕಾರಣ ಪ್ರವಾಸಿಗರಿಗೆ ಪ್ರಕೃತಿ ಶಿಕ್ಷಣ ನೀಡುವ ಸಲುವಾಗಿ ಹುಲಿ ಸಿಂಹಧಾಮದಲ್ಲಿನ ಮೃಗಾಲಯ ಹಾಗೂ ಸಫಾರಿ ವೀಕ್ಷಣೆಯನ್ನ ದಿನಾಂಕ 13/10/2026 ಮಂಗಳವಾರವೂ ಸಹ ತೆರೆದಿರುತ್ತದೆ. ಪ್ರವಾಸಿಗರು ಈ ಸದಾವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಮಲೆನಾಡಿನ ಜಾನಪದ ಲೋಕದ ಗಂಡು ಕಲೆ ಹುಲಿ ವೇಷ ಕುಣಿತವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಳೆದ 3-4 ವರ್ಷದಿಂದ ತೀರ್ಥಹಳ್ಳಿ ದಸರಾ ಉತ್ಸವದಲ್ಲಿ ಹುಲಿ ಹೆಜ್ಜೆ ಎಂಬ ಹುಲಿ ವೇಷ ಕುಣಿತ ಸ್ಪರ್ಧೆ ನಡೆಯುತ್ತಾ ಬಂದಿದೆ. ಈ ಬಾರಿಯು ಅಕ್ಟೋಬರ್ 21 ವಿಜಯದಶಮಿಯಂದು ರಾತ್ರಿ 8:30 ದಸರಾ ವೇದಿಕೆಯಾದ ಕುಶಾವತಿ ಪಾರ್ಕ್ನಲ್ಲಿ ನಡೆಯಲಿದೆ ಎಂದು ಹುಲಿ ಹೆಜ್ಜೆ ಸಂಘಟನೆ ಗೌರವಾಧ್ಯಕ್ಷರಾದ ಆರ್ ಮದನ್ ಹೇಳಿದರು. ಪಟ್ಟಣದ ಮಯೂರ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯು ಹುಲಿ ವೇಷ ಕುಣಿತ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಬಹುಮಾನ ಟ್ರೋಫಿ ಜೊತೆಗೆ 50,000 ರೂ ಹಾಗೂ ದ್ವಿತೀಯ ಬಹುಮಾನ 30,000 ಹಾಗೂ ಭಾಗವಹಿಸಿದ ಪ್ರತಿ ಹುಲಿಗಳಿಗೂ 10,000 ನೀಡಲಾಗುವುದು. ಹಾಗೆ 15 ಹುಲಿಗಳಿಗೆ ನಾವೇ ಬಣ್ಣ ಹಾಕಿಸಿಕೊಡುತ್ತೇವೆ. ಜೊತೆಗೆ ತಾಸೆ ವಾದಕರಿಗೂ ಸ್ಪರ್ಧೆ ಇದ್ದು ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 5,000 ನೀಡಲಾಗುವುದು. ಈ ಬಾರಿಯ ಸ್ಪರ್ಧೆಯ ಮಧ್ಯದಲ್ಲಿ ಹೆಣ್ಣು ಹುಲಿಗಳ ಕುಣಿತ ಸಹ ಇರಲಿದೆ. ಕಳೆದ ಬಾರಿ ಅತ್ಯಂತ ಕಣ್ಮನ ಸೆಳೆದ ಹೆಣ್ಣು ಹುಲಿಗಳ ಕುಣಿತ ಜನಮನ್ನಣೆ ಗಳಿಸಿತ್ತು. 2 ಗಂಟೆಗಳ ಕಾಲ ಅತ್ಯಂತ ಮನೋರಂಜನಾ ಕಾರ್ಯಕ್ರಮವಾಗಿ ಹುಲಿ ಹೆಜ್ಜೆ ಮೂಡಿಬರಲಿದೆ. ಒಟ್ಟು 5,50,000 ವೆಚ್ಚದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಹುಲಿ ಹೆಜ್ಜೆ ಸಮಿತಿಯ ಡಿಎಸ್ ವಿಶ್ವನಾಥ್ ಶೆಟ್ಟಿ, ದಸರಾ ಸಮಿತಿಯ ಸಂಚಾಲಕರಾದ ಸೊಪ್ಪುಗುಡ್ಡೆ ರಾಘವೇಂದ್ರ ತಿಳಿಸಿದ್ದಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಎನ್ಎಸ್ಎಸ್ ದಿನಾಚರಣೆ ಅಂಗವಾಗಿ 1 ದಿನದ ವಿಚಾರ ಸಂಕಿರಣ ಹಾಗೂ ಪ್ರಾಂಶುಪಾಲರ ಹಾಗೂ ಕಾರ್ಯಕ್ರಮಾಧಿಕಾರಿಗಳ ಸಮಾಲೋಚನಾ ಸಮಾವೇಶವನ್ನ ಇಂದು ಬೆಳಗ್ಗೆ 10:30 ಶಂಕರಘಟ್ಟದ ಕುವೆಂಪು ವಿಶ್ವವಿದ್ಯಾಲಯದ ಎಸ್ಬಿ ಹಿರೇಮಠ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾಲೇಜುಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಎನ್ನುವ ವಿಷಯದ ಮೇಲೆ ನಡೆಯುವ ಈ ವಿಚಾರ ಸಂಕಿರಣದಲ್ಲಿ ಎನ್ಎಸ್ಎಸ್ನ ಮೂಲಕ ಮೂಲ ತತ್ವವನ್ನು ಅರ್ಥೈಸುವ ಬಗ್ಗೆ ಎನ್ನುವ ವಿಷಯದ ಮೇಲೆ ಡಾಕ್ಟರ್ ಎಚ್ಎಸ್ ಸುರೇಶ್ ಕಾರ್ಯಕ್ರಮ ಸಲಹೆಗಾರರು, ರಾಷ್ಟ್ರೀಯ ಸೇವಾ ಯೋಜನೆ ಭಾರತ ಸರ್ಕಾರ ಬೆಂಗಳೂರು ಹಾಗೂ ಎನ್ಎಸ್ಎಸ್ ಇಂದಿನ ಸವಾಲು ಮತ್ತು ಸಾಧ್ಯತೆ ಎನ್ನುವ ವಿಷಯದ ಮೇಲೆ ಹಿರಿಯ ಎನ್ಎಸ್ಎಸ್ ಅಧಿಕಾರಿಗಳು, ನಿಕಟಪೂರ್ವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರೂ ಆಗಿದ್ದ ಪ್ರೊಫೆಸರ್ ವಿವಿ ವಸಂತ್ ಕುಮಾರ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಲಿದ್ದಾರೆ. ವಿಚಾರ ಸಂಕಿರಣದಲ್ಲಿ ಪ್ರಾಂಶುಪಾಲರ ಪರವಾಗಿ ಕಟೀಲ್ ಅಶೋಕ್ ಪೈ

ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಹಾಗೂ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಅವಿನಾಶ್ ಟಿ ಇವರು ಪ್ರತಿಕ್ರಿಯೆ ನೀಡಲಿದ್ದಾರೆ. ಕಾರ್ಯಕ್ರಮಾಧಿಕಾರಿಗಳ ಪರವಾಗಿ ಕೊಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಂಜಿ ನಾಗರಾಜ್ ಹಾಗೂ ಶೃಂಗೇರಿಯ ಶ್ರೀ ಜೆಸಿಬಿಎಂ ಕಾಲೇಜಿನ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಎಜೆ ಪ್ರಶಾಂತ್ ಪ್ರತಿಕ್ರಿಯೆ ನೀಡಲಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಕೇಶವ್ ಹೆಚ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಕಾರ್ಯಕ್ರಮಾಧಿಕಾರಿಗಳು ಸೇರಿ ಸುಮಾರು 200 ಜನರು ಭಾಗವಹಿಸಲಿದ್ದಾರೆ ಎಂದು ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಶುಭಾ ಮರವಂತೆ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
8: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೇ ಬರಲ್ಲ.
7: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
9: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
11: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
12: ಹೆಲೋ ಕೇಳುಗರೆ, ಗುಡ್ ಮಾರ್ನಿಂಗ್, ಶಿವೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ಚೆನ್ನಾಗಿರಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಈ ಒಂದು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡುವಂತಹ ಕಾರ್ಯಕ್ರಮ. ಯಾಕಂದ್ರೆ ಪರಿಸರ ಅನ್ನುವಾಗ ನಮ್ಮ ಕಣ್ಣು ಮುಂದೆ ಸಾಕಷ್ಟು ಜೀವಿಗಳು, ಮತ್ತೊಂದ್ ಕಡೆ ಮರ ಗಿಡಗಳು, ಬೆಟ್ಟ ಗುಡ್ಡ, ನದಿ ಜಲಪಾತಗಳು ಕಾಣುವಂಥದ್ದು. ಹೀಗೆಲ್ಲ ಇರುವಾಗ ನಾವು ಸೇವಿಸುವಂತ ಆಹಾರ ಕೂಡ ಪರಿಸರದಿಂದಲೇ ಸಿಗುವಂಥದ್ದು. ಸರಿ ಅರ್ಪಿತಾ, ಇವತ್ತು ಪರಿಸರದಿಂದ ಸಿಗುವಂತ

ಯಾವ ಆಹಾರದ ಬಗ್ಗೆ ಮಾತನಾಡಬೇಕು ಅನ್ಕೊಂಡಿದ್ಯಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಒಂದು ಹಣ್ಣಿನ ಬಗ್ಗೆ ಮಾತಾಡುತ್ತಿದ್ದೀನಿ. ಯಾಕಂತಾ, ನಮ್ಮ ಭಾರತೀಯರಿಗೆ ಹಣ್ಣಂದ್ರೆ ಬಹಳ ಇಷ್ಟ. ಅದರಲ್ಲೂ ಎಲ್ಲರೂ ಇಷ್ಟಪಡುವಂತಹ ಒಂದು ಹಣ್ಣು ಅಂದ್ರೆ ಅದೇ ಮಾವಿನ ಹಣ್ಣು. ಮಾವಿನ ಹಣ್ಣಿನ ಹಣ್ಣುಗಳ ರಾಜ ಅಂತ ಕರೀತಾರೆ. ಅಂತಹ ಒಂದು ಕಿಂಗ್ ಫ್ರೂಟ್ ಬಗ್ಗೆ ಇವತ್ತು ಮಾತಾಡುತ್ತಿದ್ದೀನಿ. ಹೌದು, ಈ ಮಾವಿನ ಹಣ್ಣನ್ನ ಇಷ್ಟಪಡದೇವರು ಬಹುಶಃ ಯಾರು ಇಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ನಮ್ಮ ಭಾರತೀಯರಿಗೆ ಮಾವು ಜೀವನದ ಒಂದು ಭಾಗ ಆಗಿದೆ ಅಂದ್ರೆ ಬಹುಶಃ ಅತಿಶೋಕ್ತಿ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾವಾಗ್ಲೂ ಕೂಡ ಮಾವಿನ ಹಣ್ಣನ್ನ ಸೇವಿಸದಲ್ಲೇ ಇದ್ರೂ ಕೂಡ ದಿನದಲ್ಲಿ ಒಂದು ಸಲವಾದ್ರೂ ಊಟದ ಜೊತೆಗೆ ಮಾವಿನ ಉಪ್ಪಿನಕಾಯಿಯನ್ನ ಸೇವಿಸೋ ಒಂದು ಹವ್ಯಾಸ ಇದೆ ಅಲ್ವಾ? ಖಂಡಿತವಾಗ್ಲು ಈ ಮಾವುಗಳಿಗೆ ಜಾಗತಿಕವಾಗಿ 5,000 ವರ್ಷಗಳ ಇತಿಹಾಸ ಇದೆ. ಅರೆ, ಎಷ್ಟು ಸಾವಿರ ವರ್ಷದ ಹಿಂದಿನ ಹಣ್ಣುಗಳು ಅಲ್ವಾ ಇದು? ಖಂಡಿತವಾಗ್ಲು ಈ ಮಾವುಗಳ ಮೂಲ ಇರೋದು ಪೂರ್ವ ಏಷ್ಯಾದಲ್ಲಿ ಅಂತ ಹೇಳಲಾಗುತ್ತೆ. ಇಲ್ಲಿ ಕೂಡ ಮಾವುಗಳನ್ನ ಸಾವಿರಾರು ವರ್ಷಗಳ ಹಿಂದೆ ಬೆಳೀತಾ ಇದ್ರು ಅಂತ ಒಂದು ಪುರಾವೆ ಕೂಡ ಇದೆ. ಹಾಗೆ ಪ್ರಾಚೀನ ಸಾಹಿತ್ಯ ಕೃತಿಗಳಲ್ಲಿ ಇದರ ಉಲ್ಲೇಖ ಇದೆ. ವೇದ ಪುರಾಣಗಳಲ್ಲಿ ಕೂಡ ಮಾವುಗಳ ಕುರಿತು ವಿಶೇಷವಾದ ಮಾಹಿತಿಯನ್ನ ಹೇಳಲಾಗಿದೆ ಅಂತ ವಿದ್ವಾಂಸ ಸಮೇತ ಹೇಳ್ತಾರೆ. ಇನ್ನು 1600ರಲ್ಲಿ ಪೋರ್ಚುಗೀಸರು ಕೇರಳದಿಂದ ಆಫ್ರಿಕಾ, ಅಮೆರಿಕಾ, ಯುರೋಪ್ಗೆ ಮಾವುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಯಪ್ಪಾ ದೇವ್ರೆ, ಈ ಮಾವಿನ ಹಣ್ಣಿನ ಬಗ್ಗೆ ಎಷ್ಟೊಂದೆಲ್ಲ ಇತಿಹಾಸ ಇದೆ ಅಲ್ವಾ? ಹೌದು ಕೇಳುಗರೆ, ಹಾಗೆ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ದೇಶ ಆಗಿದೆ. ವಿಶ್ವದಲ್ಲಿ ಬೆಳೆಯಲಾಗುವಂತಹ ಮಾವಿನ ಹಣ್ಣಿನ ಪ್ರಮಾಣದಲ್ಲಿ ನಮ್ಮ ಭಾರತ ಬಹುಪಾಲನ್ನ ಪಡ್ಕೊಂಡಿದೆ. ಯಾಕಂದ್ರೆ ನಮ್ಮ ಭಾರತ ದೇಶ ಸಮಶೀತೋಷ್ಣ ವಾತಾವರಣ ಇರೋದ್ರಿಂದ ಮಾವುಗಳನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಇನ್ನು ಈ ಮಾವಿನ ಹಣ್ಣನ್ನ ಒಂದೊಂದ್ ಕಡೆ ಒಂದೊಂದ್ ರೀತಿಯಲ್ಲಿ ಕರೀತಾರೆ. ಈ ಮಾವಿನ ಹಣ್ಣನ್ನ ತಮಿಳಿನಲ್ಲಿ ಮಂಗಾವ್ ಅಂದ್ರೆ, ಉತ್ತರ ಭಾರತದಲ್ಲಿ ಮಾವನ್ನ ಆಮ್ ಅಂತ ಕರೀತಾರೆ. ಆಮ್ಪದ ಮೂಲ ಇರುವುದು ಸಂಸ್ಕೃತದಲ್ಲಿ. ಇನ್ನು ಮಂಗಾವ್ ಅನ್ನೋ ಪದ ಮಾವು ಅನ್ನುವ ಹೆಸರಿಂದ ಬಂದಿದೆ. ಭಾರತದಲ್ಲಿ ಅಂದಾಜು 1,000 ಮಾವಿನ ವಿಧಗಳು ಇದೆ. ಪ್ರತಿ ವಿಧದ ಮಾವು ಕೂಡ ತನ್ನದೇ ಆದ ರುಚಿಯನ್ನ ಹೊಂದಿದೆ. ಇನ್ನು ಲಾಗ್ರಾ ಮಾವು ಇರ್ಬೋದು, ಕೇಸರ್, ಅಲ್ಫೆನ್ಸೋ, ರಸಪುರಿ, ಹಿಮಸಾಗರ್, ಬಾದಾಮಿ, ಮಲ್ಲಿಕಾ, ಅಪೋಸ್, ಮಲಗೋವಾ, ಬಂಗರಪಲ್ಲಿ, ಜೊತೆಗೆ ತೋತಾಪುರಿ, ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಜನಪ್ರಿಯವಾಗಿರುವಂತಹ ಕೆಲವು ಮಾವಿನ ವಿಧಗಳು. ಇನ್ನು ಈ ಸದಾ ಹಸಿರಿಲೆಗಳಿಂದ ಕೂಡಿರುವಂತಹ ಮಾವಿನ ಮರದ ಅಂದಾಜು ಎಷ್ಟು ಮೀಟರ್ ಇರಬಹುದು, ಎಷ್ಟು ಎತ್ತರ ಬೆಳೆಯುತ್ತೆ? ಭಾರತದಲ್ಲಿ ಮಾವಿನ ದಿನ ಯಾವಾಗ ಆಚರಣೆ ಮಾಡ್ತಾರೆ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಹಣ್ಣುಗಳ ರಾಜ, ಕಿಂಗ್ ಆಫ್ ದಿ ಫ್ರೂಟ್ಸ್, ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದೆ. ಹೌದು, ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಈ ಮಾವಿನ ಹಣ್ಣಿನ ಮರ ಒಂದೊಂದ್ ಕಡೆ ಒಂದೊಂದ್ ರೀತಿ ಇರುತ್ತಲ್ಲ. ಈ ಒಂದು ಮರ ಎಷ್ಟು ಉದ್ದ ಬೆಳಿಬಹುದು ಅಂದಾಜಾಗಿ ಅಂತ ನೀವು ಯೋಚನೆ ಮಾಡೋದಾದ್ರೆ, ಈ ಮಾವಿನ ಹಣ್ಣಿನ ಮರ ಏನಿದೆ ಅಂದಾಜು 15 ಮೀಟರ್ಗಳಷ್ಟು ಎತ್ತರ ಬೆಳೆಯುತ್ತೆ ಅಂತ ಒಂದು ಅಧ್ಯಯನ ಹೇಳಿದ್ದೆ. ಮಾವಿನ ಹಣ್ಣಿನಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತೆ ಕಾರ್ಬೋಹೈಡ್ರೇಟ್ಗಳು ಸೇರಿದಂತೆ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳು ಸಿಗುತ್ತೆ. ಇನ್ನು ಮಾವಿನ ಹಣ್ಣಿಗೆ ಅಂತಾನೆ ನಮ್ಮ ಭಾರತ ದೇಶದಲ್ಲಿ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಅದೇ ಪ್ರತಿ ವರ್ಷ ಜುಲೈ 22ರಂದು ರಾಷ್ಟ್ರೀಯ ಮಾವು ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಭಾರತೀಯ ಮಾವುಗಳ ತಳಿಗಳನ್ನ ಜಗತ್ತಿಗೆ ಪರಿಚಯಿಸುವುದು ಜೊತೆಗೆ ಮಾವಿನ ಬೆಳೆಯನ್ನು ಲಾಭದಾಯಕವಾಗಿಸುವುದು ಮಾವು ದಿನದ ಉದ್ದೇಶ ಆಗಿದೆ. ಇನ್ನು ನಾನು ನಿಮಗೆ ಮುಂಚೆನೆ ಹೇಳಿದೆ, ಈ ಮಾವಿನ ಹಣ್ಣಲ್ಲಿ ಸುಮಾರು 1500 ಪ್ರಭೇದಗಳು ಭಾರತದಲ್ಲಿದ್ದು, ಎಲ್ಲ ಪ್ರಭೇದಗಳು ಕೂಡ ವಿಭಿನ್ನ ರುಚಿ, ಆಕಾರ ಜೊತೆಗೆ ಬಣ್ಣಗಳನ್ನ ಹೊಂದಿದೆ. ನೀವೇ ಮಾವಿನ ಹಣ್ಣನ್ನ ಖರೀದಿ ಮಾಡಕ್ ಹೋದಾಗ ಅಲ್ಲೇ ನಮ್ಮ ಕಣ್ಣು ಮುಂದೆ 5-6 ರೀತಿಯ ಹಣ್ಣುಗಳಿರುತ್ತೆ. ನಿಮಗೆ ರಸ್ಪುರಿ ಬೇಕೋ, ತೋತಾಪುರಿ ಬೇಕೋ, ಯಾವ ಮಾವಿನ ಹಣ್ಣು ಬೇಕೋ ಅಂತ ಹೇಳಿ ವ್ಯಾಪಾರಿಗಳು ಕೇಳ್ತಾರೆ. ಹಾಗಾಗಿ ಈ ಹಣ್ಣುಗಳಲ್ಲಿ ಸಾಕಷ್ಟು ವಿಧಗಳಿದೆ, ಜೊತೆಗೆ ವಿಭಿನ್ನ ರುಚಿ, ವಿಭಿನ್ನ ಆಕಾರಗಳು ಕೂಡ ಇದೆ.

ಇನ್ನು ಈ ಮಾವಿನ ಹಣ್ಣಿನ ವಿಧದ ಬಗ್ಗೆ ಸ್ವಲ್ಪ ಮಾತಾಡೋಕೆ ಹೋದ್ರೆ ಹಪ್ಪುಸ್ ಅಂತ ನಾವು ಕರಿತೀವಿ. ಈ ಹಪ್ಪುಸ್ ಮಾವಿನ ಹಣ್ಣಿನಿದೆ ಕೇಸರಿ ಬಣ್ಣದಿಂದ ಕೂಡಿದ ನಾರಿನಾಂಶವಿಲ್ಲದೆ ಇರುವಂತಹ ಸುವಾಸನೆ ಭರಿತ ಮಾವಿನ ಹಣ್ಣು. ಈ ಪ್ರಭೇದ ಮೂಲತಃ ಮಹಾರಾಷ್ಟ್ರದಾಗಿದ್ದು ಇದೀಗ ಗುಜರಾತ್ ಜೊತೆಗೆ ಕರ್ನಾಟಕದಲ್ಲಿ ಕೂಡ ಬೆಳೆಯಲಾಗುತ್ತೆ. ವಿಶ್ವದ ಬೇರೆ ಭಾಗಗಳಿಗೆ ರಫ್ತನ್ನು ಕೂಡ ಮಾಡಲಾಗುತ್ತೆ. ಹಾಗೆ ದುಬಾರಿ ಮಾವಿನ ಹಣ್ಣುಗಳ ಪೈಕಿ ಈ ಹಪ್ಪುಸ್ ಮಾವಿನ ಹಣ್ಣು ಕೂಡ ಒಂದು. ನೀವೇ ನೋಡಿರ್ಬೋದು, ಕೆಲವೊಂದು ಮಾವಿನ ಹಣ್ಣು ತಿನ್ನುವಾಗ ಅದರಲ್ಲಿ ಹೆಚ್ಚು ನಾರಿರೋದಿಲ್ಲ, ಆದ್ರೆ ಇನ್ ಕೆಲವಲ್ಲಿ ತುಂಬಾನೇ ನಾರಿರುತ್ತೆ. ಕೆಲವು ಹುಳಿ ರುಚಿಯನ್ನ ಹೊಂದಿದ್ರೆ ಮತ್ ಕೆಲವು ತುಂಬಾ ಸ್ವೀಟ್ ಆಗಿರುತ್ತೆ. ಈ ಒಂದು ಹಪ್ಪುಸ್ ಮಾದರಿ ಏನಿದೆ ತುಂಬಾನೇ ಸಿಹಿಯಾಗಿರುವಂತ ಹಣ್ಣು. ಹಾಗೆ ಸಿಂಧೂರ ಅಂತ ಕೂಡ ಒಂದು ತಳಿ ಇದೆ. ಈ ತಳಿ ಕೆಂಪು ಬಣ್ಣದ ಹಳದಿ ಸಿಹಿ ತಿರುಳುಗಳನ್ನ ಹೊಂದಿರುತ್ತೆ. ಇನ್ನು ಇದು ಸಿಹಿ ಕಹಿ ಮಿಶ್ರಣದ ರುಚಿಯಾಗಿರುತ್ತೆ. ಯಾಕಂದ್ರೆ ಹಣ್ಣಿನ ಒಳಭಾಗ ಹಳದಿ ಬಣ್ಣದಿಂದ ಕೂಡಿರುತ್ತೆ. ಇನ್ನು ಮಿಲ್ಕ್ ಶೇಕ್, ಇದರಿಂದ ಹೆಚ್ಚಾಗಿ ಮಿಲ್ಕ್ ಶೇಕ್ ಮಾಡ್ತಾರೆ. ಸುವಾಸನೆ ಜೊತೆಗೆ ರುಚಿಯಲ್ಲಿ ಬಾಯಿ ಚಪ್ಪರಿಸುವಂತೆ ಮಾಡುತ್ತೆ. ಹಾಗೆ ಬಂಗಾರ ಪಲ್ಲಿ ಅಂತ ಒಂದು ತಳಿ ಇದೆ. ಇದು ಅಲ್ಫನ್ಸೋ ಹಣ್ಣಿನಂತೆ ಕಾಣುವ ಈ ಹಣ್ಣು ಆಂಧ್ರಪ್ರದೇಶದ ಕುರ್ನಾಲ್ ಜಿಲ್ಲೆಯ ಬನಗಾನ ಪಲ್ಲಿ ಗ್ರಾಮದಲ್ಲಿ ಅತಿ ಹೆಚ್ಚು ಬೆಳೀತಾರೆ. ಸುಮಾರು 14 ಸೆಂಟಿಮೀಟರ್ ಉದ್ದದ ಮೊಟ್ಟೆಯ ಆಕಾರದಲ್ಲಿ ಕಾಣುವ ಈ ಹಣ್ಣು ಹಳದಿ ಬಣ್ಣ ಇರುತ್ತೆ, ಸವಿಯುವುದಕ್ಕೆ ಕೂಡ ರುಚಿಯಾಗಿರುತ್ತೆ. ಹಾಗೆ ರತ್ನಗಿರಿ, ಈ ಒಂದು ಹಣ್ಣಿನ ಹೆಸರು ಕೇಳುವಾಗ ಏನಿದು ರತ್ನಗಿರಿ ರಹಸ್ಯನಾ ಅಂತ ನೀವು ಕೇಳಬಹುದು. ಅಲ್ಲ ರೀ, ರತ್ನಗಿರಿ ಹಣ್ಣಿನ ರಹಸ್ಯದ ಬಗ್ಗೆ ಮಾತಾಡ್ತಾ ಇದೀನಿ ಕೇಳಿ. ಮಹಾರಾಷ್ಟ್ರದ ರತ್ನಗಿರಿ, ದೇವ್ಗರ್, ರಾಯ್ಗಡ ಜೊತೆಗೆ ಕೊಂಕಣ್ ಜಿಲ್ಲೆಗಳಲ್ಲಿ ರತ್ನಗಿರಿ ಮಾವಿನ ತಳಿಗೆ ಹೆಸರುವಾಸಿ ಆಗಿದೆ. ಪ್ರತಿ ಹಣ್ಣು 150-300 ಗ್ರಾಂ ತೂಕವಿರುತ್ತೆ. ಈ ಮಾವಿನ ಹಣ್ಣು ಭಾರತದಲ್ಲಿ ಬೆಳೆಯುವ ಅತ್ಯಂತ ದುಬಾರಿ ಮಾವಿನ ಹಣ್ಣುಗಳ ಪೈಕಿ ಒಂದಾಗಿದೆ. ಹಾಗೆ ಚೌಸ ಅಂತ ಒಂದು ತಳಿ ಬರುತ್ತೆ. ಇದು 16ನೇ ಶತಮಾನದಲ್ಲಿ ಶೇರ್ಸಾ ಸೂರಿ ಎಂಬಾತ ಈ ತಳಿಯನ್ನ ಪರಿಚಯಿಸಿದ್ದು. ಉತ್ತರ ಭಾರತ ಜೊತೆಗೆ ಬಿಹಾರ್ ರಾಜ್ಯದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿದೆ. ಬಿಹಾರದ ಒಂದು ಪ್ರದೇಶದಿಂದ ಈ ತಳಿಗೆ ಚೌಸ ಅಂತ ಹೆಸರು ಬಂದಿದೆ. ಹಾಗೆ ರಸ್ಪುರಿ, ಇದನ್ನು ನೀವೆಲ್ಲರೂ ಕೇಳ್ತೀರಾ. ಹೆಚ್ಚಾಗಿ ನಮ್ಮ ರಾಜ್ಯದ ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಬೆಳೀತಾರೆ. ಇದನ್ನ ಮಾವುಗಳ ರಾಣಿ ಅಂತ ಕರೀತಾರೆ. ರಸ್ಪುರಿ ಹೇಳೋ ಹಾಗೇನೆ ಈ ಒಂದು ಹಣ್ಣು ತಿನ್ನುವಾಗ ತುಂಬಾನೇ ಸಿಹಿಯಾಗಿರುತ್ತೆ. ಮೇ ತಿಂಗಳಲ್ಲಿ ಮಾರುಕಟ್ಟೆಗೆ ಬಂದ ಈ ಹಣ್ಣು ಜೂನ್ ತಿಂಗಳವರೆಗೆ ಮಾತ್ರ ಲಭ್ಯ ಇರುತ್ತೆ. ಇದರಿಂದ ಹೆಚ್ಚಾಗಿ ಐಸ್ ಕ್ರೀಮ್, ಮೊಸರು, ಜ್ಯೂಸು, ಜಾಮು ಜೊತೆಗೆ ಜೆಲ್ಲಿಗಳ ತಯಾರಿಕೆಯಲ್ಲಿ ಕೂಡ ಈ ಹಣ್ಣನ್ನ ಹೆಚ್ಚು ಬಳಸಲಾಗುತ್ತೆ. ಹೀಗೆ ಈ ಹಣ್ಣುಗಳಲ್ಲಿ ಪೈರಿ ಅಂತನು, ಹಿಮಸಾಗರ್ ಅಂತನು, ನೀಲಂ ಅಂತನು, ಮಲ್ಗೋವಾ, ಮಲ್ಡಾಮ್, ಲಾಂಗ್ರಮ್, ಕೇಸರ್, ಬಾದಾಮಿ ಇವೆಲ್ಲವೂ ಕೂಡ ವಿಭಿನ್ನ ಬಗೆಯ ಹಣ್ಣಾಗಿದ್ದು, ಹಾಗೆ ಬಾದಾಮಿ ಹಣ್ಣು ಕೂಡ ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯ ಮಾವಿನ ತಳಿಗಳ ಪೈಕಿ ಒಂದಾಗಿದೆ. ಏಪ್ರಿಲ್ ಇಂದ ಜೂನ್ ತಿಂಗಳವರೆಗೆ ಹೆಚ್ಚಾಗಿ ಸಿಗುತ್ತೆ. ರಾಜ್ಯದ ಅಲ್ಫನ್ಸೋ ಅಂತ ಕರೆಯಲ್ಪಡುವ ಇದು ರುಚಿ ಮತ್ತೆ ವಿನ್ಯಾಸದಲ್ಲಿ ಆಲ್ಫನ್ಸೋ ತಳಿಗೆ ಹೋಲುತ್ತೆ. ಹಾಗಿದ್ರೆ ಕೇಳುಗರೆ, ಈ ಮಾವಿನ ಹಣ್ಣಿನ ಬಗ್ಗೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬನ್ನಿ. ಸೋ ಲೆಟ್ಸ್ ಟೇಕ್ ಎ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅಂತ. ಕೇಳಿದ್ರೆ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಈ ಮಾವಿನ ಹಣ್ಣಿಗೂ ರಾಮಾಯಣಕ್ಕೂ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ಅರೆ ಅರ್ಪಿತಾ, ಇದೇನ್ ಸಂಬಂಧ, ಏನ್ ಕತೆ ಹೇಳ್ತಿದ್ಯಾ ಅಂತ ಕೇಳುದಾದ್ರೆ, ಈ ಮಾವಿನ ಹಣ್ಣು ರಾಮ ಮತ್ತು ಹನುಮಂತನೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದೆ. ಭಾರತದಲ್ಲಿ ಮಾವಿನ ಹಣ್ಣುಗಳನ್ನ ಮೊದಲು ಪರಿಚಯಿಸಿದಂತಹ ಕೀರ್ತಿ ಏನೇ ಇದ್ರೂ ಕೂಡ ಶ್ರೀರಾಮ ಮತ್ತು ಹನುಮಂತನಿಗೆ ಸೇರತಕ್ಕದ್ದು. ರಾಮಾಯಣದಲ್ಲಿ ಮಾವಿನ ಕುರಿತಾಗಿ ಒಂದು ಆಸಕ್ತಿದಾಯಕ ಕತೆ ಇದೆ, ಅದೇನಂತ ಗೊತ್ತಾ? ರಾಮಾಯಣದ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಮಾವಿನ ಹಣ್ಣಿನ ಬಗ್ಗೆ ಭಾರತೀಯರಿಗೆ ತಿಳಿದಿರಲಿಲ್ವಂತೆ. ಮಾವಿನ ಹಣ್ಣನ್ನ ಭಾರತಕ್ಕೆ ಪರಿಚಯಿಸಿದಂತಹ ಹೆಗ್ಗಳಿಕೆ ಹನುಮಂತನಿಗೆ ಸಿಕ್ಕತ್ತೆ. ಅದೇಗಪ್ಪ ಅಂದ್ರೆ, ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಲಂಕೆಗೆ ಕರೆದುಕೊಂಡು ಹೋಗ್ತಾನೆ. ಇದೇ ಸಮಯದಲ್ಲಿ ಸೀತೆಯನ್ನ ಲಂಕದಿಂದ ಪುನಃ ವಾಪಸ್ ತರೋದಕ್ಕೆ ರಾಮ ಹನುಮಂತನನ್ನ ಲಂಕೆಗೆ ಕಳಿಸ್ತಾನೆ. ಆಗ ಹನುಮಂತ ಸಮುದ್ರವನ್ನ ದಾಟಿ ಲಂಕೆಯನ್ನ ತಲುಪ್ತಾನೆ. ರಾವಣನ ತಾಯಿ ಸೀತಾಳನ್ನ ಅಶೋಕವನದಲ್ಲಿ ರಹಸ್ಯವಾಗಿರಿಸಿದ್ದು ಹನುಮಂತನಿಗೆ ತಿಳಿತು. ಹನುಮ ಸೀತೆಯನ್ನ ಹುಡುಕೊಂಡು ಅಶೋಕವನವನ್ನ ತಲುಪಿದ ಸಂದರ್ಭದಲ್ಲಿ ತುಂಬಾನೇ ಹಸಿವಾಗಿತ್ತು ಹನುಮಂತನಿಗೆ. ಅದೇ ಸಮಯದಲ್ಲಿ ಹನುಮನು ಅಶೋಕವನದಲ್ಲಿ ಸೀತೆಯನ್ನು ಭೇಟಿಯಾಗ್ತಾನೆ. ಹಾಗೆ ಆ ವರದಲ್ಲಿದ್ದ ಸಾಕಷ್ಟು ವಿವಿಧ ರೀತಿಯ ಹಣ್ಣುಗಳನ್ನ ನೋಡಿ ಆತನ ಬಾಯಲ್ಲಿ ನೀರ್ ಬರೋದಕ್ಕೆ ಪ್ರಾರಂಭವಾಗುತ್ತೆ. ತಾಯಿ ಸೀತೆಯ ಅನುಮತಿಯನ್ನು ಪಡೆದು ಹನುಮರು ಆ ವನದಲ್ಲಿದ್ದ ಹಣ್ಣುಗಳೆಲ್ಲವನ್ನ ಸೇವಿಸೋಕೆ ಪ್ರಾರಂಭಿಸ್ತಾರೆ. ನಂತರ ಅವರು ಮಾವಿನ ಹಣ್ಣನ್ನ ಸೇವಿಸೋಕೆ ಮುಂದಾಗ್ತಾರೆ. ಮಾವಿನ ಹಣ್ಣುಗಳನ್ನ ಸೇವಿಸಿದ ಹನುಮನಿಗೆ ಅದು ಬಹಳ ಪ್ರಿಯ ಆಗತ್ತೆ. ಆ ವನದಲ್ಲಿದ್ದ ಹಣ್ಣುಗಳಲ್ಲಿ ಹನುಮಂತನಿಗೆ ಮಾವಿನ ಹಣ್ಣು ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಈ ಹಣ್ಣುಗಳನ್ನ ತನ್ನ ಪ್ರಭು ರಾಮನಿಗೂ ನೀಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ನಂತರದಲ್ಲಿ ಭಾರತವನ್ನ ತಲುಪಿದಂತ ಹನುಮಂತ ಸಾಕಷ್ಟು ರುಚಿಕರವಾದ ಮಾವಿನ ಹಣ್ಣುಗಳನ್ನ ಕಟ್ಕೊಂಡು ರಾಮನಲ್ಲಿದ್ದ ಜಾಗಕ್ಕೆ ಬರ್ತಾನೆ. ಹನುಮಾನ್ ಮಾವಿನ ಹಣ್ಣುಗಳನ್ನ ರಾಮನಿಗೆ ಉಡುಗೊರೆಯಾಗಿ ನೀಡಿ ಸೀತೆಯ ಚಲನ ವಲನಗಳ ಬಗ್ಗೆ ಹೇಳೋಕೆ ಪ್ರಾರಂಭಿಸ್ತಾರೆ. ಭಗವಾನ್ ರಾಮ ಆತನ ಸಹೋದರ ಲಕ್ಷ್ಮಣ ತಾಯಿ ಸೀತೆಯ ಯೋಗಕ್ಷೇಮವನ್ನ ಕೇಳಿ ಸಂತೋಷಗೊಂಡು ಮಾವಿನ ಹಣ್ಣನ್ನ ತಿಂತಾರೆ. ಇಬ್ರು ಮಾವಿನ ಹಣ್ಣನ್ನ ಆನಂದದಿಂದ ತಿಂದ ಮೇಲೆ ಅದರ ಬೀಜವನ್ನ ಕಾಡಿನಲ್ಲಿನೇ ಎಸಿತಾರೆ. ಆ ಬೀಜದಿಂದ ಕಾಡಿನಲ್ಲಿ ಮಾವಿನ ಹಣ್ಣುಗಳು ಬೆಳೆಯೋಕೆ ಪ್ರಾರಂಭ ಆಯ್ತು. ದಿನ ಕಳೆದಂತೆ ಕಾಡಿನಲ್ಲಿ ಬೇರೂರಿದ್ದ ಮಾವಿನ ಮರಗಳು ಮನೆ ಮನೆಯಲ್ಲೂ ಬೆಳೆಯೋಕೆ ಆರಂಭಿಸಿತು. ಹೀಗೆ ಹನುಮಂತ ತನ್ನ ಮಾವಿನ ಹಣ್ಣು ನಮ್ಮ ಭಾರತದಲ್ಲಿ ಹೆಚ್ಚು ಬೆಳೆಯೋಕೆ ಕಾರಣ ಆಯ್ತು. ಅದಕ್ಕಾಗಿನೇ ಮಾವಿನ ಹಣ್ಣಿಗೂ ರಾಮಾಯಣಕ್ಕೂ ಒಂದು ನಂಟಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಒಂದು ನಂಟಿನ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀರಿ? ಇನ್ನು ಮಾವಿನ ಹಣ್ಣು ಹಣ್ಣಾಗಿ ಸೇವಿಸ್ತಲೆ ಅದರಿಂದ ರಸಾಯನ ಆಗಿರ್ಬೋದು, ಮಾವಿನ ಗೊಜ್ಜು, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಹಲ್ವಾ, ಐಸ್ ಕ್ರೀಮ್, ಜ್ಯೂಸು, ಹೀಗೆ ನಾನಾ ರೀತಿಯ ಅಡುಗೆಯನ್ನ ಮಾಡಿ ಕೂಡ ಅದನ್ನ ಸೇವಿಸ್ತಾರೆ. ಅದಕ್ಕಾಗಿ ಮಾವಿನ ಹಣ್ಣಿನ ಹಣ್ಣುಗಳ ರಾಜ ಅಂತಾನೆ ಕರೀತಾರೆ. ಹಾಗಿದ್ಮೇಲೆ ಇವತ್ತು ಮಾವಿನ ಹಣ್ಣಿನ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಹೋಗ್ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವುದು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿರುವಂತಹ ಲೂವ್ರ್ ಮ್ಯೂಸಿಯಂ ಬಗ್ಗೆ. ಇದು ವಿಶ್ವದ ಅತಿ ದೊಡ್ಡ ಕಲಾ ವಸ್ತು ಸಂಗ್ರಹಾಲಯ ಮತ್ತು ಐತಿಹಾಸಿಕ ತಾಣವಾಗಿದೆ. ಹಾಗೆ ಇದು 1793 ಸಾರ್ವಜನಿಕರಿಗೆ ಮುಕ್ತವಾಗಿ ಪ್ರವೇಶಿಸುವುದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಇಲ್ಲಿ ಪ್ರಸಿದ್ಧ ಮೊನಾಲಿಸಾ ಸೇರಿದಂತೆ ಸಾವಿರಾರು ಪ್ರಾಚೀನ ಕಲಾಕೃತಿಗಳು ಇದೆ. ಇದನ್ನ 12ನೇ ಶತಮಾನದಲ್ಲಿ ರಾಜ ಫಿಲಿಪ್ ಅಗಸ್ಟಸ್ ರಕ್ಷಣೆಗಾಗಿ ಕೋಟೆಯನ್ನ ನಿರ್ಮಿಸಲಾಯಿತು. ನಂತರ ಇದನ್ನ ರಾಜಮಹಲ್ ಆಗಿ ಬದಲಿಸಲಾಯಿತು. ಇನ್ನು 1793ರ ಆಗಸ್ಟ್ 10ರಂದು ಇದು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವಾಗಿ ಆರಂಭ ಆಯಿತು. ಹಾಗೆ ಇದು ಸುಮಾರು 60,000 ಚದರ ಮೀಟರ್ಗೂ ಅಧಿಕ ವಿಸ್ತೀರ್ಣವನ್ನ ಹೊಂದಿದ್ದು ಇದರ ಮುಂಭಾಗದಲ್ಲಿರುವ ಗಾಜಿನ ಪಿರಮಿಡ್ ಅತ್ಯಂತ ಆಕರ್ಷಕ ವಾಸ್ತುಶಿಲ್ಪವಾಗಿದೆ. ಹಾಗಿದ್ರೆ ಈ ಮ್ಯೂಸಿಯಂ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಈ ಒಂದು ಮ್ಯೂಸಿಯಂ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವಾಗಿರುವಂತಹ ಲೂವರ್ ಮ್ಯೂಸಿಯಂ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಲೂವರ್ ಮ್ಯೂಸಿಯಂ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನು ಲೂವರ್ ಮ್ಯೂಸಿಯಂ ಫ್ರಾನ್ಸ್ನಲ್ಲಿರುವಂತಹ ಸೀನ್ ನದಿಯ ದಂಡೆಯ ಮೇಲಿದೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಪುರಾತನ ವಸ್ತುಗಳ ಸಂಗ್ರಹದ ಆಗರವಾಗಿದೆ ಈ ಒಂದು ಮ್ಯೂಸಿಯಂ. ವಿಶ್ವ ಪ್ರಸಿದ್ಧ ಮೊನಾಲಿಸಾಳ ಮೂಲ ಚಿತ್ರ ಇರೋದು ಕೂಡ ಇಲ್ಲೇ. ಪುರಾತನ ಕೃತಿಗಳಿಂದ ಹಿಡಿದು 19th century ಮಧ್ಯಭಾಗದ ಕೃತಿಗಳು ಕೂಡ ಇಲ್ಲಿ ಇದೆ. ತಲತಲಾಂತರಗಳಿಂದ ಕಲಾತ್ಮಕ, ಸಾಂಸ್ಕೃತಿಕ, ಐತಿಹಾಸಿಕ ಪರಂಪರೆ ಸಾರುವ ವಸ್ತುಗಳು ಇಲ್ಲಿ ಹೇರಳವಾಗಿ ಸಿಗುತ್ತೆ. ಇನ್ನು ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದಂತಹ ರೋಚಕ ಕಥೆ ಇದೆ ಅಂತ ಹೇಳಿ ಸಂಶೋಧಕರು ಹೇಳ್ತಾರೆ. ಇನ್ನು ಆಗ್ಲೇ ಹೇಳಿದ ಹಾಗೆ ಲೂವರ್ ಮ್ಯೂಸಿಯಂ 12th century ಪ್ಯಾರಿಸ್ ಪಟ್ಟಣಕ್ಕೆ ರಕ್ಷಣೆ ನೀಡಲು ಕಟ್ಟಿದಂತಹ ಒಂದು ಕೋಟೆಯಾಗಿತ್ತು. ಕಾಲಕ್ರಮೇಣ ಹಲವು ಬಾರಿ ಬದಲಾವಣೆಯಾಗಿ 16th century ರಾಜಮನೆತನದ ನಿವಾಸವಾಗಿ ಪರಿವರ್ತನೆಯಾಯಿತು. ಇನ್ನು 17th century ಲೂಯಿ 13 ಹಾಗೂ ಲೂಯಿ 14 ರಾಜನ ಅವಧಿಯಲ್ಲಿ ವಿಸ್ತಾರವಾಯಿತು. ಆದರೆ 1713 ಮೊದಲ ಬಾರಿಗೆ ವಸ್ತು ಪ್ರದರ್ಶನ ನಡೆಯಿತು. 18th century ನೆಪೋಲಿಯನ್ ಬೊನಾಪಾರ್ಟೆ ಸಂಗ್ರಹಾಲಯದ ವಿಸ್ತಾರವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಆದರೆ ಅವನ ಪತನದ ನಂತರ ಹಲವು ವಸ್ತುಗಳು ಆಯಾ ದೇಶಗಳಿಗೆ ಮರಳಿ ನೀಡಲಾಯಿತು ಅಂತ ಹೇಳಲಾಗುತ್ತೆ. ಇನ್ನು 11,000 ಮಾನವ ಚರಿತ್ರೆಯ ಸಾವಿರಾರು ಕಲಾಕೃತಿಗಳು ಇಲ್ಲಿ ಇದೆ. ಈ ಮ್ಯೂಸಿಯಂ ಅಂದಾಜು 11,000 ವರ್ಷಗಳ ಮಾನವ ಚರಿತ್ರೆಯನ್ನ ಒಳಗೊಂಡಿದೆ ಅಂತ ಹೇಳಲಾಗುತ್ತೆ. ವಸ್ತು, ಶಿಲ್ಪ, ಆಭರಣ ಒಳಗೊಂಡಿರುವ ವಿಶ್ವದ ಅತಿ ದೊಡ್ಡ ಸಂಗ್ರಹಾಲಯವಾಗಿದೆ. ಮಾನವನ 38,000 ಕಲಾಕೃತಿಗಳು ಒಂದೆಡೆಯಾದ್ರೆ ಲಿಯೋನಾರ್ಡೊ ಡಾವಿನ್ಸಿ ಸೃಷ್ಟಿಸಿದ ಮೊನಾಲಿಸಾ, ವಿನಾಸ್ ಡಿ ಮಿಲೋ ಪೇಂಟಿಂಗ್ ಹಾಗೂ ಮತ್ತೊಂದು ಕಡೆ ಪುರಾತನ ಆಧುನಿಕ ವಾಸ್ತುಶಿಲ್ಪದ ಸಂಯೋಜನೆ ಎನ್ನಲಾಗುವ ಗಾಜಿನ ಪಿರಮಿಡ್ ಸಹ ಇಲ್ಲಿ ಇದೆ. ಪ್ರತಿದಿನ ಸಾವಿರಾರು ಹಾಗೂ ವರ್ಷಕ್ಕೆ ಕೋಟಿಗೂ ಮೀರಿದ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ನೀಡುತ್ತಾರೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಪುರಾತನ ವಸ್ತುಗಳ ಸಂಗ್ರಹ ಇಲ್ಲಿದೆ. ಇಲ್ಲಿರುವ ಮೊನಾಲಿಸಾ, ವಿಂಗ್ಡ್ ವಿಕ್ಟರಿ ಆಫ್ ಸಮೋತ್ರೇಸ್, ಸಮುದ್ರದ ವಿಜಯದ ಪ್ರತಿಮೆ, ಇದೊಂದು ಐತಿಹಾಸಿಕ ಶಿಲ್ಪ ಇಲ್ಲಿ ಇದೆ. ಹಾಗೆ ಅಪೋಲೋ ಗ್ಯಾಲರಿ, ಪ್ರಾಚೀನ ಬ್ಯಾಬಿಲೋನಿಯನ್ ಶಾಸನವಾಗಿರುವ ಹುಮ್ಮಾರಾಬಿ ಕೋಡ್, 9,000 ವರ್ಷದಷ್ಟು ಹಳೆಯದಾದ ಮಾನವ ರೂಪದ ಶಿಲ್ಪ ಐನ್ಘಾಜಿಲ್ ಕಲಾಕೃತಿ ಪ್ರತಿಮೆ ಇಲ್ಲಿ ಇದೆ. ಇನ್ನು ಅಚ್ಚರಿಯ ವಿಷಯ ಎಂದ್ರೆ ಮೊನಾಲಿಸಾಳ ನಗುವಿನ ಮುಖವನ್ನ ನೋಡೋದಕ್ಕೇನೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ. 16th century ಡಾವಿನ್ಚಿಯಿಂದ ಸೃಷ್ಟಿಸಲ್ಪಟ್ಟ ಈ ಪೇಂಟಿಂಗ್ ಅನ್ನ ದೊಡ್ಡದಾದ ಕೊಠಡಿಯಲ್ಲಿ ಗಾಜಿನ ಪೆಟ್ಟಿಗೆಯೊಳಗೆ ಇಡಲಾಗಿದೆ. ಯಾವ ಕೋನದಿಂದ ನೋಡಿದ್ರೂ ನಮ್ಮನ್ನೇ ನೋಡುತ್ತಿರುವಂತೆ ಭಾಸವಾಗುತ್ತೆ ಈ ಒಂದು ಚಿತ್ರ. ಹಾಗೆ ಆ ತುಟಿಯಂಚಿನ ನಗು, ಹಾಗೆ ಆ ಭಾವ ಏನೋ ಹೇಳುವಂತೆ ಅನಿಸುತ್ತೆ. ಅದೆಷ್ಟೋ ಪ್ರವಾಸಿಗರು ಈ ಒಂದು ಚಿತ್ರಕ್ಕೆ ಮಂತ್ರಮುಗ್ಧರಾಗಿದ್ದಾರೆ. ಹಾಗಿದ್ರೆ ಈ ಒಂದು ಅದ್ಭುತವಾಗಿರುವಂತಹ ಪ್ರವಾಸಿ ತಾಣದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವಾಗಿರುವಂತಹ ಲೂವರ್ ಮ್ಯೂಸಿಯಂ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಲೂವರ್ ಮ್ಯೂಸಿಯಂ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಅಥವಾ ಮ್ಯೂಸಿಯಂ ಆಗಿರುವ ಲೂವರ್ ಮ್ಯೂಸಿಯಂ ಬಗ್ಗೆ ಹೇಳ್ತಾ ಇದೆ. ಹಾಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಹಾಗಿದ್ರೆ ಇಲ್ಲಿನ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ 1980ರ ದಶಕದ ಆರಂಭದಲ್ಲಿ ಮಾಜಿ ಫ್ರೆಂಚ್ ಅಧ್ಯಕ್ಷ ಆಗಿರುವಂತಹ ಫ್ರಾಂಕೋಯಿಸ್ ಮಿತಾರಾಂಡ್ ಈ ಒಂದು ಸ್ಥಳವನ್ನ ಇನ್ನಷ್ಟು ನವೀಕರಿಸಬೇಕು, ಇನ್ನಷ್ಟು ಚಂದಗೊಳಿಸಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರೆ. ಹಾಗೆ ಈ ಕೆಲಸವನ್ನ, ಅಂದ್ರೆ ಈ ಒಂದು ವಸ್ತು ಸಂಗ್ರಹಾಲಯವನ್ನ ಇನ್ನಷ್ಟು ಚಂದಗಾಣಿಸುವಂತಹ ಕೆಲಸವನ್ನ ಅವರು ಚೀನಿ ಅಮೆರಿಕನ್ ವಾಸ್ತುಶಿಲ್ಪಿ ಇಯೋ ಹೊಮಿಂಗ್ ಪಿ ಅವರಿಗೆ ವಹಿಸ್ತಾರೆ. ಅವರು ವಸ್ತು ಸಂಗ್ರಹಾಲಯದ ಮುಖ್ಯ ದ್ವಾರವಾಗಿ ಕಾರ್ಯನಿರ್ವಹಿಸುವ ಐಕಾನಿಕ್ ಲೌರೆ ಪಿರಮಿಡ್ ಅನ್ನ ವಿನ್ಯಾಸಗೊಳಿಸಿದ್ರು. ಆಕಾಶವನ್ನ ಪ್ರತಿಬಿಂಬಿಸುವ ಮತ್ತೆ ಲೌರೆ ಅರಮನೆಯ ಹೊರಗಿನ ಗೋಡೆಯನ್ನ ಭೂಗತದಿಂದಲೂ ಗೋಚರಿಸುವಂತೆ ಮಾಡುವ ಪ್ರವೇಶ ದ್ವಾರವನ್ನ ಇವರು ನಿರ್ಮಿಸ್ತಾರೆ. 1989ರಲ್ಲಿ ನಡೆದಂತಹ ಅಂತಿಮ ಫಲಿತಾಂಶ ಅಂದ್ರೆ ಎರಡು ಸುರುಳಿಯಾಕಾರದ ಮೆಟ್ಟಿಲುಗಳನ್ನ ಹೊಂದಿರುವ 11,000 ಚದರ ಅಡಿ ಗಾಜಿನ ಪಿರಮಿಡ್ ಇದಾಗಿದೆ. ಇದು ಸಂದರ್ಶಕರನ್ನ ಹಿಂದಿನ ಅರಮನೆಯ ವಿವಿಧ ಪ್ರದೇಶಗಳಿಗೆ ಕರೆದೊಯ್ಯುವ ಭೂಗತ ಹಾದಿಗಳ ವಿಶಾಲ ಜಾಲಕ್ಕೆ ಕರೆದೊಯ್ಯುತ್ತೆ. ಇದು ಒಂದು ಅದ್ಭುತ ರಚನೆಯಾಗಿತ್ತು ಅಂತಲೇ ಹೇಳಬಹುದು. ಹಾಗೆ ಈ ಒಂದು ಪ್ರದೇಶದ ವಿಸ್ತೀರ್ಣವು ಒಟ್ಟು 60,000 ಚದರ ಮೀಟರ್ಗೂ ಅಧಿಕ ವಿಸ್ತೀರ್ಣವನ್ನ ಹೊಂದಿದೆ. ಇನ್ನು ಇಲ್ಲಿಗೆ ನೀವು ಹೋದ್ರೆ ಏನೆಲ್ಲಾ ನೋಡಬಹುದು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದ ಹಾಗೆ ಮೊನಾಲಿಸಾಳ ಚಿತ್ರವನ್ನ ನೋಡಬಹುದು, ನಗು ಮೊಗದ ಚಿತ್ರವನ್ನ, ಹಾಗೆ ಸಮೋತ್ರೇಸ್ ನ ರೆಕ್ಕೆಯ ವಿಜಯದ ಒಂದು ಪ್ರತೀಕವಾಗಿರುವಂತಹ ಒಂದು ಪ್ರತಿಮೆಯ ತುಣುಕನ್ನ ನೀವಿಲ್ಲಿ ನೋಡಬಹುದು. ಹಾಗೆ ವಿನಾಸ್ಟಿ ಮಿಲೋ ಅವರ ಒಂದು ಪ್ರತಿಮೆಯನ್ನ ನೋಡಬಹುದಾಗಿದೆ. ಹಾಗೆ ಟ್ಯಾನಿಸ್ ನ ಮಹಾಸಿಂಹನಾರಿ ನೆಪೋಲಿಯನ್ ಈಜಿಪ್ಟ್ಗೆ ನಡೆಸಿದಂತಹ ದಂಡಯಾತ್ರೆಯ ಪರಿಣಾಮವಾಗಿ 1825ರಲ್ಲಿ ಫ್ರೆಂಚ್ ಈಜಿಪ್ಟ್ ಜೀನ್ ಜೆಕ್ವಾಸ್ ರೆಫೌಡ್ ಅವರು ಕಳೆದು ಹೋದ ನಗರ ಟ್ಯಾನಿಸ್ನಲ್ಲಿ ಸಿಂಹ

ನಾರಿಯನ್ನ ಕಂಡು ಹಿಡಿದ್ರು. ಮತ್ತೆ ಮುಂದಿನ ವರ್ಷ ಲೌರೆ ಅದನ್ನ ಸ್ವಾಧೀನ ಪಡಿಸಿಕೊಂಡ್ರು. ಆ ಒಂದು ಪ್ರತಿಮೆಯನ್ನ ಕೂಡ ನೀವಿಲ್ಲಿ ನೋಡಬಹುದಾಗಿದೆ. ಈ ರೀತಿಯ ಅನೇಕ ಚಿತ್ರಗಳು, ವಾಸ್ತು ಶಿಲ್ಪಗಳನ್ನ ನೀವು ಇಲ್ಲಿ ನೋಡಬಹುದು. ಖಂಡಿತವಾಗ್ಲೂ ನೀವೇನಾದ್ರೂ ಫ್ರಾನ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಒಂದು ಅದ್ಭುತವಾಗಿರೋ ಮ್ಯೂಸಿಯಂಗೆ ಭೇಟಿ ನೀಡಿ ಇಲ್ಲಿರುವಂತಹ ವಿಶೇಷತೆಯನ್ನ ಕಣ್ತುಂಬಿಸಿಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗಿದ್ರೆ ನೀವು ಕೂಡ ಮಿಸ್ ಮಾಡದೆ ಈ ಒಂದು ಅದ್ಭುತವಾಗಿರುವ ಪ್ರದೇಶಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9868609628 0962 79 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಅರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
0: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
0: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕುತೂಹಲಕಾರಿಯಾಗಿರುವಂತಹ ಜೊತೆಗೆ ಅರ್ಥಪೂರ್ಣವಾಗಿರುವಂತಹ ಒಂದು ಘಟನೆ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಒಮ್ಮೆ ಜಾನ್ತೆಪ್ಪೆ ಅವರು ಮನೆಯಲ್ಲಿ ಆರಾಮಾಗಿ ಒಬ್ಬರೇ ಕುಳಿತಿರ್ತಾರೆ. ಅಂತಹ ಸಮಯದಲ್ಲಿ ಇವರ ಪಕ್ಕದ ಮನೆಯವರು, ಅಂದರೆ ನೆರೆ ಮನೆಯವರು, ಇವರನ್ನ ಮಾತಾಡಿಸ್ಲಿಕ್ಕೆ ಬರ್ತಾರೆ. ಸಾಮಾನ್ಯ ಅಲ್ವಾ, ಒಬ್ಬೊಬ್ಬರೇ ಇದ್ದಾಗ, ಅಕ್ಕಪಕ್ಕದವರು ಕೂಡ ಚೆನ್ನಾಗಿದ್ದಾಗ ಊಟ ಆಯ್ತಾ, ತಿಂಡಿ ಆಯ್ತಾ, ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಅಂತ ಆರಾಮಾಗಿ ಮಾತಾಡೋದು ಉಂಟು. ಕೆಲವರು ಕಷ್ಟ ಸುಖಕ್ಕೂ ಕೂಡ ಆಗ್ತಾರೆ ಅಕ್ಕಪಕ್ಕದಲ್ಲಿ. ಇಲ್ಲಿ ಕೂಡ ಜಾನ್ತೇಪಿ ಅಮ್ಮನವರು ಒಬ್ಬರೇ ಕೂತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಪಕ್ಕದ ಮನೆಯವರು ಬರ್ತಾರೆ. ಪಕ್ಕದ ಮನೆಯವರು ಬಂದು, ಅಮ್ಮ, ನೆನ್ನೆ ನಿಮ್ಮ ಗಂಡನ ಬಗ್ಗೆ ನಾನು ಏನೋ ವಿಷಯವನ್ನ ಕೇಳಿದೆ, ಆ ವಿಷಯ ನಿಮಗೆ ಹೇಳ ಅಂತ ಆ ನೆರೆಮನೆಯಾಕೆ ಇವರನ್ನ ಕೇಳ್ತಾಳೆ. ಆಗ ಇವರು, ಅಂದರೆ ಜಾನ್ತೇಪಿ ಅವರು, ಅಯ್ಯೋ, ನನ್ನ ಗಂಡನ ವಿಷಯನ ಧಾರಾಳವಾಗಿ ಹೇಳ್ಬೋದು, ಆದರೆ ನೀನು ಹೇಳ್ತಾ ಇರುವಂತಹ ವಿಷಯ 3 ಜರಡಿಗಳಲ್ಲಿ ಶೋಧಿಸಲ್ಪಟ್ಟಿದೆಯಾ ಅನ್ನೋದನ್ನು ತಿಳಿಸೇಳು. ಅಂದರೆ ಆ ಜರಡಿಯಲ್ಲಿ ಫಿಲ್ಟರ್ ಆಗಿದೆಯಾ, ಆ ಫಿಲ್ಟರ್ ಆಗಿದ್ರೆ ಮಾತ್ರ ನೀನು ನನಗೆ ಹೇಳಬೇಕು ಅನ್ನೋದನ್ನು ಹೇಳ್ತಾರೆ ಜಾನ್ತೇಪಿ ಅವರು.

ಹೌದಾ, ಅದು ಯಾವ ಜರಡಿ ಅಮ್ಮ? ನನಗೆ ಅರ್ಥ ಆಗಲಿಲ್ಲ. ಆ ಮೂರು ಜರಡಿಗಳು ಯಾವು ಅಂತ ಹೇಳಿ ಆಮೇಲೆ ನಾನು ನಿಮಗೆ ಈ ವಿಷಯನ ಹೇಳ್ತೀನಿ ಅಂತ ನೆರೆಮನೆಯಾಕೆ ಹೇಳ್ತಾಳೆ. ಆಗ ಜಾನ್ತೇಪಿ ಅಮ್ಮನವರು ಹೀಗೆ ಹೇಳ್ತಾರೆ, ಮೂರು ಜರಡಿಗಳಲ್ಲಿ ಮೊದಲನೆಯ ಜರಡಿ ಸತ್ಯದ ಜರಡಿ. ಈಗ ನೀನು ನನ್ನ ಗಂಡನ ಬಗ್ಗೆ ಹೇಳೋಕೆ ಬಂದಿಯಲ್ಲ, ಆ ವಿಷಯ ಸತ್ಯನಾ? ನಿನಗೆ ಆ ವಿಷಯದ ಬಗ್ಗೆ ಎಲ್ಲ ಗೊತ್ತಿದೆಯಾ ಅಂತ ಕೇಳ್ತಾರೆ. ಅದು ಸತ್ಯದ ಜರಡಿಯ ಮೂಲಕ ಶೋಧಿಸಲ್ಪಟ್ಟಿದೆಯಾ? ನೀವು ನನ್ನ ಗಂಡನ ಬಗ್ಗೆ ಹೇಳ್ತಾ ಇರುವಂತಹ ವಿಷಯ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಆ ನೆರೆಮನೆಯಾಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿ ಸುಮ್ಮನಿದ್ದು ಜಾನ್ತೇಪ್ಪಿ ಅವರಿಗೆ ಹೀಗೆ ಹೇಳ್ತಾಳೆ, ಅಯ್ಯೋ ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಯಾರೋ ಜನ ಮಾತಾಡ್ತಾ ಇದ್ರು, ಹೀಗೆ ಅಕ್ಕಪಕ್ಕದವ್ರು ಯಾರೋ ಹೇಳಿದ್ರು, ಅದನ್ನು ಕೇಳಿಸ್ಕೊಂಡು ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಬಂದೆ ಅಮ್ಮ ಅಂತ ಹೇಳ್ತಾರೆ. ಹೋಗ್ಲಿ ಬಿಡಿ ಅಮ್ಮ, ಅದಿರಲಿ, ಈಗ ಎರಡನೇ ಜರಡಿ ಯಾವುದು ಅಂತ ಹೇಳಿ ಅಂತ ಕೇಳ್ತಾಳೆ. ಆಗ ಜಾನ್ತೇಪಿ ಅವರು ಹೀಗೆ ಹೇಳ್ತಾರೆ, ಎರಡನೇ ಜರಡಿ ಪ್ರಯೋಜನಕಾರಿಯಾದದ್ದು, ಉಪಯೋಗಕ್ಕೆ ಬರುವಂಥದ್ದು. ನೀನೇನೋ ನನ್ನ ಗಂಡನ ಬಗ್ಗೆ ಹೇಳಲಿಕ್ಕೆ ಬಂದಿದೆಯಲ್ವಾ, ಆ ಸಂಗತಿಯನ್ನು, ಆ ವಿಷಯವನ್ನು ನನಗೆ ಹೇಳೋದ್ರಿಂದ ಯಾರಿಗಾದರೂ, ನಿನಗಾಗಲಿ ನನಗಾಗಲಿ ಅಥವಾ ಬೇರೆಯವರಿಗಾಗಲಿ ಅಥವಾ ನನ್ನ ಗಂಡನಿಗಾಗಲಿ ಏನಾದರೂ ಉಪಯೋಗ ಇದೆಯಾ, ಏನಾದರೂ ಪ್ರಯೋಜನ ಇದೆಯಾ, ಅದರಿಂದ ಏನಾದರೂ ಕೆಲಸಗಳಾಗತ್ತಾ ಅಂತ ಕೇಳ್ತಾರೆ. ಆಗ ಆ ನೆರೆಮನೆಯಾಕೆ ಸ್ವಲ್ಪ ಹೊತ್ತು ಮಾತಾಡೋದೇ ಇಲ್ಲ, ಸುಮ್ಮನೆ ಕುಳಿತು ಬಿಡ್ತಾಳೆ. ಆಮೇಲೆ ನಿಧಾನವಾಗಿ, ಇಲ್ಲ ಅಮ್ಮ, ಈಗ ನಾನು ನಿಮ್ಮ ಗಂಡನ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಲ್ವಾ, ಇದರಿಂದ ಯಾವುದು ಉಪಯೋಗ ಆಗಲ್ಲ, ಯಾರಿಗೂ ಉಪಯೋಗ ಆಗಲ್ಲ, ಮೊದಲನೇದಾಗಿ ನನಗೂ ಆಗೋದಿಲ್ಲ, ನಿಮಗೂ ಆಗೋದಿಲ್ಲ, ನಿಮ್ಮ ಗಂಡನಿಗೂ ಕೂಡ ಇದರಿಂದ ಉಪಯೋಗ ಆಗಲ್ಲ ಅಂತ ಹೇಳ್ತಾಳೆ. ಆಗ ಜಾನ್ತೇಪಿ ಒಂದು ದೀರ್ಘ ನಿಟ್ಟಿಸಿರು ಬಿಡ್ತಾರೆ ಸ್ನೇಹಿತರೆ. ನಿಟ್ಟಿಸಿರು ಬಿಟ್ಟು ಆಕೆಯನ್ನು ಗುರಾಯಿಸಿ ನೋಡ್ತಾರೆ, ಅಂದರೆ ಅವಳನ್ನೇ ದಿಟ್ಟಿಸಿ ನೋಡ್ತಾರೆ. ಆಯ್ತು ಬಿಡಿ ಅಮ್ಮ, ಈಗ ಮೂರನೇ ಜರಡಿಯ ಅವಶ್ಯಕತೆ ಇದೆ, ಈ ಮೂರನೇ ಜರಡಿ ಏನು ಹೇಳಿ ಅಂತ ಹೇಳ್ತಾರೆ. ಆಗ ಜಾನ್ತೇಪಿ ಅವರು ಹೀಗೆ ಹೇಳ್ತಾರೆ, ನೀವು ನನಗೇನೋ ಹೇಳಲಿಕ್ಕೆ ಬಂದಿದ್ದೀರಲ್ವಾ ನನ್ನ ಗಂಡನ ಬಗ್ಗೆ, ಅದನ್ನು ನನಗೆ ತಿಳಿಸ್ಲೇಬೇಕು ಅನ್ನುವಂತಹ ಅವಶ್ಯಕತೆ ನಿಮಗಿದೆಯಾ? ಅದು ತುಂಬ ಮುಖ್ಯನಾ? ನನಗೆ ತಿಳಿಸ್ಲೇಬೇಕು ಅನ್ನುವಂತಹ ಅವಶ್ಯಕತೆ ತುಂಬ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಆ ನೆರೆಮನೆಯಾಕೆ ಜಾನ್ತೇಪಿ ಅವರನ್ನು ನೇರವಾಗಿ ನೋಡಲಾಗದೆ ತಲೆಯನ್ನು ತಗ್ಗಿಸ್ತಾಳೆ. ಇಲ್ಲಮ್ಮ, ಅದನ್ನು ನಿಮಗೆ ಹೇಳಬೇಕು ಅನ್ನೋ ಒಂದು ಅವಶ್ಯಕತೆನೇ ಇಲ್ಲ, ಯಾಕಂದರೆ ಅದು ಅಂತಹ ದೊಡ್ಡ ವಿಷಯ ಏನೂ ಅಲ್ಲ, ಯಾಕಂದರೆ ಅದು ಅಂತಹ ಮುಖ್ಯವಾದ ವಿಷಯನೂ ಕೂಡ ಅಲ್ಲ, ಅದರಿಂದ ಏನೂ ಉಪಯೋಗ ಇಲ್ಲ, ಅದರೊಳಗೆ ಸತ್ಯನೂ ಇಲ್ಲ, ಯಾರೋ ಅಕ್ಕಪಕ್ಕದವರು ಹೇಳಿದ ಮಾತು ಕೇಳ್ಕೊಂಡು ನಾನು ನಿಮ್ಮ ಹತ್ರ ಬಂದೆ. ಹಾಗಾದರೆ ಈ ರೀತಿಯ ವಿಷಯಗಳನ್ನು ನನ್ನ ಹತ್ರ ಯಾಕೆ ಬಂದು ಮಾತಾಡ್ತೀಯಾ? ಹೋಗ್ಲಿ ಬಿಡು, ಬರೋದು ಬಂದಿದೆಯಾ, ಬಿಸಿಲಲ್ಲಿ ಬೇರೆ ಬಂದಿದೆಯಾ, ತಣ್ಣೀರು ಕುಡಿತೀಯಾ ಅಂತ ಕೇಳ್ತಾರೆ. ಆಗ ನೆರೆಮನೆಯಾಕೆ ನನಗೇನು ಬೇಡ ಅಮ್ಮ ಅಂತ ಹೇಳಿ ಹೊರಟು ಬಿಡ್ತಾಳೆ. ಏನೇ ಹೇಳಿ ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋದಾದರೆ ಇಲ್ಲಿ ಜಾನ್ತೇಪಿ ಮತ್ತು ನೆರೆಮನೆಯಾಕೆಯ ಒಂದು ಮಾತುಕತೆ ತುಂಬ ಚೆನ್ನಾಗಿ ನಡೆದಿದೆ. ಈ ಘಟನೆಯ, ಈ ವಿಷಯದ, ಈ ಕಥೆಯ ಒಂದು ತಾತ್ಪರ್ಯ ಇಷ್ಟೇ ಸ್ನೇಹಿತರೆ, ಇಲ್ಲಿ ಜಾನ್ತೇಪಿಯೂ ಇಲ್ಲ, ನೆರೆಮನೆಯಾಕೆಯೂ ಇಲ್ಲ, ಆದರೆ ಆ ಜರಡಿಗಳು ಕೂಡ ಇನ್ನೂ ಇವೆ ನಮ್ಮ ಬದುಕಿನಲ್ಲಿ ಕೂಡ. ಎಂದಾದರೂ ಯಾರಾದರೂ ಈ ರೀತಿಯ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾರೆ ಅಲ್ವಾ ಸ್ನೇಹಿತರೆ, ಏನಾದರೂ ಹೇಳಬೇಕು ಅಂತ ಅನಿಸಿದಾಗ ಬರ್ತಾರೆ, ಅದಕ್ಕೆ ಒಂದಿಷ್ಟು ಸುಣ್ಣ ಬಣ್ಣ ಹಚ್ಚಿ ಏನಾದರೂ ಕತೆಗಳನ್ನು ಕಟ್ಟಿ ಹೇಳಲಿಕ್ಕೆ ಬರ್ತಾರೆ. ಆಗ ನಾವು ಈ ಜಾನ್ತೇಪಿ ಥರ ಒಂದಿಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಬೇಕಾಗತ್ತೆ ಸ್ನೇಹಿತರೆ. ಅವ್ರು ಹೇಳೋ ವಿಷಯ ಸತ್ಯನ, ಅಥವಾ ಅವ್ರು ಹೇಳೋ ವಿಷಯದಿಂದ ಏನಾದರೂ ಉಪಯೋಗ ಆಗತ್ತಾ, ಅಥವಾ ಅಷ್ಟೊಂದು ಅವಶ್ಯಕತೆ ಇದೆಯಾ ಆ ವಿಷಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮೂರು ಜರಡಿಗಳನ್ನು ಉಪಯೋಗ ಮಾಡಿದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ. ಹಾಗೆ ನಮಗೂ ಕೂಡ ಈ ರೀತಿಯ ಸುದ್ದಿಗಳನ್ನು, ಈ ರೀತಿಯ ವಿಷಯಗಳನ್ನು ತಿಳಿಸ್ಲಿಕ್ಕೆ ಸಾಕಷ್ಟು ಜನ ಇರ್ತಾರೆ. ಏ ಅವ್ರು ಆಗಂತೆ, ಇವ್ರು ಈಗಂತೆ, ಅದು ಹಾಗಾಯ್ತಂತೆ, ಇದು ಹೀಗಾಯ್ತಂತೆ, ಈ ಎಲ್ಲ ಅಂತೆ ಕಂತೆಗಳ ಪುರಾಣದ ಮಧ್ಯೆ ಸಾಕಷ್ಟು ವಿಷಯಗಳು ಕೂಡ ಅಲ್ಲಿ ಬಂದೋಗತ್ತೆ. ಯಾವುದೋ ಬೇರೆ ಬೇರೆ ಘಟನೆಗಳು, ನಮಗೆ ಗೊತ್ತಿಲ್ಲದೆ ಇರುವಂತಹ ಘಟನೆಗಳು, ಜೊತೆಗೆ ಸಂಬಂಧನೇ ಇಲ್ಲದೆ ಇರುವಂತಹ ಘಟನೆಗಳು, ಎಲ್ಲದು ಕೂಡ ಅಲ್ಲಿ ಬಂದೋಗತ್ತೆ. ಅದರಿಂದ ನಮಗೇನು ಉಪಯೋಗನೂ ಇರಲ್ಲ, ಸತ್ಯನೂ ಇರಲ್ಲ, ಜೊತೆಗೆ ಮುಖ್ಯವಾಗಿ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಅಲ್ಲಿ ನಮ್ಮ ಸಮಯ ವ್ಯರ್ಥವಾಗತ್ತೆ, ಜೊತೆಗೆ ಸಂಬಂಧ ಹಾಳಾಗತ್ತೆ, ಹಾಗೆ

0: ನಮ್ಮ ಒಂದು ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ, ಮುಖ್ಯವಾಗಿ ನಮ್ಮ ನೆಮ್ಮದಿ ಕೂಡ ಹಾಳಾಗತ್ತೆ. ಅಲ್ವಾ ಸ್ನೇಹಿತರೆ? ಇದೇ ವಿಷಯಕ್ಕೆ ದಾಸವಾಣಿ ಒಂದು ಕೂಡ ಹೇಳತ್ತೆ ಸ್ನೇಹಿತರೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ. ಅಲ್ವಾ, ಎಲ್ಲದಕ್ಕೂ ಕೂಡ ಮಾತೆ ಇಲ್ಲಿ ಕೆಲವೊಂದು ಸಮಯದಲ್ಲಿ ಮುಖ್ಯ ಆಗತ್ತೆ. ಯಾರೋ ಗೊತ್ತಿಲ್ಲದ ವಿಷಯದ ಬಗ್ಗೆ ಏನೇನೋ ಕತೆ ಕಟ್ಟಿ ಅವರ ನೆಮ್ಮದಿಯನ್ನು ಹಾಳು ಮಾಡಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಾ ಕೆಲಸಕ್ಕೆ ಬಾರದೇ ಇರೋ ವಿಷಯಗಳನ್ನು ಮಾತಾಡೋದಕ್ಕಿಂತ ಅಲ್ಲಿ ಮೌನವಾಗಿರೋದು ಲೇಸು. ಅಲ್ವಾ, ಎಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಬುದ್ಧಿವಂತರು. ಆದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವುದು ಅವಶ್ಯಕ, ಯಾವುದು ಸತ್ಯ, ಯಾವುದು ಉಪಯೋಗ ಅನ್ನೋದನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಬದುಕು ಬಂಗಾರವಾಗತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಯುವ ಪ್ರತಿಭೆ ಬೃಂದಾರವರು ಕಾದಂಬರಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅದು ಯಾವ ಕಾದಂಬರಿ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಬೃಂದಾರವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ದಸರಾ ಬೊಂಬೆ ಹಬ್ಬ,
2: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ, ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
3: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
3: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ, ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಯುವ ಪ್ರತಿಭೆ ಬೃಂದಾ ಹೆಚ್ ಜಿ ರವರು ಕ್ಷಮೆ ಅನ್ನುವಂತಹ ಕಾದಂಬರಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಈ ಕ್ಷಮೆ ಕಾದಂಬರಿ ಏನು ಹೇಳತ್ತೆ, ಯಾವೆಲ್ಲ ವಿಷಯಗಳು ನಮಗೆ ಓದಲಿಕ್ಕೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಬೃಂದಾ ಹೆಚ್ ಜಿ ಅವರಿಂದ ಕೇಳೋಣ.
6: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಬೃಂದಾ. ನಾನಿಂದು ನಿಮಗೆ ಪರಿಚಯಿಸುತ್ತಿರುವ ಪುಸ್ತಕ ಕ್ಷಮೆ. ಇದರ ಲೇಖಕರು ಸಹನ ವಿಜಯ್ ಕುಮಾರ್ ಅವರು. ಸಾಹಿತ್ಯ ಭಂಡಾರ ಪ್ರಕಾಶನದಿಂದ ಹೊರಬಂದಿರುವಂತಹ ಈ ಪುಸ್ತಕ, ಇದರ ಬೆಲೆ 270 ರೂಪಾಯಿಗಳು. ಕ್ಷಮೆ, ಈ ಎರಡಕ್ಷರದ ಪದಕ್ಕೆ ತುಂಬಾನೇ ಅರ್ಥ ಇದೆಯಲ್ವಾ ಸ್ನೇಹಿತರೆ? ಕ್ಷಮೆ ಅಂದಾಕ್ಷಣ ಕೇವಲ ಮನ್ನಿಸುವುದು ಅನ್ನೋ ಆಲೋಚನೆ ನಮ್ಮಲ್ಲಿ ಮೂಡುತ್ತೆ. ಹಾಗೇನೆ ಕ್ಷಮೆ ಎಂದರೆ ಕೇವಲ ಮನ್ನಿಸುವುದಲ್ಲ, ನೋವು, ಸಂಬಂಧಗಳು ಮತ್ತು ಬದುಕಿನ ಕಹಿ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿನ ವಿಶಾಲತೆ. ಕೆಲವೊಮ್ಮೆ ಕ್ಷಮಿಸುವುದು ಇನ್ನೊಬ್ಬರಿಗಾಗಿಯೂ ಅಲ್ಲ, ನಮ್ಮೊಳಗಿನ ನೋವಿನಿಂದ ಮುಕ್ತರಾಗುವುದಕ್ಕಾಗಿ, ಹಾಗೇನೆ ಬದುಕಿನ ಭಾವನೆಗಳನ್ನು ಮತ್ತು ಸಂಬಂಧಗಳ ಮೌಲ್ಯವನ್ನು ತಿಳಿಸುವುದಕ್ಕೆ. ಲೇಖಕರು ಬರೆದಿರುವ ಹಿನ್ನುಡಿಯ ಸಾಲುಗಳು ಹೀಗಿವೆ: ಸ್ವಾತಂತ್ರ್ಯ, ಸ್ವಇಚ್ಛೆ ಹಾಗೂ ಸಮರ್ಥನೆ. ಹೆಣ್ಣೊಬ್ಬಳು ಈ ಮೂರನ್ನು ತನ್ನ ಬದುಕಿನಲ್ಲಿ ಬಿಟ್ಟುಕೊಳ್ಳುವ ಮುನ್ನ ಅವುಗಳ ಅರ್ಥವನ್ನು ಮನಗಾಣುವುದು ಅತ್ಯವಶ್ಯ. ಇಲ್ಲದಿದ್ದರೆ ಅವುಗಳ ನಡುವಿನ ವ್ಯತ್ಯಾಸದ ಅರಿವಾಗದೆ ಕ್ರಮೇಣ ಸ್ವತಂತ್ರ ಹಾಗೂ ಸ್ವಇಚ್ಛೆಯ ಮಧ್ಯದ ತೆಳುವಾದ ಗೆರೆ ನಶಿಸತೊಡಗಿ ಆ ಪ್ರಕ್ರಿಯೆಯನ್ನು ಸಮರ್ಥನೆ ಬೆಂಬಲಿಸತೊಡಗುತ್ತದೆ. ಅದು ಬಲವಾದಷ್ಟು ಅಲ್ಲಿ ಸ್ವಾರ್ಥ ಹೆಡೆ ಎತ್ತಿ ಉಳಿದುದೆಲ್ಲ ಗೌಣವಾಗಿ ಬಿಡುತ್ತದೆ. ಲೇಖಕರು ಅರ್ಪಣೆ ಮಾಡಿರುವ ಸಾಲುಗಳು ಹೀಗಿವೆ: ಹೊಂದಾಣಿಕೆಗಳ ಹೊರತಾಗಿಯೂ ಯಾವ ವಾದಕ್ಕೂ ಕಟ್ಟು ಬೀಳದೆ ಮನಗಳನ್ನು ಮನಸ್ಸುಗಳನ್ನು ಒಂದುಗೂಡಿಸಿಟ್ಟಿರುವ ಪ್ರತಿಯೊಬ್ಬ ಹೆಣ್ಣಿಗೆ. ಸ್ನೇಹಿತರೆ, ಈ ಎಲ್ಲ ಸಾಲುಗಳನ್ನ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿಯೂ ಒಂದು ಆಲೋಚನೆ ಬಂದಿರುತ್ತೆ. ಇದು ಹೆಣ್ಣಿನ ಅಂತರಾಳವನ್ನು, ಹಾಗೆಯೇ ಹೆಣ್ಣಿನ ಭಾವನೆಗಳನ್ನು ತಿಳಿಸುವ ಒಂದು ಕಾದಂಬರಿ ಇರಬಹುದು ಅಂತ. ಹೌದು, ಇದೊಂದು

ಹೆಣ್ಣಿನ ಅಂತರಾಳ. ಹಾಗೆಯೇ ಹೆಣ್ಣೊಬ್ಬಳು ತನ್ನ ಸ್ವತಂತ್ರ ಬಯಸಿ ಹಾಗೆ ಸ್ವಇಚ್ಛೆಯನ್ನು ಆಧರಿಸಿ ನಿರ್ಧಾರವನ್ನು ಮಾಡಿ ಹೆಜ್ಜೆ ಇಟ್ಟಾಗ ಆಗುವ ಸಂಕಷ್ಟಗಳು, ಹಾಗೆಯೇ ಆಕೆ ಎದುರಿಸುವ ಸನ್ನಿವೇಶಗಳ ಆಧಾರದಲ್ಲಿ ಒಂದು ಪ್ರೇಮ ಕಥೆಯ ಮೂಲಕ ಹೆಣ್ಣಿನ ಅಂತರಾಳವನ್ನು ತುಂಬ ಸುಂದರವಾಗಿ ಕ್ಷಮೆ ಕಾದಂಬರಿಯ ಮೂಲಕ ಲೇಖಕರು ತಿಳಿಸಿದ್ದಾರೆ. ಈ ಕಾದಂಬರಿಯ ಕಥೆಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ಬರುವಂತಹ ಪಾತ್ರಧಾರಿಗಳ ಪರಿಚಯವನ್ನು ಮಾಡಿಕೊಡುತ್ತೇನೆ. ಪಲ್ಲವಿ, ಪೂರ್ವಿ, ಚರಣ, ಚೇತನ್ ಹಾಗೂ ರಘು. ಪಲ್ಲವಿಯ ಮಗಳು ಪೂರ್ವಿ, ಹಾಗೆಯೇ ಪಲ್ಲವಿಯ ಗಂಡ ರಘು, ಪಲ್ಲವಿಯ ಅಣ್ಣ ಚರಣ ಮತ್ತು ಪಲ್ಲವಿಯ ಸಹೋದ್ಯೋಗಿ ಚೇತನ್. ಈ ಕಾದಂಬರಿಯಲ್ಲಿ ಒಟ್ಟು 10 ಅಧ್ಯಾಯಗಳಿವೆ ಅಥವಾ 10 ಸನ್ನಿವೇಶಗಳಿವೆ ಅಂತ ಹೇಳಬಹುದು. ಈ ಎಲ್ಲ ಪಾತ್ರಧಾರಿಗಳ ನಡುವೆ 10 ಸನ್ನಿವೇಶದೊಂದಿಗೆ ಈ ಕಾದಂಬರಿಯು ಸಾಗುತ್ತಾ ಹೋಗುತ್ತದೆ. ಮುಖ್ಯವಾಗಿ ಹೆಣ್ಣಿನ ಅಂತರಾಳದ ಭಾವನೆ, ಹಾಗೆಯೇ ಆಕೆ ಸ್ವತಂತ್ರಕ್ಕಾಗಿ ಮತ್ತು ಸ್ವಇಚ್ಛೆಗಾಗಿ ತೆಗೆದುಕೊಂಡಂತಹ ನಿರ್ಧಾರಗಳು, ಅದರಿಂದ ಆಗುವ ಸಂಕಷ್ಟಗಳು, ಆಗುವ ಪಶ್ಚಾತ್ತಾಪಗಳೇನು ಅನ್ನೋದನ್ನು ನಾವು ಮುಖ್ಯವಾಗಿ ಇಲ್ಲಿ ಕಾಣಬಹುದಾಗಿದೆ. ಮೊದಲನೇ ಸನ್ನಿವೇಶ ಏನಪ್ಪ ಅಂತ ಹೇಳಿದ್ರೆ, ಪಲ್ಲವಿ ತಾನು ಇಂಜಿನಿಯರಿಂಗ್ ಮುಗಿಸಿ ತನ್ನ ಜೀವನದಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಕನಸಿನೊಂದಿಗೆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅವರೊಂದು US ಬೇಸ್ಡ್ ಕಂಪನಿಯಲ್ಲಿ ಟೀಮ್ ಲೀಡಾಗಿ ಕೆಲಸ ಮಾಡ್ತಾ ಇರ್ತಾರೆ. ಪಲ್ಲವಿದು ಟೀಮ್ ಲೀಡ್ ಆಗಿರೋದ್ರಿಂದ ತುಂಬಾ ಜವಾಬ್ದಾರಿಯುತವಾದಂತಹ ಹುದ್ದೆ ಆಗಿರುತ್ತೆ. ಅವರ ಟೀಮ್ನ ಪ್ರಾಜೆಕ್ಟ್ ಎಲ್ಲ ಮುಗಿದು ಅದು ಇನ್ನೇನು ಲೈವ್ ಆಗಿ ಹೋಗಬೇಕಾಗಿರುತ್ತೆ, ಅಂದರೆ ಕ್ಲೈಂಟ್ಸಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ಕ್ಲೈಂಟ್ಸ್ ಇಂದ ಅವರಿಗೆ ಒಂದು ಸಂದೇಶ ಬರುತ್ತೆ, ನಿಮ್ಮಲ್ಲಿರುವ ಟೀಮ್ ಲೀಡ್ ಅಥವಾ ಮ್ಯಾನೇಜರ್ ಏನಿದ್ದಾರೆ ಅವರು ಮೇನ್ ಆಫೀಸ್ಗೆ ಬರಬೇಕು ಅಂತ ಹೇಳಿ. ಮೇನ್ ಆಫೀಸ್ US ಅಲ್ಲಿರುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಪಲ್ಲವಿ ಅವರಿಗೆ ಅವರ ಮ್ಯಾನೇಜರ್ ಕರೆದುಬಿಟ್ಟು ಹೇಳ್ತಾರೆ, ನೀವೇ ಈ ಪ್ರಾಜೆಕ್ಟಿನ ಟೀಮ್ ಲೀಡ್ ಆಗಿರೋದ್ರಿಂದ ನೀವು ಅಮೆರಿಕಕ್ಕೆ ಒಂದು ತಿಂಗಳ ಮಟ್ಟಿಗೆ ಹೋಗಬೇಕಾಗಿ ಬರುತ್ತೆ ಅಂತ ಹೇಳ್ತಾರೆ. ಪಲ್ಲವಿ 2 ವರ್ಷದಿಂದ ಆ ಪ್ರಾಜೆಕ್ಟಿನ ಲೀಡ್ ಆಗಿರೋದ್ರಿಂದ ಬೇರೆ ದಾರಿ ಕಾಣದೆ ಆಯಿತು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವರೇ ಸ್ವತಃ ಅಮೆರಿಕಕ್ಕೆ ಹೋಗ್ತಾರೆ. ಹೋಗುವಾಗ ವಿಮಾನ ಪ್ರಯಾಣದಲ್ಲಿ ಅವರಿಗೆ ಕೆಲವೊಂದು ಆಲೋಚನೆಗಳು ಬರುತ್ತೆ. 8-10 ತಾಸು ವಿಮಾನ ಪ್ರಯಾಣ ಆಗಿರೋದ್ರಿಂದ ಹಾಗೆ ಕೂತಾಗ ಅವರಿಗೆ ಕೆಲವೊಂದಷ್ಟು ಆಲೋಚನೆಗಳು ಬರ್ತಾ ಹೋಗುತ್ತೆ. ಆಲೋಚನೆ ಅಂತ ಹೇಳಿದರೆ, ನಾನು US ಕಂಪನಿಗೆ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ನಮಗೆ ರಾತ್ರಿ ಆದರೆ ಅಮೆರಿಕದಲ್ಲಿ ಹಗಲಾಗಿರುತ್ತೆ, ಹಾಗಾಗಿ ಇಲ್ಲಿ ರಾತ್ರಿ ಎದ್ದು ನಾವು ಅವರಿಗೆ ಕೆಲಸ ಮಾಡಿಕೊಡ್ಬೇಕಾಗಿರುತ್ತೆ, ಅದರಿಂದ ತುಂಬಾ ಆಯಾಸ ಆಗ್ತಿರುತ್ತೆ. ಹಾಗೆಯೇ ನನ್ನ ಜೀವನದಲ್ಲಿ ತುಂಬ ಜವಾಬ್ದಾರಿಯುತ ಹುದ್ದೆ ಇದೆ, ಹಾಗೆಯೇ ಕೈತುಂಬ ಸಂಬಳ ಬಂದರೂ ನನಗೆ ನೆಮ್ಮದಿ ಇಲ್ಲ ಅನ್ನೋ ಒಂದು ಭಾವನೆ ಪಲ್ಲವಿಯಲ್ಲಿ ತುಂಬಾ ಕಾಡ್ತಾ ಇರುತ್ತೆ. ಅದರ ಮಧ್ಯೆಯೂ ತಾನು ಒಬ್ಬ ಟೀಮ್ ಲೀಡಾಗಿ ಇಷ್ಟು ದಿನ ಕೆಲಸ ಮಾಡಿದ್ದಕ್ಕೆ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ಅಂತ ಹೇಳಿಬಿಟ್ಟು ಅವರ ಮ್ಯಾನೇಜರ್ ಅಮೆರಿಕಕ್ಕೆ ಹೋಗಬೇಕು ಅಂತ ಪ್ರಸ್ತಾಪ ಇಟ್ಟಾಗ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಆಯಿತು ಹೋಗ್ತೀನಿ ಅಂತ ಒಪ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ವಿಮಾನ ಪ್ರಯಾಣದಲ್ಲಿ ಹೋಗುವಾಗ ಅಂದು 10 ಏಪ್ರಿಲ್ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ ಅಮೆರಿಕಕ್ಕೆ. ಅವಾಗ ತುಂಬಾ ಸುಸ್ತಾಗಿರುತ್ತೆ. ಹೆಣ್ಣು ಮಕ್ಕಳ ಹುಟ್ಟಿನ ದಿನದಲ್ಲಿ ಅನುಭವಿಸುವಂತಹ ವೇದನೆಗಳು ಸಹ ಅವರನ್ನು ಕಾಡ್ತಾ ಇರುತ್ತೆ. ಹಾಗೆಯೇ ಆಗ ಒಂದು 10 ಆಗಿರೋದ್ರಿಂದ ಅವರಿಗೆ ಒಂದು ಯೋಚನೆ ಬರುತ್ತೆ. ಹೀಗೆ ನಾವೆಲ್ಲ ಚಿಕ್ಕವರು ಇರ್ತೆ 10 ಅಂತ ಅಂದರೆ ಫಲಿತಾಂಶದ ದಿನ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಹೀಗೆ ಪಲ್ಲವಿಯವರು ಅವರು ಚಿಕ್ಕವರಿದ್ದಾಗ 10 ಅವರು 5ನೇ ತರಗತಿಯಲ್ಲಿದ್ದಾಗ ಫಲಿತಾಂಶ ಬಂದಿರುತ್ತೆ. ಫಲಿತಾಂಶದಲ್ಲಿ 5ನೇ ತರಗತಿ ಮುಗಿಸಿದ ಮೇಲೆ ಅವರೇ ಇಡೀ ಕ್ಲಾಸಿಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಹಾಗೆಯೇ ಅವರನ್ನು ನಾನು ಈಗಾಗಲೇ ಪರಿಚಯ ಮಾಡಿಕೊಟ್ಟ ಹಾಗೆ ಪಾತ್ರಧಾರಿಗಳನ್ನು, ಇವರ ಅಣ್ಣ ಚರಣ 7ನೇ ತರಗತಿಯಲ್ಲಿರ್ತಾರೆ. 7ನೇ ತರಗತಿಯಲ್ಲಿ ಅವರು 7ನೇ ಸ್ಥಾನನೋ ಅಥವಾ 8ನೇ ಸ್ಥಾನ ಪಡೆದಿರ್ತಾರೆ. ಆದರೆ ಪಲ್ಲವಿ ತಾನು ಪ್ರಥಮ ಸ್ಥಾನ ಗಳಿಸಿರ್ತಾಳಲ್ವ, ತುಂಬಾ ಖುಷಿಯಾಗಿರುತ್ತೆ. ತುಂಬ ಖುಷಿಯಿಂದ ಇಬ್ಬರು ಮನೆಗೆ ಓಡೋಡಿ ಬರ್ತಾ ಇರ್ತಾರೆ. ನಾನೇ ಪ್ರಥಮ ಸ್ಥಾನ ಗಳಿಸಿದ್ದೇನೆ ಅನ್ನೋ ಖುಷಿ ಯಾರಿಗೆ ತಾನೇ ಇರಲ್ಲ, ಎಲ್ಲರಿಗೂ ಇರುತ್ತೆ ಅಲ್ವಾ. ಅಂತಹ ಖುಷಿಯಲ್ಲಿ ಇಬ್ಬರು ಶಾಲೆಯಿಂದ ಮನೆಗೆ ಬರ್ತಾ ಇರ್ತಾರೆ. ಇವರು ಶಾಲೆಯ ಸಮೀಪದಲ್ಲೇ ಮನೆ ಇರುತ್ತೆ. ಮನೆಗೆ ಬರುವ ತಿರುವಿನಲ್ಲಿ ಇವರ ಮನೆಯ ಮುಂದೆ ತುಂಬ ಜನಸಮೂಹ ಕಾಣಿಸ್ಕೊಳ್ಳುತ್ತೆ ಆ ದಿನ. ಆಗಿನ್ನು 5 ಮತ್ತು 7ನೇ ತರಗತಿಯಲ್ಲಿದ್ದ ಮಕ್ಕಳಲ್ವ, ತುಂಬ ಜನರನ್ನು ನೋಡಿದಾಗ ಒಂಥರ ಗಾಬರಿ ಉಂಟಾಗತ್ತೆ.

0: ಏನಪ್ಪ ಈ ಥರ ನಮ್ಮನೆಯಲ್ಲಿ ತುಂಬ ಜನ ತುಂಬಿಕೊಂಡಿದ್ದಾರೆ ಅಂತ ಹೇಳಿ ಪಲ್ಲವಿ ಒಂದು ಕ್ಷಣ ನಿಂತ್ಕೊಂಡು ಬಿಡ್ತಾಳೆ. ಚರಣ ಕೇಳ್ತಾನೆ, ಇಷ್ಟೋ ತನಕ ಇಷ್ಟು ಖುಷಿಯಿಂದ ಓಡಿ ಬರ್ತಿದ್ದೆ, ಈಗ ಇದ್ದಕ್ಕಿದ್ದಂಗೆ ಏನಾಯಿತು ಅಂತ. ನೋಡಲ್ಲಿ ನಮ್ಮ ಮನೆ ಮುಂದೆ ತುಂಬಾ ಜನ ಸೇರಿಕೊಂಡಿದ್ದಾರೆ, ಏನಾಯಿತು, ಯಾಕಿರಬಹುದು ಅನ್ನೋ ಹತ್ತಾರು ಪ್ರಶ್ನೆಗಳು ಮೂಡುತ್ತೆ. ಹೀಗೆ ಹತ್ತಾರು ಪ್ರಶ್ನೆಗಳು ಮೂಡಿದಾಗ ಅವ್ರ ಮನೆ ಹತ್ತಿರ ಬಂದಾದಮೇಲೆ ಹೀಗೆ ಕೆಲವು ಮಂದಿ ಅಲ್ಲಿ ಸೇರಿರ್ತಾರಲ್ವ, ಅವರು ಹೇಳ್ತಾರೆ ಮಕ್ಕಳು ಬಂದರು ಅಂತ ಕಾಣಿಸುತ್ತೆ, ಅವರನ್ನು ಒಳಗಡೆ ಬಿಡಬೇಡಿ, ಯಾರಾದರೂ ಕರ್ಕೊಂಡು ಹೋಗಿ ಅವ್ರಿಗೆ ಏನಾಗಿದೆ ಅಂತ ಹೇಳಿ ಅಂತ. ಅಪ್ಪ ಬಂದುಬಿಟ್ಟು ಹೇಳ್ತಾರೆ, ನಾನು ನಿಮ್ಮ ಸ್ಕೂಲಿಗೇ ಬಂದಿದ್ದೆ, ನೀವಿಬ್ಬರು ನನಗೆ ಸಿಗಲಿಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ನಾನು ಬಂದೆ, ಆದರೆ ನೀವು ಆಗಲೇ ಮನೆಗೆ ಬಂದ್ರಿ ಅಂತ ಹೇಳ್ತಾರೆ. ಹೀಗೆ ಆದಮೇಲೆ ಅವರ ಅಜ್ಜಿ ಬರ್ತಾರೆ, ಅವರ ಅಜ್ಜಿ ಬಂದುಬಿಟ್ಟು ಚರಣ ಮತ್ತು ಪಲ್ಲವಿಯ ಕೈ ಹಿಡಿದು ಬಾಗಿಲಿನ ಹಿಂಬದಿಗೆ ಕರೆದುಕೊಂಡು ಹೇಳ್ತಾರೆ, ನೀವು ಈಗ ನಾನು ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ, ನೀವಿಬ್ಬರು ಯಾವುದೇ ಕಾರಣಕ್ಕೂ ಹೆದರಬಾರ್ದು, ನಿಮ್ಮ ಜೀವನದಲ್ಲಿ ನಾನು ನಿಮ್ಮನ್ನು ಕೈ ಹಿಡಿದು ನಡೆಸ್ತೇನೆ, ಯಾವುದೇ ಕಾರಣಕ್ಕೂ ನೀವು ಹೆದರ್ಕೋಬಾರ್ದು, ಹಾಗೇ ಭಯ ಬೀಳಬಾರ್ದು ಅಂತ ಎಲ್ಲ ಹೇಳ್ತಾರೆ. ಹೀಗೆ ಹೇಳ್ತಿರುವಾಗ ಇಬ್ಬರು ಸಹ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವರಿಗೆ ಯಾವುದೇ ತರಹದ ಆಲೋಚನೆಗಳು ಅಂದರೆ ಅಜ್ಜಿ ಏನು ಹೇಳ್ತಿದ್ದಾರೆ ಅನ್ನೋದು ಅವರಿಗೆ ಸರಿಯಾಗಿ ಮನದಟ್ಟಾಗಿರೋದಿಲ್ಲ. ಆದರೆ ಅವರು ಹೇಳ್ತಾರೆ ಸರಿ ಅಂತ ಹೇಳಿ ಅಜ್ಜಿಗೆ ಹೇಳಿಬಿಟ್ಟು ಅಜ್ಜಿ ಕೈ ಹಿಡ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ಆಗ ಅವರ ಅಜ್ಜಿ ಹೇಳ್ತಾರೆ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ ಅಂತ ಹೇಳಿ. ಆ ವಯಸ್ಸಲ್ಲಿ ಏನು ಅರಿಯದ ವಯಸ್ಸು, ಆದ್ರೂ ನೋಡಿದ ತಕ್ಷಣ ಅವರಿಬ್ಬರಿಗೂ ತುಂಬಾ ದುಃಖ ಆಗುತ್ತೆ. ಇಬ್ಬರು ಶಾಲೆಗೆ ಹೋಗೋ ಫಲಿತಾಂಶ ನೋಡೋಕ್ಕೆ ಹೋಗೋಕ್ಕೆ ಮುಂಚೆ ಅವರಮ್ಮ ಪ್ರಸಾದವನ್ನು ಕೊಟ್ಟು ಕಳಿಸಿರ್ತಾರೆ, ಇವರಿಬ್ಬರಿಗೆ ಅದೇ ನೆನಪಾಗತ್ತೆ. ನಾವಿಬ್ಬರು ಅಪ್ಪ ಅಮ್ಮನಿಗೆ ನಮಸ್ಕರಿಸಿ ಪ್ರಸಾದ ತಗೊಂಡು ಫಲಿತಾಂಶ ನೋಡೋಕ್ಕೆ ಹೋಗಿದ್ವಿ, ಅದರಿಂದ ಬರೋಷ್ಟರಲ್ಲಿ ಹೀಗಾಗಿದೆ ಅಂತ ಇಬ್ಬರಿಗೂ ಸಹ ಇಲ್ಲಿ ಕುರುಹು ಸಹ ಸಿಗೋದಿಲ್ಲ ಅವರಿಗೆ. ಹೀಗಾಯಿತು ಇದೆಲ್ಲ ಅವರಿಗೆ ಏನೂ ಗೊತ್ತಿರೋದಿಲ್ಲ, ಆದರೆ ಅಮ್ಮನನ್ನು ನೋಡಿ ದುಃಖಿಸ್ತಾ ಇರ್ತಾರೆ. ಇದು ಎರಡನೇ ಸನ್ನಿವೇಶ.
1: ಏನು ಅರಿಯದ ವಯಸ್ಸಿನಲ್ಲೇ ಆ ಕಂದಮ್ಮಗಳು ತಾಯಿಯನ್ನು ಕಳ್ಕೊಳ್ತಾರೆ, ಪಲ್ಲವಿ ಮತ್ತು ಚರಣರವರು. ತುಂಬ ದುಃಖ ತಪ್ತರಾಗಿದ್ದಾರೆ ಕೂಡ. ಆ ಮಕ್ಕಳಿಗೆ ಅವರ ಅಜ್ಜಿ ಸಾಂತ್ವನವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಕತೆ ಏನಾಗತ್ತೆ, ಯಾವ ರೀತಿಯನ್ನು ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಬೃಂದಾ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಓ, ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ, ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಶಿವಮೊಗ್ಗದ ಬೃಂದಾ HG ರವರು ಕ್ಷಮೆ ಕಾದಂಬರಿಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಪಲ್ಲವಿ ಮತ್ತು ಚರಣ ಏನು ಅರಿಯದ ವಯಸ್ಸಿನಲ್ಲೇ ಅಮ್ಮನನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಅವರ ಅಜ್ಜಿ ಸಮಾಧಾನ ಮಾಡ್ತಾ ಇದ್ದಾರೆ, ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅನ್ನುವಂತಹ ಭರವಸೆಯ ಬೆಳಕನ್ನು ಕೊಡ್ತಾ ಇದ್ದಾರೆ. ಮುಂದೆ ಕ್ಷಮೆ ಅನ್ನುವಂಥ ಕಾದಂಬರಿ ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ, ಏನಾಗತ್ತೆ ಅನ್ನೋದ್ರ ಬಗ್ಗೆ ಬೃಂದಾ HG ಅವರಿಂದ ಕೇಳೋಣ.
0: ಈ April 10 ತನ್ನ ಅಮ್ಮನನ್ನು ಕಳೆದುಕೊಂಡ ನೆನಪಿನಲ್ಲಿಯೇ ಪಲ್ಲವಿ ವಿಮಾನ ಪ್ರಯಾಣದಲ್ಲಿ ಈ ಆಲೋಚನೆಗಳ ಮಧ್ಯೆಯೇ ಅಮೆರಿಕವನ್ನು ತಲುಪ್ತಾರೆ. ಅಮೆರಿಕದ ವಿಮಾನ ನಿಲ್ದಾಣದಿಂದ ತಾವು ವಾಸ್ತವ್ಯವನ್ನು ಹೂಡಬೇಕಾಗಿದ್ದಂತಹ ರೂಮ್ ಅಥವಾ ಹೋಟೆಲ್ಗೆ ತಲುಪ್ತಾರೆ. ಈ ನೆನಪುಗಳಲ್ಲಿ ಅವರಿಗೆ ತುಂಬಾ ದಣಿವಾಗಿರುತ್ತೆ, ಹಾಗೆಯೇ ಆ ನೆನಪಿನಿಂದನೂ ಸಹ ಅವರಿಗೆ ತುಂಬಾ ದಣಿವು ಕಾಡ್ತಾ ಇರುತ್ತೆ. ಆದರೆ ಮಾರನೇ ದಿನ ಆಫೀಸ್ಗೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಹೊತ್ತು ಮಲಗಿ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಮಲಗ್ತಾರೆ. ಮರುದಿನ ಆಫೀಸ್ಗೆ ಹೋದಾಗ ಅಲ್ಲೊಬ್ಬ ಆ ಟೀಮ್ನಲ್ಲಿ ಹೊಸ ಸದಸ್ಯರೊಬ್ಬರನ್ನು ನೇಮಕ ಮಾಡಿಕೊಂಡಿರ್ತಾರೆ. ಮಾಡೋ ತನಕ ಪಲ್ಲವಿಗೆ

ಅವ್ರು ಯಾರು ಅಂತ ಗೊತ್ತಿರಲ್ಲ. ಅವರನ್ನು ಪರಿಚಯ ಮಾಡಿದಾಗ ನಮ್ಮ ಟೀಮಿಗೆ ಹೊಸದಾಗಿ ಸೇರಿರೋ ಸದಸ್ಯರೆಂದರೆ ಚೇತನ್ ಅಂತ ಹೇಳಿ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ. ಆತನ ಮುಖ ನೋಡಿದ ಮೇಲೆ ಪಲ್ಲವಿಗೆ ನೆನಪಾಗುತ್ತೆ, ಈತ ನನ್ನ ಹೈಸ್ಕೂಲಿನ ಸಹಪಾಠಿ ಅಂತ ಹೇಳಿ. ಅವನನ್ನು ನೋಡಿದ ಮೇಲೆ ಹಾಗೆಯೇ ಖುಷಿಯೂ ಕೂಡ ಆಗತ್ತೆ. ದೇಶದಿಂದ ಬೇರೆ ದೇಶಕ್ಕೆ ಹೋದಾಗ ನಮಗೆ ಆಪ್ತರಾದಂತಹ ಅಥವಾ ಯಾರೋ ಪರಿಚಯ ಇರೋರು ಸಿಕ್ಕಾಗ ತುಂಬಾ ಖುಷಿಯಾಗತ್ತಲ್ಲ, ಹಾಗೆಯೇ ಪಲ್ಲವಿಗೂ ಸಹ ಆಗತ್ತೆ. ಚೇತನ್ಗೂ ಸಹ ಪಲ್ಲವಿಯನ್ನು ನೋಡಿದ ಮೇಲೆ ಓ, ಎಲ್ಲ ಟೀಮ್ನಲ್ಲಿ ಎಲ್ಲ ಹೇಳ್ತಾ ಇದ್ರು, ಟೀಮ್ ಲೀಡ್ ಬೆಂಗಳೂರಿನಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಪಲ್ಲವಿ ಅಂತ ಹೇಳಿ ಅಂತ ಹೇಳ್ತಾ ಇದ್ರು. ಆದರೆ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಹೈಸ್ಕೂಲ್ ಗೆಳತಿ ಪಲ್ಲವಿ ಅಂತ, ನಿನ್ನ ನೋಡಿ ತುಂಬ ಖುಷಿಯಾಯಿತು ಅಂತ ಚೇತನ್ ಸಹ ಪಲ್ಲವಿಗೆ ಹೇಳ್ತಾನೆ. ಈ ರೀತಿ ಆಫೀಸ್ ಕೆಲಸಗಳಲ್ಲಿಯೇ ಪಲ್ಲವಿ ಮತ್ತು ಚೇತನ್ ದಿನ ಕಳೀತಾ ಇರ್ತಾರೆ. ಪಲ್ಲವಿಯು ಸಹ ಬಂದಿರೋದು ಒಂದು ತಿಂಗಳ ಮಟ್ಟಿಗೆ ಮಾತ್ರ ಅಲ್ವಾ, ಕೆಲಸದ ಮೇಲೇ ತುಂಬ ಗಮನ ಇರುತ್ತೆ. ಆದರೆ ಕೆಲವೊಮ್ಮೆ ತನ್ನ ಸ್ನೇಹಿತ ಸಿಕ್ಕಿರೋ ಕಾರಣ ಅವರ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಹೋಗ್ತಾರೆ. ಹೀಗೆ ಒಂದು ದಿನ ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗೋಣ, ಬರೀ ಕೆಲಸದ ಮಧ್ಯೆ ವಿರಾಮ ತೆಗೆದುಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಸಮಯ ಸಿಕ್ಕಾಗ ಪಲ್ಲವಿ ಅಲ್ಲಿರುವಂತಹ ರಾಮ ಮಂದಿರಕ್ಕೆ ಯಾವಾಗಲೂ ಹೋಗ್ತಾ ಇರ್ತಾರೆ. ಅವರ ಮನಸ್ಸಿಗೆ ನೆಮ್ಮದಿಯನ್ನು ಅರಸಿ, ಹಾಗೆಯೇ ಯಾವುದಾದರೂ ಸಂದಿಗ್ಧ ಸ್ಥಿತಿಯಲ್ಲಿರುವಾಗ ಉತ್ತರಕ್ಕಾಗಿ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ಬಂದಮೇಲೆ ಪಲ್ಲವಿಗೆ ನೆಮ್ಮದಿ ಸಿಗೋದಂತೂ ಖಚಿತ ಅನ್ನೋದು. ಹಾಗಾಗಿ ಪಲ್ಲವಿಗೆ ತುಂಬ ಇಷ್ಟವಾದ ಸ್ಥಳ ಅಂತ ಹೇಳಿದ್ರೆ ಅವರು ಇರುವಂತಹ ಸ್ಥಳಕ್ಕೆ ಹತ್ತಿರದಲ್ಲಿದ್ದಂತಹ ಶ್ರೀರಾಮ ಮಂದಿರ ಆಗಿರುತ್ತೆ. ಉದ್ಯೋಗಿ ಚೇತನ್ ಇರ್ತಾರಲ್ವ, ಇವರ ಹೈಸ್ಕೂಲಿನ ಗೆಳೆಯ. ಹೀಗೆ ಮಾತಾಡ್ತಾ ಮಾತಾಡ್ತಾ ಸದಾ ಮಾತುಕತೆಯೇ ನಡೀತಾ ಇರುತ್ತೆ ಇವರಿಬ್ಬರ ಮಧ್ಯೆ. ಆದರೆ ಒಂದು ದಿನ ಪಲ್ಲವಿಗೆ ನೆನಪಾಗತ್ತೆ, ನಾನು ಮದುವೆ ಆಗಿ ಈಗ ನನ್ನ ಜೀವನ ಹೊಂದಾಣಿಕೆಯ ಜೀವನ ಅಂತ ಅನ್ನಿಸ್ತಾ ಇದೆ, ನಾನು ಅಂದುಕೊಂಡಿರುವಂತಹ ಸಂಗಾತಿ ನಾನು ಪಡೆದುಕೊಂಡಿಲ್ಲ ಅನ್ನೋ ಒಂದು ಆಲೋಚನೆ ಬರುತ್ತೆ ಅವರ ಸಹೋದ್ಯೋಗಿ ಚೇತನನ್ನು ನೋಡಿದಾಗ. ಯಾಕೆ ಅಂತ ಹೇಳಿದರೆ ಚೇತನ್ ಹೈಸ್ಕೂಲಿನಲ್ಲಿದ್ದಾಗ ಪಲ್ಲವಿಗೆ ಪ್ರೇಮ ನಿವೇದನೆಯನ್ನು ಮಾಡಿರ್ತಾರೆ. ಆದರೆ ಪಲ್ಲವಿ, ನನ್ನ ಜೀವನದಲ್ಲಿ ನಾನು ವಿದ್ಯೆ ಹಾಗೂ ನನ್ನ ಒಂದು ಉನ್ನತ ಸ್ಥಾನವನ್ನು ಗಳಿಸಬೇಕು ಅಂತ ಹೇಳಿ ಅದ್ಯಾವುದನ್ನು ತಲೆ ಕೆಡಿಸ್ಕೊಳ್ಳದೆ ತಮ್ಮ ವಿದ್ಯೆ ದಾರಿಯ ಮಾತ್ರ ಅದರಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಅವರು ಬರೀ ಓದೋದ ಕಡೆಗೆ ತುಂಬ ಗಮನ ಕೊಟ್ಟಿರ್ತಾರೆ. ಚೇತನನ್ನು ನೋಡಿದ ಮೇಲೆ ಅವರಿಗೆ ಆ ಹಳೆಯ ದಿನದ ನೆನಪು ಶುರುವಾಗತ್ತೆ. ಹೀಗೆ ಒಂದು ದಿನ ಇಬ್ಬರು ಮಾತನಾಡುವಾಗ ಚೇತನ್ ಪಲ್ಲವಿಗೆ ತನ್ನ ಗೆಳತಿಗೆ ಝಾನ್ಸಿ ರಾಣಿ ಅಂತ ಯಾವಾಗಲೂ ಕರಿತಿರ್ತಾನೆ. ಯಾಕೆ ಅಂತ ಹೇಳಿದರೆ ಈ ಪಲ್ಲವಿ ಹೈಸ್ಕೂಲ್ನಲ್ಲಿರುವಾಗ ಯಾರಿಗೂ ಹೆದರದೇ ಇರುವಂತಹ ಹುಡುಗಿ ಆಗಿರ್ತಾಳೆ. ಎಲ್ಲರೂ ಸಹ ಪಲ್ಲವಿಯನ್ನು ನೋಡಿದಾಗ ಹೆದರುತ್ತಾ ಇರ್ತಾರೆ. ಅಂದರೆ ಪಲ್ಲವಿ ಮತ್ತು ಚೇತನ್ ಮಧ್ಯ ತಮ್ಮ ಹಳೆಯ ನೆನಪುಗಳು ಮತ್ತೆ ಮರುಕಳಿಸ್ತಾ ಇರ್ತವೆ. ಹಾಗಾಗಿ ಪಲ್ಲವಿಗೆ ತಾನು ಮದುವೆಯಾಗಿ ಮಗಳಿದ್ರೂ ಸಹ ಆ ಯೋಚನೆಯಿಂದ ಹೊರಗಡೆ ಬರೋದಿಕ್ಕೇನೆ ಆಗ್ತಾ ಇರೋದಿಲ್ಲ. ಆಗಾಗ ಅವಳಿಗೆ ಅನಿಸ್ತಾ ಇರುತ್ತೆ, ನಾನು ಸೇತುವಿನ ಜೊತೆ ಇದ್ರೇ ನನ್ನ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಿ ಆಲೋಚನೆ ತುಂಬಾ ಬರ್ತಾ ಇರುತ್ತೆ. ಹಾಗೆಯೇ ತುಂಬಾ ಕಾಡ್ತಾ ಇರುತ್ತೆ. ತನಗೆ ಮಗಳಿರೋದನ್ನು ಸಹ ಪಲ್ಲವಿ ಮರೆತು ಬಿಡ್ತಾಳೆ. ಹೀಗೆ ದಿನಗಳು ಉರುಳ್ತಾ ಇರ್ತವೆ. ಹಾಗೆ ಒಂದು ದಿನ ಭಾರತಕ್ಕೆ ಮತ್ತೆ ವಾಪಸ್ ಬರುವ ದಿನ ಬರುತ್ತೆ. ಪಲ್ಲವಿಗೆ ಯೋಚನೆ ಆಗುತ್ತೆ, ಇನ್ನು ಮತ್ತೆ ನನ್ನ ಹೊಂದಾಣಿಕೆಯ ಜೀವನದ ದಿನಕ್ಕೆ ಮತ್ತೆ ಹೋಗಬೇಕಲ್ಲ, ನಾನು ಇಲ್ಲಿರೋಕ್ಕಾಗೋದಿಲ್ಲ ಅನ್ನೋ ಒಂದು ಯೋಚನೆ ಬರುತ್ತೆ. ಹೀಗಿರುವಾಗ ಮತ್ತೆ ಪಲ್ಲವಿ ಭಾರತಕ್ಕೆ ವಾಪಸ್ ಆಗ್ತಾರೆ. ವಾಪಸ್ ಬಂದ ಮೇಲೆ ಚೇತುವನ್ನು ಬಿಟ್ಟು ಇರೋದಕ್ಕೇನೆ ಆಗೋದಿಲ್ಲ. ಮನೆಯಲ್ಲಿ ಮಗಳು ಗಂಡ ಇದ್ದರೂ ಸಹ ಅವಳು ಮತ್ತೆ ಪದೇ ಪದೇ ಚೇತುವಿಗೆ ಫೋನ್ ಮಾಡ್ತಾ ಇರ್ತಾಳೆ. ಯೋಚನೆಯಿಂದ ಪಲ್ಲವಿಗೆ ಆಮೇಲೆ ಅನಿಸುತ್ತೆ, ನಾನು ಯಾಕಾದರೂ ವಾಪಸ್ ಬಂದು ಏನಾದರೂ ಕಾರಣ ಹೇಳಿ ಅಲ್ಲೇ ಉಳ್ಕೊಳ್ಬೋದಾಗಿತ್ತು, ಹೇಗಿದ್ರು ನನ್ನ ಮಗಳಿಗೆ ನಾನು ಅಷ್ಟೊಂದು ಹಚ್ಕೊಂಡಿಲ್ಲ. ಹಾಗೆಯೇ ರಘು ಸಹ ಏನೇ ಕೆಲಸ ಇದ್ದರೂ ಸರಿ ಅಂತ ಮಾಡ್ತಾ ಇರ್ತಾರೆ. ಮತ್ತು ಮಗಳನ್ನು ಸಹ ಅವರೇ ಜಾಸ್ತಿ ನೋಡ್ಕೊಳ್ತಿರೋದ್ರಿಂದ ಪೂರ್ವಿ ನನ್ನನ್ನು ಜಾಸ್ತಿ ಹಚ್ಕೊಂಡಿಲ್ಲ, ನಾನು ಇದರಿಂದ ದೂರ ಆದರೆ ನನಗೇನು ತೊಂದರೆ ಆಗಲ್ಲ ಅನ್ನೋ ಒಂದು ಆಲೋಚನೆ ಈ ಪಲ್ಲವಿಯ ತಲೆಯಲ್ಲಿ ಹಾದು ಹೋಗುತ್ತೆ. ಇವಾಗ ಪಲ್ಲವಿ ಮತ್ತೆ ವಾಪಸ್ ಬಂದಾಗ ಎರಡು ದಿನ ಕೆಲಸ ಮಾಡಿ ಮತ್ತೆ ಚೇತುವಿನ ಜೊತೆ ಹೀಗೆ ಸಂದೇಶಗಳು ಮತ್ತೆ ಕರೆ ಮಾಡೋದು ಇದೇ ಥರ ಮುಂದುವರಿತಾ ಹೋಗುತ್ತೆ. ಮತ್ತೆ ಇದ್ದಕ್ಕಿದ್ದ ಹಾಗೆ ಮತ್ತೆ ಕ್ಲೈಂಟಿನಿಂದ ಹೊಸ ಪ್ರಾಜೆಕ್ಟ್ ಬಂದಾಗ ಈ ಪ್ರಾಜೆಕ್ಟಿನ ಟೀಮ್ ಲೀಡ್ ಮತ್ತೆ ಅಮೇರಿಕಾಕ್ಕೆ ಬರಬೇಕು ಅಂತ ಹೇಳ್ತಾರೆ. ಈ ಅನಿರೀಕ್ಷಿತ ಸುದ್ದಿ ಬಂದಾಗ ಪಲ್ಲವಿ ಮೊದಲು

0: ಇನ್ನು ಮುಂದೆ ನಾನು ಯು ಎಸ್ಗೆ ಹೋಗೋದು ಬೇಡ, ನನ್ನ ಮನೆಯನ್ನೇ ನೋಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಇರುತ್ತೆ. ಅಂದರೆ ಕೆಲಸದ ಜೊತೆ ನನ್ನ ಮಗಳಿಗೆ ಜಾಸ್ತಿ ಸಮಯವನ್ನು ನೀಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿರ್ತಾರೆ. ಆದರೆ ಈ ಯು ಎಸ್ಗೆ ಹೋಗುವಂತಹ ಅವಕಾಶ ಬಂದಾಗ ಪಲ್ಲವಿ ಮತ್ತೆ ಎರಡನೇ ಸಲ ಯೋಚಿಸದೆ ರಘುವಿಗೂ ಕೇಳದೆ ತಾನು ಈ ಸಲ ಹೋದರೆ ಚೇತುವಿನ ಜೊತೆಯಲ್ಲಿ ಇರಬೇಕು ಅನ್ನೋ ನಿರ್ಧಾರದೊಂದಿಗೆ ಹೋಗ್ತಾಗ ತನ್ನ ಮಗಳಿಗೆ ಈ ಸಲ ಮತ್ತೆ ಯು ಎಸ್ಗೆ ಹೋಗ್ತೀನಿ ಅಂದಾಗ ಪೂರ್ವಿ ಹೇಳ್ತಾಳೆ, ಹೋಗಬೇಡ, ಇಷ್ಟು ದಿನ ಇದ್ದು ಬಂದಿದ್ಯಾ ಅಮ್ಮ, ಮತ್ತೆ ಹೋಗ್ತೀಯಾ, ನೀನು ಈ ಸಲ ಅಷ್ಟೇ, ಕೊನೆ ಸಲ ಹೋಗಬೇಕು, ಮತ್ತೆ ಹೋಗಬಾರ್ದು ಅಂತ ಎಲ್ಲ ಹೇಳ್ತಾಳೆ. ಆಯಿತು ಪುಟ್ಟಿ ಹಾಗೆ ಅಂತ ಎಲ್ಲ ಹೇಳಿಬಿಟ್ಟು ತನ್ನ ಮಗಳನ್ನು ಕೂಡ ಸಂತೈಸ್ತಾಳೆ. ಆದರೆ ಪಲ್ಲವಿಯ ಮನಸ್ಸು ಪೂರ್ತಿ ಚೇತುವಿನ ಕಡೆ ಇರುತ್ತೆ, ಕಳ್ಕೊಂಡಿರ್ತಾಳಲ್ವಾ, ಅದಕ್ಕೆ ಕಾರಣ ಏನಿರಬಹುದು, ಹಾಗೆಯೇ ಅದರಿಂದ ಅವಳು ತನ್ನ ತಾಯಿಯನ್ನು ಕಳ್ಕೊಂಡಿರ್ತಾಳ, ಅಥವಾ ಅದಕ್ಕೆ ಏನು ಕಾರಣ ಇರಬಹುದು ಅನ್ನೋದನ್ನು ನೀವು ಇಲ್ಲಿಯವರೆಗೂ ಈ ಕ್ಷಮೆ ಕಾದಂಬರಿಯ ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ ಸ್ನೇಹಿತರೆ. ಪಲ್ಲವಿ ತಾಯಿಯನ್ನು ಕಳೆದುಕೊಳ್ಳಲು ಕಾರಣ ಏನು, ಅಥವಾ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವರ ತಾಯಿ ಒಂದು ನಿರ್ಧಾರ ಮಾಡಿ ಅಂತಹ ಸಣ್ಣ ಮಕ್ಕಳನ್ನು ದೂರ ಮಾಡಿದ್ದೇಕೆ, ಅಥವಾ ಅವರು ಏಕೆ ಅವರಿಂದ ದೂರ ಆದರು. ಪಲ್ಲವಿ ಮದುವೆಯಾಗಿ ತನಗೆ ಮುದ್ದಾದ ಮಗಳಿದ್ದರೂ ಸಹ ಬಾಲ್ಯ ಸ್ನೇಹಿತನನ್ನು ಭೇಟಿಯಾದಾಗ ತನ್ನ ಬಾಲ್ಯದ ದಿನಗಳನ್ನು ನೆನೆದು ಮತ್ತೆ ತನ್ನ ಸ್ನೇಹಿತನನ್ನು ಸೇರಬೇಕು ಅಂತ ಬಯಸಿದ್ದಾದರೂ ಏಕೆ ಎನ್ನುವುದನ್ನು ತಿಳಿಯಲು ನೀವು ಕ್ಷಮೆ ಕಾದಂಬರಿಯನ್ನು ತಪ್ಪದೇ ಓದಲೇಬೇಕಾಗತ್ತೆ. ಹಾಗೆಯೇ ಈ ಕಾದಂಬರಿಗೆ ಕ್ಷಮೆ ಅಂತಲೇ ಯಾಕಿಟ್ಟಿದ್ದಾರೆ ಪ್ರಶ್ನೆಯೂ ಸಹ ನಿಮ್ಮ ತಲೆಯಲ್ಲಿ ಮೂಡಿರುತ್ತೆ. ಅದು ಏಕೆ ಹಾಗಿಟ್ಟಿದ್ದಾರೆ ಅಂತ ನೀವು ತಿಳಿಬೇಕು ಅಂದ್ರೂ ಸಹ ಈ ಕಾದಂಬರಿಯನ್ನು ಓದಬೇಕು. ತುಂಬ ಸರಳವಾಗಿ ಸರಾಗವಾಗಿ ಓದಿಸಿಕೊಂಡು ಹೋಗುವಂತಹ ಈ ಕತೆ. ಈ ಕಥೆಯನ್ನು ಆಧರಿಸಿ ಕನ್ನಡ ಸಿನಿಮಾವೂ ಸಹ ಇದೆ, ಅದೇ ಅಮೇರಿಕಾ ಅಮೇರಿಕಾ 2. ಅದನ್ನು ನೋಡಿದವರಿಗೆ ಈ ಕಥೆಯನ್ನು ಸ್ವಲ್ಪ ರಿಲೇಟ್ ಮಾಡಬಹುದು ಅಂತ ಅನಿಸುತ್ತೆ. ಇಲ್ಲಿಯವರೆಗೂ ಈ ಕಾದಂಬರಿಯನ್ನು ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ರೇಡಿಯೋ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಬೃಂದಾ ಹೆಚ್ ಜಿ ಮೇಡಮ್, ಕ್ಷಮೆ ಕಾದಂಬರಿಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ರಿ. ಸ್ನೇಹಿತರೆ, ಕ್ಷಮೆ ಕಾದಂಬರಿ ಬಗ್ಗೆ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಓದಬೇಕು ಅನ್ನುವಂತಹ ಆಸಕ್ತಿ ಕೂಡ ಉಂಟಾಗುತ್ತೆ. ಈ ದಿನ ಬೃಂದಾ ಎಚ್ ಜಿ ಅವರು ತಿಳಿಸ್ಕೊಟ್ಟಂತಹ ಈ ಕ್ಷಮೆ ಕಾದಂಬರಿಯ ವಿಶೇಷ ಮಾಹಿತಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯುವ ಪ್ರತಿಭೆ ಬೃಂದಾ ಎಚ್ ಜಿ ರವರಿಗೆ ಸ್ಪೆಷಲ್ಲಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಏನ್ರಿ ಸಮಾಚಾರ, ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಮೆಲೋಡಿ ಅಂತಂದ್ರೆ ಮೆಲೋಡಿ. ಇವತ್ತಿನ ಟಾಪಿಕ್ ಮೆಲೋಡಿಯಸ್ ಹಾಡುಗಳನ್ನ ನೀವು ಹಾಡ್ಬೋದು. ಮೆಲೋಡಿ ಅಂತಂದ್ರೆ ಬರೀ ಸಂಗೀತ ಅಲ್ಲ ಕಣ್ರಿ, ಅದು

0: ಜೀವಿಗೆ ಇಂಪಾದ ನಾದ, ಮನಸ್ಸಿಗೆ ಸಿಗೋ ಹಿತವಾದ ತಂಗಾಳಿ. ಎಷ್ಟೇ ಟೆನ್ಷನ್ ಇರಲಿ, ಹಾರ್ಟ್ ಬೀಟ್ ಜಾಸ್ತಿ ಇರಲಿ, ಒಂದು ಮೆಲೋಡಿ ಹಾಡ್ ಕೇಳ್ತಾ ಇದ್ರೆ ಆ ಒಂದು ಜಗತ್ತೇ ಶಾಂತವಾದಂತೆ ಅನಿಸ್ತಾ ಇರುತ್ತೆ ಅಲ್ವಾ? ಕಣ್ಮುಚ್ಚಿ ಆ ಸ್ವರಗಳನ್ನ ಆಲಿಸ್ತಾ ಇದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮನಸ್ಸು ಎಲ್ಲೋ ದೂರದ ನೆನಪುಗಳ ಲೋಕಕ್ಕೆ ಜಾರ್ಬಿಡುತ್ತೆ. ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮೆಲೋಡಿ ಹಾಡನ್ನ ಕೇಳ್ತಾ ಇವತ್ತು ಮಜವಾಗಿ ನಮ್ಮ ಮನಸ್ಸನ್ನ ತೇಲ್ಸೋಣ ಅಂತ ಹೇಳ್ತಾ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಶುಭೋದಯ.
0: ಶುಭೋದಯ.
1: ತುಂಬಾ ಖುಷಿ ಆಗ್ತಾ ಇದೆ.
0: ಸೂಪರ್ ಸೂಪರ್. ಓಕೆ ಉಮಾ ಮೇಡಮ್,
1: ತಿಂಡಿ ಆಯ್ತಮ್ಮ?
0: ಆಯ್ತು ತಿಂಡಿ. ನಿಮ್ದಾಯ್ತಾ?
1: ಇಲ್ಲಪ್ಪ, ಆಗ್ಬೇಕು ಗೊಜ್ಜು ಇಲಕ್ಕಿ.
0: ಹಾ, ಓಕೆ. ಇವತ್ತಿನ ಟಾಪಿಕ್ ಅಲ್ಲಿ ಮೆಲೋಡಿಯಸ್ ಆಗಿರೋ ಒಂದು ಹಾಡನ್ನ ಶುರು ಮಾಡಿ. ಮೆಲೋಡಿಯಸ್
1: ಹಾಡು, ಮೆಲೋಡಿ ಹಾಡ.
0: ಹೌದೌದು.
1: ಈ ಮೌನ

0: ಸಾಕು ಮತ್ತೆ ಬೈ ಬೈಕೊಂತಾರೆ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್, ಒಂದು ಮೆಲೋಡಿ ಗೀತೆ ಶುರು ಮಾಡಿದ್ರು ನಮ್ಮ ಉಮಾ ಮೇಡಮ್ ಅವರು ಮಯೂರ ಚಿತ್ರದಿಂದ ಈ ಒಂದು ಗೀತೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರಿದು?
2: ನಾನ್ ಮೇಡಮ್, ಚಂದ್ರಿಕಾ ಜಗನ್ನಾಥ್ ನೇರಲಗುಂಡಿಯಿಂದ.
1: ಓಕೆ ಚಂದ್ರಿಕಾ ಅವರೇ, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ಇವಾಗ ಜಸ್ಟ್ ಮುಗೀತು. ಇವಾಗ ಮುಗಿಸ್ಕೊಂಡು ಕಾರ್ಯಕ್ರಮ ಕೇಳ್ತಾ ಕೂತಿದ್ದೆ.
1: ಓಕೆ,
2: ಹಂಗೆ ಟ್ರೈ ಮಾಡ್ಬಿಡೋಣ ಅಂತಲ್ಲ ನಾನು ಅಂತೇಳಿ ಟ್ರೈ ಮಾಡಿದೆ ಮೇಡಮ್.
1: ಸೂಪರ್ ಸೂಪರ್ ಸಿಕ್ತು. ಓಕೆ ಚಂದ್ರಿಕಾ ಅವರು, ಇವತ್ತು ಟಾಪಿಕ್ ಗೊತ್ತಾಯ್ತಲ್ವಾ?
2: ಹಾ ಮೇಡಮ್, ಗೊತ್ತಾಗಿದೆ.
1: ಓಕೆ ಹಾಡ್ತೀರಾ?
2: ಸ್ಲೋ ಹಾಡು. ನಾನು ಮೇಡಮ್ ಇದನ್ನ ಹುಲಿ ಅಲ್ಲಿನ ಮೇವುದಿಂದ ಬೆಳದಿಂಗಳಾಗಿ ಬಾ ಹಾಡ್ತೀನಿ ಮೇಡಮ್.
1: ಓಕೆ ಓಕೆ
2: ಓಕೆ ಮೇಡಮ್.

0: ಓಕೆ, ಥ್ಯಾಂಕ್ ಯು ಚಂದ್ರಿಕಾ ಮೇಡಮ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
0: ಓಕೆ,
1: ಎರಡು ಆಡ್ಬೋದಿತ್ತಲ್ವಾ ಮೇಡಮ್? ಆಡಿದೆ ಮತ್ತೆಂದ್ರೆ
0: ಇಲ್ಲ, ನಿಮ್ಮ ಒಂದು ಏನು ಸಮಯ ಇದೆಯಲ್ಲ, ನಿಮ್ಮ ಸಮಯದಲ್ಲಿ ನೀವು ಎರಡು ಹಾಡನ್ನ ಮುಗಿಸಿದ್ದೀರಾ, ಕರೆಕ್ಟ್ ಇದೆ. ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು. ಎಸ್, ತುಂಬಾ ಚೆನ್ನಾಗಿ ಕೇಳಿದ್ರು ನಮ್ಮ ಚಂದ್ರಿಕಾ ಅವರು. ಎರಡು ಹಾಡು ಹಾಡಿದೆ ಅಂತ ಅವ್ರು ಎರಡು ನಿಮಿಷದಲ್ಲಿ ಎರಡು ಹಾಡು ಹಾಡಿದ್ರು, ಏನು ಬೇಜಾರಿಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ, ನಮಸ್ ಅವರೇ.
2: ಆರಾಮದಿರಿ ಮೇಡಮ್?
0: ಹಾ, ಸೂಪರ್ ಆಗಿದ್ದೀವಿ. ನೀವು?
2: ನಾವು ಸೂಪರ್ ಆಗಿದ್ದೇವ್ರಿ ಮೇಡಮ್. ಬಿಂದಾಸ್ ಮೂಡಿ ಬರತ್ತಾರೆ, ಕಾರ್ಯಕ್ರಮ ಕೇಳ್ಕೋತ ಕೂತಿದ್ದೇವ್ರಿ ಮೇಡಮ್.
0: ಓಕೆ, ನವಾಜ್ ಅವ್ರು ಇವತ್ತು ಆಯ್ತಾ ತಿಂಡಿ?
2: ಇನ್ನಷ್ಟು ತಿಂಡಿ ಇಲ್ರಿ ಮೇಡಮ್, ಕೆಲಸ ಮಾಡಕತ್ತಿದ್ದಾರೆ. ಹೆಂಗೆ ರೀ, ಅದಕ್ಕೆ ಕರೆ ಕನೆಕ್ಟ್ ಆಯ್ತು ಮೇಡಮ್. ನಿಮ್ದು ನಾಷ್ಟ ಏನಾಯ್ತು?
0: ನಮ್ದು ಉಪ್ಪಿಟ್ಟು ಇವತ್ತು.
2: ಉಪ್ಪಿಟ್ಟು ರೀ?
0: ಹೌದು. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಹಾ, ಗೊತ್ತಾಯ್ತು ಮೇಡಮ್. ಕಾರ್ಯಕ್ರಮ ಕೇಳಕತ್ತೇನ್ರಿ.
0: ಓಕೆ,
2: ನಾವೊಂದು ಹಾಡ್ತೀನಿ ನೋಡ್ರಿ ಮೇಡಮ್. ಆಟೋಗ್ರಾಫ್ ಚಿತ್ರದ್ರಿ ಇದು. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೆ ಸವಿಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದೆ ನೂರೊಂದು ನೆನಪು. ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚ

0: ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲಿ ಕಣ್ಣೀರಿನ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಮೊದಲ ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಸೇದಿದ ಗಣೇಶ ಬೀಡಿ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೆ ಸವಿಯದ ನೆನಪು. ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ. ಈಗ ಗಣೇಶನ್ ಬೀಡಿ ಅಂತಂದ್ರಿ, ಸೇದಿದ್ರೇನು
0: ಮೇಡಮ್?
1: ಗಣೇಶನ್ ಬೀಡಿ ಸೇದಿದ್ರಿ?
0: ನಾವು ಸೇತಿದ್ರೆ ಮೇಡಮ್.
1: ಅದಕ್ಕೆ ಗೊತ್ತಾಯ್ತು, ಗೊತ್ತಾಯ್ತು. ಥ್ಯಾಂಕ್ ಯು, ಧನ್ಯವಾದಗಳು.
0: ಧನ್ಯವಾದ. ನಮಸ್ತೆ ರೀ ಮೇಡಮ್. ನಮಸ್ತೆ.
1: ಸೂಪರ್ ಆಗಿ ಹೇಳಿದ್ರು ನಮಸ್ಸರು, ಸವಿ ಸವಿ ನೆನಪು ಅಂತ. ಕೊನೆಗೆ ಒಂದು ಸಾಲು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಅದಕ್ಕೆ ಅವರು ಆ ಹಾಡನ್ನ ಚೂಸ್ ಮಾಡ್ಕೊಂಡಿದ್ದು. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಮಹೇಶ್ ಅವರೇ, ಆಯ್ತತಿ ನಾಷ್ಟ?
2: ಇಲ್ಲ ಮೇಡಮ್, ಆಗಿಲ್ಲ ಇನ್ನು.
1: ಓಕೆ. ಎಸ್, ಇವತ್ತು ಮೆಲೋಡಿಯಸ್ ಆಗಿರುವಂತಹ ಒಂದು ಹಾಡನ್ನ ಹಾಡ್ಬೋದು.
2: ಇವತ್ತು ವಿಶ್ವ ಅಂಚೆ ದಿನ ಇದೆ ಮೇಡಮ್, ಹಾಗಾಗಿ ಒಂದು ಮೆಲೋಡಿ ಸಾಂಗ್
1: ಹಾಡಿ ಹಾಡಿ.
2: ಪ್ರೀತಿಯ ಓಲೆಯ ಮನಸ್ಸಿನ ಆಸೆಯ ಚಿಲುವೆನ ನೋಡಿದೆ ಮನಸಾರ ಓದಿದೆ ಒಲವು ಮೂಡಿ ಹೂವಾಗಿದೆ ಹೃದಯ ಹಾಡಿದೆ. ಪ್ರೀತಿಯ ಓಲೆಯ ಅಕ್ಷರಕ್ಕೆ ನಾಲ್ಕು

0: ಅಂತು ಇಂತು ನನ್ನನ್ನೆ ಕರೆದೆ ನಲ್ಲನೆ ಬಾ ಎಂದೆ ನಾ ಮಲ್ಲಿಗೆ ನಿನಗೆಂದೆ ಒಲವೇ ಚೆಲುವೆ ಹೃದಯ ಹೂವೆ ಪ್ರೇಮ ತಂದೆಯ ಪ್ರೀತಿಯ ಓಲೆಯ ಮನಸ್ಸಿನ ಆಸೆಯ ಚೆಲುವೆ ನಾ ನೋಡಿದೆ ಮನಸಾರ ಓದಿದೆ.
1: ಓಕೆ ಸೂಪರ್, ಥ್ಯಾಂಕ್ ಯು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಸೂಪರ್. ಓಕೆ ಮಹೇಶ್ ಅವರು ಕರುಣಾಮಯಿ ಚಿತ್ರದಿಂದ ಈ ಒಂದು ಮೆಲೋಡಿಯಸ್ ಆಗಿರುವಂತಹ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ ಹಲೋ ನಮಸ್ತೆ.
2: ಶುಭೋದಯ ಶ್ವೇತಾ ಮೇಡಮ್ ಅವರಿಗೆ.
1: ಶುಭೋದಯ ಪಂಕಜ ಮ್ಯಾಮ್. ಆಯ್ತಾ ತಿಂಡಿ?
2: ತಿಂಡಿ ಆಗಿಲ್ಲ ಮೇಡಮ್, ಕಾಲ್ ಟ್ರೈ ಮಾಡ್ತಾ ಇದ್ದೆ ಇವತ್ತು.
1: ಓಹೋ ಓಕೆ.
2: ನಿಮ್ದಾಯ್ತು ಮೇಡಮ್?
1: ನಮ್ದಾಯ್ತು ಉಪ್ಪಿಟ್ಟು.
2: ಇವತ್ತು ಮೆಲೋಡಿ ಸಾಂಗ್ಸ್ ಹೇಳ್ತಾ ಇದ್ದೆ.
1: ಹೌದು ಹೌದು.
2: ನಾನು ಜೋಡಿ ಹಕ್ಕಿ ಫಿಲಂ ಹೇಳ್ತೀನಿ ಮೇಡಮ್.
1: ಹಾ ಹಾಡಿ.
2: ನಮನ ನಮನ ಸಿರಿದೇವಿಗೆ ಬದುಕನ್ನು ಬರೆದಂತ ವರದೇವಿಗೆ ಶಿರೆಯನ್ನು ಕಡಿದು ಕಲೆಯಾಗಿಸಿ ನೆಲೆ ನೀಡಿದ ಈ ವಾಗ್ದೇವಿಗೆ ನಮನ ನಮನ ಸಿರಿದೇವಿಗೆ ಬದುಕನ್ನು

0: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದೆ.
1: ಥ್ಯಾಂಕ್ ಯು ಪಂಕಜ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಓಕೆ, ಪಂಕಜ್ ಅವರು ಜೋಡಿ ಹಕ್ಕಿ ಚಿತ್ರದಿಂದ ನಮನ ನಮನ ಹಾಡನ್ನ ಮೆಲೋಡಿಯಾಗಿ ಹಾಡಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ಓಕೆ, ಪ್ರೇಮ ಅವರು.
2: ಹೌದು ಮೇಡಮ್.
1: ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ಚಪಾತಿ ಬದನೆಕಾಯಿ ಪಲ್ಯ.
1: ಓಕೆ, ಸೂಪರ್. ಇವತ್ತು ಅಂಚೆ ದಿನ ಬೇರೆ ಇದೆ, ಯಾವ ಗೀತೆನ ಹಾಡ್ತಾ ಇದ್ದೀರಾ ಮೆಲೋಡಿಸಿಯಾಗಿ?
2: ಮೆಲೋಡಿದೊಂದು ರಾಜ್ಕುಮಾರ್ ಹಾಡ್ತೀನಿ.
1: ಓಕೆ ಓಕೆ.
2: ನೀ ಬನ್ನಿ.

0: ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಇಷ್ಟ ಆಗಿದೆ ಮೇಡಮ್.
1: ಯಾರಿಗೆ ಸೋತ್ರಿ ನೀವು?
0: ಮನೆಯವ್ರಿಗೆ ಮೇಡಮ್.
1: ಸೂಪರ್. ಓಕೆ, ಪ್ರೇಮ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ, ಎಸ್, ಒಂದು ಮೆಲೋಡಿ ಸಾಂಗ್ ಅನ್ನು ಹಾಡಿದಾಯ್ತು ನಮ್ಮ ಪ್ರೇಮ ಅವರು ಕಸ್ತೂರಿ ನಿವಾಸ ಚಿತ್ರದಿಂದ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್.
2: ಪುಳಿಯೋಗರೆ.
1: ಪುಳಿಯೋಗರೆ, ಓಹೋ ಸೂಪರ್. ನಮ್ದು ಇವತ್ತು ಉಪ್ಪಿಟ್ಟು.
2: ವಿಶ್ವ ಅಂತ್ಯ ದಿನದ ಶುಭಾಶಯಗಳು
1: ತಮಗೂ ಕೂಡ. ಓಕೆ, ಮೀನಾ ಅವರು ಒಂದು ಅಂಚೆ ಮುಖಾಂತರ ಒಂದು ಹಾಡನ್ನ ಕಳಿಸ್ಬಿಟ್ರಿಲ್ಲ ಎಲ್ಲರಿಗೂ.
2: ಹಾಡು ಹೇಳ್ತೀನಿ ನೋಡಿ.
0: ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಈ ಪತ್ರದಲ್ಲಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ, ನಾ ಚುಂಬಿಸಿ ಕಳಿಸಿರುವೆ. ಪದಗಳು ತುಂಬಿದ ಕವನವಿದೆಲ್ಲ ಹೃದಯವೇ ಅಡಗಿದೆ ಇರಲಿ, ಅದರ ಒಡೆ

0: ಓಕೆ
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಕಾಣಿಕೆ ಕೊಟ್ರ? ಸೂಪರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೋಡ್ರಿ, ಅಂಚೆ ದಿನ ಅಂತ ಹೇಳದ್ ಕೂಡ ನಮ್ಮ ಮೀನವ್ರು ಒಂದು ಒಳ್ಳೆ ಹಾಡನ್ನ ಹಾಡಿ 3 ತಿಂಗಳಲ್ಲೇ ಎಷ್ಟೋ ಪತ್ರಗಳು ಬಂದಿದ್ವು ಅಂತ ತಿಳಿಸ್ತಾ ಇದ್ರು ನಮ್ಮ ಮೀನವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ. ಓಕೆ, ವೇದಾ ಮೇಡಮ್ ಆಯ್ತಾ ಚಾ? ನಮ್ದು ತಿಂಡಿ ಆಯ್ತು, ಉಪ್ಪಿಟ್ಟು. ಎಸ್ ಎಸ್, ಓಕೆ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಹ್ಮ್, ಒಂದು ಮೆಲೋಡಿಯಸ್ ಹಾಡು
2: ಹೇಳ್ತೇನೆ. ಯಾವ್ದಪ್ಪ, ನವಜೀವನದ್ದು.
1: ಓಕೆ,
2: ಜಾನಕಿ ಅವ್ರ ಹಾಡು. ಕರೆಯೇ ಕೋಗಿಲೆ ಮಾಧವನ, ಕಾತರ ತುಂಬಿದ ಈ ನಯನ.

0: ನಿಮ್ಮನೇಲಿ ಉಪ್ಪಿಟ್ಟು ಅಲ್ವಾ ಇವತ್ತು?
1: ಹೌದು,
0: ತುಂಬಾ ಟೈಮ್ ಆದ್ಮೇಲೆ ಕಾಲ್ ಸಿಕ್ಕಿದೆ, ಖುಷಿ ಆಯ್ತು.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
0: ಹಾ ಗೊತ್ತಾಯ್ತು ಮೇಡಮ್, ಸ್ಲೋ ಮೆಲೋಡಿ ಸಾಂಗ್ ಅಲ್ವಾ?
1: ಹೌದು ಹೌದು.
0: ನಾನು ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಅಂತ ಹಾಡಿದ್ದೀನಿ.
1: ಹಾಡಿ.
0: ಓಕೆ.

0: ವೆಲ್ಕಮ್, ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಗೀತಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ ಓಕೆ, ಗೀತಾ ಅವರು ಕುಶಲವೇ ಕ್ಷೇಮವೇ ಚಿತ್ರದಿಂದ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಹಾಡಿದ್ದಾಯಿತು. ಮೆಲೋಡಿಯಸ್ ಆಗಿರುವಂತಹ ಹಾಡು ಅಂತಲೇ ಹೇಳ್ಬೋದು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತಗೊಳ್ಳೋ ಸಮಯ, ಹಾಗಾಗಿ ನೀವು ಕೂಡ ಕರೆ ಮಾಡಿ, ಕರೆ ಮಾಡಬೇಕಾಗಿರೋ ನಂಬರ್ 9686096279 ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಾನು ಅರುಣೋದಯ ಅಲ್ಲ ಸಾರಿ ಏನು ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರಾ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
5: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 5-10 October ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
4: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
5: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
4: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
2: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
6: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
2: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
6: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಒಂದ್ ಕಾಲದಲ್ಲಿ ಅಂಚೆ ಅಣ್ಣ ತರೋ ಪತ್ರಕ್ಕಾಗಿ ಕಾಯ್ತಾ

0: ಕೇಳ್ತಾ ಇದ್ವಿ. ಆ ಒಂದು ಕೆಂಪು ಅಂಚೆ ಪೆಟ್ಟಿಗೆ ಪ್ರೇಮ ಪತ್ರ ಪರಿಮಳ, ಅದಕ್ಕಿಂತ ದೊಡ್ಡ ಮೆಲೋಡಿ ಇನ್ನೊಂದು ಅಂತಂದ್ರೆ ಬೇರೆ ಏನೂ ಇಲ್ಲ ಅಂತ ಕಾಣುತ್ತೆ. ಸೊ ಮೆಲೋಡಿ ಹಾಡುಗಳು ಮತ್ತೆ ಅಂಚೆ ಕಾಗದಗಳು ಎರಡೂ ಒಂದೇನೆ ಅಲ್ವಾ? ಕಣ್ಣಿಗೆ ಕಾಣದ ಪ್ರೀತಿಯನ್ನ, ಹೃದಯದ ಭಾವನೆಯನ್ನ ನೇರವಾಗಿ ಇನ್ನೊಬ್ಬರ ಮನಸ್ಸಿಗೆ ಮುಟ್ಟಿಸೋ ಶಕ್ತಿ ಇವೆರಡಕ್ಕೂ ಇದೆ. ಕಿವಿಗೆ ಇಂಪಾದ ನಾದ ಕೊಡುವ ಹಾಡುಗಳು ಹೇಗೆ ಇದ್ರೂ ಮನಸ್ಸಿಗೆ ತಂಪು ನೀಡುತ್ತೆ, ಹಾಗೆ ಒಂದು ಸುಂದರ ಅಂಚೆ ಪತ್ರ ಇಡೀ ದಿನವನ್ನ ಖುಷಿಯಾಗಿಡುತ್ತೆ. ಇವತ್ತು ಅಂಚೆ ದಿನದ ನೆನಪಲ್ಲಿ ಒಂದು ಮೆಲೋಡಿಯಸ್ ಹಾಡುಗಳನ್ನ ನಾನು ನಿಮ್ಮ ಜೊತೆಗೆ ಹಾಡ್ತಾ, ನೀವು ಕೂಡ ನನ್ನ ಜೊತೆಗೆ ಹಾಡನ್ನ ಶೇರ್ ಮಾಡ್ತಾ ಈ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತೀನಿ. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ,
1: ನಮಸ್ತೆ ಶ್ವೇತಾ ಮೇಡಮ್ ಅವರಿಗೆ, ತಿಂಡಿ ಏನ್ತಿಂದ್ರಿ?
0: ನಮಸ್ತೆ ರಾಜು ಸರ್, ತಿಂಡಿ ಉಪ್ಪಿಟ್ಟು. ನಿಮ್ದು?
1: ನಮ್ದು ಇಡ್ಲಿ.
0: ಓಕೆ ಸೂಪರ್. ಇವತ್ತು ಮೆಲೋಡಿಯಸ್ ಹಾಡನ್ನ ಹಾಡಬಹುದು.
1: ಗೊತ್ತಾಯ್ತು,
0: ಹಾಡಿ ಹಾಡಿ.
1: ಓಕೆ. ಕಂಗಳು ವಂದನೇಳಿವೆ, ಹೃದಯವ ತುಂಬಿ ಹಾಡಿದೆ, ಹಾಡದೆ ಉಳಿದಿಯ ಮಾತೂಲೂರಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವ ತುಂಬಿ ಹಾಡಿದೆ, ಹಾಡದೆ

0: ఒలవిన కావ్యకి ఇందే ప్రీతికి కంగళు వందనేలివి హృదయవ తుంగి హాడిదే. ధన్యవాద.
1: థ్యాంక్ యూ. ధన్యవాదగಳು ಸರ್ ಕರೆ ಮಾಡಿದಕ್ಕೆ.
2: ಧನ್ಯವಾದ.
1: ಓಕೆ, ರಾಜು ಅವರು ಒಂದೊಳ್ಳೆ ಹಾಡನ್ನ ಮೆಲೋಡಿಯಾಗಿ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ದೋಸೆ ಚಟ್ನಿ ನುಗ್ಗೆಕಾಯಿ ಸಾರ್ ನಿನ್ನೆ ಆಯ್ತು, ಅದೇ ಆಯ್ತು.
1: ಓಕೆ ಸೂಪರ್. ಓಕೆ, ಇವತ್ತು ಯಾವ ಮೆಲೋಡಿ ಹಾಡನ್ನ ಹಾಡ್ತಾ ಇದ್ದೀರಾ?
3: ನಾನು ರಾಜೇಶ್ ಕೃಷ್ಣನ್ ಅವರ ಬಹಳಷ್ಟು ಮೆಲೋಡಿ ಗೀತೆಗಳನ್ನೇ ಆಡಿರೋದು, ಅವ್ರದೇ ಒಂದು ಗೀತೆ ತಗೊಂಡಿದ್ದೀನಿ ನಿನಗಾಗಿ ಚಿತ್ರದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ.
1: ಓಕೆ ಓಕೆ.
3: ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೇ ಚಿಲಿಪಿಲಿ, ಕಣ್ಣು ಮುಚ್ಚಿಯು ಬೆಳಕಿದೆ, ಹೆಜ್ಜೆ ಇಡದೆ ಹಾರಿದೆ ನನ್ನ ಒಳಗೀಗ ನಾನಿಲ್ಲ, ಏನಾದೇನ ನೀನೆ ನಾನೇನ ನಿನ್ನೊಳಗೆ ನೀರಾದೇನ. ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೇ ಚಿಲಿಪಿಲಿ, ಎಲ್ಲೆಲ್ಲಿ ನಾ ನೋಡಲಿ ಆ ಮೋಡದ ನೆರಳಲು ಕಾಣುವೆ, ನೆರಳಾಗೋ ನಿನ್ನ ರೂಪವ ಈ ಇಬ್ಬನಿ ಅನಿಯ ಈ ಕಣ್ಣಲ್ಲಿ ತೋರಿಹುದು ನಿನ್ನ ಬಿಂಬವ. ಈ ಮೊದಲು ನಿನ್ನ ಚಿತ್ರವ ನನ್ನ ಉಸಿರೇ ಬಿಡಿಸಿದೆ, ನನ್ನ ಒಳಗೀಗ ನಾನಿಲ್ಲ ಏನಾದೇನಾ. ಅಗಲುಗನಸಲ್ಲೆ ಕಣ್ಮುಚ್ಚಿ ನೆನೆದಿರುವೆನ, ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೇ ಚಿಲಿಪಿಲಿ, ಎಲ್ಲೆಲ್ಲಿ ನಾ ನೋಡಲಿ.
1: ಸೂಪರ್. ಓಕೆ ಸುಬ್ರಹ್ಮಣ್ಯ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
3: ತುಂಬಾ ಚೆನ್ನಾಗಿದೆ ಸಾಹಿತ್ಯ ಮೇಡಮ್.
1: ಖಂಡಿತ ಖಂಡಿತ.
3: ಓಕೆ ಥ್ಯಾಂಕ್ ಯು ಸರ್. ವಿಜಯ ರಾಘವೇಂದ್ರ ಅವರ ಮೊದಲ ಚಿತ್ರ
1: ನಿನಗಾಗಿ. ಹೌದು ಹೌದು, ಎಸ್.
3: ಓಕೆ ಥ್ಯಾಂಕ್
1: ಯು ಕರೆ ಮಾಡಿದಕ್ಕೆ. ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರು ಸುಬ್ರಹ್ಮಣ್ಯ ಸರ್ ಅವರು ನಿನಗಾಗಿ ಚಿತ್ರದಿಂದ. ಎಸ್. ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ.
4: ಹಾಯ್ ಶ್ವೇತಾ.
1: ಹಾಯ್ ಕುಸುಮ ಅವರೇ, ಆಯ್ತಾ ತಿಂಡಿ? ಸೂಪರ್ ಆಗಿದ್ದೀವಿ, ನೀವು?
4: ನಾನು ಸೂಪರ್ ಆಗಿದ್ದೀನಿ. ಇವತ್ತು ತಿಂಡಿ ಗೋಧಿ ಕಡುಬು ತುಪ್ಪ, ಮತ್ತೆ ಮಕ್ಕಳಿಗೆ ಅಂತ ಶಾವಿಗೆ ಉಪ್ಪಿಟ್ಟು.
1: ಓ ಸೂಪರ್ ಸೂಪರ್. ಓಕೆ, ಯಾವ ಮೆಲೋಡಿ?
4: ಇವತ್ತು ಯುವರತ್ನ ಚಿತ್ರದ್ದು.
1: ಹ್ಮ್
4: ಅದಾಗ್ತೀನಿ.
1: ಓಕೆ.

0: ಓಕೆ, ಸೂಪರ್ ಕುಸುಮವ್ರೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು,
0: ಚೆನ್ನಾಗಿತ್ತು ಹಾಡು. ಹೇಳ್ತಿದ್ದೆ ಬೇಡ, ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್, ಸೂಪರ್. ಓಕೆ, ನಮ್ಮ ಕುಸುಮ ಅವರು ಒಂದೊಳ್ಳೆ ಹಾಡನ್ನ ಹಾಡಿದಾಯ್ತು. ಯುವರತ್ನ ಚಿತ್ರದ ಒಂದು ಮೆಲೋಡಿಯಸ್ ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ, ಅರೆ ಕರೆ ಕಟ್ ಆಯ್ತು. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ
2: ಮುತ್ತಣ್ಣ, ಚಿತ್ರದ ಕೊಪ್ಪಳ ಜಿಲ್ಲಾ ಭಾಗ್ನಾರ್ ಪಟ್ಟಣದ ಮೇಡಮ್.
0: ಓಕೆ ಮುತ್ತಣ್ಣ ಅವರೇ, ಆರಾಮಿದ್ರಿ?
2: ಆರಾಮ್ ನೋಡ್ರಿ ಮೇಡಮ್, ನೀವ್ ಆರಾಮಿದ್ರಿ?
0: ಹಾ, ನಾಷ್ಟ ಆಯ್ತು?
2: ಆಯ್ತು ನೋಡ್ರಿ, ರೊಟ್ಟಿ ಮಡ್ಗಿ ಕಾಳ್ರಿ.
0: ಹಾ, ಓಕೆ ಮುತ್ತಣ್ಣ ಅವ್ರ, ಇವತ್ತು ಯಾವ ಹಾಡನ್ನ ಹಾಡ್ತಾ ಇದೀರಾ? ಮೆಲೋಡಿ
2: ರಾಜ್ಕುಮಾರ್ ಅವ್ರದ್ದು ಒಂದ್ ಎರಡು ಲೈನ್ ಹಾಡ್ತೀನಿ ಮೇಡಮ್.
0: ಹಾಡ್ರಿ ಹಾಡ್ರಿ.
2: ಇನ್ನು ಆನಂದನ ತಾಳಲಾರೆ, ಎನ್ನ ಮಾತನ್ನ ನಾ ಕೇಳಲಾರೆ, ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು, ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು, ನೀ ಎಂದೆಂದು ನನ್ನವಳೇ. ಹಾಡೇನ್ರಿ ಮೇಡಮ್.
0: ಓಕೆ ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಓಕೆ ಓಕೆ,
0: ನಮಸ್ತೆ. ಇದಪ್ಪ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಮುತ್ತಣ್ಣರು ಒಂದು ಒಳ್ಳೆ ಮೆಲೋಡಿಯಸ್ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆ ಓಕೆ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279. ಈಗ ನೆಕ್ಸ್ಟ್ ಕಾಲರ್ ಯಾರು ನೋಡೋಣ. ಹಲೋ
3: ಹಲೋ,
0: ನಮಸ್ತೆ.
3: ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಸುನಂದಾ ಮ್ಯಾಮ್.
3: ಹೇಗಿದ್ದೀರಾ? ಉಪ್ಪಿಟ್ಟು, ನಂದು ಉಪ್ಪಿಟ್ಟು, ನಿಮ್ದು ಉಪ್ಪಿಟ್ಟು.
0: ಹೌದು. ಓಕೆ, ಇವತ್ತು ಮೆಲೋಡಿಯಸ್ ಆಗಿರುವಂತಹ ಒಂದು ಹಾಡನ್ನ ಹಾಡಿ.
3: ಹೌದಾ? ಆಯ್ತಪ್ಪ, ಯಾವ್ದು ಹೇಳೋದು, ನಿಮ್ಗೆ ಯಾವ್ದು ಇಷ್ಟ ಹೇಳಿ.
0: ಅರೆ, ನಂಗೆ ಎಲ್ಲಾ ಹಾಡೋ ಇಷ್ಟ.
3: ಹೌದಾ? ಓಕೆ, ನನ್ಗೀಗ ತಕ್ಷಣಕ್ಕೆ ಧರ್ಮ ಸರಿಯೋದು ಒಂದ್ ಬರ್ತಿದೆ ನೆನ್ಪಿಗೆ, ಹೇಳಲಾ?
0: ಹಾಡಿ ಹಾಡಿ.
3: ಓಕೆ,

0: ಶ್ವೇತಂಗೆ.
1: ಸೂಪರ್ ಸೂಪರ್, ಮಧುರವಾಗಿ ಮೆಲೋಡಿಯಾಗಿ ಹಾಡಿದಕ್ಕೆ ನಿಮಗೆ ಧನ್ಯವಾದಗಳು ಸುನಂದ ಮ್ಯಾಮ್.
0: ಥ್ಯಾಂಕ್ ಯು.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ಸೂಪರ್ ಆಗಿ ಹಾಡಿದ್ರು ನಮ್ಮ ಸುನಂದ ಮೇಡಮ್ ಅವರು, ಸಖತ್ತಾಗಿ ಹಾಡಿದ್ರು ಅಂತಾನೆ ಹೇಳ್ಬೋದು ಧರ್ಮ ಸೆರೆ ಚಿತ್ರದಿಂದ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರುಣ? ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ನಾವು ತರೀಕೆರೆಯಿಂದ ಸಲ್ಮಾ ಟೀಚರ್ ಮಾತಾಡ್ತಿರೋದು.
1: ಓಕೆ ಸಲ್ಮಾ ಟೀಚರ್, ಹೇಗಿದ್ದೀರಾ?
2: ಆರಾಮಿದ್ದೀವಿ, ನೀವು ಆರಾಮ ಮೇಡಮ್?
1: ಸೂಪರ್ ಆಗಿದ್ದೀವಿ. ತಿಂಡಿ ಆಯ್ತಾ?
2: ಆಯ್ತು ಮೇಡಮ್, ಇವತ್ತು ನಮ್ಮನೆಲ್ಲ ತರಕಾರಿ ಉಪ್ಪಿಟ್ಟು.
1: ಐ ಸೂಪರ್. ಓಕೆ, ಇವತ್ತು ಮೆಲೋಡಿ ಆಗಿರುವಂತಹ ಒಂದು ಹಾಡನ್ನ ಹಾಡ್ಬೋದು.
2: ನಮ್ಮ ಮೊಮ್ಮಗಳು ಹೇಳ್ತಲ್ಲಂತೆ.
1: ಹಾಡಿ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸೋನಿಯಾ. ಸೋನಿಯಾ ತಾನೇ?
3: ಹೌದು.
1: ಓ ಸೂಪರ್, ಓಕೆ ಹಾಡಪ್ಪ.
3: ಲೈಲಿಕ ಮಲೈಕ ಸ್ಯಾಟಿಂಗ್ ಸಿಂಗಾರಿ, ಲೈಲಿಕ ಮಲೈಕ ನಾಕನಿಂದ ಬಿಟ್ಟರೆ ಬಾಣ ಊರಿಗೂರೆ, ತುಳಿಪಟ ಯಾರ ಕೈಗೂ ಸಿಕ್ಕರೆ ಆನು ನೆನ್ಕೊ ಓಣಂ ಗಾಳಿಪಟ. ಮಸ್ತು ಮಲೈಕ ಮಸ್ತು ಮಲೈಕ ಅಪ್ಪ, ನಮಸ್ತು ಮಲೈಕ ನಿನ್ನ ನಡಿ ಎವ್ರಿ ಬಡಿ ಸುಸ್ತು ಮಲೈಕ. ಮಸ್ತು ಮಲೈಕ ಅಪ್ಪ, ನಮಸ್ತು ಮಲೈಕ ನಿನ್ನ ನಡಿ ಎವ್ರಿ ಬಡಿ ಸುಸ್ತು ಮಲೈಕ. ಧನ್ಯವಾದಗಳು ಮೇಡಮ್.
1: ಓಕೆ ಧನ್ಯವಾದಗಳು ಸೋನಿಯಾ. ನಾನು ಮೆಲೋಡಿಯಾಗಿರೋ ಹಾಡನ್ನ ಹಾಡು ಅಂತಂದಿದ್ದು. ಮಸ್ತ್ ಮಲೈಕ ಜಬರ್ದಸ್ತ್ ಹಾಡಲ್ವಾ? ಇರ್ಲಿ ಪರವಾಗಿಲ್ಲ, ಏ ಮಧ್ಯದಲ್ಲಿ ನಮ್ಮ ಒಂದು ಪುಟ್ಟ ಸಾಂಗ್ ಇರ್ಲಿ ಅಂತ. ಓಕೆನಾ?
2: ಧನ್ಯವಾದ.
1: ಥ್ಯಾಂಕ್ ಯು. ಇರ್ಲಿ ಇರ್ಲಿ. ಓಕೆ ಸೋನಿಯಾ, ಮತ್ತು ನಿಮ್ಗೂ ಧನ್ಯವಾದಗಳು ಮ್ಯಾಮ್.
2: ಲೈನ್ ಸಿಕ್ಕಿದ್ರೆ ತುಂಬಾ ಸಂತೋಷ ಆಯ್ತು ಮೇಡಮ್, ಖುಷಿ ಖುಷಿ ಇವತ್ತು.
1: ಓ ಸೂಪರ್ ಸೂಪರ್, ಥ್ಯಾಂಕ್ ಯು. ಓಕೆ, ನಮ್ಮ ಸಲ್ಮಾ ಅವರು, ಅವರ ಮೊಮ್ಮಗಳು ಸೋನಿಯಾ ಅವರು, ಇದು ಏನು ಮೆಲೋಡಿಯಲ್ಲಿ ಒಂದು ಜಬರ್ದಸ್ತ ಇಲ್ಲಿ ಒಂದು ಹಾಡು ಅಂತ ಅವರು ಸಖತ್ತಾಗಿ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರೋಣ? ಹಲೋ ಹಲೋ
4: ಹಲೋ,
1: ನಮಸ್ತೆ.
4: ನಮಸ್ತೆ ಮೇಡಮ್.
1: ಯಾರಿದು?
4: ಮೇಡಮ್ ಹಾವೇರಿಯಿಂದ ರಿಯಾಸ್ ಬೇಳೆ ಮೇಡಮ್.
1: ರಿಯಾಸ್?
4: ಹಾ ಮೇಡಮ್.
1: ಓಕೆ ರಿಯಾಸ್ ಅವರೇ, ಆರಾಮಿದ್ದೀರಿ?
4: ಆರಾಮಿದ್ದೀವಿ ಮೇಡಮ್, ನೀವು ಹೇಗಿದ್ದೀರ?
1: ಸೂಪರ್ ಆಗಿದ್ದೀವಿ. ನೀವು ನನ್ನ ಜೊತೆ ಮೊದಲನೇ ಸಲ ಮಾತಾಡ್ತಿರೋದು ಒಂದು ಕಾಣುತ್ತೆ.
4: ಹೌದು ಮೇಡಮ್,
1: ಫಸ್ಟ್ ಟೈಮ್ ಮೇಡಮ್. ಓಕೆ, ಏನು ಮಾಡ್ಕೊಂಡಿರೋದು ರಿಯಾಸ್ ಅವರೇ?
4: ಮೇಡಮ್ ಪಾನ್ ಶಾಪ್ ಇದೆ ಮೇಡಮ್.
1: ಹೇಳಿ.
4: ಪಾನ್ ಶಾಪ್ ಇದೆ ಮೇಡಮ್.
1: ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರ ಮಾತಾಡ್ಬೋದಾ?
4: ಪಾನ್ ಶಾಪ್ ಇದೆ ಮೇಡಮ್.
1: ಪಾನ್ ಶಾಪ್? ಓಕೆ ಪಾನ್ ಶಾಪ್. ಓಕೆ ರಿಯಾಸ್ ಅವರೇ, ಇವತ್ತು ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಹಾ, ಮೆಲೋಡಿಯಸ್ ಆಗಿರುವಂತಹ ಒಂದು ಗೀತೆನ ಹಾಡ್ಬೋದು. ಹಾಡಿ ಹಾಡಿ.
4: ಹಳ್ಳಿ ಹಾಡು ತಂದಾನನ, ಹಳ್ಳಿ ಬಾಳುತ್ತನೆ ನಾನನ, ನಮ್ ಭೂಮ್ ತಾಯಿ ನಮ್ ಭೂಮ್ ತಾಯಿ ಬೇಡ ಅನ್ನುತ್ತಾಳೆ ಬೇದ ಭಾವನ. ಓಕೆ ಮೇಡಮ್.
1: ಓಕೆ ಥ್ಯಾಂಕ್ ಯು ರಿಯಾಸ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ಓಕೆ ಮೇಡಮ್.
1: ಓಕೆ ಎಸ್. ಓಕೆ, ಹಾವೇರಿಯಿಂದ ರಿಯಾಸ್ ಅವರು ಕರೆ ಮಾಡಿ ಸಖತ್ತಾಗಿರುವಂತಹ ಮೆಲೋಡಿ ಆಗಿರುವಂತಹ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರೋಣ? ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ ಶ್ವೇತಾ.
1: ಶಾಂತ ಮೇಡಮ್, ಆಯ್ತಾ ತಿಂಡಿ?
2: ತಿಂಡಿ ತಿನ್ಬೇಕು, ರೊಟ್ಟಿ ಎಣ್ಣೆ ಪಲ್ಯ.
1: ಓಕೆ, ಇವತ್ತು ಬಿಂದಾಸ್ ಮಾರ್ನಿಂಗ್ ಅಲ್ಲಿ ಮೆಲೋಡಿ ಆಗಿರುವಂತಹ ಒಂದು ಹಾಡನ್ನ ಹಾಡ್ಬೋದು.
2: ಗೊತ್ತಾಯ್ತು ಎಲ್ಲರಿಗೂ. ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುಗ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ,
2: ಏನ್ ಟಿಫನ್? ಉಪ್ಪಿಟ್ಟು.
1: ಟಿಫನ್? ಉಪ್ಪಿಟ್ಟು.
2: ಓಕೆ.

0: ಥ್ಯಾಂಕ್ ಯು ಶ್ವೇತಾ,
1: ಥ್ಯಾಂಕ್ ಯು ಶಾಂತಾ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಚಿತ್ರದ ಹೆಸರು ನೆನಪಾಗ್ತಾ ಇಲ್ಲ. ಸೊ ಶಾಂತಾ ಅವರು ಒಂದೊಳ್ಳೆ ಗೀತೆಯನ್ನ ಮೆಲೋಡಿಯಾಗಿ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಶ್ವೇತಾ.
1: ನಮಸ್ತೆ ಬೀನಾ ಮ್ಯಾಮ್. ಓಕೆ, ಆಯ್ತಾ ತಿಂಡಿ? ಇವತ್ತು ಮೆಲೋಡಿ ಆಗಿರುವಂತಹ ಒಂದು ಗೀತೆ,
2: ಮೆಲೋಡಿ ಆಗಿರುವಂತಹ ನಿಧಾನವಾಗಿ ಹಾಡುವಂತ ಹಾಡುಗಳು.
1: ಹೌದೌದು,
2: ಇದು ಎಲ್ಲಿಂದಲೋ ಬಂದವರು ಚಿತ್ರದ ಗೀತೆ.

0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು ಬೀನಾ ಮ್ಯಾಮ್.
0: ಇದು ಒಂದೊತ್ತು ಇಲ್ಲ ಗೊತ್ತಿಲ್ಲಪ್ಪ ನೋಡಿ
1: ಹೇಳಿ ಮ್ಯಾಮ್.
0: ಹೊಂದು ಹೊಂದ್ಕೊಳ್ಳುತ್ತೋ ಈ ಟಾಪಿಕ್ ಗೆ.
1: ಆ ಹೌದು, ಮೆಲೋಡಿ ಆಗಿದೆ ಅಲ್ವಾ ಇದು, ಚೆನ್ನಾಗಿದೆ. ಯೆಸ್, ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರದ್ದು.
0: ಇದು ಎಲ್ಲಿಂದಲೋ
1: ಬಂದವರು. ಯೆಸ್ ಯೆಸ್, ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
0: ಓಕೆ ಮಾ, ಥ್ಯಾಂಕ್ ಯು.
1: ಸೂಪರ್ ಆಗಿ ಹಾಡಿದ್ರು. ಯಾರು ನಮ್ಮ ಲೋಕೇಶ್ ಅವರು ನಡೆಸಿರುವಂತಹ ಎಲ್ಲಿಂದಲೋ ಬಂದವರು ಚಿತ್ರದ ಒಂದು ಮೆಲೋಡಿ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕೂ ಮುನ್ನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಡಿ, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ. ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
2: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ October 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ. ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
2: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಸು. ಸಂಖ್ಯೆ ಏನ್ ಗೊತ್ತಾ? 9 6 8 6

0: 9800 ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ 9686 9800.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
2: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
0: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ 14th October ಬೆಳಗ್ಗೆ 10 AM ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ DCC ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ RM ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ KS ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ CS ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ MA ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ಮೆಲೋಡಿ ಹಾಡನ್ನ ಹಾಡಬೇಕು ಅಂತ ಹೇಳಿದ್ದೆ. ಹಾಗೆ ಇವತ್ತು ಅಂಚೆ ದಿನ ಇರೋದ್ರಿಂದ ಸುಮಾರಾಗಿ ನಮ್ಮ ಕೇಳುಗರು ಅಂಚೆ ಬರಿತಾ ಇದ್ರು ಆವಾಗ, ಆಗಿನ ಕಾಲದಲ್ಲಿ. ಈಗೆಲ್ಲ ಬಿಡಿ, ಈಗೆಲ್ಲ ಮೆಸೇಜ್ ಎಲ್ಲ ನಡೆಯುತ್ತೆ. ಬಟ್ ಅಂಚೆ ಕಾಲದಲ್ಲಿ ನೀವು ಅಂಚೆ ಬರೆಯುವಾಗ ನಿಮ್ಮ ಒಂದು ಭಾವನೆ ಎಕ್ಸ್ಪ್ರೆಷನ್, ಅಂದ್ರೆ ನಿಮ್ಮ ಮನದ ಭಾವನೆಯನ್ನ ಹಾಡಿನ ಮುಖಾಂತರ ನೀವು ಯಾರಿಗೆ ಡೆಡಿಕೇಟ್ ಮಾಡ್ತಾ ಇದ್ರಿ ಅನ್ನೋದು ಕೂಡ ನನ್ನ ಜೊತೆ ಇವತ್ತು ಹಾಡಬಹುದು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
4: ನಮಸ್ತೆ ಮೇಡಮ್. ಸತೀಶ್, ವಿದ್ಯಾನಗರ.
3: ನಮಸ್ತೆ ಸತೀಶ್ ಸರ್. ನಮ್ದಾಯ್ತು, ನಿಮ್ದಾಯ್ತಾ? ಸೂಪರ್, ನಮ್ಮಲ್ಲೂ ಉಪ್ಪಿಟ್ಟೆ. ಸತೀಶ್ ಅವ್ರು ಇವತ್ತು ಯಾವ ಮೆಲೋಡಿ ಗೀತೆಯನ್ನ ಹಾಡ್ತಾ ಇದ್ದೀರಾ?
4: ಮೇಡಮ್, ಇದು ಆಲೆ ಮನೆ ಒಂದು ಹಾಡ್ತೀನಿ ಮೇಡಮ್.
3: ಹಾಡಿ ಹಾಡಿ.
4: ಆಲೆ ಮನೆ.
3: ಓಕೆ.

ನನ್ನಬರಿದಾದ ಮನದಲ್ಲಿ ಮಿನುಗು, ನಮ್ಮೂರ ಮಂದಾರ ಹೂವೇ, ಕಣ್ಣಲ್ಲೆ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು

ಒಡಲಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೇ ಋತುಮಾನ ಮೀರಿ

0: ಆನಂದ ತಂದೆ, ಇನಿದಾದ ಆನಂದ ತಂದೆ.
1: ಓಕೆ
0: ಓಕೆ ಮೇಡಮ್,
1: ಥ್ಯಾಂಕ್ ಯು ಸತೀಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್, ನಿಮ್ಮ ಥ್ಯಾಂಕ್ಸ್.
1: ಓಕೆ ಸತೀಶ್ ಅವರು ಆಲೆ ಮನೆ ಚಿತ್ರದಿಂದ ಈ ಒಂದು ಸೊಗಸಾದ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆ ಕರೆ ಕಟ್ ಆಯ್ತು. ಎಸ್ ಹಲೋ,
2: ಹಲೋ ನಮಸ್ಕಾರ ಮೇಡಮ್.
1: ನಮಸ್ತೆ,
2: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
1: ಓಕೆ.

0: ಗಂಗಾವತಿಯಿಂದ ಹೆಚ್ ಡಿ ಬಸವರಾಜ್ ಅವರೇ. ಸರಿ, ಆಯ್ತಾ ತಿಂಡಿ?
1: ತಿಂಡಿ ಆಯ್ತು ಮೇಡಮ್.
0: ಓಕೆ, ಇವತ್ತು ಮೆಲೋಡಿ ಆಗಿರುವಂತಹ ಒಂದು ಹಾಡನ್ನ ಹಾಡ್ಬೋದು.
1: ಮಿಲಾ ನಕ್ಷತ್ರದಿಂದ ಹಾಡಿದ್ರು ಮೇಡಮ್?
0: ಹಾಡಿ ಸರ್.
1: ಹಾಡಿದಾರ ಮೇಡಮ್ ಯಾರು?
0: ಇಲ್ಲ ಇಲ್ಲ.
1: ಸರಿ ಮೇಡಮ್.

0: ಓಕೆ, ಸೂಪರ್ ಆಗಿ ಹಾಡಿದ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ಮತ್ತೆ ಶುಭೋದಯ.
0: ಶುಭೋದಯ. ಓಕೆ, ಬಸವರಾಜ್ ಅವರು ಮಿಲನ ಚಿತ್ರದಿಂದ ಈ ಒಂದು ಸುಂದರವಾದ ಸೊಗಸಾದ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಓಕೆ, ಶಾಂತಿನಿ ಮೇಡಮ್, ಆಯ್ತಾ ತಿಂಡಿ?
2: ಆಯ್ತು, ಕಡ್ಬು, ಗೋಧಿ ಕಡ್ಬು, ಮೆಂತ್ಯ ಚಟ್ನಿ.
0: ಓಕೆ, ಸೂಪರ್. ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಇವತ್ತು ಪತ್ರದ ದಿನ ಅಲ್ವಾ, ನಾವು ತುಂಬಾ ಪತ್ರ ಬರೀತಿದ್ವಿ ನಮ್ಮ ಮದ್ವೆ ಹೊಸದ್ರಲ್ಲಿ. ನಮ್ಮನೆ ಚಂದ್ರಾಯಪಟ್ಟಣ ಪಿಡಬ್ಲ್ಯೂ ಆಫೀಸ್ ಅಲ್ಲಿ ಇದ್ರು, ನಮ್ದು ಭದ್ರಾವತಿ ಹತ್ರ ಹಳ್ಳಿ. ಇವತ್ತೊಂದ್ ಬರೆದ್ರೆ ನಾಳೆ ತಲುಪ್ತಿತ್ತು, ನಾಳೆ ಅವ್ರು ಬರೆದ್ರೆ
0: ನಾಡಿದ್ರೆ ಕಾಯ್ತಾ ಇದ್ರಿ.
2: ಎಷ್ಟೊಂದು ಭಾವನೆಗಳೆಲ್ಲ ಅದರಲ್ಲೇ ತುಂಬಿಸ್ತೀವಲ್ವಾ,
0: ಹೌದು,
2: ಕೇಳಲಿಕ್ಕೆ ಒಂದ್ ಖುಷಿ
0: ಆಗುತ್ತೆ. ಖಂಡಿತ,
2: ಹೌದು. ಓಕೆ ಮೇಡಮ್, ನಾನು ಶ್ರೀಮಂತರ ಮಗಳ ಚಿತ್ರದ್ದು

0: ತಲ್ಲಿ ಓಕೆ ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಧನ್ಯವಾದ.
1: ಓಕೆ, ಎಸ್ ಶಾಂತಿನಿ ಮೇಡಮ್ ಅವರು ಶ್ರೀಮಂತನ ಮಗಳು ಚಿತ್ರದಿಂದ ಈ ಒಂದು ಮೆಲೋಡಿ ಗೀತೆಯನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಶ್ವೇತಾ ಮೇಡಮ್.
1: ಹಲೋ, ನಮಸ್ತೆ ಉಲ್ಲಾಸ್ ಅವರೇ.
2: ತಿಂಡಿ
1: ಆಯ್ತು ನಿಮ್ದಾಯ್ತಾ?
2: ಉಪ್ಪಿಟ್ಟು.
1: ಓಕೆ, ಸೂಪರ್. ಇವತ್ತು ಮೆಲೋಡಿ ಹಾಡನ್ನ ಹಾಡ್ಬಹುದು.
2: ಕಸ್ತೂರಿ ನಿವಾಸಿ ಹೇಳ್ತೀನಿ ಮೇಡಮ್. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದ

ವಾಸಂತಿ ನಲಿದಾಗ, ವಾಸಂತಿ ನಲಿದಾಗ ಸಿರಿಟ್ಟು ನಗುವಾಗ, ವನದೇವಿ ಅಡಿ ಮೇಲೆ ಅಡಿಯಿಟ್ಟು ಬರುವ ಮುಗಿಲೊಂದು ಕರೆದಾಗ, ನವಿಲೊಂದು ಮೆರೆದಾಗ, ಒಡಲಲ್ಲಿ ಹೊಸದೊಂದು ನವಜೀವ ಬಂದಾಗ, ಕೈ ಕೈ ಸೋತಾಗ, ಮನವೆರಡು ಬೆರೆತಾಗ, ಬಿಡಿದಂತ ಹೊಸರಾಗ, ಅದುವೇ ಅನುರಾಗ ಭಾರ. ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ನಕ್ಕು ನೀ ಸೆಳೆದಾಗ, ಸೋತೇ ನಾನಾಗ. ಜೇನಂತ ಮಾತಲ್ಲಿ, ಜೇನಂತ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬವ

0: ಕೊನೆಯಲ್ಲಿ ಮೊದಲಲ್ಲಿ ಬಲು ದೂರ ನೀ ಹೇಗೆ ನಾತಾಳೆ ಈ ಬೇಗಿ ಬಾರೇ ಚೆಲುವೆ ಬಾಬಾರ.
1: ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಅವರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು
1: ಮೇಡಮ್. ಓಕೆ ಓಕೆ, ಉಲ್ಲಾಸ್ ಅವರು ಕಸ್ತೂರಿ ನಿವಾಸ ಚಿತ್ರದಿಂದ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ. ಓಕೆ, ಕರೆ ಕಟ್ ಆಯ್ತು. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ತುಂಬಾ ಖುಷಿ ಆಗ್ತಿದೆ. ಸಿಕ್ತೈನು
1: ಯಾರಿದು?
2: ಶೋಭಾ ಅಂತ, ಶಿವಮೊಗ್ಗದಿಂದ.
1: ಓಕೆ ಶೋಭಾ ಮೇಡಮ್, ಏನ್ ಮಾಡ್ಕೊಂಡಿರೋದು?
2: ಹೌಸ್ ವೈಫ್.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಓಕೆ ಮೇಡಮ್, ಹೇಳ್ತೀನಿ.
1: ಹಾಡಿಪ್ಪ.

0: சூப்பர் சூப்பர்.
1: ஓகே மேடம், थैंक यू மேடம்,
0: थैंक यू. ஓஹோ சூப்பர் ஷோபா அவரே, ஹீகே கரெ மாட்டாரி.
1: ஓகே மேடம், थैंक यू,
0: பை பை. ಸೂಪರಾಗಿ ಹಾಡಿದ್ರು ಶೋಭಾ ಮೇಡಮ್ ಅವರು. ಅವ್ರಿಗೆ ಕರೆ ಸಿಕ್ಕಿದ ಖುಷಿಯಲ್ಲಿ ಮೇಡಮ್ ತುಂಬ ಖುಷಿ ಆಯ್ತು ಇವತ್ತು ಅಂತ ತಿಳಿಸ್ತಾ ಇದ್ರು. ಎಸ್ ಹೌದು, ನಮಗೆ ಗೊತ್ತಾಗತ್ತೆ, ಅರ್ಥ ಆಗತ್ತೆ. ಎಲ್ಲರಿಗೂ ಕರೆ ಸಿಗಲಿಲ್ಲ ಅಂತಂದರೆ ಅದು ಎಷ್ಟು ಬೈಕೊಂತಿರೋ ಗೊತ್ತಿಲ್ಲ. ಬಟ್ ಎಸ್ ಟ್ರೈ ಮಾಡ್ತಾ ಇರ್ತೀರ, ಅದಕ್ಕೆ ಖುಷಿ ಆಗುತ್ತೆ ನಮಗೆ. ಎಸ್, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗಲ್ಲಿ ಮಾರ್ನಿಂಗ್ ಕಾರ್ಯಕ್ರಮದ ನಮ್ಮ ಬಿಂದಾಸ್ ಆಗಿ ಎಲ್ಲ ಕೇಳುಗರು ಹಾಡನ್ನು ಹಾಡ್ತಾ ಇದ್ರಿ. ಕಾಗದ ಬರೆದು ಅಂಚೆ ಪೆಟ್ಟಿಗೆಗೆ ಹಾಕಿ ಅದು ತಲುಪಿ ಅವರಿಂದ ಮರು ಉತ್ತರ ಬರೋವರೆಗೂ ಕಾಯುವ ಆ ಕ್ಷಣ ಇದೆಯಲ್ಲ, ಆ ಕಾಯುವಿಕೆಯಲ್ಲೇ ಒಂದು ಅದ್ಭುತವಾದ ಮೆಲೋಡಿ ಇರ್ತಾ ಇತ್ತು ಅಲ್ವಾ. ಸೊ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮೆಸೇಜ್ಗಳು ಒಂದೇ ಸೆಕೆಂಡ್ನಲ್ಲಿ ತಲುಪುತ್ತೆ. ಆದರೆ ಆ ಹಳೆ ಅಂಚೆ ಪತ್ರದಲ್ಲಿ ಅಂದರೆ ಆ ಒಂದು ಲೆಟರ್ನಲ್ಲಿ ಬರೆಯುವಂತಹ ಕಾಳಜಿ ಇರ್ಬೋದು, ಕೈ ಬರಹದಲ್ಲಿದ್ದಂತಹ ಪ್ರೀತಿ ಯಾವತ್ತಿಗೂ ಅಮರ ಅಲ್ವಾ. ಸೊ ನಮ್ಮ ಜೀವನ ಕೂಡ ಹಾಗೆ, ಬರೀ ಆತುರದ ಸ್ಪೀಡ್ ಓಟದಲ್ಲೇ ಇರ್ತೀವಿ, ಮಧ್ಯೆ ಮಧ್ಯೆ ನಿಂತು ಹಳೆ ಸುಂದರ ನೆನಪುಗಳನ್ನು ಕಾಗದಂತಹ ಆ ರೀತಿಯಲ್ಲಿ ಪ್ರೀತಿಯ ಕ್ಷಣಗಳನ್ನು ಮೀಟೋದೇ ನಿಜವಾದ ಜೀವನದ ಮೆಲೋಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರನ್ನೋ ನೆನೆಸ್ಕೊಂಡು ಗುನುಗುವ ಹಾಡು, ಯಾರದ್ದೋ ನೆನಪಲ್ಲಿ ಬರೆಯುವ ಸಾಲುಗಳು ನಮ್ಮ ಬದುಕಿಗೆ ನಿಜವಾದ ಅರ್ಥ ಕೊಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಾದರೆ ಇವತ್ತಿನ ಈ ಒಂದು ಅಂಚೆ ದಿನದ ಮೆಲೋಡಿಯಸ್ ಪಯಣ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಆದರೆ ನೆನಪುಗಳ ಸವಿ ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ ನಾನೊಂದು ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಾಲದಲ್ಲಿ ಇದು ಮೆಲೋಡಿ ಅಂತ ನನಗೆ ಅನಿಸಿದ್ದು. ಸೊ ಆ ಹಾಡನ್ನು ಡೆಡಿಕೇಟ್ ಮಾಡ್ತಾ ಮತ್ತೊಂದು ಒಂದು ಚಿತ್ರದ ಗೀತೆಯನ್ನು ಡೆಡಿಕೇಟ್ ನಿಮ್ಮೆಲ್ಲರಿಗೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ

0: ಓಕೆ ಎಸ್, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
5: ಅವತ್ತು ನಮ್ಮ 25th ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದರೆ ಆ ಒಂದು ಇಮ್ಯಾಜಿನೇಷನ್ ನಮಗೆ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದರೆ ಆ ಅಜ್ಜಿಯ ಕಲ್ಪನೆ ನಮಗೆ ಬರುತ್ತೆ. ಹೀಗೆ ಕಥೆಯನ್ನು ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನು ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಲೇ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮ್ಗೆ

ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ಕಥೆಯ ಶೀರ್ಷಿಕೆ ಸುಳಿ. ಸರ್, ನಿಮಗೆ ಒಂದು ಲೆಟರ್ ಇದೆ, ಆದರೆ ಸ್ಟ್ಯಾಂಪ್ ಹಚ್ಚಿಲ್ಲ, ಹಾಗಾಗಿ ಡ್ಯೂ ಪೇ ಮಾಡಿ ತಗೋತೀರಾ ಸರ್? ಪೋಸ್ಟ್ ಮ್ಯಾನ್ ಹೇಳಿದ್ದು ಕೇಳಿ ಅಭಿಜಿತ್ಗೆ ಆಶ್ಚರ್ಯ ಆಯಿತು. ಆ ಕವರನ ಕೈಯಲ್ಲಿ ಹಿಡಿದು ನೋಡ್ದ. ಕಳುಹಿಸಿದವರ ವಿವರ ಮಿಥುನ್ ಶಾಂತಿನಗರ ಅಂತ ಬರೆದಿತ್ತು. ಆತ ಪರಿಚಯ ಆಯ್ತ ವ್ಯಕ್ತಿ. ಮನಸ್ಸಲ್ಲೇ ಬೈದುಕೊಳ್ಳುತ್ತಾ 10 ರೂಪಾಯಿ ಕೊಟ್ಟು ಆ ಲೆಟರ್ ಪಡೆದುಕೊಂಡು ಓಪನ್ ಮಾಡಿ ಓದಿದ. ಹೆಚ್ಚಿಗೆ ಏನೂ ಬರೆದಿರಲಿಲ್ಲ. ಸರ್, ನಿಮಗೆ ಭೂತ ಪ್ರೇತ ಅಂದ್ರೆ ನಂಬಿಕೆ ಇಲ್ಲ ಅಲ್ವಾ? ಇದೇ ಆದಿತ್ಯವಾರ ರಾತ್ರಿ ಸುಮಾರು 12 ಗಂಟೆ ವೇಳೆಗೆ ಶಾಂತಿನಗರ ಪೋಸ್ಟ್ ಆಫೀಸ್ ಬಳಿ ಬನ್ನಿ ಸರ್, ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ, ನೀವೇ ಕಣ್ಣಾರೆ ಕಾಣುವಿರಂತೆ. ಅದರಲ್ಲಿ ಇದ್ದ ಒಕ್ಕಣಿಕೆ ಅಷ್ಟೇ. ಕುಳಿತಲ್ಲಿಯೇ ಒಂದಿಷ್ಟು ಯೋಚಿಸಿದ ಅಭಿಜಿತ್, ಮಿಥುನ್ ಅವನದೇ ಆಫೀಸ್ನ ಶಾಂತಿನಗರದ ಬ್ರಾಂಚ್ನಲ್ಲಿದ್ದ ಹುಡುಗ. ಈ ಮುಂಚೆ ಅಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡುವಾಗ ಅವನ ಪರಿಚಯ ಆಗಿತ್ತು. ಅವನ ಚುರುಕುತನ, ಜಾಣ್ಮೆ, ಸಮಯ ಪ್ರಜ್ಞೆ ಎಲ್ಲ ಇಷ್ಟ ಆಗಿತ್ತು. ನಿಯಮಿತವಾಗಿ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ ದೇಹವನ್ನ ಕಟ್ಟುಮಸ್ತಾಗಿ ಇರಿಸಿಕೊಂಡಿದ್ದ. ಈ ಊರಿಗೆ ವರ್ಗಾಗಿ ಬಂದ್ಮೇಲೆ ಆಗೀಗ ಫೋನ್ನಲ್ಲಿ ಕೆಲಸದ ಸಂಬಂಧ ಮಾತುಕತೆ ಇತ್ತು. ಅವನಿಗೆ ಪ್ರಮೋಷನ್ ಕೊಟ್ಟು ಇಲ್ಲಿ ತನ್ನ ಸಹಾಯಕ ಅಧಿಕಾರಿಯಾಗಿ ನೇಮಿಸುವಂತೆ ಅಭಿಜಿತ್ ಆಫೀಸ್ ಆಡಳಿತ ಮಂಡಳಿಗೆ ಶಿಫಾರಸು ಕೂಡ ಮಾಡಿದ್ದ. ಆದ್ರೆ ಈಗ ಕಳೆದ 6 ತಿಂಗಳ ಹಿಂದೆ ಅವನು ಏಕಾಏಕಿ ನಾಪತ್ತೆಯಾಗಿದ್ದ. ಅವನ ಫೋನ್ ಕೂಡ ನಾಟ್ ರೀಚಬಲ್ ಆಗಿತ್ತು. ಅವನ ಮನೆಯವರೇ ಹೇಳಿದ ಮೇಲೆ ಆಫೀಸ್ನಲ್ಲೂ ಒಂದಷ್ಟು ಸಮಯ ಎಲ್ಲರೂ ತಲೆ ಕೆಡಿಸಿಕೊಂಡಿದ್ರು, ಹುಡುಕುವ ಪ್ರಯತ್ನ ಕೂಡ ಮಾಡಿದ್ರು. ಆದರೆ ಅವನ ಸುಳಿವೇ ಇರಲಿಲ್ಲ. ಈಗ ಒಮ್ಮಿಂದೊಮ್ಮೆಲೆ ಆ ಲೆಟರ್ ಅಭಿಜಿತ್ ಎತ್ತು ಬ್ರಾಂಚ್ಗೆ ಫೋನ್ ಆಯಿಸಿದ. ಅವನ ಬಗ್ಗೆ ವಿಚಾರಿಸ್ದ. ಅವನು ಮಿಸ್ಸಿಂಗ್ ಎಂದು ಪೊಲೀಸ್ ರೆಕಾರ್ಡ್ ಆಗಿತ್ತು. ಇವತ್ತಿನವರೆಗೂ ಅವನ ಪತ್ತೆ ಇರಲಿಲ್ಲ. ಏನಿದು ಅಂತ ನೋಡೋಣ, ಅಭಿಜಿತ್ ಮನಸ್ಸಿನಲ್ಲಿಯೇ ನಿರ್ಧರಿಸಿದ. ಆದಿತ್ಯವಾರ ಸಂಜೆ ಬೈಕೇರಿ ಅಭಿಜಿತ್ ಶಾಂತಿನಗರಕ್ಕೆ ಹೋದ. ಹೋಟೆಲೊಂದರಲ್ಲಿ ಊಟ ಮುಗಿಸಿ ಪೋಸ್ಟ್ ಆಫೀಸ್ ಕಡೆಗೆ ಧಾವಿಸಿದ. ಅಲ್ಲೇ ಪಕ್ಕದಲ್ಲಿ ಇದ್ದ ಬಸ್ ಸ್ಟಾಪ್ ಬಳಿ ಬೈಕ್ ನಿಲ್ಲಿಸಿದ. ಕೈಯಲ್ಲಿದ್ದ ವಾಚ್ 10 ಗಂಟೆ ತೋರಿಸುತ್ತಿತ್ತು. ಸುತ್ತಲೂ ಗಮನಿಸಿದ. ಆಗಸದಲ್ಲಿ ಚಂದ್ರ ಅಲ್ಲೆಲ್ಲೋ ಮೋಡಗಳ ಹಿಂದೆ ಮರೆಯಾಗಿದ್ದ. ಮಿನುಗುತ್ತಿದ್ದ ನಕ್ಷತ್ರಗಳು ಪೋಸ್ಟ್ ಆಫೀಸ್ ಕಾಂಪೌಂಡ್ನಲ್ಲಿ ಮಂದ ಬೆಳಕು ಸೂಸುತ್ತಿತ್ತು. ಎಲ್ಇಡಿ ಲೈಟ್ ಬಿಟ್ಟರೆ ಬೇರೆ ಬೆಳಕು ಇರಲಿಲ್ಲ. ಕಿಕ್ ಹೊಡೆದು ಬೈಕ್ ಸ್ಟಾರ್ಟ್ ಮಾಡ್ದ. ಇನ್ನು ಮುಂದಕ್ಕೆ ಹೋದ. ಅಲ್ಲಿ ಇತ್ತು ಒಂದು ಸ್ಮಶಾನ, ಒಂದಷ್ಟು ಸಮಾಧಿಗಳು. ಹೆಡ್ಲೈಟ್ ಬೆಳಕಿನಲ್ಲಿ ಎಲ್ಲ ಮುಸುಕು ಮುಸುಕಾಗಿ ಕಾಣುತ್ತಿದ್ದವು. ಮುಂದೆ ಒಂದು 2 ಅಂತಸ್ತಿನ ಕಾಂಪ್ಲೆಕ್ಸ್. ಎಲ್ಲೂ ದೀಪ ಕಾಣಿಸಲಿಲ್ಲ, ಬಹುಶಃ ಬಂದ್ ಮಾಡಿ ಹೋಗಿದ್ದರು. ಮುಂದೆ ಒಂದು ನೀರಿರದ ಕಾಲುವೆ, ಅದಕ್ಕೆ ಅಡ್ಡಲಾಗಿ ಒಂದು ಸೇತುವೆ. ಆ ಸೇತುವೆಯ ಮೂಲಕವೇ ರಸ್ತೆ ಮುಂದುವರಿಯುತ್ತಿತ್ತು. ಆ ಕಾಲುವೆ ದಾಟಿದ ಮೇಲೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಏನೂ ಕಂಡು ಬರುತ್ತಿರಲಿಲ್ಲ. ಬರಿದಾದ ಬಯಲು ಪ್ರದೇಶ, ಗದ್ದೆ ಅಷ್ಟೆ. ಅಭಿಜಿತ್ ಬೈಕು ನಿಲ್ಲಿಸಿ ಕೆಳಗಿಳಿದು ಸಿಗರೆಟ್ ಹೊತ್ತಿಸಿದ. ಬೀಸಿ ಬರುತ್ತಿದ್ದ ತಣ್ಣನೆಯ ಗಾಳಿ ಮೈ ನಡುಗಿಸಿತು. ಒಂದಷ್ಟು ಹೊತ್ತು ಅಲ್ಲಿಯೇ ಕಳೆದ. ಕೈಗಡಿಯಾರ 11 ತೋರಿಸಿದ ಬಳಿಕ ಬೈಕೇರಿ ಹಿಂತಿರುಗಿ ಪೋಸ್ಟ್ ಆಫೀಸ್ ಬಳಿ ಬಂದ. ಅಲ್ಲೇ ಒಂದು ಕಡೆ ಮರದ ಬುಡದಲ್ಲಿ ಸ್ಟ್ಯಾಂಡ್ ಹಾಕಿ ಬೈಕ್ ನಿಲ್ಲಿಸಿದ. ಯಾವುದಕ್ಕೂ ಇರಲಿ ಅಂತ ತಂದಿದ್ದ ಸಣ್ಣದೊಂದು ಚೂರಿ ಸೊಂಟದ ಬೆಲ್ಟ್ ಬಳಿ ಭದ್ರವಾಗಿದೆ ಎನ್ನುವುದನ್ನ ಖಾತರಿ ಪಡಿಸಿಕೊಂಡ. ಸೀಟ್ ಹತ್ತಿ ಕುಳಿತು ಮಿಥುನ್ ಎಲ್ಲಿಂದ ಪ್ರತ್ಯಕ್ಷ ಆಗಬಹುದು ಅಂತ ಯೋಚಿಸತೊಡಗಿದ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಕಥೆ ಮುಂದೆ ಏನಾಗುತ್ತೆ, ಏನು ಮಿಥುನ್ ಬರ್ತಾನ, ಅವರಿಗೆ ದೆವ್ವ ಕಾಣಿಸುತ್ತಾ ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ.

ఇట్స్ వెల్కమ్ బ్యాక్ టు రేడియో శివమొగ్గ 90.8 FM సముదాయ బానులి భరవసెగాగి భవిష్యక్కాగి నమ్మ బానులి నాను నిమ ఆర్జే రక్షితా హొళ్ళ. ఇదు సోషియల్ మీడియా కథెగళు కార్యక్రమ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ಸುಳಿ ಎನ್ನುವಂತಹ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಕಥೆಯನ್ನ ಮುಂದುವರಿಸೋಣ ಅಲ್ಲ. ಕೆಲ ನಿಮಿಷಗಳು ಕಳೆದವು. ಓ ಇನಿಯ, ಎಲ್ಲಿರುವೆ? ನಿನಗಾಗಿ ಕಾದಿರುವೆ. ತೀರಾ ಸಣ್ಣ ದನಿಯಲ್ಲಿ ಹಾಡೊಂದು ಕೇಳಿ ಬಂದಿತು. ಶಬ್ದ ಬಂದ ಕಡೆ ಕತ್ತು ತಿರುಗಿಸಿದ. ಅದು ಬಸ್ ಸ್ಟಾಪ್ ಕಡೆಯಿಂದ ತೇಲಿ ಬರುತ್ತಿತ್ತು. ಸೀಟ್ನಿಂದ ಕೆಳಗೆ ಹಾರಿದವನೇ ಯಾರದು ಎನ್ನುತ್ತ ಅಭಿಜಿತ್ ಆ ಕಡೆ ಧಾವಿಸಿ ಕಿಸೆಯಲ್ಲಿದ್ದ ಸಣ್ಣ ಟಾರ್ಚ್ ಬೆಳಕನ್ನ ಕೇಂದ್ರೀಕರಿಸಿದ. ಅಲ್ಲಿ ಇದ್ದದ್ದು ಯಾವನೋ ಗಂಡಸು. ಇವನನ್ನ ನೋಡಿದವನೇ, ಏನು ಮಾಡಬೇಡಿ ಸರ್, ಅದು ನನ್ನ ಮೊಬೈಲ್ ರಿಂಗ್ ಟೋನ್, ಹಂಗಲಾಚಿದ. ಇವನ ಕಾಕಿ ಡ್ರೆಸ್ ನೋಡಿ ಪೊಲೀಸ್ ಎಂದೇ ಭಾವಿಸಿದ್ದ ಆತ. ಏನ್ ಮಾಡ್ತಿದ್ಯಾ ಇಲ್ಲಿ? ಅದು ಅವನು ಕುಳಿತಲ್ಲೇ ನುಲಿಯ ತೊಡಗಿದ. ಬೇಗ ಹೇಳ್ತೀಯಾ ಇಲ್ಲ ಕಜ್ಜಾಯ ಬೇಕಾ? ಅಭಿಜಿತ್ ರೂಫ್ ಹಾಕಿದ. ನಮ್ಮ ಹುಡ್ಗಿ ಬರೋದಕ್ಕೆ ಹೇಳಿದಾಳೆ ಸರ್, ಸಣ್ಣನೆಯ ದನಿಯಲ್ಲಿ ವಾಕ್ಯವನ್ನ ತುಂಡರಿಸಿ ಹೇಳಿದ. ಅಭಿಜಿತ್ ಮೌನವಾದ. ಮುಂದೇನು ಕೇಳೋದು ಅಂತ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಪುನಃ ಕಾಲ್ ಬಂತು ಅನ್ಸುತ್ತೆ. ಅದೇ ಇನಿಯಾ ಎಲ್ಲಿರುವೆ ಪುನಃ ಮೂಡಿತು. ಥೋ, ಅದೇನ್ ಮಾತನಾಡ್ಬೇಕು ಮಾತಾಡು, ಅಭಿಜಿತ್ ಹೇಳಿ ಬಸ್ ಸ್ಟಾಪ್ನಿಂದ ಕೆಳಗಿಳಿದು ಹೊರಗೆ ಬಂದ. ಪುನಃ ಪ್ಯಾಂಟ್ ಜೇಬ್ ತಡಕಾಡಿ ಸಿಗರೇಟ್ ಎತ್ತಿ

0: ಅಷ್ಟರಲ್ಲಿ ಅಲ್ಲಿ ಆ ಶಬ್ದದಲ್ಲಿ ಗೆಜ್ಜೆಯ ಘಲ್ ಘಲ್ ಕೇಳಿಸಿತು. ಇಬ್ಬರು ಅಲುಗಾಡದೆ ಪ್ರತಿಮೆಯಂತಾದರು. ಆ ಘಲ್ ಘಲ್ ಬಸ್ ಸ್ಟಾಪ್ ಬಳಿ ಬಂತು. ಹಾಯ್, ಬಂದಿದ್ದು ಲೇಟ್ ಆಯ್ತಾ? ಸಾರಿ ಸಾರಿ, ಬನ್ನಿ ಹೋಗೋಣ. ಇಂಪಾದ ಹೆಣ್ಣು ತನಿ ಕೇಳಿ ಅಭಿಜಿತ್ ನಿಂತಲ್ಲೇ ದಿಟ್ಟಿಸಿದ. ಬಸ್ ಸ್ಟಾಪ್ ಒಳಗಿದ್ದ ವ್ಯಕ್ತಿ, ಇಲ್ಲ ಡಿಯರ್, ನೀನು ಸಿಗ್ತೀನಿ ಅಂದರೆ ವರ್ಷ ಕಾಲ ಆದರೂ ಕಾಯ್ತೀನಿ ಎಂದ. ಓ ಡಾರ್ಲಿಂಗ್, ಇನ್ನು ವರ್ಷನ? ಬೇಡ ಬೇಡ ಎಂದು ಹುಡುಗಿ ಹೇಳಿದಳು. ಇಬ್ಬರು ಕೂಡ ಕೈ ಕೈ ಹಿಡಿದುಕೊಂಡೇ ಸ್ಮಶಾನದ ದಾರಿಯಲ್ಲಿ ನಡೆದು ಹೋದರು. ಸರ್, ಅವಳೆ ಭೂತ, ಮೋಹಿನಿ ಅಂತ ಕರೆದ್ರೂ ಓಕೆ, ಮಿಥುನ್ ಹೇಳ್ದ. ಹೌದಾ, ಬಾ ಅವನನ್ನು ವಾಪಸ್ ಕರೆದುಕೊಂಡು ಬರೋಣ, ಅವಳೇನು ಮಾಡ್ತಾಳೆ ನೋಡೇ ಬಿಡೋಣ, ಅಭಿಜಿತ್ ಮುಂದಡಿ ಇಟ್ಟ. ಸರ್, ನಾನು ಹೇಳೋದನ್ನು ಪೂರ್ತಿ ಕೇಳಿ, ಮಿಥುನ್ ಅಂಗಲಾಚಿದ. ಬೇಗ ಬೇಗ ಹೇಳು. ಸರ್, ಈಗ ಅವನನ್ನು ತಬ್ಬಿಕೊಂಡು ಅವಳ ಕೋರೆ ಹಲ್ಲನ್ನು ಅವನ ಕುತ್ತಿಗೆಯಲ್ಲೋ ಭುಜದಲ್ಲೋ ಊರಿ ಬಿಡ್ತಾಳೆ, ಅವನ ರಕ್ತ ಹೀರಿಬಿಡ್ತಾಳೆ, ಆಮೇಲೆ ಅವನು ಜೀವಂತ ಶವ ಅಷ್ಟೇ. ಪ್ರೇತ ಅಂತೀರೋ ಇಲ್ಲ ಪಿಶಾಚಿ ಅಂತೀರೋ, ನಿಮಗೆ ಬಿಟ್ಟಿದ್ದು. ರಾತ್ರಿ ರಾತ್ರಿ ಮಾತ್ರ ಜೀವ ಬರುತ್ತೆ, ಎಲ್ಲಿ ಬೇಕಾದರೂ ಓಡಾಡಬಹುದು. ಆದರೆ ಅರುಣೋದಯ ಆಗ್ತಾ ಇದ್ದ ಹಾಗೆ ರೆಕ್ಕೆಗಳು ಬರುತ್ತೆ, ಜೀವ ಗೇಣು ರೂಪಕ್ಕೆ ಬರುತ್ತೆ. ಬಾವಲಿ ಥರ ಮರದಲ್ಲಿ ನೇತಾಕೊಂಡು ಕಾಲ ಕಳಿಬೇಕು. ಲೈಫ್ ಬಹಳ ಘೋರ ಸರ್.
1: ಓಹೋ, ನೀನು ಹೇಳೋದೊಳ್ಳೆ ಡ್ರಾಕುಲ ಸಿನಿಮಾ ರೀತಿ ಇದೆ ನೋಡು ಎಂದು ಅಭಿಜಿತ್ ಜೋರಾಗಿ ನಕ್ಕ.
0: ನಾನು ಹೇಳೋದಿನ್ನೂ ಮುಗ್ದಿಲ್ಲ ಸರ್, ಮಿಥುನ್ ಮುಂದುವರಿಸಿದ.
1: ಒಬ್ಬಬ್ಬಾ, ಅಂದರೆ 2-3 ತಿಂಗಳು ಮಾತ್ರ ಸರ್, ಆಮೇಲೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ, ಮೈಕೈ ಎಲ್ಲ ಬೆಂಕಿ ಬೆಂಕಿ ಥರ ಸುಡುತ್ತೆ. ಆಗ ಯಾರಾದರೂ ಮಾನವರ ಹಸಿ ರಕ್ತ ಕುಡಿದ್ರೆ ತಣ್ಣಗೆ ಫೀಲ್ ಆಗುತ್ತೆ. ಪ್ರತಿ 2-3 ತಿಂಗಳಿಗೆ ಅದು ರಾತ್ರಿ ಹೊತ್ತು. ಯಾರು ಸಿಗ್ತಾರೆ ಸರ್ ರಕ್ತ ಹೀರೋದಕ್ಕೆ?
0: ಯಾಕೋ ನೀನ್ ಇದನ್ನೆಲ್ಲ ನಂಬ್ತೀಯಾ? ನೋಡೇ ಬಿಡೋಣ, ಬಾ ಆಕೆ ಏನ್ ಮಾಡ್ತಾಳೆ ಅಂತ. ಅವನನ್ನ ಈಚೆ ಎಳೆದುಕೊಂಡು ಬರೋಣ, ಕಮಾನ್, ಅಭಿಜಿತ್ ಹುರಿದುಂಬಿಸಿದ.
1: ಮೌನವಾಗಿ ಇದ್ದ ಮಿಥುನ್, ಏನಾಯ್ತು ನಿನಗೆ?
0: ಅಭಿಜಿತ್ ಹಿಂದೆ ತಿರುಗಿದ. ಉಫ್, ಮಿಥುನ್ ಬದಲಾಗಿದ್ದ. ಚರ್ಮ ಬೂದಿಯ ಬಣ್ಣಕ್ಕೆ ತಿರುಗಿತ್ತು, ಕಣ್ಣುಗಳು ರಕ್ತವರ್ಣದಿಂದ ಬಲ್ಬ್ಗಳಂತೆ ಹೊಳೆಯುತ್ತಿದ್ದವು, ಬಾಯಿ ಅಗಲವಾಗಿತ್ತು, ಮೇಲೆ ಹಾಗೂ ಕೆಳಗೆ ಇದ್ದ 4 ಹಲ್ಲುಗಳು ತುಟಿ ಮೀರಿ ಬೆಳೆದಿದ್ವು.
1: ಸಾರಿ ಸರ್, ನನಗೆ ಬೇರೆ ದಾರಿ ಇಲ್ಲ,
0: ಮಿಥುನ್ ಸಣ್ಣಗೆ ನಕ್ಕ.
2: ಕೇಳಿದ್ರಲ್ವ ಸ್ನೇಹಿತರೆ, ಈ ಒಂದು ಕಥೆ ಒಂದು ರೀತಿಯ ಹಾರರ್ ಫಿಲ್ಮ್ ನೋಡಿದ ಹಾಗೆ ಇತ್ತಲ್ವಾ ಈ ಒಂದು ಅನುಭವ? ನನಗಂತೂ ಈ ಕಥೆ ತುಂಬಾ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9660962799 86 8 6 0 9 2 6 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ 14th October ಬೆಳಗ್ಗೆ 10 ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ DCC ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ RM ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ KS ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ CS ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ MA ರಮೇಶ್ ಹೆಗಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೌದಾ?
1: ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ ಹೊಗೆ.
0: ಹೌಲಾ ಹೌಲಾ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common

ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನನ್ನ ಹೆಸರು ಮಾಲಿನಿ ಹೆಗಡೆ. ನನ್ನ ಇವತ್ತಿನ ವಿಷಯ ಬುದ್ಧ ಮತ್ತು ಆತನ ಧಮ್ಮ. ಇಂಗ್ಲಿಷ್ ಮೂಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅನುವಾದ ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ. ಬುದ್ಧನ ಉಪದೇಶಗಳು ಖಂಡ 5, ಒಳ್ಳೆಯ ವ್ಯಕ್ತಿ ಮತ್ತು ನ್ಯಾಯ. ಬುದ್ಧ ಭಗವಾನನು ತನ್ನ ಧಮ್ಮದ ಅನುಯಾಯಿಗಳನ್ನು ಕುರಿತು ಈ ರೀತಿಯಲ್ಲಿ ಉಪದೇಶಿಸಿದನು: ಯಾರು ಒಳ್ಳೆಯ ವ್ಯಕ್ತಿತ್ವದವರು ಮತ್ತು ನ್ಯಾಯವಂತರು ಎಂದು ನೀವು ನಿರ್ಧರಿಸಬೇಕಾದರೆ 4 ಬಗೆಯ ಜನರ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಲು ನೀವು ಕಲಿಯಬೇಕು. ಸಹೋದರರೇ, ಇತರರ ಕಲ್ಯಾಣವನ್ನು ಕಡೆಗಣಿಸಿ ಕೇವಲ ತಮ್ಮ ಕಲ್ಯಾಣಕ್ಕಾಗಿ ಶ್ರಮಿಸುವ ಒಂದು ವರ್ಗದ ಜನರಿದ್ದಾರೆ. ಸಹೋದರರೇ, ತನ್ನೊಳಗಿನ ಮೋಹ ಕಾಮ ಇತ್ಯಾದಿ ಭೋಗಾಸಕ್ತಿಗಳನ್ನು ತೊರೆಯಲು ಪ್ರಯತ್ನಿಸುವ ವ್ಯಕ್ತಿ ಇರುತ್ತಾನೆ, ಆದರೆ ಅವನು ಇತರರನ್ನು ಈ ಬಗ್ಗೆ ಒತ್ತಾಯಿಸುವುದಿಲ್ಲ. ಇದೇ ರೀತಿಯಲ್ಲಿ ಅವನು ತನ್ನ ಅಜ್ಞಾನವನ್ನು ಹೊರದೂಡಲು ಪ್ರಯತ್ನಿಸುತ್ತಾನೆ, ಆದರೆ ತಮ್ಮಲ್ಲಿರುವ ಅಜ್ಞಾನವನ್ನು ಹೊರದೂಡುವಂತೆ ಅವನು ಇತರರನ್ನು ಒತ್ತಾಯಿಸುವುದಿಲ್ಲ. ಸಹೋದರರೇ, ಈ ವ್ಯಕ್ತಿಯು ಇತರರ ಕಲ್ಯಾಣವನ್ನು ಕಡೆಗಣಿಸಿ ತನ್ನ ಕಲ್ಯಾಣವನ್ನು ಮಾತ್ರ ನೋಡಿಕೊಳ್ಳುವಂತಹ ಮನುಷ್ಯನಾಗಿರುತ್ತಾನೆ. ಸಹೋದರರೇ, ತಮ್ಮ ಕಲ್ಯಾಣವನ್ನು ಕಡೆಗಣಿಸಿ ಇತರರ ಕಲ್ಯಾಣಕ್ಕಾಗಿ ಶ್ರಮಿಸುವ ಒಂದು ವರ್ಗದ ಜನರೂ ಇದ್ದಾರೆ. ಸಹೋದರರೇ, ತನ್ನೊಳಗಿನ ಕಾಮ ಕೆಟ್ಟ ಬಯಕೆಗಳು ಮತ್ತು ಅಜ್ಞಾನವನ್ನು ಹೊರದೂಡಲು ಪ್ರಯತ್ನ ಪಡದ ವ್ಯಕ್ತಿಯು ಇತರರಲ್ಲಿರುವ ಕಾಮ ಕೆಟ್ಟ ಬಯಕೆ ಮತ್ತು ಅಜ್ಞಾನವನ್ನು ಹೊರದೂಡುವಂತೆ ಅವರನ್ನು ಒತ್ತಾಯಿಸುತ್ತಾನೆ. ಸಹೋದರರೇ, ಇಂತಹ ವ್ಯಕ್ತಿಯು ಕೇವಲ ತನ್ನ ಕಲ್ಯಾಣದತ್ತ ಗಮನ ಕೊಡದೆ ಇತರರ ಕಲ್ಯಾಣಕ್ಕಾಗಿ ಶ್ರಮಿಸುವಂತಹ ಮನುಷ್ಯನಾಗಿರುತ್ತಾನೆ. ಸಹೋದರರೇ, ತಮ್ಮ ಕಲ್ಯಾಣಕ್ಕಾಗಲಿ ಅಥವಾ ಇತರರ ಕಲ್ಯಾಣಕ್ಕಾಗಲಿ ಯಾವುದೇ ರೀತಿಯಲ್ಲಿ ಶ್ರಮಿಸದ ಒಂದು ವರ್ಗದ ಜನರೂ ಇದ್ದಾರೆ. ಸಹೋದರರೇ, ತನ್ನಲ್ಲಿರುವ ಕೆಟ್ಟ ಆಸೆಗಳು ಮತ್ತು ಅಜ್ಞಾನವನ್ನು ಹೊರದೂಡಲು ಪ್ರಯತ್ನಿಸದ ಮತ್ತು ಇತರರನ್ನು ಈ ಬಗ್ಗೆ ಒತ್ತಾಯಿಸದ ವ್ಯಕ್ತಿಯೂ ಇರುತ್ತಾನೆ. ಸಹೋದರರೇ, ಇವನು ತನ್ನ ಕಲ್ಯಾಣಕ್ಕಾಗಲಿ ಇತರರ ಕಲ್ಯಾಣಕ್ಕಾಗಲಿ ಶ್ರಮಿಸದಿರುವ ವ್ಯಕ್ತಿಯಾಗಿರುತ್ತಾನೆ. ಸಹೋದರರೇ, ತಮ್ಮ ಮತ್ತು ಪರರ ಕಲ್ಯಾಣಕ್ಕಾಗಿ ಶ್ರಮಿಸುವಂತಹ ಒಂದು ವರ್ಗದ ಜನರು ಇದ್ದಾರೆ. ಸಹೋದರರೇ, ತನ್ನಲ್ಲಿರುವ ಇಂದ್ರಿಯ ಆಸೆಗಳು, ಕೆಟ್ಟ ಬಯಕೆಗಳು ಮತ್ತು ಅಜ್ಞಾನಗಳನ್ನು ಹೊರದೂಡಲು ಶ್ರಮಿಸುವ ಹಾಗೂ ಇತರರಲ್ಲಿರುವ ಇಂತಹ ಬಯಕೆಗಳು ಮತ್ತು ಅಜ್ಞಾನವನ್ನು ಹೋಗಲಾಡಿಸಲು ಅವರನ್ನು ಒತ್ತಾಯಿಸುವ ವ್ಯಕ್ತಿಯೂ ಇರುತ್ತಾನೆ. ಸಹೋದರರೇ, ಇವನು ತನಗೆ ಮತ್ತು ಇತರರ ಕಲ್ಯಾಣಕ್ಕಾಗಿ ಶ್ರಮಿಸುವ ವ್ಯಕ್ತಿಯಾಗಿರುತ್ತಾನೆ. ಈ ಕೊನೆಯ ವ್ಯಕ್ತಿಯು ನ್ಯಾಯವಂತ ಹಾಗೂ ಗುಣವಂತ ಎಂದು ತಿಳಿಯಬೇಕು. ಖಂಡ 6, ಒಳ್ಳೆಯ ಕಾರ್ಯಗಳ ಅಗತ್ಯ. ಒಂದು ಪ್ರವಚನದಲ್ಲಿ ತಥಾಗತನು ತನ್ನ ಅನುಯಾಯಿಗಳಿಗೆ ಈ ರೀತಿಯಲ್ಲಿ ಬೋಧಿಸಿದನು: ಸಹೋದರರೇ, ಒಳ್ಳೆಯ ಕಾರ್ಯಗಳ ಬಗ್ಗೆ ಭಯಪಡಬೇಡಿ. ಅದು ಸಂತೋಷಕ್ಕೆ ಮತ್ತೊಂದು ಹೆಸರಾಗಿದೆ. ಏಕೆಂದರೆ ಒಳ್ಳೆಯ ಕಾರ್ಯ ಎಂಬ ಈ ಪದವು ನನಗೆ ಆಹ್ಲಾದಕರವಾದುದು, ಮೆಚ್ಚುಗೆಯಾದುದು. ಸಹೋದರರೇ, ನನಗೆ ಪ್ರಿಯವಾದ ಹಾಗೂ ಸದಾ ಆನಂದವನ್ನು ಉಂಟು ಮಾಡುವ ಈ ಸತ್ಕಾರ್ಯದ ಲಾಭವನ್ನು ಅನೇಕ ದಿನಗಳ ಕಾಲ ಪಡೆದಿರುವುದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ಅನೇಕ ಸಲ ನನ್ನೊಳಗೆ ನಾನು ಹೀಗೆ ಪ್ರಶ್ನಿಸಿಕೊಂಡಿರುವುದೂ ಉಂಟು: ನನ್ನ ಸಂತೋಷದ ಫಲವು ಯಾವ ಕಾರ್ಯಗಳಿಂದ ಉಂಟಾಯಿತು? ನನಗೆ ದೊರಕುವ ಉತ್ತರವೆಂದರೆ 3 ಸತ್ಕಾರ್ಯಗಳ ಫಲವಿದು: ದಾನ, ಸ್ವಯಂ ನಿಯಂತ್ರಣ ಮತ್ತು ಸ್ವಯಂ ಸಂಯಮ. ಈ 3 ಒಳ್ಳೆಯ ಕಾರ್ಯಗಳಿಂದ ನನ್ನಲ್ಲಿ ಈಗ ಪರಿಪಕ್ವತೆ ಉಂಟಾಗಿದೆ. ಪವಿತ್ರವಾದ ಉತ್ಸಾಹದ ಸಂತೋಷದ ಒಳ್ಳೆಯ ದಿನಗಳಲ್ಲಿ ಸತ್ಪಾತ್ರರಿಗೆ ಭಿಕ್ಷೆಯನ್ನು ನೀಡುವುದು, ಸಂತೋಷದಿಂದ ಇರುವುದು, ಒಳ್ಳೆಯ ಕಾರ್ಯಗಳು, ನುಡಿಗಳು, ಸರಿಯಾದ ವಿಚಾರಗಳು, ಸದಾಶಯಗಳು ಇವುಗಳನ್ನು ಅನುಸರಿಸುವವರಿಗೆ ಶುಭ ಮತ್ತು ಲಾಭವನ್ನು ತರುವಂತಹ ಕಾಲವಾಗಿರುತ್ತದೆ. ಇಂತಹ ಲಾಭವನ್ನು ಪಡೆದವರು ಸಂತೋಷವಾಗಿರುತ್ತಾರೆ ಮತ್ತು ತಮ್ಮ ಮಾರ್ಗದಲ್ಲಿ ಪ್ರಗತಿಶೀಲರಾಗಿರುತ್ತಾರೆ. ಆದ್ದರಿಂದ ನೀವು ಸಹ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳಿಂದ ಮುಕ್ತರಾಗಿ ನಿಮ್ಮ ಬಂಧು ಬಾಂಧವರೊಂದಿಗೆ ಸಂತೋಷದಿಂದಿರುವ ಈ ಮಾರ್ಗದಲ್ಲಿ ಯಶಸ್ವಿಯಾಗಿರಿ. ಖಂಡ 7, ಒಳ್ಳೆಯ ನಿರ್ಣಯಗಳ ಅಗತ್ಯ. ಶ್ರಾವಸ್ತಿಯ ಜೇತವನದಲ್ಲಿ ತಂಗಿದ್ದ ಒಂದು ಸಂದರ್ಭದಲ್ಲಿ ತಥಾಗತನು ತನ್ನ ಸಹಚರರಿಗೆ ಬೋಧಿಸಿದ ಪ್ರವಚನ ಇದಾಗಿದೆ. ಸಹೋದರರೇ, ಪರಿಶುದ್ಧ ಮತ್ತು ಸುಖಕರವಾದ ಜೀವನಕ್ಕಾಗಿ ಒಳ್ಳೆಯ ಹಾಗೂ ಮಹತ್ವಪೂರ್ಣವಾದ ನಿರ್ಣಯಗಳನ್ನು ತೆಗೆದುಕೊಂಡು ಅದನ್ನು ಆಚರಣೆಗೆ ತರಬೇಕಾದ ಅಗತ್ಯ ಈಗ ಹೆಚ್ಚಾಗಿದೆ. ನಿಮ್ಮ ನಿರ್ಣಯಗಳು ಎಂತಹವುಗಳಾಗಿರಬೇಕು ಎಂಬುದನ್ನು ನಾನು ಈಗ ನಿಮಗೆ ವಿವರಿಸುತ್ತೇನೆ.
ನನ್ನ ಜೀವಿತಾವಧಿಯ ಉದ್ದಕ್ಕೂ ನನ್ನ ತಂದೆ ತಾಯಿಗಳಿಗೆ ಬೆಂಬಲ ನೀಡುವಂತಹ, ನನ್ನ ಕುಲದ ಹಿರಿಯರನ್ನು ಗೌರವದಿಂದ ಕಾಣುವಂತಹ, ನಾನು ಸದಾ ಒಳ್ಳೆಯ ನುಡಿಗಳನ್ನು ಆಡುತ್ತಾ ಯಾರ ಬಗ್ಗೆಯೂ ಕೆಟ್ಟ ಮಾತುಗಳನ್ನು ನುಡಿಯದಂತಾಗಲಿ. ನನ್ನ ಹೃದಯವನ್ನು ಸ್ವಾರ್ಥವೆಂಬ ಮಾಲಿನ್ಯದಿಂದ ಮುಕ್ತಿಗೊಳಿಸಿಕೊಂಡು ನನ್ನ ಮನೆಯಲ್ಲಿ ಉದಾರಿಯಾಗಿ ಶುದ್ಧಹಸ್ತನಾಗಿ ತ್ಯಾಗದಲ್ಲಿ ಸಂತೋಷವನ್ನು ಕಂಡುಕೊಂಡು ಕೊಡುಗೆಗಳನ್ನು ಇತರರೊಡನೆ ಹಂಚಿಕೊಳ್ಳುವುದರಲ್ಲಿ ಸಂತೋಷ ಪಡುವಂತಹ ಭಾಗ್ಯದಲ್ಲಿ ನಾನು ಉತ್ತಮ ಮನುಷ್ಯನೆನಿಸಿಕೊಳ್ಳುವಂತಾಗಲಿ ಎಂದು ನಿರ್ಣಯಿಸಿಕೊಳ್ಳಿ. ನನ್ನ ಜೀವಿತಾವಧಿಯಲ್ಲಿ ನನಗೆ ಸಿಟ್ಟು ಬರದಿರಲಿ. ಅಕಸ್ಮಾತ್ ಸಿಟ್ಟು ಬಂದರೆ ಅದನ್ನು ತಕ್ಷಣವೇ ನಾನು ನಿಯಂತ್ರಿಸುವಂತಾಗಲಿ ಎಂದು ನಿರ್ಣಯಿಸಿಕೊಳ್ಳಿ. ಸಹೋದರರೇ, ಈ 6 ನಿರ್ಣಯಗಳನ್ನು ಸ್ವೀಕರಿಸುವುದರ ಮೂಲಕ ಇವುಗಳನ್ನು ನೀವು ಆಚರಣೆಗೆ ತಂದಾಗ ನೀವು ಪರಿಶುದ್ಧಿಯನ್ನು ಮತ್ತು ಆನಂದವನ್ನು ಪಡೆಯುವಿರಿ. ಧನ್ಯವಾದಗಳು.

0: ಅಂಬೇಡ್ಕರ್ ಓದು ಸರಣಿಯ ಕೇಳುಗರಿಗೆ ನಮಸ್ಕಾರ. ನಾನು ಯತೀಶಲ್ ಕೊಡಾವತ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟದಲ್ಲಿನ ಅಸ್ಪೃಶ್ಯರಲ್ಲಿರುವ ಜಾತೀಯತೆಯನ್ನು ಹೋಗಲಾಡಿಸುವುದೇ ಮತಾಂತರದ ಉದ್ದೇಶ ಎಂಬ ಅಂಬೇಡ್ಕರ್ ಅವರ ಭಾಷಣವನ್ನು ಓದುತ್ತಿದ್ದೇನೆ. ರೋಹಿದಾಸ ಶಿಕ್ಷಣ ಪ್ರಸಾರಕ ಸಮಾಜದವರು ಸಮಾಗಾರರ ಶಿಕ್ಷಕರ ಸಮ್ಮೇಳನವನ್ನು ಭಾನುವಾರ 2 ಜುಲೈ 1939 ಸಾಯಂಕಾಲ ಆರ್ಯಭಟ್ ಹೈಸ್ಕೂಲ್ ಹಾಲ್ನಲ್ಲಿ ಪಿ ದೊಂದೆಯವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಆಗ ಅತಿಥಿಯಾಗಿ ಬಂದ ಡಾಕ್ಟರ್ ಅಂಬೇಡ್ಕರ್ ಅವರು ವಿಚಾರ ಪ್ರಚುರವಾದ ಭಾಷಣವನ್ನು ಮಾಡಿದರು. ಇಂದಿನ ಸಭೆಯು ರೋಹಿದಾಸ್ ಸಮಾಜದ ವಿದ್ಯಾರ್ಥಿಗಳು ಬೇರೆ ಬೇರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ದರಿಂದ ಅವರ ಬಹುಮಾನ ವಿತರಣಾ ಸಮಾರಂಭ ಇರಬೇಕೆಂದುಕೊಂಡಿದ್ದೆ. ಆದ್ದರಿಂದಲೇ ನಾನು ಈ ಸಭೆಗೆ ಹಾಜರಾದೆ. ಆದರೆ ಇಲ್ಲಿ ಅಂತ ವಾತಾವರಣ ಕಾಣುತ್ತಿಲ್ಲ. ಹೀಗಾಗಿ ನಿಮ್ಮ ಒತ್ತಾಯಕ್ಕೆ ಮಣಿದು ಒಂದೆರಡು ಮಾತು ಹೇಳುತ್ತೇನೆ. ಮೊದಲಿಗೆ ಪ್ರಮುಖವಾಗಿ ಹೇಳುವ ವಿಷಯವೆಂದರೆ ನಾನು ಯಾವುದೇ ವಿಶಿಷ್ಟ ಜಾತಿಯ ಚಳವಳಿಯಲ್ಲಿ ಭಾಗವಹಿಸುವುದಿಲ್ಲ. ನಾನು ಸಾರ್ವಜನಿಕ ಕಾರ್ಯವನ್ನು ಆರಂಭಿಸಿದ ಬಳಿಕ ಜಾತಿ ನಿಷ್ಠ ನಿಲುವನ್ನು ಬೆಳೆಸಿಕೊಂಡಿಲ್ಲ. ನಾನು ಮಹಾರನಾಗಿ ಹುಟ್ಟಿದರೂ ಮಹಾರ ಜಾತಿ ಉಳಿಸುವ ಪ್ರಯತ್ನ ಮಾಡುವುದಿಲ್ಲ. ನಾನು ಪ್ರಕಟಿಸುವ ಜನತಾ ಪತ್ರಿಕೆಯಲ್ಲೂ ಅಂಥ ಬೋಧನೆಯನ್ನು ಎಂದೂ ನೀಡಲಿಲ್ಲ. ನಾನು ಮಹಾರನಾಗಿ ಯಾವ ಉಜ್ವಲ ಸ್ಮೃತಿಯನ್ನು ಉಳಿಸಲಿ, ಮಹಾರರು ಜಾತೀಯತೆಯನ್ನು ನಾಶ ಮಾಡಲೆಂದೇ ನಾನು ಶತಪ್ರಯತ್ನ ಮಾಡುತ್ತಿರುತ್ತೇನೆ. ನಾನು ಮತ್ತು ನನ್ನ ಅನುಯಾಯಿಗಳಾದ ಮಾದಿಗ, ಭಂಗಿ, ಸಮಾಗಾರ ಮುಂತಾದ ಜಾತಿ ವಿಭಿನ್ನ ಜಾತಿಯವರೆಲ್ಲ ಪಂಕ್ತಿ ಭೋಜನವನ್ನು ಮಾಡುತ್ತೇವೆ. ಜಾತೀಯತೆಯನ್ನು ಪಾಲಿಸಿದರೆ ತೀವ್ರವಾಗಿ ನಿಷೇಧಿಸುತ್ತೇವೆ. ಉಳಿದ ಜಾತಿಯವರು ಇದನ್ನೇ ಅನುಸರಿಸಬೇಕೆಂದು ಹೇಳುತ್ತೇನೆ. ಭಿನ್ನ ಜಾತಿಗಳ ನಡುವೆ ವಿವಾಹ ಜರುಗಲಿ ಎಂಬ ಸತತ ಪ್ರಚಾರ ಮಾಡುತ್ತೇವೆ. ಆದರೆ ಮದುವೆಯು ಬಲವಂತದಿಂದ ಮಾಡುವ ವಿಷಯವಲ್ಲವಾದ್ದರಿಂದ ಮಹಾರರ ಹುಡುಗಿಯನ್ನು ಮಾದಿಗ, ಭಂಗಿ, ಸಮಗಾರ ಹುಡುಗನನ್ನು ಗಿಡಕ್ಕೆ ಕಟ್ಟಿಹಾಕಿ ತಲೆಯ ಮೇಲೆ ಕೊಡ ನೀರು ಸುರಿದು ಅವರ ಮದುವೆ ಮಾಡಬೇಕಾಗಿಲ್ಲ. ಆದಾಗ್ಯೂ ಭಿನ್ನ ಜಾತಿಯ ವಧುವರರು ಸ್ವಸಂತೋಷದಿಂದ ಲಗ್ನ ಮಾಡಿಕೊಳ್ಳುತ್ತಿದ್ದರೆ ಅವರಿಗೆ ನಾನು ಎಲ್ಲ ಬಗೆಯ ಉತ್ತೇಜನ ನೀಡುತ್ತೇನೆ. ಅವರ ಮೇಲೆ ನಡೆಯುವ ಸಾಮಾಜಿಕ ದೌರ್ಜನ್ಯ ಕಡಿಮೆ ಮಾಡಲು ಪ್ರಯತ್ನಿಸುತ್ತೇನೆ. ಇದು ಸಾಮಾಜಿಕ ವಿಷಯಕ್ಕೆ ಸಂಬಂಧಿಸಿದ ಸಂಗತಿ. ರಾಜಕೀಯ ವಿಷಯ ಹೇಳಬೇಕೆಂದರೆ ನಾನು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದ್ದೇನೆ. ಅಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶವಿದೆ. ಆದರೂ ಆ ಪಕ್ಷದಲ್ಲಿ ಮಹಾರರ ಸಂಖ್ಯೆ ಹೆಚ್ಚಿದೆ. ಅದು ನನ್ನ ತಪ್ಪಲ್ಲ. ಮಹಾರರ ಜನಸಂಖ್ಯೆಯೇ ಹೆಚ್ಚಾಗಿರುವುದರಿಂದ ಅವರು ಅಧಿಕ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ. ನಾನು ಸಮಗಾರರಿಗೆ ನನ್ನ ಪಕ್ಷಕ್ಕೆ ಬನ್ನಿ ಎಂದು ಬಲವಂತ ಮಾಡುವುದಿಲ್ಲ. ಯಾರಿಗೆ ನನ್ನ ತತ್ವ ಒಪ್ಪಿಗೆಯೋ, ಕಾರ್ಯಕ್ರಮ ಒಪ್ಪಿಗೆಯೋ ಅವರು ತಾವಾಗಿಯೇ ಬರುತ್ತಾರೆ ಎಂದುಕೊಂಡಿದ್ದೇನೆ. ಕಾಂಗ್ರೆಸ್ ಸೇರಬೇಕೆಂದು ಸಮಗಾರರಿಗೆ ಅನಿಸಿದರೆ ಸೇರಬಹುದು. ಆದರೂ ನಾನು ಅವರಿಗೆ ಒಂದು ವಿಷಯ ಹೇಳಬಯಸುತ್ತೇನೆ. ಈಗ ಅವರಿಗಿರುವ ಬೆಲೆ ಕಾಂಗ್ರೆಸ್ ಸೇರಿದ ಬಳಿಕವೂ ಇರುತ್ತದೆಯೇ? ನಾನು ಇಂದು ಕಾಂಗ್ರೆಸ್ ಹೊರಗಿರುವುದರಿಂದ ಕಾಂಗ್ರೆಸ್ಸಿಗರು ಅವರನ್ನು ಸಮೀಪ ಕರೆದುಕೊಳ್ಳುತ್ತಿಲ್ಲ. ಕಾಂಗ್ರೆಸ್ನವರು ನನ್ನನ್ನು ದ್ವೇಷಿಸುವುದರಿಂದ ಅವರು ನಿಮ್ಮ ಮೇಲೆ ಪ್ರೇಮದ ಸುರಿಮಳೆ ಮಾಡುತ್ತಿದ್ದಾರೆ. ನನಗೆ ಕಾಂಗ್ರೆಸ್ ಸೇರುವುದೇನು ಕಠಿಣವಲ್ಲ. ನಾನು ಹಾಗೆ ಮಾಡಿದರೆ ಈ ಪಕ್ಷದೊಳಗಿನ ನಿಮ್ಮೆಲ್ಲರ ಗತಿಯೇನು?
1: ನಮ್ಮಲ್ಲಿ ಒಬ್ಬರಿಗೆ ದಿವಾನಗಿರಿ ಸಿಗಬಹುದು. ಇಂದು ಸೋನಾ ಗಾಂವಕರ್ ಅಥವಾ ತಳಕರ್ ಇವರು ಕಾಂಗ್ರೆಸ್ ಸೇರಿದರೂ ಅವರ ಸ್ಥಿತಿ ಏನಾಗಿದೆ? ಕೈ ಎತ್ತುವುದು ಬಿಟ್ಟರೆ ಬೇರೆ ಯಾವ ಬೆಲೆ ಇದೆ? ನಾನು ಮಹಾರರಿಗೆ ಅಧಿಕ ಸಂಖ್ಯೆಯಲ್ಲಿ ಮತದಾನದ ಹಕ್ಕು ನೀಡಿದ್ದೇನೆ ಎಂದು ಕೆಲ ಸಮಗಾರರು ನನ್ನ ಮೇಲೆ ಆರೋಪ ಮಾಡುತ್ತಾರೆ. ಏಕೆಂದರೆ ಮಹಾರ ವತನದಾರರಿಗೆ ಮತದಾನದ ಅಧಿಕಾರ ಸಿಕ್ಕಿದೆ. ಆದರೆ ನಾನಿದನ್ನು ಮಾಡಿದ್ದೇನೆ ಎನ್ನುವುದು ಸರ್ವಾರ್ಥ ತಪ್ಪು. ಈ ಸಂಗತಿ ಪ್ರಾಂತೀಯ ಸರ್ಕಾರದ ಮತದಂತೆ ಜರುಗಿದೆ. ಶೇಕಡ ಎಷ್ಟು ಜನರಿಗೆ ಮತದಾನದ ಹಕ್ಕು ನೀಡಬೇಕು ಎಂದು ಸರ್ಕಾರವೇ ನಿರ್ಧರಿಸಿತು. ಅದರಂತೆ ಬೇರೆ ಬೇರೆ ಪ್ರಾಂತದ ಸರ್ಕಾರ ಬೇರೆ ಬೇರೆ ಪದ್ಧತಿಯನ್ನು ಸೂಚಿಸಿತು. ಅದನ್ನು ಸರ್ಕಾರ ಜಾರಿಗೆ ತಂದಿತು. ಇದರಲ್ಲಿ ನನ್ನ ತಪ್ಪೇನಿಲ್ಲ. ಆದರೂ ಈ ವಿಷಯದಲ್ಲಿ ನಾನೊಂದು ಮಹತ್ವದ ಸಂಗತಿ ಹೇಳಬೇಕಾಗಿದೆ. ಮುಂಬೈ ಪ್ರಾಂತದಲ್ಲಿ ವರಿಷ್ಠ ಅಥವಾ ಕನಿಷ್ಠ ಎಂಬೆರಡು ಕಾಯ್ದಾ ಮಂಡಳ ಇದೆ. ವರಿಷ್ಠ ಕಾಯ್ದಾ ಮಂಡಳದ ಮುಂಬೈ ನಗರದ ಮತದಾರರ ಸಂಖ್ಯೆ 350. ಅವರಲ್ಲಿ 300 ಮತದಾರರು ಸಮಗಾರರು, 50 ಮಹಾರರು. ಅಂದರೆ ಮಹಾರರಿಗಿಂತ 6 ಪಟ್ಟು ಹೆಚ್ಚು ಸಮಗಾರರಿದ್ದಾರೆ. ಮಹಾರರ ಜನಸಂಖ್ಯೆಯು ಸಮಗಾರರಿಗಿಂತ ಎಷ್ಟೋ ಪಟ್ಟು ಅಧಿಕವಾಗಿದೆ. ಆದರೆ ಮಹಾರರ ಮೇಲಾದ ಅನ್ಯಾಯದ ಅರಿವು ನನ್ನ ಮೇಲೆ ಆರೋಪ ಹೊರಿಸುವ ಸಮಗಾರ ಮುಖಂಡರಿಗೇಕಾಗಲಿಲ್ಲ? ಸಮಗಾರರಿಗೆ ಅಧಿಕ ಮತದಾರರು ಸಿಕ್ಕಿದ್ದಕ್ಕೆ ನಮಗೆ ಖೇದವಿಲ್ಲ. ಸಮಗಾರ ಮತದಾರರು ಮನಸ್ಸು ಮಾಡಿದ್ದರೆ ತಮ್ಮ ಮತದ ಬಲದಿಂದ ಒಬ್ಬ ಪ್ರತಿನಿಧಿಯನ್ನು ಗೆಲ್ಲಿಸಿ ವರಿಷ್ಠ ಕಾಯ್ದಾ ಮಂಡಳದಲ್ಲಿ ಸೇರಿಸಬಹುದಾಗಿತ್ತು. ಇಂಥ ಸುಲಭದ ವಿಷಯವನ್ನು ಅವರು ಮಾಡಲಿಲ್ಲ. ಅಷ್ಟೇ ಅಲ್ಲ, ಒಬ್ಬ ಸಮಗಾರ ಅಭ್ಯರ್ಥಿ ಸ್ಪರ್ಧಿಸಿದ್ದ. ಸಮಗಾರ ಪುಡಾರಿಗಳು ಅವನನ್ನು ವಿರೋಧಿಸಿ ಬೇರೆ ಅಭ್ಯರ್ಥಿಗೆ ಮತ ಸಂಗ್ರಹಿಸುವ ಪ್ರಯತ್ನ ಮಾಡಿದರು. ಎರಡನೇ ಸಂಗತಿ, ಅಸ್ಪೃಶ್ಯರ ಚಳವಳಿಯಲ್ಲಿ ಮಹರರು ಪ್ರಾಮುಖ್ಯದಿಂದ ಭಾಗವಹಿಸಿ ಕಷ್ಟ ಎದುರಿಸಿದ್ದು ನಿರ್ವಿವಾದ. ಅದರಿಂದಲೇ ಅವರಿಗೆ ಸರ್ಕಾರಿ ನೌಕರಿ ಅಥವಾ ಅಧಿಕಾರದ ಹುದ್ದೆ ಹೆಚ್ಚು ಸಿಕ್ಕಿದೆ ಎಂದು ಭಾವಿಸಬೇಕಾಗಿಲ್ಲ. ಬದಲು ಚಳವಳಿಗಾರರು ಎಂಬ ಛಾಪು ಎಲ್ಲಾ ಜಾತಿಗಳ ಮೇಲೆ ಬಿತ್ತು. ನಾನು ಈ ಹಿಂದೆ ಕಾಯ್ದಾ ಮಂಡಳದಲ್ಲಿದ್ದಾಗ 1927ರಿಂದಲೂ ನಾಸಿಕ ಪೊಲೀಸ್ ಟ್ರೈನಿಂಗ್ ಕಾಲೇಜ್ನಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ನೀಡಲೆಂದು ಶತಪ್ರಯತ್ನ ಮಾಡಿದೆ. ಅದರಲ್ಲಿ ಸ್ವಲ್ಪ ಯಶಸ್ಸು ಲಭಿಸಿತು. ಆದರೆ ಅಲ್ಲಿ ಸೇರಿದ ಅಭ್ಯರ್ಥಿಗಳಲ್ಲಿ ಮಹರ ಅಭ್ಯರ್ಥಿಗಳನ್ನು ಬದಿಗೆ ಸರಿಸಿದ್ದಾರೆ. ಅವರಿಗೆ ಅಧಿಕಾರಿಗಳು ಕೇಳುವ ಪ್ರಶ್ನೆ ಏನು ಗೊತ್ತೇ? ನೀನು ಎಷ್ಟು ಬಾವಿಗಳನ್ನು ಮೈಲಿಗೆ ಮಾಡಿದ್ದೀಯೇ? ಇದೆಲ್ಲ ಚಳವಳಿಯಿಂದ ಆಗಿದ್ದರೆ ಮಹರರಿಗೆ ಹಾನಿಯೇ ಆಯಿತು. ಆದರೆ ನನಗೆ ಈ ವಿಷಯದ ಬಗೆಗೆ ಕೆಡಕೆನಿಸುವುದಿಲ್ಲ. ಮಹರರು ಸಂಪೂರ್ಣ ಅಸ್ಪೃಶ್ಯರ ಹಿತಕ್ಕಾಗಿಯೇ ಚಳವಳಿ ಮಾಡುತ್ತಾರೆ. ಆ ಚಳವಳಿಯಿಂದ ಸಾಕಷ್ಟು ಲಾಭವಾಗದಿದ್ದರೂ ಆ ಸಮಾಜ ಜಾಗೃತಗೊಳ್ಳದೇ ಇರಲಾರದು, ಮುಂದುವರಿಯದೇ ಇರಲಾರದು. ಯಾರು ಚಳುವಳಿಯಲ್ಲಿ ಮಾಡುವುದಿಲ್ಲವೋ ಅವರು ಹಿಂದೆ ಉಳಿಯುತ್ತಾರೆ. ನಾನು ಮಾದಿಗರಿಗಾಗಲಿ ಸಮಗಾರರಿಗಾಗಲಿ ನನ್ನನ್ನು ಬೆನ್ನು ಹತ್ತಿ ಎಂದು ಖಂಡಿತ ಹೇಳಲಾರೆ. ಯಾರಿಗೆ ಬರುವ ಇಚ್ಛೆ ಇದೆಯೋ ಅವರು ಬರಬಹುದು. ನನ್ನ ಸಂಗಡ ಯಾರೇ ಇರಲಿ ಅಥವಾ ತೊರೆದು ಹೋಗಲಿ, ನನಗೆ ಅದರ ಬಗ್ಗೆ ಸಂತೋಷವಾಗಲಿ ಖೇದವಾಗಲಿ ಅನ್ನಿಸುವುದಿಲ್ಲ. ನನಗೆ ನನ್ನ ತತ್ವ ಮತ್ತು ಕಾರ್ಯಕ್ರಮದ ಬಗೆಗೆ ಸಂಪೂರ್ಣ ನಂಬಿಕೆ ಇದೆ. ಯಾರು ನನ್ನನ್ನು ತೊರೆದು ಹೋದರೋ ಅವರೂ ಸಹ ನನ್ನ ಕಾರ್ಯಕ್ರಮದ ಬೆನ್ನು ಹತ್ತಿ ಬರುತ್ತಾರೆ ಎಂದು ಭರವಸೆ ನನಗಿದೆ. ಶಿವತರಕರನಂತಹ ಮಾಸ್ತರರು ಸಹ ಬರುತ್ತಾರೆ. ಅವರು ನನ್ನನ್ನು ತೊರೆದು ಹೋದ ಬಗ್ಗೆ ನನಗೆ ಅವರ ಬಗೆಗೆ ರೋಷವಿಲ್ಲ ಅಥವಾ ಅನ್ಯರ ಎದುರಿಗೆ ಅವರನ್ನು ಅಳೆಯುವುದು ಇಲ್ಲ. ಅವರು ನನ್ನನ್ನು ಬೈಯುವುದು ನನಗೆ ಗೊತ್ತಿದೆ. ಆದರೆ ಶಿವತರಕರ ಮಾಸ್ತರರು ನನ್ನ ಜೊತೆ 12 ವರ್ಷ ಕೆಲಸ ಮಾಡಿದರು ಎಂದು ಹೇಳುತ್ತೇನೆ. ಇಷ್ಟು ದೀರ್ಘಕಾಲ ಅವರಿಗೆ ಕಾಣದಿರುವ ದೋಷ 13ನೇ ವರ್ಷಕ್ಕೆ ಹೇಗೆ ಕಾಣಿಸಿತು? 12 ವರ್ಷ ಸ್ವೀಕರಿಸಿದ ನನ್ನ ದೋಷವು ಅವರಿಗದು ದೋಷವಾಗಿದ್ದರೂ ಅನಿಸಿರ್ಲಿಕ್ಕಿಲ್ಲ, ಅಥವಾ ಅನಿಸಿದ್ದೇ ಆಗಿದ್ದರೆ ಅದು ಅಕ್ಷಮವಾಗಿರಬಹುದು. ಹೀಗಾಗಿ ನನ್ನದು ನೇರ ಮಾರ್ಗ, ಎಲ್ಲರಿಗೂ ಮುಕ್ತವಾಗಿದೆ. ನಾನು ಮತಾಂತರವನ್ನು ಒಪ್ಪಿದೆ. ಅಲ್ಲಿ ನಮ್ಮಲ್ಲಿಯ ಹೊಲೆ, ಮಾದಿಗ, ಸಮಗಾರ ಮುಂತಾದ ಜಾತಿ ವೇಷ ಭೇದ ನಾಶವಾಗಲೆನ್ನುವುದೇ ನನ್ನ ಉದ್ದೇಶವಾಗಿದೆ. ನಾವು ಧರ್ಮ ಬದಲಾಯಿಸಿದರೆ ಕೊನೆ ಪಕ್ಷ ಹೊಲೆ, ಮಾದಿಗ, ಸಮಗಾರ ಎಂಬ ಹೆಸರಾದರೂ ನಮ್ಮನ್ನು ಅಂಟಿಕೊಳ್ಳಲಿಕ್ಕಿಲ್ಲ. ನಾವೆಲ್ಲ ಒಂದಾಗಿ ಉನ್ನತಿಯ ಹಾದಿ ಹಿಡಿಯೋಣ. ಕೊನೆಯ ನಾನೊಂದು ಮಹತ್ವದ ಸೂಚನೆ ನಿಮಗೆ ನೀಡಲು ಬಯಸುತ್ತೇನೆ. ಕಾಂಗ್ರೆಸ್ ಹಿಂದೂಗಳದ್ದು, ಅದರ ಅಗ್ರಗಣ್ಯರಾದ ಗಾಂಧಿ ನಿಮ್ಮನ್ನು ವಂಚಿಸುತ್ತಿದ್ದಾರೆ. ಹರಿಜನ ಸೇವಕ ಸಂಘ ಇದು ನಿಮ್ಮನ್ನು ಗುಲಾಮರನ್ನಾಗಿ ಮಾಡುವ ಹುನ್ನಾರ. ನೀವು ಅದರಿಂದ ಜಾಗರೂಕರಾಗಿರಿ ಮತ್ತು ಕಣ್ಣ ತೆರೆದು ವರ್ತಿಸಿ. ಇಷ್ಟು ಮಾತನಾಡಿ ನಾನು ವಿರಮಿಸುತ್ತೇನೆ. ಧನ್ಯವಾದಗಳು.

0: ನಮಸ್ಕಾರ ಸ್ನೇಹಿತರೆ, ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಎಲ್ಲ ಅನಿಷ್ಟಗಳನ್ನು ಬೌದ್ಧ ಧರ್ಮ ನಾಶಪಡಿಸುತ್ತದೆ. ಅಧ್ಯಕ್ಷರೇ, ಸಹೋದರರೇ ಹಾಗೂ ಸಹೋದರಿಯರೇ, ಇಂದು ವೈಶಾಖ ಪೂರ್ಣಿಮೆ. ಬುದ್ಧನ 2,500 ವರ್ಷ ಪರಿನಿರ್ವಾಣ ದಿವಸದ ಸಲುವಾಗಿ ನಾನು ರಂಗೂನಿಗೆ ಹೋಗಬೇಕಿತ್ತು, ಆದರೆ ಮುಂಬಯ ಈ ಸಭೆಯಲ್ಲಿ ಹಾಜರಿರುವೆ. ಕಳೆದ 5 ವರ್ಷಗಳಿಂದ ನಾನು ಬೌದ್ಧ ಧರ್ಮದ ಬಗ್ಗೆ ಪುಸ್ತಕ ಬರೆಯಲು ಮಗ್ನನಾಗಿದ್ದೆ. ಆ ಪುಸ್ತಕ ನನ್ನ ಧರ್ಮ ದೀಕ್ಷೆಯ ವೈಶಾಖ ತಿಂಗಳ ಪೂರ್ವದಲ್ಲಿ ಪ್ರಕಟವಾಗಬೇಕೆಂದು ನಾನು ಮುಂಬೈಗೆ ಬಂದೆ. ನನ್ನ ಆರೋಗ್ಯವು ಸರಿಯಾಗಿರದಿದ್ದರಿಂದ ನಾನು ಆ ಪುಸ್ತಕ ಬರೆಯಲು ತಡವಾಯಿತು. ಪುಸ್ತಕವು ಇಂಗ್ಲಿಷ್ ಭಾಷೆಯಲ್ಲಿದ್ದು 700 ಪುಟಗಳಷ್ಟು ಇರುತ್ತದೆ. ಇಂಗ್ಲಿಷ್ ತಮಗೆಲ್ಲರಿಗೂ ತಿಳಿಯುವುದು ಕಠಿಣವಾಗಬಹುದೆಂದು ಆ ಪುಸ್ತಕವನ್ನು ನಾನು ಮರಾಠಿಯಲ್ಲಿ ಬೇಗನೆ ಭಾಷಾಂತರಗೊಳಿಸುವೆ. ಆದ್ದರಿಂದಲೇ ರಂಗೂನಕ್ಕೆ ಹೋಗಲು ನನಗೆ ಸಾಧ್ಯವಾಗಲಿಲ್ಲ. ಇಂದು ನನ್ನ ಮುಂದಿರುವ ಜನಸಮುದಾಯವನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ನಾನು ಚಿಕ್ಕವನಿದ್ದಾಗ ನನಗೆ ರಾಮಾಯಣ ಮಹಾಭಾರತ ದಿನಾಲೂ ಓದಲು ಹೇಳಲಾಗುತ್ತಿತ್ತು. ಆದರೆ ಈ ಒತ್ತಾಯ ಏಕೆ ಎಂದು ತಂದೆಯನ್ನು ಕೇಳಲು ನನಗೆ ಧೈರ್ಯವಿರಲಿಲ್ಲ. ಒಂದು ದಿನ ಕೇಳಿದಾಗ ನನ್ನ ತಂದೆ ಹೇಳಿದರು, ರಾಮಾಯಣ ಮಹಾಭಾರತದಲ್ಲಿಯ ಮಹಾಪುರುಷರ ಇತಿಹಾಸ ಓದುವುದರಿಂದ ಅವರ ಚರಿತ್ರೆ ನಮ್ಮ ಮೇಲೆ ಪರಿಣಾಮ ಬೀರಬಹುದು. ಅವರ ಈ ಉತ್ತರದಿಂದ ನನಗೆ ಸಮಾಧಾನವಾಗಲಿಲ್ಲ. ಮಹಾಭಾರತದಲ್ಲಿಯ ದ್ರೋಣಾಚಾರ್ಯರು ಅತ್ಯಂತ ಪರಾಕ್ರಮಿಯಾದ ರಾಜಗುರುಗಳಾಗಿದ್ದಾರೆ. ಕೌರವರಿಗೆ ಹಾಗೂ ಪಾಂಡವರಿಗೆ ಶಸ್ತ್ರವಿದ್ಯೆ ಕಲಿಸಿದರು, ಆದರೆ ಮಹಾಯುದ್ಧದಲ್ಲಿ ಅವರು ನ್ಯಾಯದ ಮಾರ್ಗ ಹಿಡಿಯಲಿಲ್ಲ. ಕೌರವರೊಂದಿಗೆ ಕೂಡಿ ಯುದ್ಧ ಮಾಡಿದರು. ಅದಕ್ಕೆ ಕಾರಣ ಅವರು ಕೌರವರಲ್ಲಿ ನೌಕರಿ ಮಾಡುತ್ತಿದ್ದರು. ಕರ್ಣನನ್ನು ಕೀಳು ಕುಲದವನೆಂದು ತಿಳಿದುಕೊಳ್ಳಲಾಗಿತ್ತು. ನಿಜವಾಗಿಯೂ ಅವನು ವೀರ ಹಾಗೂ ನೀತಿವಂತ ಮಹಾಪುರುಷನಾಗಿದ್ದ. ರಾಮಾಯಣದಲ್ಲಿ ನಾವು ರಾಮನನ್ನು ಏಕಪತ್ನಿ ವೃತಸ್ಥ ಜಾಣ ಎಂದು ಸಂಬೋಧಿಸುತ್ತೇವೆ. ಆದರೆ ವಾಲಿಯ ಹತ್ಯೆ ತಪ್ಪು ಹಾಗೂ ಲಂಕಾ ಯುದ್ಧದ ಮೊದಲು ಅಶೋಕವನಕ್ಕೆ ಹೋಗಿ ರಾಮ ಸೀತೆಯ ವಿಚಾರ ಮಾಡಬೇಕಾಗಿತ್ತು. ಹನುಮಂತ ಹೇಳಿದರೂ ರಾಮನು ಸೀತೆಯ ವಿಚಾರ ಮಾಡುವುದಿಲ್ಲ. ಕಾರಣ, ರಾವಣನನ್ನು ಯುದ್ಧದಲ್ಲಿ ಸೋಲಿಸಲು ಸಹಾಯ ಮಾಡಿದ ವಿಭೀಷಣನನ್ನು ರಾಜನನ್ನಾಗಿ ಮಾಡುವುದರಲ್ಲಿಯೇ ಅವನಿಗೆ ತೃಪ್ತಿಯಾಗಿತ್ತು. ಇಂತಹ ಪುರಾಣ ಪುರುಷರಿಂದ ನಮಗೆ ಲಾಭವೇನು? ಏಕಪತ್ನಿ ವೃತಸ್ಥ ಎಂದು ಹೇಳುವುದರಲ್ಲಿ ಅರ್ಥವಿಲ್ಲ. ಬೌದ್ಧ ಧರ್ಮದ ಬಗ್ಗೆ ನನಗೆ ಬಹಳ ಕಾಲದಿಂದಲೂ ಆಸಕ್ತಿ ಇದೆ. ಈಗ ಭಾರತದಲ್ಲಿ 1955 ಜನಗಣತಿ ಪ್ರಕಾರ ಬುದ್ಧ ಧರ್ಮೀಯರು ನಮಗೆ ದೊರಕಲಿಕ್ಕಿಲ್ಲ. ಆದರೆ ಈ ಹಿಂದೆ ಬೌದ್ಧ ಧರ್ಮ ಸಂಪೂರ್ಣ ಭಾರತ ಆವರಿಸಿತ್ತು ಎನ್ನುವುದನ್ನು ಯಾರೂ ಅಲ್ಲಗಳೆಯಲಾರರು. ಸಾವರ್ಕರರು ಬೌದ್ಧ ಧರ್ಮ ಸರಿಯಾಗಿ ಅಭ್ಯಾಸ ಮಾಡಿಲ್ಲ. ಕೇಸರಿ ಪತ್ರಿಕೆಯಲ್ಲಿ ಬಂದ ಅವರ ಲೇಖನ ಸ್ಪಷ್ಟವಿಲ್ಲ. ಅವರಿಗೆ ಬೌದ್ಧ ಧರ್ಮದ ಬಗ್ಗೆ ಚರ್ಚಿಸುವುದು ಇದ್ದಲ್ಲಿ ಅವರಾಗಲಿ ಇನ್ನಾರೇ ಆಗಲಿ ಬಂದು ನನ್ನ ಜೊತೆ ಬೌದ್ಧ ಧರ್ಮದ ಬಗ್ಗೆ ಚರ್ಚಿಸಲಿ, ನಾನು ಅವರಿಗೆ ಸರಿಯಾಗಿ ಉತ್ತರಿಸುವೆ. ಆ ಧೈರ್ಯ ನನಗಿದೆ. ಭಗವಾನ್ ಬುದ್ಧನ ಅಸಂಖ್ಯ ಭಿಕ್ಕು ಸಂಘಗಳಲ್ಲಿ ಬ್ರಾಹ್ಮಣರ ಸಂಖ್ಯೆ 75% ಇತ್ತು. ಇದು ಸಾವರ್ಕರರಿಗೆ ಗೊತ್ತಿಲ್ಲ. ಆದರೆ ನಾನು ಸಾವರ್ಕರರಿಗೆ ಕೇಳುತ್ತೇನೆ, ಪೇಶ್ವೆಯವರು ಯಾರು? ಅವರು ಬಿಕ್ಕುಗಳಾಗಿದ್ದಾರೆಯೇ? ಹಾಗಾದರೆ ಬ್ರಿಟಿಷರು ಅವರಿಂದ ರಾಜ್ಯ ಹೇಗೆ ಕಸಿದುಕೊಂಡರು? ಇದಕ್ಕೆ ಸಾವರ್ಕರ್ ಬಳಿ ಉತ್ತರವಿಲ್ಲ. ಕೆಲವರು ಸಾವರ್ಕರರು ವಿಷಕಾರಿದರು ಎಂದು ಹೇಳುತ್ತಾರೆ. ಆದರೆ ನಾನು ಹೇಳುವುದು ಏನೆಂದರೆ, ಸಾವರ್ಕರರು ತಮ್ಮ ಹೊಟ್ಟೆಯಲ್ಲಿಯ ನರಕ ಹೊರಹಾಕಿದರು. ಯಾರು ಎಷ್ಟೇ ಟೀಕೆ ಮಾಡಿದರೂ ನಾನು ಮಾತ್ರ ನಿಶ್ಚಿತವಾಗಿ ಬೌದ್ಧ ಧರ್ಮ ಸ್ವೀಕರಿಸುವೆ. ನೀವು ನಿಮ್ಮ ಬಗ್ಗೆ ನಿರ್ಣಯಿಸಿ. ಇಲ್ಲಿಯವರೆಗೆ ಹಿಂಸೆಯ ಮಾರ್ಗದಿಂದ ಬೌದ್ಧ ಧರ್ಮದ ಪ್ರಸಾರವನ್ನು ತಡೆಯಲಾಯಿತು. ಆದರೆ ಇನ್ನು ಮುಂದೆ ಬರುವ ಬೌದ್ಧ ಧರ್ಮದ ಅಲೆ ಎಲ್ಲವನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಇನ್ನು ಆ ಧರ್ಮದ ಪ್ರಸಾರ ಯಾರೂ ತಡೆಯಲಾರರು. ನಾನು ಬರೆದ ಬುದ್ಧ ಚರಿತೆಯಲ್ಲಿ ಬುದ್ಧನ ಸ್ಥಾನದ ಬಗ್ಗೆ ಸವಿಸ್ತಾರವಾಗಿ ಬರೆದಿರುವೆ. ಕ್ರಿಶ್ಚಿಯನ್ ಧರ್ಮದ ಸಂಸ್ಥಾಪಕ ಯೇಸು ತಾನು ದೇವರ ಮಗನೆಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ನಾನು ದೇವರ ಸಂದೇಶ ಹೇಳುತ್ತೇನೆಂದು ಯೇಸು ಹೇಳುತ್ತಾರೆ. ಸ್ವರ್ಗದಲ್ಲಿ ನಾನು ನಿಮ್ಮ ಬಗ್ಗೆ ದೇವರಿಗೆ ಹೇಳುತ್ತೇನೆ ಎಂದು ಹೇಳುತ್ತಾರೆ. ಮುಸಲ್ಮಾನ ಧರ್ಮದಲ್ಲಿ ಮಹಮ್ಮದ್ ಪೈಗಂಬರರು ತಾನು ದೇವರ ದೂತ ಎಂದು ಹೇಳುತ್ತಾರೆ. ಆದರೆ ಬುದ್ಧ, ನಾನು ಹೇಳುತ್ತೇನೆಂದು ನೀವು ನಂಬದೆ ನಿಮ್ಮ ವಿಚಾರಕ್ಕೆ ಸಮ್ಮತಿಸಿದರೆ ಮಾತ್ರ ನಂಬಿ ಅಂತ ಹೇಳುತ್ತಾನೆ. ಬುದ್ಧ ತನ್ನ ಸ್ವಪ್ರಯತ್ನದಿಂದ, ಸ್ವಕಷ್ಟದಿಂದ ಮತ್ತು ಸ್ವಂತ ಅಧ್ಯಯನದಿಂದ ಸಾಧಿಸಿದ ಧರ್ಮವೇ ಬೌದ್ಧ ಧರ್ಮವಾಗಿದೆ. ಮಾರ್ಕ್ಸ್ವಾದಿಗಳು ಕೂಡ ಬುದ್ಧ ಧರ್ಮದಲ್ಲಿಯ ಅಂಶಗಳನ್ನು ಅಂಗೀಕರಿಸಬೇಕಾಗುತ್ತದೆ. ದುಃಖ ಪೀಡಿತರ ದುಃಖ ನಿವಾರಣೆಗಾಗಿ ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮವಾಗಿದೆ. ನಾನು ಅಕ್ಟೋಬರ್ ತಿಂಗಳಿನಲ್ಲಿ ಮುಂಬೈಯಲ್ಲಿ ಧರ್ಮಾಂತರ ಮಾಡುವೆ. ಅದರ ಬಗ್ಗೆ ನಾನು ಒಂದು ಪುಸ್ತಕ ಪ್ರಸಿದ್ಧ ಮಾಡುವೆ. ಭಗವಾನ ಬುದ್ಧನ ಧರ್ಮದಲ್ಲಿ ನಾನು ಲೀನವಾಗಿರುವೆ. ಧರ್ಮಾಂತರದ ಪೂರ್ವದಲ್ಲಿ ಧರ್ಮ ದೀಕ್ಷೆಯ ಬಗ್ಗೆ ಒಂದು ಪುಸ್ತಕ ಬರೆಯುವೆ. ಪ್ರತಿಯೊಬ್ಬರೂ ಆ ಪುಸ್ತಕ ಖರೀದಿಸಬೇಕು ಹಾಗೂ ಅದರಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಹಾಗೆಂದರೆ ಮಾತ್ರ ಅವರಿಗೆ ಪ್ರವೇಶ ಕೊಡಲಾಗುವುದು. ಬುದ್ಧ ಧರ್ಮದಲ್ಲಿ ಪ್ರವೇಶಕ್ಕಾಗಿ ಪ್ರತಿಯೊಬ್ಬರೂ ಶುಭ್ರ ವಸ್ತ್ರ ಧರಿಸಬೇಕಾಗುತ್ತದೆ. ಧರ್ಮ ನಷ್ಟ ಏಕೆ ಆಗುತ್ತದೆ ಎಂಬುದರ ಬಗ್ಗೆ ಮಿಲಿಂದ ಪನ್ನ ಗ್ರಂಥದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಮೂರು ಪ್ರಮುಖ ಕಾರಣಗಳಿಂದ ಧರ್ಮ ಲೋಪವಾಗುತ್ತದೆ. ಮೊದಲನೆಯದ್ದು, ಧರ್ಮತತ್ವ ಅಬಾಧಿತವಿರದಿದ್ದರೆ ಅಥವಾ ಧರ್ಮತತ್ವಗಳನ್ನು ಬಂಧನಗೊಳಿಸಿದರೆ ಧರ್ಮ ಲೋಪವಾಗುತ್ತದೆ. ಎರಡನೇ ಕಾರಣ, ಧರ್ಮದಲ್ಲಿಯ ಅಸಂಗತವಾದ, ಅಂದರೆ ಯಾವ ಧರ್ಮದ ಅನುಯಾಯಿಗಳ ವಾದದಲ್ಲಿ ಶಕ್ತಿ ಇರುತ್ತದೆಯೋ ಆ ಅನುಯಾಯಿಗಳ ಧರ್ಮ ಶ್ರೇಷ್ಠ ಧರ್ಮವಾಗುತ್ತದೆ. ಮೂರನೆಯ ಕಾರಣ, ಧರ್ಮತತ್ವ, ಅಂದರೆ ಧರ್ಮತತ್ವಗಳು ಸರ್ವ ಸಾಮಾನ್ಯನಿಗೆ ತಿಳಿಯುವಂತಿರಬೇಕು. ಅಫ್ಘಾನಿಸ್ತಾನ ಒಂದು ಕಾಲಕ್ಕೆ ಬುದ್ಧ ಧರ್ಮದ ನಾಡಾಗಿತ್ತು. ಅಲ್ಲಿಯ ಭಗವಾನ್ ಬುದ್ಧನ ಪ್ರತಿಮೆಯು ಜಗತ್ತಿನಲ್ಲಿಯೇ ಭವ್ಯ ಹಾಗೂ ಎತ್ತರದ ಮೂರ್ತಿಯಾಗಿದೆ. ಆದರೆ ಮುಸಲ್ಮಾನರು 700 ಬುದ್ಧ ಬಿಕ್ಕುಗಳ ತಲೆ ಕಡಿದು ರಸ್ತೆಯ ಮೇಲೆ ಚೆಲ್ಲಾಡಿದ್ದರಿಂದ ಬುದ್ಧ ಬಿಕ್ಕುಗಳು ಅಫ್ಘಾನಿಸ್ತಾನ ಬಿಟ್ಟು ಓಡಿ ಹೋದರು. ಇಂದು ಬುದ್ಧ ಧರ್ಮದ ಅಲೆಯಲ್ಲಿ ಎಲ್ಲವನ್ನು ಕೊಚ್ಚಿಕೊಂಡು ಹೋಗುವ ಶಕ್ತಿ ಇದೆ. ಧರ್ಮಸ್ಥಾಪನೆಗೆ ದೇವಸ್ಥಾನಗಳ ಅವಶ್ಯಕತೆ ಇದೆ. ಅದಕ್ಕಾಗಿ ನಾನು ಒಂದು ದೇವಸ್ಥಾನ ಕಟ್ಟಿಸಲು ಇಚ್ಛಿಸುತ್ತೇನೆ. ಆದರೆ ಆ ದೇವಸ್ಥಾನಕ್ಕಾಗಿ ಯಾರೇ ಧನಿಕರ ಹತ್ತಿರ ಕೈಚಾಚಿ ಹಣ ಕೇಳಲಾರೆ. ನೀವು ಕೂಡಿಸಿ ಕೊಟ್ಟರೆ ಮಾತ್ರ ಆ ದೇವಸ್ಥಾನ ಕಟ್ಟಿಸುತ್ತೇನೆ. ಅಂದರೆ ನಮ್ಮ ಸ್ವಪ್ರಯತ್ನದಿಂದಲೇ ಆ ದೇವಸ್ಥಾನವನ್ನು ಕಟ್ಟೋಣ. 23/4/55 ಮುಂಬೈಯಲ್ಲಿನ ಭಾಷಣ ಪ್ರಬುದ್ಧ ಭಾರತದಲ್ಲಿ ಪ್ರಕಟಗೊಂಡಿದೆ. 1956 June 2. ನಮಸ್ಕಾರ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
3: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರಾ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
4: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ. ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
3: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
4: ಹೌದು ಮೀನಾ, ತಡ ಮಾಡ್ಬೇಡ. ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, ಬಿಹೆಚ್ ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
3: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಬಜ್ಜಿ, ಬೋಂಡಾ, ಗೋಲಿ ಬಜ್ಜಿ, ಮಿರ್ಚಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸ್ಪೆಷಲ್ ಟೇಸ್ಟ್ ಕೊಡುವಂತಹ ತಿನಿಸುಗಳಾಗಿವೆ. ಅದರಲ್ಲೂ ಸಂಜೆ ಟೈಮಲ್ಲಿ ಈ ರೀತಿಯ ಒಂದು ತಿಂಡಿಗಳಿದ್ದರೆ ಕಾಫಿ ಟೀ ಜೊತೆಗೆ ಆ ದಿನವನ್ನು, ಆ ಕ್ಷಣವನ್ನು, ಆ ಸಮಯವನ್ನು ಖುಷಿಯಾಗಿಡಲಿಕ್ಕೆ ಮತ್ತಷ್ಟು ಕಾರಣವಾಗ್ತವೆ ಈ ತಿಂಡಿಗಳು. ಫಾರ್ ಎಕ್ಸಾಂಪಲ್, ಈಗ ಸ್ನೇಹಿತರೆ, ಒಂದೊಂದು ರೆಸಿಪಿಗಳು ಒಂದೊಂದು ಕಡೆ ಫೇಮಸ್ ಅಂತ ನಾನು ಆಗಲೇ ತಿಳಿಸಿದೆ. ಈ ಗೋಲಿ ಬಜ್ಜಿ ಅಥವಾ ಮಂಗಳೂರು ಬಜ್ಜಿ ಆ ಕಡೆ ಫೇಮಸ್ ಆದರೆ, ಮಿರ್ಚಿ ಗಿರ್ಮಿಟ್ಟೆಲ್ಲ ಈ ಉತ್ತರ ಕನ್ನಡದ ಕಡೆ ಫೇಮಸ್ಸು. ಆದರೆ ಈಗ ಬೇರೆ ಬೇರೆ ಕಡೆ ಫೇಮಸ್ ಆಗಿರುವಂಥ ರೆಸಿಪಿಗಳು ಎಲ್ಲ ಕಡೆ ಕೂಡ ಸಿಗುವಂತಹ ವ್ಯವಸ್ಥೆ ಆಗಿದೆ. ಹೋಟೆಲ್ಗಳಲ್ಲಿ, ರಸ್ತೆ ಬದಿಯ ಸಣ್ಣ ಪುಟ್ಟ ಹೋಟೆಲ್ ಕ್ಯಾಂಟೀನ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಮಂಗಳೂರಲ್ಲಿ, ಕುಂದಾಪುರದಲ್ಲಿ, ಧಾರವಾಡದಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಸಿಗುವಂತಹ ರೆಸಿಪಿಗಳು ಕೂಡ ಫೇಮಸ್ ಆಗಿದ್ದಾವೆ. ಅಂತಹ ರೆಸಿಪಿಗಳಲ್ಲಿ ಮಂಗಳೂರು ಬನ್ಸ್ ಕೂಡ ಒಂದು ಸ್ನೇಹಿತರೆ. ಮಂಗಳೂರು ಬನ್ಸ್ ಜೊತೆ ಕಾಯಿ ಚಟ್ನಿ ಇದ್ರೆ ಸ್ನೇಹಿತರೆ ಬಾಯಲ್ಲಿ ನೀರು ಬರುತ್ತೆ. ಆ ರೆಸಿಪಿಯನ್ನು ನೆನ್ಪು ಮಾಡಿಕೊಂಡ್ರೆ ಬಾಳೆಹಣ್ಣಿನ ಸಿಹಿ ರುಚಿ, ತುಪ್ಪದ ವಾಸನೆ ಜೊತೆಗೆ ಆ ಕಾಯಿ ಚಟ್ನಿಯ ಪರಿಮಳ ಮನಸ್ಸಿಗೆ ಖುಷಿ ಕೊಡುತ್ತೆ ಈ ತಿಂಡಿ. ಅದರಲ್ಲೂ ದಕ್ಷಿಣ ಕರ್ನಾಟಕದ ಪ್ರಸಿದ್ಧ ಟಿಫನ್ ಅಂತಲೇ ಹೇಳ್ಬೋದು ಈ ಮಂಗಳೂರು ಬನ್ಸನ್ನು. ಪ್ರತಿಯೊಬ್ಬರ ಹೃದಯವನ್ನು ಗೆದ್ದಿದೆ ಈ ಮಂಗಳೂರು ಬನ್ಸ್. ನಾನಾಗಲೇ ಹೇಳ್ದಾಗೆ ಮಂಗಳೂರು ಬನ್ಸು ಮಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗ ಮಂಗಳೂರು ಬನ್ಸ್ ಟಿಫಿನ್ ಆಗಿ ಸಂಜೆ ಸ್ನ್ಯಾಕ್ಸಿಗೂ ಕೂಡ ಸಿದ್ಧವಾಗಿ ಸಿಗ್ತಾ ಇದೆ. ನಾನಾಗಲೇ ಹೇಳ್ದಾಗೆ ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಬೀದಿ ಬದಿಯ ಸಣ್ಣ ಪುಟ್ಟ ತಿಂಡಿಯ ಅಂಗಡಿಗಳಲ್ಲಿರ್ಬೋದು ಇದು ಸಿಕ್ಕೇ ಸಿಗತ್ತೆ. ಬೆಳಗ್ಗೆ ಟೀ ಜೊತೆ ಓಕೆ, ಟಿಫನಿಗೂ ಓಕೆ, ಜೊತೆಗೆ ಸಂಜೆ ಸ್ನ್ಯಾಕ್ಸಿಗೂ ಓಕೆ ಈ ಮಂಗಳೂರು ಬನ್ಸ್. ಕಾಯಿ ಚಟ್ನಿ ಜೊತೆ ತಿಂತ ಇದ್ರೆ ಹ್ಯಾಪಿನೋ ಹ್ಯಾಪಿ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಮಂಗಳೂರು ಬನ್ಸನ್ನು. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಮಂಗಳೂರು ಬನ್ಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ಮಂಗಳೂರು ಬನ್ಸನ್ನು ಮಾಡ್ಕೊಳ್ಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಟ್ ಮಾಡ್ಕೊಳ್ಳಿ. ಮಂಗಳೂರು ಬನ್ಸ್ ಮಾಡ್ಕೊಳ್ಲಿಕ್ಕೆ ಬಾಳೆಹಣ್ಣು ಬೇಕು, ಮೈದಾ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು, ಬೇಕಿಂಗ್ ಸೋಡಾ, ಹಾಗೆ ಫ್ರೈ ಮಾಡಲಿಕ್ಕೆ ಎಣ್ಣೆ ಬೇಕು. ಜೊತೆಗೆ ತೆಂಗಿನಕಾಯಿ ಚಟ್ನಿಗೆ ತೆಂಗು, ಹಸೆಮೆಣಸು, ಶುಂಠಿ, ಉಪ್ಪು, ಸಾಸಿವೆ, ಕರಿಬೇವು ಒಗ್ಗರಣೆಗೆ ಬೇಕಾಗತ್ತೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಮಂಗಳೂರು ಬನ್ಸನ್ನು ಮಾಡ್ಕೊಳ್ಲಿಕ್ಕೆ ಮತ್ತು ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಲಿಕ್ಕೆ. ಸೊ ಸಾಮಗ್ರಿಗಳೇನೋ ಇವೆಲ್ಲ ಇದ್ದಾವೆ ಮನೆಯಲ್ಲಿ, ಮಾಡ್ಕೊಳ್ಳುವ ವಿಧಾನ ಇಂಪಾರ್ಟೆಂಟ್ ಅಲ್ವಾ, ಯಾವ ರೀತಿ ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅನ್ನೋದು. ಸೊ ಹಾಗಾದರೆ ಈ ಮಂಗಳೂರು ಬನ್ಸ್ ಮತ್ತು ತೆಂಗಿನಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ನಾನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಂಗಳೂರು ಬನ್ಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ರುಚಿಗೂ ಸೈ, ಜೊತೆಗೆ ಮಾಡೋಕ್ಕೂ ಕೂಡ ಸುಲಭ. ಹೆಸರಲ್ಲೇ ಮಂಗಳೂರಿದೆ ಅಂತ ಕೇವಲ ಮಂಗಳೂರಿಗೆ ಮಾತ್ರ ಫೇಮಸ್ ಅಲ್ಲ, ಇತ್ತೀಚೆಗಂತೂ ಎಲ್ಲ ಭಾಗಗಳಲ್ಲೂ ಕೂಡ ಇದು ಸಿಗ್ತಾ ಇದೆ. ಸೊ ತಡ ಮಾಡೋದು ಬೇಡ. ಈ ಮಂಗಳೂರು ಬನ್ಸ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ಆಗಲೇ ತಿಳಿಸ್ದೆ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಈ ಮಂಗಳೂರು ಬನ್ಸ್ ಮಾಡ್ಕೊಳ್ಲಿಕ್ಕೆ ಬಾಳೆಹಣ್ಣು, ಮೈದಾ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು, ಬೇಕಿಂಗ್ ಸೋಡಾ, ಫ್ರೈ ಮಾಡ್ಕೊಳ್ಲಿಕ್ಕೆ ಎಣ್ಣೆ ಬೇಕು. ಸೊ ಇನ್ನು ಮಾಡುವಂಥ ವಿಧಾನಕ್ಕೆ ಬಂದರೆ, ಮೊದಲನೇ ಸ್ಟೆಪ್ಪಲ್ಲಿ ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಮ್ಯಾಶ್ ಮಾಡ್ಕೊಂಡಂತಹ ಬಾಳೆಹಣ್ಣಿಗೆ ಸಕ್ಕರೆ, ಮೊಸರು, ಉಪ್ಪು ಸೇರಿಸಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಕಲಸ್ಕೊಂಡಂತಹ ಆ ಮಿಶ್ರಣಕ್ಕೆ ಒಂದು ಸ್ಪೂನ್ ಜೀರಿಗೆ, ಮೈದಾ, ಹಾಗೆ ಒಂದು ಅರ್ಧ ಚಿಟಿಕೆ ಬೇಕಿಂಗ್ ಸೋಡಾವನ್ನು ಬೆರೆಸ್ಕೊಂಡು ಸ್ಮೂತಾಗಿ ಕಲಸ್ಕೊಳ್ಬೇಕು. ಸ್ನೇಹಿತರೆ, ಚಪಾತಿ ಹಿಟ್ಟನ್ನು ಕಲಸ್ಕೊಳ್ತೀವಲ್ವ, ಆ ರೀತಿಯಲ್ಲಿ ಕಲಸ್ಕೊಳ್ಬೇಕು. ಕಲಸ್ಕೊಂಡಾದ್ಮೇಲೆ ಒಂದು 5-6 ತಾಸು ಇದನ್ನು ಮುಚ್ಚಿಡಬೇಕು. 5-6 ತಾಸು ಚೆನ್ನಾಗಿ ಹಿಟ್ಟು ನೆಂದ ಮೇಲೆ ಸಣ್ಣ ಉಂಡೆ ಮಾಡಿ ಪೂರಿ ಆಕಾರದಂತೆ ಲಟ್ಟಿಸ್ಬೇಕು. ಪೂರಿ ಆಕಾರದಲ್ಲಿ ಲಟ್ಟಿಸಾದ್ಮೇಲೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಸ್ನೇಹಿತರೆ, ಗೋಲ್ಡನ್ ಬಣ್ಣ ಬರುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾನಾಗಲೇ ಹೇಳ್ದಾಗೆ ತುಂಬಾ ಸುಲಭ. ಸ್ನೇಹಿತರೆ, ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡುವಂತಹ ರೆಸಿಪಿ ಇದಾಗಿದೆ. ಹೇಗೂ ಬಾಳೆಹಣ್ಣು ಇದ್ದೇ ಇರುತ್ತೆ. ವರ್ಷ ಪೂರ್ತಿ ಸಿಗುವಂತಹ ಹಣ್ಣು ಅದು ಯಾವುದಪ್ಪ ಅಂದರೆ ಅದೇ ಬಾಳೆಹಣ್ಣು. ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ. ಮೈದಾ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು, ಸೋಡಾ, ಕರಿಲಿಕ್ಕೆ ಎಣ್ಣೆ, ಈ ಸಾಮಗ್ರಿಗಳು ಕೂಡ ಮನೆಯಲ್ಲಿದ್ದೇ ಇರುತ್ತೆ. ಇವುಗಳನ್ನು ಬಳಸ್ಕೊಂಡು ನೀವು ಕೂಡ ರುಚಿ ರುಚಿಯಾದ ಮಂಗಳೂರು ಬನ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂಗಳೂರು ಬನ್ಸ್ ಏನೋ ರೆಡಿ ಆಗಿದೆ. ಇದು ಒಳ್ಳೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಇದ್ದರೆ ಇನ್ನೂ ಮಸ್ತಾಗಿರುತ್ತಲ್ವಾ. ಇನ್ನು ಚಟ್ನಿ ಮಾಡೋದು ತುಂಬ ಸರಳ. ಸ್ನೇಹಿತರೆ, ತೆಂಗಿನಕಾಯಿ ತುರಿ, ಹಸಿಮೆಣಸು, ಶುಂಠಿ, ಪುಟಾಣಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಮಾಡಿದರೆ ಒಂದು ಕಾಯಿ ಚಟ್ನಿ ರೆಡಿ ಆಗುತ್ತೆ. ಮೃದುವಾದ ಹೋಟೆಲ್ ಸ್ಟೈಲಲ್ಲಿ ಮಂಗಳೂರು ಬನ್ಸನ್ನು ನೀವು ಮಾಡ್ಕೊಳ್ಳಿ. ಆ ಬಾಳೆಹಣ್ಣಿನ ಒಂದು ಸಿಹಿ, ಪದ್ರ ಪದ್ರ ಆಗಿ ಬರುವಂತಹ ಒಂದು ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಸುಲಭವಾಗಿ ಮಂಗಳೂರು ಬನ್ಸನ್ನು ಮಾಡ್ಕೊಳ್ಬೋದು. ಸ್ನೇಹಿತರೆ, ಬೆಳಗ್ಗೆ ತಿಂಡಿಗೂ ಸೈ, ಸಂಜೆ ಟೀ ಮತ್ತು ಕಾಫಿ ಜೊತೆಗೂ ಸೈ. ಸೊ ಮಂಗಳೂರು ಬನ್ಸು, ಈ ಗೋಲಿ ಬಜ್ಜಿ ಒಳ್ಳೆ ರುಚಿ ಕೊಡುವಂತಹ ತಿನಿಸುಗಳಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಂಗಳೂರಿನ ಹೆಸರಿನಿಂದಲೇ ಫೇಮಸ್ ಆಗಿರುವಂತಹ ಮಂಗಳೂರು ಬನ್ಸ್ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕು, ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿಯನ್ನು ಕೂಡ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ದೆ. ಇದೇ ರೀತಿಯಲ್ಲಿ ಸ್ನೇಹಿತರೆ, ಮಂಗಳೂರು ಬನ್ಸ್ ಜೊತೆಗೆ ಮಂಗಳೂರು ಬಜಿ ಕೂಡ ಫೇಮಸ್ ಸ್ನೇಹಿತರೆ. ಈಗಂತೂ ಮಂಗಳೂರು ಗೋಲಿ ಬಜಿ ಎಲ್ಲ ಕಡೆ ಕೂಡ ಸಿಕ್ಕೇ ಸಿಗತ್ತೆ. ಜೊತೆಗೆ ಮಾಡೋದು ಕೂಡ ತುಂಬಾ ಸುಲಭ, ತುಂಬಾ ಟೇಸ್ಟಿಯಾಗಿರುತ್ತೆ. ಮುಖ್ಯವಾಗಿ ಈ ಮಂಗಳೂರು ಗೋಲಿ ಬಜಿ ಮಾಡ್ಕೊಳ್ಳೋದಕ್ಕೆ ಮೊಸರು ಮತ್ತು ಮೈದಾ ಇದ್ದರೆ ಸಾಕು, ಸಖತ್ತಾಗಿರುವಂತಹ ಮಂಗಳೂರು ಗೋಲಿ ಬಜಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಸ್ನೇಹಿತರೆ. ಎರಡು ಮೂರು ಗೋಲಿ ಬಜಿ ತಿನ್ನೋರು ಮಿನಿಮಮ್ ಅಂತೂ ಒಂದು 6-7 ಗೋಲಿ ಬಜಿ ತಿಂದೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹೊರಗಡೆ ಒಂಥರ ಕ್ರಿಸ್ಪಿಯಾಗಿ, ಒಳಗಡೆ ಪದ್ರ ಪದ್ರ ಆಗಿ ಅದು ತಿನ್ನಲಿಕ್ಕೆ ಖುಷಿಯಾಗತ್ತೆ. ಅದ್ರ ಮಧ್ಯೆ ಮಧ್ಯೆ ಹಸೆಮೆಣಸಿನ್ಕಾಯಿ, ಕೊಬ್ಬರಿ ಚೂರು, ಶುಂಠಿ ಚೂರು ಜೊತೆಗೆ ಆ ಜೀರಿಗೆ, ಕರಿಬೇವಿನ ಘಮ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಕೂಡ. ಸೊ ಯಾರೆಲ್ಲ ಮಂಗಳೂರು ಬಜಿನ ಮಾಡಿಲ್ವೋ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದೊಳ್ಳೆ ಟೇಸ್ಟನ್ನು ನೀವು ಮಿಸ್ ಮಾಡ್ಕೊಳ್ತೀರಾ ಸ್ನೇಹಿತರೆ. ಸೊ ತಡ ಮಾಡೋದಿಲ್ಲ, ನಿಮಗೆ ನಿರಾಸೆ ಮೂಡಿಸೋದಿಲ್ಲ. ಈ ಮಂಗಳೂರು ಗೋಲಿ ಬಜಿಯನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬೆಂಗಳೂರಿನಲ್ಲಿ RVR ಕೇಟ್ರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಇದ್ದಾರೆ. ಸೊ ತಡ ಮಾಡೋದು ಬೇಡ, ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಈ ಮಂಗಳೂರು ಗೋಲಿ ಬಜಿ ಜೊತೆಗೆ ಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಕೇಳೋಣ.
1: ಗೋಲಿ ಬಜ್ಜಿ ಹೇಗೆ ಮಾಡೋದು, ಮದುವೆ ಮನೆ ಶೈಲಿಯಲ್ಲಿ RVR ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಮನೇಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ, ಗೋಲಿ ಬಜ್ಜಿ RVR ಮದುವೆ ಮನೆ ಶೈಲಿಯಲ್ಲಿ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ಅದ್ರ ಜೊತೆಗೆ ಒಂದೊಳ್ಳೆ ಚಟ್ನಿ ತೋರಿಸ್ಕೊಡ್ತೀನಿ, ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಬರೀ ಬಜ್ಜಿ ತಿಂದರೆ ಚೆನ್ನಾಗಿರಲ್ಲ, ಅದ್ರ ಜೊತೆ ಒಂದು ಚಟ್ನಿ ಇರಬೇಕು, ಆ ಚಟ್ನಿನೂ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ಗೋಲಿ ಬಜ್ಜಿಗೆ ಕಲಿಸ್ಕೊಂಬೋಣ, ಹಿಟ್ಟು ಕಲಿಸ್ಕೊಳ್ಳೋಣ. ಫಸ್ಟು ಹಿಟ್ಟು ಕಲಿಸ್ಕೊಳ್ಳೋಕೆ ನೋಡಿ 1/2 ಲೀಟ್ರು, ಇದರಿಂದ ನಿಮಗೆ ಒಂದು 20-25 ಗೋಲಿ ಬಜ್ಜಿ ಆಗುತ್ತೆ. ಅಷ್ಟು ಕರೆಕ್ಟಾಗಿ ಪೋರ್ಷನ್ಸ್ ತೋರಿಸ್ತಾ ಇದ್ದೀನಿ. ನಾನು 1/2 ಲೀಟ್ರಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಇದಕ್ಕೆ ನಾನು ಒಂದು ಚಿಟಿಕೆ ಸೋಡವನ್ನು ಹಾಕ್ತಾ ಇದ್ದೀನಿ. ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಬರುತ್ತೆ ಗೋಲಿ ಬಜ್ಜಿ ಅನ್ನೋದು ಕಾರಣಕ್ಕೋಸ್ಕರ. ತುಂಬ ಹಾಕೋ ಅವಶ್ಯಕತೆ ಇಲ್ಲ ನೋಡಿ, ಒಂದೇ ಚಿಟಿಕೆ ಸೋಡವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಆದಷ್ಟು ನಾನು ಸೋಡವನ್ನು ಅವಾಯ್ಡ್ ಮಾಡ್ತೀನಿ, ಆದರೆ ಕೆಲವೊಂದು ಪದಾರ್ಥಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಒಂದು ಚಿಟಿಕೆ ಉಪಯೋಗಿಸ್ತಾ ಇದ್ದೀನಿ. ಅಡುಗೆ ಸೋಡಾ ಒಂದು ಚಿಟಿಕೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗ ನಾನು ನೈಸಾಗಿ ಹಚ್ಚಿಟ್ಕೊಂಡಿರೋಂಥ ಶುಂಠಿಯನ್ನು, ಅಂದರೆ 1 ಇಂಚಷ್ಟು ಶುಂಠಿ ನೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ, ಇದು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ಹಸಿಮೆಣಸಿನಕಾಯಿ ನೈಸಾಗಿ ಹಚ್ಚಿಟ್ಕೊಂಡಿದ್ದೀವಿ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೈಸಾಗಿ ಹಚ್ಚಿರುವಂಥ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಜೀರಿಗೆ, ಅಂದರೆ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗೋದು ಈ ಥರದ್ದೆಲ್ಲ ಏನೂ ಆಗಲ್ಲ ಅನ್ನೋ ಕಾರಣಕ್ಕೆ, ಮತ್ತು ಒಳ್ಳೆ ಘಮ ಬರುತ್ತೆ ಗೋಲಿ ಬಜ್ಜಿ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಳ್ತೀವಿ. 1 ಚಮಚದಷ್ಟು ಜೀರಿಗೆ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಇದಕ್ಕೆ ಹಾಕೋಣ. ಇದ್ರ ಜೊತೆಗೆ ಸ್ವಲ್ಪ ಆಚೆ ಲೇಯರು ಸ್ವಲ್ಪ ಕ್ರಿಸ್ಪಿಯಾಗಿ ಗರಿಗರಿಯಾಗಿರಲಿ ಅಂತ ಕಾರಣಕ್ಕೋಸ್ಕರ 1/2 ಚಮಚದಷ್ಟು ನಾನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. 2 ಚಮಚದಷ್ಟು ಅಕ್ಕಿ ಹಿಟ್ಟು. ಹಾಗೆ 1 ಚಮಚದಷ್ಟು, ಅಂದರೆ ನೋಡಿ ಇದು 1 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಇದು ನಿಮಗೆ ಒಳ್ಳೆ ರುಚಿ ಕೊಡುತ್ತೆ, ನಿಮಗೆ ಹುಳಿ ಅನಿಸಲ್ಲ. ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ತುಂಬ ಹುಳಿ ಅನಿಸಲ್ಲ ಬೋಂಡ, ತುಂಬ ಚೆನ್ನಾಗಿರುತ್ತೆ ಗೋಲಿ ಬಜ್ಜಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ ನೋಡಿ, 1/2 ಲೀಟ್ರ್ ಮೊಸರು, 1/2 ಲೀಟ್ರ್ ಮೊಸರು ಅಳತೆಗೆ 2 ಕಪ್ಪಷ್ಟು ಮೈದಾವನ್ನು ತೊಗೊಂಡಿದ್ದೀನಿ. 2 ಕಪ್ಪು ಅಂದರೆ 100 ಗ್ರಾಮಷ್ಟು ಮೈದಾವನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಮೈದಾನೂ ಕೂಡ ಈಗ ಇದಕ್ಕೆ ಹಾಕೊಂಬೋಣ. ಎಲ್ಲ ಹಾಕಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾಗಿದೆ. ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡೋಣ. ನೋಡಿ, ಹದವಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಅದಕ್ಕೆ ಸುಮ್ಮನೆ 1/2 ಬಟ್ಲಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಟಿರ್ತೀವಲ್ಲ, ಈ ನೀರು ಹಾಕಿ ತಿರ್ಗಾ ಮಿಕ್ಸ್ ಮಾಡೋದು ಬೇಡ, ಇದನ್ನು ಹಾಗೆ ಇಟ್ಕೊಳ್ಳೋಣ. ಇನ್ನೇನು ಎಣ್ಣೆ ಕಾದ್ಬಿಟ್ಟು ಇನ್ನೇನು ಬೋಂಡ ಹಾಕೋ ಸಮಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೆ ಮೃದುವಾಗಿರುವಂಥ ಆಚೆ ಕ್ರಿಸ್ಪಿಯಾಗಿರುವಂಥ ಗೋಲಿ ಬಜ್ಜಿ ರೆಡಿ ಆಗ್ಬಿಡುತ್ತೆ. ಸ್ನೇಹಿತರೆ, ಇದನ್ನು ಒಂದು 15-20 ನಿಮಿಷ ಚೆನ್ನಾಗಿ ನೆನೆಯಾಕ್ಬಿಟ್ರೆ ಸಾಕು. ತುಂಬ ಹೊತ್ತು ನೆನೆಸಿದ್ರೂ ಹುಳಿ ಬಂದ್ಬಿಡುತ್ತೆ, ಯಾಕಂದರೆ ನಾವು ಒಂದು ಚಿಟಿಕೆ ಸೋಡಾ ಹಾಕಿದ್ದೀವಲ್ಲ ಆ ಕಾರಣಕ್ಕೋಸ್ಕರ. ಇದು ನಮಗೆ ಒಂದು 15-20 ನಿಮಿಷ ಚೆನ್ನಾಗಿ ನೆನೆದ್ರೆ ಸಾಕು. ಅಂದರೆ ನಾವು ಇದನ್ನು ಕಲಸಿಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಕಾಯೋದ್ರೊಳಗೆ ನಾವು ಬೋಂಡ ಹಾಕ್ಕೊಳ್ತಾ ಇರ್ಬೋದು, ಅಷ್ಟು ಸಮಯ ನೆನೆಸಿದ್ರೆ ಸಾಕು. ಅಥವಾ ಸೋಡಾ ಯಾರು ಉಪಯೋಗಿಸೋದು ಬೇಡ, ನಾನು ಸೋಡಾನೇ ಉಪಯೋಗಿಸಲ್ಲಪ್ಪ ಅನ್ನೋ ಕಾರಣಕ್ಕೆ ಯಾರಿರ್ತಾರೆ ಅವರು ಒಂದು ಸ್ವಲ್ಪ ಮೈದವನ್ನು, ಅಂದರೆ 1-2 ಚಮಚ ಮೈದವನ್ನು 1-3 ಗಂಟೆ ಕಾಲ ಮುಂಚೆ ಸ್ವಲ್ಪ ನೀರು ಹಾಕಿ ಕದರಿಟ್ಬಿಡಿ ದೋಸೆ ಹಿಟ್ಟಿನ ಹದಕ್ಕೆ. ದೋಸೆ ಹಿಟ್ಟಿನ ಹದಕ್ಕೆ ಕದರಿಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಫರ್ಮೆಂಟೇಷನ್ ಬೇಗ ಆಗುತ್ತೆ. ನೀವು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಯಾರು ತಕ್ಷಣಕ್ಕೆ ಆಗ 15 ನಿಮಿಷಕ್ಕೆ ಕಲಸಿ ಮಾಡ್ಕೋಬೇಕು ಅವರು ಸೋಡಾವನ್ನು ಹಾಕೊಳ್ಳಿ. ಯಾರು ಸೋಡಾ ಉಪಯೋಗಿಸಲ್ಲ ಅಂತ ಹೇಳ್ತಾರೆ, ನಾವು ಕ್ಯಾಟ್ರಿಂಗ್ಗಳಲ್ಲೆಲ್ಲ ಜಾಸ್ತಿ ಕ್ವಾಂಟಿಟಿ ಮಾಡ್ಬೇಕಾದ್ರೆ ಸೋಡಾ ಹಾಕ್ಕೊಳ್ಳಲ್ಲ. ಅವಾಗ ಏನು ಮಾಡ್ತೀವಿ, ಒಂದು 2-3 ಅವರ್ಸ್ ಮುಂಚೆನೆ, ಬೆಳಗ್ಗೆ ಇವಾಗ ಮಧ್ಯಾಹ್ನ ಊಟಕ್ಕೆ ಬೇಕು ಅಂದರೆ ಬೆಳಗಿನ ಜಾವ ಬೇಗ ಒಂದಿಷ್ಟು ಮೈದಾನ ಒಂಚೂರು ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಬಿಡ್ತೀವಿ. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೋತೀವಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ. ಅವಾಗ ಅದು ಫರ್ಮೆಂಟೇಷನ್ ಬೇಗ ಆಗುತ್ತೆ. ಆ ಥರನೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಯಾರು ಸೋಡಾ ಹಾಕಕ್ಕೆ ಇಷ್ಟಪಡಲ್ವೋ ಅವ್ರು ಆ ಥರ ಮಾಡ್ಕೋಬೋದು. ನಾನು ಗೋಲಿ ಬಜ್ಜಿ ಕಲಸಿಟ್ಟಾಗಿದೆ, ಈಗ ಅದಕ್ಕೊಂದು

0: ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈರುಳ್ಳಿನ ತುಂಬ ಹುರಿಯೋದು ಬೇಡ, ಸ್ವಲ್ಪ ಅದು ಬೆಳ್ಳಗಾಗೋಂಗೆ ಹುರಿದ್ರೆ ಸಾಕು. ಅದು ಚೆನ್ನ ಸ್ವಲ್ಪ ಆ ತಿಳಿ ಕಲರ್ ಟ್ರಾನ್ಸ್ಪರೆಂಟ್ ಆಗೋವ್ರಿಗೆ ಹುರಿದ್ರೆ ಸಾಕು. ನೋಡಿ, ಅದೆಲ್ಲ ಬಿಡಕ್ಕೆ ನಾವು ದಪ್ಪ ದಪ್ಪ ಹಚ್ಕೊಂಡಿರೋದಲ್ಲ ಅದೆಲ್ಲ ಬಿಟ್ಕೊಂಬಿಡತ್ತೆ ಈಗ. ನೋಡಿ, ಈ ಥರ ಬಿಟ್ಕೊಂಡ್ರೆ ಸಾಕು, ತುಂಬ ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ, ಇದು ಚೆನ್ನಾಗಿ ಹುರಿದಾಯಿತು. ಈಗ ಸ್ಟವ್ನ ಆಫ್ ಮಾಡ್ಕೊಂಬೋಣ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ 2 ಕಪ್ಪಷ್ಟು ಅಂದರೆ 150 ಗ್ರಾಮ್ ಅಷ್ಟು ನಾನು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸೇರಿಸ್ಕೊಂಬಿಡ್ತೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. ಹಾಗೆಯೇ 1/4 ಚಮಚದಷ್ಟು ಬೆಲ್ಲವನ್ನು ಹಾಕೋಣ. ಚೆನ್ನಾಗಿರುತ್ತಿದ್ದು. ಈಗ ಇದನ್ನು ಮಿಕ್ಸಿ ಆಡಿಸ್ಕೊಂಬಂದರೆ ತುಂಬ ನೈಸ್ ಬೇಡ, ಸ್ವಲ್ಪ ತರಿತರೆ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಇದು ಮಿಕ್ಸಿ ಆಡಿಸ್ಕೊಂಬಂದು ಒಗ್ಗರಣೆ ಹಾಕ್ಬಿಟ್ರೆ ಚಟ್ನಿ ರೆಡಿ, ಘಮ ಘಮ ಅಂತಿರೋ ಚಟ್ನಿ ರೆಡಿ ಆಗ್ಬಿಡುತ್ತೆ. ಸ್ನೇಹಿತರೆ, ಚಟ್ನಿ ರುಬ್ಬಾಗಿದೆ. ಈಗ ಅದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ 1/4 ಚಮಚದಷ್ಟು ರಿಫೈಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾಯ್ತಿದ್ದಂಗೆ 1/4 ಚಮಚದಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಈರುಳ್ಳಿ ನೈಸಾಗಿ ಹಚ್ಕೊಂಬಂದಿದ್ದೀನಿ. ಯಾರು ಈರುಳ್ಳಿ ಉಪಯೋಗಿಸಲ್ವೋ ಈ ಚಟ್ನಿ ಅವ್ರಿಗೆ ಸೆಟ್ ಆಗೋಲ್ಲ, ಅದಕ್ಕೆ ಈರುಳ್ಳಿ ಉಪಯೋಗಿಸೋರಿಗೆ ಸೆಟ್ ಆಗೋದು ಅಂತ ಅದಕ್ಕೆ ಹೇಳಿದ್ನಲ್ಲ ಅವಾಗಲೇ. ಆದ್ದರಿಂದ ನೋಡಿ, ಇದು 1 ಈರುಳ್ಳಿಯನ್ನು ನೈಸಾಗಿ ಹಚ್ಕೊಂಬಂದಿನಿ. ಇದನ್ನು ಹಾಕೋಣ. ಈಗ ತುಂಬ ಫ್ರೈ ಮಾಡಬಾರ್ದು, ಆ ಬಿಳಿ ಬಣ್ಣ ಬರೋ ತನಕ ಫ್ರೈ ಮಾಡಿದ್ರೆ ಸಾಕು. ಆವಾಗಲೇ ಫ್ರೈ ಮಾಡಿದ್ನಲ್ಲ ಅಷ್ಟು, ತುಂಬ ಫ್ರೈ ಆಗೋದು ಬೇಡ. ಫ್ರೈ ಆಗ್ತಿದ್ದಂಗೆ ಸ್ಟೌವ್ನ ಆಫ್ ಮಾಡೋಣ. ಸ್ಟೌ ಆಫ್ ಮಾಡಿಬಿಟ್ಟು ಈಗ ನಾನು ರುಬ್ಬಿರುವಂತಹ ಚಟ್ನಿ, ನೋಡಿ ಇದು ತುಂಬ ನೈಸು ರುಬ್ಬಿಲ್ಲ, ತುಂಬ ತರಿ ತರಿನೂ ರುಬ್ಬಿಲ್ಲ, ಆ ಥರ ರುಬ್ಕೊಂಬಂದಿದ್ದೀನಿ ನೀರು ಹಾಕ್ಕೊಂಡು. ಈಗ ಇದನ್ನು ಚಟ್ನಿನ ಇದಕ್ಕೆ ಸೇರಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಒಳ್ಳೆ ನಿಮಗೆ ಘಮ ಘಮ ಅಂತಿರೋ ಚಟ್ನಿ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಸೈಡಿಗೆ ಇಟ್ಕೊಂಬೋಣ, ಎಣ್ಣೆ ಕಾಯಕ್ಕೆಣ ಗೋಲಿ ಬಜ್ಜಿ ಹಾಕೋಣ. ಸ್ನೇಹಿತರೆ, ನೋಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಇದು ನೋಡಿ, ನೀರು ಆವಾಗಲೇ ಹಾಕಿಟ್ಟಿದ್ವಲ್ಲ ನಾವು ಹಿಟ್ಟಿಗೆ, ಆ ನೀರನ್ನ ಇವಾಗ ನೀಟಾಗಿ ಕಲಸ್ಕೊಂಬೋಣ. ಈಗ ಈ ಥರ ಬೆರಳಲ್ಲಿ ನೀಟಾಗಿ ಈ ಥರ ಕಲಸ್ಕೊಂಬೋಣ. ಚೆನ್ನಾಗಿ ಕಲಸ್ಕೊಂಡಿದ್ದೀವಿ, ಎಣ್ಣೆನೂ ಚೆನ್ನಾಗಿ ಕಾದಿದೆ. ನೋಡಿ, ಚೆನ್ನಾಗಿ ಕಾದಿದೆ. ತುಂಬ ಕಾಯಲೋಬಾರ್ದು, ಎಣ್ಣೆ ತುಂಬ ಕಾದರೆ ಆಚೆ ಎಲ್ಲ ಕಪ್ಪಾಗ್ಬಿಡ್ತು, ಒಳಗಡೆ ಬೆಂದಿರಲ್ಲ. ಸ್ವಲ್ಪ ಎಣ್ಣೆ ಹದವಾಗಿ ಕಾದಿದ್ರೆ ಸಾಕು. ಸ್ನೇಹಿತರೆ, ನೋಡಿ ಹಿಟ್ಟು ನಾವು ಕಲಸ್ಕೊಂಡಿದ್ದೀವಲ್ಲ, ಅಕಸ್ಮಾತ್ ಹಿಟ್ಟು ನಿಮಗೆ ಲೂಸ್ ಆಗಿದೆ ಅಂತ ಅನ್ಸಿದ್ರೆ, ಅಕಸ್ಮಾತ್ ನೀರಾಯಿತು ಅನ್ಸಿದ್ರೆ, ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ. ತುಂಬ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಗಟ್ಟಿಯಾಗ್ಬಿಡುತ್ತೆ. ಹಿಟ್ಟಿನ ಹದಕ್ಕೆ ಅಂದರೆ ಉದ್ದಿನ ವಡೆ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಇದು ಕಲಸ್ಕೊಂಡ್ರೆ ಸಾಕಾಗುತ್ತೆ, ಅಥವಾ ಸ್ವಲ್ಪ ನೀರಾದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಗೋಲಿ ಬಜ್ಜಿಯನ್ನು ಒಳ್ಳೆ ಗರಗರಿ ಆಗಿರೋಂಥ ಆಚೆಯಿಂದ ಗರಗರಿ, ಒಳಗಡೆಯಿಂದ ಫ್ಲಫಿ ಗೂಡಿರಬೇಕು ಒಳಗಡೆ, ಆವಾಗ ನಿಮಗೆ ಗೋಲಿ ಬಜ್ಜಿ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ. ಹಿಂಗೆ ಓಪನ್ ಮಾಡಿದ್ರೆ ಅದರೊಳಗಡೆ ಗೂಡಿರಬೇಕು, ಆವಾಗ ಚೆನ್ನಾಗಿದೆ, ಹದವಾಗಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ.
1: ಎಸ್ ಸ್ನೇಹಿತರೆ, ಮಂಗಳೂರು ಗೋಲಿ ಬಜೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಈ ಮಂಗಳೂರು ಗೋಲಿ ಬಜೆಯನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಕ್ರಮದಲ್ಲಿ ಹಿಟ್ಟನ್ನು ಮತ್ತು ಮೊಸರನ್ನು ಕಲಸ್ಕೊಳ್ಬೇಕು, ಅದಕ್ಕೆ ಯಾವ ಪ್ರಮಾಣದಲ್ಲಿ ಕರಿಬೇವು, ಜೀರಿಗೆ, ಹಸಿಮೆಣಸು, ಶುಂಠಿಯನ್ನು ಸೇರಿಸ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು. ಅದರೊಟ್ಟಿಗೆ ಸ್ಪೆಷಲ್ಲಾಗಿ ಚಟ್ನಿಯನ್ನು ಕೂಡ ಮಾಡಿ ತೋರಿಸಿದ್ರು ಸ್ನೇಹಿತರೆ. ಮಂಗಳೂರು ಗೋಲಿ ಬಜ್ಜಿಗೆ, ಮಂಗಳೂರು ಬನ್ಸ್ಗೆ ಚಟ್ನಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮಂಗಳೂರು ಬನ್ಸ್ ಮತ್ತು ಮಂಗಳೂರು ಗೋಲಿ ಬಜ್ಜಿಯನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ಸ್ಪೆಷಲ್ಲಾಗಿ ಮಂಗಳೂರು ಗೋಲಿ ಬಜ್ಜಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿಗೆ ಸ್ಪೆಷಲ್ಲಾಗಿ ಥ್ಯಾಂಕ್ ಯು ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ದಸರಾ ಹಬ್ಬದ ಹಿನ್ನೆಲೆ ಸಾರ್ವಜನಿಕರು ಮೃಗಾಲಯ ವೀಕ್ಷಣೆಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರವಾಸಕ್ಕೆಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಹಿನ್ನೆಲೆಯಲ್ಲಿ ಹುಲಿ ಸಿಂಹಧಾಮದಲ್ಲಿನ ಮೃಗಾಲಯ ಹಾಗೂ ಸಫಾರಿ ವೀಕ್ಷಣೆಯು ಅಕ್ಟೋಬರ್ 13 ಮತ್ತು 20ರ ಮಂಗಳವಾರವೂ ತೆರೆದಿರುತ್ತದೆ. ಪ್ರವಾಸಿಗರು ಈ ಅವಕಾಶವನ್ನು ಬಳಸಿಕೊಳ್ಳುವಂತೆ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮದ ಕಾರ್ಯನಿರ್ವಾಹಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ದಸರಾ ಮಹೋತ್ಸವದಲ್ಲಿ ಚಾಮುಂಡಿಯಾ ವಿಗ್ರಹ ಮತ್ತು ಬೆಳ್ಳಿಯ ಅಂಬಾರಿ ಹೊರಲಿರುವ ಸಕ್ಕರೆಬೈಲು ಗಜಪಡೆಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ನೇತೃತ್ವದಲ್ಲಿ ಆಹ್ವಾನಿಸಲಾಯಿತು. ಮಲೆನಾಡಿನ ಸಾಂಸ್ಕೃತಿಕ ವೈಭವದ ಪ್ರತೀಕವಾದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿರುವ ಸಾಗರ, ಬಹದ್ದೂರ್ ಮತ್ತು ಸೋಮಣ್ಣ ಹೆಸರಿನ ಆನೆಗಳಿಗೆ ಹಣ್ಣುಗಳನ್ನು ನೀಡಿ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಚನ್ನಬಸಪ್ಪ, ಶಿವಮೊಗ್ಗ ದಸರಾದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿಯಾಗಿದೆ. ಯಾವುದೇ ಲೋಪದೋಷಗಳಿಲ್ಲದೆ ಈ ಬಾರಿಯ ದಸರಾ ಮಹೋತ್ಸವವು ಅತ್ಯಂತ ವೈಭವೋಪೇತವಾಗಿ ಶಿಸ್ತುಬದ್ಧವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಿದರು. ಈ ವೇಳೆ ಮಾವುತರೊಂದಿಗೆ ಶಾಸಕರು ಸಮಾಲೋಚನೆ ನಡೆಸಿದರು. ಗಜಪಡೆಗೆ ನೀಡುತ್ತಿರುವ ತಾಲೀಮಿನ ಬಗ್ಗೆ ಮಾಹಿತಿ ಪಡೆದರು. ಮಹಾನಗರ ಪಾಲಿಕೆ ಆಯುಕ್ತ ಕೆಮಾಯಣ್ಣಗೌಡ, ವನ್ಯಜೀವಿ ವಿಭಾಗ ಡಿಸಿಎಫ್ ಪ್ರಸನ್ನ ಕೃಷ್ಣ ಪಟಗಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್, ಉಪಾಧ್ಯಕ್ಷ ಜ್ಞಾನೇಶ್ವರ್, ನಾಗರಾಜ್, ಮೋಹನ್ ರೆಡ್ಡಿ ಇತರರು ಇದ್ದರು. ಮುಂದಿನ ವಿವರ. ರಿಪ್ಪನ್ಪೇಟೆಯ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಕಿವರೆ ಗ್ರಾಮದಲ್ಲಿ ದೋಬೈಲು ಮತ್ತು ಮಸ್ಕಾನಿ ಹಾಲು ಉತ್ಪಾದಕರ ಸಹಕಾರ ಸಂಘ ಉದ್ಘಾಟಿಸಿ ಮಾತನಾಡಿದ ಶಿಮೂಲ್ ಅಧ್ಯಕ್ಷ ಎಚ್ಎನ್ ವಿದ್ಯಾಧರ ಅವರು, ಗ್ರಾಮೀಣರ ಕೃಷಿ ಬದುಕಿಗೆ ಮೂಲಾಧಾರವಾಗಿರುವ ಪಶುಪಾಲನೆಯಿಂದ ರೈತರು ಸ್ವಾವಲಂಬನೆ ಸಾಧಿಸಬಹುದು. ಸಾಗರ, ಹೊಸನಗರ, ತೀರ್ಥಹಳ್ಳಿ ಈ ಎಲ್ಲ ತಾಲೂಕಿನ ಜನರಲ್ಲಿ ಹೈನುಗಾರಿಕೆಯಲ್ಲಿ ಆಸಕ್ತಿ ಕಡಿಮೆಯಾಗಿದೆ. ಕಾರಣ, ಸ್ಥಳೀಯ ಸಂಘಗಳ ಚಟುವಟಿಕೆಗಳು ಕ್ರಿಯಾಶೀಲವಾಗಿಲ್ಲದಿರಬಹುದು ಅಥವಾ ಇಲ್ಲಿಂದ ಶಿಮೂಲ್ಗೆ ಆಯ್ಕೆಯಾದ ನಿರ್ದೇಶಕರು ಅಭಿವೃದ್ಧಿಗೆ ಆಸಕ್ತಿ ವಹಿಸದಿರಬಹುದು. ನಾನು ಶಿಮೂಲ್ ನಿರ್ದೇಶಕ ಅಧ್ಯಕ್ಷನಾದ ಮೇಲೆ ಪ್ರತಿ ಗ್ರಾಮದಲ್ಲಿ ಸಂಘ ರಚಿಸುವ ಉದ್ದೇಶ ಹೊಂದಿದ್ದು, ಹೊಸನಗರ ತಾಲೂಕಿನ ಕಟ್ಟಕಡೆಯ ಗ್ರಾಮವಾದ ಬುಕ್ಕಿವರೆಯಲ್ಲಿ ಸಂಘ ಸ್ಥಾಪಿಸಿರುವುದೇ ನಿರ್ದೇಶನವಾಗಿದೆ ಎಂದರು. ಪಶುಪಾಲನೆಯಿಂದ ಜನರ ಆರೋಗ್ಯದ ಜೊತೆಗೆ ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳಬಹುದು. ಪ್ರಸ್ತುತ ನಮ್ಮ ಒಕ್ಕೂಟದಲ್ಲಿ 9.5 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು 18 ಕೋಟಿ ರು ಲಾಭಾಂಶ ಹೊಂದಿದೆ. ನಾನು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡರ ತಂಡ ಹಾಲು ಉತ್ಪಾದಕ ರೈತರ ಸಂಕಷ್ಟಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರಲಾಗಿದ್ದು ನೆರವಿನ ಭರವಸೆ ನೀಡಿದ್ದಾರೆ ಎಂದರು. ಸಂಘದ ಅಧ್ಯಕ್ಷ ಆರ್ ರಾಜೇಶ್, ಉಪಾಧ್ಯಕ್ಷ ಎಸ್ ರವೀಂದ್ರ, ನಿರ್ದೇಶಕರಾದ ರತ್ನಾಕರ, ರಮೇಶ್, ಸಂದೀಪ್, ನಾಗರತ್ನ, ಮಹೇಂದ್ರ, ಶ್ರುತಿ, ವಿಸ್ತರಣಾಧಿಕಾರಿ ನವೀನ್, ಬೆಳ್ಳೂರು ತಿಮ್ಮಪ್ಪ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಪರೀಕ್ಷೆ ನಗರದಲ್ಲಿ ಅಕ್ಟೋಬರ್ 11 ಬೆಳಗ್ಗೆ 10 ಮಧ್ಯಾಹ್ನ 1 ನಡೆಯಲಿದ್ದು, ಪರೀಕ್ಷೆ ಪಾರದರ್ಶಕ ಹಾಗೂ ಸುಗಮವಾಗಿ ನಡೆಸಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದರು. ಕೆಸೆಟ್ ಪರೀಕ್ಷೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಗರದಲ್ಲಿ ಮಾತ್ರ ಒಟ್ಟು 22 ಪರೀಕ್ಷಾ ಕೇಂದ್ರಗಳು ಇದ್ದು 6588 ಅಭ್ಯರ್ಥಿಗಳು ಹಾಜರಾಗಲಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿನ 200 ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಿರಲಿದೆ. ಪ್ರಶ್ನೆ ಪತ್ರಿಕೆ ಸಾಗಣೆಗೆ ತ್ರಿಸದಸ್ಯ ಸಮಿತಿ ಹಾಗೂ ವಾಹನಕ್ಕೆ ಪೊಲೀಸ್ ಸಿಬ್ಬಂದಿ ನೇಮಿಸಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅಭ್ಯರ್ಥಿಗಳನ್ನು ಪರೀಕ್ಷಾ ಕೊಠಡಿಗೆ ಬಿಡುವ ಮುನ್ನ ಹಾಲ್ ಟಿಕೆಟ್ ಸ್ಕ್ಯಾನ್ ಹಾಗೂ ಫೇಸ್ ರೆಕಗ್ನೇಷನ್ ಮೂಲಕ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು. ಪ್ರತಿ 5 ಕೇಂದ್ರಗಳಿಗೆ ಒಂದರಂತೆ ಫ್ಲೈಯಿಂಗ್ ಸ್ಕ್ವಾಡ್, ಸೂಕ್ತ ಉಡುಪು ಪರಿಶೀಲನೆಗೆ ಡ್ರೆಸ್ ಕೋಡ್ ಆಫೀಸರ್ ನೇಮಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಒಳಗೆ ಮೊಬೈಲ್ ಸೇರಿದಂತೆ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಅವಕಾಶವಿರುವುದಿಲ್ಲ ಎಂದು ತಿಳಿಸಿದರು. ಜಿಲ್ಲಾ ಖಜಾನೆ ಅಧಿಕಾರಿ ಸಾವಿತ್ರಿ, ಪರೀಕ್ಷೆಗೆ ನಿಯೋಜಿಸಲಾದ ಅಧಿಕಾರಿಗಳು ಹಾಜರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಕಾರ್ಯಾಲಯವು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಗ್ರಾಮ ಪಂಚಾಯಿತಿ ಒಕ್ಕೂಟಗಳಲ್ಲಿ ಲೆಕ್ಕ ಪರಿಶೋಧನೆ ಕೈಗೊಳ್ಳಲು ಸಮುದಾಯ ಲೆಕ್ಕ ಪರಿಶೋಧಕರ ಆಯ್ಕೆಗೆ ಅರ್ಜಿ ಆಹ್ವಾನಿಸಿದೆ. ಬಿಕಾಂ, ಎಂಕಾಂ, ಬಿಬಿಎ ಅಥವಾ ಎಂಬಿಎ ವಿದ್ಯಾರ್ಹತೆ ಹೊಂದಿರುವ ಅರ್ಹ ಅಭ್ಯರ್ಥಿಗಳು ದಿನಾಂಕ 6/10/2026 28/10/2026 ಒಳಗೆ ಅರ್ಜಿ ಸಲ್ಲಿಸುವುದು. ಅರ್ಜಿ ಸಲ್ಲಿಸುವ ಸಂಬಂಧ ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕು ಪಂಚಾಯಿತಿ ಕಚೇರಿಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ ಶಿವಮೊಗ್ಗ 8746040442, ಭದ್ರಾವತಿ 8660433211, ಹೊಸನಗರ 8277671195, ಸಾಗರ 9632272106, ಶಿಕಾರಿಪುರ 9482476699, ಸೊರಬ 9902493669, ಮತ್ತು ತೀರ್ಥಹಳ್ಳಿ 9741687576 ಸಂಪರ್ಕಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಋಷಿ ಆನಂದ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆಯು ದಸರಾ 2026 ಪ್ರಯುಕ್ತ ರಂಗದಸರಾ 2026 ಅಡಿಯಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಡ್ರಾಮಾ ಜೂನಿಯರ್ಸ್ ಹಾಗೂ 15 ವರ್ಷ ಮೇಲ್ಪಟ್ಟವರಿಗೆ ಡ್ರಾಮಾ ಸೀನಿಯರ್ಸ್ ಎಂಬ ಜಿಲ್ಲಾ ಮಟ್ಟದ ಏಕಪಾತ್ರಾಭಿನಯ ಸ್ಪರ್ಧೆಯನ್ನು ಆಯೋಜಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾರ್ವಜನಿಕರು ವಿವಾದಾತ್ಮಕ ವಿಚಾರ ಅಥವಾ ಸಮಾಜದ ಶಾಂತಿಗೆ ಭಂಗ ತರುವ ವಿಚಾರಗಳನ್ನು ಹೊರತುಪಡಿಸಿ ಯಾವುದೇ ಪ್ರಕಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಅಭಿನಯವನ್ನು 3-4 ನಿಮಿಷ ಅವಧಿಯಲ್ಲಿ ಅಭಿನಯಿಸಬೇಕು. ಶಿವಮೊಗ್ಗ ಸುವರ್ಣ ಸಂಸ್ಕೃತಿ ಭವನದಲ್ಲಿ 11 ಅಕ್ಟೋಬರ್ 2:00 ಪ್ರದರ್ಶನ ಆಯೋಜಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿಜೇತರಾದ ಡ್ರಾಮಾ ಜೂನಿಯರ್ಸ್ಗೆ ಪ್ರಥಮ 4,000 ರು, ದ್ವಿತೀಯ 3,000 ರು ಹಾಗೂ ತೃತೀಯ 2,000 ಮತ್ತು ಡ್ರಾಮಾ ಸೀನಿಯರ್ಸ್ಗೆ ಪ್ರಥಮ 5,000, ದ್ವಿತೀಯ 4,000 ಹಾಗೂ ತೃತೀಯ 3,000 ರುಗಳನ್ನು ನಗದು ಬಹುಮಾನವಾಗಿ ರಂಗದಸರಾ ಸಮಿತಿಯಿಂದ 11 ನಡೆಯುವ ಸಮಾರೋಪ ಸಮಾರಂಭದಲ್ಲಿ ನೀಡಲಾಗುವುದು. ಆಸಕ್ತರು ತಮ್ಮ ಹೆಸರನ್ನು 10 ಒಳಗಾಗಿ ಸದಸ್ಯ ಕಾರ್ಯದರ್ಶಿಗಳು ರಂಗದಸರಾ ಸಮಿತಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳುವುದು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ದೂರವಾಣಿ ಸಂಖ್ಯೆ 9591484269 ಅಥವಾ 83104251995 ಅಥವಾ 8296299216 ಸಂಪರ್ಕಿಸುವಂತೆ ಶಿವಮೊಗ್ಗ ದಸರಾ ಮಹೋತ್ಸವ ರಂಗದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಅದರ ವ್ಯಾಪ್ತಿಗೆ ಒಳಪಡುವ ನಿಗಮಗಳು 2026-27 ಸಾಲಿಗೆ ಸೌಲಭ್ಯ ನೀಡಲು ಆಹ್ವಾನಿಸಿದ ಅರ್ಜಿ ಸಲ್ಲಿಸುವ ಅವಧಿಯನ್ನು 15 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ. ನಿಗಮಗಳಿಂದ ಸೌಲಭ್ಯ ಪಡೆಯಲು ಇಚ್ಛಿಸುವ ಹಿಂದುಳಿದ ವರ್ಗಗಳ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ ಒನ್, ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ನಿಗಮದ ವೆಬ್ಸೈಟ್ www.dbcdc.karnataka.gov.in ಅಥವಾ ದೂರವಾಣಿ ಸಂಖ್ಯೆ 08182222 9634 ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಜಿಲ್ಲಾಡಳಿತದಿಂದ ಅಕ್ಟೋಬರ್ 26 ನಗರದ ಕುವೆಂಪು ರಂಗಮಂದಿರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದರು. ಸಭೆಯಲ್ಲಿ ವಾಲ್ಮೀಕಿ ಪ್ರತಿಮೆ ಸ್ಥಾಪನೆಗೆ ಸಂಬಂಧಿಸಿದಂತೆ ಪಾಲಿಕೆಗೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್, ಎಸ್ಪಿ ಬಿ ನಿಖಿಲ್, ಎಸಿ ಡಾಕ್ಟರ್ ಮೈತ್ರಿ, ಜಿಲ್ಲಾ ಪರಿಶಿಷ್ಟ ಪಂಗಡ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ನೀನಾಸಂ ತಿರುಗಾಟದ ನಾಟಕಗಳನ್ನು ಆಯೋಜಿಸಿಕೊಂಡು ಬರುತ್ತಿರುವ ನಮ್ ಟೀಮ್ನಿಂದ ನಗರದ ಕುವೆಂಪು ರಂಗಮಂದಿರದಲ್ಲಿ 7 ನಾಟಕಗಳು ಆರಂಭವಾಗಲಿವೆ. ಅಕ್ಟೋಬರ್ 9 ಮಹೇಶ್ ಎಲ್ಕುಂಚ್ವಾರ್ ರಚನೆಯ ಕೆಆರ್ ನಂದಿನಿ ಹಾಗೂ ಪ್ರಶಾಂತ್ ಹಿರೇಮಠ ಕನ್ನಡಕ್ಕೆ ಅನುವಾದಿಸಿರುವ ಕೊಳ ನಾಟಕ ಪ್ರದರ್ಶನಗೊಳ್ಳಲಿದೆ. ಇದನ್ನು ಮಂಜು ಕಾಸರಗೋಡು ನಿರ್ದೇಶಿಸಿದ್ದಾರೆ ಎಂದರು. ಕೊಳ ನಾಟಕದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ, ಜಾತಿ ವ್ಯವಸ್ಥೆ, ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ, ಜಮೀನುದಾರಿ ವ್ಯವಸ್ಥೆಯ ಕುರಿತು, ಹೊಸ ವಾಣಿಜ್ಯ ಯುಗದ ಒತ್ತಡ ಹಾಗೂ ಮಹಿಳೆಯರ ಸ್ಥಾನಮಾನ ಸೇರಿದಂತೆ ಹಲವು ವಿಚಾರಗಳು ಪ್ರತಿಬಿಂಬವಾಗುತ್ತವೆ. ಕುಟುಂಬದ ಸಂಬಂಧಗಳ ಸಂಕೀರ್ಣತೆ, ತಲೆಮಾರುಗಳ ಸಂಘರ್ಷ, ಸಂಪ್ರದಾಯ ಮತ್ತು ಆಧುನಿಕ ಮನೋಭಾವದ ನಡುವಿನ ತೊಳಲಾಟವನ್ನು ನಾಟಕ ತೆರೆದಿಡುತ್ತದೆ. ಸಮನ್ವಯ ಕಾಶಿ, ವೈದ್ಯನಾಥ ಹಾಗೂ ನಂದಿನಿ ಸಾಗರ ಇದ್ದರು. ಮುಂದಿನ ವಿವರ. ನಾಡಹಬ್ಬ ದಸರಾ ಆಚರಿಸಲು ಶಿವಮೊಗ್ಗ ಸಿದ್ಧವಾಗಿದೆ. ಮಹಾನಗರ ಪಾಲಿಕೆಯಿಂದ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 11 ಮಹಾನಗರ ಪಾಲಿಕೆ ಆವರಣದಿಂದ ಶ್ರೀ ಚಾಮುಂಡೇಶ್ವರಿ ಭವ್ಯ ಮೆರವಣಿಗೆ ಕೋಟೆ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ತಲುಪಲಿದೆ. ಈ ವೇಳೆ ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಲಿವೆ. ಹಿರಿಯ ಚಿತ್ರನಟ ಶ್ರೀನಾಥ್ ಅವರು ದಸರಾ ಉದ್ಘಾಟಿಸುವರು. ಶಾಸಕ ಎಸ್ಎನ್ ಚನ್ನಬಸಪ್ಪ ಅಧ್ಯಕ್ಷತೆ ವಹಿಸುವರು ಎಂದರು. ಅಕ್ಟೋಬರ್ 21 ಸಕ್ರೆಬೈಲಿನಿಂದ ಸಾಗರ, ಬಹದ್ದೂರ್ ಮತ್ತು ಸೋಮಣ್ಣ ಆನೆಗಳು ಚಾಮುಂಡೇಶ್ವರಿಯನ್ನು ಬೆಳ್ಳಿ ಮಂಟಪದಲ್ಲಿ ಹೊತ್ತು ಸಾಗಲಿವೆ. ನಗರದ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ತಹಸೀಲ್ದಾರ್ ವಿಎಸ್ ರಾಜೀವ್ ನೆರವೇರಿಸುವರು. ಅಕ್ಟೋಬರ್ 20 ಯುವ ದಸರಾ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡೆಯಲಿದ್ದು ಅಂದು ಸಂಜೆ 5 ಚಲನಚಿತ್ರ ನಟ ರವಿಚಂದ್ರನ್, ಹಾಸ್ಯನಟ ಸಾಧು ಕೋಕಿಲ, ಜಿಲ್ಲಾ ಉಸ್ತುವಾರಿ ಸಚಿವ ಮಧುಬಂಗಾರಪ್ಪ ಭಾಗವಹಿಸಲಿದ್ದಾರೆ ಎಂದರು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಆಭರಣಗಳನ್ನು ಮಾಡಿಸುವ ಪ್ರತೀತಿ ಹಲವು ವರ್ಷಗಳಿಂದ ಅನುಸರಿಸಿಕೊಂಡು ಬಂದಿದ್ದೇವೆ. ಮುಂದಿನ ವರ್ಷ ಚಿನ್ನದ ಮುಖ ಮಾಡಿಸುವ ಯೋಚನೆ ಇದೆ. ಅದಕ್ಕಾಗಿ ದಾನಿಗಳು ಮುಂದೆ ಬಂದಿದ್ದಾರೆ. ಈ ಬಾರಿ ಚಿನ್ನದ ಬಳೆಗಳನ್ನು ದೇವಿಗೆ ಅರ್ಪಿಸಲಾಗುವುದು ಎಂದರು. ದಸರಾ ವಿಶೇಷವಾಗಿ ಮಕ್ಕಳ ದಸರಾ, ರಂಗ ದಸರಾ, ಸಾಹಿತ್ಯ ಸಂಭ್ರಮ, ಮಹಿಳಾ ದಸರಾ, ಪರಿಸರ ದಸರಾ, ಕಲಾ ದಸರಾ, ರಂಗಸಂತೆ, ಕಲಾಜಾತ, ಜಾನಪದ ಕಲಾವೈಭವ, ಚಲನಚಿತ್ರ ದಸರಾ, ಯುವ ದಸರಾ, ಯೋಗ ದಸರಾ, ಪರಿಸರ ದಸರಾ, ರೈತ ದಸರಾ, ಆಹಾರ ದಸರಾ, ಗಮಕ ದಸರಾ ನಡೆಯಲಿದೆ. ಪುರಾತನ ನಾಣ್ಯಗಳ ಪ್ರದರ್ಶನ, ಸಂಗೀತ, ಜನಪದ, ಜುಗಲ್ಬಂದಿ, ತಬಲಾ ತರಂಗ, ರಾಜ್ಯಮಟ್ಟದ ದೇಹದಾಢ್ಯ ಸ್ಪರ್ಧೆ, ವಿವಿಧ ನಾಟಕಗಳ ಪ್ರದರ್ಶನ, ಹೀಗೆ ನಾನಾ ಕಾರ್ಯಕ್ರಮಗಳು ಜರುಗಲಿವೆ. ಹಾಸ್ಯೋತ್ಸವದಲ್ಲಿ ಮಿಮಿಕ್ರಿ ಗೋಪಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದರು. ಮಹಾನಗರ ಪಾಲಿಕೆ ಆಯುಕ್ತ ಕೆ ಮಾಯಣ್ಣಗೌಡ ಹಾಗೂ ದಸರಾ ಉತ್ಸವ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ಮುಂದಿನ ವಿವರ. ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸಿಹಿಮೊಗೆ ಶಿವಮೊಗ್ಗ ಚಿತ್ರ ಸಮಾಜಗಳ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 14 ಶಿವಮೊಗ್ಗ ಸಿನಿ ದಸರಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕನ್ನಡಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಂದುಕೊಟ್ಟ ಡಾಕ್ಟರ್ ರಾಜ್ಕುಮಾರ್ ಅನಂತನಾಗ್ ಅವರ ಚಿತ್ರಗಳ ಉಚಿತ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 14 ಬೆಳಗ್ಗೆ 10 ನಗರದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಚಲನಚಿತ್ರ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಸಿನಿ ದಸರಾ ಉದ್ಘಾಟಿಸಲಿದ್ದಾರೆ. ನಟಿ ಸಂಗೀತಾ ಅನಿಲ್, ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಬಿವಿ ತುಕಾರಾಮ್ ರಾವ್ ಪಾಲ್ಗೊಳ್ಳಲಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಛಾಯಾಗ್ರಾಹಕ ವಿಕೆ ಮೂರ್ತಿ ಅವರ ಕುರಿತು ಕಿರುಚಿತ್ರ ಪ್ರದರ್ಶನಗೊಳ್ಳಲಿದೆ. ಜೊತೆಗೆ ಸ್ಥಳೀಯ ಸಿನಿ ಪ್ರತಿಭೆಗಳನ್ನು ಸನ್ಮಾನಿಸಲಾಗುವುದು. ಕಾರ್ಯಕ್ರಮ ಉದ್ಘಾಟನೆಯ ನಂತರ ಮಲೆನಾಡಿನ ಪ್ರತಿಭೆಗಳು ನಿರ್ಮಿಸಿದ 10 ಕಿರುಚಿತ್ರಗಳ ಪ್ರತಿಬಿಂಬ ಉತ್ಸವ ನಡೆಯಲಿದೆ. ಮಾಲ್ಗುಡಿ ಡೇಸ್ ಖ್ಯಾತಿಯ ಮಾಸ್ಟರ್ ಮಂಜುನಾಥ್ ಮತ್ತು ಮಾಸ್ಟರ್ ರೋಹಿತ್ ಶ್ರೀನಾಥ್ ಚಾಲನೆ ನೀಡಿ ಸಂವಾದ ನಡೆಸಲಿದ್ದಾರೆ. ಚಿತ್ರಮಂದಿರಗಳಲ್ಲಿ ರಾಜ್ ಅನಂತ್ ಚಿತ್ರಗಳ ಉಚಿತ ಪ್ರದರ್ಶನ. ಅಕ್ಟೋಬರ್ 14 ಬೆಳಗ್ಗೆ 10 ಮಲ್ಲಿಕಾರ್ಜುನ ಚಿತ್ರಮಂದಿರ, ಎರಡು ಕನಸು ಅಕ್ಟೋಬರ್ 15 ಬೆಳಗ್ಗೆ 10 ವೀರಭದ್ರೇಶ್ವರ ಚಿತ್ರಮಂದಿರ ಸರಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು. ಅಕ್ಟೋಬರ್ 16 ಬೆಳಗ್ಗೆ 10 ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್. ಅಕ್ಟೋಬರ್ 17 ಬೆಳಗ್ಗೆ 10 ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಗಾಳಿಪಟ 2 ಪ್ರದರ್ಶನಗೊಳ್ಳಲಿದೆ. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
8: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
9: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ.
10: ವೈದ್ಯ ಲೋಕದ ಆಕಸ್ಮಿಕಗಳು. ಹೃದಯದ ಒಳಗಿನ ವಿದ್ಯುತ್. ಹೃದಯದ ಲಬ್ ಡಬ್ ಸದ್ದನ್ನು ಪ್ರಾಯಶಃ ಆದಿಮಾನವನೂ ಗಮನಿಸಿರಬೇಕು, ಆದರೆ ಆ ಸದ್ದಿನ ಹಿನ್ನೆಲೆ ಏನು ಎಂಬುದನ್ನು ಪತ್ತೆ ಮಾಡಲು ಬಹಳ ಕಾಲ ಹಿಡಿಯಿತು. ಮುಂದಿನ ಹೆಜ್ಜೆ ಆ ಸದ್ದು ಹೇಗೆ ಬರುತ್ತದೆ ಎನ್ನುವುದು. ಹೃದಯ ಮೂಲತಃ ಮಾಂಸಖಂಡದ ಅಂಗ ಎನ್ನುವ ವಿಷಯ ತಿಳಿದಿತ್ತು. ಆದರೆ ಉಳಿದ ಮಾಂಸಖಂಡಗಳಿಗೆ ಹೋಲಿಸಿದರೆ ಹೃದಯ ಬಹಳ ಭಿನ್ನ. ಹೃದಯದ ಕೆಲಸ ಸರ್ವಸ್ವತಂತ್ರ. ಉಳಿದ ಮಾಂಸಖಂಡಗಳು ಮೆದುಳಿನ ಅಥವಾ ಬೆನ್ನುಹುರಿಯ ನರಗಳ ನಿರ್ದೇಶನದಿಂದ ಕೆಲಸ ಮಾಡುತ್ತವೆ. ಆದರೆ ಅಂತಹ ಯಾವ ನಿರ್ದೇಶನವೂ ಇಲ್ಲದೆ ಗರ್ಭಾವಸ್ಥೆಯಿಂದ ಆರಂಭವಾಗಿ ಸಾಯುವವರೆಗೆ ತನ್ನ ಪಾಡಿಗೆ ತಾನೂ ಪುರುಸೊತ್ತೇ ಇಲ್ಲದೆ ಕೆಲಸ ಮಾಡುವ ಏಕೈಕ ಅಂಗ ಹೃದಯ. ಎಷ್ಟೋ ಬಾರಿ ಮೆದುಳು ನಿಷ್ಕ್ರಿಯವಾದರೂ ಹೃದಯ ಮಾತ್ರ ಕೆಲಸ ಮಾಡುತ್ತಲೇ ಇದ್ದ ಉದಾಹರಣೆಗಳು ಇವೆ. ಹೃದಯದ ಈ ಸ್ವಯಂಚಾಲಿತ ಕ್ರಿಯೆಗೆ ಏನು ಕಾರಣ? ಹೃದಯದ ಮಾಂಸಖಂಡಗಳನ್ನು ಯಂತ್ರದಂತೆ ನಿರಂತರವಾಗಿ ಕೆಲಸ ಮಾಡಿಸುವ ಮೂಲ ಯಾವುದು? ಇಂತಹ ಪ್ರಶ್ನೆಗಳು ಶತಮಾನಗಳಿಂದ ವೈದ್ಯರನ್ನು ಕಾಡಿದ್ದವು. ಜರ್ಮನಿಯ ಡಾಕ್ಟರ್ ಆಲ್ಟ್ರೆಕ್ಟ್ ವಾನ್ ಹಾಲರ್ ಎಂಬ ಶರೀರ ಶಾಸ್ತ್ರಜ್ಞ 18ನೇ ಶತಮಾನದ ಮಧ್ಯಭಾಗದಲ್ಲಿ ಹೃದಯದ ಒಳಗೆ ಇರುವ ರಕ್ತವೇ ಹೃದಯದ ಮಾಂಸಖಂಡಗಳನ್ನು ಪ್ರಚೋದಿಸಿ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತದೆ ಎಂದು ಹೇಳಿದರು. 1812ರ ಸುಮಾರಿಗೆ ಫ್ರೆಂಚ್ ವೈದ್ಯ ಡಾಕ್ಟರ್ ಸೀಸರ್ ಲೀಗಲಾಯ್ಸ್ ಹೃದಯ ನರವ್ಯೂಹದ ನಿಯಂತ್ರಣದಲ್ಲಿದೆ ಎಂದು ಹೇಳಿದರು. ಮುಂದಿನ ಕೆಲವು ದಶಕಗಳಲ್ಲಿ ಸ್ವತಂತ್ರ ನರವ್ಯೂಹ ಪತ್ತೆಯಾಯಿತು. ಅದರಲ್ಲಿ ಅನುಕೂಲ ಮತ್ತು ಪ್ರತಿಕೂಲ ಎಂಬ ಎರಡು ಭಾಗಗಳಿವೆ ಎಂದು ತಿಳಿಯಿತು. ಈ ಅನುಕೂಲ ಭಾಗವನ್ನು ಪ್ರಚೋದಿಸಿದರೆ ಹೃದಯದ ಬಡಿತ ಹೆಚ್ಚುವುದೆಂದು, ಪ್ರತಿಕೂಲ ಭಾಗವನ್ನು ಪ್ರಚೋದಿಸಿದರೆ ತಗ್ಗುವುದೆಂದು ಹಲವಾರು ಸಂಶೋಧಕರು ಪತ್ತೆ ಮಾಡಿದರು. ಅಂದ ಮೇಲೆ ಹೃದಯ ನರಗಳ ನಿಯಂತ್ರಣದಲ್ಲಿದೆ ಎಂಬುದು ಸ್ಪಷ್ಟ. ಆದರೆ ಹೃದಯ ತಾಂತಾನೇ ಹೇಗೆ ಬಡಿಯುತ್ತದೆ ಎಂಬುದರ ಉತ್ತರ ಸ್ಪಷ್ಟವಿರಲಿಲ್ಲ. ಇದರ ಬಗ್ಗೆ ತಮ್ಮ ಸಿದ್ಧಾಂತಗಳನ್ನು ಹೊಂದಿದ್ದ ಎರಡು ಗುಂಪುಗಳನ್ನು ನರಮೂಲ ಮತ್ತು ಮಾಂಸಮೂಲ ಎಂದು ಗುರುತಿಸಬಹುದಿತ್ತು. ಸರಿಯಾದ ಉತ್ತರ ಹುಡುಕಲು ಎರಡೂ ಗುಂಪುಗಳಲ್ಲಿ ಪೈಪೋಟಿ ಇತ್ತು. ಆ ಸಮಯದಲ್ಲಿ ಈ ವಿವಾದದ ರಂಗಕ್ಕೆ ಇಳಿದವರು ಅಂದಿನ ಬೋಹೇಮಿಯಾ ಪ್ರಾಂತ್ಯದಲ್ಲಿದ್ದ ಡಾಕ್ಟರ್ ಜಾನ್ ಪರ್ಕಿಂಜೆ. 19ನೇ ಶತಮಾನದ ಅತ್ಯಂತ ಪ್ರಸಿದ್ಧ ವೈದ್ಯರ ಪಟ್ಟಿಯಲ್ಲಿ ಹೆಸರಿಸಬಹುದಾದ ಡಾಕ್ಟರ್ ಪರ್ಕಿಂಜೆ ಅವರದ್ದು ಬಹುಮುಖಿ ವ್ಯಕ್ತಿತ್ವ. 13 ಭಾಷೆಗಳನ್ನು ಬಲ್ಲ ಕವಿ, ಮನಸ್ಸಿನ ವೈದ್ಯ, ಸಂಶೋಧಕ, ಜಗತ್ತಿನ ಪ್ರಥಮ ಶರೀರ ವಿಜ್ಞಾನದ ವಿಭಾಗವನ್ನು ಅಂದಿನ ಪ್ರಷ್ಯಾದಲ್ಲಿ ನಿರ್ಮಿಸಲು ಅವರೇ ಕಾರಣ. ಶರೀರದ ಹಲವಾರು ಸೂಕ್ಷ್ಮ ಅಂಗಗಳನ್ನು ಅವರು ಪತ್ತೆ ಮಾಡಿದ್ದರು. ಹಲವಾರು ಔಷಧಗಳ ಪರಿಣಾಮವನ್ನು ವಿವರಿಸಿದ್ದರು. ದೃಷ್ಟಿಯ ಬಗ್ಗೆ, ಬಣ್ಣಗಳ ಬಗ್ಗೆ, ಕನಸುಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡಿದ್ದರು. 1839ರಲ್ಲಿ ಕುರಿಗಳ ಹೃದಯವನ್ನು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ನೋಡುತ್ತಿದ್ದಾಗ ಹೃದಯದ ಮಾಂಸಖಂಡಗಳ ಅಡಿಭಾಗದಲ್ಲಿ ಕೆಲವು ವಿಶಿಷ್ಟ ರೀತಿಯ ಕೋಶಗಳನ್ನು ಗುರುತಿಸಿದರು. ಅದು ಹೃದಯದ ಮಾಂಸಖಂಡಗಳ ಇತರ ಕೋಶಗಳಿಗಿಂತ ಭಿನ್ನವಾಗಿತ್ತು. ಆದರೆ ಆ ಭಿನ್ನ ರೂಪದ ಕೋಶಗಳ ಕೆಲಸವೇನು ಎಂಬುದು ಖಚಿತವಾಗಲಿಲ್ಲ. ಇದರ ವಿವರಗಳನ್ನು ಸಚಿತ್ರವಾಗಿ ಅವರು ನಮೂದಿಸಿದರು. ಅವರ ಚಿತ್ರ ವಿವರಣೆ ಮುಂದೆ ಬಹಳ ಮಹತ್ವದ ಸಂಶೋಧನೆಗಳಿಗೆ ದಾರಿಯಾಯಿತು. ಈ ನಿಟ್ಟಿನಲ್ಲಿ ಮುಂದಿನ ಸಂಶೋಧನೆ ಜರುಗಿದ್ದು ತೀರಾ ಆಕಸ್ಮಿಕವಾಗಿ. ಇಟಲಿಯಲ್ಲಿ ಜನಿಸಿದ ಡಾಕ್ಟರ್ ವಾಲ್ಟರ್ ಗ್ಯಾಸ್ಕೆಲ್ ಕೇಂಬ್ರಿಡ್ಜ್ಗೆ ಬಂದದ್ದು ಗಣಿತದ ಅಧ್ಯಯನಕ್ಕೆ. ಆದರೆ ಅಲ್ಲಿನ ಪ್ರಖ್ಯಾತ ಶರೀರ ಶಾಸ್ತ್ರಜ್ಞ ಡಾಕ್ಟರ್ ಮೈಕಲ್ ಫಾಸ್ಟರ್ ಅವರ ಪ್ರಭಾವಕ್ಕೆ ಒಳಗಾದ ಅವರು ಗಣಿತವನ್ನು ಬಿಟ್ಟು ವೈದ್ಯಕೀಯದ ಕಡೆಗೆ ಬಂದರು. ಅಂದಿನ ಮತ್ತೊಬ್ಬ ಪ್ರಖ್ಯಾತ ವೈದ್ಯ ಸಂಶೋಧಕ ಡಾಕ್ಟರ್ ಕಾರ್ಲ್ ಲುಡ್ವಿಗ್ ಅವರ ಜೊತೆಯಲ್ಲಿ ಮಾಂಸಖಂಡಗಳಲ್ಲಿ ರಕ್ತ ಪರಿಚಲನೆಯನ್ನು ಪ್ರಭಾವಿಸುವ ಅಂಶಗಳು ಎಂಬ ವಿಷಯವಾಗಿ ಕೆಲಸ ಮಾಡಿದ ಡಾಕ್ಟರ್ ಗ್ಯಾಸ್ಕೆಲ್ ಉತ್ತಮ ಸಂಶೋಧನೆಯನ್ನು ರೂಪಿಸುವ ಮೂಲಭೂತ ಅಂಶಗಳನ್ನು ಸಮಗ್ರವಾಗಿ ಕಲಿತರು. ಇದರಿಂದ ಅತ್ಯಂತ ಸೂಕ್ಷ್ಮ ಅಂಗಾಂಶಗಳ ಬಗ್ಗೆ ನಿಖರವಾದ ಪ್ರಯೋಗ ಮಾಡುವ ಕಲೆಗಾರಿಕೆ ಅವರಿಗೆ ಒಲಿಯಿತು. 1875ರಲ್ಲಿ ಪುನಃ ಡಾಕ್ಟರ್ ಫಾಸ್ಟರ್ ಅವರ ಪ್ರಯೋಗಾಲಯಕ್ಕೆ ಮರಳಿದರು. ಡಾಕ್ಟರ್ ಗ್ಯಾಸ್ಕೆಲ್ ಅವರಿಗೆ ಮಾಂಸಖಂಡಗಳ ಅಧ್ಯಯನದ ಮೇಲೆ ಇದ್ದ ಪರಿಣಿತಿಯನ್ನು ಗಮನಿಸಿ ಹೃದಯದ ಮೇಲೆ ಸ್ವತಂತ್ರ ನರವ್ಯೂಹದ ಪರಿಣಾಮದ ಸಂಶೋಧನೆಗೆ ಹಚ್ಚಲಾಯಿತು. ಈ ಅಧ್ಯಯನದ ವೇಳೆಯಲ್ಲಿ ಹೃದಯದ ಸ್ವಯಂಚಾಲಿತ ಬಡಿತದ ಬಗ್ಗೆ ಡಾಕ್ಟರ್ ಗ್ಯಾಸ್ಕೆಲ್ ಆಸಕ್ತರಾದರು. ವೇಗವಾಗಿ ಬಡಿಯುವ ಮೊಲ ಅಥವಾ ಇಲಿಗಳ ಹೃದಯಕ್ಕಿಂತ ಬಹಳ ನಿಧಾನವಾಗಿ ಬಡಿಯುವ ಆಮೆಗಳ ಹೃದಯದ ಪ್ರಯೋಗದಿಂದ ಈ ಅಧ್ಯಯನಕ್ಕೆ ಅನುಕೂಲ ಹೆಚ್ಚು ಎಂದು ನಿರ್ಧರಿಸಿದರು. ಈ ನಿರ್ಧಾರ ಅವರಿಗೆ ಒಳ್ಳೆಯ ಫಲಿತಾಂಶ ತಂದಿತು. ಇಂತಹ ಒಂದು ಪ್ರಯೋಗದ ವೇಳೆಯಲ್ಲಿ ಹೃದಯಕ್ಕೆ ಬರುತ್ತಿದ್ದ ಸ್ವತಂತ್ರ ನರವ್ಯೂಹದ ಎಲ್ಲಾ ನರಗಳ ಸಂಪರ್ಕವನ್ನು ಕಡಿದು ಹಾಕಿದರು. ಆದರೂ ಹೃದಯ ಒಂದು ಮಿತಿಯಲ್ಲಿ ಬಡಿಯುತ್ತಲೇ ಮುಂದುವರಿಯಿತು. ಹೀಗಾಗಿ ಹೃದಯದ ಬಡಿತದಲ್ಲಿ ಹೊರಗಿನ ನರಗಳ ಪಾತ್ರ ಇಲ್ಲವೆಂದು, ಅದು ಹೃದಯದ ಒಳಗೇ ಇರುವ ಯಾವುದೋ ಕೋಶಗಳಿಂದ ಆಗುತ್ತಿರಬೇಕೆಂದು ಪ್ರತಿಪಾದಿಸಿದರು. ಆಮೆಗಳ ಹೃದಯ ಬಹಳ ನಿಧಾನವಾಗಿ ಬಡಿಯುವುದರಿಂದ ಆ ಬಡಿತ ಎಲ್ಲಿಂದ ಆರಂಭವಾಗಿ ಎಲ್ಲಿಗೆ ಹರಡುತ್ತದೆ ಎಂಬುದನ್ನು ಅವರು ಬಹಳ ನಿಖರವಾಗಿ ಪರೀಕ್ಷಿಸಲು ಸಾಧ್ಯವಾಯಿತು. ಅವರು ಗಮನಿಸಿದಂತೆ ಈ ಬಡಿತ ತಲೆಯ ಧಮನಿ ಹೃದಯಕ್ಕೆ ಸೇರುವ ಸ್ಥಳದಲ್ಲಿ ಆರಂಭವಾಗಿ ಅದು ಹೃದಯದ ಮೇಲ್ಭಾಗದ ಕಿವಿಯ ಆಕಾರದ ಕೋಣೆಗಳಿಗೆ ಪಸರಿಸುತ್ತವೆ. ಆನಂತರ ಸ್ವಲ್ಪ ಕಾಲ ತಡೆದು ರಕ್ತವನ್ನು ಹೊರಗೆ ಪಂಪ್ ಮಾಡುವ ಹೃದಯದ ಕೆಳಭಾಗದ ಕೋಣೆಗಳಿಗೆ ಹರಡುತ್ತದೆ. ಡಾಕ್ಟರ್ ಗ್ಯಾಸ್ಕೆಲ್ ಅವರ ಪರೀಕ್ಷೆಗಳಿಂದ ಹೃದಯದ ಬಡಿತ ಮಾಂಸಮೂಲ ಎಂದಾಯಿತು. ಸ್ವತಂತ್ರ ನರವ್ಯೂಹದ ಪ್ರಭಾವ ಈ ಬಡಿತದ ಪರಿಣಾಮವನ್ನು ಏರಿಸುವಲ್ಲಿ ಯಾ ತಗ್ಗಿಸುವಲ್ಲಿ ಇರುತ್ತದೆಯೇ ಹೊರತು ಹೃದಯದ ಮೂಲಭೂತ ಬಡಿತಕ್ಕೂ ನರವ್ಯೂಹಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಸಾಬೀತಾಯಿತು. ಡಾಕ್ಟರ್ ಗ್ಯಾಸ್ಕೆಲ್ ಅವರ ಪ್ರಯೋಗಗಳು ಇಲ್ಲಿಗೇ ನಿಲ್ಲಲಿಲ್ಲ. ಗಣಿತದ ಅಧ್ಯಯನವನ್ನು ಅವರು ಮುಂದುವರೆಸದೇ ಇದ್ದರೂ ಅವರ ಎಲ್ಲಾ ಸಂಶೋಧನೆಗಳು ಗಣಿತದಷ್ಟೇ ಅಚ್ಚುಕಟ್ಟಾಗಿ ಇರುತ್ತಿದ್ದವು. ಮುಂದಿನ ಹಂತದಲ್ಲಿ ಹೃದಯದ ಮೇಲ್ಭಾಗದ ಕೋಣೆಗಳನ್ನು ಹಂತ ಹಂತವಾಗಿ ಹೃದಯದ ಕೆಳಭಾಗದ ಕೋಣೆಗಳಿಂದ ಪ್ರತ್ಯೇಕಿಸಿದರು. ಮೇಲ್ಭಾಗದ ಕೋಣೆಗಳು ಸಾಮಾನ್ಯ ಗತಿಯಲ್ಲೇ ಬಡಿಯುತ್ತಿದ್ದವು, ಆದರೆ ಕೆಳಭಾಗದ ಕೋಣೆಗಳ ಬಡಿಯುವ ಗತಿ ನಿಧಾನವಾಗುತ್ತಾ ಬಂದಿತು. ಒಂದು ಹಂತದಲ್ಲಿ ಹೃದಯದ ಮೇಲಿನ ಮತ್ತು ಕೆಳಗಿನ ಭಾಗದ ಕೋಣೆಗಳನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸಿದಾಗ ಕೆಳಭಾಗದ ಕೋಣೆಗಳ ಬಡಿತ ಕೆಲವು ಕ್ಷಣಗಳ ಕಾಲ ನಿಂತು ಮತ್ತೆ ನಿಧಾನಗತಿಯಲ್ಲಿ ತಾಂತಾನೇ ಬಡಿಯಲು ಆರಂಭವಾಯಿತು. ಆಗ ಹೃದಯದ ಮೇಲ್ಭಾಗದ ಮತ್ತು ಕೆಳಭಾಗದ ಕೋಣೆಗಳು ಸ್ವತಂತ್ರವಾಗಿ ತಮ್ಮ ಗತಿಯಲ್ಲಿ ಬಡಿಯುತ್ತಿದ್ದವು. ಅಂದರೆ ಹೃದಯದ ಎಲ್ಲಾ ಭಾಗಗಳಲ್ಲಿಯೂ ಸ್ವತಂತ್ರವಾಗಿ ಬಡಿಯಬಲ್ಲ ಸಾಮರ್ಥ್ಯ ನೀಡುವ ವಿಶಿಷ್ಟ ಕೋಶಗಳು ಇರುತ್ತವೆಂದು, ಅವು ಬೇರೆ ಬೇರೆ ಗತಿಯಲ್ಲಿ ಬಡಿಯುತ್ತವೆಂದು ನಿರ್ಧರಿಸಿದರು. ಆದರೆ ಈ ರೀತಿಯ ಸ್ವತಂತ್ರ ಬಡಿತವನ್ನು ಮೀರುವಂತೆ ಯಾವುದೋ ಸಾಮಾನ್ಯ ಸಂಪರ್ಕ ಹೃದಯದ ಎಲ್ಲಾ ಕೋಣೆಗಳನ್ನು ಬೆಸೆದು ಅವೆಲ್ಲವೂ ಏಕಪ್ರಕಾರವಾಗಿ ಬಡಿಯುವಂತೆ ನಿರ್ದೇಶಿಸುತ್ತವೆ ಎಂದು ಗಣಿಸಿದರು. 1886 ಆಮೆಗಳ ಹೃದಯದಲ್ಲಿ ಈ ರೀತಿಯ ಸಂಪರ್ಕದ ಸಾಧ್ಯತೆಯನ್ನು ತೋರಿದ ಮೇಲೆ ಅದೇ ಮಾದರಿ ಕಪ್ಪೆಗಳ ಹೃದಯದಲ್ಲೂ ಇರುತ್ತದೆ ಎಂದು ಪತ್ತೆ ಮಾಡಿದರು. ಹೃದಯದ ಸ್ವಯಂಚಾಲಿತ ವ್ಯವಸ್ಥೆಯ ಮೂಲಭೂತ ಅಂಶ ಕಡೆಗೂ ಡಾಕ್ಟರ್ ಗ್ಯಾಸ್ಕೆಲ್ ಅವರ ಪ್ರಯತ್ನದಿಂದ ಪತ್ತೆಯಾಯಿತು. ಈ ಹಾದಿಯಲ್ಲಿ ಮುಂದಿನ ಮಹತ್ವದ ಹೆಜ್ಜೆ ಇಟ್ಟವರು ಸ್ವಿಸ್ ವೈದ್ಯ ಡಾಕ್ಟರ್ ವಿಲ್ಹೆಮ್ ಹಿಸ್ಸೆ. ಬಹಳ ಸಣ್ಣ ವಯಸ್ಸಿನಲ್ಲೇ ವೈದ್ಯಕೀಯದ ಕಡೆ ಆಕರ್ಷಿತರಾದ ಡಾಕ್ಟರ್ ಹಿಸ್ಸೆ ಆ ಕಾಲದಲ್ಲಿ ಚಾಲ್ತಿಯಿದ್ದ ಸಂಶೋಧನಾ ವಿಧಾನಗಳಿಗಿಂತ ಭಿನ್ನವಾಗಿ ಆಲೋಚಿಸಬಲ್ಲವರಾಗಿದ್ದರು. 1888 ಹೃದಯದ ಬಡಿತದ ಬಗ್ಗೆ ಸಂಶೋಧನೆ ಆರಂಭಿಸಿದ ಅವರು ಕೆಲವರ್ಗದ ಪ್ರಾಣಿಗಳಲ್ಲಿ ಹೃದಯ ಹೇಗೆ ಬಡಿಯುತ್ತದೆ, ಆ ಪ್ರಾಣಿಗಳ ಭ್ರೂಣಗಳಲ್ಲಿ ಹೃದಯ ಬಡಿತ ಯಾವಾಗ ಆರಂಭ ಆಗುತ್ತದೆ ಎಂಬ ವಿಷಯಗಳ ಬಗ್ಗೆ ಗಮನಹರಿಸಿದರು. ಭ್ರೂಣಗಳಲ್ಲಿ ನರವ್ಯೂಹ ರಚನೆ ಆಗುವ ಮುನ್ನವೇ ಹೃದಯ ಬಡಿಯಲು ಆರಂಭಿಸಿರುತ್ತದೆ ಎಂಬ ಮಹತ್ವದ ವಿಷಯ ಅವರಿಗೆ ತಿಳಿದು ಬಂದಿತು. ಹಾಗಾಗಿ ಹೃದಯದ ಬಡಿತಕ್ಕೂ ನರವ್ಯೂಹಕ್ಕೂ ಸಂಬಂಧ ಇಲ್ಲ ಎಂದು ನಿರ್ಧರಿಸಿದ ಅವರು ಉಳಿದ ಸಂಶೋಧಕರಿಗೆ ನಿಲುಕದ ಹೆಜ್ಜೆಯನ್ನು ಬಹಳ ಬೇಗನೆ ಇಟ್ಟರು. ಈ ನಿಟ್ಟಿನಲ್ಲಿ ಹಿಂದಿನ ಸಂಶೋಧನೆಗಳನ್ನು ಬಹಳ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದ ಅವರು ಡಾಕ್ಟರ್ ಗ್ಯಾಸ್ಕೆಲ್ ವಿವರಿಸಿದ್ದ ವಿಶಿಷ್ಟ ರೀತಿಯ ಸಂಪರ್ಕ ವ್ಯವಸ್ಥೆ ಭ್ರೂಣಗಳ ಹೃದಯದಲ್ಲಿ ಇರುವುದನ್ನು ಕಂಡುಹಿಡಿದರು. ಸರಿಸುಮಾರು ಡಾಕ್ಟರ್ ಗ್ಯಾಸ್ಕೆಲ್ ಊಹಿಸಿದ್ದ ರೀತಿಯಲ್ಲಿ ಈ ವಿಶಿಷ್ಟ ಕೋಶಗಳ ಸಂಪರ್ಕ ಇತ್ತು. ಮೊಲಗಳ ಹೃದಯದಲ್ಲಿ ಅದೇ ಮಾದರಿಯ ಸಂಪರ್ಕವನ್ನು ಅಂದಾಜಿಸಿ ಅದನ್ನು ನಿಶ್ಚಿತ ಸ್ಥಳಗಳಲ್ಲಿ ಕತ್ತರಿಸಿದರೆ ಆಗ ಹೃದಯ ಬಡಿತದ ಸಂವಹನದಲ್ಲಿ ಏರುಪೇರಾಗುತ್ತಿತ್ತು. 1901 ಸುಮಾರಿಗೆ ಡಾಕ್ಟರ್ ಹಿಸ್ಸೆ ಏಕಾಏಕಿ ಸಂಶೋಧನೆಯ ಜಾಡನ್ನು ಬಿಟ್ಟು ರೋಗಿಗಳ ಚಿಕಿತ್ಸೆಯ ರಂಗಕ್ಕೆ ಇಳಿದರು. ಈ ನಿಟ್ಟಿನಲ್ಲಿ ಅವರ ಪ್ರಯೋಗಗಳ ಸಫಲತೆ ಅಲ್ಲಿಂದ ಮುಂದಕ್ಕೆ ಹೋಗದೇ ಉಳಿಯಿತು. ಈ ಹಂತದಲ್ಲಿ ಡಾಕ್ಟರ್ ಹಿಸ್ಸೆ ಅವರ ಸಂಶೋಧನೆಯನ್ನು ತಮಗೆ ಅರಿವಿಲ್ಲದಂತೆ ಮುಂದುವರೆಸಿದವರು ಜಪಾನಿನ ವೈದ್ಯ ಡಾಕ್ಟರ್ ಸುನವೋ ತವರ. 19ನೇ ಶತಮಾನದ ಮಧ್ಯಭಾಗದವರೆಗೆ ತಮ್ಮ ಅನೂಚಾನ ಸಂಸ್ಕೃತಿಯ ನೆರಳಿನಲ್ಲಿಯೇ ಇದ್ದ ಜಪಾನ್ 1860ರ ದಶಕದಲ್ಲಿ ನೈಜ ಪ್ರಪಂಚದತ್ತ ಮುಖ ಮಾಡಲು ಆರಂಭಿಸಿತು. ಈ ಆಧುನಿಕ ಜಪಾನ್ನ ಮೇಲೆ ಜರ್ಮನಿಯ ಪ್ರಭಾವ ಸಾಕಷ್ಟು ಇತ್ತು. ಡಾಕ್ಟರ್ ತವರ 1903ರಲ್ಲಿ ಜರ್ಮನಿಯಲ್ಲಿ ಸಂಶೋಧನೆಯ ಅವಕಾಶ ಪಡೆದರು. ಅಂದಿನ ಪ್ರಖ್ಯಾತ ರೋಗತಜ್ಞ ಡಾಕ್ಟರ್ ಲುಡ್ವಿಗ್ ಅಶೋಫ್ ಅವರ ಸುಪರ್ದಿಯಲ್ಲಿ ಕೆಲಸ ಮಾಡುವ ಅವಕಾಶ ಡಾಕ್ಟರ್ ತವರ ಅವರಿಗೆ ಲಭಿಸಿತು. ಹೃದಯದ ಮಾಂಸಖಂಡಗಳ ಸಾಮರ್ಥ್ಯದ ಬಗ್ಗೆ ವಿಶೇಷ ಅಧ್ಯಯನ ಮಾಡುತ್ತಿದ್ದ ಡಾಕ್ಟರ್ ಅಶೋಫ್ ರುಮ್ಯಾಟಿಕ್ ಹೃದ್ರೋಗದಲ್ಲಿ ಆಗುವ ಪರಿಣಾಮಗಳ ಸಂಶೋಧನೆಯಲ್ಲಿ ಡಾಕ್ಟರ್ ತವರ ಅವರನ್ನು ಸೇರಿಸಿಕೊಂಡರು. ಇದಕ್ಕಾಗಿ ಡಾಕ್ಟರ್ ತವರ ಸುಮಾರು 150 ಹೃದಯಗಳನ್ನು ಬಹಳ ಜತನದಿಂದ ಅಧ್ಯಯನ ಮಾಡಬೇಕಿತ್ತು. ಹೀಗೆ ಮಾಡುವಾಗ ಡಾಕ್ಟರ್ ಅಶೋಫ್ ಅವರ ಅಧ್ಯಯನದ ಜೊತೆಯಲ್ಲಿ ಹೃದಯ ಬಡಿತದ ಸಂಪರ್ಕ ಕೋಶಗಳ ವಿಷಯವಾಗಿ ಡಾಕ್ಟರ್ ಹಿಸ್ಸೆ ಅವರು ಹೇಳಿದ್ದ ವಿಷಯವನ್ನು ಡಾಕ್ಟರ್ ತವರ ವಿವೇಚಿಸಿದರು. ಈ ಆಕಸ್ಮಿಕ ಅವಕಾಶ ಮತ್ತು ಅಷ್ಟೇ ಆಕಸ್ಮಿಕವಾದ ಶೋಧಗಳನ್ನು ಸುಮಾರು 3 ವರ್ಷಗಳ ಕಾಲ ನಿಷ್ಠೆಯಿಂದ ಅಧ್ಯಯನ ಮಾಡಿದ ಡಾಕ್ಟರ್ ತವರ 1906ರಲ್ಲಿ ಹೃದಯದ ಸ್ವಯಂಚಾಲಿತ ಬಡಿತದ ಇಡೀ ಸಂಪರ್ಕ ವ್ಯವಸ್ಥೆಯ ರೂಪವನ್ನು ಗ್ರಹಿಸಿದರು. ಅಲ್ಲಿಯವರೆಗೆ ಖಂಡಖಂಡವಾಗಿ ಮಾತ್ರ ಅರ್ಥವಾಗಿದ್ದ ಈ ಚಿತ್ರಣ ಈಗ ಸಂಪೂರ್ಣವಾಗಿತ್ತು. ಡಾಕ್ಟರ್ ತವರ ಒಟ್ಟುಗೂಡಿಸಿದ ಚಿತ್ರಣ ಹೀಗಿತ್ತು. ಮೆದುಳಿನಿಂದ ಅಶುದ್ಧ ರಕ್ತ ಹೊತ್ತು ತರುವ ಧಮನಿ ಹೃದಯವನ್ನು ಸೇರುವ ಜಾಗದಲ್ಲಿ ಕೆಲವು ವಿಶಿಷ್ಟ ಕೋಶಗಳು ಇರುತ್ತದೆ. ಅವು ತಾಂತಾನೇ ಸಕ್ರಿಯಗೊಂಡು ತಮ್ಮೊಳಗೆ ಒಂದು ಸಣ್ಣ ವಿದ್ಯುತ್ ತರಂಗವನ್ನು ನಿರ್ಮಿಸುತ್ತವೆ. ಈ ವಿದ್ಯುತ್ ಅದೇ ರೀತಿಯ ವಿಶಿಷ್ಟ ಕೋಶಗಳ ಜಾಲದಲ್ಲಿ ಹರಿದು ಹೃದಯದ ಮೇಲ್ಭಾಗದ ಕೋಣೆಗಳನ್ನು ಮೊದಲು ಪ್ರಚೋದಿಸುತ್ತದೆ. ಆನಂತರ ಅದು ಹೃದಯದ ಮೇಲ್ಭಾಗದ ಮತ್ತು ಕೆಳಭಾಗದ ಕೋಣೆಗಳನ್ನು ಸಂಪರ್ಕಿಸುವ ಬಿಂದುವಿಗೆ ಬರುತ್ತದೆ. ಅಲ್ಲಿ ಇದೇ ಮಾದರಿಯ ಇನ್ನಷ್ಟು ಕೋಶಗಳ ಒಂದು ಗಂಟು ಇರುತ್ತದೆ. ಈ ಕೋಶಗಳು ಆ ವಿದ್ಯುತ್ ಆವೇಶವನ್ನು ಸೆಕೆಂಡಿನ ಕೆಳಭಾಗ ತಮ್ಮಲ್ಲೇ ಉಳಿಸಿಕೊಂಡು ನಂತರ ಇಂತಹದೇ ಕೋಶಗಳ ಸರಣಿಯ ಮೂಲಕ ಹೃದಯದ ಕೆಳಗಿನ ಕೋಣೆಗಳಿಗೆ ತಲುಪಿಸುತ್ತವೆ. ಹೀಗೆ ವ್ಯಾಪಿಸಿದ ವಿದ್ಯುತ್ ಸಂಕೇತಗಳು ಪರ್ಕಿಂಜೆ ಕೋಶಗಳ ಮೂಲಕ ಹೃದಯದ ಕೋಣೆಗಳನ್ನು ಸುತ್ತುವರಿದ ಮಾಂಸಖಂಡಗಳನ್ನು ಪ್ರಚೋದಿಸುತ್ತವೆ. ಇದರಿಂದ ಆ ಮಾಂಸಖಂಡಗಳು ಒತ್ತಲ್ಪಟ್ಟು ತಮ್ಮೊಳಗಿನ ರಕ್ತವನ್ನು ಧಮನಿಗಳ ಮೂಲಕ ಪಂಪ್ ಮಾಡುತ್ತವೆ. ಈ ಇಡೀ ವ್ಯವಸ್ಥೆಯ ನಕ್ಷೆಯನ್ನು ಡಾಕ್ಟರ್ ತವರ ಬಹಳ ಜಾಣತನದಿಂದ ಮಾಡಿದ್ದರು. ಪ್ರತಿಯೊಂದು ಬಾರಿ ಹೃದಯವನ್ನು ಪರೀಕ್ಷೆ ಮಾಡುವ ಅವಕಾಶ ದೊರೆತಾಗಲೂ ತಮ್ಮ ಹಲವಾರು ಅನುಮಾನಗಳಿಗೆ ಉತ್ತರ ದೊರಕಿಸಿಕೊಂಡರು. ಹೀಗೆ ಸತತ ಅಧ್ಯಯನದ ಮೂಲಕ ತಮ್ಮ ಸಂಶೋಧನೆಯ ಪ್ರತಿಯೊಂದು ಅಂಶವನ್ನು ಹಲವಾರು ಬಾರಿ ವಿಶ್ಲೇಷಿಸಿ ವಿವೇಚಿಸಿ ಒಂದು ಖಚಿತ ನಿರ್ಧಾರಕ್ಕೆ ಬರುತ್ತಿದ್ದರು. ಅವರ ಇಡೀ ಸಂಶೋಧನೆ ಎಷ್ಟು ಬಾರಿ ಮರುಪರೀಕ್ಷೆ ಮಾಡಿದರೂ ಒಂದೇ ರೀತಿಯ ಫಲಿತಾಂಶ ಬರುವಷ್ಟು ಪಕ್ಕಾ ಆಗಿತ್ತು. ಮುಂದೆ ECG ಯಂತ್ರದ ಆವಿಷ್ಕಾರ ಆದಾಗ ಅದರ ಪ್ರತಿಯೊಂದು ಗೆರೆ, ಪ್ರತಿಯೊಂದು ವಕ್ರರೇಖೆಯನ್ನು ಡಾಕ್ಟರ್ ತವರ ಅವರ ಚಿತ್ರಣದಿಂದ ನಿಖರವಾಗಿ ವಿಶ್ಲೇಷಣೆ ಮಾಡಬಹುದಿತ್ತು. 1906ರಲ್ಲಿ ಡಾಕ್ಟರ್ ತವರಾ ಅವರ ಚಿತ್ರಣದ ಜಾಡಿನಲ್ಲಿ ಸಾಗಿದ ಡಾಕ್ಟರ್ ಆರ್ಥರ್ ಕೀತ್ ಮತ್ತು ಡಾಕ್ಟರ್ ಮಾರ್ಟಿನ್ ಫ್ಲಾಕ್ ಅವರುಗಳು ಹೃದಯದಲ್ಲಿ ವಿದ್ಯುದಾವೇಶ ಆರಂಭಿಸುವ ಕೋಶಗಳದ್ದು ಕೂಡ 1 ಗಂಟು ಇರುತ್ತದೆ ಎಂದು ಪತ್ತೆ ಮಾಡಿದರು. ಈ ಮೂಲಕ ಹೃದಯದ ಸ್ವಯಂಚಾಲಿತ ಬಡಿತದ ವ್ಯವಸ್ಥೆಯ ಸಂಪೂರ್ಣ ಪರಿಚಯ ಆಯಿತು. ಮುಂದೆ ಇಸಿಜಿ ಯಂತ್ರದಲ್ಲಿ ಹೃದಯದ ಬಡಿತವನ್ನು ಕೃತವಾಗಿ ನಿಭಾಯಿಸುವ ಪೇಸ್ ಮೇಕರ್ ಯಂತ್ರಗಳಲ್ಲಿ ಹೃದಯ ಬಡಿತದ ಲಯವನ್ನು ತಪ್ಪಿಸುವ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಹೃದಯದ ಪಂಪ್ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಾದ ಪ್ರಸಂಗಗಳಲ್ಲಿ ಈ ಸಂಪರ್ಕ ವ್ಯವಸ್ಥೆಯ ಜನ್ಮಜಾತ ದೋಷಗಳಲ್ಲಿ ಅಂತಹ ದೋಷಗಳನ್ನು ನಿವಾರಿಸುವ ಆಧುನಿಕ ಚಿಕಿತ್ಸೆಗಳಲ್ಲಿ ಹೀಗೆ ಹಲವಾರು ರೀತಿಗಳಲ್ಲಿ ಈ ಜ್ಞಾನದ ಪ್ರಯೋಜನ ಆಗುತ್ತಿದೆ. ಹೃದ್ರೋಗ ಚಿಕಿತ್ಸೆಯಲ್ಲಿ ಈಗ ಎಲೆಕ್ಟ್ರೋಫಿಸಿಯಾಲಜಿ ಎಂದು ಕರೆಯಲ್ಪಡುವ ಹೊಸ ಕ್ಷೇತ್ರವೊಂದು ವಿಕಾಸವಾಗಿದೆ. ಶರೀರದ ಕೆಲವು ರಹಸ್ಯಗಳ ಹಿಂದೆ ಬೀಳುವುದು ಈಗಲ್ಲದಿದ್ದರೆ ಮುಂದೆ ಬಹಳ ಲಾಭದಾಯಕ ಎಂದು ಅನುಭವವಾಗಿದೆ. ಅಂತಹ ಸಂದರ್ಭಗಳಲ್ಲಿ ಆಕಸ್ಮಿಕಗಳು ತಮ್ಮ ಕಾಣಿಕೆ ನೀಡುತ್ತವೆ ಎನ್ನುವುದು ಕೂಡ ವಿದಿತವಾಗಿದೆ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ.
9: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
0: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ.

ಎಸ್ಕಿಮೋಗಳು ಇಲ್ಲಿನ ಮುಖ್ಯ ನಿವಾಸಿಗಳು. ಇವರು ಗ್ರೀನ್ಲ್ಯಾಂಡ್, ಉತ್ತರ ಕೆನಡಾ ಮತ್ತು ಅಲಾಸ್ಕಾದಲ್ಲಿ ಜೀವಿಸುತ್ತಿದ್ದಾರೆ. ಸುಮಾರು 60-70 ವರ್ಷಗಳ ಹಿಂದೆ ತಂಡ್ರಾ ಪ್ರದೇಶಕ್ಕೆ ಬಂದ ಯುರೋಪಿಯನ್ ಅನ್ವೇಷಕರಿಂದ ಇತರ ಜೀವನ ಶೈಲಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಈಗ ಇವರು ಸಮುದ್ರ ತೀರದ ಹಳ್ಳಿಗಳಲ್ಲಿ ಮರದ ಮನೆಗಳಲ್ಲಿ ವಾಸಿಸುತ್ತಾರೆ. ಸಾಂಪ್ರದಾಯಿಕವಾದ ಈತಿಯ ಜಾಗದಲ್ಲಿ ಕೋವಿಗಳು ಬಂದಿವೆ. ಅನ್ವೇಷಕರಿಂದ ಆಹಾರ ಸಾಮಗ್ರಿಗಳು ಶೇಖರಣೆಯಾಗುತ್ತಿದ್ದುದರಿಂದ ಈಗ ಮೀನುಗಾರಿಕೆ ಒಂದು ಅತ್ಯವಶ್ಯಕ ಕಸುಬಾಗಿ ಉಳಿದಿಲ್ಲ. ಆದರೆ ಈ ಬದಲಾವಣೆಗಳು ನಿಧಾನವಾಗಿ ಆಗುತ್ತಿವೆ. ಹೆಚ್ಚಿನವರು ಈಗಾಗಲೇ ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ಅನುಸರಿಸುತ್ತಿದ್ದಾರೆ. ಯುರೇಷಿಯಾ ತಂಡ್ರಾದಲ್ಲಿ ಹಲವು ಅಲೆಮಾರಿ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದಾರೆ. ಇವರಲ್ಲಿ ಮುಖ್ಯ ಜನಾಂಗದ ಉತ್ತರ ಫಿನ್ಲ್ಯಾಂಡ್ ಮತ್ತು ಸ್ಕಾಟ್ಲ್ಯಾಂಡಿನ ಲ್ಯಾಪ್ಸ್, ಸೈಬೀರಿಯಾದ ಸಮೋಯಡ್, ಲೇನಾ ತಪ್ಪಲಿನ ಯಕುಟರು ಮತ್ತು ಈಶಾನ್ಯ ಏಷ್ಯಾದ ಚುಕ್ಬಿಸ್ಗಳು. ದಕ್ಷಿಣ ಗೋಳಾರ್ಧದ ಧ್ರುವ ಪ್ರದೇಶದಲ್ಲಿ ತಂಡ್ರಾ ಬಯೋಮ್ ಕಂಡುಬರುವುದಿಲ್ಲ. ಇಲ್ಲಿರುವ ಆಂಟಾರ್ಟಿಕಾ ಖಂಡ ಮಂಜುಗೆಡ್ಡೆಯಿಂದ ಆವೃತ್ತವಾದ ಭೂಮಿ. ಉತ್ತರ ಗೋಳಾರ್ಧದ ಉತ್ತರ ಧ್ರುವದಲ್ಲಿರುವ ಸಾಗರ ಮತ್ತು ಗ್ರೀನ್ಲ್ಯಾಂಡ್ನ ಒಳನಾಡು ಸದಾಕಾಲವು ಹಿಮವೃತವಾಗಿರುತ್ತದೆ. ಇವನ್ನು ಮಂಜಿನ ಬೆಟ್ಟಗಳೆಂದು ಕರೆಯುತ್ತಾರೆ. 9ನೆಯ ಬಯೋಮ್ಸ್, ಸಮತೀತೋಷ್ಣ ವಲಯದ ಕಾಡುಗಳು. ಈ ಕಾಡುಗಳು ಮಧ್ಯ ಹಾಗೂ ದಕ್ಷಿಣ ಯುರೋಪ್, ಉತ್ತರ ಪೂರ್ವದ ಉತ್ತರ ಅಮೆರಿಕದ ಪೂರ್ವ ಭಾಗ, ಪಶ್ಚಿಮ ಚೀನಾ, ಜಪಾನ್, ನ್ಯೂಜಿಲ್ಯಾಂಡ್ ಮುಂತಾದ ಕಡೆ ಹಬ್ಬಿವೆ. ಇಲ್ಲಿ ಬೀಚ್, ಓಕ್, ಮ್ಯಾಪಲ್, ಚೆರ್ರಿ ಮುಂತಾದ ಅಗಲ ಎಲೆಯ ಮರಗಳು ಬೆಳೆಯುತ್ತವೆ. ಈ ಅರಣ್ಯಗಳಲ್ಲಿ ಹೆಚ್ಚು ಮಳೆ. ಮರಗಳು ಸಾಮಾನ್ಯವಾಗಿ 20 ಮೀಟರ್ಗಿಂತ ಹೆಚ್ಚು ಎತ್ತರ ಬೆಳೆಯುವುದಿಲ್ಲ. ಕೊಳೆಯುವಿಕೆ ವಿಭಜನೆ ನಿಯಂತ್ರಕ ವೇಗದಲ್ಲಿ ನಡೆಯುವುದರಿಂದ ಭೂಮಿಯ ಉತ್ಪಾದಕತೆ ಅಧಿಕ. ಕೃಷಿ ವಿಸ್ತರಣೆ, ನಗರೀಕರಣ, ಪೀಠೋಪಕರಣಗಳಿಗಾಗಿ ಕಾಡುಗಳನ್ನು ಕಡಿಯುವುದು, ವಾಣಿಜ್ಯ ದೃಷ್ಟಿಯಿಂದ ಅಗಲ ಎಲೆಯುಳ್ಳ ವೃಕ್ಷಗಳನ್ನು ಕಡಿದು ಶಂಕುಧಾರಿ ಮರಗಳನ್ನು, ಕೊನಿಫರಸ್ ಟ್ರೀಸ್ ಬೆಳೆಸುವುದು, ವಾಯುಮಾಲಿನ್ಯ ಮುಂತಾದವುಗಳಿಂದ ಈ ಬಯೋಮ್ಗಳು ನಾಶವಾಗುತ್ತಿವೆ. ಬಯೋಮೆಟ್ರಾಲಜಿ, ಜೀವ ಪವನಶಾಸ್ತ್ರ, ವಾಯುಗುಣ ಮತ್ತು ಜೀವಿಗಳ ನಡುವೆ ಸಂಬಂಧವನ್ನು ಕುರಿತ ವಿಜ್ಞಾನ. ಜೀವಿಗಳ ಮೇಲೆ ಪರಿಣಾಮ ಬೀರುವ ವಾಯು ಮಲಿನಕಾರಕಗಳು ಹಾಗೂ ಸೋಂಕುಕಾರಿಗಳ ಅಧ್ಯಯನವನ್ನು ಇದು ಒಳಗೊಂಡಿದೆ. ಬಯೋನಾಮಿಕ್ಸ್, ಜೀವವರ್ಣ ಶಾಸ್ತ್ರ, ಜೀವಿ ಅಥವಾ ಜೀವಿ ಸಮುದಾಯ ತಾನಿರುವ ಪರಿಸರದಲ್ಲಿ ಬದುಕಿ ಸಮರ್ಥವಾಗಿ ಸಂತಾನೋತ್ಪತ್ತಿ ಮಾಡಲು ತನ್ನ ಗುಣಲಕ್ಷಣಗಳಲ್ಲಿ ಮಾಡಿಕೊಳ್ಳಲು ಹೊಂದಾಣಿಕೆಗಳನ್ನು ಕುರಿತು ಅಧ್ಯಯನ. ಇಲ್ಲಿ ಗುಣಲಕ್ಷಣಗಳೆಂದರೆ ಗಾತ್ರ, ವಲಸೆ, ಆಯಸ್ಸು, ಸಂತಾನಾಭಿವೃದ್ಧಿ ಸಮರ್ಥ ಇತ್ಯಾದಿಗಳ ಸ್ಟಡಿ ಮಾಡಲು ಇರುವ ವಿಷಯವನ್ನು ಜೀವವರ್ಣಶಾಸ್ತ್ರ ಅಥವಾ ಬಯೋನಾಮಿಕ್ಸ್ ಎಂದು ಕರೆಯುತ್ತಾರೆ. ಬಯೋಪೆಸ್ಟಿಸೈಡ್ ಅಥವಾ ಜೈವಿಕ ಕೀಟ ನಾಶಕ, ಉಪದ್ರವಕಾರಿ ಜೀವಿಗಳನ್ನು ನಾಶಪಡಿಸಲು ಬಳಸುವ ಜೈವಿಕ ಮೂಲದ ರಾಸಾಯನಿಕ ಸಂಯುಕ್ತ, ಕಾಂಪೌಂಡ್. ಸಾಮಾನ್ಯವಾಗಿ ಅನೇಕ ಸಸ್ಯಗಳು ತಮ್ಮ ರಕ್ಷಣೆಗಾಗಿ ಇಂಥ ವಿಷಕಾರಿ ರಾಸಾಯನಿಕಗಳನ್ನು ಉತ್ಪಾದಿಸುತ್ತವೆ. ಜೈವಿಕ ಪೀಡೆ ನಾಶಕಗಳಿಗೆ ಜೈವಿಕ ನಿಯಂತ್ರಕಗಳಿಗೂ ವ್ಯತ್ಯಾಸವಿದೆ. ಜೈವಿಕ ನಿಯಂತ್ರಕಗಳು ಜೀವಿಗಳು. ಜೈವಿಕ ಪೀಡನಾಶಕಗಳು ಜೀವಗಳಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕಗಳು. ಜೈವಿಕ ಪೀಡನಾಶಕಗಳನ್ನು ನೈಸರ್ಗಿಕ ಪೀಡನಾಶಕ ಎಂದು ಕರೆಯಬಹುದು. ಇವುಗಳು ವಿಶಿಷ್ಟವೆಂದರೆ ನಿರ್ದಿಷ್ಟ ಪೀಡೆಗಳನ್ನು ಇವು ಕೊಲ್ಲುತ್ತವೆ. ಈ ಪೀಡೆಗಳನ್ನು ತಿನ್ನುವ ಭಕ್ಷಕ ಜೀವಿಗಳನ್ನು ಅವು ನಾಶಪಡಿಸುವುದಿಲ್ಲ. ಎಲ್ಲ ಜೈವಿಕ

ಕಳೆನಾಶಕಗಳು ಪೀಡೆಗಳನ್ನು ಕೊಲ್ಲುವುದಿಲ್ಲ, ಕೆಲವೊಂದು ಪೀಡೆಗಳನ್ನು ದೂರೀಕರಿಸುತ್ತವೆ ಅಷ್ಟೆ. ಉದಾಹರಣೆಗೆ ಆಂಟಿಫೀಡೆಂಟ್ಗಳು ಅಂದರೆ ಕೆಟ್ಟ ರುಚಿ ಕೊಡುವ ರಾಸಾಯನಿಕಗಳನ್ನು ಉತ್ಪಾದಿಸುವ ಸಸ್ಯಗಳು. ಇವುಗಳಲ್ಲಿ ಅತ್ಯಂತ ಪರಿಚಿತ ಸಸ್ಯವೆಂದರೆ ಬೇವು. ಇದರ ಪ್ರತಿಯೊಂದು ಭಾಗವು ಕಹಿಯಾಗಿರುತ್ತದೆ. ಇದು ಸುಮಾರು 200 ಬಗೆಯ ಕೀಟಗಳನ್ನು, ಹುಳುಗಳನ್ನು, ನೆಮಿಟೋಡ್ಸ್ ನಿಯಂತ್ರಿಸುತ್ತದೆ ಎಂದು ಹೇಳಲಾಗಿದೆ. ವಿಸ್ಮಯವೆಂದರೆ ಬೇವು ಜೇನುನೊಣಗಳಿಗೆ, ಹಕ್ಕಿಗಳಿಗೆ, ಮಾನವರು ಸೇರಿದಂತೆ ಸಸ್ತನಿ ಪ್ರಾಣಿಗಳಿಗೆ ಉಪಕಾರಿ. ಇದರ ಬೀಜದಿಂದ ಎಣ್ಣೆ ತೆಗೆಯುತ್ತಾರೆ. ಬೇವಿನ ಬಿಲ್ಲೆಗಳನ್ನು ಶತಮಾನದಿಂದಲೂ ಭತ್ತ ಕೃಷಿಗಳಲ್ಲಿ ಉಪಯೋಗಿಸುತ್ತಿದ್ದಾರೆ. ಎಲೆಗಳನ್ನು, ಬೀಜಗಳನ್ನು ಅರೆದು ಈ ಬಿಲ್ಲೆಗಳನ್ನು ತಯಾರಿಸುತ್ತಾರೆ. ಬೇವಿನಲ್ಲಿರುವ ಮುಖ್ಯ ರಾಸಾಯನಿಕ ಅಜಡಿರೆಕ್ಟಿನ್. ಜೈವಿಕ ಪೀಡೆ ನಾಶಕಗಳ ಬಳಕೆ ಒಂದು ಸಾಂಪ್ರದಾಯಿಕ ಕೀಟ ನಿಯಂತ್ರಣ ವಿಧಾನ. ಅನೇಕ ರೈತರು ಈ ವಿಧಾನಗಳನ್ನು ಚೆನ್ನಾಗಿ ಬಲ್ಲರು. ಇವರಿಗೆ ಪೀಡನಾಶಕ ಗುಣವುಳ್ಳ ಸ್ಥಳೀಯ ಸಸ್ಯಗಳ ಪರಿಚಯ ಉಂಟು. ಇತ್ತೀಚೆಗೆ ಈ ಬಗ್ಗೆ ಸಂಶೋಧನೆಗಳು ಹೆಚ್ಚಾಗುತ್ತಿವೆ. ರಾಸಾಯನಿಕ ಕೀಟಗಳ ದುಷ್ಪರಿಣಾಮಗಳನ್ನು ತಪ್ಪಿಸಲು ಜೈವಿಕ ಪೀಡನಾಶಕಗಳ ಬಳಕೆಯನ್ನು ಹೆಚ್ಚಿಸುವ ಸರ್ವ ಪ್ರಯತ್ನಗಳು ನಡೆದಿವೆ. ಹೊಗೆಸೊಪ್ಪಿನಲ್ಲಿ ಉತ್ಪತ್ತಿಯಾಗುವ ನಿಕೋಟಿನ್, ಸೇವಂತಿಗೆಯಲ್ಲಿ ಉತ್ಪತ್ತಿಯಾಗುವ ಪೈರೆಥ್ರಮ್ ಉಪದ್ರವಕಾರಿ ಕೀಟಗಳನ್ನು ನಾಶಪಡಿಸುತ್ತವೆ. ಅಲ್ಲದೆ ಜಾನುವಾರುಗಳನ್ನು ಪೀಡಿಸುವ ಕೆಲವು ಬಹಿರ್ಪರೋಪಿ ಜೀವಿಗಳನ್ನು ಎಕ್ಟೋಪ್ಯಾರಸೈಟ್ ನಿಯಂತ್ರಿಸುತ್ತವೆ. ಕೆಲವು ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳು ಉತ್ಪಾದಿಸುವ ಪೀಡನಾಶಕಗಳು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗಿವೆ. ಬ್ಯಾಸಿಲಸ್ ತಿರುಂಜೆನ್ಸಿನ್ ಜಿನೋಸಿಸ್ ಉತ್ಪಾದಿಸುವ ವಿಷಕಾರಿ ಪ್ರೋಟೀನ್ ಇದಕ್ಕೊಂದು ಉದಾಹರಣೆ. ಈ ಜೀನ್ಗಳನ್ನು ಉತ್ಪಾದಿಸುವುದು ಒಂದೇ ಜೀನ್. ಈ ಜೀನ್ ಅನ್ನು ಕೃಷಿ ಬೆಳೆಗಳಿಗೆ, ಹೊಗೆಸೊಪ್ಪು, ಟೊಮ್ಯಾಟೊ ಮತ್ತು ಸಸ್ಯ ಬೇರುಗಳಲ್ಲಿ ವಾಸಿಸುವ ರೋಗ ನಿರೋಧಕವಲ್ಲದ ಬ್ಯಾಕ್ಟೀರಿಯಾಗಳಿಗೆ ವರ್ಗಾಯಿಸುವ ತಂತ್ರಜ್ಞಾನ ಈಗ ಬೆಳಕಿಗೆ ಬಂದಿವೆ. ಬ್ರೆಜಿಲ್ನಲ್ಲಿ ಬ್ಯಾಕ್ಯುಲೋ ವೈರಸ್ ಸೋಂಕು ತಗುಲಿದ ಕೀಟಗಳ ಸಾರವನ್ನು ಸಿಂಪಡಿಸಿ ಮರಗೆಣಸಿನ, ಕ್ಯಾಸೋವಾ ಮುಂತಾದ ಪೀಡೆಯಾದ ಕ್ಯಾಸೋವಾ ಹಾರ್ನ್ ವರ್ಮ್ ಕೀಟಗಳನ್ನು ನಿಯಂತ್ರಿಸುವುದು ವೈರಸ್ಗಳ ಬಳಕೆ ಒಂದು ಉದಾಹರಣೆಯಾಗಿದೆ. ಜೈವಿಕ ಪೀಡೆಗಳ ಮುಖ್ಯ ಪ್ರಯೋಜನವೆಂದರೆ, ಒಂದು, ರಾಸಾಯನಿಕ ಕೀಟನಾಶಕಗಳಿಗಿಂತ ಸುಲಭವಾಗಿ ಹಾಗೂ ವೇಗವಾಗಿ ಕೊಳೆಯುತ್ತದೆ. 2, ಪೀಡೆಗಳ ಉಪವಾಚಯದ ನಿರ್ದಿಷ್ಟ ಅಂಶಗಳ ಮೇಲೆ ಪರಿಣಾಮ ಬೀರುವುದರಿಂದ ಇತರ ಜೀವಿಗಳಿಗೆ ಇವು ಹಾನಿಯುಂಟು ಮಾಡುವುದಿಲ್ಲ. 3, ಪೀಡೆಗಳು ಜೈವಿಕ ಪೀಡನಾಶಕಗಳಿಗೆ ಪ್ರತಿರೋಧವನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ತುಂಬ ಕಡಿಮೆ. 4, ಇವುಗಳ ಬಳಕೆಯಿಂದ ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ. ಇಷ್ಟೆಲ್ಲ ಲಾಭವುಳ್ಳ ಜೈವಿಕ ಪೀಡನಾಶಕಗಳಿಗೆ ಪೇಟೆಂಟ್ ಭೀತಿ ಇದೆ. ಇದು ಸಾಂಪ್ರದಾಯಿಕ ಜ್ಞಾನ ಹಾಗೂ ತಂತ್ರಜ್ಞಾನಗಳಿಗೆ ಸಮಸ್ಯೆಯನ್ನು ಒಡ್ಡಬಹುದು. ಉದಾಹರಣೆಗೆ, ಕೃಷಿ ಭೂಮಿಯಲ್ಲಿ ಬೇವನ್ನು ಬಳಸಿದಾಗ ಅದು ಸೂರ್ಯನ ಬೆಳಕಿನಲ್ಲಿ ವೇಗವಾಗಿ ವಿಘಟಿಸುತ್ತದೆ. ಹೀಗೆ ಸೂರ್ಯ ಕಿರಣಗಳು ನೇರವಾಗಿ ಬೀಳುವ ಸ್ಥಳಗಳಲ್ಲಿ ಬೇವಿನ ಬಳಕೆ ಅಷ್ಟೊಂದು ಪರಿಣಾಮಕಾರಿಯಲ್ಲ. ಬೇವಿನಲ್ಲಿರುವ ಅಜಡಿರೆಕ್ಟಿನ್ ರಾಸಾಯನಿಕವನ್ನು ಸ್ಥಿರಗೊಳಿಸಿ ಸ್ಟೆಬಿಲೈಸ್ ಮಾಡಿ ಬೇವು ದೀರ್ಘಕಾಲಿಕ ಪರಿಣಾಮ ಬೀರುವಂತೆ ಮಾಡಬಹುದು. ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಯೊಂದು ಹೀಗೆ ಮಾಡಿದೆ. ಅಜಡಿರೆಕ್ಟಿನ್ ಅನ್ನು ಸ್ಥಿರಗೊಳಿಸಲು ಒಂದು ಸ್ಥಿರೀಕಾರಕವನ್ನು ಹೊರತಂದು ಸ್ಥಿರೀಕಾರಕದ ಹಾಗೂ ಅಜಟಿರೆಕ್ಟಿನ್ ರಾಸಾಯನಿಕದ ಪೇಟೆಂಟನ್ನು ಒಂದು ಕಂಪನಿ ಸಂಪಾದಿಸಿದೆ. ಈ ಸಂಪಾದನೆ ಪ್ರಪಂಚದಾದ್ಯಂತ ರೈತರಿಗೆ ಬಹಳ ಉಪಕಾರಿಯಾಗಿದ್ದರೂ ಪೇಟೆಂಟ್ನ ಪರಿಣಾಮ ಆತಂಕಕಾರಿಯಾಗಬಹುದು. ಸಸ್ಯವಲ್ಲದ ಇತರ ಜೀವಮೂಲ ಪದಾರ್ಥಗಳಾದ ಸಗಣಿ, ಗಂಜಲ,

0: ಹಾಗೂ ಬೂದಿಗಳನ್ನು ಜೈವಿಕ ಪೀಡನಾಶಕಗಳಾಗಿ ಕೀಟ ನಿಯಂತ್ರಣದಲ್ಲಿ ಬಳಸುತ್ತಾರೆ. ಬಯೋರೆಮಿಡಿಯೇಷನ್ ಅಥವಾ ಜೈವಿಕ ಚಿಕಿತ್ಸೆ, ಅಪಾಯಕಾರಿ ತ್ಯಾಜ್ಯಗಳ ನಿರ್ವಹಣೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮಜೀವಿಗಳನ್ನು ಬಳಸಿ ತ್ಯಾಜ್ಯವನ್ನು ವಿಭಜಿಸುವ ಕ್ರಿಯೆ. ಸುಮಾರು 1000ಕ್ಕಿಂತಲೂ ಹೆಚ್ಚು ಬ್ಯಾಕ್ಟೀರಿಯಾ ಮತ್ತು ಶಿಲೇಂದ್ರಿಯ ಜಾತಿಗಳನ್ನು ವಿವಿಧ ರೀತಿಯ ಮಾಲಿನ್ಯಗಳನ್ನು ನಿವಾರಿಸಲು ಬಳಸಲಾಗುತ್ತಿದೆ. ಜೈವಿಕ ಚಿಕಿತ್ಸೆಯ ಸಾಂಪ್ರದಾಯಿಕ ತ್ಯಾಜ್ಯ ವಿನಿಯೋಗ ವಿಧಾನಗಳಿಗಿಂತ ನಿಧಾನವಾದರೂ ಇದರ ವೆಚ್ಚ ಕಡಿಮೆ. ಅಪಾಯಕಾರಿ ತ್ಯಾಜ್ಯಗಳಿಗಿರುವ ಜಾಗಕ್ಕೆ ಸೂಕ್ಷ್ಮಜೀವಿಗಳ ಸೈನ್ಯವನ್ನೇ ಸೇರಿಸುತ್ತಾರೆ. ಇವು ಅಪಾಯಕಾರಿಯಾದ ಪದಾರ್ಥಗಳನ್ನು, ಪೆಟ್ರೋಲಿಯಂ, ಇತರ ಹೈಡ್ರೋಕಾರ್ಬನ್ಗಳನ್ನು ವಿಭಜಿಸಿ ನೀರು, ಇಂಗಾಲದ ಡೈಆಕ್ಸೈಡ್, ಕ್ಲೋರೈಡ್ ಮುಂತಾದ ಅಪಾಯಕಾರಿ ಅಲ್ಲದ ಪದಾರ್ಥಗಳನ್ನು ಬಿಡುಗಡೆ ಮಾಡುತ್ತವೆ. ಇದೊಂದು ನೈಸರ್ಗಿಕ ಕ್ರಿಯೆ. ಅಪಾಯಕಾರಿ ತ್ಯಾಜ್ಯಗಳಿರುವ ಮಣ್ಣಿಗೆ ಹೆಚ್ಚಿನ ಆಮ್ಲಜನಕವನ್ನು ಒದಗಿಸುತ್ತವೆ. ರಂಜಕ, ಸಾರಜನಕದಂಥ ಪೋಷಕಾಂಶಗಳನ್ನು ಮಣ್ಣಿಗೆ ಹಾಕುವುದರಿಂದ ತ್ಯಾಜ್ಯಗಳಿರುವ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳು ಸೊಂಪಾಗಿ ಬೆಳೆದು ಉತ್ತೇಜಿಸುತ್ತಾರೆ. ಇಲ್ಲಿಗೆ 63ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 32ನೇ ಪದ್ಯ. ಆ ಪದ್ಯ ಹೀಗಿದೆ: ಮನದೊಳ್ ಕೂರದ ಪಾಂಡುರಾಜ ಸುತರು ಲಾಕ್ಷ ಗೃಹೋಗ್ರಾಗ್ನಿಯಾರನದೊಳ್ ಮಳಗಿದರ್ ಎನ್ನ ಪುಣ್ಯಂ ಮರಿಯರು ವೇಮಾರಿನಾರೋ ಬೇರನೆ ಕಿರ್ತೆಕ್ಕಿದ ನೀಗಳಾಯ್ತು ಧರೆ ನಿರ್ದಾಯಾದ್ಯಮೆಂದ ಸುಯೋಧರನಾಳುತ್ತಿರೆ ಸಂದ ಹಸ್ತಿನಪುರಂ ಸಂತಂ ವಸಂತಂ ಕರಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಮನದೊಳು ಕೂರದ ಪಾಂಡುರಾಜ ಸುತರು ಲಾಕ್ಷ ಗೃಹ ಉಗ್ರಾಗ್ನಿ ಯಾನಂದೊಳು ಆನಂದೊಳು ಅಳಗಿದರು ಎನ್ನಂ ಪುಣ್ಯಂ ಅರಿಯರು ಏಮಾರರಿನ್ನಾರೋ ಬೇರನೆ ಕಿಳಿತಿಕ್ಕಿದರು ಈಗಳಾಯಿತು ಧರೆ ನಿರ್ದಾಯಾದ್ಯನೆಂದ ಸುಯೋಧನ ಆಳುತ್ತಿರೆ ಸಂದ ಹಸ್ತಿನಾಪುರಂ ಸಂತಂ ವಸಂತಂ ಕರಂ. ಇದರ ಅರ್ಥ ಹೀಗಿದೆ: ಮನದೊಳು ಕೂರದ ಪಾಂಡುರಾಜ ಸುತರು, ಮನಸ್ಸಿನಲ್ಲಿ ಪ್ರೀತಿ ಮಾಡದಂತಹ ಪಾಂಡುರಾಜನ ಮಕ್ಕಳು ಸುತರು ಲಾಕ್ಷ ಗೃಹ ಉಗ್ರಾಗ್ನಿಯಾನನದೊಳು. ಲಾಕ್ಷಾಗ್ರಹ ಅಂದರೆ ಅರಗಿನ ಮನೆ ಎನ್ನುವಂತಹ ಉಗ್ರ ಅಗ್ನಿಯ ಬಾಯಿಯಲ್ಲಿ ಆನನದೊಳು ಅಳಗಿದರು, ಮಳಗಿದರು, ನಾಶವಾದರು. ಪುಣ್ಯಂ ಅರಿಯರು, ಅವರಿಗೆ ಪುಣ್ಯ ಎನ್ನುವುದೇ ಇಲ್ಲ. ಏಮಾರರಿನ್ನಾರೋ, ಮೋಸ ಹೋಗದವರು ಇನ್ಯಾರಿದ್ದಾರೆ? ಬೇರೆಯೇ ಕೆಡ್ತಿಕ್ಕಿದರು, ಅವರ ಬೇರೆಯೇ ಕಿತ್ತಿಕ್ಕಿದೆ. ಈಗಳಾಯಿತು ಧರೆ ನಿರ್ದಾಯ ಎಂದು, ಈಗ ದಾಯಾದ್ಯರೇ ಇಲ್ಲ, ನಿರ್ದಾಯಾದ್ಯ ಎನ್ನುವ ಹಾಗೆ ಈ ಭೂಮಿ ಆಯಿತು ಎಂದು ಸುಯೋಧನಂ ಆಳುತ್ತೀರೆ. ಸುಯೋಧನ ಆಳುತ್ತಿರುವಂತಲೂ ಆಳುತ್ತಿರುವಾಗ ಸಂದ ಹಸ್ತಿನಾಪುರಂ ಮೆರೆಯುತ್ತಿರುವಂಥ ಹಸ್ತಿನಾಪುರಂ ಸಂತಂ ವಸಂತಂ ಕರಂ, ಯಾವಾಗಲೂ ವಸಂತ ಋತುವಿನಲ್ಲಿ ಇದ್ದ ಹಾಗೆಯೇ ಇದೆ ಅಂತ ಬ್ರಾಹ್ಮಣ ಹೇಳ್ತಾನೆ. ಅಂದರೆ ಸುಯೋಧನ ಯೋಚನೆ ಮಾಡ್ತಾನಂತೆ, ಮನದೊಳು ಕೂರದ, ನನ್ನ ಮನಸ್ಸಿಗೆ ಇಷ್ಟವಾಗದಂತಹ ಪಾಂಡು ಸುತರು ಮಕ್ಕಳು ಅರಗಿನ ಮನೆ ಎನ್ನುವಂತಹ ಬೆಂಕಿಯಲ್ಲಿ ಸುಟ್ಟು ಹೋದರು. ಈ ಕಥೆ ಹಿಂದೆ ದ್ವಿತೀಯ ಆಶ್ವಾಸದಲ್ಲಿ ಬಂದಿದೆ. ಅವರು ನಾಶವಾದರು, ಮಳಗಿದರು. ಪುಣ್ಯಂ ಅರಿಯರು, ಅವರಿಗೆ ಪುಣ್ಯ ಎನ್ನುವುದೇ ಇಲ್ಲ. ವೇಮಾರರಿನ್ನಾರೋ, ವೇಮಾರರು, ಏಮಾರುದು, ಏಮಾರ್ ಅಂದರೆ ಆಡು ಭಾಷೆಯಲ್ಲಿ ಈಗ ಏಮಾರ್ ಏಮಾರದ್ರೆ ಎನ್ನುವಂಥ ಒಂದು ಪದ ಇದೆ. ಈ ಪದಕ್ಕೆ ಮೂಲ ರೂಪ ವೇಮಾರ್ ಅಂತ, ಅಂದರೆ ಮೋಸ ಹೋಗದವರು ಇನ್ಯಾರಿದ್ದಾರೆ ಅಥವಾ ಮೋಸ ಮಾಡೋರು ಇನ್ನಾರಿದ್ದಾರೆ? ನಮಗೆ ಬೇರೆಯೇ ಕಿಡ್ತಿಕ್ಕಿದೆ, ಪಾಂಡವರ ಬೇರೆಯೇ ನಾನು ಕಿತ್ತು ಇಕ್ಕಿದೆ, ಈಗಳಾಯಿತು

0: ನಿರ್ದಾಯಾದ್ಯ, ದಾಯಾದ್ಯರೇ ಇಲ್ಲ ಎನ್ನುವ ರೀತಿಯಲ್ಲಿ, ವೈರಿಗಳೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಈಗ ಭೂಮಿ ಆಯಿತು ಎಂದು ಸುಯೋಧನನು ಹಸ್ತಿನಾವತಿಯನ್ನು ಆಳುತ್ತಾ ಇದ್ದಾನೆ. ಹಾಗಾದಂದಾಗಿ ಈಗ ಹಸ್ತಿನಾವತಿಯಲ್ಲೆಲ್ಲ ವಸಂತ ಮಾಸವೇ ಇದೆ ಅಥವಾ ವಸಂತ ಋತುವೇ ಇದೆ. ಹಾಗೆ ಅಂದರೆ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ಮತ್ತು ಸುಯೋಧನ ಇವರೆಲ್ಲ ಚೆನ್ನಾಗಿದ್ದರೆ ಪಾಂಡುಸುತರು ನಾಶವಾಗಿ ಹೋದರು ಎನ್ನುವಂಥ ಒಂದು ಸುದ್ದಿಯನ್ನು ಬ್ರಾಹ್ಮಣ ಬದುಕಿರುವಂಥ ಧರ್ಮರಾಯನಿಗೆ ಹೇಳ್ತಾನೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 32ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಅದಲ್ಲದೆ ಯುಂ ಯಜ್ಞಸೇನನೆಂಬ ಮೊದಲ ಪೆಸರ ಪಾಂಚಾಳ ದೇಶದ ರಸಂ ದ್ರುಪದನೆಂಬಂ ದ್ರೋಣದ ಪರಿಭವಂ ನೆನೆದಾತನಂ ಕೊಲ್ವನ್ನನೊರುವ ಮಗನು ವಿಕ್ರಮಾರ್ಜುನಂಗೆ ಪೆಂಡತಿಯಪ್ಪನ್ನಡರುವ ಮಗಳು ಪಡೆದಲ್ಲದಿರನೆಂದು ಪೂರ್ದು ಪೋಗಿ ಪಯೋವೃತನೆಂಬ ದಿವ್ಯಮೃಪತಿಯ ಪುತ್ರಕಾಮೇಷ್ಟಿಗೈಸೆ ಹೋಮಕುಂಡದಲ್ಲಿ ಧಗಧಗಿಸುವ ಜ್ವಾಲಾಮಾಲೆಗಳು ಕಿಳುತ್ತುವ ಬಾಳು ಮತ್ತ ಪರಮ ಅಭೇದ್ಯ ಕವಚವಂ ಬೆರಸೊಗೆದ ದೃಷ್ಟದ್ಯುಮ್ನೆಂಬ ಮಗನು ಜ್ವಾಳಾಮಾಲಿಯೊಗೆವಂತೊಗೆದ ಕೃಷ್ಣ ಎಂಬ ಮಗಳು ಪಡೆದನ ಹೋಮಾಗ್ನಿಯೊಳು ಪುಟ್ಟಿದಂದು ದಿವ್ಯ ಚಾಪಂ ಐದು ದಿವ್ಯ ಶರವ ಬಿಲ್ಲನೇರಿಸಿ ಆ ಸರಳುಗಳಿಂದ ಆತನ ಮನೆಯ ಮುಂದನ ಬದಲು ನಲಿ ನಲಿಲಾಡುವ ಜಂತ್ರದ ಮೀನನೆಚ್ಚನು ಮಾಕೆ ಗಂಡನು ಮಕ್ಕನ್ ಮೆಂದಾದೇಶ ಮಂತಷ್ಟ ಸಾಹಸ ಪುರುಷಂ ವಿಕ್ರಮಾರ್ಜುನಲ್ಲದೆ ಬರರಿಲ್ಲೆಂಬರದರಿಂದಿನ್ನು ಪಾಂಡವರಳೆಂಬ ಮಾತುಗಳು ಬುದ್ಧಿಯುಡೆಯಾರು ನುಡಿವರು ದ್ರುಪದೃಮಿಗಳ ಕೂಸಿಂಗೆ ಸ್ವಯಂಬರಮ ಮಾಡಲೆಂದು ನೆಲೆದುಳ್ಳ ಅರಸು ಮಕ್ಕಳೆಲ್ಲ ಕಂಬಳಿಯ ನಟ್ಟಿದೊಡೆ ದುರ್ಯೋಧನಾದಿಗಳು ಮೊದಲಾದನೇಕ ದೇಶಾದೀಶ್ವರರಲ್ಲ ಛತ್ರಪತಿ ಎಂಬುದು ದ್ರುಪದನ ಪೊಡಲಾಪಡಲಿಕ್ಕೆ ಒಂದಿದ್ದರಲ್ಲಿಂದ ಬಂದೆನೆಂದು ಬೇಳೆ ತದ್ದು ವೃತ್ತಾಂತಮೆಲ್ಲವನ್ನು ಕೇಳ್ದು ತಮ್ಮೊಳು ಆಲೋಚಿಸಿ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅದಲ್ಲದೆಯೂ ಯಜ್ಞಸೇನನೆಂಬ ಮೊದಲ ಪೆಸರ ಪಾಂಚಾಳ ದೇಶದ ಅರಸಂ ದ್ರುಪದನೆಂಬಂ ದ್ರೋಣಲಾದ ಪರಿಭವಂ ನೆನೆದು ಆತನಂ ಕೊಲ್ವನ್ನನೋರ್ವ ಮಗನುಮಂ ವಿಕ್ರಮಾರ್ಜುನಂಗೆ ಪೆಂಡತಿಯಪ್ಪನ್ನಳು ಓರ್ವ ಮಗಳುಮಂ ಪಡೆದು ಅಲ್ಲದಿರನೆಂದು ಪೂಂದು ಪೋಗಿ ಪಯೋವೃತನೆಂಬ ದಿವ್ಯ ಮುನಿಮತಿಯಂ ಪುತ್ರಕಾಮೇಷ್ಟಿಗೈಸೆ ಹೋಮಕುಂಡದಲ್ಲಿ ಧಗಧರಿಸುವ ಜ್ವಾಲಾಮಾಲೆಗಳು ಕಿಳ್ತ ಬಾಳುವಂ ಅತ್ತ ಪರಮ ಅಭೇದ್ಯ ಕವಚುವಂ ಬೆರೆಸೊಗೆದ ಮಗಳುವಂ ಪಡೆದಂ ಆ ಹೋಮಾಗ್ನಿಗಳು ಪುಟ್ಟಿದೊಂದು ದಿವ್ಯ ಚಾಪಂ ಐದು ದಿವ್ಯ ಶರಗಳು ಅವಾ ಬಿಲ್ಲನೇರಿಸಿ ಆ ಸರಗಳಿಂದ ಆತನ ಮನೆಯ ಮುಂದೆ ನಭದಳು ನಲಿ ನಲಿದು ಆಡುವ ಜಂತ್ರದ ಮೀನಂ ಎಚ್ಚನು ಆಕೆಗೆ ಗಂಡನು ಅಕ್ಕು ಎಂದು ಆ ದೇಶಂ ಅಂತಷ್ಟ ಸಾಹಸ ಪುರುಷಂ ವಿಕ್ರಮಾರ್ಜುನಲ್ಲದೆ ಪೆರಲ್ ಇಲ್ಲೆಂಬುದರಿಂದ ಪಾಂಡವರ್ ಒಳರೆಂಬ ಮಾತುಗಳಂ ಬುದ್ಧಿಯುಡೆಯರಾರಾನು ನುಡಿವರು ದ್ರುಪದನು ಈಗಲೂ ಆ ಕೂಸಿಂಗೆ ಸ್ವಯಂವರಂ ಮಾಡಲೆಂದು ನೆಲೆದುಳ್ ಉಳ್ಳ ಅರಸು ಮಕ್ಕಳೆಲ್ಲರ್ಗಂ ಬಲಿಯ ಅಟ್ಟಿದರೆ ದುರ್ಯೋಧನಾದಿಗಳು ಮೊದಲಾದ ಅನೇಕ ದೇಶಾಧೀಶ್ವರರಲ್ಲಂ ಚತುರ್ವರ್ತಿ ಎಂಬುದು ದ್ರುಪದನ ಪೊಳಲ್ಗೆ ಒಂದಿರ್ತರು ಆಂ ಅಲ್ಲಿಂದ ಬಂದೆನೆಂದು ಪೇಡೆ ತದ್ವೃತ್ತಾಂತವೆಲ್ಲವನ್ನು ಕೇಳಿದು ತಮ್ಮಳು ಆಲೋಚಿಸಿ. ಇದನ್ನು ಹೀಗೆ ಅರ್ಥ ಮಾಡಬಹುದು: ಅದಲ್ಲದೆ ಯಜ್ಞಸೇನೆಂಬ ಮೊದಲ ಪೆಸರ ಪಾಂಚಾಳ ದೇಶದ ಅರಸಂ ಪಾಂಚಾಳ ದೇಶಕ್ಕೆ ಯಜ್ಞಸೇನೆಂಬ ಅರಸ ಇದ್ದ. ಯಜ್ಞಸೇನೆಂಬ ಮೊದಲ ಪೆಸರ ಪಾಂಚಾಳ ದೇಶದ ಅರಸಂ ಅವನಿಗೆ ಇನ್ನೊಂದು ಹೆಸರು ದ್ರುಪದ ಅಂತ ಹೇಳಿ ದ್ರೋಣರಾದ ಪರಿಭವ ನೆನೆದು ಈ ದ್ರುಪದ ಮತ್ತು ದ್ರೋಣರು ಮೊದಲು ಸ್ನೇಹಿತರು ಸಹಪಾಠಿಗಳು ಅನಂತರ ಅವರಿಗೆ ದ್ವೇಷ ಹೇಗೆ ಉಂಟಾಯಿತು ಎನ್ನುವುದನ್ನು ಹಿಂದಿನ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಅಲ್ಲಿ ಅಂದರೆ ದ್ರುಪದ ಮತ್ತು ದ್ರೋಣರಿಗೆ ಆದ ಭಾಷೆ ಪರಿಭವ ಇತ್ಯಾದಿ ವಿಷಯಗಳನ್ನು ಹೇಳುವಾಗ ಏನಾಗಿದೆ ಅಂತಂದರೆ ದ್ರುಪದನ ಆಸ್ಥಾನಕ್ಕೆ ದ್ರೋಣ ಬಂದಿರೋದು, ದ್ರುಪದ ಆಗ ದ್ರೋಣನನ್ನು ಅವಹೇಳನ ಮಾಡಿದ್ದು ಈ ಕಥೆಯನ್ನು ನಾವು ಹಿಂದೆ ಕೇಳಿದ್ದೀವಿ. ಆದರೆ ಶಪಥ ಮಾಡಿದಂಥ ದ್ರುಪದ ಮುಂದೆ ಎಲ್ಲಿಗೆ ಹೋದ ಏನಾದ ಎನ್ನುವಂಥ ಕತೆ ಅಲ್ಲಿ ವಿವರವಾಗಿ ಬಂದಿಲ್ಲ. ಈಗ ಪಂಪ ಅದನ್ನು ಸಿಂಹಾವಲೋಕನ ಕ್ರಮದಿಂದ ಈಗ ಅದನ್ನು ವಿವರಿಸ್ತೇನೆ. ಅದು ಹೀಗಿದೆ ಅಂದರೆ ಪಾಂಚಾಳ ದೇಶದ ರಸ ದ್ರುಪದ ಯಜ್ಞಸೇನಂತರೂ ಆತನಿಗೆ ಹೇಳ್ತಾರೆ. ದ್ರೋಣನಾದ ಪರಿಭವವನ್ನು ನೆನೆದು ದ್ರೋಣನಲ್ಲಿ ತನಗೆ ಉಂಟಾದ ಅವಮಾನವನ್ನು ನೆನೆದುಕೊಂಡು ಆತನು ಕೊಲ್ವನ್ನನೋರುವ ಮಗನೂ ಆತನನ್ನು ಕೊಲ್ಲುವುದಕ್ಕೆ ಒಬ್ಬ ಮಗನನ್ನು ಮತ್ತು ಅರ್ಜುನನಿಗೆ ಅಂದರೆ ತನ್ನನ್ನು ಯಾರು ಹೆಡೆಮೂರಿ ಕಟ್ಟಿದನೋ ಆ ಅರ್ಜುನನಿಗೆ, ವಿಕ್ರಮಾರ್ಜುನನಿಗೆ, ಪೆಂಡತಿಯಪ್ಪನ್ನಳ್ ಹೆಂಡತಿಯಾಗುವುದಕ್ಕೆ ಓರ್ವ ಮಗಳು ಪಡೆದು ಅಲ್ಲದಿರಿ ನಿಂದು, ಪಡೆದಲ್ಲದೆ ಇರೇನು, ಪಡೆದಲ್ಲದೆ ಇರುವುದಿಲ್ಲ ಎಂದು ಪೂಣ್ದು ಪ್ರತಿಜ್ಞೆ ಮಾಡಿ ಹೋಗಿ ಪಯೋವೃತನೆಂಬ ದಿವ್ಯ ಮುನಿಪತಿಯು ಪುತ್ರಕಾಮೇಷ್ಟಿ ಜಯಿಸಿ ಪಯೋವೃತನೆಂಬ ದಿವ್ಯ ಮುನಿಪತಿ ಹತ್ರ ಹೋಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸ್ತಾನಂತೆ. ಆಗ ಹೋಮಕುಂಡದಲ್ಲಿ ಧಗಧಗಿಸುವ ಜ್ವಾಲಾಮಾಲೆಗಳು, ಆಗ ಹೋಮಕುಂಡದಲ್ಲಿ ಜ್ವಲಿಸುವಂತಹ ಅಗ್ನಿಯಲ್ಲಿ ಕಿರ್ತಬಾಳುಂ ಅತ್ತಪರಮಂ ಅಂದರೆ ಗುರಾಣಿ, ಅತ್ತಪರ ಅಂದರೆ ಗುರಾಣಿ ಮತ್ತು ಅಭೇದ್ಯ ಕುಂಡಲ, ಇದನ್ನು ಸೇರಿಸಿಕೊಂಡು ಬೆರೆಸುವಗೆದ ಕೈ ಹುಟ್ಟುವಾಗಲೇ ಕೈಯಲ್ಲಿ ಖಡ್ಗಧಾರಿಯಾಗಿ ಮತ್ತು ಗುರಾಣಿಯನ್ನು ಹಿಡ್ಕೊಂಡು ಹಾಗೆ ಕವಚವನ್ನು ಕೂಡ ಧರಿಸಿ ಒಬ್ಬ ಮಗ ಹುಟ್ಟುತ್ತಾನೆ. ಬೆರೆಸೊಗೆದ ದೃಷ್ಟದ್ಯುಮ್ನೆಂಬ ಮಗನು, ಆತನಿಗೆ ದೃಷ್ಟದ್ಯುಮ್ನ ಅಂತ ಹೆಸರಿಡ್ತಾನೆ ದ್ರೋಣ. ಜ್ವಾಳಾಮಾಳಿನಿಯಗೆ ಯೋಗ್ಯವಂತೆ ಹೋಗಿದ ಕೃಷ್ಣ ಎಂಬ ಮಗಳು ಮಮ್ಮ, ಇದು ದೃಷ್ಟದ್ಯುಮ್ನ ಎನ್ನುವಂಥ ಮಗ. ಹಾಗೆ ಇನ್ನೊಬ್ಬಳು ಮಗಳು ಹುಟ್ಟುತ್ತಾಳೆ, ಆಕೆ ಜ್ವಾಲಾಮಾಲಿನಿ. ಜ್ವಾಲಾಮಾಲಿನಿ ಅಂದರೆ ಒಬ್ಬಳು ಯಕ್ಷಿ, ಆ ಯಕ್ಷಿಯ ಹಾಗೆ ಇರುವಂತಹ ಕೃಷ್ಣೆ ಎನ್ನುವಂಥ ಮಗಳನ್ನು ಕೂಡ ಪಡೆದ. ಅವಳೇ ದ್ರೌಪದಿ, ಅಂದರೆ ದ್ರುಪದನ ಮಗಳು ಎನ್ನುವುದರಿಂದ ದ್ರೌಪದಿ, ಅವಳ ನಿಜವಾದ ಹೆಸರು ಕೃಷ್ಣೆ ಪಡೆದವು. ಹೋಮಾಗ್ನಿಯೊಳು ಪುಟ್ಟಿದನು ದಿವ್ಯ ಚಾಪವು, ಐದು ದಿವ್ಯ ಶರವು ಅಂದರೆ ಇದರ ಜೊತೆಗೆ ಆ ಹೋಮಾಗ್ನಿಯಲ್ಲಿ ದಿವ್ಯ ಚಾಪ ಮತ್ತು ದಿವ್ಯ ಬಾಣಗಳು, ದಿವ್ಯ ಶರಂ ಐದು ಇವು ಕೂಡ ಬಂದವಂತೆ. ಆಗ ಹೀಗೆ ದಿವ್ಯ ಚಾಪ ಮತ್ತು ದಿವ್ಯ ಶರಗಳ ಬಂದಾಗ ಆ ಬಿಲ್ಲನೇರಿಸಿ ಆ ಸರಗಳಿಂದ ಆತನ ಮನೆಯ ಮುಂದೆ ನಬದುಗಳು ನಲಿನಲ್ಲಿ ದಾಡುವ ಯಂತ್ರದ ಮೀನ. ಹೀಗೆ ದ್ರುಪದ ಮುಂದೆ ಏನು ಮಾಡಿದಂತಂದರೆ ತನ್ನ ಮನೆಯ ಮುಂದೆ ಒಂದು ಯಂತ್ರ, ಮತ್ಸ್ಯಯಂತ್ರವನ್ನು ನಿರ್ಮಾಣ ಮಾಡ್ತಾನೆ. ಆ ಮತ್ಸ್ಯಯಂತ್ರದಲ್ಲಿ ಇರುವ ಮೀನಿನ ಕಣ್ಣಿಗೆ ಬಾಣ ಹೊಡಿಬೇಕು ಅಂತ. ಯಾವುದರಲ್ಲಿ? ಈ ದಿವ್ಯ ಶರ ಮತ್ತು ದಿವ್ಯ ಬಿಲ್ಲು ಇವುಗಳನ್ನು, ಅಂದರೆ ಬಿಲ್ಲನ್ನು ಏರಿಸಿ ಬಾಣವನ್ನು ಹೂಡಬೇಕು ಎನ್ನುವಂಥ ಒಂದು, ಯಾರು ಹೂಡ್ತಾನೋ ಮೀನಂ ಹೆಚ್ಚನು ಆಕೆಗೆ ಗಂಡಂ, ದ್ರೌಪದಿಗೆ ಗಂಡನಾಗಬೇಕು ಎಂದು ಏನು ಮಾಡ್ತಾನೆ ಮನಸ್ಸನ್ನು ನೆನೆಸಿ ಎಂದು ಆದೇಶಮಂತಪ್ಪ ಒಂದು ಆದೇಶವನ್ನು ಮಾಡ್ತಾನೆ. ಅಂದರೆ ಮತ್ಸ್ಯಯಂತ್ರವನ್ನು ದಿವ್ಯ ಚಾಪ ಮತ್ತು ಶರಗಳಿಂದ ಯಾರು ಭೇದಿಸ್ತಾರೋ ಅವನು ಅಂತಪ್ಪ, ಸಾಹಸ ಪುರುಷ ವಿಕ್ರಮಾರ್ಜುನ. ಹಾಗೆ ಆದೇಶ ಮಾಡಿದಾಗ ಈ ಬ್ರಾಹ್ಮಣ ಮುಂದೆ ಕಥೆಯನ್ನು ಹೇಳ್ತಾನೆ, ಅಂತಪ್ಪ ಸಾಹಸ ಪುರುಷಂ ವಿಕ್ರಮಾರ್ಜುನನಲ್ಲದೆ ತೆರಲಿಲ್ಲ ಎಂಬುದರಿಂದ ಇನ್ನೂ ಪಾಂಡವರೊಡರೆಂಬ ಮಾತುಗಳಂ ಬುದ್ಧಿಯೊಡೆಯರಾರನ್ನು ಮುಡಿವರು. ಆ ಬ್ರಾಹ್ಮಣ ಇದರ ಜೊತೆಗೆ ಒಂದು ವಿಷಯವನ್ನು ಕೂಡ ಸೇರಿಸ್ತಾನೆ, ದ್ರೌಪದಿಯನ್ನು ಮತ್ಸ್ಯಯಂತ್ರವನ್ನು ಭೇದಿಸುವುದಕ್ಕೆ ಈ ದಿವ್ಯ ಚಾಪ ಮತ್ತು ದಿವ್ಯ ಶರಗಳನ್ನು ಯಾರು ಪ್ರಯೋಗ ಮಾಡ್ತಾನೋ ಅದರಿಂದ ಮಾತ್ರ ಸಾಧ್ಯ, ಮತ್ತು ಅಂಥ ಗಂಡ ಅಂತಪ್ಪ ಸಾಹಸ ಪುರುಷ ಯಾವ ಬೇರೆ ಯಾರು ಅಲ್ಲ, ಅದು ವಿಕ್ರಮಾರ್ಜುನ ಮಾತ್ರ, ಅಂದರೆ ಹರಿಕೇಸರಿ ಅಥವಾ ನಮ್ಮ ಸಂದರ್ಭದಲ್ಲಿ ಅರ್ಜುನ ಮಾತ್ರ ಅಲ್ಲದೆ ಬೇರೆ ಯಾರೂ ಇಲ್ಲ ಅಂತ ಬೆರಲಿಲ್ಲ ಎಂಬುದರಿಂದ ಇನ್ನೂ ಅಂತ ಬೇರೆ ಯಾರು ಇಲ್ಲ ಅಂತ ಹೇಳ್ತಾರೆ. ಯಾರು? ಪಾಂಡವರೊಳನ್ನು ಬುದ್ಧಿಮಾತಿಗಳು ಬುದ್ಧಿಯೊಡೆಯರಾರನ್ನು ನುಡಿದರು, ಬುದ್ಧಿವಂತರಾದವರು ಕೂಡ ಇದನ್ನು ಭೇದಿಸುವುದಕ್ಕೆ, ಇದನ್ನು ಸಾಧಿಸುವುದಕ್ಕೆ ಅರ್ಜುನರಿಗೆ ಮಾತ್ರ ಸಾಧ್ಯ. ಹಾಗಾಗಿ ನಮಗೆ ಪಾಂಡವರು ಇನ್ನೂ ಕೂಡ ಇದ್ದಾರೆ, ಅವರು ಅರಗಿನ ಮನೆಯನ್ನು ಏನು ಸತ್ತು ಹೋಗಿಲ್ಲ ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ ಬುದ್ಧಿವಂತರು. ದ್ರುಪದ ಈಗಳು ಆ ಕೂಸಿಗೆ ಸ್ವಯಂವರಂ ಮಾಡಲೆಂದು ನೆಲದೊಳ್ಳುವ ಅರಸು ಮಕ್ಕಳವರಿಗೆ ಬಳಿಯ ನಟ್ಟಿದೊಡೆ. ಈಗ ದ್ರುಪದ ಈ ದ್ರೌಪದಿಗೆ ಸ್ವಯಂವರವನ್ನು ಮಾಡಲೆಂದು ನೆಲದಲ್ಲಿರುವಂಥ ಎಲ್ಲ ಅರಸು ಮಕ್ಕಳಿಗೂ ಕೂಡ ಹೇಳಿ ಕಳಿಸಿದ್ದಾನೆ, ಬಳಿಯ ನಟ್ಟಡೆ ಹೇಳಿ ಕಳಿಸಿದ್ದಾನೆ. ಅಂದರೆ ಸ್ವಯಂವರ ಅಂದರೆ ಕನ್ಯೆ ತಾನಾಗಿಯೇ ಬೇಕಾದ ವರರನ್ನು ಆರಿಸಿಕೊಳ್ಳೋದು ಅಂತಹ ಒಂದು ವಿವಾಹ ಪದ್ಧತಿ ಅದು. ಆ ಪದ್ಧತಿಯ ಪ್ರಕಾರ ಎಲ್ಲರಿಗೂ ಕೂಡ ಹೇಳಿ ಕಳಿಸಿದ್ದಾರೆ. ಹಟ್ಟಿದೊಡೆ ದುರ್ಯೋಧನಾದಿಗಳು ಮೊದಲಾದ ಅನೇಕ ದೇಶಾಧೀಶ್ವರರೆಲ್ಲವೂ ಛತ್ರಪತಿ ಎಂಬುದು ದ್ರುಪದನ ಪೊಳಲು ಆ ಪೊಳಲಿಗೆ ಹೊಂದಿದ್ದರು. ಹಾಗಾದ್ದರಿಂದಾಗಿ ಈಗೇನಾಗಿದೆ ಕಥೆ ಅಂದರೆ ಚತ್ರವರ್ತಿ ಎನ್ನುವಂತಹ ದ್ರುಪದನ ರಾಜಧಾನಿಗೆ ದುರ್ಯೋಧನನೇ ಮೊದಲಾದಂತಹ ಎಲ್ಲ ದೇಶದ ಅರಸರೆಲ್ಲರೂ ಕೂಡ ಬರ್ತಿದ್ದಾರೆ, ಬಂದಿದ್ದಾರೆ. ಒಂದಿರ್ತದೆ, ಆಮ್ ಅಲ್ಲಿಂದ ಬಂದೆ, ನಾನು ಅಲ್ಲಿಗೆ ಹೋಗಿ ಬಂದೆ ಎಂದು ಬೇಡಿ. ಈ ಬ್ರಾಹ್ಮಣ ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತಾನೆ. ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದಾಗ, ನಾನು ಚತ್ರವರ್ತಿ ಎನ್ನುವಂತಹ ನಗರದಿಂದ ಬಂದೆ, ಅಲ್ಲಿ ಈ ಎಲ್ಲ ಘಟನೆಗಳು ನಡೆದಿವೆ, ಅದನ್ನು ಹೀಗೆ ನೋಡ್ಕೊಂಡು ನಾನು ಬಂದೆ ಅಂತ ಹೇಳ್ತಾನೆ. ತದ್ವೃತ್ತಾಂತವನ್ನು ಕೇಳಲು ತಮ್ಮನ್ನು ಆಲೋಚಿಸಿ. ಆಗ ಪಾಂಡವರು ಈ ಎಲ್ಲ ವಿಷಯಗಳನ್ನು ಕೇಳಿ ಆಲೋಚನೆ ಮಾಡ್ತಾನೆ. ಆಗ ಹೇಳಿದಾಗೆ ಬ್ರಾಹ್ಮಣರು ಸುದ್ದಿಗಾರರು ಕೂಡ ಆಗಿದ್ದರು, ಊರಿಂದ ಊರಿಗೆ ವಾರ್ತೆಗಳನ್ನು ಹರಡುತ್ತಿದ್ದರು ಅವರು, ಮತ್ತು ಅಧಿಕೃತವಾದಂಥ ವರದಿಗಳನ್ನು ನೀಡುತ್ತಿದ್ದರು. ಈಗಿನ ಹಾಗೆ ಅನಧಿಕೃತ ವರದಿಗಳನ್ನು, ಆಧಾರ ಇಲ್ಲದ ವರದಿಗಳನ್ನು ಕೊಡ್ತಿರಲಿಲ್ಲ. ಮತ್ತು ಆಗಲೂ ಕೂಡ ವರದಿಗೆ ಆಧಾರಗಳು ಬೇಕು ಎನ್ನುವುದಕ್ಕೆ ಇದು ಸ್ಪಷ್ಟ ಅಂದರು. ಇವರು ನೇರ ವರದಿಯನ್ನು ಮಾಡುವವರು, ಕಂಡದನ್ನು ಕಂಡಾಗಿ ಹೇಳುವವರು, ಹುಟ್ಟಿಸಿ ಹೇಳುವವರೆಲ್ಲ ಏನೂ ಅಲ್ಲ. ಹಾಗಂದಾಗಿ ನಾನು ಹಿಂದೆ ಹೇಳಿದಾಗೆ ವರದಿಗಾರಿಕೆ ಅನ್ನೋದು, ಸುದ್ದಿ ಮಾಡೋದು ಎನ್ನುವುದು ಆರಂಭದಿಂದಲೂ ಬ್ರಾಹ್ಮಣರದ್ದೇ ಒಂದು, ಬೇರೆ ಬೇರೆ ಕರ್ಮಗಳಲ್ಲಿ ಅದು ಕೂಡ ಒಂದು ಆಗಿತ್ತು ಎನ್ನುವುದು ಇದರಲ್ಲೂ ಕೂಡ ಸ್ಪಷ್ಟವಾಗುತ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಗಾದೆ ಮಾತುಗಳು ಅಂದರೆ ಪ್ರವೋಸ್ ಬಗ್ಗೆ ತಿಳ್ಕೊಂಡ್ವಿ. ಜೊತೆಯಲ್ಲಿ ಅಪೋಸ್ಟ್ರಫಿನ ಎಲ್ಲಿ ಹೇಗೆ ಬಳಸಬೇಕು, ಅದನ್ನು ಬಳಸೋದಕ್ಕೆ ಏನೆಲ್ಲ ನಿಯಮಗಳಿದೆ, ಈ ಥರದ ಒಂದು ವಿಷಯ ಕೂಡ ತಿಳ್ಕೊಂಡ್ವಿ. ಇನ್ನು ಇಷ್ಟು ದಿವಸ ಅಂದರೆ ಆಲ್ಮೋಸ್ಟ್ 110 ಸಂಚಿಕೆಗಳನ್ನು ನಾವು ದಾಟಿದ್ದೀವಿ. ಏನೆಲ್ಲ ಕಲ್ತ್ವಿ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಒಂದು ಪರೀಕ್ಷೆ ನಡಿಬೇಕು ಅಲ್ವಾ. ಈ ಹಿಂದೆನೂ ಆಲ್ರೆಡಿ 3-4 ಸರ್ತಿ ನಾವು ಟೆಸ್ಟ್ ಮಾಡಿದ್ದೀವಿ, ಈಗ ಕೂಡ ಮಾಡ್ತಾ ಇದ್ದೀನಿ. ಶಾಲಾ ಕಾಲೇಜ್ಗಳಲ್ಲೂ ನೀವು ನೋಡಿರ್ತೀರ, ತಿಂಗಳಿಗೊಮ್ಮೆ ಟೆಸ್ಟ್ ಇದ್ದೇ ಇರುತ್ತಲ್ವಾ. ಹಾಗೇನೆ ಇದು ಸಹ ಪ್ರತಿದಿನ ತಪ್ಪದೆ ನೀವು ಈ ಸಂಚಿಕೆಯನ್ನು ಫಾಲೋ ಮಾಡ್ತಿದ್ದೀರಾ ಅಂದರೆ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ಟೆಸ್ಟ್. ಯಾಕಂದರೆ ನಾವು ಇಷ್ಟು ದಿವಸ ಏನೆಲ್ಲ ಟಾಪಿಕ್ಗಳ ಬಗ್ಗೆ ಮಾತಾಡಿದ್ವಿ ಅದರ ರಿಲೇಟೆಡೇ ಪರೀಕ್ಷೆ ನಡೀತಾ ಇದೆ, ಹೊಸದಾಗೇನೋ ನಾನು ಹೇಳ್ತಾ ಇಲ್ಲ. ಈಗ ನಾನು ಹೇಳೋಕ್ಕೆ ಹೊರಟಿರೋ ವಾಕ್ಯಗಳಲ್ಲಿ ಒಂದು ಸಣ್ಣ ತಪ್ಪು ಇದೆ, ಅದನ್ನು ಹಿಂದಿನ ಪಾಠಗಳಲ್ಲಿ ಕಲ್ತಿದ್ದೆ, ಅದನ್ನ ಸರಿಪಡಿಸಿ ನೀವು ಎಷ್ಟರವರೆಗೆ ತಿಳ್ಕೊಂಡಿದ್ದೀರಾ ಅಂತ ಪರೀಕ್ಷೆ ಮಾಡೋ ಸಮಯ. ಹಾಗಿದ್ರೆ ಪರೀಕ್ಷೆ ಶುರು ಮಾಡೋಣ. ಮೊದಲನೇ ವಾಕ್ಯ, ಪ್ಲೀಸ್ ಡು ನಾಟ್ ಟ್ರಬಲ್ ಮೈಸೆಲ್ಫ್. ಇದು ಸರಿಯಾಗಿದೆಯಾ, ಇಲ್ಲಿ ಏನು ತಪ್ಪಿದೆ ಹೇಳಿ ನೋಡೋಣ. ನಾನು ಹೇಳೋ ಪ್ರತಿ ವಾಕ್ಯದಲ್ಲೂ ಒಂದಲ್ಲ ಒಂದು ಪದ ತಪ್ಪಿದ್ದೇ ಇರುತ್ತೆ. ಸರಿ ನಾನು ಹೇಳೋದಿಲ್ಲ, ನಿಮ್ಗೆ ಸರಿ ಇದೆ ಅಂತ ಅನಿಸ್ಬಹುದು, ಆದರೆ ನೀವು ಹಿಂದಿನ ಸಂಚಿಕೆಗಳನ್ನೆಲ್ಲ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಎಕ್ಸಾಕ್ಟ್ಲಿ ಏನು ಪದನ ಬಳಸಬೇಕು ಅನ್ನೋದನ್ನಂತೂ ನಾನು ಹೇಳಿದ್ದೀನಿ. ಬಟ್ ಫಾಲೋ ಮಾಡಿಲ್ದಿದ್ರೂ ನಿಮ್ಗೆ ಒಂದು ತಕ್ಕ ಮಟ್ಟಿಗೆ ಇಂಗ್ಲೀಷ್ ಬರುತ್ತೆ ಅನ್ನೋದಾದರೆ ನೀವೀಗ ಹೇಳ್ತೀರಾ ಕೂಡ. ನೋಡಿ, ಪ್ಲೀಸ್ ಡು ನಾಟ್ ಟ್ರಬಲ್ ಮೈಸೆಲ್ಫ್, ಇಲ್ಲಿ ಏನು ತಪ್ಪಾಗಿದೆ? ಮೈಸೆಲ್ಫ್ ತಪ್ಪು, ಮೀ ಅಂತ ಬಳಸಬೇಕು. ಪ್ಲೀಸ್ ಡು ನಾಟ್ ಟ್ರಬಲ್ ಮೀ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣ, ಪ್ಲೀಸ್ ಸ್ಟೇ ಫಾರ್ ಲಿಟಲ್ ಮೋರ್. ಪ್ಲೀಸ್ ಸ್ಟೇ ಫಾರ್ ಲಿಟಲ್ ಮೋರ್, ಇಲ್ಲೇನು ತಪ್ಪಾಗಿದೆ? ಫಾರ್ ಅನ್ನೋ ತಪ್ಪು, ಅ ಲಿಟಲ್ ಮೋರ್ ಅಂತ ಹೇಳಬೇಕು. ಪ್ಲೀಸ್ ಸ್ಟೇ ಅ ಲಿಟಲ್ ಮೋರ್, ಫಾರ್ ಅಲ್ಲ, ಎ ಅಂತ ಬಳಸಬೇಕು. ಮುಂದಿನ ವಾಕ್ಯ, ಪುಟ್ ಅಪ್ ದ ನೋಟಿಸ್ ಎಟ್ ದ ನೋಟಿಸ್ ಬೋರ್ಡ್. ಪುಟ್ ಅಪ್ ದ ನೋಟಿಸ್ ಎಟ್ ದ ನೋಟಿಸ್ ಬೋರ್ಡ್, ಎಟ್ ಸರಿನಾ? ಆನ್ ಬಳಸಬೇಕು, ಆನ್ ದ ನೋಟಿಸ್ ಬೋರ್ಡ್, ಎಟ್ ದ ನೋಟಿಸ್ ಬೋರ್ಡ್ ಅಲ್ಲ. ಪುಟ್ ಅಪ್ ದ ನೋಟಿಸ್ ಆನ್ ದ ನೋಟಿಸ್ ಬೋರ್ಡ್. ಮುಂದಿನ ವಾಕ್ಯ, ಹೀ ಈಸ್ ವೆರಿ ಪ್ರೌಡ್ ಫಾರ್ ಹಿಸ್ ಪ್ರಮೋಷನ್. ಅವನ ಪ್ರಮೋಷನ್ ಬಗ್ಗೆ ಅವನಿಗೆ ಬಹಳ ಪ್ರೌಡ್ ಫೀಲ್ ಆಗ್ತಿದೆ, ಇಲ್ಲಿ ಏನು ತಪ್ಪಾಗಿದೆ ನೋಡಿ? ಹೀ ಈಸ್ ವೆರಿ ಪ್ರೌಡ್ ಫಾರ್ ಹಿಸ್ ಪ್ರಮೋಷನ್, ಫಾರ್ ಸರಿನಾ? ಫಾರ್ ಹಿಸ್ ಪ್ರಮೋಷನ್ನಾ? ಅಲ್ಲ, ಆಫ್ ಹಿಸ್ ಪ್ರಮೋಷನ್. ಹೀ ಈಸ್ ವೆರಿ ಪ್ರೌಡ್ ಆಫ್ ಹಿಸ್ ಪ್ರಮೋಷನ್, ಫಾರ್ ಅಲ್ಲ, ಆಫ್ ಅನ್ನೋ ಪದ ಬಳಸಬೇಕು. ಮುಂದೆ, ಹೀ ವಾಸ್ ಅಕ್ಯೂಸ್ಡ್ ಫಾರ್ ಮರ್ಡರ್. ಹೀ ವಾಸ್ ಅಕ್ಯೂಸ್ಡ್ ಫಾರ್ ಮರ್ಡರ್, ಅವನು ಕೊಲೆ ಮಾಡಿದಾನೆ ಅಂತ ಅಪರಾಧ ಹೊರಿಸಲಾಗಿದೆ, ಇಲ್ಲಿ ಏನು ತಪ್ಪಾಗಿದೆ? ಫಾರ್ ಅನ್ನೋ ಪದ ತಪ್ಪು, ಹೀ ವಾಸ್ ಅಕ್ಯೂಸ್ಡ್ ಆಫ್ ಮರ್ಡರ್ ಅದು ಸರಿಯದ್ದು. ಮುಂದಿನ ವಾಕ್ಯ, ಹಿ ಹ್ಯಾಸ್ ಬೀನ್ ರಿಲೀಸ್ಡ್ ಆಟ್ ಬೇಲ್. ಬೇಲಲ್ಲಿ ಅವನು ರಿಲೀಸ್ ಆದ, ಇಲ್ಲಿ ಅಟ್ ಬೇಲ್ ಅಟ್ ಅನ್ನೋದು ತಪ್ಪಾಗತ್ತೆ.

on bail. அது சரி. He has been released on bail. He has been released on bail. At bail alla. On bail. முந்தின் வாக்கியம் நோட்டன்வா. He was sentenced for death. He was sentenced for death. ಇಲ್ಲೇನು ತಪ್ಪಾಗಿದೆ? ಫಾರ್ ಅನ್ನೋ ಪದ ತಪ್ಪು. ಏನು ಹಾಕ್ಬೇಕಾಗಾದ್ರೆ? ಹಿ ವಾಸ್ ಸೆಂಟೆನ್ಸ್ಡ್ ಡ್ಯಾಶ್ ಡೆತ್. ಏನನ್ನು ಹಾಕ್ಬೇಕಿಲ್ಲಿ? ಟು ಡೆತ್. ಫಾರ್ ಡೆತ್ ಅಲ್ಲ, ಟು ಡೆತ್. ಹಿ ವಾಸ್ ಸೆಂಟೆನ್ಸ್ಡ್ ಟು ಡೆತ್ ಅಂತ ಹೇಳಬೇಕು. ಮುಂದಿನ ವಾಕ್ಯ, ಮೈ ರೇಡಿಯೋ ಈಸ್ ಸ್ಟಾಪ್ಡ್. ಮೈ ರೇಡಿಯೋ ಈಸ್ ಸ್ಟಾಪ್ಡ್. ಇಲ್ಲೇನು ತಪ್ಪಾಗಿದೆ? ಈಸ್ ಅಲ್ಲ, ಹ್ಯಾಸ್. ಈಸ್ ಈಗ ಆಗ್ತಿದ್ರೆ ಈಸ್ ಅಂತ ಹೇಳ್ಬೇಕು. ಅದು ಆಲ್ರೆಡಿ ನಿಂತು ಹೋಗ್ಬಿಟ್ಟಿದೆ ಅಲ್ವಾ. ಮೈ ರೇಡಿಯೋ ಹ್ಯಾಸ್ ಸ್ಟಾಪ್ಡ್ ಅಂತ ಹೇಳಬೇಕು. ನಾವು ಸ್ವಿಚ್ ಆನ್ ಫಾರ್ ವಿವಿಧ ಭಾರತಿ. ರೇಡಿಯೋದಲ್ಲಿ ವಿವಿಧ ಭಾರತಿನ ಹಾಕು. ಇಲ್ಲೇನು ತಪ್ಪಾಗಿದೆ ಹೇಳಿ? ನಾವು ಸ್ವಿಚ್ ಆನ್ ಫಾರ್ ವಿವಿಧ ಭಾರತಿ. ಸ್ವಿಚ್ ಆನ್ ಫಾರ್ ಅಲ್ಲ, ಟು. ಟು ವಿವಿಧ ಭಾರತಿ. ಫಾರ್ ತೆಗೆದು ಟು ಹಾಕ್ಬೇಕಲ್ವಾ. ನಾವು ಸ್ವಿಚ್ ಆನ್ ಟು ವಿವಿಧ ಭಾರತಿ. ಮುಂದಿನ ವಾಕ್ಯ ನೋಡೋಣವಾ. ಹ್ಯಾವ್ ಯು ವೇಟೆಡ್ ದ ಪಾರ್ಸಲ್? ಹ್ಯಾವ್ ಯು ವೇಟೆಡ್ ದ ಪಾರ್ಸಲ್? ಇಲ್ಲಿ ವೇಟೆಡ್ ತಪ್ಪು. ಹಾಗಾದ್ರೆ ಏನು ಸರಿ? ವೇಯ್ಡ್. ವೇಯ್ಟ್ ಅಂತ ಅನ್ನೋದು ತಪ್ಪಾಗುತ್ತೆ. ವೇಯ್ಡ್, ಡಬ್ಲ್ಯೂ ಇ ಐ ಜಿ ಎಚ್ ಇ ಡಿ, ಜಿ ಎಚ್ ಟಿ ಇ ಡಿ, ವೇಯ್ಟೆಡ್ ಆಗುತ್ತೆ, ಅದು ತಪ್ಪಾಗತ್ತೆ. ಹ್ಯಾವ್ ಯು ವೇಯ್ಡ್ ದ ಪಾರ್ಸಲ್? ಪಾರ್ಸಲ್ನ ತೂಕ ಮಾಡಿ ಆಗಿದೆಯಾ ಅಂತ ಕೇಳೋದಕ್ಕೆ ವೇಯ್ಡ್ ಅನ್ನೋ ಪದ ಸರಿಯಾದ್ದು. ಯು ಕ್ಯಾನ್ ನ್ಯೂ ಯುವರ್ ಡ್ರೈವಿಂಗ್ ಲೈಸೆನ್ಸ್ ಫ್ರಮ್ ದಿ ಟ್ರಾನ್ಸ್ಪೋರ್ಟ್ ಆಫೀಸ್. ಯು ಕ್ಯಾನ್ ನ್ಯೂ ಯುವರ್ ಡ್ರೈವಿಂಗ್ ಲೈಸೆನ್ಸ್ ಫ್ರಮ್ ದಿ ಟ್ರಾನ್ಸ್ಪೋರ್ಟ್ ಆಫೀಸ್. ಏನು ತಪ್ಪಾಗಿದೆ ಹೇಳಿ? ಯು ಕ್ಯಾನ್ ನ್ಯೂ, ನ್ಯೂ ಆ ಪದ ತಪ್ಪಲ್ವಾ. ಯು ಕ್ಯಾನ್ ರಿನ್ಯೂ ಯುವರ್ ಡ್ರೈವಿಂಗ್ ಲೈಸೆನ್ಸ್ ಫ್ರಮ್ ದಿ ಟ್ರಾನ್ಸ್ಪೋರ್ಟ್ ಆಫೀಸ್. ನ್ಯೂ ಅಲ್ಲ, ಅದನ್ನು ರಿನ್ಯೂ ಅಂತ ಹೇಳಬೇಕು. ಮುಂದಿನ ವಾಕ್ಯ, ವಿ ಹ್ಯಾವ್ ಲೂಸ್ಡ್ ಅವರ್ ವೇ. ವಿ ಹ್ಯಾವ್ ಲೂಸ್ಡ್ ಅವರ್ ವೇ. ಇಲ್ಲಿ ಏನು ತಪ್ಪು ಹೇಳಿ? ಲೂಸ್ಡ್ ಆ ಪದವೇ ತಪ್ಪು. ಲಾಸ್ಟ್ ಅವರ್ ವೇ. ವಿ ಹ್ಯಾವ್ ಲಾಸ್ಟ್. ಲೂಸ್ಡ್ ಅನ್ನೋದು ತಪ್ಪಾಗುತ್ತೆ. ಲಾಸ್ಟ್ ಅದು ಸರಿಯಾದ ಪದ. ವಿ ಹ್ಯಾವ್ ಲಾಸ್ಟ್ ಅವರ್ ವೇ. ಮುಂದಿನ ವಾಕ್ಯ ನೋಡೋಣವಾ. ವೈ ಡಿಡ್ ಯು ಕೇಮ್ ಬ್ಯಾಕ್? ವೈ ಡಿಡ್ ಯು ಕೇಮ್ ಬ್ಯಾಕ್? ಅರೆ, ಎಲ್ಲ ಸರಿಯಾಗಿದೆಯಲ್ಲ, ಇಲ್ಲಿ ಯಾವ ಪದ ತಪ್ಪಾಗಿದೆಯಪ್ಪ ಅಂತ ಅನಿಸ್ತಿದ್ಯಾ? ನೋಡಿ, ಸರಿಯಾಗಿ ಗಮನಿಸಿ. ವೈ ಡಿಡ್ ಯು ಕೇಮ್ ಬ್ಯಾಕ್? ಕೇಮ್ ಅನ್ನೋದೇ ತಪ್ಪು. ಕಮ್ ಬ್ಯಾಕ್. ವೈ ಡಿಡ್ ಯು ಕಮ್ ಬ್ಯಾಕ್? ಸಿ ಓ ಎಮ್ ಇ ಬಳಸಬೇಕು, ಸಿ ಎ ಎಮ್ ಇ ಅಲ್ಲ. ವೈ ಡಿಡ್ ಯು ಕಮ್ ಬ್ಯಾಕ್? ಮುಂದಿನ ವಾಕ್ಯ ನೋಡೋಣ. ದ ರೋಡ್ ಈಸ್ ಕ್ಲೋಸ್ ಫಾರ್ ರಿಪೇರ್. ದ ರೋಡ್ ಈಸ್ ಕ್ಲೋಸ್ ಫಾರ್ ರಿಪೇರ್. ಕ್ಲೋಸ್ ಅಲ್ಲ ಅದು, ಕ್ಲೋಸ್ಡ್. ಕ್ಲೋಸ್ಡ್ ಆಗಿಬಿಟ್ಟಿದೆ ರಿಪೇರಿಗಾಗಿ ಅಲ್ವಾ, ಕ್ಲೋಸ್ ಅಲ್ಲ. ದ ರೋಡ್ ಈಸ್ ಕ್ಲೋಸ್ಡ್ ಫಾರ್ ರಿಪೇರ್. ಮುಂದಿನ ವಾಕ್ಯ. ದ ಟ್ರೈನ್ ಈಸ್ ಡ್ಯೂ ಆನ್ ಹಾಫ್ ಪಾಸ್ಟ್ ಎಲೆವೆನ್. ದ ಟ್ರೈನ್ ಈಸ್ ಡ್ಯೂ ಆನ್ ಹಾಫ್ ಪಾಸ್ಟ್ ಎಲೆವೆನ್. ಏನು ತಪ್ಪಿದೆ ಹೇಳಿ? ಆನ್ ಹಾಫ್ ಪಾಸ್ಟ್ ಎಲೆವೆನ್ ಅಲ್ಲ, ಎಟ್ ಹಾಫ್ ಪಾಸ್ಟ್ ಎಲೆವೆನ್. ದ ಟ್ರೈನ್ ಈಸ್ ಡ್ಯೂ ಎಟ್ ಹಾಫ್ ಪಾಸ್ಟ್ ಎಲೆವೆನ್. ಮುಂದಿನ ವಾಕ್ಯ ನೋಡೋಣ. ವಿ ವರ್ ಲಿಸ್ನಿಂಗ್ ಎಟ್ ಮ್ಯೂಸಿಕ್. ವಿ ವರ್ ಲಿಸ್ನಿಂಗ್ ಎಟ್ ಮ್ಯೂಸಿಕ್. ತಪ್ಪು ಯಾವುದು ಅಂತ ಹೇಳ್ತೀನಿ, ಸರಿ ನೀವು ಹೇಳೋದಕ್ಕೆ ಪ್ರಯತ್ನ ಪಡಿ. ಎಟ್ ಮ್ಯೂಸಿಕ್ ಅಲ್ಲ, ಇಲ್ಲಿ ಎಟ್ ಬದಲು ಬೇರೆ ಪದ ಬರಬೇಕು, ಟು ಬರಬೇಕು. ಟು ಮ್ಯೂಸಿಕ್. ವಿ ವರ್ ಲಿಸ್ನಿಂಗ್ ಟು ಮ್ಯೂಸಿಕ್. ಆಟ್ ಮ್ಯೂಸಿಕ್ ಅಲ್ಲ, ಟು ಮ್ಯೂಸಿಕ್. ಟಿ ಒ ಟು ಮ್ಯೂಸಿಕ್. ಮುಂದಿನ ವಾಕ್ಯ. ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟೆಡ್ ಸ್ಟೋರಿ. ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟೆಡ್ ಸ್ಟೋರಿ. ಏನು ತಪ್ಪಿದೆ ಹೇಳಿ? ಇಂಟ್ರೆಸ್ಟಿಂಗ್ ಸ್ಟೋರಿ, ಇಂಟ್ರೆಸ್ಟೆಡ್ ಸ್ಟೋರಿ ಅಲ್ಲ, ಇಂಟ್ರೆಸ್ಟಿಂಗ್ ಸ್ಟೋರಿ. ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಮುಂದಿನ ವಾಕ್ಯ ನೋಡೋಣ. Do not depend on others. ಇನ್ನೊಬ್ಬರ ಮೇಲೆ ಅವಲಂಬಿತನಾಗಬೇಡ. ಏನು ತಪ್ಪಿದೆ ಇಲ್ಲಿ? Do not depend on others ಅಲ್ಲ, upon others. U P O N, upon. Do not depend upon others. Depend on others ಅಲ್ಲ, depend upon others. Do not depend upon others. ಮುಂದಿನ ವಾಕ್ಯ. Do not spit at the floor.

0: ಡು ನಾಟ್ ಸ್ಪಿಟ್ ಎಟ್ ದ ಫ್ಲೋರ್, ನೆಲದ ಮೇಲೆ ಉಗಿಬಾರ್ದು. ಸ್ಪಿಟ್ ಎಟ್ ದ ಫ್ಲೋರ್, ಎಟ್ ದ ಫ್ಲೋರ್ ಕರೆಕ್ಟಾ? ಆನ್ ದ ಫ್ಲೋರ್ ಕರೆಕ್ಟು, ಎಟ್ ಅಲ್ಲ, ಆನ್ ದ ಫ್ಲೋರ್. ಡು ನಾಟ್ ಸ್ಪಿಟ್ ಆನ್ ದ ಫ್ಲೋರ್. ಮುಂದಿನ ವಾಕ್ಯ, ಗೋ ಫಾರ್ ಆನ್ ವಾಕ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಗೋ ಫಾರ್ ಆನ್ ವಾಕ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಇಲ್ಲಿ ತಪ್ಪೇನಿದೆ, ಆ್ಯನ್ ಅನ್ನೋ ತಪ್ಪು. ಮತ್ತೇನು ಹಾಕಬೇಕು? ಎ ಬರಬೇಕು ಮುಂದೆ. ವಾಕ್ ಅದು ಕಾನ್ಸನೆಂಟ್ಸ್ ಅಲ್ವಾ, ಓವಲ್ ಲೆಟರ್ಸ್ ಆಗಿದ್ರೆ ಲ್ಯಾನ್ ಬರ್ತಿತ್ತು, ಬಟ್ ಕಾನ್ಸನೆಂಟ್ ಲೆಟರ್ ಆಗಿರೋದಕ್ಕೆ ಅಲ್ಲಿ ಎ ಬರಬೇಕು. ಗೋ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಗೋ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ನೋಡಿ, ನಾನು 20 ತಪ್ಪು ವಾಕ್ಯಗಳನ್ನು ಹೇಳಿದೆ. ಕೆಲವು ಪದಗಳನ್ನ ನಾನು ತಪ್ಪಾಗಿ ಹೇಳಿದ್ದೀನಿ, ಅದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಕೆಲವೊಮ್ಮೆ ಕನ್ಫ್ಯೂಸ್ ಆಗಿರೋದಿದೆ, ಇದಕ್ಕೆ ಯಾವ ಪದನ ಹಾಕಬೇಕು, ಇದು ಸರಿಯಾಗಿ ಹೇಳಿದ ಹಾಗಿತ್ತಲ್ಲ ಅಂತ. ಅದೇ ಹೇಳಿದ್ನಲ್ಲ, ಎಲ್ಲ ಸಂಚಿಕೆಗಳನ್ನು ನೀವು ಸರಿಯಾಗಿ ಫಾಲೋ ಮಾಡಿದರೆ ಇವೆಲ್ಲ ವಾಕ್ಯಗಳು ರಿಪೀಟ್ ಆಗಿದೆ ಹಿಂದೆ, ಹಾಗಾಗಿ ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನೀವು ನಿಮ್ಮನ್ನು ಗಮನಿಸ್ಕೊಳ್ಬೇಕು, ಎಷ್ಟು ವಾಕ್ಯಗಳನ್ನು ನೀವು ಸರಿಯಾಗಿ ಹೇಳಿದ್ರಿ. 20 ಸರಿಯಾಗಿ ಹೇಳಿದ್ರೆ ನೀವು ತುಂಬ ಸೂಪರಾಗಿ ಇಂಗ್ಲೀಷ್ ಕಲಿತಿದ್ದೀರಾ ಅಂತ ಅರ್ಥ. 16 ಸರಿಯಾಗಿ ಹೇಳಿದರೆ ವೆರಿ ಗುಡ್ ನೀವು, ಆದರೆ ಅದಕ್ಕಿಂತ ಕಡಿಮೆ ಇದ್ದರೆ ಇನ್ನೊಂಚೂರು ಎಫರ್ಟ್ ಹಾಕಬೇಕು ಅಂತ. ಎಫರ್ಟ್ ಏನು ಹಾಕಬೇಕು? ನೀವು ಪ್ರತಿ ದಿವಸ ಸಂಚಿಕೆಗಳನ್ನು ತಪ್ಪದೆ ಫಾಲೋ ಮಾಡಬೇಕು. ಅಷ್ಟಕ್ಕೆ ಸಾಕಾಗತ್ತಾ? ಸಂಚಿಕೆಗಳನ್ನ ಫಾಲೋ ಮಾಡಿದ್ರೆ ಸಾಕಾಗತ್ತಾ? ಏನೆಲ್ಲ ಹೇಳಿ ಆಯಿತು, ಇವತ್ತು ಯಾವ ಟಾಪಿಕ್ ಬಗ್ಗೆ ನಾವು ಮಾತಾಡಿದ್ವಿ ಅನ್ನೋದನ್ನು ಕೂತು ಮನನ ಮಾಡಿಕೊಳ್ಬೇಕು. ಯಾರಾದರೂ ಒಟ್ಟಿಗೆ ಒಂದು 1.5 ಗಂಟೆ ಸಂಭಾಷಣೆ ಮಾಡೋದಕ್ಕೆ ಟ್ರೈ ಮಾಡಬೇಕು ಇಂಗ್ಲೀಷ್ನಲ್ಲಿ. ಪ್ರತಿ ದಿವಸದ ನಿಮ್ಮ ಪ್ರಯತ್ನದಿಂದಲೇ ನೀವು ತುಂಬ ಸುಲಭವಾಗಿ ಸರಳವಾಗಿ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ಕಲಿಯೋದಕ್ಕೆ ಸಾಧ್ಯ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
3: ಶ್ರೀನಿವಾಸವ್ರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಶ್ರೀನಿವಾಸವ್ರಿಗೆ ನಮಸ್ಕಾರ. ಇವತ್ತು 7 ಸಂಚಿಕೆ ಕಾಲಿಡ್ತಾ ಇದ್ದೇವೆ. ಹಿಂದೆ ನೈ ತಾಲೀಮೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈಗ ಗಾಂಧೀಜಿಯವ್ರ ಚಿಂತನೆಯಲ್ಲಿ ರಂಗ ಶಿಕ್ಷಣದ ಕಲ್ಪನೆ ಏನಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತನಾಡ್ಬೋದಾ ನಾವು ಇವತ್ತು?
4: ಖಂಡಿತ. ನೋಡಿ, ಮಹಾತ್ಮ ಗಾಂಧೀಜಿಯವರ ಬಾಲ್ಯ ರಾಮಾಯಣ. ತಾಲೀಮ್, ನೈ ತಾಲೀಮ್ ಅನ್ನೋ ಪದ ಹೇಳಬೇಕಾದ್ರೆ ತಾಲೀಮಿನ ಪರಿಚಯ ಅಲ್ಲದೆ ನೈ ತಾಲೀಮ್ ಅಂತ ಬರೋದು
3: ಸಾಧ್ಯನೇ ಇಲ್ಲ.
4: ಸೊ ರಂಗ ಶಿಕ್ಷಣದ ಕುರಿತಾಗಿ ಗಾಂಧೀಜಿಯವರ ಚಿಂತನೆಗಳನ್ನ ನಾವು ಹುಡುಕ್ತಾ ಹೋದರೆ ಮಹಾತ್ಮ ಗಾಂಧೀಜಿಯವರಿಗೆ ತಮ್ಮ ಬದುಕಿನ ಕುರಿತಾದ ಸ್ಪಷ್ಟ ದೃಷ್ಟಿಕೋನಗಳನ್ನ ವಿಷನ್ಸ್ನ ರೂಪಿಸ್ಕೊಳ್ಳೋದಕ್ಕೆ ಅವರ ಬಾಲ್ಯದಲ್ಲಿ ತಳಹದಿಯಾಗಿದ್ದು ಯಾವುದು? ಮೂಲ ಶಿಕ್ಷಣ ಬೇಸ ಆಗಿದ್ದು. ಅವರು ಆಗ ನೋಡಿದ್ದ ರಾಜ ಹರಿಶ್ಚಂದ್ರ ಮತ್ತು ಶ್ರವಣ ಕುಮಾರನ ಕುರಿತಾದ 2
3: ನಾಟಕಗಳು.
4: ಯಾವತ್ತೂ ಅಷ್ಟೇ, ರಂಗಭೂಮಿಗೆ ಬರೋನು ಫಸ್ಟ್ ನಾಟಕ ನೋಡ್ತಾನೆ, ನೋಡಿದ ಮೇಲೆ ಮಾಡೋಕ್ಕೆ ಅಂತ ಹೊರಡೋದು. ಇದು ರಂಗಭೂಮಿಯ ಒಂದು ಸಾಧ್ಯತೆಗಳು. ಹೌದಾ? ನಾಟಕ ಓದಿ ನಾಟಕ ಮಾಡಕ್ಕೆ ಯಾರು
3: ಬಂದಿಲ್ಲ,
4: ನಾಟಕ ನೋಡಿ ಆಮೇಲೆ ನಾನ್ಯಾಕೆ ಮಾಡಬಾರ್ದು ಅನ್ನೋ ಪ್ರೇರಣೆ ಹೊಂದಿ ಒಳಗಡೆ ಬರುವಂತ ಪ್ರವೇಶ ಇರುತ್ತೆ. ಅದರಿಂದ ಅವನಿಗಾಗಲೇ ನಾಟಕದ ಸ್ಥೂಲ ಕಲ್ಪನೆ ಇದ್ದು ನಾಟಕದ ವೈಜ್ಞಾನಿಕ ಹಂತಗಳನ್ನ ಕಲಿಯಕ್ಕೆ ಬರ್ತಾನೆ. ಹಾಗೇನೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗತಕ್ಕಂಥದ್ದು ರಂಗ ಶಿಕ್ಷಣದ ಗುರಿ. ಅಷ್ಟು ಸ್ಥೂಲವಾಗಿ ತೋರಿಸ್ತಾರೆ, ಆಮೇಲೆ ಸೂಕ್ಷ್ಮವಾಗಿ ಹೋಗ್ಬೇಕಾದ್ರೆ ಇಟ್ ಇಸ್ ಎ ಹಾರ್ಡ್ ಸ್ಟ್ರಗಲ್, ಶ್ರಮ, ಸಂಸ್ಕೃತಿ ಎಲ್ಲ ಅಂಶಗಳು ಬರುತ್ತದೆ. ಆ ತಾಲೀಮಿನ ಶೈಕ್ಷಣಿಕ ಪಡಗಾಗಿ ಆ ರೀತಿಯೇ ಇರೋದಲ್ಲ,
3: ಅದು ಈಗೂ ಆಗಿದೆ ಅಂತ. ಅದನ್ನು ಒಂದು ನಾಟಕ ನನ್ನ ಮೇಲೆ ಆ ರೀತಿ ಪರಿಣಾಮ ಬೀರ್ತದೆ ಅನ್ನೋದಾದರೆ ಇದೊಂದು ಮುಖ್ಯವಾದಂಥ ಒಂದು ವಿಧಾನ
4: ನೋಡಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಎರಡು ನಾಟಕ, ರಾಜ ಹರಿಶ್ಚಂದ್ರ ಮತ್ತೆ ಶ್ರವಣ ಕೋಲ, ಅವರ ಆಗಲೇ ಒಪ್ಕೊಂಡಿರೋಂಥದ್ದು ನನ್ನ ಮೇಲೆ ಪ್ರಭಾವ ಬಿತ್ತು. ಬಾಲ್ಯದ ಆಲೋಚನೆಗಳ ಮೇಲೆ ಮಹತ್ವದ ಪ್ರಭಾವವನ್ನು ಬೀರ್ತದೆ ನಾಟಕ. ಬಾಲ್ಯದ ಆಲೋಚನೆಗಳ ಮೇಲೆ ಮಹತ್ವದ ಪರಿಹಾರ ಬೀರ್ತದೆ ಅಂದರೆ ನಾಟಕ ಇವತ್ತಿನ ಮಗುವಿನ ಮೇಲೆ ಪ್ರಭಾವ ಬೀರಲೇಬೇಕು. ಈ ನಾಟಕಗಳು ಏನನ್ನ ಹೇಳುತ್ತೆ? ಸತ್ಯ ಮತ್ತು ವಾತ್ಸಲ್ಯ. ಶ್ರವಣಕುಮಾರ ವಾತ್ಸಲ್ಯ, ಸತ್ಯ ಹರಿಶ್ಚಂದ್ರ, ರಾಜ ಹರಿಶ್ಚಂದ್ರ ಸತ್ಯದ. ಹಾಗಾದ್ರೆ ನೈತಿಕ ಶಿಕ್ಷಣ, ಆತ್ಮೋನ್ನತಿ, ಇನ್ನೊಂದು ಎಂಪಥೆಟಿಕ್ ಲರ್ನಿಂಗ್, ಇದೆಲ್ಲವೂ ಕೂಡ ಈ ತಾಲೀಮಿನಲ್ಲಿ ಗಾಂಧೀಜಿಯವರು ಮುಂದೆ ಆಚೆ ಬರಬೇಕಾದ್ರೆ ಈ ಪ್ರಭಾವಗಳು ಬೀರಬೇಕಲ್ಲ.
3: ಹೌದು.
4: ರಾಜ ಹರಿಶ್ಚಂದ್ರ ನಾಟಕನ ಗಾಂಧೀಜಿಯವರು ತಮ್ಮ ಬಾಲ್ಯದ ವಯಸ್ಸಲ್ಲಿ ನೋಡ್ತಾರೆ.
3: ಹೌದು.
4: ಆ ಪಾತ್ರದ ಬಗ್ಗೆ ಕನಸುಗಳನ್ನ ಆಗಿಂದಾಗೆ ಕಾಣ್ತಾರೆ
3: ಕಾಣ್ತಾರೆ.
4: ಯಾಕಂದ್ರೆ ಇಲ್ಲಿ ನಾವು ಒಂದು ನಾಟಕ ನೋಡುಗನ ಮೇಲೆ, ಅದು ಎಳೆಯ ಮಕ್ಕಳ ಮೇಲೆ ಬೀರುವಂತಹ ಪ್ರಭಾವ ಮೇಲೆ, ಈಗಾಗಲೇ ಈ ಟಿವಿಗಳು ಬೀರ್ತಕ್ಕಂಥದ್ದು, ಸಿನಿಮಾ
3: ನೋಡಿದ್ದು
4: ಆ ಮಕ್ಕಳ ಮೇಲೆ ಭ್ರಮೆಗಳನ್ನ
3: ಸೃಷ್ಟಿ ಮಾಡಿದೆ.
4: ಕಲ್ಪನೆಗಳನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ, ಭ್ರಮೆಗಳನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಹಿಂದಿನ ನಮ್ಮ ಸಂಚಿಕೆಗಳು ಚರ್ಚೆ ಮಾಡಿದೆ, ಡ್ರಾಮಾ ಕಲ್ಪನೆಗಳನ್ನ ಉಂಟಾಗ್ತದೆ, ಭ್ರಮೆಗಳನ್ನ ಉಳಿಯುತ್ತದೆ, ವಾಸ್ತವಕ್ಕೆ ತರ್ತದೆ ಅಂತಕ್ಕಂಥದ್ದು. ಮುಂದೆ ಗಾಂಧೀಜಿಯವರು ಇದ್ರ ಬಗ್ಗೆ ಮಾತಾಡ್ತಾ, ಹರಿಶ್ಚಂದ್ರನ ಕಥೆಯು ಸತ್ಯದ ಹಾದಿಯನ್ನು ಅನುಸರಿಸಲು ಪ್ರೇರೆಯಾದರ ಜೊತೆಗೆ ಸತ್ಯದ ಹಾದಿಯಲ್ಲಿ ಉಂಟಾಗುವ ಸಂಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಲು ಹರಿಶ್ಚಂದ್ರನ ಹೊಂದಿದ್ದ ಧಾರಣೆ ಶಕ್ತಿ,
3: ಬ್ಯೂಟಿಫುಲ್
4: ಎಂಡ್ಯೂರೆನ್ಸ್ ಕುರಿತು ಸಹ ಪ್ರೇರಣೆಯನ್ನು ತಮಗೆ ನೀಡಿತು.
3: ಅಂದರೆ
4: ಗಾಂಧೀಜಿಯವರಲ್ಲಿ ಆ ಧೀ ಶಕ್ತಿ, ಧಾರಣೆ ಶಕ್ತಿ, ಆಮೇಲೆ ಸಂಕಷ್ಟಗಳು ಬಂದಾಗ ಅವೇ ಹೋಗಿ ಎದುರಿಸೋದು ಹೇಗೆ ಏನಂತ ಆ ಕೆಪ್ಯಾಸಿಟಿನ ಟ್ರಿಗರ್ ಮಾಡಿದ್ದಲ್ವಾ,
3: ಅದನ್ನು
4: ಗಾಂಧೀಜಿಯವರು ಒಪ್ಕೊಂಡಿದ್ದಾರೆ. ಅದಾ ಅಂದರೆ ರಂಗ ಶಿಕ್ಷಣ, ರಂಗಭೂಮಿ ಯಾವ್ಯಾವ ಕೆಪ್ಯಾಸಿಟೀಸ್ ಟ್ರಿಗರ್ ಮಾಡ್ತದೆ, ಎಂಡ್ಯೂರೆನ್ಸ್ ಟ್ರಿಗರ್ ಮಾಡುತ್ತೆ, ಅಬ್ಸ್ಟಕಲ್ ಇಮ್ಯುನಿಟಿ
3: ಡೆವಲಪ್
4: ಮಾಡುತ್ತೆ, ಒಂದು ಗುರಿ ಮುಟ್ಟಬೇಕಾದ್ರೆ ಯಾವ ಶ್ರಮವನ್ನು ಬೇಕಾದ್ರೂ ಪಡಬೇಕು ಅನ್ನತಕ್ಕಂಥದ್ದಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಬರೀ ತನ್ನ ಸ್ವಾರ್ಥ, ಧಾರಣ ಶಕ್ತಿ ಇವೆಲ್ಲವೂ ಶ್ರವಣಕುಮಾರ ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಯ ಬಗ್ಗೆ ತೋರಿದ ವಾತ್ಸಲ್ಯ, ಪ್ರೇಮ, ನಿಷ್ಠೆ, ಎಗೈನ್ ಆತ್ಮೋನ್ನತಿ ಬಗ್ಗೆ ಆಗಲಿ, ಸಾಮುದಾಯಿಕ ಅಭಿವೃದ್ಧಿಗಾಗಿ ಉದ್ಯಮಶೀಲತೆ, ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್, ಏನೇ ಕೆಪ್ಯಾಸಿಟೀಸ್ಗಳು ಕೂಡ ಕಡಗು ಸಮುದಾಯದ. ಯಾಕಂದ್ರೆ ರಂಗಭೂಮಿಯಲ್ಲಿ ನಟ ಇಷ್ಟೆಲ್ಲ ಕಷ್ಟಪಡೋದು ಪ್ರೇಕ್ಷಕನು ತೃಪ್ತಿಯಾಗಲಿ
3: ಅಂತ.
4: ಇವನ್ಯಾಕೆ ತಪ್ತನಾಗ್ತಾನೆ ಅಂದರೆ ಪ್ರೇಕ್ಷಕನ ತೃಪ್ತಿಗಾಗಿ ಇವನು ತಪ್ತನಾಗ್ತಾನೆ.
3: ಮಾಡಲೇಬೇಕಿದೆ, ಅವನು ಬೇರೆ ಬೇರೆ ವೇಷ ಹಾಕಬೇಕಿದೆ.
4: ಅಲ್ಲಿ ಕಿತ್ತಾಡ್ತಾರೆ, ಅಂತರ ತೋರಿಸ್ತಾರೆ, ಬೈದಾಡ್ತಾರೆ, ಅಂತಿಮವಾಗಿ ಅಟ್ ದಿ ಎಂಡ್ ಆಫ್ ದಿ ಪ್ಲೇ ಪ್ರೇಕ್ಷಕ ಸಮಾಧಾನದಿಂದ ತೃಪ್ತನಾಗಿ ಆಹಾ
3: ಹೀಗೆ ಸರಿ ಇದೆ
4: ಹೀಗಿದೆ ಅಂತ ಹೋಗಬೇಕಲ್ಲ. ಸೊ ಅದಕ್ಕೂ ಸಾಮುದಾಯಿಕವಾಗಿ ಶಿಕ್ಷಣ ಟ್ರಾನ್ಸ್ಫರ್ ಆಗೋಕ್ಕೂ ಸಂಬಂಧ ಇದೆ. ಸತ್ಯ ಮತ್ತು ಪ್ರೇಮದ ಕುರಿತಾಗಿ ಗಾಂಧೀಜಿಯವ್ರನ್ನ ಸತ್ಯದ ಬಗ್ಗೆ ಪ್ರಮೋಟ್ ಮಾಡಿದ್ರು ಅಂತ ಮಾತ್ರ ಹೇಳೋ ಬದಲು ಸತ್ಯ ಮತ್ತು ಪ್ರೇಮ ಅಂತ ಎರಡನ್ನೂ ನೋಡಿದಾಗ ಯಾಕೆ ಅವರು ಎಲ್ಲ ಸಮುದಾಯಗಳನ್ನ ಪ್ರೀತಿಸಿದ್ರು ಅಲ್ಲಿಯ ಅವರ ತೃಪ್ತಿಗಾಗೂ ಕೂಡ ಯಾಕೆ ಶ್ರಮಿಸ್ತಾ ಇದ್ರು, ಆ ತೃಪ್ತಿಗಳು ಇನ್ನೊಬ್ಬರ ತೃಪ್ತಿಯನ್ನ ಕಿತ್ಕೊಂಡಿದ್ದಲ್ಲ, ತಪ್ತತೆಗಳನ್ನ ಕಡಿಮೆ ಮಾಡೋದು
3: ದೃಷ್ಟಿಯಾಗಿತ್ತು
4: ಅನ್ನೋದು ಅರ್ಥ ಆಗ್ತದೆ. ಗಾಂಧೀಜಿಯವರ ಬದುಕಿನ ಆರಂಭಿಕ ಮೌಲ್ಯಗಳ ಮೇಲೆ ಸತ್ಯ ಮತ್ತೆ ಪ್ರೇಮ ಅನ್ನೋ ಕಾನ್ಸೆಪ್ಟ್ ಏನಿದೆ, ಈ ಎರಡೂ ನಾಟಕ ಪ್ರಭಾವ ಇದೆ. ಈ ನಾಟಕಗಳನ್ನು ಓದಿದಾಗ ಅವು ತಮ್ಮನ್ನು ಅಳುವಂತೆ ಮಾಡಿತ್ತು ಅಂತ ಗಾಂಧೀಜಿಯವರು ಉಲ್ಲೇಖಿಸ್ತಾರೆ. ಅಂದರೆ ಪ್ರೇಕ್ಷಕನಾಗಿ ಗಾಂಧೀಜಿಯವರನ್ನು ಎಂಟರ್ ಆಗಿದ್ದರು ತಾಲೀಮ್ಗೆ.
3: ಹೌದೌದು,
4: ನಾಟಕ ನೋಡಿದ್ರು ಅಂದರೆ ನಾಟಕದ ತಾಲೀಮಿನ ಎಲ್ಲ ಶ್ರಮಗಳನ್ನು ನೋಡಿದ್ರು ಅಂತ.
3: ಬ್ಯೂಟಿಫುಲ್,
4: ಹಂಗೆ ಅರ್ಥ ಮಾಡ್ಕೋಬೇಕು. ಪ್ರೇಕ್ಷಕ ನಾಟಕ ಅಷ್ಟೇ ನೋಡಲ್ಲ, ಆ ನಾಟಕ ಕ್ರಿಯೇಟ್ ಮಾಡೋದ್ರ ತಾಲೀಮಿನ ಶ್ರಮಕ್ಕೂ
3: ಗೌರವ ಕೊಡುವಂಥದ್ದು.
4: ಈ ವ್ಯಕ್ತಿ ಎಷ್ಟು ಶ್ರಮಪಟ್ಟು ರಾವಣನ ಪಾತ್ರ ಮಾಡಿರಬೇಕು.
3: ಸತ್ಯ ಸತ್ಯ
4: ಅದ. ಸೊ ತಾಲೀಮಿನ ಪ್ರದರ್ಶನವೂ ಆಗಿರ್ತದೆ. ಅದರಿಂದನೇ ನೈ ತಾಲೀಮ್ ಅನ್ನೋ ಪದ ಗಾಂಧೀಜಿಯವರಿಗೆ ನೇರವಾಗಿ ಬರದೇ ಇದ್ರೆ ಪರೋಕ್ಷವಾಗಿ ಅವರು ಬಾಲ್ಯಾವಸ್ಥೆಯಲ್ಲಿ
3: ಪರಿಣಾಮ ಬೀರಿದೆ,
4: ಬೀರಿರತಕ್ಕಂಥ ತಾಲೀಮ್ಗೆ ಎಂಟರ್ ಆಗಿದ್ದಾರೆ. ನಿಜವಾದ ಸತ್ಯ ಅಂದರೆ ಸತ್ಯವಾಗಿರುವಿಕೆಯಿಂದ ಉಂಟಾಗುವ ನೋವುಗಳನ್ನ ಸಹಿಸುವುದು ಎಂಬ ಅವರ ನಂಬಿಕೆಗೆ ಈ ನಾಟಕಗಳನ್ನು ಪ್ರೇರಣೆ ಆಗಿದೆ. ನಾನು ಯಾಕೆ ಈ ಪದ ಹೇಳ್ತೀನಿ ಅಂದರೆ, ನಿಜವಾದ ಸತ್ಯ ಅಂದರೆ ನೀವು ತಿಳ್ಕೋಬೇಕಾದ್ರೆ ನಾನು ಶ್ರೀನಿವಾಸ ಒಂದು, ನಾನು ರಾಮನ ಪಾತ್ರ ಮಾಡ್ತೀನಿ, ಹೌದಾ? ರಾಮನ ಪಾತ್ರವನ್ನು ನಾನು ಸತ್ಯವಾಗಿಸ್ಬೇಕಲ್ಲ, ನಾನು ಸುಳ್ಳ, ಹೌದಾ? ಶ್ರೀನಿವಾಸ್ ಸುಳ್ಳ, ಕಳ್ಳ, ಸಾಮಾನ್ಯ ಮನುಷ್ಯ. ರಾಮನ ಪಾತ್ರನ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಸಂಕಷ್ಟಗಳನ್ನ ನಾನು ಎದುರಿಸಬೇಕು, ಹೌದಾ? ಆ ಒಂದು ಪರಿವರ್ತನೆಯ ಶಿಕ್ಷಣ ನನಗೆ ರಂಗಭೂಮಿಯಲ್ಲಿ ಆಗುತ್ತಾ ಇಲ್ವಾ?
3: ಹೌದೌದು.
4: ಸೊ ನನಗಾದ ಪರಿವರ್ತನೆಯ ಶಿಕ್ಷಣಗಳೇ ಮಕ್ಕಳಿಗೂ ತಲುಪಿದ್ರೆ
3: ಎಫೆಕ್ಟಿವ್ ಆಗುತ್ತೆ.
4: ಗಾಂಧೀಜಿಯವರಿಗೆ ನೋಡಿದ್ದರ ಕಾರಣದಿಂದಲೇ ಪ್ರೇರಣೆ ಉಂಟಾಗೋದಾದರೆ ಮಕ್ಕಳು ಆ ಥರ ಪಾತ್ರಗಳನ್ನ ಮಾಡತಕ್ಕಂಥ ಸಂಪೂರ್ಣ ರಂಗ ಶಿಕ್ಷಣವನ್ನೇ ಪಡ್ಕೊಂಡಿದ್ದೆ. ಆದರೆ ಅಂತಿಮವಾಗಿ ಗಾಂಧೀಜಿಯವರ ಉದ್ದೇಶವೂ ಇಡುತ್ತೆ, ಯಾವುದೇ ಕಾಲಘಟ್ಟದ ಯಾವುದೇ ಸಮಾಜದ ಅಂತಿಮ ಉದ್ದೇಶಗಳ ಈಡೇರಿಕೆಗೆ ರಂಗ ಶಿಕ್ಷಣ ಪೂರಕ ಆಗುತ್ತೆ ಅನ್ನೋ ನನ್ನ ನಂಬಿಕೆ.
3: ಸರಿ ಇದೆ, ಅದು ಎರಡು ಮಾತು
4: ಅಲ್ಲ. ಅಂದರೆ ಸತ್ಯವಾಗಿರುವಿಕೆ ಅಂದರೆ ನಾವು ಪಾತ್ರ ಮಾಡೋದು ಸತ್ಯವಾಗಿರುವಿಕೆ, ಪ್ರೇಕ್ಷಕ ನಂಬಕ್ಕೆ ನಾವು ಹೊರದಾಡೋದು. ನಾನು ಶ್ರೀನಿವಾಸ ಅಂತ ಗೊತ್ತಿದ್ದರೂ
3: ರಾಮ
4: ಅಂತ ನಂಬಬೇಕು ಅನ್ನೋದಕ್ಕೆ ನಾನು ಮೇಕಪ್ ಹಾಕೋತೀನಿ, ತರ್ತೀನಿ, ಏನೋ ಮಾಡ್ತೀನಿ, ಹಗಲು ರಾತ್ರಿ ಕಷ್ಟಪಡ್ತೀನಿ, ನಿದ್ದೆ ಪಡ್ತೀನಿ, ಹೌದಾ? ಬಾಲ್ಯದ ವೇತನೆಗಳ ಮೇಲಿನ ನಾಟಕಗಳು ಬೀರುವ ಪ್ರಭಾವಗಳ ಕುರಿತು ಸ್ವತಃ ಅನುಭವ ಹೊಂದಿದ್ದ ಕಾರಣದಿಂದಲೇ ಗಾಂಧೀಜಿಯವರು ಮೂಲ ಶಿಕ್ಷಣದಲ್ಲಿ ನಾಟಕ ಶಿಕ್ಷಣದ ಅವಶ್ಯಕತೆಯನ್ನು ಮನಗಾಡಲು ಕಾರಣ ಆಗಿರ್ಬೋದು.
3: ಓಕೆ,
4: ಅದರಲ್ಲೂ ಅವಕಾಶ ವಂಚಿತರು ನಮ್ಮೇನ್ ಕರ.
1: ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮೇಗೆ.
6: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
7: ಓಕೆ,
8: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
7: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
9: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
7: ಓಕೆ ಡ್ಯೂಡ್,
10: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
10: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: La la la la la. ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿ ಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು.

0: ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
1: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ

0: 0508505116 ಸಂಖ್ಯೆ ಮತ್ತೊಮ್ಮೆ 9008500116 ಶಂಕರ ಕಣ್ಣಿನ ಆಸ್ಪತ್ರೆ ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ ದುರ್ಗಿಗುಡಿ ಶಿವಮೊಗ್ಗ.
1: ಹಾಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸೊ ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಸಿನಿ ಕಹಾನಿ ಅಂದ್ರೇ ಸಿನಿಮಾದ ಬಗ್ಗೆ ಮಾತನಾಡಬೇಕು. ಹಾಗಿದ್ರೆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಾನಂತೂ ರೆಡಿಯಾಗಿ ಬಂದಿದ್ದೀನಿ. ಸೊ ಹಾಗೆ ನೀವೆಲ್ಲರೂ ಕೂಡ ರೆಡಿಯಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಂತೂ ಎಷ್ಟೆಲ್ಲ ಸಿನಿಮಾಗಳು ಬರ್ತಾ ಇದೆ, ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸದ್ದು ಮಾಡ್ತಾ ಇರುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಯಾವುದಪ್ಪ ಸಿನಿಮಾ ಅಂದರೆ ಖಂಡಿತವಾಗ್ಲೂ ಪ್ರೇಮದ ಊರಲ್ಲಿ ಅಂತಲೇ ಹೇಳಬಹುದು. ಸೊ ಹಾಗೆ ಪ್ರೇಮದ ಊರಲ್ಲಿ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸದ್ದು ಮಾಡ್ತಾ ಇದೆ. ಹಾಗೆ ಒಂದೊಳ್ಳೆ ಕಂಟೆಂಟನ್ನು ಇಟ್ಕೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತಹ ಸಿನಿಮಾ ಪ್ರೇಮದ ಊರಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಏನಪ್ಪ ರಕ್ಷಿತಾ ಬರ್ತಿದ್ದ ಹಾಗೇ ಸಿನಿಮಾದ ಬಗ್ಗೆನೇ ಮಾತನಾಡ್ತಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡಬಹುದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಹೌದು, ಪ್ರೇಮದ ಊರಲ್ಲಿ ಸಿನಿಮಾದ ಹಾಡನ್ನು ನೀವೆಲ್ಲ ಕೇಳಿರಬಹುದು. ಅದ್ಭುತವಾಗಿರುವಂತಹ ಸಾಹಿತ್ಯ ಇರುವಂತಹ ಹಾಡುಗಳು ಈ ಸಿನಿಮಾದಲ್ಲಿ ಇದೆ. ಹಾಗೆ ಈ ಸಾಹಿತ್ಯದ ಒಂದು ಸಾಹಿತ್ಯವನ್ನು ಬರೆದಿರುವವರು ಈ ಒಂದು ಸಾಹಿತ್ಯ ಈ ಸಿನಿಮಾದಲ್ಲಿ ಸಾಹಿತ್ಯನ ಬರೆದಿರುವಂತಹ ಲಿರಿಸಿಸ್ಟ್ ನಮ್ಮ ಜೊತೆಗಿದ್ದಾರೆ. ಅವರೇ ಅಭಿಜಿತ್ ತೀರ್ಥಹಳ್ಳಿಯವರು. ಹೌದು, ಅಭಿಜಿತ್ ತೀರ್ಥಹಳ್ಳಿಯವರು ಈ ಸಿನಿಮಾದ ಒಂದು ಸಾಹಿತ್ಯವನ್ನು ಬರೆದಿದ್ದಾರೆ. ಹಾಗೆಯೇ ಇವರು ಸಾಕಷ್ಟು ಸಿನಿಮಾದಲ್ಲಿ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ಸಾಹಿತ್ಯವನ್ನು ಬರೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಸ್ಕ್ರಿಪ್ಟ್ ರೈಟಿಂಗ್ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ. ಸೊ ಹಾಗೆ ನಮ್ಮ ತೀರ್ಥಹಳ್ಳಿಯವರು ಈ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ಒಂದು ಖುಷಿ. ಅವರ ಒಂದು ಕೊಡುಗೆ ಕೂಡ ಈ ಸಿನಿಮಾಕ್ಕೆ ಇದೆ ಅನ್ನೋದು ಒಂದು ಖುಷಿ ಅಲ್ವಾ. ಸೊ ಹಾಗೆಯೇ ಅವರ ಜೊತೆ ಮಾತನಾಡೋಣ ಸಿನಿಮಾದ ಬಗ್ಗೆ. ಹಾಗೆ ಇವರ ಸಿನಿಮಾದ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಹೇಗಿತ್ತು, ಅವರಿಗೆ ಹೇಗೆ ಒಂದು ಒಲವು ಸ್ಟಾರ್ಟ್ ಆಯಿತು ಅಂತ ಕೇಳೋಣ. ಯಾಕೆಂದರೆ ತೀರ್ಥಹಳ್ಳಿ ಅಂದರೆ ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲ ಅಕ್ಕಪಕ್ಕನೇ ಇರೋದು. ನಮಗೆ ಸಾಮಾನ್ಯವಾಗಿ ಸಿನಿಮಾಕ್ಕೆ ಹೋಗುವವರ ಸಂಖ್ಯೆ ಎಲ್ಲೋ ಒಂದು ಕಡೆ ಕಮ್ಮಿ ಅಂತಲೇ ಹೇಳಬಹುದು. ಅಂಥದ್ರಲ್ಲಿ ಅವರ ಸಿನಿಮಾದ ಒಲವು ಹೇಗೆ ಸ್ಟಾರ್ಟ್ ಆಯಿತು ಏನು ಅಂತೆಲ್ಲ ಕೇಳೋಣ. ಹಾಗೆ ಅವರ ಒಂದು ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಾಗೆಯೇ ಅವರು ಬರೆದಿರುವಂತಹ ಒಂದು ಹಾಡನ್ನು ಕೇಳ್ಕೊಂಡು ಬಂದು ಮತ್ತೆ ಅಭಿಜಿತ್ ಸರ್ ಜೊತೆ ಮಾತನ್ನು ಮುಂದುವರಿಸೋಣ. ಹಾಗೆ ಪ್ರೇಮದ ಊರಲ್ಲಿ ಇತ್ತೀಚೆಗೆ ಬಿಡುಗಡೆಗೊಂಡಿರುವಂತಹ ಹಾಗೆ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇರುವಂತಹ ಪ್ರೇಮದ ಊರಲ್ಲಿ ಚಿತ್ರದ ಒಂದು ಹಾಡನ್ನು ನಿಮಗಾಗಿ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ.
2: ಲವ್ ಆಗಿದೆ ಅಪ್ಪಂಗೆ ಹೇಳಿದ್ರೆ ಅರೇಂಜ್ ಆಗುತ್ತೆ, ಸ್ವಲ್ಪ ಫೀಲ್ ಮಾಡೋದಕ್ಕೆ ಬಿಡ್ರು.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ನ ಕೇಳ್ಕೊ ಬಂದ್ರಿ ಅಲ್ವಾ? ಎಷ್ಟು ಅರ್ಥಪೂರ್ಣವಾಗಿರೋ ಎಂಥ ಮೆಲೋಡಿಯ ಸಾಂಗ್ ಇದಾಗಿತ್ತು ಅಲ್ವಾ? ಸೊ ಎಲ್ಲರನ್ನ ಕೂಡ, ಎಲ್ರಿಗೂ ಕೂಡ ಇಷ್ಟವಾಗುವಂತಹ ಹಾಡು ಇದಾಗಿತ್ತು. ಸೊ ಹಾಗೇನೆ ಈ ಒಂದು ಹಾಡನ್ನು ಬರೆದಿರುವಂತಹ ಸಾಹಿತಿ ನಮ್ಮೊಂದಿಗಿದ್ದಾರೆ. ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಸಿನಿಮಾದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸೋಣ. ನಮಸ್ತೆ ಸರ್.
1: ನಮಸ್ಕಾರ ಮೇಡಮ್, ಹೇಗಿದ್ದೀರಿ?
0: ನಾನ್ ಚೆನ್ನಾಗಿದ್ದೀನಿ. ಅಭಿಜಿತ್ ಸರ್, ನೀವು ಹೇಗಿದ್ದೀರಾ?
1: ನಾನು ತುಂಬಾ ಚೆನ್ನಾಗಿದ್ದೀನಿ ಮೇಡಮ್.
0: ಫಸ್ಟ್ಲಿ ಕಂಗ್ರಾಚುಲೇಷನ್ ಸರ್.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ನಿಮ್ಮ ಚಿತ್ರ ಯಶಸ್ಸನ್ನ ಕಾಣ್ತಾ ಇದೆ, ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಹೋಗಿ ಸದ್ದು ಮಾಡ್ತಾ ಇದೆ. ನಾವೆಲ್ಲ ಕನ್ನಡಿಗರು ಕೂಡ ಹೆಮ್ಮೆ ಪಡುವಂತಹ ವಿಷಯ.
1: ಥ್ಯಾಂಕ್ ಯು. ರಾಜ್ಯಗಳಲ್ಲ, ಇವಾಗ ದೇಶಗಳಲ್ಲಿ ಕೂಡ ಹೋಗ್ತಾ ಇದೆ, ತೆರೆಕೊಂಡಿದೆ. ಸೊ ಅದೊಂದು ದೊಡ್ಡ ಖುಷಿ ಕೊಡುವಂತದ್ದು ನಮ್ಗೆ, ಕನ್ನಡಿಗರಾಗಿ, ಕನ್ನಡ ಸಿನಿಮಾ ಮೇಕರ್ ಫಿಲ್ಮ್ ಮೇಕರ್ಸ್ ಆಗಿ ಕೂಡ ನಮ್ಗೆ ಅದೊಂದು ದೊಡ್ಡ ಖುಷಿ ಮೇಡಮ್. ಇವಾಗ
0: ಓಕೆ, ಸೊ ಹಾಗೆಯೇ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಕೂಡ ಅಷ್ಟು ಮುಖ್ಯವಾಗಿದೆ. ಸಾಹಿತ್ಯವನ್ನು ಬರೆದಿದ್ದೀರಾ ಒಂದು ಸಿನಿಮಾಕ್ಕೆ, ಎಷ್ಟು ಖುಷಿ ಅನ್ನಿಸ್ತಾ ಇದೆ ಸರ್?
1: ತುಂಬಾ ಖುಷಿ ಮೇಡಮ್. ಇವಾಗ ಇನಿಷಿಯಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿ ಒಂದು 12 ವರ್ಷಗಳಲ್ಲಿ ಒಂದು 6-7 ಸಿನಿಮಾಗಳಿಗೆ ಬರ್ದಿದ್ದೆ. ಯಾವ್ದು ಹೇಳ್ಕೊಳ್ತಾ ಆಗ್ಲಿಲ್ಲ, ಕೆಲವೊಂದು ರಿಲೀಸ್ ಆಗಿದ್ ನನ್ಗೆ ಗೊತ್ತಿರ್ಲಿಲ್ಲ, ಕೆಲವೊಂದು ರಿಲೀಸ್ ಆಗಿಲ್ಲ, ಕೆಲವೊಂದು ಆಗೋದು ಇಲ್ಲ. ಯಾವಾಗ ಅಂದ್ರೆ ಸಾಹಿತ್ಯ ಅಂತಂದ್ರೆ ಹಾಗೆ ಅಲ್ಲ, ಅಂದ್ರೆ ತುಂಬಾ ಜನ, ತುಂಬಾ ಕಾಂಪಿಟೇಷನ್ಸ್ ಇದೆ, ತುಂಬಾ ರೈಟರ್ಸ್ ಗಳೆಲ್ಲ ಬಂದು ಹೋಗಿದ್ದಾರೆ ಅಂತ ಒಂದು ನಾಡು ಬಂದು. ಸೊ ಇಲ್ಲಿ ಇವಾಗ ನಾವೇನೋ ಒಂದ್ ಸಣ್ಣ ಜಾಗ ಮಾಡ್ಕೊಳ್ಬೇಕು ಅಂತಂದಾಗ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅದರದೇ ಆದಂತ. ಸೊ ಹಂಗಾಗಿ ನನ್ನ ವೇದಿಕೆನ ನಾನು ಲಿರಿಕ್ಸ್ ಬರೀತೀನಿ ಅಂತ ಹೇಳಿ ನನ್ನ ವೇದಿಕೆನ ನಾನೇ ಸೆಟ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನಾನು ಅಪಾಯವಿದೆ ಎಚ್ಚರಿಕೆ ಅನ್ನೋ ಸಿನಿಮಾ ಡೈರೆಕ್ಷನ್ ಮಾಡಿರೋ ಡೈರೆಕ್ಟರ್, ಅದ್ರ ಡೈರೆಕ್ಟರ್ ಕೂಡ. ಅದರಲ್ಲಿ ನಾನು ಮೂರ್ ಹಾಡುಗಳನ್ನು ಕೂಡ ನಾನೇ ಬರೆದಿತ್ತು. ಅದರಲ್ಲಿ ಚುರುಕು ನೋಟವೇ ಅನ್ನೋ ಹಾಡು ತುಂಬಾ ಹಿಟ್ ಆಗಿತ್ತು. ಸೊ ಚುರುಕು ನೋಟವೇ ಹೇಗೆ ಅಂತಂದ್ರೆ ತುಂಬಾ ಕಡೆ, ತುಂಬಾ ಮದುವೆಗಳಲ್ಲಿ, ಎಲ್ಲಿ ಹೋದ್ರು ಆಟೋಗಳಲ್ಲಿ ಅದು ಕೇಳ್ತಾ ಇತ್ತು. ಸೊ ದೊಡ್ಡ ಹಿಟ್ಟು, ಅದ್ರ ಹಿಂದೆ ಅಭಿಜಿತ್ ತೀರ್ಥಳ್ಳಿನೇ ಇದ್ರು ಅಂತ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಸೊ ಆ ಹಾಡಿನ ಅಂದ್ರೆ ಅದ್ರ ಹಿಟ್ಟಿಂದಾಗಿ ನನಗೆ ಪ್ರೇಮದ ಊರಲ್ಲಿ ಸಿನಿಮಾ ಸಿಕ್ಕಿದ್ದು. ಜೊತೆಗೆ ಆ ಪ್ರೇಮದ ಊರಲ್ಲಿ ಟೀಮ್ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್, ಡೈರೆಕ್ಟರ್ ಎಲ್ಲ ಸ್ವಲ್ಪ ನಂಗೆ ಗೊತ್ತಿರೋರೆ ಆಗಿದ್ರಿಂದ ಚುರುಕು ನೋಟವೇ ಹಿಟ್ಟಿಂದಾಗಿ ಕೂಡ ಆ ಪ್ರೇಮದ ಊರಲ್ಲಿ ಸಿಕ್ತು. ಬಟ್ ಇದು ಈ ಮಟ್ಟಕ್ಕೆ ಹ್ಯೂಜ್ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಯಾರು ಕೂಡ, ಅಂದ್ರೆ ಸಿನಿಮಾದ ಶಕ್ತಿ ಕೂಡ ಹೌದು, ಮ್ಯೂಸಿಕ್ ನ ಶಕ್ತಿ ಕೂಡ ಹೌದು. ಅದಕ್ಕೆ ನನಗೆ ಬಹಳ ಖುಷಿ ಇದೆ.
0: ಓಕೆ ಸರ್, ಹಾಗೆ ಈ ಸಿನಿಮಾ ಇಷ್ಟೆಲ್ಲ ಹೆಸರನ್ನ ಪಡ್ಕೊಳ್ತಿದೆ ಅನ್ನೋದೊಂದು ಖುಷಿ. ಆದ್ರೆ ಇನ್ನೊಂದ್ ಹೆಮ್ಮೆ ಏನ್ ಗೊತ್ತಾ ಸರ್ ನಮಗೆ, ನಮ್ಮೂರ್ ಹುಡುಗ ಇಂತಹ ಒಂದು ಸಾಹಿತ್ಯವನ್ನ ಕೊಟ್ಟಿದ್ದಾರೆ ಅನ್ನೋದೇ ನಮಗೆಲ್ಲ ಖುಷಿ.
1: ಈ ಮಲ್ನಾಡಿಗಾಗ್ಲಿ, ಆಮೇಲೆ ಅದು ಅಂದ್ರೆ ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ, ಈ ಬೆಲ್ಟ್, ಈ ಮಣ್ಣಲ್ಲಿ ಏನೋ ಆತರದ್ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಅದು ಅಂದ್ರೆ ಅದ್ರಲ್ಲಿ ನನ್ನನ್ನ ನೋಡ್ಕೊಳ್ಬೋದಲ್ಲ, ನನ್ನ ಜನ ಹಂಗ ನೋಡ್ತಾರಲ್ಲ ತೀರ್ಥಹಳ್ಳಿ ಅವರು ಅಂತ ಒಂದ್ ಸ್ವಲ್ಪ ಒಂದ್ 2 ಸೆಕೆಂಡ್ ಜಾಸ್ತಿ ನಮ್ಮೆಲ್ಲ ಐಶ್ರಯ ಮಾಡ್ತಾರೆ. ಸೊ ಅದೊಂದು ಖುಷಿ ವಿಷಯ, ಯಾಕಂದ್ರೆ ಸ್ವಲ್ಪ ಸಾಹಿತ್ಯ ಕ್ಷೇತ್ರಕ್ಕೆ ಈ ಭಾಗದ ಒಂದಷ್ಟು ಕೊಡುಗೆಗಳು ತುಂಬಾನೇ ಇದೆ ಅಲ್ಲ. ಸೊ ಆ ಸಾಲಿಗೆ ನಮ್ಮನ್ನ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಸೇರಿಸ್ತಾರಲ್ಲ ಅನ್ನೋ ಒಂದ್ ದೊಡ್ಡ ಖುಷಿ.
0: ಓಕೆ ಸರ್, ಹಾಗೆ ನೀವು ತೀರ್ಥಹಳ್ಳಿ ಅವರು ಮಲೆನಾಡಿಗರು ಅಂತ ನೀವು ಬರ್ದಿರೋ ಒಂದು ಸಾಹಿತ್ಯದಲ್ಲೇ ಗೊತ್ತಾಗುತ್ತೆ. ನೀವು ಬರೀತೀರ, ಬಾನಲಿ ಜಾರಿದ ಹನಿಯ ಸಾಲು ಸಾಲು, ನಸು ನಗುತ್ತ ಭೂವಿಯನ್ನ ಮುದ್ದು ಮಾಡಿದ. ಬಹುಶಃ ಈ ಮಲೆನಾಡಿಗರಿಗೆ, ಹಸಿರು ಪ್ರಕೃತಿಯಲ್ಲಿ ಇರೋರಿಗೆ ಮಾತ್ರ ಆ ರೀತಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ಸುತ್ತಲ್ವಾ ಸರ್?
1: ಹೌದು, ಖಂಡಿತ ಮೇಡಮ್, ಖಂಡಿತ. ಅಂದ್ರೆ ನಮ್ಗೆ ಇವಾಗ ನಾನು ಹುಟ್ಟಿ ಬೆಳೆದಿದ್ದು ಪ್ರದೇಶನೂ ಹಾಗೆ, ಇವಾಗ್ಲೂ ಗೂಗಲ್ ಅಲ್ಲಿ ಹುಡುಕಿದ್ರೆ ತುಂಬಾ ಕಷ್ಟಪಟ್ಟು ತೋರಿಸುತ್ತೆ ಅಂತ ಒಂದು ರಿಮೋಟ್ ಏರಿಯಾದಲ್ಲಿ. ಇವಾಗ್ಲೂ ಕೂಡ ನಮ್ಮೂರಲ್ಲಿ ನೆಟ್ವರ್ಕ್ ಇಲ್ಲ, ತೀರ್ಥಹಳ್ಳಿ ತಾಲೂಕಿಂದ 28 ಕಿಲೋಮೀಟರ್ ಒಳಗಡೆ ಟುವರ್ಡ್ಸ್ ನಗರ ರೂಟಲ್ಲಿ ಬರುತ್ತೆ. ಸೊ ನಾವು ಹುಟ್ಟಿ ಬೆಳೆದಾಗ ಚಿಕ್ಕ ವಯಸ್ಸಿಂದನು ಆಟ ಆಡೋದಕ್ಕೆ ತುಂಬಾ ಯಾರು ಮಕ್ಕಳುಗಳು ಇರಲಿಲ್ಲ, ಅಕ್ಕಪಕ್ಕದ ಮನೆಯಲ್ಲಿ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಅಥವಾ ನೆಟ್ವರ್ಕ್ ಇಂಟರ್ನೆಟ್ ಆತರ ಏನು ಇರಲಿಲ್ಲ. ಸೊ ನಮ್ ಕೈಗೆ ಸಿಕ್ಕಿದ್ದು ಪೆನ್ನು ಪುಸ್ತಕನೆ ಹಾಳೆನೆ ಆಗಿತ್ತು. ಸೊ ಅವತ್ತಿಗೆ ಸುಮ್ಸುಮ್ನೆ ಒಂದು ಕವನ ಅಂತ ಹೇಳಿ ಏನೋ ಬರೆಯುವಂತ ಅವತ್ತಿನ ಆ ಪ್ರಯತ್ನ ಇವತ್ತು ಇಲ್ಲಿವರೆಗೂ ತಂದಿದೆ. ಅದಕ್ಕೆ ಒಂದು ಖುಷಿ ಇದೆ. ಮತ್ತೆ ಇಲ್ಲಿಗೆ ನಿಲ್ಲುವಂತದ್ದಲ್ಲ, ಇನ್ನು ಇದನ್ನ ಏನೋ ದೊಡ್ಡದಾಗಿ ಮಾಡ್ಬೇಕು ಅನ್ನೋದು ಕೂಡ ಒಂದ್ ಸಣ್ಣ ಡ್ರೀಮ್.
0: ಓಕೆ, ಖಂಡಿತ ಸರ್. ಹಾಗೆ ನೀವು ಹೇಳ್ತಾ ಇದ್ರಿ ಚಿಕ್ಕ ವಯಸ್ಸಿಂದ ಕವಿತೆ ಎಲ್ಲ ಬರೀತಿದ್ರಿಂತ, ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತ ಒಂದು ಸಿನಿಮಾವನ್ನ ನಿರ್ದೇಶಿಸಬೇಕು ಅಥವಾ ಸಿನಿಮಾದ ಸಾಹಿತ್ಯ ಬರಿಬೇಕು? ಇಷ್ಟೇ ಅಲ್ಲದೆ ನೀವು ಬೇರೆ ಒಂದಿಷ್ಟು ಸೀರಿಯಲ್ಗಳಿಗೆ ರೈಟಿಂಗ್ ಮಾಡಿದ್ದೀರಾ, ಕೆಲವೊಂದಿಷ್ಟು ಶೋಗಳಿಗೆ ಕೂಡ ರೈಟಿಂಗ್ ಮಾಡಿದ್ದೀರಾ ಅಂತ ಕೇಳಲ್ಪಟ್ಟೆ. ಸೊ ಹಾಗಾಗಿ ನಿಮಗೆ ಹೇಗೆ ಈ ಒಂದು ಒಲವು ಬೆಳೀತು, ಸಿನಿಮಾ ಮತ್ತೆ ನಿಮ್ಮ ನಂಟು ಹೇಗೆ ಸ್ಟಾರ್ಟ್ ಆಯ್ತು ಸರ್?
1: ಅಂದ್ರೆ ನನ್ಗೆ ಏನಂದ್ರೆ ಮೇಡಮ್, ಇವಾಗ ನಾನ್ 4ನೇ ಕ್ಲಾಸ್ ಇಂದಾನೆ ಬರಿತಾ ಇದ್ದೆ. 4ನೇ ಕ್ಲಾಸ್, 5ನೇ ಕ್ಲಾಸ್ ಅಲ್ಲಿ ಕವನ ವಾಚ

0: ಸ್ಪರ್ಧೆ ಅಥವಾ ಸುರಕ್ಷತೆ ಕವನ ಇದನ್ನೆಲ್ಲ ಬರೆಯೋದು ಅಭ್ಯಾಸ ಇತ್ತು. ಸೊ ಇದು ನಾನು ಎಸ್ ಎಲ್ ಸಿ ತನಕ ಬರುವಾಗೆಲ್ಲ ಸ್ವಲ್ಪ ನಾನು ಇದು ಜಾಸ್ತಿ ಒತ್ತು ಕೊಟ್ಟೆ. ಅವಾಗ ನಾನ್ ಓದಿದ್ರು ಕೂಡ ಚೆನ್ನಾಗಿದ್ರು ಕೂಡ ನನ್ಗೆ ಈ ರೈಟಿಂಗ್ ಅಲ್ಲಿ ಏನೋ ಒಂದು ಅಲ್ಲೇನೋ ನನ್ನ ಪದಗಳು ಸ್ವಲ್ಪ ವ್ಯಾಕರಣ ಎಲ್ಲ ಸ್ವಲ್ಪ ಬೇರೆ ತರ ಇದೆ ಅಂತ ಹೇಳಿ ಸ್ವಲ್ಪ ಎಲ್ಲರೂ ಗಮನಿಸಿದಾಗ ಓ ನನ್ಗೆ ಇಲ್ಲಿ ಏನೋ ಸ್ವಲ್ಪ ಐಡೆಂಟಿಟಿ ಸಿಗ್ತಾ ಇದೆಯಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಬರವಣಿಗೆ ಕಡೆ ಸಾಹಿತ್ಯದ ಕಡೆ ಓದಿನ ಕಡೆ ಸ್ವಲ್ಪ ಗಮನ ಕೊಟ್ಟಾಗ ಸೊ ಆಬ್ವಿಯಸ್ಲಿ ನನ್ನ ಕ್ಷೇತ್ರ ಏನು ಅಂತ ಗೊತ್ತಾಯ್ತು ನನ್ಗೆ. ನಾನು ಇವಾಗ ಕುವೆಂಪು ಬೇಂದ್ರೆ ತೇಜಸ್ವಿ ಆಗಕ್ಕಾಗಲ್ಲ. ಸೊ ನನ್ಗೆ ನನ್ನ ಸ್ಟ್ರೆಂತ್ಗೆ ನಾನು ಎಲ್ಲಿ ಹೋಗ್ಬೋದು ಅಂತ ನಾನೇ ಪ್ರಶ್ನೆಗಳನ್ನು ಕೇಳ್ಕೊಂಡಾಗ ನನಗೆ ಸಿಕ್ಕಿದ್ದೆ ಸಿನಿಮಾ, ಸಿನಿಮಾ ಸಾಹಿತ್ಯ, ಸಿನಿಮಾ ಕ್ಷೇತ್ರ. ಇನ್ಫ್ಯಾಕ್ಟ್ ನಾನು ಬೇಸಿಕಲಿ ಡೈರೆಕ್ಟರ್, ನಾನು ಆಯ್ತು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಒಂದು 10 ವರ್ಷ ಕೆಲಸ ಕಲಿತು ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲಿ ಬರೆದು, ಇನ್ಫ್ಯಾಕ್ಟ್ ನೀವು ಕಲರ್ಸ್ ಕನ್ನಡ, ಜಿ ಕನ್ನಡದಲ್ಲಿ ತುಂಬಾ ಸೀರಿಯಲ್ಸ್ ಗಳಿಗೆ ಪ್ರೋಮೋ ಹಾಡುಗಳನ್ನ, ಟೈಟಲ್ ಸಾಂಗ್ ಗಳನ್ನ ಬರೆದಿದ್ದೀನಿ. ಅದಾದ ನಂತರ ಮಜಾ ಟಾಕೀಸ್ ಅನ್ನೋ ಸೆಕೆಂಡ್ ಸೀಸನ್ ಅನ್ನ ಬರ್ದಿದ್ದೀನಿ ನಾನು. ಅದಾದ ನಂತರ ತುಂಬಾ ರೇಟಿಂಗ್ ಅಂದ್ರೆ ಬೇರೆ ಬೇರೆ ಇದಕ್ಕೆ ಬರೀತಾ. ಸೊ ನಂದು ಅಪಾಯವಿದೆ ಎಚ್ಚರಿಕೆ ಸಿನಿಮಾ ನಾನೇ ನಮ್ಮೂರಲ್ಲೇ ಶೂಟ್ ಮಾಡಿದ್ದು, ಅದು ತೀರ್ಥಹಳ್ಳಿ ಸುತ್ತಮುತ್ತಲೇ ಶೂಟ್ ಮಾಡಿದ್ದು. ಸೊ ಅದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದು ಡೈರೆಕ್ಷನ್ ಮಾಡಿ ಅದು ಸಿನಿಮಾ ಲಾಸ್ಟ್ ಇಯರ್ ತೆರೆಗೆ ಬಂತದು. ಸೊ ಅದೊಂದು ಒಳ್ಳೆ ನಂಗೆ ನೇಮ್ ತಂದು ಕೊಡ್ತು, ಅಂದ್ರೆ ಸೆನ್ಸಿಬಲ್ ಆಗಿತ್ತು ಸಿನಿಮಾ. ಅಂದ್ರೆ ತುಂಬಾ ಹೊಸಬರು ಡೆಬ್ಯೂ ಡೈರೆಕ್ಟರ್ ಆಗಿ ತುಂಬಾ ಒಳ್ಳೆ ಎಫರ್ಟ್ ಟ್ರೈ ಇದು ಅಂತ ಹೇಳಿ ತುಂಬಾ ಪ್ರಶಂಸೆ ಬಂತು ಅದಕ್ಕೆ, ತುಂಬಾ ಮಾಧ್ಯಮಗಳಲ್ಲಿ ಕೂಡ ಮತ್ತೆ ಬೇರೆ ನೋಡಿದ ಆಡಿಯನ್ಸ್ ಇಂದನು ಕೂಡ. ಸೊ ಅವಾಗಿಂದನು ಐ ಮೀನ್ ಡ್ರೀಮ್ ಅದೇ ಆಗಿತ್ತಲ್ಲ. ಸೊ ಅದ್ ಬಂದಾಗ ಈಗ ಪ್ರೇಮದ ಊರಲ್ಲಿ ಮಧ್ಯದಲ್ಲಿ ಬಂದು ಸಿಕ್ಕಿರುವಂತದ್ದು ನಮ್ದೇ ಟೀಮ್ ಅಂಡ್ ಮನೋಜ್ ಕುಮಾರ್ ಸರ್ ನನ್ನ ತುಂಬಾ ಆತ್ಮೀಯ ಸ್ನೇಹಿತರು, ಆಮೇಲೆ ನಮ್ಗೆ ಅವಕಾಶ ಕೊಟ್ಟಿರ್ತಕ್ಕಂತ ಸುನಾಲ್ ಗೌತಮ್ ಮ್ಯೂಸಿಕ್ ಡೈರೆಕ್ಟರ್, ಅವರು ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಅಪಾಯವಿದೆ ಎಚ್ಚರಿಕೆ ಕೂಡ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿಂದ ಅದೆಲ್ಲೋ ಕನೆಕ್ಟ್ ಆಯ್ತು. ಅಂಡ್ ನಮ್ ಬಾಂಡಿಂಗ್ ಚೆನ್ನಾಗಿತ್ತು. ಸೊ ಡೈರೆಕ್ಟರ್ ಏನ್ ಬೇಕಿತ್ತು, ಮ್ಯೂಸಿಕ್ ಡೈರೆಕ್ಟರ್ ಏನ್ ಬೇಕಿತ್ತು ಅಂತ ಕರೆಕ್ಟ್ ಮೀಟ್ರಿ ಬರೆಯೋ ಸೆನ್ಸ್ ನಾನು ಸ್ವಲ್ಪ ಅವಾಗಿಂದನು ಸ್ಟಡಿ ಮಾಡ್ತಾ ಇದ್ನಲ್ಲ. ಸೊ ಕಥೆಗೆ ಏನ್ ಬೇಕು ಮತ್ತೆ ಜನಕ್ಕೆ ನನ್ನ ಸಾಹಿತ್ಯ ಭಂಡಾರ ಇದೆ ಅಂತ ನಾನೇನು ದೊಡ್ಡದಾಗಿ ಹೇಳಕ್ ಹೋದ್ರೆ ಜನಕ್ಕೆ ಅರ್ಥ ಆಗಲ್ಲ. ತುಂಬಾ ಈಸಿಯಾಗಿ ಫ್ಲೂಯೆಂಟ್ ಆಗಿ ಬರ್ಬೇಕು. ಈಗ ಪ್ರೇಮದ ಊರಲ್ಲಿ ಸಿನಿಮಾದ ಎಲ್ಲಾ ಹಾಡುಗಳಲ್ಲಿ ಕೂಡ ನಿಮ್ಗೆ ಆ ಫ್ಲೂಯೆನ್ಸಿ ಇದೆ. ಅಂದ್ರೆ ಈಗ ಬಾನಲಿ ಜಾರಿದ ಅಂತಂದ್ರೆ ಅದು ತುಂಬಾ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದವರೆಗೂ ಬಾಯಿಗೆ ಈಸಿಯಾಗಿ ಬರುವಂತದ್ದು, ತುಂಬಾ ಈಸಿ ಅರ್ಥನೂ ಕೊಡತ್ತೆ ಅಲ್ಲ. ಸೊ ಹಂಗಾಗಿ ಆ ಮೀಟ್ರು ಮತ್ತೆ ಮ್ಯೂಸಿಕಲಿ ಜನಕ್ಕೆ ಈಸಿ ಆಗಿರುತ್ತ ಸರಳ ಪದಗಳು ಮತ್ತೆ ತುಂಬಾ ದೊಡ್ಡ ಮೀನಿಂಗ್ ಕೊಡುವಂತದ್ದು, ಇದನ್ನೆಲ್ಲ ಸ್ವಲ್ಪ ಡಿಗ್ ಮಾಡಿ ಬರಿಬೇಕಾಗತ್ತೆ ನಾವು. ಸೊ ಇದೇ ನಮ್ಮ ಕೆಲಸ ಆಗಿರೋದ್ರಿಂದ ನಮ್ಗೆ ಅದು ಬರೀ ಖುಷಿ ಇದೆ ಮೇಡಮ್.
1: ಓಕೆ ಸರ್, ಹಾಗೆ ಈಗ ನೀವು ಸಿನಿಮಾನ ನಿರ್ದೇಶಿಸಿದ್ದೀರಾ, ಹಾಗೆ ಸಾಹಿತ್ಯವನ್ನ ಕೂಡ ಬರೀತಿದ್ದೀರಾ. ನಾನು ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ಇವೆರಡರ ಡಿಫ್ರೆನ್ಸ್ ಹೇಗಿರುತ್ತೆ? ಈಗ ಒಂದು ಹಾಡನ್ನ ಬರಿಬೇಕು ಅಂತ ಹೇಳಿದ್ರೆ ಒಂದು ಸಿನಿಮಾದ ಕಥೆಯನ್ನ ಫುಲ್ ಕಥೆನ ಇಟ್ಕೊಂಡು ಒಂದು ಹಾಡನ್ನ ಬರಿಬೇಕಾಗತ್ತೆ, ಅಲ್ಲಿ ಏನೋ ಒಂದು ಹಾಡಿನ ಮೂಲಕ ಕೂಡ ಒಂದು ಕಥೆಯನ್ನ ಹೇಳ್ಬೇಕಾಗತ್ತೆ. ಹಾಗೆ ನಿರ್ದೇಶನಕ್ಕೂ ಈ ಸಾಹಿತ್ಯ ಬರೆಯೋದಕ್ಕೂ ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದೆಯಾ ನಿಮಗೆ? ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ?
0: ತುಂಬಾ ಒಳ್ಳೆ ಕ್ವಶನ್ ಆಕ್ಚುಲಿ, ತುಂಬಾ ಆಳವಾಗಿ ಕೇಳಿದ್ರಿ. ಅಂದ್ರೆ ಒಬ್ಬ ನಿರ್ದೇಶಕ ಹೇಗೆ ಅಂದ್ರೆ ಅವನು ತುಂಬಾ ಊಹಿಸೋನು ಆಗ್ತಾನೆ, ಅವನು ತುಂಬಾ ಭಾವಿಸೋನು ಆಗ್ತಾನೆ. ಅವನ ಊಹೆಗೆ ಅವನ ಭಾವನೆಗೆ ಪದಗಳು ಅವನಲ್ಲೇ ಸಿಕ್ಕಿದಾಗ ಅವನ್ ಸಾಹಿತಿ ಆಗ್ತಾನೆ, ಅಂದ್ರೆ ಅವನ್ ರೈಟರ್ ಆಗ್ತಾನೆ. ಎಷ್ಟೊಂದ್ ಸಲ ಏನಾಗುತ್ತೆ, ಒಬ್ಬ ನಿರ್ದೇಶಕನಿಗೆ ನನ್ಗೆ ಇದು ಬೇಕು, ನನ್ನ ಚೌಕಟ್ಟು ಇದು, ನಾನು ಇದೇ ಇದ್ರಲ್ಲಿ ಹೇಳಕ್ ಹೋಗ್ತೀನಿ ಅನ್ನೋ ಅವನಿಗೆ ಐ ಮೀನ್ ಏನಂತಾರೆ ಅವನಿಗೆ ಕರೆಕ್ಟ್ ಆ ಜಡ್ಜ್ಮೆಂಟ್ ಇದ್ದಾಗ ಅವನ್ ಅದನ್ನೆಲ್ಲ ಕಟ್ಕೊಡೋದಕ್ಕೆ ಬೇರೆ ರೈಟ್ರು ಅಥವಾ ಲಿರಿಕ್ಸಿಸ್ಟ್ ಅಥವಾ ಇನ್ನೊಂದು ಎಲ್ಲದನ್ನು ತಂದು ಒಂದು ಕಡೆ ಹಾಕಿ ಅದನ್ನ ಡೈರೆಕ್ಟ್ ಮಾಡುವಂತನು ಡೈರೆಕ್ಟ್ರು. ಮತ್ತೆ ಅವನಲ್ಲೇ ಆ ವಿಚಾರ ಇದ್ದಾಗ್ಲೂ ಕೂಡ ಅದು ಚೆನ್ನಾಗಿ ಇದ್ ಮಾಡುತ್ತೆ. ನನಗೆ ಎಸ್ಪೆಷಲಿ ನನ್ನ ಒಪಿನಿಯನ್ ಹೇಗೆ ಅಂತಂದ್ರೆ ನನ್ಗೆ ಎರಡೂ ತುಂಬಾ ಖುಷಿ ಕೊಡುವಂತದ್ದು. ಅಂದ್ರೆ ನನಗೆ ರೈಟಿಂಗು ಖುಷಿ ಕೊಡುತ್ತೆ, ಸ್ಟೋರಿ ಸ್ಕ್ರೀನ್ ಪ್ಲೇನು ಖುಷಿ ಕೊಡುತ್ತೆ, ಡೈಲಾಗ್ ರೈಟಿಂಗು ತುಂಬಾ ಚೆನ್ನಾಗಿ ನಾನು ಒಂದಷ್ಟು ಪ್ರಾಜೆಕ್ಟ್ ಗಳಿಗೆ ಮಾಡಿದ್ರಿಂದ ನಂಗೆ ಅಲ್ಲೂ ಖುಷಿ ಇದೆ. ಸಾಹಿತ್ಯ ನನಗೆ ತುಂಬಾ ಬೇರೆ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ನಾನು ಸ್ವಲ್ಪ ಅಷ್ಟು ಆಳವಾಗಿ ಯೋಚನೆ ಮಾಡ್ಕೊಂಡು ಇದ್ ಮಾಡಿದ್ರೆ ನಂಗೆ ಲಿರಿಕ್ಸ್ ರೈಟರ್ ಆಗಿ ನನಗೆ ಅದು ತುಂಬಾ ಏನು ಕಷ್ಟ ಅಂತ ಅನ್ಸಲ್ಲ, ತುಂಬಾ ಇಷ್ಟ ಪಡ್ತೀನಿ. ಇವಾಗ ಚುರುಕು ನೋಟವೇ ಸಾಂಗ್ ಅಲ್ಲಿ ಸಾಂಗ್ ಬಂದು ಹಿಟ್ ಆದಾಗ ನಮ್ ಸಿನಿಮಾ ಫಸ್ಟ್ ಗೆ ಸಿನಿಮಾ ಆ ಸಾಂಗ್ ಇನ್ನು ಹಿಟ್ ಆಗೋಕು ಬಿಫೋರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ಯಾರು ಕಾಯ್ಕಿಣಿ ಸರ್ ಬರ್ದಿದ್ದ ಅಂತ ಕೇಳ್ತಿದ್ರು ಕೆಲವು ಆಡಿಯನ್ಸ್. ಅದು ದೊಡ್ಡ ಸ್ಫೂರ್ತಿ ಆಗ್ತಿತ್ತು ನನ್ಗೆ. ಅಂದ್ರೆ ನಾನು ಅಂದ್ರೆ ಕಾಯ್ಕಿಣಿ ಸರ್ ಎಂತ ದೊಡ್ಡ ಲೆಜೆಂಡ್, ಅವ್ರಿಗೆ ಕಂಪೇರ್ ಮಾಡ್ತಿದ್ರಲ್ಲ ನಮ್ಗೆ ಹೇಳಿ. ಸೊ ಅದೊಂದು ದೊಡ್ಡ ಇನ್ಸ್ಪಿರೇಷನ್ ಮೇಡಮ್. ನಾನು ಚುರುಕು ನೋಟವೇ ಸಾಂಗ್ ಅಲ್ಲೂ ಕೂಡ ಅಷ್ಟೇ, ನಿಮ್ಗೆ ಲಿರಿಕ್ಸ್ ತುಂಬಾ ಅದ್ಭುತವಾಗಿ ಮತ್ತೆ ತುಂಬಾ ಡೀಪ್ ಮೀನಿಂಗ್ ಅಂದ್ರೆ ಸರಳ ಪದಗಳಿಂದ ನಿಮ್ಗೆ ಜನರನ್ನ ಮುಟ್ಟುವಂತದ್ದು. ಸೊ ಹಂಗೆ ಪ್ರೇಮದವರಲ್ಲಿ ಕೂಡ 5 ಹಾಡು ಬರೆದಿನಿ, ಅದು ಕೂಡ ಅಷ್ಟು ಅದ್ಭುತವಾಗಿ ಜನರಿಗೆ ರೀಚ್ ಆಗ್ತಾ ಇದೆ.
1: ಓಕೆ ಸರ್, ಹಾಗೇನೆ ಈಗ ಹಾಡುಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಹಾಗೆ ಒಂದು ಸಿನಿಮಾ ತೆಗಿತಿದೀವಿ ಅಂದ್ರೆ ಅದ್ರಲ್ಲಿ ವರ್ಕ್ ಮಾಡ್ತಿದೀವಿ ಅಂದ್ರೆ ಆ ಸಿನಿಮಾ ಹಿಟ್ ಆಗ್ಬೇಕು ಅಂತಾನೆ ಎಲ್ಲರೂ ಕೂಡ ವರ್ಕ್ ಮಾಡ್ತಾರೆ. ಆದ್ರೆ ಈ ಮಟ್ಟಿಗಿನ ಸಕ್ಸಸ್ ಈ ಸಿನಿಮಾಕ್ಕೆ, ಪ್ರೇಮದವರು ಸಿನಿಮಾಕ್ಕೆ ಸಿಗುತ್ತೆ ಅಂತ ನೀವು ಊಹಿಸಿದ್ರ ಸರ್?
0: ಅಂದ್ರೆ ನಾನು ಅದೇ ಹೇಳಿದ್ನಲ್ಲ, ನಾನು ಆ ಟೀಮ್ ಅಲ್ಲೇ ಒಬ್ಬ ಮೆಂಬರ್ ಆಗಿದ್ರಿಂದ ನಾನು ಕೇವಲ ಒಬ್ಬ ಟೆಕ್ನಿಷಿಯನ್ ಆಗಿ ಸಿನಿಮಾದಲ್ಲಿ ಇಲ್ಲದೆ ಆ ಸಿನಿಮಾದ ಒಂದು ಆತ್ಮೀಯ ಬಳಗ ಒಂದು ಟೀಮ್ ಅಂತ ಕೋರ್ ಟೀಮ್ ಅಂತ ಇರುತ್ತಲ್ಲ ಅಲ್ಲಿ ಕೂಡ ನಾನು ಒಬ್ಬ ಮೆಂಬರ್. ಸೊ ನಮ್ಗೆ ಅಂದ್ರೆ ಒಂದು ಸಿನಿಮಾ ಮಾಡುವಾಗ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂದ್ರೆ ನಾವು ಹಿಟ್ ನಮ್ ಸಿನಿಮಾ ಸಕ್ಸಸ್ ಆಗ್ಬೇಕು

0: ಎಲ್ಲರೂ ಮಾಡಿ ಮಾಡ್ತಾ ಇರ್ತಾರೆ. ಸೊ ನಮ್ಗೂ ಕೂಡ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ಎಡಿಟಿಂಗ್ ಅಲ್ಲೆಲ್ಲ ಸಿನಿಮಾನ ಪ್ರಿವಿಯಸ್ಲಿ ಡೈರೆಕ್ಟರ್ ತೋರಿಸಿದ್ರು, ಒಂದ್ಸಲ ಎರಡ್ಸಲ ತೋರಿಸಿದ್ರು ಅಂತ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್, ಇದು ಅಂದ್ರೆ ಜನರನ್ನ ತಲುಪುತ್ತೆ, ನೀವು ಹಾಕಿದ ದುಡ್ಡಿಗೆ ಏನ್ ಮೋಸ ಇಲ್ಲ, ದುಡ್ಡು ಬರ್ತದೆ ನಿಮ್ಗೆ, ಈ ಸಿನಿಮಾ ಗೆಲ್ಲುತ್ತೆ ಅಂತ. ಆದ್ರೆ ನಮಗೆ ಶುಕ್ರವಾರ ಲಾಸ್ಟ್ ಮಂತ್ 25ನೇ ತಾರೀಕು ಶುಕ್ರವಾರ ಸಿನಿಮಾ ರಿಲೀಸ್ ಆಗಿ ಕೇವಲ 60 ಶೋಗಳಿಂದ ಶುರುವಾಗಿದೆ ಸಿನಿಮಾ. ಇವತ್ತು 800-900 ಶೋಗಳು ಇವತ್ತು ಥಿಯೇಟರ್ ಲಿಸ್ಟ್ ನೋಡಿದೆ ನಾನೀಗ. ಒಂದು ಈ ಕಡೆ ಇಂದ ಶುರು ಆದ್ರೆ ಈ ಥಿಯೇಟರ್ ಈ ಪುಟದ ಲಾಸ್ಟ್ ಅಲ್ಲಿ ಮುಗಿದಿದೆ, ಅಷ್ಟು ಥಿಯೇಟರ್ ಅಲ್ಲಿ ಇವತ್ತು ನಮ್ಮ ಸಿನಿಮಾ ಪ್ರೇಮದ ಊರಲ್ಲಿ ಹೋಗ್ತಿದೆ. ಇದ್ರ ಗೆಲುವು ಆಕ್ಚುಲಿ ನಮ್ ಯಾರ್ದು ಅಲ್ಲ, ಜನರದ್ದು ಮೇಡಮ್. ಯಾಕಂದ್ರೆ ಈ ಮಟ್ಟಿಗಿನ ಐ ಮೀನ್ ಇವಾಗ ಕಾಂತಾರ ಆಯ್ತು, ಸೂಪ್ರಂ ಸೋ ಆಯ್ತು, ನೆಕ್ಸ್ಟ್ ಸಿನಿಮಾದ ಅಂದ್ರೆ ಬೆಂಚ್ ಮಾರ್ಕ್ ಅಂತ ಇದ್ರೆ ಕನ್ನಡ ಇಂಡಸ್ಟ್ರಿ ಪ್ರೇಮದ ಊರಲ್ಲಿ ಅಂತ ಸೇರಿಸ್ತಾ
1: ಇದ್ದಾರೆ.
0: ಸೊ ಅಷ್ಟು ದೊಡ್ಡ ಸಕ್ಸಸ್ ಇದು. ಅಂದ್ರೆ ಎಷ್ಟೋ ಥಿಯೇಟರ್ ಗಳನ್ನ ಮುಚ್ಚೋ ಹಂತದಲ್ಲಿ ಇರುವಂತ ಥಿಯೇಟರ್ ಗಳು ಇವತ್ತು ಅವರು ನನಗೆ ನಿಮ್ಗೆ ಹೇಳಕ್ಕಾಗಲ್ಲ, ಕೆಲವೊಂದು ಥಿಯೇಟರ್ ಗಳು ಸರ್ ಬಾಡಿಗೆ ಕಟ್ಟಿರ್ಲಿಲ್ಲ, ಕೆಲವೊಂದು ಕರೆಂಟ್ ಬಿಲ್ ಕಟ್ಟಿಲ್ಲ ಸರ್, ಇನ್ನು ಪೆಂಡಿಂಗ್ ಇದೆ ಅನ್ನೋ ಥಿಯೇಟರ್ ಗಳು ಇವತ್ತು ಅವರು ಐ ಮೀನ್ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಮಾಡಕ್ ಆಗ್ತಾ ಇಲ್ಲ ಥಿಯೇಟರ್ ಮುಂದೆ, ಅಷ್ಟು ಜನ ಹೋಗ್ತಾ ಇರುವಂತ. ನಮ್ಗೆ ನಾವು ಆಕ್ಚುಲಿ ಇವ್ ಬಿಲಿವಾರ್ ನಾಟ್ ಆಕ್ಚುಲಿ ನಾವು 25ನೇ ತಾರೀಕು ಸಿನಿಮಾ ರಿಲೀಸ್ ಆಯ್ತು, 26-27ಕ್ಕೆಲ್ಲ ರಿಯಾಕ್ಷನ್ಸ್ ಹೆಂಗ್ ಬರ್ತಾ ಇತ್ತು ಅಂತಂದ್ರೆ, ಏ ಪಿಕ್ಚರ್ ಬ್ಲಾಕ್ ಬಸ್ಟರ್, ಅಲ್ಲಿ ಟಿಕೆಟ್ ಸಿಕ್ತಿಲ್ಲ, ಇಲ್ಲಿ ಟಿಕೆಟ್ ಸಿಕ್ತಿಲ್ಲ ಅಂತ ಇದ್ದು. ನಾವು ಬೆಳಿಗ್ಗೆ ಎದ್ದೇಳೋದು ಇದು ನಿಜವಾಗ್ಲೂ ನಿಜಾನ, ಇದು ನಿನ್ನೆ ರಾತ್ರಿ ಈ ತರದಲ್ಲಿ ಸುದ್ದಿ ಕೇಳಿದ್ನಲ್ಲ, ನಿಜವಾಗ್ಲೂ ನಿಜಾನ ಇದು ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೆದು ನೋಡೋದು. ಅಂದ್ರೆ ಹಿಂಗೆಲ್ಲ ನಿಜವಾಗ್ಲೂ ನಮ್ ಸಿನಿಮಾ ಸಿಗ್ತಾ ಇದೆಯಾ ಅಂತ. ಸೊ ಇದಕ್ಕೇನೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು, ಬಟ್ ಅದಾದಾಗ ಒಂದ್ಸಲ ಅದನ್ನ ಆ ರಿಯಾಲಿಟಿ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಹಂಗೆಲ್ಲ ಆಗ್ಬಿಡ್ತು ನಮ್ಗೆ. ಸೊ ದೊಡ್ಡ ಸಕ್ಸಸ್ ಅದು. ಬಟ್ ಯಾ ತುಂಬಾ ಖುಷಿ ಇದೆ, ಆದ್ರೆ ಈ ಪ್ರೇಮದ ಊರಲ್ಲಿ ಸಿನಿಮಾದಲ್ಲಿ ನನ್ನ ಒಂದು ಕೈ ಇದೆಯಲ್ಲ ಅನ್ನೋದು ಒಂದು ದೊಡ್ಡ ಖುಷಿ ಮೇಡಮ್.
1: ಓಕೆ ಸರ್, ಹಾಗೇನೆ ಈಗ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಅಷ್ಟೊಂದು ಈಸಿ ಅಲ್ಲ, ತುಂಬಾನೇ ಡಿಫಿಕಲ್ಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಸಕ್ಸಸ್ ಸಿಗ್ಬೋದು, ನಾಳೆ ಅದೇ ಸಕ್ಸಸ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಅದಕ್ಕೂ ಬೆಸ್ಟ್ ಸಕ್ಸಸ್ ಸಿಗ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಸೊ ಹಾಗಾಗಿ ಹೇಗಿರುತ್ತೆ ಈ ಒಂದು ಸಿನಿಮಾ ಕ್ಷೇತ್ರದಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ ಆ ಒಂದು ಕೆಲಸ ಹೇಗಿರುತ್ತೆ ಸರ್?
0: ಅಂದ್ರೆ ನನ್ಗೆ ಏನನ್ಸುತ್ತೆ ಅಂದ್ರೆ ಮೇಡಮ್, ಸಕ್ಸಸ್ ಇಸ್ ಅ ಆಕ್ಸಿಡೆಂಟ್ ಆಯ್ತಾ. ನನಗೆ ತಮಿಳದೊಬ್ರು ದೊಡ್ಡ ಡೈರೆಕ್ಟರ್ ಹೇಳ್ತಾ ಇದ್ರು, ಸಕ್ಸಸ್ ಅದೊಂದು ಆಕ್ಸಿಡೆಂಟ್. ಅದು ಹೇಗಂತಂದ್ರೆ, ಅದು ನಮ್ಗೆ ಅದು ನಮ್ಮನ್ನ ಚೇಸ್ ಮಾಡ್ತಾ ಇರಲ್ಲ, ಅದು ನಿನ್ಗೆ ನಾನು ಬರ್ತೀನಿ, ನಾನು ನಿನ್ನ ಹತ್ರ ಬರ್ತೀನಿ ಅಂತ ಅದೇನ್ ಕಾಯ್ಕೊಂಡು ಕೂತಿರಲ್ಲ, ನಾವು ಅದನ್ನ ಚೇಸ್ ಮಾಡ್ತಾ ಇರ್ತೀವಿ. ಮತ್ತೆ ಸಿನಿಮಾ ಒಂದೇ ಕ್ಷೇತ್ರ, ದಿನ ಬೆಳಗ್ಗೆ ಆದ್ರೆ ಮತ್ತೆ ಹೊಸದಾಗಿಂದ ಕೆಲಸ ಶುರು ಮಾಡುವಂತ ಕೆಲಸ. ಅಂದ್ರೆ ನೀವು ಯಾವ್ದೋ ಒಂದು ಐಟಿ ಇಲ್ಲೋ ಅಥವಾ ಇನ್ನೆಲ್ಲೋ ಯಾವ್ದೋ ಕಾರ್ಪೊರೇಟ್ ಇಲ್ಲೋ ಕೆಲಸ ಮಾಡುವಾಗ ಅವನಿಗೊಂದು ಡೆಸಿಗ್ನೇಷನ್ ಅಂತ ಇರುತ್ತೆ, ಅವ್ನಿಗೆ ರೀಚ್ ಮಾಡೋದು ಅಷ್ಟೇ ಒಂದು ಕೆಲಸ ಆಗಿರುತ್ತೆ. ಒನ್ಸ್ ಅವನು ರೀಚ್ ಆದ ಅಂದ್ರೆ ಸೊ ಅದನ್ನ ಅವನು ಡೆವಲಪ್ ಮಾಡ್ಕೊಂಡು ಹೋಗುವಂತದ್ದು. ಸಿನಿಮಾ ಹಂಗಲ್ಲ, ಇವಾಗ ಪ್ರೇಮದವರಲ್ಲಿ ಮುಗಿತು ಅಂತಂದ್ರೆ ಮತ್ತೆ ಒಂದು ಶುರುವಾಗ ಹೊಸ ಪ್ರಾಜೆಕ್ಟ್ ಗೆ ನಾವು ಮತ್ತೆ ಇಷ್ಟೇ ಫೌಂಡೇಶನ್ ಇಂದನೇ ಸ್ಟಾರ್ಟ್ ಮಾಡ್ಬೇಕು ನಮ್ಮ ಕೆಲಸ. ಕಥೆಯಿಂದ ಆಗಿ, ಸ್ಕ್ರೀನ್ ಪ್ಲೇ ಇಂದ ಆಗಿ, ಸಾಹಿತ್ಯ ಅಥವಾ ಮ್ಯೂಸಿಕ್ ಎಲ್ಲಾ ಕೂಡ ಎಲ್ಲದೂ ಕೂಡ ಹೊಸದಾಗಿಂದಾನೆ ಶುರು ಮಾಡ್ಬೇಕು. ಅಂದ್ರೆ ಒಂದು ಸಕ್ಸಸ್ ಸಾಕಾಗಲ್ಲ ಸಿನಿಮಾದಲ್ಲಿ, ಒಂದು ಸಿನಿಮಾದ ಸಕ್ಸಸ್ ಅದು. ನಾವು ಮತ್ತೆ ಒಂದು ಸಿನಿಮಾ ಮಾಡಿ ನಾವು ಮನೇಲಿ ಇರಲ್ಲ, ಮತ್ತೆ ಸಿನಿಮಾ ಮಾಡ್ತೀವಲ್ಲ. ಸೊ ಎವ್ರಿ ಸಿನಿಮಾ ಚಾಲೆಂಜಿಂಗ್, ಅಂದ್ರೆ ಬರೋ ಹೊಸಬರಿಗೆ ಯಾರಿಗಾದ್ರೂ ಅಷ್ಟೇ, ಒಂದು ಸಕ್ಸಸ್ ಅನ್ನ ನೀವು ತಲೆಗೆ ಏರ್ಸ್ಕೊಂಡ್ರೆ ಇಟ್ ವೋಂಟ್ ವರ್ಕ್. ಪ್ರತಿ ಸಿನಿಮಾಗೂ ನೀವು ಹಾನೆಸ್ಟ್ ಆಗಿ ಎಫರ್ಟ್ ಹಾಕ್ತಾ ಇದ್ರೆ ಜನಕ್ಕೆ ಏನ್ ಬೇಕಿತ್ತಲ್ಲ ಅದ್ ಅವ್ನ್ ತಗೊಳ್ತಾನೆ, ಅದ್ ಅವ್ನಿಗೆ ಟೈಮ್ ಸರಿಯಾಗಿ ಸಿಗ್ತಾರೆ. ಪ್ರೇಮದ ಊರಲ್ಲಿ ಗೆಲುವು ಅದೇ ಜನರದ್ದೇ ಗೆಲುವು, ನಾವು ಅದ್ರದ್ದು ಪಾರ್ಟ್ ಆಗಿದೀವಿ ಅಷ್ಟೇ. ಅಂದ್ರೆ ನಾವು ನೆಪ. ಸೊ ಇದನ್ನ ನಮ್ ಗೆಲುವು ಅಂತ ನಾವು ಸಂಭ್ರಮ ಮಾಡೋದಕ್ಕಿಂತ ಇದು ಜನರದ್ ಗೆಲುವು. ಅಂದ್ರೆ ಅವ್ರಿಗೆ ಏನೋ ಒಂದ್ ಬೇಕಿತ್ತಲ್ಲ, ತುಂಬಾ ಒಂದು ಕಮರ್ಷಿಯಲ್ ಸಿನಿಮಾ ಅಥವಾ ಮಾಸ್ ಸಿನಿಮಾ ಅಥವಾ ಬೇರೆ ಬೇರೆ ಜಾನ್ರ ಸಿನಿಮಾಗಳನ್ನ ನೋಡ್ತಾ ಬೇಸತ್ತಿರೋ ಜನಕ್ಕೆ ಮೇ ಬಿ ಇವತ್ತಿಗೆ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಕೊಡ್ಬೇಡ ಗುರು, ನೀನು ನನಗೆ ತುಂಬಾ ಈಸಿ ಆಗಿರ್ಬೇಕು, ನಮ್ಮ ಮನೆದೋ ನಮ್ಮ ಪಕ್ಕದ ಮನೆದೋ ಕತೆ ಹೇಳೋದು ನಂಗೆ, ಅದು ತುಂಬಾ ಇಮೋಷನಲ್ ಟಚ್ ಕೊಡು, ಮ್ಯೂಸಿಕಲಿ ಅದನ್ನ ನಂಗೆ ಲಿಫ್ಟ್ ಮಾಡು ಅನ್ನ ಹತ್ರದ ಒಂದ್ ಮೈಂಡ್ ಏನೋ ಇತ್ತೇನೋ ಹಾಗೆ ಆಡಿಯನ್ ಅನ್ನೋ ಒಂದು. ಸೊ ಅದಕ್ಕೆ ಪ್ರೇಮದ ಊರಲ್ಲಿ ಹೆಂಗ್ ಅವ್ನಿಗೆ ಏನ್ ಬೇಕಿತ್ತು ಅದಕ್ಕೆ ಕೊಟ್ಟಾಗ ಅವ್ರು ಅದನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆದ್ ಬಿಟ್ರು. ಇವತ್ತು ಇವತ್ತು ನಮ್ಮ ಕನ್ನಡದಲ್ಲಿ ಅಂದ್ರೆ ನಾವು ಪ್ರೇಮದ ಊರು ರಿಲೀಸ್ ಆಗುವಾಗ ಬೇರೆ ಭಾಷೆ ಸಿನಿಮಾಗಳ ಸ್ವಲ್ಪ ಪ್ರಭಾವ ಇತ್ತು ಅಥವಾ ಅವ್ರದ್ದು ಹಾವಳಿ ಇತ್ತು, ಇನ್ನು ಈಗ ಒಂದಷ್ಟು ಬರುತ್ತೆ. ಇವತ್ ಸದ್ಯಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಬಹುದು, ಇಲ್ಲಿ ಯಾರು ಮುಟ್ಟಕ್ಕಾಗಲ್ಲ ಮೇಡಮ್ ಕನ್ನಡ ಸಿನಿಮಾನ ಮತ್ತೆ ಕನ್ನಡ.
1: ನಿಜ ಸರ್. ಯಾಕಂತಂದ್ರೆ ಒಂದು ಹೇಗ್ ಬಂದಿತ್ತಪ್ಪ ಅಂತ ಹೇಳಿದ್ರೆ ಬರೀ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾತ್ರ ಓಡುತ್ತೆ ಅಂತ ಹೇಳಿ ಬಂದಿತ್ತು. ಹಾಗೇನೆ ಕೇವಲ ಮಾಲ್ಗಳಿಗೆ ಹೋಗಿ ಸಿನಿಮಾವನ್ನ ನೋಡ್ತಾರೆ, ಥಿಯೇಟರ್ ಗಳಿಗೆ ಹೋಗಿ ನೋಡೋದಿಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಈ ಮೂವಿ ಮಾಡಿರೋ ಒಂದು ಸಾಧನೆ ಇದೆಯಲ್ಲ ಸರ್. ಯಾಕಂದ್ರೆ ಎಲ್ಲರನ್ನು ಪ್ರತಿ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ಸಿನಿಮಾ ಥಿಯೇಟರ್ಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಈ ಸಿನಿಮಾ ಮಾಡಿದೆ.
0: ಹೌದೌದು, ಕರೆಕ್ಟ್ ಕರೆಕ್ಟ್. ಅಂದ್ರೆ ಹೆಂಗಂದ್ರೆ ನನ್ಗೆ ಅನ್ಸು, ನಾವು ಅಲ್ಲ ಡಿಕೋಡ್ ಮಾಡ್ತಾ ಇದ್ವಲ್ಲ, ಅಂದ್ರೆ ಸಿನಿಮಾ ಯಾವಾಗ್ಲೂ ಏನಾಗುತ್ತೆ, ಒಂದು ಸೆಕ್ಟರ್ ಆಫ್ ಜಾನ್ರ ಸಿನಿಮಾಗಳು ಅಂತ ಇರುತ್ತೆ. ಅಂದ್ರೆ ಇಂಥದ್ದೇ ಜಾನ್ರ ನೋಡ್ ಇಂಥದ್ದೇ ಜನ ನೋಡ್ತಾರೆ, ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್, ಈ ಮಾಸ್ ಆಡಿಯನ್ಸ್ ಅಥವಾ ಗಾಂಧಿ ಕ್ಲಾಸ್ ಆಡಿಯನ್ಸ್ ಅಥವಾ ತುಂಬಾ ಕಾಲೇಜ್ ಸ್ಟೂಡೆಂಟ್ಸ್, ಜೆನ್ಸಿಗಳು. ಇದು ಪ್ರೇಮದವರು ಊರಲ್ಲಿಯ ಪ್ಲಸ್ ಏನಂತಂದ್ರೆ ನಿಮ್ಗೆ ಎಲ್ಲಾ ಆಡಿಯನ್ಸ್ ನು ಕರೆಯುತ್ತದೆ ಅಂತ. 13 ವರ್ಷದಿಂದ ಹಿಡಿದು ನಿಮ್ಗೆ 85-90 ವರ್ಷದವನು ಎಲ್ಲ ಅಜ್ಜನಿಗೂ ಸಹ, ಒಂದು ಅಜ್ಜಿಗೂ ಸಹ ಏ ಚಾಮ

0: ಕೊಟ್ಟಿದ್ ಸಣ್ಣ ಪ್ರಸಾದನ ಅವ್ರು ಅದನ್ನ ಬಹಳ ದೊಡ್ಡ ಕೇರ್ ಮಾಡ್ಕೊಂಡು ಮರಿತಾ ಇದಾರೆ, ನನಗೆ ಅದು ಬಹಳ ಖುಷಿ ಇದೆ ಮೇಡಮ್.
1: ಓಕೆ ಸರ್, ಹಾಗೆ ನೀವು ಸಾಕಷ್ಟು ಸಿನಿಮಾಗಳಿಗೆ ಸಾಹಿತ್ಯವನ್ನ ಬರೆದಿದ್ದೀರಾ, ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗಿರೋ, ನೀವು ಬರ್ದಿರೋದ್ರಲ್ಲಿ ನಿಮಗೆ ತುಂಬಾ ಇಷ್ಟವಾಗಿರೋದು ಯಾವ್ದು ಸರ್, ಯಾವ ಸಾಂಗ್?
0: ಅಂದ್ರೆ ನನ್ಗೆ ಐ ಮೀನ್ ನಾನು ಪ್ರತಿ ಸಿನಿಮಾಗೂ ನಾನು ತುಂಬಾ ಕಷ್ಟಪಟ್ಟೆ ಬರಿತೀನಿ. ಇನ್ಫ್ಯಾಕ್ಟ್ ಅಂದ್ರೆ ಏನಂತಂದ್ರೆ ಇವಾಗ ಆ ಸಿನಿಮಾ ಈ ಸಿನಿಮಾ ಅಂತ ಇದು ಮಾಡಲ್ಲ, ಆ ಸಬ್ಜೆಕ್ಟ್ಗೆ ಏನ್ ಬೇಕಿರುತ್ತಲ್ಲ ಸೊ ಅದನ್ನ ಅದಕ್ಕೆ ಅಷ್ಟೇ ಡಿಕೋಡ್ ಮಾಡಿ ಬರೆಯುವಂಥದ್ದು. ಬಟ್ ನನಗೆ ಚುರುಕು ನೋಟವೇ ಬರೀತಾ ನನಗೆ ಅದೊಂದು ಫ್ರೆಶ್ ಫೀಲ್ ಇತ್ತು. ಅಂದ್ರೆ ಈ ಸಾಂಗ್ ಅಲ್ಲಿ ನಾನು ಹೊಡಿಲೇಬೇಕು ಅಂತ. ಅಂದ್ರೆ ಅಲ್ಲಿ ಜಗದೆದುರು ನನ್ನ ತುಂಟ ಗುಟ್ಟನು ಮರೆ ಮಾಚಿ ಮುದ್ದಾಗಿಸು ಅಂತ ಒಂದು ಲೈನ್ ಬರುತ್ತೆ. ಸೊ ಅದು ತುಂಬಾ ಜನರಿಗೆ ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗುವಂತ ಲೈನ್ ಅದು, ತುಂಬಾ ಮೀನಿಂಗ್ ಇದೆ ಅದು. ಸೊ ಅದನ್ನೆಲ್ಲ ಬರ್ದಾಗ ನಂಗೆ ಬಹಳ ಖುಷಿ ಆಗಿತ್ತು. ಇನ್ಫ್ಯಾಕ್ಟ್ ಪ್ರೇಮದವರಲ್ಲಿ ಬಾನಲಿ ಸಾಂಗ್ನು ಅಷ್ಟೇ ಇಷ್ಟಪಟ್ಟು ಅಷ್ಟೇ ಎಂಜಾಯ್ ಮಾಡ್ಕೊಂಡು ಬರ್ದಿದ್ದು. ಅಂಡ್ ಪ್ರೇಮದ ಊರಲ್ಲಿ ಇದು ಎಕ್ಸ್ಕ್ಲೂಸಿವ್ ಇನ್ನೂ ರಿಲೀಸ್ ಆಗಿಲ್ಲ ಈ ಸಾಂಗ್. ಅದ್ರಲ್ಲಿ ಇನ್ನೊಂದು ಸಾಂಗ್ ಬರುತ್ತೆ ಅಂದ್ರೆ
2: ಉಸಿರನೆ ಮಾಡಿರಿಸಿ ಓಲಗಿನ ಊರಿರುವೆ
0: ಅಂತ ಒಂದು ಸಾಂಗ್ ಬರುತ್ತೆ. ಅದು ಆಕ್ಚುಲಿ ಬರೀ ವೋಕಲ್ ಮಾತ್ರ, ಬರೀ ವಾಯ್ಸ್ ಮಾತ್ರ ಇದೆ. ಒಬ್ಳು ಹುಡುಗಿ ಕಾಯ್ತಾ ಇರ್ತಲ್ಲ ಬಿಟ್ಟದ್ಮೇಲೆ ಅದೊಂದು ಲೈನ್ ಮಾತ್ರ ಬರುತ್ತೆ. ಅದೇ ಒಂದು ಇಡೀ ತರ ಇದೆ. ಅದೇ ಆಕ್ಚುಲಿ ರಿಲೀಸ್ ಆಗಿಲ್ಲ ಇನ್ ಯೂಟ್ಯೂಬ್ ಅಲ್ಲಿ, ಥಿಯೇಟರ್ ಸಿನಿಮಾ ನೋಡೋದಕ್ಕೆ ಗೊತ್ತಿರುತ್ತೆ. ಅದು ಬಹಳ ಇಷ್ಟ ನನಗೆ ಪರ್ಸನಲಿ. ಅದು ತುಂಬಾ ಎಮೋಷನ್ಸ್ ನ ಕನೆಕ್ಟ್ ಮಾಡುತ್ತೆ ಮತ್ತೆ ತುಂಬಾ ಸರಳವಾಗಿದೆ. ಅಂದ್ರೆ ಒಂದು ಮಕ್ಕಳು ಕೂಡ ಹೇಳುವಂತ ಲೈನ್ ಅಲ್ಲೇ. ಸೊ ಹಾಗೆ ಅಂದ್ರೆ ಎಲ್ಲದನ್ನು ಇಷ್ಟಪಟ್ಟೆ ಬರಿತೀವಿ ಮೇಡಮ್. ಸಮಟೈಮ್ಸ್ ಏನಾಗುತ್ತೆ, ಜನ ಕೆಲವೊಂದು ಕನೆಕ್ಟ್ ಆಗುತ್ತೆ. ಸೊ ಹಾಗೆ
1: ಓಕೆ. ಸೊ ಹಾಗೆ ನೀವು ಕೇಳಲ್ಪಟ್ಟೆ, ನೀವು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಯಾರನ್ನೇ ಸ್ಟೂಡೆಂಟ್ಸ್ನ ಕೇಳಿದ್ರು ನಾನು ಟೀಚರ್ ಆಗಬೇಕು, ನಾನು ಲೆಕ್ಚರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು ಅಂದರೆ ನೀವು ಮಾತ್ರ ನಾನು ಕನ್ನಡದ ಸಿನಿಮಾದ ನಿರ್ದೇಶಕನಾಗಬೇಕು ಅನ್ನೋ ಕನಸನ್ನು ಕಂಡಿದ್ರಂತೆ. ಟೀಚರ್ಸ್ಗೆ ಕೂಡ ಹೀಗೆ ಹೇಳ್ತಿದ್ರಂತೆ. ಸೊ ಈ ಕನಸು ಕಂಡ ಕನಸನ್ನು ನನಸಾಗಿಸ್ಕೊಳ್ಳುವುದಕ್ಕೆ ಆ ಹಾದಿ ಹೇಗಿತ್ತು ಸರ್, ನಿಮ್ಮ ಜರ್ನಿ ಹೇಗಿತ್ತು ಇಲ್ಲಿವರೆಗಿನ ಜರ್ನಿ?
0: ಪಿ ಯು ಅಂದ್ರೆ ಎಸ್ ಎಲ್ ಸಿ ತನಕ ನಾನು ರ್ಯಾಂಕ್ ಸ್ಟೂಡೆಂಟ್. ಪಿ ಯು ಬಂದಾಗ ನಂಗೆ ಗೊತ್ತಾಗ್ಬಿಡ್ತು, ನಾನು ತೀರ್ಥಹಳ್ಳಿ ಇಲ್ಲಿ ಮಾಡಿದ್ವಿ ಪಿ ಯು ಡಿಗ್ರಿ ಎಲ್ಲ. ಅಲ್ಲಿ ಬಂದಾಗ ಗೊತ್ತಾಗ್ಬಿಡ್ತು, ಓ ನನ್ನ ಕ್ಷೇತ್ರ ಸಿನಿಮಾ, ಸೊ ನಾನು ಇಲ್ಲಿ ಸ್ವಲ್ಪ ನೀಟಾಗಿ ಕೆಲಸ ಮಾಡ್ಬೇಕು, ಇಲ್ಲಿ ಸ್ವಲ್ಪ ನಾನು ನಾನೇ ಇದ್ ಮಾಡ್ಬೇಕು ಅಂತ. ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಇತ್ತು. ಅದು ತುಂಬಾ ಡೀಪ್ ಆಗಿ ಹೋಗಲ್ಲ ನಾನು, ಅಂದ್ರೆ ಬರವಣಿಗೆಗಳನ್ನ ಸುಮ್ಮನೆ ಯೂಸ್ ಮಾಡ್ಕೊಳ್ತಿದ್ರು. ಅಂದ್ರೆ ಕೆಲವೊದಕ್ಕೆ ಮಾನ್ಯತೆನೇ ಇರಲಿಲ್ಲ, ಕೆಲವೊದನ್ನ ಕೇಳಿಸ್ಕೊಂತಾನೆ ಇರಲಿಲ್ಲ, ಕೆಲವರಿಗೆ ತುಂಬಾ ಎಂಟರ್ಟೈನ್ ಆಗ್ಬಿಟ್ಟಿದ್ದೆ ನಮ್ಮ. ಆ ಹಂತದಲ್ಲಿ ಅಂದ್ರೆ ನಾನು ಪಿ ಯು ಸಿಲಿ ಇವಾಗ ಫಸ್ಟ್ ಪಿ ಯು ಬಂದಾಗ ಏನಂದ್ರೆ ಯಾವ ಸ್ಕೂಲ್ ಇಂದ ಬಂದಿದ್ವಿ, ಎಷ್ಟು ಪರ್ಸೆಂಟೇಜ್ ತೆಗೆದ್ವಿ, ಮತ್ತೆ ಏನಾಗ್ಬೇಕು ಅಂತಕೊಂಡಾಗ ಎಲ್ಲರೂ ಬಿ ಕಾಮ್ ಮಾಡ್ಬೇಕು, ಸಿ ಎ ಮಾಡ್ಬೇಕು, ಇಂಜಿನಿಯರ್ ಆಗ್ಬೇಕು, ನಾನು ಎಂ ಕಾಮ್ ಮಾಡ್ಬೇಕು ಈ ತರನೇ ಹೇಳ್ತಾ ಇದ್ದೆ. ನಾನು ಒಬ್ಬ ಎದ್ದಿತ್ತು ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಹೇಳ್ತಿದ್ದೆ. ಟೀಚರ್ಸ್ ಎಲ್ಲ ಎದ್ದಿದ್ಬಿಟ್ಟು ಏನೋ ಅಂತ ಕೇಳಿದ್ರು, ಸರ್ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳ್ತಿದ್ದೆ. ಹೌದಾ ಅಂತ ಕೂತ್ಕೊ ಅಂತ ಸ್ವಲ್ಪ ನೋಡ್ ಲುಕ್ ಹಾಕಿ ಕೂರಿಸೋರ್ ನನಗೆ. ಆಮೇಲೆ ಕೆಲವರು ಡೈರೆಕ್ಟರ್ ಆಗ್ಬೇಕಾದ್ರೆ ಇಲ್ಲಿ ಯಾಕೆ ಬಂದಿದ್ರು ಓದಕ್ಕೆ ಅಂತ ನಂಗೆ ಅವಾಗ ಆನ್ಸರ್ ಇರ್ತಿರ್ಲಿಲ್ಲ. ನಾನು ಅವ್ರು ಯಾರು ಏನ್ ಕೇಳಿದ್ರು ನಾನು ಅದನ್ನ ಡಿಗ್ರಿಲೂ ಅದೇ ಹೇಳ್ತಿದ್ದೆ, ಪಿ ಯು ಸಿಲೂ ಅದೇ ಹೇಳ್ತಿದ್ದೆ, ಎದ್ದಿತ್ತು ನಾನು ಡೈರೆಕ್ಟರ್ ಆಗ್ಬೇಕು ಅಂತ. ನನಗೆ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು, ಅಂದ್ರೆ ಅಲ್ಲಿಂದ ಒಂದು 11 ವರ್ಷದ ಜರ್ನಿ ನಂದು. ಅಂದ್ರೆ ತುಂಬಾ ಸಿನಿಮಾಗಳನ್ನ ಮಾಡ್ಕೊಂಡು ಮಜಾ ಟಾಕೀಸ್ ಬರ್ದು, ಆಮೇಲೆ ಸೀರಿಯಲ್ಗಳಿಗೆಲ್ಲ ಟೈಟಲ್ ಟ್ರ್ಯಾಕ್ ಬರ್ದು, ಅಪಾವಿದ ಎಚ್ಚರಿಕೆ ಡೈರೆಕ್ಷನ್ ಮಾಡಿ ಇದೆಲ್ಲ ಮಾಡಿ ಈಗ ಪ್ರೇಮದ ಊರಲಿಯಿಂದ ತುಂಬಾ ಒಂಚೂರು ಮೇನ್ ಸ್ಟ್ರೀಮ್ಗೆ ಕಾಣಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಓ ಇವರ ಇವರ ಇವರ ಅಂತ ಸ್ವಲ್ಪ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಇದು ಹ್ಯೂಜ್ ಸಕ್ಸಸ್ ಅಲ್ಲ ಪ್ರೇಮದ ಊರಲ್ಲಿ. ಒಮ್ಮೆ ಯಾರು ಕಮೆಂಟ್ ಹಾಕಿದ್ರು, ಎಲ್ಲರೂ ಕೂಡ ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ಲ ಎದ್ಬಿಟ್ಟು ನೀ ಏನಾಗ್ಬೇಕು ಅಂತ ಕೇಳಿದಾಗ ಎಲ್ಲರೂ ಬೇರೆ ಬೇರೆ ಉದ್ಯೋಗಗಳನ್ನ ಹೇಳೋರು, ನೀವು ಒಬ್ಬನೇ ಇದ್ದು ಡೈರೆಕ್ಟರ್ ಆಗ್ಬೇಕು ಅಂತ ಹೇಳ್ತಾ ಇದ್ದೆ. ಅಂಡ್ ಅವ್ರು ಯಾರು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರು ಯಾರು ಆಗಿಲ್ಲ, ಬಟ್ ನೀನ್ ಮಾತ್ರ ಡೈರೆಕ್ಟರ್ ಆದೆ ಅಂತ ಒಂದು ಕಮೆಂಟ್ ಕೊಂಡಿತ್ತು. ಅದು ಕೇಳಿ ಬಹಳ ಖುಷಿ ಆಯ್ತು, ಒಂದ್ಸಲ ಕಾಲೇಜಿಗೆ ಹೋಗಿ ಬಂದಂಗ ಆಯ್ತು ನಂದು. ಸೊ ಕಾಲೇಜ್ ದಿನಗಳ ಅದನ್ನ ಕನ್ಸ ಅದೇ ಇತ್ತು, ನಾನು ಇವತ್ತು ಏನ್ ಹೇಳ್ತಾ ಇದ್ದೀನಿ ಅದನ್ನ ಆಗ್ಬೇಕು ಅಂತ. ಟೈಮ್ ಎಷ್ಟಾದ್ರೂ ತಕೊಳ್ಳೋಣ, ಬಟ್ ಅದಾಗಣ ಅದು. ಸೊ ಯಾರ ಮೇಲೂ ಡಿಪೆಂಡ್ ಏನಾಗಿರಲ್ಲ. ಸೊ ನನ್ನ ಶ್ರಮ ನನ್ನ ಸ್ಟ್ರಗಲ್, ಅಂಡ್ ನನ್ಗೇನ್ ಟ್ಯಾಲೆಂಟ್ ಇದೆ, ನನ್ಗೆ ನಾನೇನ್ ಮಾಡ್ಕೊಂಡು ಹೋಗ್ತೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರತಿಫಲ ಸಿಗುತ್ತೆ ಅನ್ನೋದ್ರ ಮೇಲೆ ನಮ್ಗೆ ಇಟ್ಕೊಂಡು ಹೋಗ್ತಾ ಇರುವಂತದ್ದು ನನ್ನ ತಾಯಿ.
1: ಓಕೆ. ಸೊ ಹಾಗೇನೆ ಇವಾಗ ಒಂದು ಸಿನಿಮಾದಲ್ಲಿ ಸಾಹಿತ್ಯವನ್ನು ಬರಿತೀರಾ ಅಂದರೆ ಆ ಡೈರೆಕ್ಟರ್ ಹಾಗೆ ನಿಮ್ಮ ಒಂದು ಮಾತುಕತೆಗಳಿರ್ಬೋದು ಹಾಗೆ ನಿಮ್ಮ ಕನೆಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಮನೋಜ್ ಸರ್ ಜೊತೆ ನಿಮ್ಮ ಮಾತುಕತೆ ಹೇಗಿರ್ತಿತ್ತು ಸರ್ ಸಿನಿಮಾದ ಬಗ್ಗೆ?
0: ಸಚ್ಚೆ ವಂಡರ್ಫುಲ್ ಅಂಡ್ ಬ್ಯೂಟಿಫುಲ್ ಮನುಷ್ಯ ಅವರು. ಅಂದ್ರೆ ಅವರು ತುಂಬಾ ಸ್ನೇಹಿತರು ನನಗೆ. ಅಂದ್ರೆ ಬಾನಲಿ ಸಾಂಗ್ ಬರಿಬೇಕಂತ ಅಂದಾಗ ಅವರು ನನಗೆ ಸುನಾದ್ ಸರ್ ಕಡೆಯಿಂದ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುನಾದ್ ಗೌತಮ್ ಅವ್ರ ಕಡೆಯಿಂದಾನೆ ಪರಿಚಯ ಆಗಿದ್ದು ಮನೋಜ್ ಸರ್. ಯಾಕಂದ್ರೆ ನನ್ನ ಸಿನಿಮಾ ಅಪಾಯದ ಎಚ್ಚರಿಕೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ನಡೆಯುವಾಗ ಅವ್ರು ಆಕ್ಚುಲಿ ಸುನಾದ್ ಸರ್ಗೆ ಕಾಂಟ್ಯಾಕ್ಟ್ ಆಗಿ ಇದು ಮಾಡಿರುವಂತದ್ದು. ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಹೋಗಿ ಬಂದಿದ್ರು, ನಮ್ಗೆಲ್ಲ ಜರ್ನಿಲೂ ಅವರಿದ್ದಾರೆ. ಅವರು ಒಂದು ಮಾತು ಹೇಳ್ತಿದ್ರು ಅಂದ್ರೆ ಆ ಮನುಷ್ಯ ತುಂಬಾ ಡೈನಾಮಿಕ್ ಅವರು ಮನುಷ್ಯ. ಹೆಂಗಂದ್ರೆ ಅವ್ರೊಂದು ಮಾತು ಹೇಳ್ತಿದ್ರು ಅಂದ್ರೆ, ಸರ್ ಚುರುಕು ನೋಟದ ಸಾಂಗ್ ಈ ಲೆವೆಲ್ ಗೆ ಬರ್ದಿದ್ದೀರಲ್ಲ ಸರ್, ಆಕ್ಚುಲಿ ನೀವ್ ಏನ್ ಬರ್ದಿದ್ರಿ ಆ ಸಾಂಗ್ ಗೆ ಏನ್ ಪೊಟೆನ್ಶಿಯಲ್ ಇದೆ, ಬಟ್ ಅದು ಆ ಲೆವೆಲ್ ರೀಚ್ ಆಗಿಲ್ಲ ಸರ್. ಇದು ಎಲ್ಲೋ ಹೋಗ್ಬೇಕಿತ್ತು ಸರ್, ಈಗ ಅಷ್ಟು ಮಜಾ ಇದೆ ಈ ಸಾಂಗು. ಇದು ಆ ಲೆವೆಲ್ ಗೆ ಲಿರಿಕ್ಸ್, ಸಿಂಗಿಂಗು, ನಿಮ್ಮ ಸಾಹಿತ್ಯ ಎಲ್ಲಾನು ಅಷ್ಟು ಅದ್ಭುತವಾಗಿದೆ, ಮ್ಯೂಸಿಕ್ ಎಲ್ಲ ಅಷ್ಟು ಚೆನ್ನಾಗಿದೆ. ಬಟ್ ಇದಕ್ಕೆ

0: ಅಂದ್ರೆ ಹಿಟ್ ಆಗಿತ್ತು ಸಾಂಗ್. ಅವ್ರು ಆದ್ರೂ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಇದು ಸಾಕಾಗಲ್ಲ, ಇದಕ್ಕೆ ಇದಕ್ಕಿರೋ ಪೊಟೆನ್ಶಿಯಲ್ ಇಷ್ಟು ಹಿಟ್ ಸಾಕಾಗಲ್ಲ ಅಂತ ಅವ್ರು. ಅವರು ಸರ್ ನನ್ನ ಸಿನಿಮಾದಲ್ಲಿ ಬರಿಬೇಕು ಸರ್, ನೀವು ಬರ್ದು ಹೆಂಗ್ ಆಗ್ಬೇಕಂದ್ರೆ ನಿಮ್ಗೆ ಈ ಸಲ ಅವಾರ್ಡ್ ಬರ್ಬೇಕು ನಿಮ್ಗೆ ಈ ಸಲ, ನೀವ್ ಯಾರು ಅಂತ ಇಡೀ ಕರ್ನಾಟಕ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ರು. ನಾನು ಇವೇನಪ್ಪ ಇಷ್ಟು ಎನರ್ಜೆಟಿಕ್ ಮನುಷ್ಯ ಇವರು ಅಂತ ಅಂದ್ರೆ ಆಬ್ವಿಯಸ್ಲಿ ನಮ್ಗೆ ಯಾರು ಅದನ್ನ ಊಹೆ ಮಾಡಿರಲ್ಲ. ಓಕೆ ಸಕ್ಸಸ್ ಬೇಕು ಅಂತಾನೆ ಬರೀತಾರೆ, ಬಟ್ ಓಕೆ ಮಾನಲ್ಲಿ ಸಾಂಗ್ ಬರಬೇಕು, ಬನ್ನಿ ಸರ್ ಒಂದ್ಸಲ ಆಫೀಸ್ ಅಲ್ಲಿ ಕುತ್ಕೊಂಡ್ ಬರೀರೋ ನಾವು, ನೀವು ನಾನು ನಿಮ್ಗೆ ಇದ್ ಮಾಡ್ತೀನಿ ಅಂತ ಟ್ಯೂನ್ ಎಲ್ಲ ರೆಡಿ ಆಗಿತ್ತು. ಆಫೀಸ್ ಅಲ್ಲಿ ಅವ್ರ ಆಫೀಸ್ ಹೋದೆ, ಅವ್ರ ಆಫೀಸ್ ಅಲ್ಲಿ ನಾನು ಮನೋಜ್ ಸರ್ ನಮ್ಮ ಪ್ರೊಡ್ಯೂಸರ್ ಮತ್ತೆ ನಮ್ಮ ಎಡಿಟರ್ ಹರ್ಷಿತ್ ಅಂತ ಇದ್ರ ಹರ್ಷಿತ್, ನಾವು ನಾಲ್ಕು ಜನ ಕುತ್ಕೊಂಡು ಬರೀ ಶಕ್ ಮಾಡಿದ್ದು. ಅವ್ರ ಮನೇಲಿ ಮೂರು ದಿನ ಇದ್ದೆ, ಅವರೇ ಅಡುಗೆ ಮಾಡ್ತಿದ್ರು ಮನೋಜ್ ಸರ್, ಒಳ್ಳೆ ರೊಟ್ಟಿ ಗಿಟ್ಟಿ ಎಲ್ಲ ಮಾಡ್ತಾರ ಅವ್ರು. ಆಮೇಲೆ ನಾನು ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್, ನಂಗೆ ಈ ತರ ಲೈನ್ ನೋಡ್ಬೇಕು ಸರ್, ನಾನು ನಿಮ್ಗೆ ರೊಟ್ಟಿ ಮಾಡ್ಕೊಂಡ್ ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ನೋಡೋ ಬರ್ಸಿಂಗ್ ಕೂರ್ಸಿಂಗ್ ಹೋಗ್ಬಿಡೋರು. ಫಸ್ಟ್ ಪಲ್ಲವಿ ರೆಡಿ ಆಗ್ಬಿಟ್ಟಿತ್ತು, ಸ್ಟುಡಿಯೋ ರೆಡಿ ಆಗ್ಬಿಟ್ಟಿತ್ತು. ನಾನು ಪ್ರೇಮದ ಇದು ಈ ಬಾನಲಿ ಸಾಂಗ್ ಅಲ್ಲೇ ಶರಣದಲ್ಲಿ ಒಂದು ಲೈನ್ ಸ್ಟಾರ್ಟ್ ಆಗುತ್ತೆ, ಪ್ರೀತಿ ನೌಕೆಯ ಒಳಗೆ ತೇಲಿ ಬಂದಿದೆ ನೋಡು ಅಂತ ಒಂದ್ ಲೈನ್ ಸ್ಟಾರ್ಟ್ ಆಗತ್ತೆ. ಆ ಲೈನು ಬರ್ದೆ ನಾನು ಬರ್ದು ಅವ್ರೇನಂದ್ರೆ ಒಂದೊಂದು ಟೈಮಲ್ಲಿ ನಾನು ಬರ್ದಿದ್ದು ಓಕೆ ಸರ್ ಇದು ಹಿಂಗಾಗತ್ತೆ ಬಟ್ ಚೆನ್ನಾಗಿದೆ, ಇದ್ರ ಸೆಕೆಂಡ್ ಪಿಕಪ್ ಲೈನ್ ಏನು ಅಂತ ಹೇಳಿ ಎಲ್ಲ ಕೇಳೋರು. ನಾನು ಅವ್ರು ಹೋಗಿ ರೊಟ್ಟಿ ಮಾಡ್ಕೊಂಡು ಬರೋಷ್ಟಲ್ಲಿ ಈ ಲೈನ್ ಬರ್ದಿಟ್ಟಿದ್ದೆ. ರೊಟ್ಟಿ ಕತೆ ಇದು ಅಂದ್ರೆ ರೊಟ್ಟಿ ಸರ್ ಇವತ್ತು ರೊಟ್ಟಿ ಇವತ್ತು ನಾನ್ ವೆಜ್ ಇದೆ ಸರ್, ಆಮೇಲೆ ನಮ್ದೆಲ್ಲ ಇರುತ್ತಲ್ಲ ನಾವು ಬ್ಯಾಚುಲರ್ಸ್ ಅಂದ್ರೆ ಒಂದ್ ಜನ ಸೇರ್ಕೊಂಡ್ರೆ ನಮ್ಗೆ ಬರೀ ರೊಟ್ಟಿ ನಾನ್ ವೆಜ್ ಎಲ್ಲ ಮುಗಿಯಲ್ಲ, ಅದು ಮತ್ತೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಆಗತ್ತೆ ಹೇಳಕ್ಕಾಗಲ್ಲ. ಆಮೇಲೆ ಸರ್ ಆಮೇಲೆ ನಾನು ಅದನ್ನ ಕೊಟ್ಟೆ, ಬಾಳ ದಾರಿಯ ಬೆರಳ ಹಿಡಿದು ನೀನೇ ತೋರಿಸು ಅಂತ ನಂಗೆ ಸ್ವಲ್ಪ ಮ್ಯೂಸಿಕ್ ಸೆನ್ಸ್ ಇದ್ರಿಂದ ನಾನು ಕರೆಕ್ಟ್ ಒಂದು ಮೀಟ್ರಿಗೆ ಬರ್ದು ಕೊಡ್ತಿದ್ದೆ ಅವ್ರಿಗೆ, ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಒಂಥರ ಎಂಜಾಯ್ ಮಾಡ್ಕೊಂಡ್ ಬರ್ತಿತ್ತು. ಸರ್ ಸ್ವಲ್ಪ ಈ ತರ ಬೇಕು ಈ ತರ ಬೇಕು ಅಂತ ಹೇಳಿ, ಯಾಕಂದ್ರೆ ಅವ್ರಿಗೆ ಕಥೆಯ ಡೆಪ್ತ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ರಿಂದ ಅಂಡ್ ಆ ಬಾಂಡಿಂಗ್ ಹಂಗಿತ್ತು ನಮ್ದು ಆಯ್ತಾ. ಸೊ ಹಂಗಾಗಿ ಅದ್ಭುತವಾಗಿ ಬರ್ದಿದ್ದು ಅಂತ. ಆಮೇಲೆ ಈ ಪ್ರೇಮದ ಊರಲ್ಲೇನೆ ಸಿನಿಮಾದಲ್ಲಿ ಒಂದು ಏರುಪೇರು ಹೃದಯ ಸಾಂಗ್ ಹಿಟ್ ಆಗಿದೆ, ಆ ಸಾಂಗ್ ಹಿಟ್ ಆಗೋಕ್ಕೂ ಅದ ಆ ಸಾಂಗಿಗೂ ಮುಂಚೆ ಸಿನಿಮಾದಲ್ಲಿ ಒಂದು ಲೈನ್ ಬೇಕು ಸರ್. ಆ ಲೈನ್ ಹೆಂಗಿರ್ಬೇಕು ಅಂತಂದ್ರೆ ಅವ್ರು ಇಷ್ಟು ಕಥೆನ ಸ್ಟಫ್ಸ್ ಕೊಡ್ತಾರೆ ನಿಮ್ಗೆ ಅಂತಂದ್ರೆ, ನನಗೆ ಇಷ್ಟು ಹೇಳ್ತಾರೆ ದೊಡ್ಡ ಭಂಡಾರನೇ ಹೇಳ್ತಾರೆ, ಬಟ್ ನನಗೆ ಅದು ಬೇಕಾಗಿದ್ದು ಎರಡೇ ಲೈನಲ್ಲಿ, ನೀವ್ ಅದ್ ಏನ್ ಮಾಡ್ತೀರೋ ಗೊತ್ತಿಲ್ಲ ಸರ್ ಅಂತೇಳಿ. ಈಗ ಏನಾಗುತ್ತೆ ತುಂಬಾ ವಿಷಯಗಳನ್ನ ನಾವು ತುಂಬಾ ದೊಡ್ಡ ಲ್ಯಾಗ್ ಆಗಿ ನಮ್ಗೇನೋ ಸಾಹಿತ್ಯ ಪಾಂಡಿತ್ಯ ಇದೆ ಅಂದ್ಬಿಟ್ಟು ವ್ಯಾಕರಣ ಗೊತ್ತಿದೆ ಅಂತ ಹೇಳಿ ಏನೇನೋ ಬರ್ದ್ರೆ ಅವ್ರ ಅದನ್ನ ಒಪ್ಕೊಳ್ಳ. ನನ್ಗೆ ಇದು ಎರಡು ಲೈನ್ ಬೇಕು ಸರ್, ಇದು ಏನ್ ಮಾಡ್ತಿರೋ ಗೊತ್ತಿಲ್ಲ ಅಂತ ಹಿಂಗ ಹೇಳ್ಬಿಡೋರು. ಅಂದ್ರೆ ನಮ್ಗೆ ಏನಾಗ್ಬಿಡು ತಲೆ ಎಲ್ಲ ಕಿರ್ಕು, ಏನಪ್ಪ ಇದು ಹಿಂಗ್ ಇದ್ ಹೆಂಗ್ ಗುರು ಇದನ್ನ ಇಷ್ಟೊಂದು ಡಿಕೋಡ್ ಮಾಡೋದು ಅಂತ. ಅಂದ್ರೆ ಅವಳಿಗೆ ಒಂದು ಲವ್ ಆಗ್ಬಿಡತ್ತೆ ಅವನ ಮೇಲೆ, ಅವ್ಳು ಯಾವತ್ತೂ ಅನ್ಕೊಂಡೇ ಇರಲ್ಲ ಅಂತ ಲೈನಲ್ಲಿ ಅಲ್ಲಿ ಬರ್ದಿದೆ. ಅಂದ್ರೆ ಭೂಮಿಗೆ ಬಾನನು ಸೇರುವ ಸಂಭ್ರಮ, ಹೃದಯದ ನದಿಯಲ್ಲಿ ಕಡಲಿನ ಕಂಪನ ಅಂತ ಬರ್ದ ಎರಡು ಲೈನ್. ಅದು ಅವ್ರು ಹೆಂಗಂದ್ರೆ ಅದನ್ನ ಬರ್ದು ಅದನ್ನ ಇದು ತುಂಬಾ ಚೆನ್ನಾಗಿದೆ ಸರ್, ಇದನ್ನ ಎಲ್ಲಿ ಫಿಟ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಅದನ್ನ ಸುಮ್ಮನೆ ಎತ್ತಿಟ್ಟಿದ್ರು ಅವರು. ನಾನು ಎಡಿಟಿಂಗ್ ಎಲ್ಲ ಟೇಬಲ್ ಎಲ್ಲ ನೋಡಿ ಆದ್ಮೇಲೆ ಆಮೇಲೆ ನಂಗೆ ಆಮೇಲೆ ಗೊತ್ತಾಯ್ತು ಇದು ಸರ್ ಅದನ್ನ ಒಂದು ಒಳ್ಳೆ ಅದ್ಭುತವಾದ ಪ್ಲೇಸ್ ಅಲ್ಲಿ ಹಾಕಿದ್ದೀನಿ ಅದನ್ನ ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು ಸಿನಿಮಾದಲ್ಲಿ ಅದು ಏರು ಪೇರು ಹೃದಯ ಸಾಂಗ್ ಬರೋಕು ಬಿಫೋರ್ ಎರಡು ಬಿಟ್ಟು ತರ ಬರುತ್ತದು ಅದು ಜನರ ಅಂದ್ರೆ ಥಿಯೇಟರ್ಗೆ ಆಮೇಲೆ ಥಿಯೇಟರ್ ಅಲ್ಲಿ ಜನರನ್ನ ಈ ಸಾಂಗ್ ಈ ಮೂಡ್ ಅನ್ನು ಸೆಟ್ ಮಾಡುತ್ತದು ಅಂದ್ರೆ ಅವಳು ಒಳಗಡೆ ಏನಿದೆ ಅಂತ ಹೇಳಿ. ಆಮೇಲೆ ಟೋಟಲ್ ಪ್ರೇಮದ ಊರಲ್ಲಿ ಸಿನಿಮಾ ಮ್ಯೂಸಿಕಲ್ ಹಿಟ್ ಮೇಡಮ್ ಇದು. ಅಂದ್ರೆ ಕತೆ ಎಲ್ಲ ಪರ್ಫಾರ್ಮೆನ್ಸ್ ಬರವಣಿಗೆ ರೈಟಿಂಗ್ ಡೈರೆಕ್ಷನ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇದೆಲ್ಲದನ್ನು ಎತ್ತಿರೋದು ಮ್ಯೂಸಿಕ್. ಮ್ಯೂಸಿಕ್ ಇವ್ ಸಿನಿಮಾ ನೋಡಿರೋ ನಿಮ್ಗೆ ಆಡಿಯನ್ಸ್ ಆಗಿ ಯಾರಾದ್ರೂ ಅದನ್ನೇ ಹೇಳ್ತಾ ಇರೋದು, ಪ್ರತಿ ಒಂದು ಕಡೆನೂ ಒಬ್ಬ ಒಂದು ಪಾತ್ರ ಅದೇನ್ ಭಾವಿಸುತ್ತೆ ಅದೇನ್ ಜೀವಿಸುತ್ತೆ ಅದಕ್ಕೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಲಿರಿಕ್ ಅಲ್ಲಿ ಹೇಳ್ಬೇಕಾಗಿತ್ತು ನಮ್ಗೆ. ಇದು ತುಂಬಾ ಹೊಸ ತರದ್ದು ಟ್ರೆಂಡ್ ಇದು. ಅಂದ್ರೆ ಇದನ್ನ ಯಾರು ಮಾಡ್ತಾ ಇರ್ಲಿಲ್ಲ, ಅಂದ್ರೆ ಇಲ್ಲೆಲ್ಲೋ ಎಷ್ಟೋ ಸಾಂಗ್ ಹಾಕ್ಬೇಕು ಹಂಗ ಹಂಗ್ ನೋಡಕ್ ಹೋದ್ರೆ 12 ಬಿಟ್ಟು ಬರ್ತದೆ ನಮ್ ಸಾಂಗ್ ಅಲ್ಲಿ ಆಯ್ತಾ, ಎಲ್ಲ ಸೇರಿ ಒಂದು 12 ಸಾಂಗ್ ಅಂತ ಕನ್ಸಿಡರ್ ಮಾಡ್ಬೋದು ನಿಮ್ಮನ್ನ. ಅಂದ್ರೆ ಎಷ್ಟೊಂದ್ ಕಡೆ ಅವ್ರ ಫೀಲಿಂಗ್ಸ್ ನ ಆ ಪಾತ್ರಕ್ಕೆ ಏನು ನೋವಾಗಿದೆ ಅಥವಾ ಏನ್ ಖುಷಿ ಆಗಿದೆ ಅನ್ನೋದನ್ನ ಬಿಟ್ಗಳಲ್ಲಿ ಹೇಳ್ಬೇಕಿತ್ತು ಅವ್ರಿಗೆ ಡೈರೆಕ್ಟ್ ಗೆ. ಅವರು ಸಾಹಿತ್ಯಕ್ಕೆ ಅಷ್ಟು ಒತ್ತು ಕೊಡ್ತಿದ್ರು ಮತ್ತೆ ಮ್ಯೂಸಿಕಲಿ ಸಿನಿಮಾ ಟ್ರೀಟ್ ಮಾಡ್ಬೇಕು ಅಂತ ಅವ್ರು ಫಸ್ಟ್ ಇಂದ ಅವರ ಅಜೆಂಡಾ ಆಗಿತ್ತು ಅವ್ರದ್ದು ಮತ್ತೆ ಪ್ರೊಡ್ಯೂಸರ್ದು. ಹಂಗಾಗಿ ನನ್ನನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರು ಅಂಡ್ ನಾನು
1: ಸೂಪರ್ ಸರ್. ಸೊ ಹಾಗೆ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ, ಹಾಗೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
0: ಮೇಡಮ್ ಇವಾಗ ಆರರಿಂದ ಆರು ಅಥವಾ ಏಳು ಸಿನಿಮಾ ಲಿರಿಕ್ಸ್ ಬರ್ದಿರೋದು ರಿಲೀಸ್ಗೆ ರೆಡಿ ಇದೆ. ಅದ್ರಲ್ಲಿ ಸುನಾತ್ ಗೌತಮ್ ಅವರ ಕಾಂಬಿನೇಷನ್ ಜೊತೆ ನಾನು ಸ್ವಲ್ಪ ಆಲ್ಮೋಸ್ಟ್ ಕೆಲಸಗಳು ಜಿ ಮತ್ತೆ ಕಲರ್ಸ್ ಅಲ್ಲಿ ಬರ್ದಿರೋ ಎಲ್ಲಾ ಸೀರಿಯಲ್ ಗಳಲ್ಲೂ ಮತ್ತೆ ಅದು ಸುನಾತ್ ಗೌತಮ್ ಅವ್ರ ಮ್ಯೂಸಿಕ್ ಅಂಡರ್ಲ್ಲೇ ಬರ್ದಿರೋದು. ಸೊ ಅವ್ರದ್ದು ನಂದು ಅಷ್ಟು ಬಾಂಡಿಂಗ್ ಬಿಕಾಸ್ ಅವ್ರ ಅಪಾಯದ ಎಚ್ಚರಿಕೆ ಸಿನಿಮಾದಿಂದನು ನನ್ನ ಜೊತೆ ಅಂದ್ರೆ ನಾನು ಅವರು ಒಂಥರ ತುಂಬಾ ಫ್ರೆಂಡ್ಸ್ ಬ್ರದರ್ಸ್ ತರ, ಹಂಗಾಗಿ ಅದು ಮಾಡಿದ್ದು. ಆಮೇಲೆ ಇನ್ನೊಂದು 6-7 ಸಿನಿಮಾಗಳು ರೆಡಿ ಇದೆ. ಇವಾಗ ಇನ್ನೊಂದು ಸಿನಿಮಾ ಸಿದ್ದು ಶ್ರೀರಾಮ್ ಹಾಡಿರೋ ಒಂದು ಸಾಂಗ್ ನಂದು ರಿಲೀಸ್ ಆಗಿದೆ ಸದ್ಯದಲ್ಲಿ, ರುಕ್ಮಿಣಿ ರಾಧಾಕೃಷ್ಣ ಅಂತ. ಆ ಸಿನಿಮಾ ರಿಲೀಸ್ ಆದ್ರೆ ಅದ್ರಲ್ಲಿ 4 ಹಾಡು ಬರ್ದೀನಿ, ಅದ್ರಲ್ಲಿ ಒಂದು ಹಾಡು ಮಾತ್ರ ಅವ್ರು ಕೊನೆಗೆ ಉಳಿಸ್ಕೊಂಡಿದ್ದಾರೆ ಅದನ್ನ. ಬಟ್ ಏನಂದ್ರೆ ದೊಡ್ಡ ದೊಡ್ಡ ಲಿರಿಕ್ಸ್ ರೈಟರ್ ಜೊತೆ ನನ್ನ ಹೆಸರು ಬರುತ್ತೆ, ಒಂದು ಕೆ ಕಲ್ಯಾಣ್, ನೆಕ್ಸ್ಟ್ ಯೋಗರಾಜ್ ಭಟ್ರು, ಆಮೇಲೆ ಅಭಿಜಿತ್ ತೀರ್ಥಹಳ್ಳಿ, ಅಂದ್ರೆ ಈ ಸಾಲಲ್ಲಿ ನನ್ನ ಹೆಸರು ಬರುತ್ತೆ. ಸೊ ಆ ಕೊನೆಯ ಸಾಂಗ್ ಅವ್ರು ಇನ್ನು ರಿಲೀಸ್ ಮಾಡಿಲ್ಲ, ರಿಲೀಸ್ ಮಾಡ್ತಾರೆ. ಆ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ. ಅದೇನಾದ್ರೂ ರಿಲೀಸ್ ಆಗಿ ಹಿಟ್ ಆದ್ರೆ ನಂದು ಹ್ಯಾಟ್ರಿಕ್ ಹಿಟ್ ಆಗುತ್ತೆ. ಅಂದ್ರೆ ನಂದು ತೆರೆ ಮೇಲೆ ಬಂದಿರೋ ಸಿನಿಮಾಗಳು ಅಪಗಡಿಚರಿಕೆ ಚುರುಕು ನೋಟವೆ, ಬಾನಲ್ಲಿ ಜಾರಿದ ಪ್ರೇಮದ ಊರಲ್ಲಿ ಈ ಆ ಸಾಂಗ್ ಅಂದ್ರೆ ಎಲ್ಲದೂ ಹಿಟ್ ಆದ್ರೆ ನಂದು ಹ್ಯಾಟ್ರಿಕ್ ಹಿಟ್ ನೋಡಿದಂಗೆ ಆಗುತ್ತೆ. ಆಡಿಯನ್ಸ್ ಮೇಲೆ ಆ ನಂಬಿಕೆ ಇದೆ, ಅವ್ರು ಅದನ್ನ ಗೆಲ್ಲಿಸ್ತಾರೆ ಅಂತ.
1: ಓಕೆ, ಖಂಡಿತವಾಗ್ಲೂ ಆಡಿಯನ್ಸ್ ಗೆಲ್ಲಿಸ್ತಾರೆ. ಸೊ ಹಾಗೆ ನಿಮ್ಮ ನೆಕ್ಸ್ಟ್ ಎಲ್ಲಾ ಪ್ರಾಜೆಕ್ಟ್ ಕೂಡ ಸೂಪರ್ ಹಿಟ್ ಆಗ್ಲಿ, ಇದೇ ರೀತಿ ಯಶಸ್ಸು ನಿಮಗ್ ಸಿಗ್ತಾ ಇರ್ಲಿ, ನಮ್ಮ ಕನ್ನಡ ಸಿನಿಮಾಕ್ಕೆ ಕೂಡ ನಿಮ್ಮಿಂದ ಇದೇ ರೀತಿಯ ಕೊಡುಗೆಗಳು ಸದಾ ಕಾಲ ಇರ್ಲಿ ಸರ್.
0: ಥ್ಯಾಂಕ್ ಯು. ಅಂದ್ರೆ ನಾನು ಹೇಳೋದು ಮರ್ಬಿಟ್ಟೆ, ಲಿರಿಕ್ಸ್ ಅಂತ ಬರೋ ಅದ್ರಲ್ಲಿ ಹೋಗ್ಬಿಟ್ಟೆ. ಸೊ ನಂದು ನೆಕ್ಸ್ಟ್ ಡೈರೆಕ್ಷನ್ ಪ್ಲಾನ್ ಮಾಡ್ತಾ ಇದೀನಿ. ಅಂದ್ರೆ ಅಪಾಯದ ಎಚ್ಚರಿಕೆ ಆದಂತ ನಾನು ಕಂಪ್ಲೀಟ್ಲಿ ಡೈರೆಕ್ಷನ್ ನಾನು ಅದ್ರದ್ದೇ ನನ್ನ ಫೋಕಸ್ ಇರೋದು. ಬಟ್ ಮೊದಲು ಲಿರಿಕ್ಸ್ ನಾನು ಎಲ್ಲೂ ಬಿಡಲ್ಲ, ಯಾವ ಸಿನಿಮಾದವ್ರು ಎಂತವ್ರು ಬಂದು ಕೇಳಿದ್ರು ಲಿರಿಕ್ಸ್ ನಾನು ಫೋಕಸ್ ಮಾಡೇ ಮಾಡ್ತೀನಿ. ಬಟ್ ಡೈರೆಕ್ಷನ್ ಗೆ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆಗಿ ಇವಾಗ ಒಂಚೂರು ಪ್ರೊಡಕ್ಷನ್ ಇದು ಫೈನಲ್ ಮಾಡ್ಬೇಕು, ಒಂದ್ಸಲ ಫೈನಲ್ ಆದ್ಮೇಲೆ ಅನೌನ್ಸ್ ಮಾಡೋಣ ಅಂತ ಇದೀನಿ, ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ.
1: ಓಕೆ, ಖಂಡಿತ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತೀವಿ ಸರ್ ನಿಮ್ಮ ಸಿನಿಮಾಕ್ಕೋಸ್ಕರ.
0: ಎಸ್ ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಲ್ನಾಡಿನ ಚಾನಲ್ ಎಂತ ಕೇಳಿದಾಗೆ ನಂಗೆ ಒಂದ್ಸಲ ಖುಷಿ ಆಯ್ತು, ಓಕೆ ನಮ್ಮನ್ನ ಯಾರು ಗುರುತಿಸ್ತಾರಲ್ಲ ಅಂತ. ನಮ್ಮ ಮಲ್ನಾಡಿದ್ರು ಎಷ್ಟು ಒಳ್ಳೆ ಹೃದಯದವರು ಅಂದ್ರೆ ಅವ್ರಿಗೆ ಏನಂತಂದ್ರೆ ತುಂಬಾ ಮನಸ್ಸು ಮುಟ್ಟಬೇಕು, ಇಲ್ಲ ಅಂತಂದ್ರೆ ಅವ್ರು ಹಂಗೆಲ್ಲ ಎಲ್ಲರೂ ಸ್ವೀಕರಿಸಲ್ಲ. ಅಂಥದ್ರಲ್ಲಿ ನೀವು ನಿಮ್ಮ ಸಂಸ್ಥೆ ನನ್ನ ಗುರುತಿಸಿ ಅಂದ್ರೆ ಇಂಥ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಮ ಇಡೀ ಸಂಸ್ಥೆಗೆ ಅಂಡ್ ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಅಭಿಜಿತ್ ಸರ್, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿ ನಿಮ್ಮ ಸಿನಿಮಾದ ಎಕ್ಸ್ಪೀರಿಯನ್ಸ್ ಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್ ಸರ್.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಥ್ಯಾಂಕ್ ಯು ಸರ್. ಎಸ್, ಇದುವರೆಗೆ ಪ್ರೇಮದ ಊರಲ್ಲಿ ಸಿನಿಮಾದ ಸಾಹಿತ್ಯವನ್ನು ಬರೆದಿರುವಂತಹ ಅಭಿಜಿತ್ ತೀರ್ಥಹಳ್ಳಿ ಅವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ರು. ಹಾಗೆ ಪ್ರೇಮದ ಊರಲ್ಲಿ ಸಿನಿಮಾದ ಒಂದಿಷ್ಟು ಸ್ಟೋರಿಗಳನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ರು. ಹಾಗೆ ಅವರ ಸಿನಿ ಜರ್ನಿಯನ್ನು ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ನನ್ನ ಜೊತೆಗೆ ಮಾತನಾಡಬಹುದು. ಹಾಗೆಯೇ ಈ ಸಿನಿಮಾ ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ಪ್ರೇಮದ ಊರಲ್ಲಿ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಮನೋಜ್ ಅವರು ಈ ಒಂದು ಸಿನಿಮಾದ ನಿರ್ದೇಶನವನ್ನು ಮಾಡಿದ್ದಾರೆ. ಹಾಗೆ ಇದರಲ್ಲಿ ಆ್ಯಕ್ಟ್ ಮಾಡಿರೋರು ಶ್ರೀರಾಮ್ ಅವರು, ಹಾಗೆ ರಂಗಾಯಣ ರಘು ಅವರು ಸಿನಿಮಾದಲ್ಲಿ ಇದ್ದಾರೆ, ತಪಸ್ವಿನಿ ಅವರು ಇದ್ದಾರೆ, ಹಾಗೆ ರಮಿಕಾ ಶಿವ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಇಳಾ ವಿಟ್ಲ ಅವರು ಕೂಡ ಒಂದು ವಿಭಿನ್ನ ಪಾತ್ರದ ಮೂಲಕ ಕಾಣಿಸ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಈಗ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ, ನಿಮ್ಮ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾ ಒಂದು ಶಾರ್ಟ್ ಬ್ರೇಕ್ನ ತಗೋಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಸಿನಿ ಕಹಾನಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
2: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಡ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಡ್ ಮಸಾಜರ್ ಲಭ್ಯವಿದೆ.
3: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
2: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕ್ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಸಂತು, ನಂಗೂ ನಿನ್ನಂದ್ರೆ ತುಂಬಾ ಇಷ್ಟ ಕಣೋ ಅಂತ ಕೂಗಿ ಹೇಳ್ತೀನಿ.

0: ಆ ಜಡೆ ನಾ ಮುಂದೆ ಬಿಡು, ಇನ್ನು ಚೆನ್ನಾಗಿ ಕಾಣ್ತೀಯ.
1: ಮುಖ್ಯ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಂಡ ಕಾಣ್ತಾಳೆ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆಯಾದ ಒಂದು ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರೇಮದ ಊರಲ್ಲಿ ಎನ್ನುವಂತಹ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆ ಈ ಸಿನಿಮಾಕ್ಕೆ ಸಾಹಿತ್ಯವನ್ನು ಬರೆದಿರುವಂತಹ ಅಭಿಜಿತ್ ತೀರ್ಥಹಳ್ಳಿಯವರನ್ನಾಗಲೇ ಮಾತನಾಡಿಸ್ತಾ ಇದ್ವಿ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಇವತ್ತಿನ ಯಾವ ವಿಷಯದ ಬಗ್ಗೆ ನೀವು ಮಾತನಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮಗೆ ಯಾವ ರೀತಿಯ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ. ಈಗ ಲವ್ ಸ್ಟೋರಿ ಇಷ್ಟ ಆಗುತ್ತೋ, ಅಥವಾ ಕಾಮಿಡಿ ಸಿನಿಮಾಗಳು ಇಷ್ಟ ಆಗುತ್ತೋ, ಅಥವಾ ಹಾರರ್ ಮೂವಿ ಇಷ್ಟ ಆಗುತ್ತೋ, ಯಾವ ಒಂದು ಜಾನ್ರಿಯ ಮೂವಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಕರೆ ಮಾಡಿ ಮಾತನಾಡಬೇಕು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಿದೆ ಅಲ್ವಾ? 9686 0926 279. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ.
3: ಹಲೋ ಮೇಡಮ್ ಅವರೇ, ನಮಸ್ಕಾರ.
2: ನಮಸ್ಕಾರ ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
2: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
3: ಮಧ್ಯಾಹ್ನದ ಊಟ ಆಯ್ತಾ ಮೇಡಮ್ ಅವರೇ?
2: ಆಯ್ತು ಸರ್, ನಿಮ್ದು ಆಯ್ತಾ?
3: ಓ ಮೇಡಮ್ ಅವರೇ ಆಯ್ತು, ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇತ್ತು. ನಾನೀಗ ಆಲಿಸ್ತಾ ಇದ್ದೆ ನಿಮ್ಮ ಒಂದು ನಮ್ಮ ಅಭಿಜಿತ್ ಸರ್ ಒಂದು ಅನಿಸಿಕೆ ಎಲ್ಲ ಒಂದು ಪ್ರೀತಿಯಿಂದ ಹಂಚ್ಕೊಳ್ತಾ ಇದ್ರು.
2: ಹೌದು,
3: ನಮಗೂ ಕೂಡ ಅದು ಅಷ್ಟೇ ಖುಷಿ ಆಗ್ತಾ ಇತ್ತು. ಅವ್ರು ಹೇಳದ್ ನೋಡಿದಾಗ್ಲೇ ನಮಗೆ, ನಾವು ಫಸ್ಟ್ ಫಿಲ್ಮ್ ನೋಡ್ಬೇಕು ಅಂತ ನಮ್ಗೆ ಆಲ್ರೆಡಿ ಈಗ ಬಂದ್ಬಿಡ್ತು. ಈಗ
2: ಖಂಡಿತ ಹೋಗಿ ನೋಡಿ ಸರ್ ಸಿನಿಮಾನ.
3: ಯಾಕೆಂದ್ರೆ ಅದು ಈ ತರ ಒಂದು ಹೇಳಿದಾಗ್ಲೇ ನಮಗೂ ಸ್ವಲ್ಪ ಅದ್ರ ಬಗ್ಗೆ ಏನು ಎತ್ತ ಅಂತ ಅರ್ಥ ಆಗುತ್ತೆ. ನಾವು ಕೂಡ ಹೋಗಕ್ಕೆ ನಮ್ಗೆ ಖುಷಿ ಆಗುತ್ತೆ. ನಿಜಕ್ಕೂ ಬಹಳ ತುಂಬಾ ಇಷ್ಟೊತ್ತು ಚೆನ್ನಾಗಿ ಮಾತಾಡ್ತಾ ಇದ್ರು, ನಾನು ಆಲಿಸ್ತಾ ಇದ್ದೆ. ಅವರು ಆ ಸಿನಿಮಾದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಮತ್ತೆ ನಾವು ಅದನ್ನು ಈಗ ಆಲ್ರೆಡಿ ಏನು ನಮ್ಮ ಹಳೆ ನಟರುಗಳನ್ನೆಲ್ಲ ನಾವು ಅವ್ರ ಅಭಿಮಾನಿಗಳಾಗಿ ಅವರಿಗೆ ಪ್ರೋತ್ಸಾಹಿಸ್ಕೊಂಡ್ ಬಂದಿವು, ಅದೇ ತರನೇ ನಮ್ಮ ಹೊಸ ಒಂದು ಹೀರೋಗಳಾಗಿರ್ಬೋದು, ಹೊಸ ಸಿನಿಮಾಗಳಾಗಿರ್ಬೋದು, ಅವರಿಗೆ ಕೂಡ ನಾವು ಪ್ರೋತ್ಸಾಹ ಕೊಟ್ಟು ಸಿನಿಮಾಗಳನ್ನ ನೋಡ್ಬೇಕು, ಅವ್ರಿಗೂ ಕೂಡ ಮುಂದೆ ತರ್ಬೇಕು ಅನ್ನೋದೇ ನನ್ನ ಆಸೆ ಮೇಡಮ್
2: ಅವರೇ. ಸೂಪರ್ ಸರ್. ಹಾಗೆ ಹೇಳಿ ಸರ್.
3: ಹೇಳ್ರಿ ಮೇಡಮ್.
2: ಹಾಗೆ ಇವತ್ತು ಪ್ರಶ್ನೆನ ಕೇಳ್ತಾ ಇದ್ದೆ, ನಿಮಗೆ ಯಾವ ರೀತಿಯ ಸಿನಿಮಾ ನೋಡೋದಕ್ಕೆ ಇಷ್ಟ ಆಗುತ್ತೆ? ಕಾಮಿಡಿ ಸಿನಿಮಾ ಇಷ್ಟ ಆಗುತ್ತೋ, ಅಥವಾ ಲವ್ ಸ್ಟೋರಿ ಇರುವಂತಹ ಸಿನಿಮಾ ಇಷ್ಟ ಆಗುತ್ತೋ, ಅಥವಾ ಹಾರರ್ ಸಿನಿಮಾ ಇಷ್ಟ ಆಗುತ್ತೋ, ಯಾವ ರೀತಿಯ ಜಾನ್ರ್ ಇರುವಂತಹ ಸಿನಿಮಾ ನಿಮಗೆ ತುಂಬಾ ಇಷ್ಟ ಸರ್?
3: ನೋಡ್ರಿ ಮೇಡಮ್ ಅವರೇ, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನನಗೆ ತುಂಬಾ ಕಾಮಿಡಿ ಆಗಿರ್ಬೇಕು ಸಿನಿಮಾ.
2: ಓಕೆ.
3: ಅದು ಮೊದಲಿನಿಂದ ಹಿಡಿದು ಕೊನೆವರೆಗೂ ನಕ್ಕು ನಕ್ಕು ಹೊಟ್ಟೆ ಉಣ್ಣಾಗಿ ಹೊರಗ್ ಬರ್ಬೇಕಾದ್ರೆ ನಾವು ಹೊಟ್ಟೆ ಹಿಡ್ಕಂದು ಬರ್ಬೇಕು ಹೊರಗಡೆ. ಆ ತರ ಇರ್ಬೇಕು ನೋಡ್ರಿ ಸಿನಿಮಾ ಅಂದ್ರೆ, ಹಂಗಿರ್ಬೇಕು. ಯಾಕೆಂದ್ರೆ ಜೀವನದಲ್ಲಿ ಒಂದು ಜಂಜಾಟದಲ್ಲಿ ನಾವು ಆಲ್ರೆಡಿ ಮುಳುಗೋಗಿರ್ತವೆ, ಹಾಗಾಗಿ ಆ ಸಿನಿಮಾದಲ್ಲೂ ಅದೇ ತರ ಇದ್ಬಿಟ್ರೆ ನಮ್ಮ ಒಂದು ಜೀವನಕ್ಕೆ ಏನು ಉಪಯೋಗ ಆಗೋದಿಲ್ಲ. ಹಾಗಾಗಿ ಒಂದು ಹಾಸ್ಯಭರಿತವಾದ ಸಿನಿಮಾಗಳು ಇದ್ದಾಗ ಅವ್ನ ನೋಡಕ್ಕೆ ಮನೆ ಮುಂದೆ ಎಲ್ಲ ಕುತ್ಕೊಂಡು ನೋಡಕ್ಕಿರ್ಬೇಕು. ಈಗ ನಾಲ್ಕು ಜನ ಹೋದಾಗ ಅದ್ರಲ್ಲಿ ಒಬ್ರಿಗೆ ಮುಜುಗರ ಇಬ್ರಿಗೆ ಮುಜುಗರ ಆಗೋ ತರ ಸಿನಿಮಾ ಇದ್ರೆ ನಾವು ಅದಕ್ಕೆ ಇಷ್ಟ ಪಡೋದಿಲ್ಲ ಮೇಡಮ್ ಅವರೇ.
2: ಹೌದು ಹೌದು,
3: ಎಲ್ಲರೂ ನಾಲ್ಕು ಜನ ಹೋದ್ರೆ ನಾಲ್ಕು ಜನನು ಇಷ್ಟ ಪಡ್ಬೇಕ ಅಂತ ಸಿನಿಮಾನ ಮಾತ್ರ ನಾನು ಇಷ್ಟ ಪಡೋದು, ಇಲ್ಲ ಅಂದ್ರೆ ನಾನು ಹೋಗೋದೇ ಇಲ್ಲ ಮೇಡಮ್ ಅವರೇ. ಅಲ್ಲಿ ಒಬ್ರಿಗೊಬ್ರು ಮುಜುಗರ ತರ ಅಂತ ತರ ಅಲ್ಲಿ ಫಿಲಮ್ ಇದ್ವು ಅಂದ್ರೆ ನಮ್ಗೆ ಅಲ್ಲಿ ನಮಗೂ ಕೂಡ ಮುಜುಗರ ಆಗುತ್ತೆ ಸಿನಿಮಾಗಳೆಲ್ಲ ನೋಡಕ್ಕೆ. ಹಾಗಾಗಿ ಹಾಸ್ಯಭರಿತವಾಗಿರ್ಬೇಕು, ತುಂಬಾ ಕಾಮಿಡಿ ಆಗಿರ್ಬೇಕು ಸಿನಿಮಾ, ಅಂತ ಸಿನಿಮಾಗಳನ್ನೇ ನಾವು ಇಷ್ಟಪಡ್ತೇವೆ ಮೇಡಮ್ ಅವರೇ.
2: ಖಂಡಿತ, ನೀವು ಪ್ರೇಮದ ಊರಲ್ಲಿ ಏನು ಸಿನಿಮಾ ಇದೆ ಅದೇ ರೀತಿ ನೀವು ಹೇಳಿದ್ರಲ್ವಾ, ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡುವಂತಹ ಸಿನಿಮಾ ಆಗಿದೆ. ಖಂಡಿತವಾಗ್ಲೂ ನೋಡಿ ಸರ್, ತುಂಬಾ ಚೆನ್ನಾಗಿರುವಂತಹ.
3: ಈಗ ನಮ್ಮ ಅಭಿಜಿತ್ ಸರ್ಗೆ ನೋಡಿ ಸರ್ ಮೇಡಮ್ ಅವರೇ, ನೀವು ಅವರನ್ನ ಅವ್ರು ಹೇಳಿದ್ರು ನಮ್ಮನ್ನ ಗುರುತಿಸಿ ನೀವು ನಮ್ಮ ನಿಮ್ಮ ವಾಹಿನಿಯಲ್ಲಿ ಮಾತಾಡಕ್ ಅವಕಾಶ ಮಾಡಿಕೊಟ್ರಿ ಅಂತ ಹೇಳಿದ್ರು ಅವ್ರು, ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ಈಗ ಅವ್ರಿಗೆ ನೀವು ಅವಕಾಶ ಕೊಟ್ಟದಕ್ಕೆ ಅವರು ಅವರ ಅನಿಸಿಕೆ ಹಂಚ್ಕೊಂಡ್ರ ಅಂತ ಜೊತೆಗೆ ಅವ್ರ ಬಗ್ಗೆ ನಮಗೂ ಕೂಡ ಒಂದು ತಿಳ್ಕೊಳಕ ಇದಾಯ್ತು. ಅವ್ರು ಮಾಡಿದ ಸಿನಿಮಾಗಳಾಗಿರ್ಬೋದು, ಅವ್ರ ಹಾಡುಗಳಾಗಿರ್ಬೋದು, ಅವೆಲ್ಲವೂ ನಮಗೆ ಮನದಟ್ಟ ಆದಂಗಾಯ್ತು. ಈಗ ಅವ್ರ ಒಂದು ಅವ್ರ ಮನದಾಳದ ಮಾತನ್ನು ಹಂಚ್ಕೊಳ್ತಾ ಇದ್ರು, ಅದು ಕೂಡ ನಮಗೂ ಕೂಡ ಇಷ್ಟ ಆಯ್ತು. ನೀವು ಅವ್ರಿಗೆ ಅವಕಾಶ ಕೊಟ್ಟದ್ದು ಒಂದ್ ಕಡೆ ಒಳ್ಳೇದಾದ್ರೆ, ಅವ್ರ ಮನದಾಳದ ಮಾತನ್ನು ಹಂಚ್ಕೊಂಡದ್ದು ನಮಗೂ ಕೂಡ ಒಂದ್ ಕಡೆ ಖುಷಿ ಆಯ್ತು ಮೇಡಮ್ ಅವರೇ. ಈ ಮೂಲಕ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ಅವ್ರಿಗೆ ಒಂದು ಅವಕಾಶ, ಇಂಥ ಅವಕಾಶ, ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಒಂದು ಧನ್ಯವಾದ ಹೇಳ್ತೇನೆ. ನನಗೆ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೂ ಕೂಡ ನಿಮಗೂ ಕೂಡ ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು ಸರ್. ಎಸ್ ಚಿಕ್ಕಪ್ಪ ಅವರು ಮಾತನಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಹಾಗೆ ಒಂದು ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತದೆ. ಬ್ರೇಕ್ನ ಮುಗಿಸ್ಕೊಬಂದು ಮತ್ತೆ ಮಾತನಾಡೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14 ಬೆಳಗ್ಗೆ 10 ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಸೊ ಹಾಗೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನಿಮಗೆ ಯಾವ ಒಂದು ಜಾನ್ರಿಯ ಮೂವಿ ಇಷ್ಟ ಆಗುತ್ತೆ ಅಂತ ಹೇಳಿ ಮಾತನಾಡಬಹುದು. ಕಾಮಿಡಿ ಫಿಲಮ್ ಇಷ್ಟ ಆಗುತ್ತೋ, ಲವ್ ಸ್ಟೋರಿ ಇರೋ ಸಿನಿಮಾ ಇಷ್ಟ ಆಗುತ್ತೋ, ಅಥವಾ ಹಾರರ್ ಸಿನಿಮಾ ಇಷ್ಟ ಆಗುತ್ತೋ, ಯಾವ ರೀತಿಯ ಸಿನಿಮಾವನ್ನು ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಮಾತನಾಡಬಹುದಾಗಿದೆ. ಹಾಗೆ ಆಗಲೇ ನಾವು ಒಂದು ಅದ್ಭುತವಾಗಿರುವ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ಅದೇನೇ ಆಗಲೇ ಹೇಳ್ದ ಹಾಗೆ ಪ್ರೇಮದ ಊರಲ್ಲಿ ಎನ್ನುವಂತಹ ಸಿನಿಮಾ. ಹಾಗೆ ಈ ಸಿನಿಮಾದ ಸಾಹಿತಿ ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು, ಅವರ ಒಂದು ಅನುಭವವನ್ನು ಹಂಚ್ಕೊಳ್ತಾ ಇದ್ರು ಅಲ್ವಾ. ಅದೇ ರೀತಿ ನಿಮಗೆ ಯಾವ ರೀತಿ ಸಿನಿಮಾ ಇಷ್ಟ ಆಗುತ್ತೆ, ಅಥವಾ ಯಾವ ಒಂದು ಸಿನಿಮಾ, ಯಾವ ರೀತಿಯ ಸಿನಿಮಾವನ್ನು ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಮಾತನಾಡಬಹುದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡ್ಸೋಣ. ಹಾಗೆ ಅವರಿಗೆ ಇಷ್ಟವಾಗುವಂತಹ ಸಿನಿಮಾ ಯಾವುದು ಅಂತ ಹೇಳಿ ಕೇಳೋಣ. ಹಲೋ,
9: ನಮಸ್ತೆ ಮೇಡಮ್.
2: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
9: ಆರಾಮಿದ್ದೀವಿ ನೋಡ್ರಿ ಮೇಡಮ್. ತಾವೇ ಆಗಿದ್ದೀರಿ?
2: ನಾವು ಆರಾಮಿದೀವಿ ನೋಡ್ರಿ.
9: ಹ್ಮ್, ಚಾ ಟೀ ಆಯ್ತ್ರಿ?
2: ಟೀ ಆಗಿಲ್ರಿ, ನಿಮ್ದಾಯ್ತೇನ್ರಿ?
9: ನಮ್ದು ಆಯ್ತ್ರಿ ಮೇಡಮ್ ಇವಾಗ.
2: ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ ಸರ್?
9: ಹಾ, ನಿಮಗೆ ಯಾವ ರೀತಿ ಸಿನಿಮಾ ಇಷ್ಟ ಆಗುತ್ತೆ ಅಂತ ಕೇಳಾತ್ತೀರಿ ಮೇಡಮ್?
2: ಹೌದ್ರಿ.
9: ಇಲ್ಲಿವರೆಗೆ ನಮ್ಮ ಒಂದು ಅರ್ಧ ತಾಸು ನಮ್ಮ ಅವರು ಅಭಿಜಿತ್ ಅವ್ರು ಮಾತಾಡಿದ್ರು, ಬಹಳ ಒಳ್ಳೆಯ ವಿಷಯನ ಹೇಳಿದ್ರು ಮೇಡಮ್ ಅವರು. ಕೇಳ್ತಾ ಇದ್ದೆ ಮೇಡಮ್, ನಾನು ಕರೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೆ, ರಿಂಗ್ ಆಗ್ತಾ ಇತ್ತು, ಅದನ್ನ ಕೇಳ್ತಾ ಇದ್ದಿದ್ದಿಲ್ಲ ಫಸ್ಟ್ ನಾನು. ಆಮೇಲೆ ಪೂರ್ತಿ ಕೇಳಿದೆ ಮೇಡಮ್ ಅವ್ರದೆಲ್ಲ ಮಾತಾಡಿದ್ದು, ಒಳ್ಳೇದ್ ಹೇಳಿದ್ರು ಮೇಡಮ್ ಅವ್ರ ಎಲ್ಲಾ ತರದಿಂದ. ಯಾಕಂತ ಕೇಳಿದ್ರೆ ಯಾವ್ದೇ ಒಂದು ಸಾಂಗ್ ಆಗ್ಲಿ ಯಾವ್ದೇ ಒಂದು ನಿರ್ದೇಶಕ ಮಾಡ್ಬೇಕಾದ್ರೆ ಸುಲಭದ ಮಾತಲ್ಲ ಮೇಡಮ್.
2: ಹೌದು ಹೌದು ಸರ್,
9: ಬಹಳ ಒಳ್ಳೇದೈತಿ ಅಂತ ಹೇಳಿದ್ರು ಮೇಡಮ್ ಅವರು. ನಮಗ್ ನೋಡ್ರಿ ಮೇಡಮ್, ಸಿನಿಮಾಗಳು ಯಾವ ತರ ಇಷ್ಟ ಆಗುತ್ತೆ ಅಂದ್ರೆ, ಯಜಮಾನ ಆಗ್ಲಿ, ಸೂರ್ಯವಂಶ, ಒಡ ಹುಟ್ಟಿದವರು, ಬಂಗಾರದ ಮನುಷ್ಯ, ಯಾಕಂದ್ರೆ ಮೇಡಮ್ ಫ್ಯಾಮಿಲಿ ಮೆಂಬರ್ ಎಲ್ಲಾರು ಕುತ್ತು ನೋಡ್ಬೇಕು ಮೇಡಮ್, ಅದ್ರಾಗ ಲವ್ ಸ್ಟೋರಿನೂ ಇರುತ್ತೆ.
2: ಹೌದು ಹೌದು.
9: ಯಾಕಂತ ಕೇಳಿದ್ರೆ ಅದು ನಮಗೆ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ಯಾವ ರೈತರು ಏನ್ ಮಾಡ್ಬೇಕು ಅನ್ನೋದು ಇದೆ ಅದರಲ್ಲಿ. ಆಮೇಲೆ ನಾವು ಯಾವ ರೀತಿ ನಮ್ಮ ಅಣ್ಣತಮ್ರ ಹೆಂಗಿರ್ಬೇಕು ಅನ್ನೋದನ್ನು ತೋರಿಸಿಕೊಟ್ಟಂತ ಸಿನಿಮಾಗಳು ಮೇಡಮ್.
2: ನಿಜ ನಿಜ.
9: ಯಾಕಂತ ಕೇಳಿದ್ರೆ ಅಂತ ಸಿನಿಮಾಗಳೇ ನೋಡ್ಬೇಕು ಮೇಡಮ್, ಪ್ರತಿಯೊಬ್ರು ನೋಡುವಂತ ಸಿನಿಮಾ ಮೇಡಮ್. ಲವ್ ಸ್ಟೋರಿ, ಬರೀ ಲವ್ ಸ್ಟೋರಿನ ತೋರಿಸ್ತಾರೆ ಮೇಡಮ್ ಅದರಲ್ಲಿ. ಆದ್ರೆ ಫ್ಯಾಮಿಲಿ ನಾವು ಹೆಂಗ ಏನ್ ಮಾಡ್ಬೇಕು ಅನ್ನೋದು ತೋರಿಸಲ್ಲ ಅದ್ರಲ್ಲಿ, ಬರೀ ಲವ್ ಸ್ಟೋರಿ. ಆದ್ರೆ ಇವು ಏನದಾವಲ್ಲ ಮೇಡಮ್, ಯಜಮಾನ ಆಗ್ಲಿ, ಸೂರ್ಯವಂಶಿ ಆಗ್ಲಿ, ಅಣ್ಣ ಅವ್ರದ್ದು ಯಾವ್ದು ಇದು, ಒಡ ಹುಟ್ಟಿದವರಾಗ್ಲಿ, ಇವು ನೋಡ್ರಿ ಎಲ್ಲಾನು ಐತೆ ಮೇಡಮ್ ಅದರಲ್ಲಿ.
2: ಹೌದು ಹೌದು ಸರ್.
9: ಯಾಕಂತ ಕೇಳಿದ್ರೆ ನೋಡ್ರಿ, ರೈತಕ್ಕಿನ ತೋರಿಸಿದಾರೆ ಅವ್ರು ಅದರಲ್ಲಿ. ಆಮೇಲೆ ಲವ್ ಸ್ಟೋರಿನ ತೋರಿಸಿದ್ದಾರೆ. ವ್ಯಾಪಾರ ಉದ್ಯೋಗ ಹೆಂಗ್ ಮಾಡ್ಬೇಕು ಅನ್ನೋದು ತೋರಿಸಿದ್ದಾರೆ. ಅಣ್ಣ ತಮ್ಮ ಹೆಂಗ್ ಇರ್ಬೇಕು ಅನ್ನೋದು ತೋರಿಸ್ತಾರೆ ಮೇಡಮ್ ಅವ್ರ.
2: ನಿಜ.
9: ಯಾವ ರೀತಿ ಸಿನಿಮಾ ಯಾವಾಗ ತೆಗೆದ್ರೆ ಅಂದ್ರೆ ಮೇಡಮ್, ಅದು ಯಾಕಂತ ಕೇಳಿದ್ರೆ ಪ್ರತಿಯೊಂದಕ್ಕೂ ನಮಗ ಅನುಕೂಲ ಆಗುತ್ತೆ ಮೇಡಮ್ ಅದರಲ್ಲಿ. ನಾವು ಯಾವ್ದೇ ಮಾಡಿದ್ರು ಮೇಡಮ್, ನಾವು ಒಡ ಹುಟ್ಟಿದವರು ಮತ್ತು ಇದು ಯಾವ್ದ್ರಿ, ಇದು ಬಂಗಾರದ ಮುಂಚೆ ಸಿನಿಮಾ ನೋಡೇ ನಾವು ಈಗ ರೈತಕ್ಕೆ ಮಾಡಕತ್ತಿದ್ದು ಮೇಡಮ್, ನಿಜವಾಗಿ
2: ಹೇಳ್ಬೇಕು
9: ಮೇಡಮ್. ಅದು ಫ್ಯಾಮಿಲಿ ಮೆಂಬರ್ ಆ ರೀತಿ ಇದ್ದೀವಿ ಅಂದ್ರೆ ನಡೀತ ಮೇಡಮ್. ಮತ್ತೆ ಅದರಲ್ಲಿ ಯಾವ್ದಿದ್ರು ಬಂಗಾರ ಮಂಚ ಒಳಗೆ ಹತ್ತಿರ ಮನೆ ಮೋಸ ಮಾಡ್ತಾ ಇರ್ತಾನ, ಆ ತರ ಮಾಡಿದ್ರೆ ಹೆಂಗ್ ನಡೀತ ಮೇಡಮ್? ಆ ತರ ಮಾಡಬಾರ್ದು ಯಾವ್ದೇ ಆಗ್ಲಿ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ
2: ಮೇಡಮ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
9: ಧನ್ಯವಾದ ಮೇಡಮ್.
2: ಥ್ಯಾಂಕ್ ಯು. ಶಿವಶರಣ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
10: ಹಲೋ ಮೇಡಮ್, ನಮಸ್ತೆ.
2: ನಮಸ್ತೆ ಗುಣ ಮೇಡಮ್, ಹೇಗಿದ್ದೀರಾ?
10: ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಪ್ಪ?
2: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ಕಾಫಿ?
10: ಕಾಫಿ ಇಲ್ಲ ಮೇಡಮ್, ಮಾಡ್ಬೇಕು.
2: ಸೊ ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
10: ಹೇಳಿ ಮೇಡಮ್.
2: ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಇಷ್ಟವಾಗುವಂತಹ ಯಾವ ರೀತಿಯ ಸಿನಿಮಾವನ್ನ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ಲವ್ ಸ್ಟೋರಿ ಸಿನಿಮಾನೋ, ಅಥವಾ ಕಾಮಿಡಿ ಇರುವಂತಹ ಹಾಸ್ಯ ಭರಿತ ಸಿನಿಮಾ ಇಷ್ಟನೋ, ಹಾರರ್ ಸಿನಿಮಾ ಇಷ್ಟ ಆಗುತ್ತೋ, ಯಾವ ರೀತಿ ಸಿನಿಮಾ ಅಂತ ಕೇಳ್ತಿದ್ದೆ
10: ಮೇಡಮ್. ಸ್ವಲ್ಪ ನಾನು ಸಾಹಿತ್ಯದ ಒಲವು, ಕತೆ ಕಾದಂಬರಿ ಧಾರಾವಾಹಿಗಳನ್ನೆಲ್ಲ ಓದ್ತಾ ಬೆಳೆದವಳು, ಹಾಗಾಗಿ ನನಗೆ ಏನಾಗುತ್ತೆ ಅಂದ್ರೆ ಈ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಏನಿರುತ್ತೆ, ಸಾಮಾಜಿಕ ಚಲನಚಿತ್ರಗಳು ಇಷ್ಟ ಆಗುತ್ತೆ ಮೇಡಮ್. ಯಾಕೆಂದ್ರೆ ಅಲ್ಲಿ ಪ್ರತಿ ಒಂದು ಸಾಮಾಜಿಕ ಅಥವಾ ಫ್ಯಾಮಿಲಿ ಇದು ಡಿಪೆಂಡ್ ಆಗಿರೋ ಸ್ಟೋರಿಗಳಲ್ಲಿ ಏನಿರುತ್ತೆ ಅಂದ್ರೆ ಒಂದು ಮೆಸೇಜ್ ಇರುತ್ತೆ ಜನಗಳಿಗೆ. ಏನೋ ಒಂದ್ ಕಡೆ ಹೌದು, ಈ ತರ ಬದುಕಿದ್ರೆ ಆ ರೀತಿ ಆಗುತ್ತೆ, ಆ ತರ ಮಾಡಿದ್ರೆ ಈ ರೀತಿ ಆಗಿರುತ್ತೆ ಅಂತೇಳಿ. ಮತ್ತೆ ಕತೆನ ಹೆಚ್ಚಾಗಿ ಇಷ್ಟಪಡೋದ್ರಿಂದ, ಈ ಕತೆ ಒಂದು ಕತೆನ ಯಾವ ತರ ತಗೊಂಡೋದ್ರು, ನಾನೊಂದು ಸಿನಿಮಾ ಸ್ಟಾರ್ಟಿಂಗ್ ನೋಡಿದಾಗ ಕೂದ್ಲೆ ಆ ಎಂಡಿಂಗ್ ಅನ್ನ ನಾನೇ ಗೆಸ್ ಮಾಡ್ತಾ ಇರ್ತೀನಿ, ಬಹುಶಃ ಈಗ ಇರುತ್ತಾ ಅಂತೇಳಿ. ನನ್ನ ಪ್ರಕಾರ ಎಂಡಿಂಗ್ ಇತ್ತು ಅಂದ್ರೆ ಖುಷಿ ಆಗುತ್ತೆ, ಹೋ ಒಬ್ಬ ನಿರ್ದೇಶಕನ ಮಟ್ಟಕ್ಕೆ ನನ್ನ ಆಲೋಚನೆ ಇದೆ ಅಂತ ಖುಷಿ ಆಗುತ್ತೆ. ಹಾಗಾಗಿ ಆ ತರದ್ದು. ಇನ್ನ ಚಲನಚಿತ್ರ ಅಂದ್ರೆ ನಡುವೆ ಹಾಸ್ಯಗಳು ಜೋಕ್ಸ್ಗಳು ಬಂದ್ರೆ ಅದು ಓಕೆ ಮೇಡಮ್. ಅಂದ್ರೆ ಯಾಕೆಂದ್ರೆ 3 ಗಂಟೆ ಸುಮ್ನೆ ತನ್ಮಯತೆಯಿಂದ ಒಂದೇ ಕಥೆನ ನೋಡ್ಕೊಂಡು ಹೋಗೋದಕ್ಕೆ ಬೋರ್ ಆಗ್ತಾ ಇರುತ್ತೆ ನಿಜ. ಮಧ್ಯೆ ಮಧ್ಯದ ಅಲ್ಲಲ್ಲಿ ಜೀವನದಲ್ಲಿ ನಾವು ಹೆಂಗೆ ಮಾತಾಡ್ತಾ ನಗಾಡ್ತಾ ದಿನ ನಿತ್ಯ ಜೀವಿತಿರ್ತೀವೋ ಆ ರೀತಿನೂ ಅಲ್ಲೂ ಒಂದಿಷ್ಟು ಕಥೆಗಳು ಇದು ಹಾಸ್ಯಗಳು ಇದ್ರೆ ಚಂದ ಅಂತ ನನ್ಗನ್ಸುತ್ತೆ. ಅದು ಬಿಟ್ರೆ ಇನ್ನ ಆ ಕಥೆಗಳ ಬಿಟ್ರೆ ಮತ್ತೆ ನಾನು ಎರಡನೇದಾಗಿ ಮತ್ತೆ ಒಂದು ಸಾಹಿತ್ಯ ಪ್ರಕಾರ ಇಷ್ಟಪಡೋದು ಥ್ರಿಲ್ಲರ್ ಅಂದ್ರೆ ಈ ಪತ್ತೆದಾರಿ ತರದ ಕಥೆಗಳು ತುಂಬಾ ಓದೆ. ಎಡಮೂರು ವೀರೇಂದ್ರನಾಥ್ ಅವ್ರದ್ದು ಹಲವಾರು ಕಾದಂಬರಿ ಧಾರಾವಾಹಿ ಓದೆ, ಅವ್ರದ್ದು ಅನೇಕ ಚಲನಚಿತ್ರಗಳು, ಅದು ಆಮೇಲೆ ತುಳಸಿ ಇದೆಲ್ಲ ಇಂಥವೆಲ್ಲ ಏಕೆ ಅಂತಂದ್ರೆ ಮುಂದೇನು ಮುಂದೇನು ಕೂತಿರ ನೋಡ್ತಾ ಇರೋ 2-3 ಗಂಟೆ ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ಕುತೂಹಲಕ್ಕೆ ತಗೊಂಡೋಗುತ್ತೆ, ಮೈ ಮರೆಸುತ್ತೆ. ಇಲ್ಲಿ ನಾವು ಪ್ರೆಸೆಂಟ್ ಏನಿದೀವಿ ಅದನ್ನ ಬಿಟ್ಟು ನಾವು ಸಿನಿಮಾ ನೋಡೋದೇ ಒಂದು ಮನಃಶಾಂತಿಗೆ ಒಂದು ಮೈಂಡ್ ರಿಲ್ಯಾಕ್ಸ್ ಸಿಗಲ್ವಾ ಮೇಡಮ್? ಹಾಗಾಗಿ ಏನಾಗುತ್ತೆ ನಮ್ಮ ಮನಸ್ಸನ್ನ ಕೆಲಕಾಲ ಈ ಎಲ್ಲ ಒತ್ತಡಗಳಿಂದ ತೆಗೆದು ಬೇರೆ ಕಡೆ ಇದು ಮಾಡೋದಕ್ಕೋಸ್ಕರ ಫಿಲಂ ನೋಡ್ತಾ ಇದೀವಿ ಅಂತ. ಆ ಪತ್ತೆದಾರಿ ಕಥೆಗಳು ಮುಂದೇನು ಮುಂದೇನು ಅಂತ ನಮ್ಮ ಕುತೂಹಲದಿಂದ ಕುಚ್ಚಿ ತುದಿಲ್ ಕೂರಂಗ್ ಮಾಡ್ತಾವಲ್ವ, ಅದು ಮನೇಲೆ ಹೋಗ್ಲಿ ನೋಡ್ಲಿ ಟಾಕೀಸ್ ಅಲ್ಲೇ ನೋಡ್ಲಿ ಕುತೂಹಲ ಕುತೂಹಲನೇ ಇರುತ್ತಲ್ವ. ಹಾಗಾಗಿ ಆ ಕುತೂಹಲ ಭರಿತ ಫಿಲಂಗಳು ಏನಿರ್ತವೆ ಅವು ಒಂಥರ ಇಷ್ಟ ಆಗುತ್ತೆ. ಮತ್ತೆ ಇನ್ನ ಅದೇ ಅಂದ್ರೆ ಒಂದೊಂದ್ ಸರಿ ಏನಾಗುತ್ತೆ, ಒಂದೊಂದು ಸಿನಿಮಾಗಳು ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ತೆಗ್ದಿರ್ತಾರೆ ಅಂತದ್ದು. ಈಗ ಒಂದು ಸದ್ದು ಮಾಡ್ತಾ ಇರೋದ್ ಅಂದ್ರೆ ಸುದ್ದಿ ಇಲ್ಲದೆ ಸದ್ದು ಮಾಡಿತ್ತು ಅಂದ್ರೆ ಈಗ ಪ್ರೇಮದ ಊರಲ್ಲಿ ಎಷ್ಟು ಚಂದ.
2: ಹಾಗೆ ಆ ಸಿನಿಮಾದ ಸಾಹಿತಿಗಳ ಜೊತೆ ಕೂಡ ನಾವು ಮಾತನಾಡ್ತಾ ಇದ್ವಿ ಆಗ್ಲೇ.
10: ಹಾ ಮೇಡಮ್, ಅವ್ರು ನೋಡ್ರಿ ಎಷ್ಟು ಮುದ್ದಾದ ಮುಖಗಳು, ಅಭಿನಯಗಳು, ಕತೆ ಹೈ ಪಾತ್ರ ಹೈಲೈಟ್ ಮಾಡಿದ್ದು ಅಂದ್ರೆ ಇಲ್ಲಿ ನೋಡ್ರಿ ಒಂದು ಕತೆ, ಅದು ಒಂದು ಸಾಮಾಜಿಕ ಕತೆನಾಯ್ತು, ಫ್ಯಾಮಿಲಿ ಚಿತ್ರನ ಆಯ್ತು, ಅಲ್ಲಿ ಎಲ್ಲಾ ಸಂದೇಶಗಳು ಇದೆ, ಎಷ್ಟು ಮೆಸೇಜ್ ಇದೆ ಮೇಡಮ್. ಹುಡುಕಿದ್ರೆ ನಾವು ಅಪ್ಪಿ ತಪ್ಪಿ ಇನ್ನೊಬ್ರ ಬಗ್ಗೆ ತಪ್ಪು ಮಾತಾಡಬಾರ್ದು, ಗಾಳಿ ಮಾತಿಗೆ ಕಿವು ಕೊಡಬಾರ್ದು, ಮತ್ತೆ ಏನೇನೋ ಒಂದು ಆ ಫಿಲಮ್ ಅಲ್ಲಿ ಬರೀ ಫಿಲಮ್ ಏನೋ ಒಂದು ಕತೆ ಚೆನ್ನಾಗಿದೆ ಅಂತಲ್ಲ, ಅದನ್ನ ಆಳ್ವ ನೋಡಿದ್ರೆ ತುಂಬಾ ಮೆಸೇಜ್ ಇದೆ. ಒಂಥರ ಈ ರೀತಿ ನಮ್ಮ ಮನಸ್ಸಿನ ಬದಲಾವಣೆ ಮಾಡಿ, ನಾನು ಕೊಟ್ಟಿದ್ದಕ್ಕೂ ನಾನು ಆಕೆ ಟಾಕಿಸಿಂದ ಆಚೆ ಬಂದ್ ಕೊಡ್ಲು ಸೀಟ್ ಬೀತಿ ಎತ್ ಕೊಡ್ಲೂ ಆ ಕತೆ ನಮ್ಮನ್ನ ಕಾಡ್ತಾ ಇರಬೇಕು. ಆ ಕತೆ ನಮಗೆ ಮತ್ತೊಂದು ಫಿಲಂ ನೋಡೋ ತನಕ ಈ ಕತೆ ನಮ್ಮನ್ನೇ ಒಳಗೆ ಇಂತ ಚಲನಚಿತ್ರಗಳು ನಮಗೆ ಇಷ್ಟ ಆಗುತ್ತೆ.
2: ಓಕೆ ಸೂಪರ್ ಮ್ಯಾಮ್, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
10: ಥ್ಯಾಂಕ್ ಯು
2: ಎಸ್. ಗುಣಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಅವ್ರು ಕೂಡ ಪ್ರೇಮದ ಅವರಲ್ಲಿ ಸಿನಿಮಾದ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ರು. ನಿಜವಾಗ್ಲು ಇಂತಹ ಸಿನಿಮಾಗಳು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಕನ್ನಡ ಸಿನಿಮಾಕ್ಕೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಚಿತ್ರಗಳು ಬಂದು ಹೋಗ್ತಾ ಇದೆ, ಎಲ್ಲ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತಹ ಈ ರೀತಿಯ ಸಿನಿಮಾಗಳು ಬರಬೇಕಾಗಿದೆ. ಹಾಗೆಯೇ ಎಷ್ಟೋ ಸಿನಿಮಾಗಳು ಬಂದು ಹೋಗಿದೆ, ಕೆಲವೊಮ್ಮೆ ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳಿಗೆ ಪ್ರೇಕ್ಷಕರಿಲ್ಲದೆ ಆಮೇಲೆ ಯಾವಾಗಲೋ ಟಿ ವಿಲಿ ಬಂದಾಗ ಓ ಈ ಸಿನಿಮಾ ಇಷ್ಟು ಚೆನ್ನಾಗಿತ್ತ ಅಂತ ಹೇಳ್ಕೊಳ್ಳುವಂತಹ ಪರಿಸ್ಥಿತಿಯು ಕೂಡ ಎಲ್ಲ ಒಂದು ಕಡೆ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆದಷ್ಟು ಕನ್ನಡ ಸಿನಿಮಾ ಚಿತ್ರಗಳನ್ನು ನೋಡೋಣ, ಕನ್ನಡ ಸಿನಿಮಾಗಳನ್ನು ಉಳಿಸಿ ಬೆಳೆಸೋದು ನಮ್ಮ ಕೈಯಲ್ಲಿದೆ. ಒಂದು ಭಾಷೆಯನ್ನು ಉಳಿಬೇಕು ಅಂತ ಹೇಳಿದ್ರೆ ಸಿನಿಮಾ ಇರ್ಬೋದು, ಹಾಗೆ ಜಾನಪದ ಕಲೆ ಇರ್ಬೋದು, ಈ ರೀತಿಯ ಪ್ರತಿಯೊಂದು ಕೂಡ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಈ ರೀತಿಯ ನಮ್ಮ ಒಂದು ಸೊಗಡನ್ನು ತೋರಿಸುವಂತಹ, ನಮ್ಮ ಕನ್ನಡದ ಸೊಗಡು, ನಮ್ಮ ಊರಿನ ಸೊಗಡನ್ನು ತೋರಿಸುವಂತಹ ಚಿತ್ರಗಳು ಬಂದಾಗ ಖಂಡಿತವಾಗ್ಲೂ ನಾವೆಲ್ಲರೂ ಹೋಗಿ ಆ ಸಿನಿಮಾವನ್ನು ನೋಡಿ ಆ ಸಿನಿಮಾದ ಗೆಲುವಿಗೆ ನಾವು ಪಾತ್ರರಾಗೋದು ಅಷ್ಟೇ ಮುಖ್ಯವಾಗುತ್ತೆ ಅಂತಲೇ ಹೇಳಬಹುದು. ಸೊ ಹಾಗೆಯೇ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಸಿನಿಮಾ ಏನು ಅಂತೆಲ್ಲ ತಿಳಿಸ್ಕೊಡಬಹುದಾಗಿದೆ. ಜೊತೆಗೆ ನೀವು ನಿಮಗೆ ಯಾವುದು ಕಾಮಿಡಿ ಸಿನಿಮಾ ಇಷ್ಟ ಆಗುತ್ತೋ ಅಥವಾ ಹಾರರ್ ಸಿನಿಮಾ ಇಷ್ಟ ಆಗುತ್ತೋ ಈ ರೀತಿ ಮಾತನಾಡ್ಬೋದು. ಜೊತೆಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686096260962799 ಈ ಸಂಖ್ಯೆಗೆ ತಿಳಿಸ್ಕೊಡ್ಬೋದಾಗಿದೆ. ಹಾಗೆ ಇವತ್ತಿನ ಕೊನೆಯ ಕಾಲರ್ ರೆಡಿ ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಹಲೋ,
11: ಹಲೋ,
2: ನಮಸ್ತೆ.
11: ನಮಸ್ತೆ ಮೇಡಮ್.
2: ಚಂದ್ರಶೇಖರ್ ಸರ್ ಹೇಗಿದ್ದೀರಾ? ಹಲೋ,
11: ಹಲೋ,
2: ಕೇಳಿಸ್ತಾ ಇದೆಯಾ ಸರ್?
11: ಇವತ್ತು ವಿಷಯ ಒಂಥರ ಆಯ್ತಲ್ಲ ಮೇಡಮ್.
2: ಏನ್ ಸರ್?
12: ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್.
11: ಇದು ರಚನಾಕಾರರು.
2: ಹೌದು ಹೌದು ಸರ್.
11: ಆಯ್ತಾ, ಮುಗಿತಾ ಪ್ರೋಗ್ರಾಮ್?
2: ಮುಗಿತು ಸರ್. ಇವಾಗ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮಗೆ ಇಷ್ಟವಾಗುವಂತಹ ಸಿನಿಮಾ, ಯಾವ ರೀತಿಯ ಸಿನಿಮಾ ನಿಮಗೆ ಇಷ್ಟವಾಗುತ್ತೆ ಅಂತ ಹೇಳಿ ನಾನು ಕೇಳ್ತಾ
11: ಇದ್ದೆ. ಸಿನಿಮಾ ಅಂದ್ರೆ ಸಾಮಾಜಿಕ ಸಿನಿಮಾ ಇಷ್ಟ. ಜೀವನಕ್ಕೆ ಹತ್ರ ಆಗುವಂತದ್ದು ಸಿನಿಮಾ, ಯಾಕೆಂದ್ರೆ ಅದರಲ್ಲಿ ಸ್ಟಂಟ್ ಅದು ಇದು ಇರಬಾರ್ದು, ನೈಜತೆ ಇರಬೇಕು, ಆಡಂಬರ ಇರಬಾರ್ದು, ನೈಜತೆ ಇರಬೇಕು, ಕಥಾವಸ್ತು ಚೆನ್ನಾಗಿರ್ಬೇಕು ಮೇಡಮ್, ಅದ ಕತೆ ಚೆನ್ನಾಗಿರ್ಬೇಕು, ಭಾವನಾತ್ಮಕ ಸಂಬಂಧ ಇರಬೇಕು, ಅಂತ ಸಿನಿಮಾಗಳು ನನಗೆ ಬಹಳ ಇಷ್ಟ.
2: ಓಕೆ ಓಕೆ ಸರ್. ಓಕೆ, ಧನ್ಯವಾದಗಳು ಸರ್.
11: ಅದು ಜೀವನಕ್ಕೆ ಹತ್ರ ಆಗಿರ್ಬೇಕು, ಜನ ಎಲ್ಲಾ ಜನ ಎಲ್ಲಾ ವರ್ಗದ ಜನರ ಮನೆ ಮನೆಯಲ್ಲ ಮನೆ ಮಂದಿರ ಕೂತು ನೋಡೋ ಅಂತದ್ದು ಇರಬೇಕು, ಮತ್ತೆ ನೈಜವಾಗಿರ್ಬೇಕು.
2: ಓಕೆ, ನೈಜವಾಗಿರುವಂತಹ
11: ಸಿನಿಮಾಗಳು ಮತ್ತೆ ಸಾಮಾಜಿಕ ಬದಲಾವಣೆ, ಅದರಲ್ಲಿ ಏನಾರ ಒಳ್ಳೆ ಸಾಮಾಜಿಕ ಪರಿವರ್ತನೆ ಆಗುವಂತ ವಿಷಯಗಳಿರ್ಬೇಕು.
2: ಓಕೆ ಓಕೆ ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಚಂದ್ರಶೇಖರ್ ಅವರು ಕರೆ ಮಾಡಿದರು, ಹಾಗೆ ಚೆನ್ನಾಗಿ ಹೇಳ್ತಾ ಇದ್ರು, ಎಲ್ಲರೂ ಕೂಡ ನೋಡುವಂತಹ ಸಿನಿಮಾ ಆಗಿರಬೇಕು ಅನ್ನೋದಾಗಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮ ಹೇಗನ್ನಿಸ್ತು ಏನು, ಹಾಗೆ ಅಭಿಜಿತ್ ಸರ್ ಜೊತೆಯ ಮಾತುಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ತಿಳಿಸ್ಕೊಡ್ಬಹುದಾಗಿದೆ ಅಂತ ಹೇಳ್ತಾ, ಹಾಗೆ ಅಭಿಜಿತ್ ಅವರು ನಿರ್ದೇಶಿಸಿರುವಂತಹ, ಹಾಗೆ ಅವರೇ ಒಂದು ಸಾಹಿತ್ಯವನ್ನು ಬರೆದಿರುವಂತಹ ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ನೀವಿಷ್ಟೊತ್ತು ಕೇಳಿದ್ದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೈ ರಕ್ಷಿತಾ ಹೊಳ್ಳ, ಹೀಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಊರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ.
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
0: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
0: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
7: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶರಾವತಿ ನಗರದ ಶಿವಮೊಗ್ಗ ಶಾಖಾ ಮಠದಲ್ಲಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಮತ್ತು ಶ್ರೀ ಕಾಳಿಕಾಂಬಾದೇವಿಯ ಅಮ್ಮನವರ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ಮಹೋತ್ಸವವು ಮಹಾಸಂಸ್ಥಾನ ಮಠದ ಪೀಠಾರಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಹಾಗೂ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ October 11-21 ಕಾರ್ಯಕ್ರಮ ನಡೆಯಲಿದ್ದು, 9 ಶ್ರೀದೇವಿಗೆ ವಿವಿಧ ಅಲಂಕಾರಗಳಿಂದ ಪೂಜಾ ಕೈಂಕರ್ಯಗಳು ಜರುಗಲಿವೆ. ಸಂಜೆ ದುರ್ಗಾ ಹೋಮ ನಡೆಯಲಾಗುವುದು. ಪ್ರತಿದಿನ ಸಂಜೆ 6:15-7:20 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಪೂಜ್ಯ ಶ್ರೀ ಶ್ರೀ ನಾಥಮಯನಂದನಾಥ ಸ್ವಾಮೀಜಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ October 17 7:00 ಚಂಡಿಕಾ ಹೋಮ, ಮಹಾಮಂಗಳಾರತಿ, ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿದೆ. ನಂತರ ಪ್ರಸಾದ ವಿನಿಯೋಗ ಇರುತ್ತದೆ. October 21 ಸಂಜೆ 5 ಪಲ್ಲಕ್ಕಿ ಉತ್ಸವ ಹಾಗೂ ಬನ್ನಿ ಮುಡಿಯುವ ಕಾರ್ಯಕ್ರಮವಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಕಾಳಿಕಾಂಬಾದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಶಿವಮೊಗ್ಗ ಶಾಖಾ ಮಠದ ವ್ಯವಸ್ಥಾಪಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ನೆಹರು ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಶಿವಮೊಗ್ಗ, ಶ್ರೀ ಮಹಾವೀರ ವಿದ್ಯಾಸಂಸ್ಥೆ ಶಿವಮೊಗ್ಗ ಹಾಗೂ ಜಿಲ್ಲಾ ಅನುದಾನರಹಿತ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ದಿನ ನಡೆಯಲಾದ ಬೆಂಗಳೂರು ವಿಭಾಗ ಮಟ್ಟದ ವಾಲಿಬಾಲ್ ಸಮಾರೋಪ ಸಮಾರಂಭ ನಡೆಯಿತು. ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಬಸಪ್ಪ ಬಿ ವಿಜೇತ ತಂಡಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಭೋಜೇಗೌಡರು ಆಪ್ತ ಸಹಾಯಕ ಪರಶುರಾಮ್, ಜಿಲ್ಲಾ ಅನುದಾನರಹಿತ ಶಾಲಾ ಒಕ್ಕೂಟದ ಅಧ್ಯಕ್ಷ ಗಿರೀಶ್, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ರಮೇಶ್ ಬಾಬು, ನಿವೃತ್ತ ದೈಹಿಕ ಶಿಕ್ಷಣ ಅಧಿಕಾರಿ ಬಿಎಚ್ ನಿರಂಜನ್ ಮೂರ್ತಿ, ಜಿಲ್ಲಾ ಅನುದಾನರಹಿತ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ರಹ ತಿಮ್ಮೇನಹಳ್ಳಿ ಮಠಪತಿ, ರಘು, ಸೋಮಶೇಖರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವಿಜೇತ ಬಾಲಕ ಮತ್ತು ಬಾಲಕಿಯರಿಗೆ ಅತ್ಯಾಕರ್ಷಕ ಟ್ರೋಫಿ ಮತ್ತು ಬಹುಮಾನಗಳನ್ನು ಮುಖ್ಯ ಅತಿಥಿಗಳು ಕ್ರೀಡಾಪಟುಗಳಿಗೆ ನೀಡಿ ಗೌರವಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕನಕದಾಸರ ಕೃತಿಗಳ ಪರಿಚಯ, ಪ್ರಸಾರ ಹಾಗೂ ದಾಸ ಸಾಹಿತ್ಯದ ಮಹತ್ವವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆಯು ರಾಜ್ಯಮಟ್ಟದ ಗಾಯನ ಸ್ಪರ್ಧೆ ಆಯೋಜಿಸಿದೆ. ಸ್ಪರ್ಧೆಯ ಪ್ರತಿ ವಿಭಾಗದಲ್ಲಿ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ ನೀಡಲಾಗುವುದು ಎಂದು ವಿದ್ವಾನ್ ಶೃಂಗೇರಿ ನಾಗರಾಜ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 18-30 ವರ್ಷ ಹಾಗೂ 30 ವರ್ಷ ಮೇಲ್ಪಟ್ಟವರು ಎಂಬ ಎರಡು ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಪ್ರತಿ ವಿಭಾಗದಲ್ಲಿ ದ್ವಿತೀಯ ಬಹುಮಾನವಾಗಿ 30,000 ಹಾಗೂ ತೃತೀಯ ಬಹುಮಾನವಾಗಿ 20,000 ರೂಪಾಯಿ ನೀಡಲಾಗುವುದು ಎಂದರು. ಪ್ರಥಮ ಸುತ್ತಿನ ವಿಡಿಯೋ ಸಲ್ಲಿಕೆಗೆ ನವೆಂಬರ್ 5ನೇ ಕೊನೆಯ ದಿನಾಂಕವಾಗಿದೆ. ಸ್ಪರ್ಧೆಗಳು ತಮ್ಮ ಗಾಯನದ ವಿಡಿಯೋವನ್ನು ಲಂಬ ಮಾದರಿಯಲ್ಲಿ ಚಿತ್ರೀಕರಿಸಿ 9148593553 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಕಳುಹಿಸಬೇಕು. ವಿಡಿಯೋದೊಂದಿಗೆ ಹೆಸರು, ವಯಸ್ಸು, ಆಧಾರ್ ಪ್ರತಿ ಹಾಗೂ ಸಂಪರ್ಕ ವಿವರಗಳನ್ನು ಸಲ್ಲಿಸಬೇಕು ಎಂದರು. ಇದು ರಾಜ್ಯ ಮಟ್ಟದ ಏಕಗಾಯನ ಸ್ಪರ್ಧೆಯಾಗಿದ್ದು, ಕನಕದಾಸರು ರಚಿಸಿರುವ ಹಾಗೂ ಅವರ ಅಂಕಿತನಾಮ ಹೊಂದಿರುವ ಒಂದು ಕೃತಿಯನ್ನು ಮಾತ್ರ ಹಾಡಬೇಕು. ಕರೋಕೆ ಮತ್ತು ವಾದ್ಯ ಸಂಗೀತ ಬಳಸುವಂತಿಲ್ಲ. ಅಗತ್ಯವಿದ್ದಲ್ಲಿ ಶ್ರುತಿ ಬಳಸಬಹುದು. ಹಾಡುವ ಮೊದಲು ಉಘಾಭೋಗ ಹಾಡುವಂತಿಲ್ಲ. ಮೊದಲ ಸುತ್ತಿನಲ್ಲಿ ಆಯ್ಕೆಯಾದವರು ಎರಡನೇ ಸುತ್ತಿನಲ್ಲಿ ಭಾಗವಹಿಸಲಿದ್ದು, ತಜ್ಞ ತೀರ್ಪುಗಾರರು ಮೌಲ್ಯಮಾಪನ ಮಾಡಲಿದ್ದಾರೆ ಎಂದು ಹೇಳಿದರು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮಾತನಾಡಿ, ನವೆಂಬರ್ 29ರಂದು ಬೆಳಗ್ಗೆ 9:30ಕ್ಕೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಅಂತಿಮ ಸುತ್ತು ನಡೆಯಲಿದೆ. ಅಂದು ಸಂಜೆ 6 ಗಂಟೆಗೆ ರಂಗಮಂದಿರದ ಆವರಣದಲ್ಲಿ ಬಹುಮಾನ ವಿತರಣೆ ಹಾಗೂ ವಿಶೇಷ ಸಮೂಹ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಶಿವಮೊಗ್ಗ ನಗರದ 1,000ಕ್ಕೂ ಹೆಚ್ಚು ಮಂದಿ ಕನಕದಾಸರ ಕೃತಿಗಳನ್ನು ಸಾಮೂಹಿಕವಾಗಿ ಹಾಡಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಉಡುಪಿಯ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು, ಆನಂದಪುರದ ಬೆಕ್ಕಿನಕಲ್ಮಠದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿ, ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಜಗದ್ಗುರು ಶ್ರೀ ನಿರಂಜನಾನಂದ ಪುರಿ ಮಹಾಸ್ವಾಮಿಗಳು, ರಾಜನಹಳ್ಳಿಯ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳು, ಚಿತ್ರದುರ್ಗದ ಮಾಧರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾಧರ ಚೆನ್ನಯ್ಯ ಸ್ವಾಮೀಜಿ ಹಾಗೂ ಶಿವಮೊಗ್ಗದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಎಸ್ ಈಶ್ವರಪ್ಪ ವಹಿಸಲಿದ್ದು, ಸಂಸ್ಥೆಯ ಕೋಶಾಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಉಪಸ್ಥಿತರಿರಲಿದ್ದಾರೆ. ಮಾಹಿತಿಗೆ ದೂರವಾಣಿ ಸಂಖ್ಯೆ 9148593553 ಅಥವಾ 9900855404 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು ಎಂದರು. ಪ್ರಮುಖರಾದ ಚೇತನ್ ನಾಗರಾಜ್, ದಿನೇಶ್ ದಾಸ್ ವೈಷ್ಣವ್, ಜಯಶ್ರೀ ಶ್ರೀಧರ್, ಶೋಭಾ ರಾಘವೇಂದ್ರ, ಮೈತ್ರಿ, ಉಷಾ ಅರುಣ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ನೌಕರರ ಸಂಘದ ಅಧ್ಯಕ್ಷ ಎನ್ ಗೋವಿಂದಣ್ಣ ಅವರಿಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ಹುದ್ದೆಗೆ ಬಡ್ತಿ ದೊರೆತಿದ್ದು, ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಮಾಯಣ್ಣಗೌಡರು ಅಭಿನಂದನೆ ಸಲ್ಲಿಸಿದ್ದಾರೆ. ಪಾಲಿಕೆಯ ನೌಕರರ ಸಂಘದ ಅಧ್ಯಕ್ಷರಾಗಿ ಗುರುತಿಸಿಕೊಂಡಿರುವ ಎನ್ ಗೋವಿಂದಣ್ಣ ಅವರಿಗೆ ಬಡ್ತಿ ದೊರೆಯುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಅವರ ಮುಂದಿನ ವೃತ್ತಿ ಜೀವನ ಸುಗಮವಾಗಿರಲಿ ಹಾಗೂ ಹೊಸ ಹುದ್ದೆಯಲ್ಲಿ ಇನ್ನಷ್ಟು ಯಶಸ್ಸು ಗಳಿಸಲಿ ಎಂದು ಆಯುಕ್ತ ಮಾಯಣ್ಣಗೌಡರು ಶುಭ ಹಾರೈಸಿದರು. ಹೊಸ ಜವಾಬ್ದಾರಿಯೊಂದಿಗೆ ಕಾರ್ಯನಿರ್ವಹಿಸಲಿರುವ ಗೋವಿಂದಣ್ಣ ಅವರು ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸುವುದರ ಜೊತೆಗೆ ಇಲಾಖೆಯ ಕರ್ತವ್ಯಗಳನ್ನು ದಕ್ಷತೆ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಹಾರೈಸಿದರು. ಗೋವಿಂದಣ್ಣ ಅವರಿಗೆ ಬಡ್ತಿ ದೊರೆತಿರುವುದು ಪಾಲಿಕೆಯ ವಲಯದಲ್ಲಿ ಸಂತಸ ಮೂಡಿಸಿದ್ದು, ಅವರ ಮುಂದಿನ ಸೇವಾ ಬದುಕಿಗೆ ಶುಭಾಶಯಗಳು ವ್ಯಕ್ತವಾಗಿವೆ. ಮುಂದಿನ ವಿವರ. ಶಿವಮೊಗ್ಗ ದಸರಾ 2026 ಅಂಗವಾಗಿ ಅಕ್ಟೋಬರ್ 11 ಸಂಜೆ 6 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ರಾಜ್ಯಮಟ್ಟದ ಹಾಗೂ ಜಿಲ್ಲಾ

ದಯ ವಿಜೇತರಿಗೆ 30,000 ರೂಪಾಯಿ, ರನ್ನರ್ಅಪ್ಗೆ 15,000 ಹಾಗೂ ಉತ್ತಮ ದೇಹದಾರ್ಢ್ಯ ಪ್ರದರ್ಶಕರಿಗೆ 5,000 ನಗದು ಬಹುಮಾನ, ಪಾರಿತೋಷಕ ಮತ್ತು ಪ್ರಶಸ್ತಿ ಪತ್ರ ನೀಡಲಾಗುವುದು ಎಂದರು. ಮುಂದಿನ ವಿವರ. ಶಿವಮೊಗ್ಗ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಅದರ ವ್ಯಾಪ್ತಿಗೊಳಪಡುವ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಹಾಗೂ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮಗಳು 2026-27 ಸಾಲಿಗೆ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಕರೆಯಲಾಗಿದ್ದ ಅರ್ಜಿ ಸಲ್ಲಿಸುವ ಅವಧಿಯನ್ನು 15 ವಿಸ್ತರಿಸಲಾಗಿದೆ. ನಿಯಮಗಳಿಂದ ಸೌಲಭ್ಯ ಪಡೆಯಲು ಇಚ್ಛಿಸುವ ಹಿಂದುಳಿದ ವರ್ಗಗಳ ಅರ್ಜಿದಾರರು ಸೇವಾ ಸಿಂಧು https://sevasindhu.karnataka.gov.in ಪೋರ್ಟಲ್ ಮುಖಾಂತರ ಗ್ರಾಮ 1, ಬೆಂಗಳೂರು 1 ಮತ್ತು ಕರ್ನಾಟಕ 1 ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಮಾಹಿತಿಗೆ ನಿಗಮದ ವೆಬ್ಸೈಟ್ www.dbcdc.karnataka.gov.in ಅಥವಾ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಭವನ, ಬಾಲರಾಜ ಅರಸು ರಸ್ತೆ, ಕೆಇಬಿ ಸರ್ಕಲ್ ಹತ್ತಿರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222239634. ಈ ನಂಬರ್ಗೆ ಸಂಪರ್ಕಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
2: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
2: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ ಪರಿಶುದ್ಧತೆಯ ಪ್ರತೀಕ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮ ಮುಖದ ಮೇಲೆ ಒಂದು ಕ್ಯೂಟ್ ಸ್ಮೈಲ್ ತರೋದಕ್ಕೆ, ನಿಮ್ಮ ದಿನವನ್ನ ಸೂಪರ್ ಆಗಿ ಬದಲಾಯಿಸೋಕೆ ಬಂದಿದ್ದೀನಿ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದ RJ ಸ್ಮೈಲಿಂಗ್ ಶ್ವೇತಾ. ಈ ದಿನದ ಸಂಜೆ ಹೇಗಿದೆ? ಟ್ರಾಫಿಕ್ ಜಾಮ್ ನಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದ್ದೀರಾ ಅಥವಾ ಆಫೀಸ್ ಡೆಡ್ ಲೈನ್ ಟೆನ್ಷನ್ ಅಲ್ಲಿದ್ದೀರಾ? ಡೋಂಟ್ ವರಿ ಸ್ನೇಹಿತರೆ, ನಿಮ್ಮ ಟೆನ್ಷನ್ ಎಲ್ಲವನ್ನು ಮರೆಸಿ ನಿಮ್ಮ ಜೇಬಿಗೆ ಮತ್ತು ಡಿಜಿಟಲ್ ಲೈಫಿಗೆ ನೇರವಾಗಿ ಕನೆಕ್ಟ್ ಆಗುವಂತಹ ಒಂದು ಮಸ್ತ್ ಬ್ರೇಕಿಂಗ್ ಅಪ್ಡೇಟ್ ಇವತ್ತು ನಾನು ನಿಮಗೆ ಕೊಡ್ತಿದ್ದೀನಿ. ಏನಪ್ಪಾ ಅಂದ್ರೆ, ನಾವೆಲ್ಲರೂ ಬೆಳಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲ್ಗೋ ತನಕ ಎಲ್ಲೇ ಹೋದ್ರು ಪರ್ಸ್ ತಗೊಂಡ್ ಹೋಗೋದೇ ಮರ್ತು ಹೋಗ್ಬಿಟ್ಟಿರ್ತೀವಿ ಅಲ್ವಾ? ಟೀ ಅಂಗಡಿಯಿಂದ ಹಿಡಿದು ಮಾಲ್ಗಳ ತನಕ ಎಲ್ಲೂ ಕ್ಯಾಶ್ ಕೊಡೋದೇ ಇಲ್ಲ. ಸ್ಟೈಲ್ ಆಗಿ ನಮ್ಮ ಮೊಬೈಲ್ ಅನ್ನ ತೆಗೆದು ಬೀಪ್ ಅಂತ UPI ಸ್ಕ್ಯಾನ್ ಮಾಡ್ತೀವಿ ಅಲ್ವಾ? ಈಗ ಅದೇ ನಮ್ಮ ಡಿಜಿಟಲ್ ಪಾವತಿಗಳ ಬಗ್ಗೆ, UPI ವಹಿವಾಟುಗಳ ಬಗ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಖುಷಿಯ ಸುದ್ದಿ ಬಂದಿದೆ. ಪತ್ರಿಕಾ ಮಾಹಿತಿ ಬ್ಯೂರೋ ಬಿಡುಗಡೆ ಮಾಡಿರುವ ಈ ಪ್ರಮುಖ ಮಾಹಿತಿ ಏನ್ ಗೊತ್ತಾ? ಬನ್ನಿ, ಒಂದೊಂದಾಗಿ ಮಾಹಿತಿಯನ್ನ ನಾವೀಗ ತಿಳಿಯೋಣ. ಹಣಕಾಸು ಸಚಿವಾಲಯದ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ವ್ಯಕ್ತಿಯಿಂದ ವ್ಯಕ್ತಿಗೆ ಅಂದ್ರೆ P2P ನಡೆಯುವ ವಹಿವಾಟುಗಳು ಮತ್ತು ಸುಮಾರು 96% ವರ್ತಕರ ವಹಿವಾಟುಗಳಿಗೆ UPI ಎಂದಿನಂತೆ ಸಂಪೂರ್ಣವಾಗಿ ಉಚಿತವಾಗಿ ಮುಂದುವರಿಯುತ್ತೆ. ಹೌದು ಸ್ನೇಹಿತರೆ, ಇದಕ್ಕೆ ಯಾವುದೇ ಕಟ್ ಅಥವಾ ಬರೆ ಬೀಳೋದಿಲ್ಲ. ಬನ್ನಿ ಹಾಗಾದ್ರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ವಹಿವಾಟುಗಳು ಮತ್ತು 96% ವರ್ತಕರ ವಹಿವಾಟುಗಳಿಗೆ UPI ಉಚಿತವಾಗಿ ಮುಂದುವರಿಯುತ್ತೆ. ಎಸ್, ಹೌದು ಸ್ನೇಹಿತರೆ, ಹೊಸ UPI ಚೌಕಟ್ಟು ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಯಾವುದೇ ವಹಿವಾಟಿನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಹಣದ ಮೊತ್ತವನ್ನು ಲೆಕ್ಕಿಸದೆ ಎಲ್ಲಾ ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ವಹಿವಾಟುಗಳಿಗೆ UPI ಸಂಪೂರ್ಣವಾಗಿ ಉಚಿತವಾಗಿ ಮುಂದುವರಿಯುತ್ತೆ. ಮೊದಲನೇದಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅಂದ್ರೆ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತೀವಿ. ಈ ಒಂದು ವಹಿವಾಟುವಿನ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ನೀವು ನಿಮ್ಮ ಸ್ನೇಹಿತರಿಗೆ ಹಣವನ್ನ ಕಳುಹಿಸಬಹುದು ಅಥವಾ ತಂದೆ ತಾಯಿಗೆ ಕಳುಹಿಸಬಹುದು. ಮೊತ್ತ ಎಷ್ಟೇ ಇರಲಿ, ಅದು ಕಂಪ್ಲೀಟ್ ಆಗಿ ಉಚಿತವಾಗಿರುತ್ತೆ. UPI ಮೂಲಕ ಹಣ ಕಳುಹಿಸಲು ಅಥವಾ ಸ್ವೀಕರಿಸಲು ಯಾವುದೇ ವ್ಯಕ್ತಿಗಳ ಮೇಲೆ ಪ್ಲಾಟ್ಫಾರ್ಮ್ ಚಾರ್ಜ್ ಆಗಲಿ ವಹಿವಾಟು ಶುಲ್ಕವಾಗಲಿ ವಿಧಿಸುವಂತಿಲ್ಲ. ಇದು ಒಟ್ಟು UPI ವಹಿವಾಟಿನ 70%. ಅಂದ್ರೆ ಇದು 100% ಸುರಕ್ಷಿತ ಮತ್ತು ಉಚಿತ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ 2,000 ರೂಪಾಯಿವರೆಗಿನ ವರ್ತಕರ ಪಾವತಿಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಫುಲ್ ರಕ್ಷಣೆ ಇರುತ್ತೆ. ನೀವು ಯಾವುದೇ ಅಂಗಡಿಯಲ್ಲಿ ಶಾಪಿಂಗ್ ಮಾಡಿ 2,000 ರೂಪಾಯಿವರೆಗೆ ಪಾವತಿಸಿದರೆ ಗ್ರಾಹಕರಿಗೆ ಯಾವುದೇ ಚಾರ್ಜ್ ಇರೋದಿಲ್ಲ. ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಸಣ್ಣ ಪುಟ್ಟ ಅಂಗಡಿಕಾರರು ತಮ್ಮ UPI QR ಕೋಡ್ ಮೂಲಕ ತಿಂಗಳಿಗೆ ₹1,00,000 ಸ್ವೀಕರಿಸುವ ಹಣದ ಮೇಲೆ 0% MDR ಅನ್ವಯಿಸುತ್ತೆ. ಇದರಿಂದ ಬರೋಬ್ಬರಿ 96% ವರ್ತಕರ ವಹಿವಾಟುಗಳು ಯಾವುದೇ ಬದಲಾವಣೆ ಇಲ್ಲದೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಹಾಗಾದ್ರೆ MDR ಅಂದ್ರೆ ಏನು ಶ್ವೇತಾ ಅಂತ ನೀವು ಕೇಳಬಹುದು. ಇದು ಯಾರಿಗೆ ಅನ್ವಯಿಸುತ್ತೆ ಅಂತ ನೀವು ಕೇಳಬಹುದು. ಎಸ್, ಇಲ್ಲೇ ನೋಡಿ ಸ್ನೇಹಿತರೆ ಗಿಮಿಕ್ ಇರೋದು. ಏನಪ್ಪ ಅಂದ್ರೆ 2,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಕೆಲವು ನಿರ್ದಿಷ್ಟ ವರ್ತಕರ ವಹಿವಾಟುಗಳಿಗೆ ಮಾತ್ರ 0.4% ಅತ್ಯಲ್ಪ MDR ಅನ್ವಯಿಸುತ್ತೆ. ಅಂದ್ರೆ 75,000 ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ವಹಿವಾಟಿಗೆ ಗರಿಷ್ಠ 300 ರೂಪಾಯಿಗೆ ಮಾತ್ರ ಇದನ್ನ ಸೀಮಿತಗೊಳಿಸಲಾಗಿದೆ. ಜೊತೆಗೆ ರೈಲ್ವೆ ದೂರ ಸಂಪರ್ಕ, ವಿಮೆ, ಇಂಧನ ಮತ್ತು ಕೃಷಿ ಇನ್ಪುಟ್ಗಳಂತಹ ಅತ್ಯಗತ್ಯ ವಲಯಗಳಲ್ಲಿ 2,000 ರೂಪಾಯಿಗಿಂತ ಹೆಚ್ಚಿನ ಪಾವತಿಗಳಿಗೆ ಕೇವಲ 5 ರೂಪಾಯಿರ ಫ್ಲಾಟ್ MDR ಇರುತ್ತೆ. ಮ್ಯೂಚುಯಲ್ ಫಂಡ್ಗಳು, ಸ್ಟಾಕ್ ಬ್ರೋಕರ್ಗಳಂತಹ ಬಂಡವಾಳ ಮಾರುಕಟ್ಟೆ ವಹಿವಾಟಿಗೆ ಕೇವಲ 0.02%. ಸ್ನೇಹಿತರೆ ಕೇಳಿ ಇಲ್ಲಿ, ಇದರಿಂದ ನಿಮಗೆ ಯಾವುದೇ ಹೊರೆ ಇಲ್ಲ. ಏನಪ್ಪಾ ಅಂದ್ರೆ ತುಂಬಾ ಮುಖ್ಯವಾದ ವಿಷಯ ಏನು ಅಂತಂದ್ರೆ MDR ಅನ್ನೋದು ಸರ್ಕಾರ ಅಥವಾ NPCI ವಸೂಲಿ ಮಾಡುವ ಯಾವುದೇ ತೆರಿಗೆ ಅಲ್ಲ. UPI ವ್ಯವಸ್ಥೆಯ ಸುಧಾರಣೆ ಹಾಗೂ ವಿಸ್ತರಣೆಗಾಗಿ ಬ್ಯಾಂಕುಗಳು ಮತ್ತು ಆಪ್ ಪೂರೈಕೆದಾರರ ನಡುವೆ ಹಂಚಿಕೆಯಾಗುವಂತದ್ದು. ಹಾಗೆ ನೆನ್ಪಿಡಿ ಸ್ನೇಹಿತರೆ, ಸಾಮಾನ್ಯ ಗ್ರಾಹಕರು ತಮ್ಮ ಪಾಕೆಟ್ನಿಂದ ಯಾವುದೇ MDR ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007 ಅಡಿಯಲ್ಲಿ UPI ವ್ಯವಸ್ಥೆಯನ್ನು ಮತ್ತಷ್ಟು ಸುಸ್ಥಿರಗೊಳಿಸಲು ಈ ಚೌಕಟ್ಟು ತರಲಾಗಿದೆ. ಸೊ ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಜೇಬಿಗೆ ಯಾವುದೇ ಕತ್ತರಿ ಬೀಳಲ್ಲ. ನಿಮ್ಮ UPI ಪಾವತಿಗಳು ಮುಂಚಿನಷ್ಟೇ ಹ್ಯಾಪಿ, ಈಸಿ ಮತ್ತು ಫ್ರೀಯಾಗಿ ಮುಂದುವರಿಯುತ್ತೆ. ಸರ್ಕಾರದ ಈ ಹೊಸ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ರೆಗ್ಯುಲರ್ ಆಗಿ UPI ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ನಿಮ್ಮ ಅನಿಸಿಕೆಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆಯಾದ 9686096279ಗೆ ಕಳಿಸಬಹುದು ಅಂತ ಹೇಳ್ತಾ, ಇನ್ನ ಮುಂದಿನ ಭಾಗದಲ್ಲಿ ಮತ್ತೊಂದು ವಿಷಯವನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಜೀವನದಲ್ಲಿ ನಾವು ಕಷ್ಟಪಟ್ಟು ಹಣ ಸಂಪಾದಿಸ್ತೀವಿ ಅಲ್ವಾ? ಬ್ಯಾಂಕ್ನಲ್ಲಿ ಸುರಕ್ಷಿತವಾಗಿ ಸೇವ್ ಮಾಡ್ತೇವೆ. ಆದ್ರೆ ಅನಿರೀಕ್ಷಿತವಾಗಿ ಮನೆ ಖಾತೆದಾರರು ನಿಧನರಾದಾಗ ಅವರ ಖಾತೆಯಲ್ಲಿರುವ ಹಣವನ್ನು ಕಾನೂನುಬದ್ಧ ವಾರಸುದಾರರು ಪಡೆಯುವುದು ಹೇಗೆ, ಈ ಬಗ್ಗೆ ಅನೇಕರಿಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ. ಬನ್ನಿ, ಹಾಗಾದ್ರೆ ಇವತ್ತಿನ ಈ ವಿಶೇಷ ಜಾಗೃತಿ ಕಾರ್ಯಕ್ರಮದಲ್ಲಿ ಇದರ ಸಂಪೂರ್ಣವಾದ ಮಾಹಿತಿಯನ್ನ ನಾವೀಗ ತಿಳಿಯೋಣ. ಮೊದಲನೇದಾಗಿ, ಬ್ಯಾಂಕಿಗೆ ಅಧಿಕೃತ ಮಾಹಿತಿ ನೀಡುವುದು. ಅಂದ್ರೆ ಖಾತೆದಾರರು ನಿಧನರಾದ ಕೂಡಲೇ ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ಲಿಖಿತವಾಗಿ ಮಾಹಿತಿ ನೀಡುವುದು ಮೊದಲ ಕರ್ತವ್ಯವಾಗಿರುತ್ತೆ. ನಂತರ ಮರಣ ಪ್ರಮಾಣ ಪತ್ರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಮೂಲ ಪ್ರತಿಯನ್ನು ಹಾಗೂ ಜೆರಾಕ್ಸ್ ಪ್ರತಿಯನ್ನು ಬ್ಯಾಂಕ್ ಮ್ಯಾನೇಜರ್ಗೆ ಸಲ್ಲಿಸಬೇಕು. ಇನ್ನು ಎರಡನೇದಾಗಿ, ನಾಮಿನಿ ಇದ್ದರೆ ಪ್ರಕ್ರಿಯೆ ತುಂಬಾನೇ ಸುಲಭ. ಖಾತೆ ತೆರೆಯುವಾಗ ಯಾರಾದರೂ ನಾಮಿನಿ ಹೆಸರನ್ನು ನೋಂದಾಯಿಸಿದ್ದರೆ ಆ ವ್ಯಕ್ತಿ ನೇರವಾಗಿ ಬ್ಯಾಂಕಿಗೆ ಬಂದು ಕ್ಲೈಮ್ ಮಾಡಿಕೊಳ್ಳಬಹುದು. ನಾಮಿನಿ ತಮ್ಮ ಗುರುತಿನ ಚೀಟಿ, ಮರಣ ಪ್ರಮಾಣ ಪತ್ರ ಮತ್ತು ಕ್ಲೈಮ್ ಅರ್ಜಿಯನ್ನು ಸಲ್ಲಿಸಿದರೆ ಬ್ಯಾಂಕ್ ಅವರು ಪರಿಶೀಲಿಸಿ ಹಣವನ್ನ ಹಸ್ತಾಂತರಿಸುತ್ತಾರೆ. ಇನ್ನು ಮೂರನೇದಾಗಿ, ನಾಮಿನಿ ಇಲ್ಲದೆ ಹೋದ್ರೆ ಏನ್ ಮಾಡಬೇಕು? ಒಂದು ವೇಳೆ ನಾಮಿನಿ ಇಲ್ಲ ಅಂತಂದ್ರೆ ಕಾನೂನುಬದ್ಧ ವಾರಸುದಾರರು ಕಂದಾಯ ಇಲಾಖೆಯಿಂದ ವಾರಸುದಾರರ ಪ್ರಮಾಣ ಪತ್ರ ಅಂದ್ರೆ ಲೀಗಲ್ ಹೇರ್ ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗುತ್ತೆ. ದೊಡ್ಡ ಮೊತ್ತದ ಉಳಿತಾಯವಿದ್ದರೆ ನ್ಯಾಯಾಲಯದಿಂದ ಸೆಕ್ಷನ್ ಸರ್ಟಿಫಿಕೇಟ್ ಅಥವಾ ಪ್ರೊಬೇಟ್ ಅಗತ್ಯವಿರಬಹುದು. ಹಾಗೆ ಎಲ್ಲಾ ವಾರಸುದಾರರ ಒಪ್ಪಿಗೆ ಪತ್ರ ಅಂದ್ರೆ NOC ಹಾಗೂ ನಷ್ಟ ಪರಿಹಾರ ಬಾಂಡ್ ಅನ್ನು ಬ್ಯಾಂಕಿಗೆ ಒದಗಿಸಬೇಕಾಗುತ್ತೆ. ಇನ್ನ ನಾಲ್ಕನೇದಾಗಿ ಸಿದ್ಧವಿಟ್ಕೊಳ್ಬೇಕಾಗಿರುವಂತಹ ಪ್ರಮುಖ ದಾಖಲೆಗಳು ಯಾವುವು ಅಂತಂದ್ರೆ ಮರಣ ಪ್ರಮಾಣ ಪತ್ರ, ಮೃತರ ಪಾಸ್ಬುಕ್, ATM ಕಾರ್ಡ್ ಮತ್ತು ಚೆಕ್ ಬುಕ್ ವಿವರಗಳು, ಎಲ್ಲಾ ವಾರಸುದಾರರ ಆಧಾರ್ ಕಾರ್ಡ್ ಹಾಗೂ ಪಾಸ್ಪೋರ್ಟ್ ಅಳತೆಯ ಫೋಟೋಗಳು. ನಂತರ ಬ್ಯಾಂಕ್ ಒದಗಿಸುವ ಅಧಿಕೃತ ಕ್ಲೈಮ್ ಅರ್ಜಿಯನ್ನ ನಮೂನೆ ಮಾಡಬೇಕು. ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಸ್ವಲ್ಪ ಕಾನೂನಿನ ಅರಿವು ಮತ್ತು ಸರಿಯಾದ ದಾಖಲೆಗಳಿದ್ರೆ ಬ್ಯಾಂಕಿನ ಅಲೆದಾಟವನ್ನು ಸುಲಭವಾಗಿ ತಪ್ಪಿಸಬಹುದು. ಹಾಗೆ ಒಂದು ಚಿಕ್ಕದಾದ ಸೂಚನೆ ಇಲ್ಲಿದೆ. ಏನಪ್ಪಾ ಅಂದ್ರೆ, ಬ್ಯಾಂಕ್ ನಿಯಮಗಳು ಮತ್ತು ಠೇವಣಿ ಮೊತ್ತದ ಮಿತಿಯನ್ನು ಆಧರಿಸಿ ಕೆಲವು ಪ್ರಕ್ರಿಯೆಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಿರಬಹುದು. ಹೆಚ್ಚಿನ ಮಾಹಿತಿಗೆ ನೇರವಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
0: ತಡಿ,
1: ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನು ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ

ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಮನುಷ್ಯನಿಗೆ ಸಹಜವಾಗಿ ಆಸೆ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ. ಅಯ್ಯೋ, ಏನೋ ಒಂದು ಚಿಕ್ಕ ವಸ್ತು ತಗೊಂಡ್ರೆ ಅಯ್ಯೋ ಇದು ಸಾಕಾಗಲ್ಲ, ಇನ್ನೂ ದೊಡ್ಡದು ಬೇಕು ಅಂತ ಹೇಳಿ ಆಸೆ ಪಡುವಂಥವ್ರು ಬಹಳಷ್ಟು ಜನ. ಆ್ಯಂಡ್ ನಾವೆಲ್ಲರೂ ಕೂಡ ಹಾಗೇನೇ ಅಲ್ವಾ? ನೋಡಿ, ಚಿಕ್ಕಂದಲ್ಲಿ ಸೈಕಲ್ ಬೇಕು ಅಂತಿದ್ವಿ, ಸೈಕಲ್ ಓಡಿಸ್ತಾ ಓಡಿಸ್ತಾ ಬೈಕ್ ಓಡಿಸೋರನ್ನ ನೋಡಿದಾಗ ಬೈಕ್ ಬೇಕು ಅಂತೀವಿ, ಆಮೇಲೆ ಕಾರು ಅಂತೀವಿ, ಆಮೇಲೆ ನೆಲ ಬಿಟ್ಟು ಆಕಾಶದ ಮೇಲೆ ಹಾರಾಡುವಂತಹ ಏರೋಪ್ಲೇನು ಅಥವಾ ಹೆಲಿಕಾಪ್ಟರ್ ಬೇಕು ಅಂತೀವಿ ಅಲ್ವಾ? ಎಷ್ಟೊಂದು ಆಸೆ ಇರುತ್ತೆ ಮನುಷ್ಯನಿಗೆ ಅಂತ ಅಂದರೆ, ಒಂದಕ್ಕಿಂತ ಇನ್ನೂ ಹೆಚ್ಚು ಹೆಚ್ಚು ಆಸೆಗಳಾಗ್ತಾ ಇರುತ್ತೆ. ಎನಿವೆ, ಅದು ಸಹಜ ಗುಣ ಅಂತಲೇ ಹೇಳ್ಬೋದು. ಆದರೆ ಇವತ್ತು ನಾನು ಮಾತಾಡೋದಕ್ಕೆ ಹೊರಟಿರುವಂತಹ ವಿಷಯ ಏನಪ್ಪ ಅಂತಂದರೆ, ಈಗಲೂ ಕೂಡ ಬಹಳಷ್ಟು ಜನಕ್ಕೆ ಆಕಾಶದಲ್ಲಿ ಹಾರಾಡಬೇಕು ಅಂತೇಳಿ ಆಸೆ ಇರುತ್ತೆ. ಇವನ್ನ ನನಗೂ ಕೂಡ ಅಷ್ಟೇ. ಈಗ ನಮಗೆ ಆಕಾಶದಲ್ಲಿ ಹಾರಾಡಬೇಕು ಅಂತಂದರೆ ಇರುವಂತಹ ಆಪ್ಷನ್ಸ್ಗಳನ್ನ ನೋಡ್ತೀವಿ ಅಂತಂದರೆ, ಒಂದು ಹೆಲಿಕಾಪ್ಟರ್ಗಳು, ಇನ್ನೊಂದು ಏರೋಪ್ಲೇನ್ಗಳು, ಇನ್ನೂ ಬೇರೆ ರೀತಿಯಲ್ಲಿ ಹಾರಾಡೋದಕ್ಕೆ ಅವಕಾಶ ಇದೆ. ನಾವು ಬೀಚ್ಗಳ ಹತ್ತಿರದಲ್ಲೆಲ್ಲ ಹೋದಾಗ, ಸೊ ಅಲ್ಲಿ ಬೀಚಲ್ಲಿ ಬೋಟ್ಗಳಲ್ಲಿ ಜೋರ ಕರ್ಕೊಂಡು ಹೋಗಿ ಮೇಲೆ ಹಾರಾಡೋದಕ್ಕೆ ಅಂತೆಲ್ಲ ಬಿಡ್ತಾರೆ, ಈ ಥರದ್ದೆಲ್ಲ ಇದೆ. ಆ್ಯಂಡ್ ಅದನ್ನು ಹೊರತುಪಡಿಸಿದ್ವಿ ಅಂತಂದರೆ ನಮಗೆ ಪ್ಯಾರಾಚೂಟ್ಗಳು ಸಿಗುತ್ತೆ. ಸೊ ಈ ಪ್ಯಾರಾಚೂಟ್ಗಳು ಹೇಗೆ ಹಾರಾಡುತ್ತೆ, ಆಕಾಶದ ಎತ್ತರಕ್ಕೆ ಹೋಗಿ ಅವುಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ, ಈ ಥರದ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಪ್ಯಾರಾಚೂಟ್ನಲ್ಲಿ ನೀವು ಯಾವತ್ತಾದ್ರು ಹೋಗಿದ್ದೀರಾ ಅಂತಂದರೆ, ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮೆಸೇಜ್ನ ಮಾಡಿ ತಿಳಿಸ್ಕೊಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಮ್ಮ ಶೋನ ಕೇಳಿಸ್ಕೊಳ್ತಾ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಮನುಷ್ಯನಿಗೆ ಆಸೆ ಬಹಳ, ಆ್ಯಂಡ್ ಅದೇ ಥರನೇ ಎಲ್ಲದನ್ನು ಕೂಡ ಪಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊಸ ಹೊಸ ರೀತಿಯಲ್ಲಿ ಇನ್ವೆನ್ಷನ್ಗಳನ್ನ ಮಾಡ್ತಾ, ಪರೀಕ್ಷೆಗಳನ್ನ ಮಾಡ್ತಾ, ಪ್ರಯತ್ನ ಮಾಡ್ತಾ ಹೆಚ್ಚು ಹೆಚ್ಚು ಬೆಳವಣಿಗೆನ ಹೊಂತಾ ಇದ್ದಾನೆ. ಸೊ ಅದೇ ರೀತಿಯಲ್ಲೇ ನಾವೀಗ ಏರೋಪ್ಲೇನ್ಗಳು, ಜೆಟ್ಗಳು, ಫ್ಲೈಟ್ಗಳು ಎಲ್ಲದನ್ನು ಕೂಡ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಬಾಹ್ಯಾಕಾಶಕ್ಕೂ ಹೋಗಿ ಬರುವಂತಹ ಒಂದು ವ್ಯವಸ್ಥೆಯನ್ನು ಮನುಷ್ಯ ಕಂಡಿಡ್ಕೊಂಡಿದ್ದಾನೆ. ಸೊ ಈ ರೀತಿಯಲ್ಲಿ ಎಲ್ಲ ಇನ್ವೆನ್ಷನ್ಗಳ ಹಿಂದೆ ಕೂಡ ಬಹಳಷ್ಟು ಪರಿಶ್ರಮ ಇರುತ್ತೆ, ಬಹಳಷ್ಟು ಆಲೋಚನೆ ಇರುತ್ತೆ, ಯೋಚನೆಗಳಿರುತ್ತೆ. ಅಷ್ಟೇ ಯಾಕೆ ಒಂದು ಛಲ ಅನ್ನೋದಿದ್ದೇ ಇರುತ್ತೆ. ಹಾಗೆಯೇ ಈಗ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ, ನಾವು ಆಕಾಶದ ಎತ್ತರಕ್ಕೆ ಹಾರಬೇಕು, ನೋಡಬೇಕು ಅಂತೆಲ್ಲ. ಸೊ ಹಾಗಾಗಿ ಎಲ್ರಿಗೂ ಈಗ ಫ್ಲೈಟ್ನ ಆಫರ್ಡ್ ಮಾಡೋಕ್ಕಾಗಲ್ಲ, ಚಾಪರ್ಗಳನ್ನ ಆಫರ್ಡ್ ಮಾಡೋಕ್ಕಾಗಲ್ಲ. ಆದರೆ ಈ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಬೋದು ಅಂಥೇಳಿ ಒಂದು ಪ್ಯಾರಾಚೂಟ್ನ ತೊಗೊಂಡು ಬಂದರು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸೊ ಈ ಪ್ಯಾರಾಚೂಟ್ಗಳು ಬಂದಾಗಿನಿಂದ ಬಹಳಷ್ಟು ಜನ ಇದರ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದಾರೆ. ಹಾಗೆ ಅದು ಒಂದು ಲೈಫ್ ಟೈಮ್ ಮೆಮೊರಿ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಪ್ಯಾರಾಚೂಟು ಹೇಗೆ ವರ್ಕ್ ಆಗುತ್ತೆ, ಪ್ಯಾರಾಚೂಟ್ನ ಹಿಂದಿನ ಒಂದು ವರ್ಕಿಂಗ್ ಪ್ರೋಸೆಸ್ ಹೇಗಿರುತ್ತೆ, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಯಾವತ್ತಾದ್ರು ಪ್ಯಾರಾಚೂಟ್ನ ರೈಡ್ ಮಾಡಿದ್ರೆ ಅಂತಂದರೆ ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಮ್ಮ ಜೊತೆ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಈಗ ಪ್ಯಾರಾಚೂಟ್ ಅಂತ ಅಂದಾಗ ಸೊ ಒಂದು ಸರಳವಾದಂತಹ ತತ್ವದ ಮೇಲೆ ಇದು ಕೆಲಸ ಮಾಡುತ್ತೆ. ಮೇಲಿಂದ ಬೀಳುವಂತಹ ಯಾವುದೇ ವಸ್ತುವಿನ ಮೇಲೆ ಗಾಳಿಯ ಪ್ರತಿರೋಧಕ ಶಕ್ತಿ ಮತ್ತು ಗುರುತ್ವಾಕರ್ಷಣಾ ಶಕ್ತಿಗಳು ಕೆಲಸ ಮಾಡ್ತವೆ. ಯಾವುದೇ ಒಂದು ವಸ್ತು ಮೇಲಿನಿಂದ ಬೀಳ್ತಾ ಇದೆ ಅಂತಂದರೆ ಭೂಮಿಯತ್ತ ಗುರುತ್ವಾಕರ್ಷಣ ಶಕ್ತಿ ಅದನ್ನು ಸೆಳಿತಾ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಗಾಳಿ ಈ ವಸ್ತು ಇಳಿಯುವಾಗ ಪ್ರತಿರೋಧವನ್ನು ಒಡ್ಡುತ್ತೆ. ಕಡಿಮೆ ವೇಗ ಇರುವಾಗ ಗಾಳಿಯ ಪ್ರತಿರೋಧಕ ಶಕ್ತಿಗಿಂತಲೂ ಭೂಮಿಯ ಗುರುತ್ವಾಕರ್ಷಣೆ ಹೆಚ್ಚಾಗಿರುತ್ತೆ. ಇಂತಹ ಸ್ಥಿತಿಯನ್ನು ತಲುಪಿದ ನಂತರ ವಸ್ತು ಒಂದೇ ವೇಗದಲ್ಲಿ ಕೆಳಕ್ಕೆ ಬರೋದಕ್ಕೆ ಶುರು ಮಾಡುತ್ತೆ. ಸಮತೋಲನವಾಗಿಯೂ ವಿಶಾಲವಾಗಿಯೂ ಇರುವಂತಹ ಜಾಗದ ಮೇಲೆ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಈ ಕಾರಣದಿಂದ ತಟ್ಟೆಯ ಆಕಾರದಲ್ಲಿರುವಂತಹ ಒಂದು ವಸ್ತು ಬೇಗನೆ ಸ್ಥಿರವಾದಂತಹ ವೇಗವನ್ನು ಪಡೆದುಕೊಳ್ಳುತ್ತೆ. ಆದ್ದರಿಂದ ಬೇರೆ ಯಾವುದೋ ಚೂಪಾಗಿರುವಂತಹ ವಸ್ತುಗಿಂತ ಇದು ನಿಧಾನವಾಗಿ ಕೆಳಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ನಾವೀಗ ಪ್ಯಾರಾಚೂಟ್ನ ನೋಡ್ತೀವಿ ಅಂತಂದರೆ ಮೇಲೆ ಹಾರುವಾಗ ಒಂದು ರೀತಿ ಪಕ್ಷಿಯ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ಅದರ ಒಂದು ಮೇಲಿನ ಪರದೆ ಏನಿದೆ ಅದು ಒಂದು ರೀತಿಯ ಹಕ್ಕಿಯ ರೆಕ್ಕೆಗಳ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅದು ನಿಧಾನವಾಗಿ ಕೆಳಗೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪ್ಯಾರಾಚೂಟ್ನ ಬಟ್ಟೆಯನ್ನು ನಾವು ನೋಡ್ತೀವಿ ಅಂತಂದರೆ ಅದು ಓಪನ್ ಆದ ತಕ್ಷಣ ಗಾಳಿ ಪ್ಯಾರಾಚೂಟ್ನ ಕೆಳಗಿಳಿಯುವಂತಹ ವೇಗವನ್ನು ಕಡಿಮೆ ಮಾಡುತ್ತೆ. ಇದರಿಂದ ಪ್ಯಾರಾಚೂಟ್ನ ಮೂಲಕ ಇಳುವಂತಹ ವ್ಯಕ್ತಿ ಏನಿರ್ತಾರೆ ಕೆಳಗಿಳಿಯುವ ಸಮಯದಲ್ಲಿ ಹಿಂದೆ ಜಗ್ಗಿದಂಗೆ ಆಗುತ್ತೆ ಆ ಒಂದು ಪ್ಯಾರಾಚೂಟು ಅಷ್ಟು ಗಾಳಿಯನ್ನು ತಡಿತಾ ಇರೋದ್ರಿಂದ. ಶುರುವಿನಲ್ಲಿ ಆಗುವಂತಹ ಆಘಾತದ ಪ್ರಬಲತೆಯನ್ನು ಕಡಿಮೆ ಮಾಡೋದಕ್ಕೆ ಹೋಲ್ಗಳನ್ನು ಹೊಂದಿರುವಂತಹ ಪ್ಯಾರಾಚೂಟ್ಗಳನ್ನು ಕೂಡ ಈಗ ಅಭಿವೃದ್ಧಿಪಡಿಸಲಾಗಿದೆ. ಪ್ಯಾರಾಚೂಟ್ಗಳು ಸೆಕೆಂಡಿಗೆ 5 ಮೀಟರ್ನಷ್ಟು ಅಂದರೆ 15 ಅಡಿಯಷ್ಟು ಅಥವಾ ಅದಕ್ಕೂ ಸ್ವಲ್ಪ ಹೆಚ್ಚಿನ ವೇಗದಲ್ಲಿ ಇಳಿಯುತ್ತೆ. ಆದರೆ ಈ ಪ್ಯಾರಾಚೂಟ್ಗಳನ್ನು ಭೂಮಿಯಿಂದ 150 ಮೀಟರ್ಗಳಿಗಿಂತಲೂ ಕಡಿಮೆ ಎತ್ತರದಿಂದ ಕೆಳಗೆ ಬಿಡೋದು ತುಂಬ ಅಪಾಯಕಾರಿ ಅಂತ ಹೇಳೋದಾಗುತ್ತೆ. ಯಾಕಂದರೆ ಇದು ಈ ಎತ್ತರದ ಪ್ಯಾರಾಚೂಟು ಬಿಚ್ಚಿಕೊಳ್ಳೋದೇ ಕಷ್ಟ ಆಗಿರುತ್ತೆ. ಅಮೆರಿಕ ಮತ್ತು ಯುರೋಪ್ನಲ್ಲಿ ಪ್ಯಾರಾಚೂಟು ನೆರವಿನಿಂದ ಕೆಳಗಿಳಿಯೋದು ಕೂಡ ಒಂದು ಕ್ರೀಡೆಯಾಗಿಯೇ ಪ್ರಸಿದ್ಧ ಆಗಿದೆ. ಈ ಕ್ರೀಡೆಗೆ ಸಂಬಂಧಿಸಿದಂತೆ ಅನೇಕ ಕ್ಲಬ್ಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಆ್ಯಂಡ್ ನೀವು ಕೂಡ ಈ ಒಂದು ಪ್ಯಾರಾಚೂಟ್ ರೈಡ್ನ ಎಲ್ಲಾದರೂ ಮಾಡಿದಿರಾ ಅಂತಂದರೆ ಇದ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನೀವು ಕೂಡ ನಮಗೆ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ. ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಈ ಒಂದು ಪ್ಯಾರಚೂಟ್ಗಳು ಹೇಗೆ ವರ್ಕ್ ಆಗುತ್ತೆ, ಪ್ಯಾರಚೂಟ್ನಲ್ಲಿ ನೀವು ಅವತಾರ ಹೋಗಿದ್ದೀರಾ ಅಂತಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆನಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ. ಆ್ಯಂಡ್ ಹಾಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ನೋಡಿ, ಈಗ ನಮಗೆಲ್ಲ ದೇಹದಲ್ಲಿ ರಕ್ತ ಕೆಂಪಾಗಿದೆ ಮತ್ತು ಆ ಒಂದು ರಕ್ತ ಹೆಪ್ಪುಗಟ್ಟದಾಗ ಬೇರೆ ರೀತಿಯಲ್ಲಿ ಕಾಣುತ್ತೆ, ಈ ಥರದ್ದೆಲ್ಲ ಒಂದು ವಿಚಾರಗಳಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಇನ್ನು ಪ್ರಾಣಿಗಳ ರಕ್ತವನ್ನು ನಾವು ನೋಡ್ತೀವಿ ಅಂತಂದರೆ ಅದು ಬೇರೆ ರೀತಿಯಲ್ಲೇ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ಪ್ರಾಣಿಗಳ ರಕ್ತಕ್ಕೂ ಮನುಷ್ಯರ ರಕ್ತಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ನಾವೇನಾದ್ರು ಥಿಂಕ್ ಮಾಡಿದ್ರೆ, ಸೊ ಅದರಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು. ಹಾಗಾದರೆ ಈ ಒಂದು ಮನುಷ್ಯರ ದೇಹದಲ್ಲಿರುವಂತಹ ರಕ್ತಕ್ಕೂ ಪ್ರಾಣಿಯಲ್ಲಿರುವಂತಹ ರಕ್ತಕ್ಕೂ ಏನು ವ್ಯತ್ಯಾಸ ಇದೆ, ಮತ್ತು ಈ ರಕ್ತಗಳಲ್ಲಿ ಯಾವ್ಯಾವ ರೀತಿಯ ವಿಧಗಳಿದೆ ಅಂಥೇಳಿ ನೋಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಈಗ ಮನುಷ್ಯರ ರಕ್ತಕ್ಕೂ ಮತ್ತು ಪ್ರಾಣಿಗಳ ರಕ್ತಕ್ಕೂ ಏನು ವ್ಯತ್ಯಾಸ ಇದೆ ಅಂಥೇಳಿ. ನೋಡಿ, ಈಗ ಮನುಷ್ಯ ಮತ್ತು ಪ್ರಾಣಿಗಳ ರಕ್ತ ಬಹಳ ವಿಧಗಳಲ್ಲಿ ಬೇರೆದ್ದೇ ಆಗಿದೆ. ಮನುಷ್ಯರು ಬಿಸಿ ರಕ್ತ ಪ್ರಾಣಿಗಳಾಗಿದ್ದರೆ ಸಸ್ತನಿಗಳು ಮತ್ತು ಹಕ್ಕಿಗಳನ್ನು ಹೊರತುಪಡಿಸಿ ಉಳಿದ ಪ್ರಾಣಿಗಳದ್ದು ಶೀತ ರಕ್ತ ಆಗಿರುತ್ತೆ. ಇನ್ನು ಕೋಶ ಪ್ರಕಾರಗಳು ಕೂಡ ಭಿನ್ನವಾಗಿರುತ್ತೆ. ಮತ್ತು ನಾವು ಮನುಷ್ಯರ ರಕ್ತ ಸಂಚಾರವನ್ನು ನೋಡ್ತೀವಿ ಅಂತಂದರೆ ಅದು ಒಂದು ರೀತಿಯ ಕ್ಲೋಸ್ಡ್ ಸರ್ಕ್ಯುಲೇಟ್ರಿ ಸಿಸ್ಟಮ್ ಆಗಿರುತ್ತೆ, ಅಂದರೆ ರಕ್ತ ಪರಿಚಲನಾ ವ್ಯೂಹ ಆಗಿರುತ್ತೆ, ಇದು ಮುಚ್ಚಿರುತ್ತೆ. ಇನ್ನು ಹೆಚ್ಚಿನ ಪ್ರಾಣಿಗಳದ್ದನ್ನು ನಾವು ನೋಡ್ತೀವಿ ಅಂತಂದರೆ ಅದು ಓಪನ್ ಆಗಿರುತ್ತೆ. ಮನುಷ್ಯರ ರಕ್ತದ ಕಾರ್ಯಕ್ಷಮತೆ ಪ್ರಾಣಿಗಳಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಮೀನುಗಳ ರಕ್ತ

ಹೌದು, ಇವುಗಳು ಕಶೇರುಕಗಳಾಗಿದ್ರೆ ಇವುಗಳ ರಕ್ತಕಣ ಕೆಂಪಾಗಿರುತ್ತೆ, ಮತ್ತೆ ಅಕಶೇರುಕಗಳಲ್ಲಿ ಪ್ಲಾಸ್ಮಾದಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಅಕಶೇರುಕಗಳು ಅಂತಂದ್ರೆ ನಾನೀಗ ಹೇಳಿದಂತಹ ಪ್ರಾಣಿಗಳನ್ನ ಹೊರತುಪಡಿಸಿರುವಂತಹ ಯಾವುದೇ ಜೀವಿಗಳಿಗೆ. ಹಾಗೇನೆ ಉಸಿರಾಟಕ್ಕೆ ಪೂರಕವಾಗಿರುವಂತಹ ಕ್ಲೋರೋಕ್ರಿನಾನಿನ್ ಕೆಲವೊಂದು ಹುಳಗಳಲ್ಲಿ ಹಸಿರು ಬಣ್ಣದಲ್ಲಿ ಕೂಡ ಇರುತ್ತೆ. ಮಾನವನ ರಕ್ತ ನಾವು ನೋಡ್ತೀವಿ ಅಂದ್ರೆ ನಮಗೆಲ್ಲ ಗೊತ್ತೇ ಇದೆ, ವೈಟ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ, ಕೆಂಪು ರಕ್ತ ಕಣಗಳು ಮತ್ತೆ ಪ್ಲೇಟ್ಲೆಟ್ಗಳು ಇರುತ್ತೆ. ಹಾಗೆ ಸಸ್ತನಿಗಳಲ್ಲಿ ರಕ್ತದ ಗುಂಪುಗಳಾದ ಎ, ಬಿ, ಒ ಮತ್ತೆ ರಿಸಸ್ ಫ್ಯಾಕ್ಟರ್ಗಳಿದ್ರೆ ಕೆಳಹಂತದ ಪ್ರಾಣಿಗಳಲ್ಲಿ ಈ ವಿಭಜನೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ರೀತಿಯಲ್ಲಿ ಈ ಒಂದು ರಕ್ತ ಡಿಫ್ರೆನ್ಸಸ್ನ ಗಮನಿಸ್ಬೋದು. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಇವತ್ತು ಹೇಳ್ತೀನಿ. ಆ ವಿಷಯ ಏನಪ್ಪ ಅಂತಂದರೆ, ಮನುಷ್ಯರು ಈಗ ನೀರಿನಲ್ಲಿ ಮುಳುಗಿದ್ವಿ ಅಂತಂದರೆ ಅಥವಾ ಯಾವುದೇ ಒಂದು ವಸ್ತುವನ್ನು ಹಾಕಿದ್ವಿ ಅಂತಂದರೆ ಅದು ನಿಲ್ಲೋದಿಲ್ಲ, ಮುಳುಗೆ ಹೋಗುತ್ತೆ. ಆದರೆ ಈ ನೀರಲ್ಲಿರುವಂತಹ ಮೀನು, ಕಪ್ಪೆ, ಹಾವು, ಆಮೆ ಈ ಥರದ್ದೆಲ್ಲ ಏನಿದ್ದಾವೆ ಇವುಗಳು ಮುಳುಗೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲೊಂದು ಸಂಶೋಧನೆ ಹೇಳಿದೆ, ಈ ರೀತಿಯ ಏನು ಆಮೆ, ಹಾವು, ಮೊಸಳೆ, ಡಾಲ್ಫಿನ್, ತಿಮಿಂಗಿಲ ಈ ರೀತಿಯ ಮತ್ತಿತರ ಜೀವಿಗಳು ನೀರಿನಲ್ಲೇ ಇದ್ದರೂ ಕೂಡ ಹೆಚ್ಚು ಕಾಲ ಅಲ್ಲೇ ಇದ್ದರೆ ಅವು ಮುಳುಗಿ ಬಿಡುವಂತಹ ಅಪಾಯ ಇರುತ್ತೆ ಅಂಥೇಳಿ ಒಂದು ಸಂಶೋಧನೆ ಹೇಳಿದೆ. ಈ ವಿಷಯ ಫಸ್ಟ್ ಟೈಮ್ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಗೊತ್ತಾಗಿದ್ದರೆ ಸೊ ನಿಮಗೆ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳು ಏನೇನು ಗೊತ್ತಿದೆ ಅದನ್ನು ನಮಗೆ ಕೂಡ ವಾಟ್ಸಪ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತೊಗೊಂಡು ಬರ್ತೀನಿ. ನೀವು ಕೂಡ ಎಂಜಾಯ್ ಮಾಡ್ತಾರೆ, ನಮ್ಮ ಶೋನ ಕೇಳಿಸ್ಕೊಳ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಬಾ. ಇಷ್ಟೊತ್ತಂಗ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮುರಿದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್.

0: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಿಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ನಂದಂತೂ ಕಾಫಿ ಆಯ್ತು. ಕಾಫಿ ಕುಡ್ಕೊಂಡೇ ಕಾರ್ಯಕ್ರಮವನ್ನ ನಡೆಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಕೇಳೋಕರೆ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ಪ್ರಸಾರ ಆಗುವಂತಹ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಮಾಹಿತಿಯನ್ನ ಕೊಡ್ತಾನೆ ಇರ್ತೀವಿ. ಅಫ್ಕೋರ್ಸ್ ಬಿಸ್ನೆಸ್ ಮ್ಯಾನ್ ಗಳು ಅವರ ಅನುಭವವನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಹೀಗಿರುವಾಗ ಹಿಂದೆ ಎಲ್ಲ ಸಾವಿಲ್ದಿರೋರ್ ಮನೆಯಲ್ಲಿ ಸಾಸಿವೆನ ತಗೋಬ ಅಂತ ಒಂದು ಗಾದೆ ಹೇಳ್ತಿದ್ರು. ಆದ್ರೆ ಈಗ ಹೇಗಪ್ಪ ಅಂದ್ರೆ, ಮೊಬೈಲ್ ಇಲ್ದೇ ಇರೋರ ಮನೆಯಲ್ಲಿ ಸಾಸಿವೆನ ತಗೋಬ ಅನ್ನೋ ಹಾಗಾಗಿದೆ. ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಮೊಬೈಲ್ ಇರುತ್ತೆ, ಎಲ್ಲರ ಕೈಯಲ್ಲಿ ಕೂಡ ಮೊಬೈಲ್ ಇರುತ್ತೆ. ಈ ಒಂದು ಮೊಬೈಲ್ ಯುಗದಲ್ಲಿ ಮೊಬೈಲ್ ಬಿಸ್ನೆಸ್ ಹೇಗ್ ನಡೆಸ್ತಾ ಇದಾರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಕಲೆಕ್ಷನ್ಸ್ ಬಗ್ಗೆ ಮಾತಾಡೋಣ. ಇದರ ಓನರ್ ಆಗಿರುವಂತ ಪ್ರಕಾಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ. ಪ್ರಕಾಶ್ ಸರ್, ನಮಸ್ತೆ.
4: ನಮಸ್ಕಾರ ಮೇಡಮ್, ಹೇಳಿ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಓಕೆ, ಪ್ರಕಾಶ್ ಸರ್ ಹೇಗಿದ್ದೀರಾ?
4: ಸೋ ಐ ಆಮ್ ಫೈನ್ ಮೇಡಮ್.
0: ಚೆನ್ನಾಗಿದ್ದೀರಾ, ಸೂಪರ್. ಕಾಫಿ ಟೀ ಆಯ್ತಾ ಸರ್?
4: ಕಾಫಿ ಆಯ್ತು ಮೇಡಮ್.
0: ಎಲ್ಲ ಆಗಿದೆ ಸರ್. ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ ಸರ್?
4: ನಾವು ಶಿವಮೊಗ್ಗದಲ್ಲೇ ಹುಟ್ಟಿದವರು. ನಮ್ಮ ತಂದೆ ಹೆಸರು ಜೆ ಎನ್ ಸುಬ್ಬಾರಾವ್ ಅಂತ ಹೇಳಿ, ಮಂಜುನಾಥ ಟಾಕೀಸ್ ಏರಿಯಾ, ಶಿವಮೊಗ್ಗ. ಸೊ ಅಲ್ಲಿಂದ ಇಲ್ಲೇ ಎಜುಕೇಷನ್ಸ್ ಎಲ್ಲ ಶಿವಮೊಗ್ಗದಲ್ಲೇ ಆಗಿ ಮುಂದೆ ವ್ಯವಹಾರಕ್ಕೆ ಹಿಡಿದು ಇವತ್ತಿಗೆ ಒಂದು 45 ವರ್ಷ ವ್ಯವಹಾರದೊಂದು ಎಕ್ಸ್ಪೀರಿಯೆನ್ಸ್ ತಗೊಂಡು ವ್ಯವಹಾರದಲ್ಲಿದ್ದೀವಿ. ಎಲ್ಲ ತುಂಬ ಸುಂದರವಾಗಿ ಮತ್ತು ಚಂದವಾಗಿ ನಡೀತಾ ಇದೆ.
0: ತುಂಬ ಓದಿದ್ದೇನು?
4: ನಾವು ಓದಿದ್ದು ಬಿ ಕಾಮ್ ಫಸ್ಟ್ ಇಯರ್ ಮೇಡಮ್.
0: ಓಕೆ, ಬಿ ಕಾಮ್ ಫಸ್ಟ್ ಇಯರ್, ಆಮೇಲೆ ಏನು ಮಾಡಿದ್ರಿ?
4: ಸೊ ನಂತರದಲ್ಲಿ ವ್ಯವಹಾರ ಬಿಸ್ನೆಸ್ ಅಂತ ಹೇಳಿ ಈ ಕಡೆ ಬಂದ್ವಿ.
0: ನಿಮ್ಮ ಪೂರ್ವಿಕರು ಅಥವಾ ತಂದೆ ಯಾರಾದರೂ ಈ ಬಿಸ್ನೆಸ್ ಮಾಡ್ತಾ ಇದ್ರ?
4: ಅವರೆಲ್ಲ ಹೋಟೆಲ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಟೆಲ್ ಇತ್ತು ಅವ್ರದ್ದೆಲ್ಲ. ನಂತರದಲ್ಲಿ ನಾವು ಒಂದು ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಮಾಡುವ ಅಂತ ಹೇಳಿ, ಸೊ ಈ ಥರದಲ್ಲಿ ಒಂದು ಎಲೆಕ್ಟ್ರಾನಿಕ್ ಬಿಸ್ನೆಸ್ಸು, ಮೊಬೈಲ್ ಫೀಲ್ಡು, ಫಾರಿನ್ ಎಕ್ಸ್ಪೋರ್ಟ್ ಐಟಮ್ ಅದು ಇದು ಅಂತ ಹೇಳಿ ಈ ಥರ ಮಾಡ್ತಾ ಬಂದ್ವಿ. ಎಲ್ಲ ತುಂಬ ಚೆನ್ನಾಗಿ ನಡೆದಿದೆ, ಖುಷಿಯಲ್ಲಿದ್ದೀವಿ.
0: ಸರ್, ನೀವು ಬಿಸ್ನೆಸ್ ಮಾಡಬೇಕು ಅನ್ನುವಾಗ ನಿಮ್ಮ ಕಣ್ಮುಂದೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ನಿಮ್ಮ ತಂದೆಯವರೆಲ್ಲ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರು, ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಈ ಬಿಸ್ನೆಸ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ?
4: ಇಲ್ಲ, ಸಾಕಷ್ಟು ವ್ಯವಹಾರಗಳು ನೋಡಿದ್ವಿ. ಒಂದಲ್ಲ ಒಂದು ಚೇಂಜಸ್ ಅಂತ ನೋಡಿ ಒಂದು ಡಿಫ್ರೆಂಟ್ ಆಗಿ ಒಂದು ಮುಂದೆ ಹೋಗೋಣ ಅಂತ ಹೇಳಿ, ಎಲೆಕ್ಟ್ರಾನಿಕ್ ಅಥವಾ ಇನ್ನೊಂದು ಮತ್ತೊಂದು ಫ್ಯಾನ್ಸಿ ಐಟಮ್ ಅಂತ ಹೇಳಿ ಈ ಫೀಲ್ಡ್ ಅಲ್ಲಿ ನಾವು ಮುಂದುವರೆದಿದ್ದೀವಿ ಮೇಡಮ್.
5: ಓಕೆ, ನಮ್ಗೀಗ ಪ್ರಕಾಶ್ ಸರ್ ಯಾರು, ಏನ್ ಓದಿದ್ದು ಎಲ್ಲ ತಿಳಿತು. ಸೊ ಪ್ರಕಾಶ್, ಕಲೆಕ್ಷನ್ಸ್ ಬಗ್ಗೆ ಹೇಳಿ ಸರ್, ನಿಮ್ಮ ಒಂದು ಶಾಪ್ ಬಗ್ಗೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ, ಏನು ಅದ್ರ ಬಗ್ಗೆ ಹೇಳಿ ಸರ್.
4: ನಮ್ಮಲ್ಲಿ ಈಗ ಪ್ರೆಸೆಂಟ್ ಏನಿದೆ, ಒನ್ ಟೈಮ್ನಲ್ಲಿ ನಮ್ಮಲ್ಲಿ ಸಿಗದೇ ಇರೋ ಐಟಮ್ ಇಲ್ಲ. ಆ ಥರ ಫ್ಯಾನ್ಸಿ ಐಟಮು, ಇಂಪೋರ್ಟೆಡ್ ಐಟಮು, ಕಸ್ಟಮರ್ ಚೂಸ್ ಐಟಮು, ಒಂಥರ ಡಿಫ್ರೆಂಟ್ ಸೆಲೆಕ್ಷನ್ ಅವ್ರ ಚಾಯ್ಸಿಗೆ ಯಾವ ಥರ ಟೇಸ್ಟ್ ಇದೆಯೋ ಆ ಥರ ಐಟಮ್ಗಳನ್ನ ನಾವು ಫೇಸ್ ಮಾಡ್ತಾ ಬಂದ್ವಿ. ನಂತರದಲ್ಲಿ ಎಲ್ಲ ಮಾರ್ಕೆಟ್ನಲ್ಲಿ ತುಂಬ ತರಹದಲ್ಲಿ ಬೆಳೆದು ಎಲ್ಲ ಕಡೆಯೂ ಸಾಕಷ್ಟು ಕಾಂಪಿಟೇಷನ್ನು, ಆನ್ಲೈನು ಇನ್ನೊಂದು ಮತ್ತೊಂದು ಅಂತ ಹೇಳಿ ಆದಾಗ ಯಾವುದ್ರಲ್ಲಾದರೂ ಒಂದರೊಳಗೆ ನಾವು ಚೇಂಜ್ ಆಗಿ ಒಂದು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿ ಈ ಎಲೆಕ್ಟ್ರಾನಿಕ್ ಮೊಬೈಲ್ ಫೀಲ್ಡನ್ನು ನಾವು ಚೂಸ್ ಲೈಕ್ ಮಾಡಿದ್ವಿ. ಇದರೊಳಗೆ ಮುಂದುವರೆದು ಕ್ಲಾಸ್ ಒನ್ ನೇಮ್ ತೊಗೊಂಡು ಶಿವಮೊಗ್ಗದಲ್ಲಿ ಇವತ್ತಿನ ದಿವಸದಲ್ಲಿ ಮತ್ತೆ ಕಂಟಿನ್ಯೂ ಒಂದು ನೇಮಲ್ಲೇ ನಡೀತಾ ಇದೆ, ಮತ್ತೆ ಮುಂದೋಗಬೇಕು ಅಂತೇಳಿ ಇಷ್ಟದೊಳಗೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ.
5: ಪ್ರಕಾಶ್ ಸರ್, ಈಗಂತೂ ಎಲ್ಲರೂ ಮನೆಯಲ್ಲೂ ಎಲ್ಲರೂ ಕೈಯಲ್ಲೂ ಮೊಬೈಲ್ ಫೋನ್ ಅನ್ನೋದು ಇದ್ದೇ ಇದೆ, ಆಯ್ತಾ, ಸರ್ವೇ ಸಾಮಾನ್ಯ ಆಗ್ಬಿಡಿದೆ. ಸೊ ಮೊಬೈಲ್ ಬಿಸ್ನೆಸ್ ಹೇಗಿದೆ ಸರ್?
4: ಮೊಬೈಲ್ ಬಿಸ್ನೆಸ್ ತುಂಬ ಚೆನ್ನಾಗೇ ಇದೆ, ಬಟ್ ನಮಗೆ ಅಡ್ಜಸ್ಟ್ ಆಗಲ್ಲ ಮಾರ್ಕೆಟ್ಸ್ಗಳು, ಬಟ್ ನಾವು ಮಾರ್ಕೆಟಿಗೆ ಅಡ್ಜಸ್ಟ್ ಆಗಿಬಿಟ್ಟು ಒಂದು ಅಪ್ಡೇಟ್ ಲೆವೆಲೊಳಗೆ ಕಸ್ಟಮರಿಗೆ ಯಾವ ಥರ ಒಂದು ಟೇಸ್ಟ್ ಬೇಕೋ ಆ ಥರ ಒಂದು ಇದರೊಳಗೆ ನಾವು ಮುಂದೆ ಹೋದಾಗ ಕಸ್ಟಮರು ನಮ್ಮನ್ನು ಇಷ್ಟಪಟ್ಬಿಟ್ಟು ಬಂದು ಆ ಮೊಬೈಲ್ ಫೀಲ್ಡು ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆಯೂ, ಎಲ್ಲ ರೀತಿಯಿಂದನೂ ಎಲ್ಲ ಫೀಲ್ಡಲ್ಲೂ ಕಾಂಪಿಟೇಷನ್ ಇದೆ ಇಲ್ಲ ಅಂತ ನಾನು ಹೇಳಲ್ಲ. ಜನರಲ್ಲಾಗಿ ನಾವು ಇಷ್ಟಪಟ್ಟು ಚೆನ್ನಾಗಿ ಮಾಡ್ಕೊಂಡು ಹೋದಾಗ ಕಸ್ಟಮರು ನಮ್ಗೆ ಇಷ್ಟಪಟ್ಟು ಅದನ್ನು ಮುಂದುವರಿಸ್ಲಿಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಾವು ನಂಬ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ.
5: ಓಕೆ, ಕೇಳ್ತಾ ಇದ್ದೀರಲ್ಲ ಕೇಳುಗರೆ, ಪ್ರಕಾಶ್ ಕಲೆಕ್ಷನ್ಸ್ನ ಮಾಲೀಕರಾಗಿರುವಂಥ ಪ್ರಕಾಶ್ ಅವರು ಬಿಸ್ನೆಸ್ ಜರ್ನಿಯನ್ನು ಹೇಗೆ ಸ್ಟಾರ್ಟ್ ಮಾಡಿದ್ರು, ಈ ಬಿಸ್ನೆಸ್ ಬಗ್ಗೆ ಹೇಗೆಲ್ಲ ಐಡಿಯಾ ಬಂತು ಅಂತೆಲ್ಲ ಹೇಳಿ ಒಂದು ಒಳ್ಳೆ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಹಾಗಿದ್ರೆ ಪ್ರಕಾಶ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಕಲೆಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಇದು ಒಂದು ಮೊಬೈಲ್ ಶಾಪ್ ಆಗಿರೋದ್ರಿಂದ ಇದರ ಮಾಲೀಕರಾಗಿರುವಂತಹ ಪ್ರಕಾಶ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಪ್ರಕಾಶ್ ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೀಗ ಈ ಪ್ರಕಾಶ್ ಕಲೆಕ್ಷನ್ಸ್ ಅಲ್ಲಿ ಯಾವ್ಯಾವ ಮೊಬೈಲ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಾ ಸರ್?
3: ಜನರಲ್ ಆಗಿ ನಮ್ಮಲ್ಲಿ ಫಸ್ಟ್ ಪ್ರಿಫರೆನ್ಸ್ ಸ್ಯಾಮ್ಸಂಗ್ ಅಂಡ್ ವಿವೋ, ಲಾವಾ ಕಂಪನಿ, ಮತ್ತೆ ಐಟೆಲ್ ಅಂತ ಹೇಳಿ ಈ ಥರದಲ್ಲಿ ಒಂದು 7-8 ಕಂಪ್ನಿಗಳು. ಮತ್ತು ಜನರಲ್ ಆಗಿ ಇಲ್ಲದೆ ಇರೋಂಥದ್ದನ್ನು ತರಿಸ್ಕೊಡ್ತೀವಿ. ಇರೋಂಥದ್ದನ್ನು ವಿವೋ ಮತ್ತು ಸ್ಯಾಮ್ಸಂಗ್ ಇವೆಲ್ಲ ಸ್ಪೆಷಲ್, ರೆಡ್ಮಿ ಇವೆಲ್ಲ ನಾವು ಸ್ಪೆಷಲ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಕಸ್ಟಮರು ಅದು ಇಷ್ಟಪಡ್ತಾ ಇದ್ದಾರೆ.
2: ಸೊ ಮೊಬೈಲ್ ಜೊತೆ ಮೊಬೈಲ್ ಆಕ್ಸೆಸರೀಸ್ ಕೂಡ ಇದೆ ಅಲ್ವಾ ಸರ್?
3: ಎಸ್, 100% ಮೊಬೈಲ್ ಆಕ್ಸೆಸರೀಸ್, ಬ್ಯಾಟರೀಸ್ ಆ್ಯಂಡ್ ಕವರ್ಸ್ ಆ್ಯಂಡ್ ಚಾರ್ಜರ್ ಆ್ಯಂಡ್ ಕೇಬಲ್ ಅಂತ ಹೇಳಿ ಪವರ್ ಬ್ಯಾಂಕ್ ಇವೆಲ್ಲದೂ ನಮ್ಮಲ್ಲಿ ಸಿಗುವಂಥ ಒಂದು ಇದರೊಳಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹೌದು.
2: ಸೊ ಈ ಪ್ರಕಾಶ್ ಕಲೆಕ್ಷನ್ಸ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ ಸರ್?
3: ಇಲ್ಲಿ BH ರೋಡ್ನಲ್ಲಿ 32 ವರ್ಷ ಆಯಿತು ಈ ಫ್ಯಾನ್ಸಿ ಐಟಮು ಪ್ರಕಾಶ್ ಕಲೆಕ್ಷನ್ಸು ವಿತ್ ಮೊಬೈಲ್ ಅಂತ ಹೇಳಿ ಮುಂದುವರೆದಿರೋದು. ಇದರ ಹಿಂದಿನ ಒಂದು ಭಾಗ ತೊಗೊಂಡ್ರೆ ನೀವು ಬಸ್ ಸ್ಟ್ಯಾಂಡು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ನಲ್ಲಿ ಹೋಟೆಲ್ ಮಯೂರ ಪಕ್ಕದಲ್ಲಿ ಪ್ರಕಾಶ್ ಒಂದು ಅಂಗಡಿ ಇತ್ತು. ಸಣ್ಣ ಅಂಗಡಿಯಿಂದ ಶುರು ಮಾಡಿದ್ದು. ಅದು ಒಂದು 15 ವರ್ಷ ಸರ್ವಿಸು, ಇದೊಂದು 32, ಒಟ್ಟು 47 ವರ್ಷ ಸರ್ವಿಸ್ ಆಗಿ ಅಲ್ಲಿ 15 ವರ್ಷ ಮುಗಿಸ್ಕೊಂಡು ನಂತರದಲ್ಲಿ ಇಲ್ಲಿ 32 ವರ್ಷ ಕಳೆದು ಒಟ್ಟು 45-47 ವರ್ಷ ನಮ್ಮ ಸರ್ವಿಸ್ಗಳನ್ನು ಮುಂದುವರಿಸಿದ್ದೀವಿ ಮೇಡಮ್.
2: ಸೂಪರ್ ಸರ್, ಸುಮಾರು 45 ವರ್ಷಗಳ ಅನುಭವ ಇದೆ ನಿಮಗೆ ಈ ಬಿಸ್ನೆಸ್ ಫೀಲ್ಡಲ್ಲಿ. ಹಾಗೆ ಪ್ರಕಾಶ್ ಕಲೆಕ್ಷನ್ಸ್ಗೆ ಬರುವಂಥ ಕಸ್ಟಮರ್ಸ್ಗಳು ಎಲ್ಲೆಲ್ಲಿಂದ ಬರ್ತಾರೆ ಸರ್? ಸುಮಾರು 32 ವರ್ಷದ ಹಿಂದೆಯಿಂದ ಬರೋರು, ಈಗಲೂ ಬರೋರು ಎಲ್ಲರೂ ಇದ್ದಾರೆ, ಅವ್ರ ಬಗ್ಗೆ ಹೇಳ್ಬೋದಾ?
3: ಈ ಪ್ರಕಾಶ್ ಕಲೆಕ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ ಸಾಗರ, ತೀರ್ಥಹಳ್ಳಿ, ಕಡೂರು, ಹೊನ್ನಾಳಿ, ಚನ್ನಗಿರಿ, ಭದ್ರಾವತಿ ಇಂಥ ಊರು ಹೆಸರು ಹೇಳದೆ ಇರೋಂಗಿಲ್ಲ. ಈಗ ಒಂದು ದಾವಣಗೆರೆ ಈ ಕಡೆ ಆ ಕಡೆಯಿಂದನೂ ಮುಂಚೆಯಿಂದನೂ ಎಲ್ಲರೂ ಎಲ್ಲ ಕಡೆಯಿಂದನೂ ಬರ್ತಾಯಿದ್ರು ಒನ್ ಟೈಮ್ನಲ್ಲಿ. ಬಟ್ ಇವತ್ತಿಗೂ ಅದೇ ಒಂದು ವಿಶ್ವಾಸ, ಅದೇ ಒಂದು ಇಷ್ಟಪಟ್ಟು ಇದು ನಮ್ಮ ಅಂಗಡಿ. ಮುಂಚೆ ಒಂದು ಟೈಮ್ನಲ್ಲಿ ಪೇರೆಂಟ್ಸ್ ಬರ್ತಾಯಿದ್ರು, ಇವತ್ತು ಅವ್ರ ಮಕ್ಕಳು ಬರ್ತಾಯಿದ್ದಾರೆ, ಆ ಪೇರೆಂಟ್ಸ್ ಸುತ್ತ ಹೇಳಿ ಕಳಿಸ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಅಂತ. ಎರಡನೇದಾಗಿ ಆ ದಿನದಲ್ಲಿ ಶಾಪ್ಗಳು ತುಂಬ ಕಡೆ ಸಾಕಷ್ಟು ಇರಲಿಲ್ಲ. ಇವತ್ತು ಎಲ್ಲ ಕಡೆಯೂ ಅವರವ್ರದ್ದು ಆಗಿರೋಂಥ ಒಂದು ಸ್ಟೈಲ್ನೊಳಗೆ ಒಂದೊಂದು ಶಾಪ್ಗಳು ಓಪನ್ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಎಲ್ಲ ದಾಟಿ ನಮ್ಮ ಶಾಪಿಗೆ ಬರ್ತಾಯಿದ್ದಾರೆ. ಆ ಒಂದು ಖುಷಿ ನಮಗೂ ಇದೆ, ಆ ಕಸ್ಟಮರಲ್ಲೂ ಇದೆ ಮೇಡಮ್.
2: ಸೂಪರ್. ಹಾಗಿದ್ರೆ ಈ ಪ್ರಕಾಶ್ ಕಲೆಕ್ಷನ್ಸಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಸರ್?
3: ಪ್ರೆಸೆಂಟ್ ಇವಾಗ ಒಂದು 5 ಮೆಂಬರ್ಸ್ ಇದ್ದಾರೆ. ಸೊ ಮುಂಚೆ ಎಲ್ಲ ತುಂಬ ಜನ ಇದ್ದರು, ಎಲ್ಲ ಕಾಂಪಿಟೇಷನ್ ಲೆವೆಲ್ ಒಳಗೆ ಇವತ್ತೊಂದು 5 ಜನದ ಇಟ್ಕೊಂಡು ನಾವು ಮುಂದುವರಿಸ್ತಾ ಇದ್ದೀವಿ ಮೇಡಮ್.
2: ಓಕೆ ಸರ್, ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ, ಸುಮಾರು ವರ್ಷಗಳಿಂದ ಕೂಡ ಇಲ್ಲೇ ಬರ್ತಾ ಇದ್ದಾರೆ ಅಂತ ಹೇಳಿದರೆ, ಜೊತೆಗೆ ಇಲ್ಲಿ ಎಂಪ್ಲಾಯೀಸ್ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಇದ್ರ ಮಧ್ಯೆ ನಮ್ಮ ಶಿವಮೊಗ್ಗ ದಿನ ದಿನ ಇಂಪ್ರೂವ್ಮೆಂಟ್ ಆಗ್ತಿದೆ, ಡೆವಲಪ್ಮೆಂಟ್ ಆಗ್ತಿದೆ, ಅಫ್ಕೋರ್ಸ್ ಶಾಪ್ಸ್ಗಳು ಕೂಡ ತುಂಬ ಮುಂದುವರಿತಾ ಇದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ, ನಿಮಗೆ ಕಾಂಪಿಟೇಷನ್ಸ್ ಹೇಗಿದೆ ಸರ್?
3: ಕಾಂಪಿಟೇಷನ್ನು, ರಿಸ್ಕು, ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವು ಕೇಳಿದ್ರೆ ಎಲ್ಲ ಫೀಲ್ಡಲ್ಲೂ ಎಲ್ಲದ್ರೊಳಗೂ ಇದೆ. ರಿಸ್ಕ್ಗೆ ಆಗಲಿ ಕಾಂಪಿಟೇಷನಿಗಾಗಲಿ ನಾವು ರೆಡಿ ಇಲ್ಲ ಅಂತಂದರೆ ಯಾರೂ ಒಪ್ಪಲ್ಲ. ಯಾಕೆಂದರೆ ಕಾಂಪಿಟೇಷನಲ್ಲಿ ಯಾರಿದ್ದಾರೋ 100% ಅವ್ರು ವರ್ಕ್ ಮಾಡಲೇಬೇಕು. ಅವ್ರಿಗೆ ಆ ಜವಾಬ್ದಾರಿ ಅನ್ನೋದು ಇಟ್ಕೊಂಡು ಅವ್ರು ಮುಂದೋದ್ರೇ ಅವರು ಆ ಫೀಲ್ಡೊಳಗೆ ಉಳಿಲಿಕ್ಕೆ ಸಾಧ್ಯ. ಇಲ್ಲ, ನನಗೆ ಯಾಕೆ, ನಾನೇ ಯಾಕೆ ಇಷ್ಟು ರಿಸ್ಕ್ ತೊಗೊಬೇಕು, ಹಿಂಗೆ ಯಾಕೆ ಜವಾಬ್ದಾರಿ ನನಗೆ ಅಂತಂದರೆ ಅವರು ಆ ಫೀಲ್ಡಿಂದ ಔಟ್ ಆಫ್ ಹೊರಗಡೆ ಬರುವಂಥ ಪರಿಸ್ಥಿತಿ ಇದ್ದೇ ಇರುತ್ತೆ. ಎಲ್ಲರಿಗೂ ಕಾಂಪಿಟೇಷನ್ ಇದೆ ಅಂದಾಗ ನಾವು ಅದು ಹೊಂದ್ಕೊಂಡು ಮಾಡ್ಕೊಂಡು ಹೋದಾಗ್ಲೇ ಅದರೊಳಗೆ ಮುಂದೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ತಿಳ್ಕೊಂಡಿರೋಂಥ ಒಂದು ವಿಷಯ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಪ್ರಕಾಶ್ ಕಲೆಕ್ಷನ್ಸ್ನ ಮಾಲೀಕರಾಗಿರುವಂತಹ ಪ್ರಕಾಶ್ ಸರ್ ಚೆನ್ನಾಗಿ ಮಾತಾಡ್ತಾ ಇದ್ರು. ಇವರ ಶಾಪ್ನಲ್ಲಿ ಯಾವೆಲ್ಲ ಫೋನ್ಗಳು ಸಿಗುತ್ತೆ, ಹಾಗೆ ಇವರಿಗೆ ಕಸ್ಟಮರ್ಸ್ ಎಲ್ಲೆಲ್ಲಿಂದ ಬರ್ತಾರೆ ಅಂತೆಲ್ಲ ಮಾಹಿತಿಯನ್ನು ನೀಡ್ತಾ ಇದ್ರು. ಇವರ ಜೊತೆ ಮಾತನಾಡಲಿಕ್ಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೂಪರ್ ಸಾಂಗ್ ಏನೋ ಕೇಳ್ಕೊ ಬಂದಿದ್ದಾಯ್ತು. ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೊಬೈಲ್ ಶೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸುಮಾರು 45 ವರ್ಷಗಳಿಂದ ಈ ಒಂದು ಬಿಸ್ನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ರಕಾಶ್ ಸರ್ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅದು ಪ್ರಕಾಶ್ ಕಲೆಕ್ಷನ್ಸ್ ನ ಮಾಲೀಕರು. ಹಾಗಿದ್ಮೇಲೆ ಇವರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ. ಪ್ರಕಾಶ್ ಸರ್, ಈಗ ಏನಪ್ಪ ಅಂದ್ರೆ ಯಾರೇ ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಆ ಬಿಸ್ನೆಸ್ ಹೆಸರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಅವ್ರ ತಂದೆ ತಾಯಿ ಹೆಸರಿಡ್ತಾರೆ, ಕೆಲವರು ಅವ್ರ ಪ್ರೀತಿ ಪಾತ್ರರ ಹೆಸರಿಡ್ತಾರೆ, ಇನ್ ಕೆಲವರು ಮನೆ ದೇವರ ಹೆಸರಿಡ್ತಾರೆ. ಹೀಗೆಲ್ಲ ಇರುವಾಗ ನೀವು ವಿಶೇಷವಾಗಿ ನಿಮ್ಮ ಹೆಸರನ್ನೇ ಶಾಪಿಗೆ ಇಟ್ಕೊಂಡಿದ್ದೀರಾ, ಇದರ ವಿಶೇಷತೆ ಏನು ಸ್ವಲ್ಪ ತಿಳಿಸ್ಕೊಡ್ಬೋದಾ?
3: ನಾವು ಪ್ರೈಮರಿ ಒಂದು ಸಣ್ಣ ಏಜ್ನೊಳಗೇನೆ ವ್ಯವಹಾರ ಅನ್ನೋದನ್ನೊಂದು ಶುರು ಮಾಡಿಕೊಂಡ್ವಿ. ಸೊ ಆ ನಂತರದಲ್ಲಿ ಎಲ್ಲ ಕಡೆನೂ ಪ್ರಕಾಶ್ ಪ್ರಕಾಶ್ ಅಂತ ಹೇಳಿ ಪ್ರಚಾರ ಆಯಿತು. ಸೊ ಅದೇ ನೇಮ್ ಇದ್ದರೆ ಕಸ್ಟಮರಲ್ಲಿ ಒಂದು ಒಂದು ಜಲ್ದಿ ಈಸಿಯಾಗಿ ಒಂದು ಕನೆಕ್ಟಿವಿಟಿ ಆಗುತ್ತೆ ಅಂತ ಹೇಳಿ ಅದೇ ಒಂದು ವಿಶ್ವಾಸದೊಳಗೆ ಆ ಥರದಲ್ಲಿ ನಾವು ಮುಂದುವರಿಸಿದ್ದೀವಿ ಮೇಡಮ್. ಇದೇ ವಿಷಯ.
2: ಸೂಪರ್. ಹಾಗೆ ಪ್ರಕಾಶ್ ಸರ್, ನಿಮಗೆ ಈ ಒಂದು ಬಿಸ್ನೆಸ್ ಜರ್ನಿಲಿ ಸುಮಾರು 45 ವರ್ಷಗಳ ಅನುಭವ ಇದೆ ಆಯ್ತಾ? ಈ 45 ವರ್ಷದಲ್ಲಿ ಯಾವತ್ತೋ ಒಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಬಿಸ್ನೆಸ್ ಫೀಲ್ಡಿಗೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ನಮಗೆ ಬೇಜಾರೇ ಆಗಿಲ್ಲ ಮೇಡಮ್, ಬೇಜಾರು ಸುತ್ತ ಸಂತೋಷದಲ್ಲೇ ತೊಗೊಂಡಿದ್ದೀವಿ ಒಂದು ವಿಷಯ. ಎರಡನೇದಾಗಿ ಹುಟ್ಟಿದಾಗ್ಲಿಂದನೂ ನಾವು ಮಾಡಿದ್ದು ಮುಟ್ಟಿದ್ದು ನಡೆದಿದ್ದು ಎಲ್ಲ ರೀತಿಯಿಂದನೂ ಆ ದೇವರು ಕೊಟ್ಟಿರೋಂಥ ಒರಿಜಿನಲ್ಲು ನಮಗೆ ಏನೊಂದು ಆಸ್ತಿ ಅಂತ ಏನು ಕೊಟ್ಟಿಯಾನೆ, ಒಂದು ನಡೆ ನುಡಿ, ಒಂದು ವ್ಯವಸ್ಥಿತವಾಗಿ ಆರೋಗ್ಯ, ಇದು ಎಲ್ಲದರೊಳಗೂ ನಮಗೆ ಸಂತೋಷನ ಕೊಟ್ಟೆ ಬದುಕಿಸಿ ಮುಂದೆ ತೊಗೊಂಡೋಗಿದ್ದಾನೆ ಮೇಡಮ್. ನಡೆದಿದ್ದೆಲ್ಲ ಸಂತೋಷನೇ ನಮ್ಮ ಲೈಫ್ನಲ್ಲಿ ಅಂತ ಅಂದ್ಕೊಂಡು ನಾವು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್.
2: ಸೊ ಎಲ್ಲವೂ ಕೂಡ ಸಾರ್ಥಕತೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ?
3: ಪರ್ಸೆಂಟೇಜ್ನಲ್ಲಿ 100% ಮೇಡಮ್, ಅದು ಅದ್ರ ಬಗ್ಗೆ ಡೌಟೇ ಬೇಡ. ಇವತ್ತೇನಾದ್ರು ಒಂದು ಸಣ್ಣ ಒಂದು ತೊಂದರೆ ಅಂತ ಬಂದರೂ ಕೂಡ ಅದು ನಮಗೆ ತೊಂದರೆ ಅಲ್ಲ, ಅದು ನಾಳೆ ದಿವಸ ಇನ್ನೂ ಒಂದು ಹಿಂದೆ ಮುಂದೆ ಇರುತ್ತೆ. ಅದಕ್ಕೆ ನಾವು ಅನುಸರಿಸ್ಕೊಂಡು ಹೋಗಿ ಮುಂದೆ ಅದು ಸುತ್ತ ನಾವು ಒಳ್ಳೇದು ಅಂತಲೇ ನಂಬ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅದು ನಮಗೆ ಒಳ್ಳೇದೇ ಆಗಿದೆ ಮೇಡಮ್.
2: ಸೂಪರ್ ಸರ್, ನಿಮ್ಮ ಒಂದು ಈ ಒಂದು ಪಾಸಿಟಿವ್ ಥಿಂಕಿಂಗ್ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಯಾವ ಕ್ವಾಲಿಟೀಸ್ ಇರಬೇಕಾಗತ್ತೆ ಸರ್?
3: ಟೈಮ್ ಸೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ಕ್ಯಾಲ್ಕುಲೇಟೆಡ್ ಮೈಂಡ್, ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಅವರು ನಡ್ಕೊಂಡು ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಬರೋವಂಥ ಒಂದು ಒಳ್ಳೆ ಕ್ವಾಲಿಟಿ ಇಟ್ಕೊಂಡು ಅವರು ಮುಂದುವರೆದ್ರೆ ಮುಂದೆ ಒಂದಲ್ಲ ಒಂದು ದಿವಸ ಅದಕ್ಕೆ ರಿಯಾಕ್ಷನ್ ಆ್ಯಂಡ್ ಸಪೋರ್ಟೆಡ್ 100% ಸಿಕ್ಕೇ ಸಿಗತ್ತೆ. ನಾವು ಸರಿ ಇದ್ದರೆ ಪ್ರತಿಧ್ವನಿ ಅಂತ ಏನು ಹೇಳ್ತಾರೋ ಅದು ಯಾವತ್ತೂ ನಮಗೆ ಅನ್ಯಾಯ ಆಗೋದಿಲ್ಲ ಅಂತ ನಂಬ್ಕೊಂಡು ಮುಂದೆ ಹೋಗಬೇಕು ನಾವು.
2: ಓಕೆ ಸರ್, ಹಾಗೆಯೇ ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಇರ್ತಾರೆ, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಕೂಡ ಅವರು ಒಂದಿಷ್ಟು ಅಂಶವನ್ನು ಗಮನದಲ್ಲಿಟ್ಕೊಂಡು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋದಾದರೆ ಯಾವ ಅಂಶವನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ಸರ್?
3: ಕಸ್ಟಮರ್ ಹತ್ರ ಒಂದು ಒಳ್ಳೆ ರೀತಿಯೊಳಗೆ ನಡ್ಕೊಂಡು ಹೋಗಬೇಕು ವ್ಯವಹಾರದಲ್ಲಿ, ಅವರದ್ದು ಒಂದು ಏನು ಟೇಸ್ಟ್ ಇದೆಯೋ ಆ ರೀತಿ. ಸೆಕೆಂಡ್ ಒಂದು ಪ್ರೈಸ್ ಆಗಲಿ, ಕ್ವಾಲಿಟಿ ಆಗಲಿ, ನಂತರದಲ್ಲಿ ನಾವು ಏನೇ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ ಅದು ಸಡನ್ನಾಗಿ ಇವತ್ತಿಂದ ಇವತ್ತೇ ನಮಗೆ ರಿಯಾಕ್ಷನ್ ಆಗಬೇಕು ಅಂತ ಹೇಳಿ ನಾವು ಇದು ಮಾಡಬಾರ್ದು. ಇವತ್ತು ಮಾಡಿರೋ ಕೆಲಸಕ್ಕೆ ಮುಂದೊಂದು ದಿವಸ ನಮಗೆ ಯಾವತ್ತೊಂದು ಒಳ್ಳೇದಾಗುತ್ತೆ, ಆಗಲಿಲ್ಲ ಅಂದ್ರೂ ನಾವಂತೂ ಒಳ್ಳೆ ರೀತಿಯಲ್ಲೇ ಇರಬೇಕು ಅನ್ನೋ ಒಂದು ಭಾವನೆಯೊಳಗೆ ಹೋದರೆ 100% ಅದು ಒಳ್ಳೇದಾಗತ್ತೆ ಅಂತ ಹೇಳಿ ನಾ ಹೇಳ್ತಾ ಇದ್ದೀನಿ ಮೇಡಮ್.
2: ಸರ್, ಕೊನೆ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಮೊಬೈಲ್ ಶಾಪ್ಸ್ ಇದ್ರು ಕೂಡ ಜನ ಯಾಕೆ BH ರೋಡಲ್ಲಿರುವಂಥ ಪ್ರಕಾಶ್ ಕಲೆಕ್ಷನ್ಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು, ಯಾಕೆ ಜನ ಇಲ್ಲಿ ಬರಬೇಕು?
3: ಕ್ಲಾಸ್ ಒನ್ ಬ್ರ್ಯಾಂಡ್ ನಮ್ಮಲ್ಲಿ ಇಟ್ಟು ನಾವು ಸಹಕರಿಸ್ತಾ ಇದ್ದೀವಿ ಕಸ್ಟಮರಿಗೆ. ಸೆಕೆಂಡ್ ಒನ್ನು ಪ್ರೈಸ್ ವೈಸ್, ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ಆ್ಯಂಡ್ ಕಸ್ಟಮರ್ ಹತ್ರ ಸ್ಪೀಕ್ ಸ್ಟೈಲ್, ಸೊ ಆಲ್ಮೋಸ್ಟ್ ಎಲ್ಲ ರೀತಿಯಿಂದನೂ ನಾವು ಸರಿಯಾದ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಅದು ಕಸ್ಟಮರಿಗೂ ಹಿಡಿಸಿರೋದ್ರಿಂದ ಆ ಕಸ್ಟಮರು ಅದು ಒಪ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ ಅಂತ ನಾವು ನಂಬಿದ್ದೀವಿ ಮೇಡಮ್ ಕಸ್ಟಮರನ್ನು.
2: ಓಕೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ನಿಮಗೂ ಒಳ್ಳೇದಾಗಲಿ, ನೀವು ಬಂದು ಇಲ್ಲಿ ನಮಗೆ ನಡೆಸ್ಕೊಟ್ಟಿದ್ದಕ್ಕೆ ನಮಗೂ ಸಂತೋಷ ಆಗಿದೆ, ನಿಮಗೂ ಒಳ್ಳೇದಾಗಲಿ ದೇವ್ರ ಹತ್ರ ಅಂತ ಹೇಳಿ ಕೇಳ್ಕೊಂಡು ಥ್ಯಾಂಕ್ ಯು.
2: ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಕೇಳಿದ್ರಲ್ಲ ಕೇಳುಗರೆ, ಒಂದು ಮೊಬೈಲ್ ಶಾಪ್ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ ಏನು, ಹಾಗೆ ನಮ್ಮ ಪ್ರಕಾಶ್ ಸರ್ಗೆ ಸಾಕಷ್ಟು ವರ್ಷಗಳ ಅನುಭವ ಕೂಡ ಇದೆ, ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋಗೆ ಕೂಡ ಒಂದಿಷ್ಟು ಒಳ್ಳೆಯ ಸಲಹೆಗಳನ್ನ ತಿಳಿಸ್ಕೊಟ್ರು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೊ ಪ್ರೋಗ್ರಾಮ್ ಹೇಗಿತ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸ್ಕೊಡಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ.
3: ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ 90.9 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸಂಜೆಯ ಸಮಯ 7 ಗಂಟೆ ಆಗಿದೆ. ಮನೇಲಿ ಆರಾಮಾಗಿ ಕೂತು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಕೇಳೋದಕ್ಕೆ ರೆಡಿ ಆಗಿದ್ರ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಸಂಜೆಯ ಸಮಯ ಆಗಿರೋದ್ರಿಂದ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ನಮ್ಮ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇರ್ಬೋದು. ಹಾಗೆ ಬೆಳಗ್ಗೆಯಿಂದ ಹೊಲದಲ್ಲಿ ದುಡಿದು ಈಗ ತಾನೇ ಮನೆಗೆ ಬಂದು ಕೃಷಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಕಾಯ್ತಾ ಕುಳಿತಿರುವಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಎಲ್ಲ ಕೃಷಿಕರಿಗೆ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ದೇಶದ ಅನ್ನದಾತ, ಎಲ್ಲರ ಹಸಿವನ್ನು ನೀಗಿಸುವನು ಈತ. ಹಗಲು ರಾತ್ರಿ ಲೆಕ್ಕಿಸದೆ ದುಡಿತ, ಇದರ ಪ್ರತಿಫಲಕ್ಕೆ ನಿತ್ಯವೂ ತುಡಿತ. ಪ್ರಕೃತಿಯನ್ನು ನಂಬಿರುವ ಈತ, ಮೌಲ್ಯಗಳ ಜೀವನದಿಂದ ಉಸಿರಾಡುತ್ತ, ಮಾನವೀಯತೆಯ ಅಂದರ, ಸ್ವಾಭಿಮಾನದ ಬಂಧುರ ಅಂತ ಹೇಳ್ತಾ ನಮ್ಮ ಎಲ್ಲ ರೈತರಿಗೆ ನಮಸ್ಕರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ನಿನ್ನೆಯ ಕಾರ್ಯಕ್ರಮವನ್ನು ಕೇಳಿದಿರ ಅಂತಂದರೆ ಕಾರ್ಯಕ್ರಮದಲ್ಲಿ ಸೊ ನಮಗೆ ವಿಶೇಷವಾಗಿ ನಿಂಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ನಮ್ಮ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನಿಂದ ರವೀಶ್ ಅವರು ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ರವೀಶ್ ಅವರ ಜೊತೆ ಮಾತಾಡೋಣ. ಹಾಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೇಳಿರೋ ಹಾಗೆ ರವೀಶ್ ಅವರು ಅವರ ತೋಟದಲ್ಲಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಮಿಶ್ರ ಬೆಳೆಗಳನ್ನು ಬೆಳೀತಾ, ಹಾಗೆ ಅದರಲ್ಲೂ ಪ್ರಮುಖವಾಗಿ ನಿಂಬೆ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗೆ ಈ ವಿಶೇಷವಾಗಿರುವಂತಹ ನಿಂಬೆಯ ಕೃಷಿಯ ಬಗ್ಗೆ ಕೂಡ ನಮಗೆ ಹಲವಾರು ಮಾಹಿತಿಗಳನ್ನ ನಿನ್ನೆಯ ಕಾರ್ಯಕ್ರಮದಲ್ಲಿ ಕೂಡ ತಿಳಿಸ್ತಾ ಇದ್ರು. ಹಾಗೆ ಈ ನಿಂಬೆ ಕೃಷಿಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇರುವಂಥವ್ರು ಯಾವ ರೀತಿಯ ಹವಾಮಾನದಲ್ಲಿ ಬೆಳೆಯಬೇಕಾಗತ್ತೆ, ಹಾಗೆ ಕೃಷಿಯನ್ನು ಹೇಗೆ ಮಾಡಬೇಕು, ನಿಂಬೆ ಬೆಳೆಯ ಪದ್ಧತಿ ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಇಷ್ಟೇ ಅಲ್ಲದೆ ಈ ನಿಂಬೆ ಕೃಷಿಯನ್ನು ಮಾಡೋದಕ್ಕೆ ಯಾವ ರೀತಿಯ ಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಗೊಬ್ಬರದ ಜೊತೆಗೆ ಗಿಡಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು, ನಿಂಬೆಯಲ್ಲಿರುವಂತಹ ತಳಿಗಳು ಯಾವ್ದ್ಯಾವುದು, ಉತ್ತಮ ಇಳುವರಿ ಬರಬೇಕು ಅಂದರೆ ಏನು ಮಾಡಬೇಕು, ಹಾಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು, ಹೀಗೆ ಕೃಷಿ ಮಾಡುವ ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ಈ ನಿಂಬೆಹಣ್ಣನ್ನು ಏನೇನಕ್ಕೆಲ್ಲ ಬಳಕೆ ಮಾಡ್ತಾರೆ, ಇದರ ಆರೋಗ್ಯದ ಪ್ರಯೋಜನಗಳೇನು, ಅವರ ಕೃಷಿ ಭೂಮಿಯಲ್ಲಿರುವಂತಹ ಸಹಜ ಕೃಷಿಯಲ್ಲಿ ಪ್ರಮುಖ ಬೆಳೆಯನ್ನಾಗಿ ನಿಂಬೆಯನ್ನು ಮಾಡಿಕೊಂಡಿದ್ದಾರೆ, ಇದರ ಜೊತೆಗೆ ಅದರಲ್ಲಿರುವಂತಹ ತಳಿಗಳ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಈ ಎಲ್ಲ ಮಾಹಿತಿಗಳನ್ನ ನೀವು ಕೂಡ ನಿನ್ನೆ ಸಂಚಿಕೆನಲ್ಲಿ ಕೇಳಿದಿರಾ ಅಂತಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನಿಂಬೆ ಕೃಷಿಯ ಜೊತೆಗೆ ಮಿಶ್ರ ಬೆಳೆಗಳನ್ನ ಯಾವ ರೀತಿ ಮಾಡಿದ್ದಾರೆ, ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನಲ್ಲಿ ನೈಸರ್ಗಿಕ ಕೃಷಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಿಶ್ರ ಬೆಳೆಗಳನ್ನು ಮಾಡ್ತಾ ಪ್ರಮುಖವಾಗಿ ನಿಂಬೆ ಬೆಳೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ರವೀಶ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ. ಹಾಗಾದರೆ ರವೀಶ್ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.9 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ. ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686 9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686 9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
2: ಓಕೆ, ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬರ್ತಾ ಇದ್ರ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನಲ್ಲಿ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ, ಅದರಲ್ಲೂ ಮಿಶ್ರ ಬೆಳೆಗಳನ್ನ ಮಾಡ್ತಾ, ಜೊತೆಗೆ ನಿಂಬೆ ಕೃಷಿಯನ್ನ ಮಾಡ್ತಾ ತಮ್ಮ ಜೀವನವನ್ನ ಕಟ್ಟಿಕೊಂಡಂತಹ ರವೀಶ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ. ಬನ್ನಿ ಹಾಗಿದ್ರೆ ರವೀಶ್ ಅವರ ಜೊತೆ ಮಾತಾಡೋಣ. ಹಾಗೆ ಇವತ್ತು ನಿಂಬೆ ಕೃಷಿಯಲ್ಲಿ ಇರುವಂತಹ ಬೇರೆ ಬೇರೆ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಸೊ ಹಾಗೆ ರವೀಶ್ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರವೀಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರೇ, ನೆನೆ ಸಂಚಿಕೆನಲ್ಲಿ ನಾವು ಮಾತಾಡಿದ ಹಾಗೆ ನಿಂಬೆ ಕುರಿತಂತೆ, ನಿಂಬೆ ಕೃಷಿಯನ್ನ ಯಾವ ರೀತಿ ಮಾಡಬೇಕು, ಗೊಬ್ಬರಗಳ ಬಳಕೆ ಹೇಗಿರಬೇಕು, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಸೊ ಹಾಗೆ ಅದರ ಮುಂದುವರೆದ ಭಾಗದಂತೆ, ಇವಾಗ ಈ ಒಂದು ನಿಂಬೆ ಕೃಷಿಯನ್ನ ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕಾಗತ್ತೆ, ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಡಿಯಷ್ಟು ಅಂತರ ಇರಬೇಕಾಗತ್ತೆ ಹೇಳ್ಬೋದಾ?
3: ಒಂದು ಗಿಡದಿಂದ ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ ಒಂದು 15 ಅಡಿ ಬೇಕು. ಯಾಕಂದ್ರೆ 15 ಅಡಿ ಮಧ್ಯದಲ್ಲೆಲ್ಲ ಹೋಲಾಡ್ಲಿಕ್ಕೆ ಆಗಬೇಕು, 15 ಅಡಿ ಹಾಕ್ಬೇಕು. ಮತ್ತೆ ನಾವು ಮಧ್ಯದಲ್ಲಿ ಬೇರೆ ಗಿಡ ಹಾಕೊಬಹುದು, ಬಟ್ ಒಂದು ನಿಂಬೆ

0: ನಿಮ್ಗಾಗಿ 15 ಅಡಿ ಗ್ಯಾಪ್ ಇದ್ರೆ ಬಹಳ ಅನುಕೂಲ ಆಗ್ತದೆ, ಯಾಕಂದ್ರೆ ಬಿಡಿಸ್ಲಿಕ್ಕೆ ಮತ್ತೆ ಅದಕ್ಕೆ ವ್ಯವಸಾಯ ಮಾಡ್ಲಿಕ್ಕೆ ಎಲ್ಲ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. 15 ಅಡಿ ಬೇಕು ಮಿನಿಮಮ್, 1 ಗಿಡದಿಂದ 1 ಗಿಡಕ್ಕೆ 15 ಅಡಿ ಗ್ಯಾಪ್ ಇರುತ್ತೆ.
1: ಹಾಗೆ ರವೀಶ್ ಅವರೇ, ಈ ನಿಂಬೆ ಗಿಡಕ್ಕೆ ಅಥವಾ ನಿಂಬೆ ಕೃಷಿ ಮಾಡೋದಕ್ಕೆ ಬಿಸಿಲಿನ ಅವಶ್ಯಕತೆ ಹೆಚ್ಚಿಗೆ ಇರುತ್ತಾ? ಹೇಗೆ?
0: ಬಿಸಿಲು ಸ್ವಲ್ಪ ಜಾಸ್ತಿ ಇದ್ರೆ ತುಂಬಾ ಚಂದ. ಈ ಏನೋ ನಾವು ಕಾಸ್ಲಿ ನಿಂಬೆ ಇದೆ, ಕಾಸ್ಲಿ ನಿಂಬೆಗೆ ಫುಲ್ ಬಿಸಿಲು ಇರೋದಂತ ಒಳ್ಳೇದು. ಬಿಸಿಲು ಜಾಸ್ತಿ ಇದ್ದಷ್ಟು ಇಳುವರಿ ಚೆನ್ನಾಗಿ ಬರ್ತದೆ ಅದರಲ್ಲಿ. ಅಲ್ಲಿ ಬಾಲಾಜಿಗೆ ಸ್ವಲ್ಪ ಶೇಡ್ ಆದ್ರೂ ಪರವಾಗಿಲ್ಲ ನಡೀದೆ, ಅಂದ್ರೆ ಇದಕ್ಕೂ ಬಿಸಿಲು ಬೇಕು. ನಾನು ಸ್ವಲ್ಪ ಇಂಟರ್ಕ್ರಾಪ್ ಇಟ್ಕೊಂತೀನಿ, ಬಹುಬೆಳೆ ಪದ್ಧತಿಯಲ್ಲಿ ಇಟ್ಕೊಂತೀನಿ ಅಂದ್ರೆ ಬಾಲಾಜಿ ಬೆಟರ್ ಅಂತ ಅನ್ಕೊಂತೀನಿ.
1: ಓಕೆ, ಇದರಲ್ಲಿ ಆದಾಯ ಹೇಗಿದೆ?
0: ನಿಂಬೆ ಆದಾಯ ಒಳ್ಳೆ ಒಳ್ಳೆ ಆದಾಯ ಬರುವಂತ ನಿಂಬೆ. ಏನಂತಂದ್ರೆ ಒಂದು ನಿಂಬೆ ಗಿಡದಲ್ಲಿ 3 ವರ್ಷ ಆದ್ಮೇಲೆ ಕನಿಷ್ಠ ಚಂದ್ರ 300-400 ನಿಂಬೆ ಬರ್ತದೆ. ಒಂದು ನಿಂಬೆ ಕನಿಷ್ಠ ಚಂದ್ರ ಇವತ್ತು ಮಾರ್ಕೆಟ್ ಅಲ್ಲಿ ಎಂತ ಕಮ್ಮಿ ದಿವಸ ಅಂದ್ರೂ 2 ರೂಪಾಯಿ ಒಂದು ನಿಂಬೆ ಆಗ್ತದೆ. ಒಂದು ನಿಂಬೆ ಗಿಡಕ್ಕೆ ಕನಿಷ್ಠ 2 ರೂಪಾಯಿ ಅಂದ್ರೆ 5 ನಿಂಬೆ 1,000 ರೂಪಾಯಿ ಆಯ್ತು. ಈ ತರದ 100 ಗಿಡ ಇಟ್ಕೊಂಡ್ರೆ ಒಂದು ನಿಂಬೆ ಗಿಡದ ನಿಂಬೆ ಗಿಡದಿಂದ 1,000 ರೂಪಾಯಿ. ನಾವು ಬಹುಬೆಳೆ ಪದ್ಧತಿ ಮಾಡಿದ್ದಾಗ ನಿಂಬೆಯಲ್ಲಿ ಒಳ್ಳೆ ಲಾಭದಾಯಕ ಬರ್ತದೆ. ಅದೇ ನಿಂಬೆ ಅದೇ ಸೀಸನ್ ವೈಸ್ ಅಂದ್ರೆ ಜಾಸ್ತಿ ಸೀಸನ್ ಇದ್ದಾಗ ನಿಂಬೆ 5 ರೂಪಾಯಿವರೆಗೂ ಹೋಗ್ತದೆ. ಬೇಡ ಕನಿಷ್ಠ ಪಕ್ಷ ಅಂದ್ರೆ 2 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು ವರ್ಷಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ನಿಂಬೆ ಗಿಡದಲ್ಲಿ 10,000 ರೂಪಾಯಿ ತಗೊಂಡ್ಬಂದ್ ನಾವು.
1: ಒಂದು ಎಕರೆನಲ್ಲಿ ಎಷ್ಟು ಗಿಡಗಳನ್ನ ಹಾಕ್ಬೋದು?
0: ಒಂದು ಎಕರೆಯಲ್ಲಿ 100-300 ಗಿಡ ನೆಡಬಹುದು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಾನು 15 ಅಡಿ 15 ಅಡಿ ಅಂದ್ರೆ 5 ಮೀಟರ್ ಬೈ 5 ಮೀಟರ್ ಅಂತ ಲೆಕ್ಕ ಹಾಕೊಂಡ್ರೆ 300-350 ಗಿಡ, ಅದು ಜಮೀನ ಚೌಕ ತೆಗಿತ್ತು ಅಂದ್ರೆ ಒಂದು 350 ಗಿಡ ನೆಡಬಹುದು ನಾವು ಒಂದ್ ಎಕರೆಯಲ್ಲಿ. 300 ಅಂದ್ರೆ ಡಿಪೆಂಡ್ ಅಪ್ ಭೂಮಿ ಮೇಲೆ, ಭೂಮಿ ಚೌಕಟ್ಟಿಗಿತ್ತು ಉದ್ದಕ್ಕಿತ್ತು ಅಂದ್ರೆ ಗಿಡ ಕಮ್ಮಿ ಆಗ್ತದೆ. ಚೌಕಟ್ಟಿಗಿದ್ರೆ ಡಿಪೆಂಡ್ ಅಪ್ ಒಂದು ಭೂಮಿ ಹೆಂಗಿದೆ ರೈತಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 350 ಗಿಡ ನೆಡಬಹುದು ನನ್ನ ಪ್ರಕಾರ ಒಂದ್ ಎಕರೆಗೆ. ಮತ್ತೆ ಇಂಟರ್ಕ್ರಾಪ್ ಮಾಡ್ಕೊಳೋ ಅಂತವ್ರಿದ್ರೆ, ಬೇರೆ ಬೇರೆ ಕ್ರಾಪ್ ಗಳನ್ನ ಮಾಡ್ಕೊಳೋ ಅಂತಾರಿದ್ರೆ ಒಂದು 300 ನೆಟ್ಕೊಂಡು ಸ್ವಲ್ಪ ದೂರ ಗಿಡಗಳನ್ನ ಮಾಡ್ಕೊಂಡು ಮಧ್ಯದಲ್ಲಿ ಬೇರೆ ಗಿಡಗಳನ್ನ ಇಟ್ಕೊಬಹುದು. ಇಲ್ಲ ನಾನ್ ಬರೀ ನಿಂಬೆನೆ ಇಡ್ತೀನಿ, ನಿಂಬೆ ಬೇಡ ಅಂದ್ರೆ ಒಂದು 400 ವರೆಗೂ ನೆಡಬಹುದು.
1: ಓಕೆ ರವೀಶ್ ಅವರೇ, ಸೊ ಹಾಗೆ ಈಗ ನಿಂಬೆ ಕೃಷಿಯನ್ನು ಮಾಡ್ತಾ ನಿಂಬೆ ಬೆಳೆಯ ಮಧ್ಯದಲ್ಲಿ ನೀವೇನಾದ್ರೂ ಬೆಳೆಗಳನ್ನ ಮಾಡಿದ್ರಾ? ಬೆಳೆಗಳನ್ನ ಮಾಡಿದ್ರೆ ಯಾವ ಬೆಳೆಗಳನ್ನ ಮಾಡಿದ್ರಿ ಹೇಳ್ಬೋದಾ?
0: ನಾನು ನಿಂಬೆ ಮಧ್ಯದಲ್ಲಿ ಏನ್ ಮಾಡಿದ್ದೀನಿ, ಒಂದಷ್ಟು ಅರಶಿನ ಹಾಕಿದೀನಿ, ಸೀಗಂಟ್ ಹಾಕಿದೀನಿ, ಶುಂಠಿ ಹಾಕಿದೀನಿ, ಈ ತರದ್ದು ನಾನಾ ಬೆಳೆಗಳನ್ನ ಹಾಕೊಂಡಿದ್ದೀವಿ. ಮಧ್ಯದಲ್ಲಿ ತರಕಾರಿಗಳನ್ನ ಹಾಕೊಳ್ಳುವಂಥದ್ದು ಅವ್ರವ್ರ ಅನುಕೂಲ ತಕ್ಕಂತೆ ಮಧ್ಯದಲ್ಲಿ ಬೆಳೆ ಬೆಳ್ಕೊಬಹುದು, ಏನ್ ತೊಂದರೆ ಏನಿಲ್ಲ.
1: ಓಕೆ, ಸೊ ರವೀಶ್ ಅವರು ಹೇಳ್ತಿದ್ದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ನಿಂಬೆ ಕೃಷಿಯನ್ನ ಮಾಡ್ತಾ ಇದೀವಿ ಅಂತಂದಾಗ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸಿದ್ಧತೆಯನ್ನ ಮಾಡಿಕೊಂಡ ನಂತರದಲ್ಲಿ ನಾವು ನಿಂಬೆ ಗಿಡಗಳನ್ನ ನೆಡ್ತಾ ಇದೀವಿ ಅಂತಂದಾಗ 1 ಗಿಡದಿಂದ 1 ಗಿಡಕ್ಕೆ 15 ಅಡಿಯಷ್ಟು ಅಂತರ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆಯೇ ಇದರಲ್ಲಿ ಬಿಸಿಲಿನ ಅವಶ್ಯಕತೆ ಕೂಡ ತುಂಬ ಇರುತ್ತೆ, ಮತ್ತು ಮಿಶ್ರ ಬೆಳೆಗಳನ್ನ ಏನಾದರೂ ಮಾಡ್ತೀರಾ ಅಂತಂದರೆ ಅದರಲ್ಲಿ ಮಧ್ಯದಲ್ಲಿ ಬೆಳೆಗಳನ್ನ ಮಾಡ್ತೀರಾ ಅಂತಂದರೆ, ಸೊ ಅದನ್ನು ನೋಡಿಕೊಂಡು ನೀವು ಕೃಷಿಯನ್ನು ಆರಂಭ ಮಾಡಬೇಕಾಗತ್ತೆ. ಜೊತೆಗೆ ಇದರಲ್ಲಿರುವಂತಹ ಆದಾಯದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ರವೀಶ್ ಅವರು. ಮತ್ತು ನೀವು ಕೂಡ ನಿಂಬೆಯ ಮಧ್ಯದಲ್ಲಿ ಏನಾದರೂ ಬೆಳೆಗಳನ್ನು ಬೆಳ್ಕೊಂಡು ನೀವು ಉತ್ತಮ ಕೃಷಿಯನ್ನು ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಶ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರಿಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ನಿಂಬೆ ಕೃಷಿಯ ಬಗ್ಗೆ ನಮಗೆ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನಿಂದ ರವೀಶರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ನಿಂಬೆ ಕೃಷಿಯಲ್ಲಿ ಮುಖ್ಯವಾಗಿ ಯಾವ ರೀತಿಯ ನಿಂಬೆ ಕೃಷಿಯನ್ನು ಮಾಡಬೇಕು, ಹಾಗೆ ಅದಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನಿಂಬೆ ಕೃಷಿಯಲ್ಲಿ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಾಗೆ ರವೀಶ್ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರವೀಶ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರು, ನೀವು ಆಗಲೇ ಹೇಳಿದಾಗೆ ನಿಂಬೆಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳಿಬಹುದು ಅಂತ ಹೇಳ್ತಾ ಇದ್ರಿ. ಹಾಗೆ ಈ ನಿಂಬೆ ಕೃಷಿಯನ್ನ ಮಾಡ್ತಿದೀವಿ ಅಂತಂದಾಗ ಇದಕ್ಕೆ ನೀರಿನ ವ್ಯವಸ್ಥೆಯನ್ನ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
3: ಇದರಲ್ಲಿ ನೀರಿನ ವ್ಯವಸ್ಥೆ ಅಂದ್ರೆ ಇದಕ್ಕೆ ಡ್ರಿಪ್ ಮೂಲಕ ಕೊಡ್ಬೋದು ಅಥವಾ ಹಾಯಿ ನೀರ್ ಮಾಡ್ಕೊಂತೀನಿ ಅಂದ್ರೆ ನೀರ್ ಕಮ್ಮಿ ಕೊಡ್ಬೇಕು. ಇದಕ್ಕೆ ಅತಿಯಾದ ನೀರ್ ಕೊಡಬಾರ್ದು. ಇದಕ್ಕೆ ಅತಿಯಾದ ನೀರ್ ಕೊಟ್ರೆ ಸ್ವಲ್ಪ ಬೆಳವಣಿಗೆ ಕುಂಠಿತವಾಗ್ತದೆ, ಮತ್ತೆ ಇದಕ್ಕೆ ರೋಗಗಳು ಜಾಸ್ತಿ ಆಗುತ್ತೆ. ಅತಿಯಾದ ನೀರ್ ಕೊಟ್ರೆ ಇದಕ್ಕೆ ರೋಗಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಂದ್ರೆ ಕಮ್ಮಿ ನೀರ್ ಕೊಡುವಂಥದ್ದು, ಅದು ಯಾವಾಗಲೂ ಗಿಡದಿಂದ ಸ್ವಲ್ಪ ದೂರದಲ್ಲಿ ನೀರ್ ಕೊಡ್ಬೇಕು. ಗಿಡಕ್ಕೆ ನೀರ್ ಕೊಡಬಾರ್ದು, ಗುಡಕ್ಕೆ ನೀರ್ ಕೊಡಬಾರ್ದು. ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ಗಿಡದಿಂದ 1 feet ದೂರದಲ್ಲಿ ನೀರನ್ನ ಕೊಟ್ಟರೆ ಬಹಳ ಅನುಕೂಲ ಆಗ್ತದೆ. ಇದಕ್ಕೆ ಆಮೇಲೆ ಇದರಲ್ಲಿ ನೀವು ಗಿಡಕ್ಕೆ ಏನಾಗತ್ತೆ, ನಾಟಿ ಗಿಡ ಆದ್ರೆ 5-6 ಆಗುತ್ತೆ ಗಿಡ ಕಾಯಿ ಬಿಡ್ಲಿಕ್ಕೆ. ಹಂಗೆ ಏನ್ ಮಾಡ್ತೀವಿ, ಮಧ್ಯದಲ್ಲಿ ನಾವು ನಮಗ್ ಬೇಕಾದಂತ ಮಾತೃ ಕಾಂಡನ ತಗೊಂಡು ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡ್ಕೊಂತೀವಿ. ಆ ಗ್ರಾಫ್ಟಿಂಗ್ ಮಾಡಿದ್ರೆ 2-3 ಬಂದ್ಬಿಡ್ತದ ನಿಮ್ಗೆ. ಹಂಗಾಗಿ ಗ್ರಾಫ್ಟಿಂಗ್ ಗಿಡಗಳನ್ನ ಜಾಸ್ತಿ ರೈತರಿಗೆ ಯೂಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ.
2: ಓಕೆ, ಹಾಗೆ ಮಣ್ಣಿನ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅಥವಾ ಭೂಮಿಯ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
3: ಮಣ್ಣನ್ನು ನೋಡಿ, ಫಸ್ಟ್ ನೀವು ಬಹುಬೆಳೆ ಪದ್ಧತಿ ಮಾಡ್ಕೊಬೇಕಾದಾಗ ಹಾಕ್ಬೇಕು ಅಂದ್ರೆ ಬೇರೆ ಗಿಡಗಳೆಲ್ಲ ಇರ್ತವೆ, ಅದ್ರ ಮಧ್ಯದಲ್ಲಿ ಇದನ್ನ ಇಡೋದಾದಾಗ ಗುಂಡಿ ತೋರಿ ಗುಂಡಿಗೆ ಅದಕ್ಕೆ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರಗಳು ಹಾಕೊಂಡು ಹಾಕಬೇಕಾಗತ್ತೆ. ಇಲ್ಲ ನಾವು ಏನೂ ಹಾಕ್ತಿಲ್ಲ, ಬರೀ ಏಕ ಬೆಳೆ ಪದ್ಧತಿ ನಿಂಬೆ ಗಿಡನೇ ಹಾಕ್ತಿದ್ವಿ ಅಂದ್ರೆ ಫಸ್ಟ್ ಇಡೀ ಹೊಲನ ಉಳ್ಮೆ ಮಾಡಿ ಅದನ್ನ ನೀವು ಹಾಕುವಂತ ಜಾಗನ ಪಾಯಿಂಟ್ ಮಾಡ್ಕೊಂಡು ಗುಂಡಿ ತೋಡಿ ಅದಕ್ಕೆ ಉತ್ಕೃಷ್ಟವಾದ ಗೊಬ್ಬರಗಳನ್ನ ಹಾಕೊಂಡು ಗೊಬ್ಬರ ಹಾಕಿ ಅದ ನಂತರ ಗಿಡ ನೆಡಬೇಕಾಗುತ್ತೆ. ಫಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಕೊಡ್ಬೇಕು, ಸ್ವಲ್ಪ ಮಟ್ಟಿಗೆ ಗೊಬ್ಬರ ಕೊಡ್ಬೇಕು. ಅದಾದ

0: ಕೊಡ್ತಾ ಹೋದ್ರೆ ಒಂದ್ ಮೂರ್ ಸರಿ ನಾಲ್ಕು ಸರಿ ಹಾಕಿ ಕೊಟ್ಕೊಂಡು ಹೋಗಿ ಆಮೇಲೆ ಗಿಡ ದೊಡ್ಡದಾದ ನಂತರ ವರ್ಷಕ್ಕೊಮ್ಮೆ ಕೊಟ್ರೆ ಸಾಕಾಗತ್ತೆ. ವರ್ಷಕ್ಕೊಮ್ಮೆ ಕೊಟ್ಟರೆ ಸಾಕು. ಮಧ್ಯದಲ್ಲಿ ಬೇಕಾದ್ರೆ ನಾವು ಚೆನ್ನಾಗಿ ಇಳುವರಿ ಬರಬೇಕು, ಶೇಣಿಂಗ್ ಎಲ್ಲ ಕಾಯಿ ಚೆನ್ನಾಗಿ ಬರಬೇಕು ಅಂದ್ರೆ ಮೈಕ್ರೋಬ್ಸ್ ಕೊಡ್ತೀವಿ ನಾವು, ಜೀವಾಣುಗಳನ್ನ ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ. ಸೂಕ್ಷ್ಮ ಜೀವಿಗಳು ಕೊಟ್ಟರೆ ಸಾಕಾಗತ್ತೆ.
1: ಹಾಗೆ ಸಗಣಿ ಗೊಬ್ಬರ ಏನಾದ್ರು ಕೊಡ್ಬೋದಾ? ಹೇಗೆ?
0: ಇಲ್ಲ, ಸಗಣಿ ಗೊಬ್ಬರನ ನ್ಯಾಚುರಲ್ ಆಗಿ ಗಿಡಕ್ಕೆ ಡೈರೆಕ್ಟ್ ಕೊಡಬಾರ್ದು. ಸಗಣಿ ಗೊಬ್ಬರಗಳಲ್ಲಿ ಸಂಪೂರ್ಣವಾದಂತ ಗೊಬ್ಬರ ಕಲ್ತಿರಲ್ಲ ಅದು. ಸಗಣಿ ಹಸಿರು ಹಸಿರಿಗೆ ಇರ್ತದೆ, ಅದರಲ್ಲಿ ಒಂದಷ್ಟು ಜೀವಗಳು ಅಂದ್ರೆ ತೋಟಕ್ಕೆ ಆಪತ್ತರುವಂತ ಒಂದಷ್ಟು ಜೀವಾಣುಗಳು ಇರ್ತವೆ. ಅವನು ನಮ್ಮ ತೋಟಕ್ಕೆ ತಂದು ಹಾಕೊಂಡು ಉತ್ಕ ಕಾಂಪೋಸ್ಟ್ ಅಂದ್ರೆ ಅದನ್ನ ಕಲಿಸ್ಬೇಕು ಅಂತ ಅಂತೀವಿ. ಅಂದ್ರೆ ಕಾಂಪೋಸ್ಟ್ ಮಾಡಬೇಕು. ಸಗಣಿ ಗೊಬ್ಬರ ಗೊಬ್ಬರ ಆಗಿರ್ತದೆ, ಅದನ್ನ ಕಾಂಪೋಸ್ಟ್ ಕನ್ವರ್ಟ್ ಮಾಡಿ ನಾವು ಗಿಡಗಳಿಗೆ ಹಾಕಿದ್ರೆ ಸೂಕ್ತ.
1: ಓಕೆ. ಹಾಗೆ ರವೀಶ್ ಅವರೇ, ಈಗ ನಿಂಬೆ ಕೃಷಿಯನ್ನ ಮಾಡ್ತಿದೀವಿ ಅಂತಂದಾಗ ನೀರನ್ನ ಕೂಡ ಕೊಡಬೇಕಾಗತ್ತೆ. ಈಗ ಡ್ರಿಪ್ ಮೂಲಕ ನೀರನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಅಥವಾ ಹಾಯಿ ನೀರು ಕೊಟ್ಟರೆ ಚೆನ್ನಾಗಿರುತ್ತಾ ಹೇಳ್ಬೋದಾ?
0: ನಿಂಬೆ ತೋಟಕ್ಕೆ ನೀರಿನ ವ್ಯವಸ್ಥೆ ಮೇನ್ ಬಂದು ಡ್ರಿಪ್ ಇರಿಗೇಷನ್ ಮೂಲಕ ಕೊಟ್ರೆ ಚಂದ. ಹಾಯಿ ನೀರು ಕೊಟ್ಟಾಗ ಏನಾಗುತ್ತೆ, ಭೂಮಿ ಫಲವತ್ತತೆ ಹಾಳಾಗ್ತಾ ಇರ್ತದೆ, ಹಂಗಾಗಿ ತೋಟ ತುಂಬಾ ಎಲ್ಲ ಸತ್ತೆ ಬರ್ತಾ ಇರ್ತದೆ. ಹಂಗೆ ಡ್ರಿಪ್ ಮೂಲಕ ಕೊಡಬೇಕು. ಗಿಡ ಎಲ್ಲಿರ್ತದೆ ಆ ಗಿಡದಿಂದ 1 ಫೀಟ್ ಹಿಂದಕ್ಕೆ ಡ್ರಿಪ್ ಮೂಲಕ ಕೊಟ್ರೆ ಬಹಳ ಅನುಕೂಲ ಆಗ್ತದೆ.
1: ಹಾಗೆ ಈಗ ನೀರನ್ನ ಕೊಡಬೇಕು ಅಂತಂದ್ರೆ ಈಗ ಡ್ರಿಪ್ ಅಲ್ಲಿ ದಿನಕ್ಕೆ ಒಂದ್ಸರಿ ಕೊಡಬೇಕಾಗತ್ತಾ ಅಥವಾ 2 ದಿನಕ್ಕೆ ಒಂದ್ಸರಿ ಈ ತರ ಏನಾದ್ರು ನೀರಿನ ವ್ಯವಸ್ಥೆ ಮಾಡಬೇಕಾಗತ್ತೆ? ಹೇಗೆ?
0: ಹೌದು, ದಿನಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗಿಡ ಹಾಕಿದಾಗ 1 ರಿಂದ 1.5 ಲೀಟರ್ವರೆಗೂ ಕೊಟ್ಟರೆ ಸಾಕಾಗತ್ತೆ 2 ದಿನಕ್ಕೊಮ್ಮೆ. ಆಮೇಲೆ ಗಿಡ ದೊಡ್ಡದಾದ್ಮೇಲೆ ಸ್ವಲ್ಪ 5 ಲೀಟರ್ ಇಂದ 10 ಲೀಟರ್ವರೆಗೂ ಒಂದ್ ನಿಮ್ಮ ಗಿಡ ಬೇಕಾಗತ್ತೆ. ಒಂದು ದಿನಕ್ಕೆ ಫಸ್ಟ್ ಸ್ಟಾರ್ಟಿಂಗ್ 2-3 ಲೀಟರ್ ಕೊಟ್ಟರೆ ಸಾಕಾಗತ್ತೆ. ಇದಾದ್ರೂ ದಿನ ಬಿಟ್ಟು ದಿನ ಕೊಟ್ಟರು ಸಾಕಾಗತ್ತೆ. ಆಮೇಲೆ ವಾರಕ್ಕೊಮ್ಮೆ 1-10 ಲೀಟರ್ ನೀರು ಕೊಟ್ಟರು ಸಾಕು. ಕಮ್ಮಿ ನೀರು ತಂದು ಬೆಳೆಯುವಂತ ಗಿಡ ಇದು, ಅಂತ ಜಾಸ್ತಿ ನೀರು ಕೇಳಲ್ಲ, ವಾರಕ್ಕೊಮ್ಮೆ ನೀರು ಕೊಟ್ಟು ನಡೀತದೆ.
1: ಓಕೆ ರವೀಶ್ ಅವರೇ, ಸೊ ಹಾಗೆ ಈಗ ನಿಂಬೆ ಗಿಡವನ್ನೇನು ನೆಡ್ತೀವಿ, ನೀರು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಹಾಗಾದ್ರೆ ಈ ನಿಂಬೆ ಗಿಡಗಳಿಗೆ ರೋಗಗಳು ಅಥವಾ ಕೀಟಗಳ ಬಾಧೆ ಇದೆಯಾ? ಹೇಗೆ?
0: ನಿಂಬೆಗೆ ಪ್ರಮುಖವಾಗಿ ಮಳೆಗಾಲ ಬಂತು ಅಂದ್ರೆ ಸ್ವಲ್ಪ ಸಾಂಡ ಕೊರಕ ಹುಳಗಳು ಬರ್ತವೆ. ಅದು ಬಿಟ್ರೆ ಸಿಟ್ರಿಕ್ ಬ್ಯಾಕ್ಟೀರಿಯಾ ಅಂತ ಒಂದು ಫಂಗಸ್ ಬರ್ತದೆ. ಆ ಬಂದಾಗ ಏನಾಗುತ್ತೆ, ಇಳುವರಿ ಬಹಳ ಕುಂಠಿತವಾಗ್ತದೆ. ಈ ಕಾಂಡ ಕೊರಕಕ್ಕೆ ಏನ್ ಮಾಡ್ತೀವಿ, ನಾವು ಯಾವ್ದೇ ಇದಾದಂತ ಕೆಮಿಕಲ್ ಹೊಡೆಯಲ್ಲ, ಯಾಕಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಅದು ಹೊಂಗೆ ಎಣ್ಣೆ ಮತ್ತೆ ಬೇವಿನ ಎಣ್ಣೆನ ನಾವು ಟ್ಯೂಬ್ ಇರ್ತದೆ, ಇಂಗ್ಲೇಷನ್ ಟ್ಯೂಬ್ ಸಿಗ್ತದಲ್ಲ, ಆ ಟ್ಯೂಬಿಂದ ಹೋಲ್ ಮಾಡಿರೋ ಜಾಗಕ್ಕೆ ಫಿಲ್ ಮಾಡ್ತೀವಿ. ಅದಾದ ನಂತರ ನಾವು ಸಿರಿಧಾನ್ಯದಿಂದ ಲೋಳೆ ರಸ ಇದೆಲ್ಲ ಒಂದಷ್ಟು ಪ್ರಯೋಜನ, ಅದನ್ನ ಹಾಕೊಂಡು ಹೋಲ್ ಅನ್ನ ಬ್ಲಾಕ್ ಮಾಡ್ತೀವಿ, ಮತ್ತೆ ಅಗೇನ್ ಹುಳ ಒಳಗಡೆ ಹೋಗ್ದಂಗೆ. ಅದೊಂದು ವಿಧಾನ. ಬಟ್ ಈ ಬ್ಯಾಕ್ಟೀರಿಯಲ್ ಬ್ಲಾಕ್ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ, ಇದಕ್ಕೆ ಪ್ರಮುಖವಾಗಿ ಫಸ್ಟ್ ನಾವು ಒಂದು ಮಜ್ಜಿಗೆ ಹುಡುಕಿವಿ, ಅಂದ್ರೆ ಹುಳಿ ಮಜ್ಜಿಗೆ ಅಂತ ಮಾಡ್ಕೊಂಡಿರ್ತೀವಿ, ತುಂಬಾ ಹಳೆಯ ಮಜ್ಜಿಗೆಗಳನ್ನ ಮಾಡ್ಕೊಂಡಿರ್ತೀವಿ, 1 ತಿಂಗಳು 1 ವರ್ಷದ ಮಜ್ಜಿಗೆಗಳನ್ನ ಮಾಡ್ಕೊಂಡಿರ್ತೀವಿ. ಪ್ರಮುಖ ಫಸ್ಟ್ ಮಜ್ಜಿಗೆನ ನಾವು ಸ್ಪ್ರೇ ಮಾಡ್ತೀವಿ. ಮಜ್ಜಿಗೆ ಸ್ಪ್ರೇ ಮಾಡಿದ ನಂತರ ಅದೇನಾದ್ರೂ ರೋಗ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಅದು ಸೂಕ್ಷ್ಮತೆ ನೋಡಿಕೊಂಡು ಅದು ಏನ್ ಮಟ್ಟದಲ್ಲಿದೆ ಗಿಡಕ್ಕೆ, ಅದೇನ್ ಪರ್ಸೆಂಟೇಜ್ ಹುಳಗಳು ಜಾಸ್ತಿ ಬರ್ತೈತೆ ತಿಂತ ಇದೆಯಾ ನೋಡ್ಕೊಂಡು, ಅದ್ರ ಮೇಲೆ ನಾವೇ ಆದಂತ ನಮ್ಮ ತೋಟದಲ್ಲಿ ಇರುವಂತ ಕೆಲವೊಂದು ಎಲೆಗಳನ್ನ ಹಾಕೊಂಡು ಮತ್ತೆ ಹಸಿಂದು ಗಂಜು ಹಾಕೊಂಡು ನಾವು ಕಷಾಯಗಳನ್ನ ತಯಾರು ಮಾಡ್ಕೊಂಡು ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂದ್ರೆ ಹುಳಕ್ಕೆ ಒಂದ್ ಸರಿ ಹೊಡೆದಿದ್ದು ಡೋಸ್ ಇನ್ನೊಂದ್ಸರಿ ಹೊಡಿಲಿಕ್ಕೆ ಆಗಲ್ಲ, ಅದನ್ನ ಸ್ವಲ್ಪ ಡೋಸ್ ಚೇಂಜ್ ಮಾಡ್ಕೊಂಡೆ ಹೊಡಿಬೇಕು. ಹಂಗಾಗಿ ಪ್ರಮುಖವಾಗಿ ಫಸ್ಟ್ ಮಜ್ಜಿಗೆ ಹೊಡಿತೀವಿ. ಮಜ್ಜಿಗೆ ಆದ ನಂತರ ಅದಕ್ಕೆ ತಕ್ಕಂತೆ ಕಷಾಯಗಳನ್ನ ತಯಾರು ಮಾಡ್ಕೊಂತೀವಿ, ಅದಕ್ಕೆ ಕಷಾಯ ವೇರಿಯೇಷನ್ ಮಾಡ್ಕೊಂತೀವಿ, ಅಲ್ಲಿರುವಂತ ಹುಳ ಅಲ್ಲಿರುವಂತ ವಾತಾವರಣ ಏನಿದೆ ಅದನ್ನ ನೋಡ್ಕೊಂಡು ಕಷಾಯ ವೇರಿಯೇಷನ್ ಮಾಡ್ಕೊಂಡು ಕಷಾಯನ ಹೊಡಿತೀನಿ.
1: ಓಕೆ ರವೀಶ್ ಅವರೇ, ಹಾಗಾದ್ರೆ ನಿಮ್ ಜೊತೆ ಮಾತನ್ನ ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಒಂದು ಬ್ರೇಕ್ ನಿಂತ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ನಿಂಬೆ ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿದ್ದಾರೆ, ಹಾಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಅವರು ಕೂಡ ನಿಂಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ರವೀಶ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ರವೀಶ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈ ನಿಂಬೆ ಕೃಷಿ ಮಾಡುವಾಗ ನಿಂಬೆ ಗಿಡಗಳಿಗೂ ಕೂಡ ರೋಗಗಳು ಅಥವಾ ಕೀಟಗಳು ಬರುತ್ತೆ, ಹಾಗೆ ಅದಕ್ಕೆ ಯಾವ ರೀತಿ ಔಷಧಿಯನ್ನು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ರಿ. ಹಾಗೆ ಈ ನಿಂಬೆ ಬೆಳೆಯನ್ನು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪ್ರಮುಖ ಬೆಳೆ ಯಾವುದಾಗಿತ್ತು, ಅದರಲ್ಲಿ ಈ ನಿಂಬೆ ಕೃಷಿನ ಯಾವ ರೀತಿ ಮಾಡೋದಕ್ಕೆ ಶುರು ಮಾಡಿದ್ರಿ, ಅದ್ರ ಬಗ್ಗೆ ಹೇಳ್ಬೋದ ರವೀಶ್ ಅವರ?
3: ನಮ್ದು ಪ್ರಮುಖ ಬೆಳೆ ತೆಂಗು ಮತ್ತೆ ಮಾವು ಇತ್ತು. ನಾವು ಈ ತೆಂಗು ಒಳಗಡೆ ಎಲ್ಲ ಇಂಟರ್ಕ್ರಾಪ್ ಅಂದ್ರೆ ಬಹುಬೆಳೆ ಪದ್ಧತಿ ಮಾಡ್ಕೊಂಡಿದೀವಿ. ಆ ಬಹುಬೆಳೆ ಪದ್ಧತಿ ಒಳಗಡೆ ನಿಂಬು ಕೂಡ ಒಂದು. ನಿಂಬೆ ಅದು ಪ್ರಾಂತ್ಯವಾರು ತಳಿಗಳು ಬರ್ತವೆ. ಈಗ ನಮ್ಮ ನಮ್ಮ ನಿಂಬೆ ಜಾಸ್ತಿ ಪ್ರಮುಖ ಬರುವಂತದ್ದು ಬಿಸಿಲುಗಳಲ್ಲಿ. ಈ ಮಲ್ನಾಡಲ್ಲಿ ಸ್ವಲ್ಪ ಕಮ್ಮಿನೇ. ನಮ್ಮಲ್ಲಿ ಏನಿದ್ರು ಉತ್ತರ ಕರ್ನಾಟಕ ಮತ್ತೆ ನಮ್ಮ ಬಯಲುಸೀಮೆಗಳೈತಲ್ಲ, ಬಯಲುಸೀಮೆಯಲ್ಲಿ ಪ್ರಮುಖವಾಗಿ ಬೆಳೆಯುವಂಥದ್ದು ಉಷ್ಣದಲ್ಲಿ ಬರುವಂತದ್ದು ಇದು ಸ್ವಲ್ಪ ಬಿಸಿಲು ಇರುವಂತ ಜಾಗಗಳಲ್ಲಿ ಬರುವಂತದ್ದು ನಿಂಬೆ. ಹಂಗಾಗಿ ಸ್ವಲ್ಪ ನಮ್ಮಲ್ಲೂ ತುಮಕೂರು ಮತ್ತೆ ನಿಮ್ ಶಿವಮೊಗ್ಗ ಸ್ವಲ್ಪ ಕಮ್ಮಿನೇ ನಿಂಬೆ ಅನ್ಸುತ್ತೆ. ನಮ್ ತುಮಕೂರು ಚಿತ್ರದುರ್ಗ ಮತ್ತೆ ದಾವಣಗೆರೆ ಈ ಕಡೆ ಸ್ವಲ್ಪ ಬಯಲು ಉತ್ತರ ಕರ್ನಾಟಕ ಈ ಕಡೆ ಎಲ್ಲ ಕೆಂಪು ಮತ್ತು ಕಪ್ಪು ಮಣ್ಣುಗಳಲ್ಲಿ ಇದನ್ನ ಜಾಸ್ತಿ ಬೆಳಿಬಹುದು. ಕಪ್ಪು ಮಣ್ಣು ಜಾಸ್ತಿ ಬೆಳೀತಾ ಹೋಗ್ಬೋದು. ಈ ಬೆಳಿಲಿಕ್ಕೆ ಪ್ರಮುಖವಾಗಿ ಇದಕ್ಕೆ ಜೇಡಿ ಮಣ್ಣು ಅಂತೀವಲ್ಲ, ಕಪ್ಪು ಮಣ್ಣು ಅಥವಾ ಕೆಂಪು ಗೋಡ್ ಮಣ್ಣು ಇರ್ತದಲ್ಲ, ಈ ಮಣ್ಣುಗಳಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ. ತುಂಬಾ ತಳಿಗಳೈತೆ ಇದರಲ್ಲಿ, ಆ ಪ್ರಾಂತಕ್ಕೆ ತಕ್ಕಂತೆ ತಳಿಗಳನ್ನ. ಯಾಕಂದ್ರೆ ಈಗ ಮಹಾರಾಷ್ಟ್ರ ಎಲ್ಲ ಕಾಳಜಿ ನಿಂಬೆಗಳನ್ನ ಬೆಳೀತಾರೆ, ನಮ್ಮ ಇದರಲ್ಲಿ ಬಾಲಾಜಿ ಅಂತ ಒಂದು ತಳಿಗಳನ್ನ ಬೆಳೀತಾರೆ. ಆಮೇಲೆ ಇದು ಸದಾಕಾಲ ಅಂದ್ರೆ ಎನಿ ಟೈಮ್ ಬರುವಂತ ನಿಂಬೆಗಳು ಬಂದಿದೆ, ಸೀಡ್ಲೆಸ್ ನಿಂಬೆಗಳು ಬಂದಿದೆ, ಈಗ ಹಲವಾರು ನಿಂಬೆಗಳು ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಿಂಬೆಗಳನ್ನು ಕೂಡ ಬಯಲಿನ ಇದರಲ್ಲಿ ಬಯಲು ಸೀಮೆಗಳಲ್ಲಿ ಬೆಳೆಯುವಂತ ನಿಂಬೆಗಳೇ ಜಾಸ್ತಿ ಇರೋದು. ಮಲ್ನಾಡಲ್ಲಿ ಸೀಮೆಗಳಲ್ಲಿ ನನಗೆ ಗೊತ್ತಿರಂಗೆ ಕಮ್ಮಿ ನಿಂಬೆಗಳು ಬೆಳೆಯುವಂಥದ್ದು. ಬಟ್ ಅಲ್ಲಿ ಮೂಸಂಬಿ ಕಿತ್ಲೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ನಿಂಬೆನೂ ಬರ್ಬೋದು. ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ನಾನು ಬಯಲುಸೀಮೆ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದ್ರಿಂದ ಬಯಲುಸೀಮೆ ಜಾಸ್ತಿ ಬರ್ತದೆ. ಬೇಸಿಗೆ ಕಾಲದಲ್ಲಿ ನೆಡೋದಾದ್ರೆ ಸ್ವಲ್ಪ ನೀರ್ ಹಾಕ್ಬೇಕಾದ್ರೆ, ಇದು ನೆಡ್ಬೇಕಾಗಿರೋ ಸೂಕ್ತವಾದ ವಾತಾವರಣ ಅಂದ್ರೆ ತಿಂಗಳು ಅಂದ್ರೆ ಮಾರ್ಚ್ ಆದ ನಂತರ ಮೇ, ನಮ್ಮ ಮಾರ್ಚ್ ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದು, ಮೇ ಅಲ್ಲಿ ಗೊಬ್ಬರ ಹಾಕೊಂಡಿದ್ದು, ಜೂನ್ ಅಥವಾ ಜುಲೈ ಒಳಗಡೆ ನೆಡ್ಬೇಕಾಗತ್ತೆ. ಇದು ಮಳೆಗಾಲ ಆರಂಭ ದಿನಗಳಲ್ಲಿ ನೆಟ್ರೆ ಅಟ್ಲೀಸ್ಟ್ ಬ್ಯಾಸ್ಗೆ ಬರಕ್ಕೆ 6 ತಿಂಗಳು ಟೈಮ್ ತಗೊಳುತ್ತೆ. ಅಂತ ಟೈಮಲ್ಲಿ ಚೆನ್ನಾಗಿ ಇದು ಉತ್ಕೃಷ್ಟವಾಗಿ ಬೆಳೀತದೆ. ಹಂಗಾಗಿ ಸ್ವಲ್ಪ ಬ್ಯಾಸ್ಗೆಯಲ್ಲಿ ಇದನ್ನ ಮೇಂಟೆನೆನ್ಸ್ ಕಮ್ಮಿ ಆಗ್ತದೆ. ನಾವು ಬ್ಯಾಸ್ಗೆಯಲ್ಲಿ ಗಿಡಗಳು ಹಾಕಿದಾಗ ಮೇಂಟೆನೆನ್ಸ್ ಬಹಳ ಕಷ್ಟ ಆಗುತ್ತೆ, ಅದು ಬರಕ್ಕೂ ಆಗುತ್ತೆ. ಸೊ ಇದೇನಾಗತ್ತೆ, ಗಿಡನ ಬೀಜದಿಂದ ಗಿಡ ಮಾಡ್ಕೊಂತೀವಿ. ಗಿಡಕ್ಕೆ ಏನಾಗತ್ತೆ, ನಾಟಿ ಗಿಡ ಆದ್ರೆ 5-6 ವರ್ಷ ಆಗುತ್ತೆ ಗಿಡ ಕಾಯಿ ಬಿಡ್ಲಿಕ್ಕೆ. ಹಂಗೆ ಏನ್ ಮಾಡ್ತೀವಿ, ಮಧ್ಯದಲ್ಲಿ ನಾವು ನಮಗ್ ಬೇಕಾದಂತ ಮಾತೃ ಕಾಂಡನ ತಗೊಂಡು ಕಟ್ ಮಾಡಿ ಗಾಫಿಂಗ್ ಮಾಡ್ಕೊಂತೀವಿ. ಶಿವಮೊಗ್ಗ ಅಂದ್ರೆ ಅಲ್ಲಿ ಶಿವಮೊಗ್ಗಕ್ಕೆ ಆದಂತ ಸೂಕ್ತವಾದ ತಳಿಗಳು ಇರ್ತವೆ. ಇದು ಯಾಕಂದ್ರೆ ಶಿವಮೊಗ್ಗ ಬರಲ್ಲ ಅಂತಿಲ್ಲ, ಶಿವಮೊಗ್ಗದಲ್ಲಿ ಬರ್ತವೆ. ಇದನ್ನ ಏನು ಕಾಲಸಿ ಮತ್ತೆ ಬಾಲಾಜಿ ಮತ್ತೆ ಯುನಿಟೈನ್ ನಿಂಬೆಗಳೈತಲ್ಲ, ಈ ನಿಂಬೆಗಳು ಬಿಸಿಲು ಅತಿ ಹೆಚ್ಚು ಬಿಸಿಲು ಬರುವಂತ ಜಾಗಗಳಲ್ಲಿ ಬರುವಂತದ್ದು. ಇನ್ನು ಶಿವಮೊಗ್ಗ ಮಲ್ನಾಡ್ ಸೇರ್ಕೊಂಡಿರೋದ್ರಿಂದ ಶಿವಮೊಗ್ಗದ ಕೆಲವೊಂದು ಭಾಗಗಳಲ್ಲಿ ತುಂಬಾ ಅಲ್ಲಿಗೆ ಆದಂತ ಸೂಕ್ತವಾದ ವೆರೈಟಿಗಳು ಇರ್ತವೆ. ಅಂದ್ರೆ ಅಲ್ಲಿಗೆ ಬೇಕಾದಂತ ತಳಿಗಳು ಇರ್ತವೆ. ಶಿವಮೊಗ್ಗಕ್ಕೆ ಬೇಕಾದಂತ ಅಲ್ಲಿಗೆ ಯಾವ್ದು ಬರ್ತದೆ, ಆ ವಾತಾವರಣಕ್ಕೆ ಯಾವ್ದು ಬರುತ್ತೆ, ಅಲ್ಲಿಗೆ ಆದಂತ ತಳಿಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತಾರೆ. ಹಂಗಾಗಿ ಆ ಲೋಕಲ್ ತಳಿಗಳನ್ನ ಅಲ್ಲೇ ಹಾಕೊಂಡ್ರೆ ಬೆಟರ್. ಕ್ರಾಪ್ ಮಾಡ್ಕೊಳೋಂತವ್ರಿದ್ರೆ ಬೇರೆ ಬೇರೆ ಕ್ರಾಪ್ ಗಳನ್ನ ಮಾಡ್ಕೊಳೋಂತದ್ರೆ ಒಂದು ಮುಂದೆ ನೆಟ್ಕೊಂಡು ಸ್ವಲ್ಪ ದೂರ ಗಿಡಗಳನ್ನ ಮಾಡ್ಕೊಂಡು ಮಧ್ಯ ಮಧ್ಯದಲ್ಲಿ ಬೇರೆ ಗಿಡಗಳನ್ನ ಇಟ್ಕೊಬಹುದು. ಇಲ್ಲ ನಾನು ಬರೀ ನಿಂಬೆನೇ ಇಡ್ತೀನಿ, ನಿಂಬೆ ಬೇಡ ಅಂದ್ರೆ ಒಂದು 400 ವರೆಗೂ ನೆಡ್ಬೋದು. ನಾನು ನಿಂಬೆ ಮಧ್ಯದಲ್ಲಿ ಏನ್ ಮಾಡಿದೀನಿ, ಒಂದಷ್ಟು ಅರಶಿನ ಹಾಕಿದೀನಿ, ಸೀಗಂಟ್ ಹಾಕಿದೀನಿ, ಶುಂಠಿ ಹಾಕಿದೀನಿ, ಈ ತರದ್ದು ನಾನಾ ಬೆಳೆಗಳನ್ನ ಹಾಕೊಂಡಿದ್ದೀವಿ. ಮಧ್ಯದಲ್ಲಿ ತರಕಾರಿಗಳನ್ನ ಹಾಕೊಳ್ಳುವಂಥದ್ದು, ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಧ್ಯದಲ್ಲಿ ಬೆಳೆ ಬೆಳ್ಕೊಬಹುದು, ಏನ್ ತೊಂದರೆ ಏನಿಲ್ಲ. ಅದು ಏನಾಗುತ್ತೆ, ಕೆಲವು ಸದಾಕಾಲ ನಿಂಬೆಗಳು ಬರ್ತಿರುತ್ತೆ, ಎನಿ ಟೈಮ್ ಯಾವಾಗ್ಲೂ ನಿಂಬೆ ಇದ್ದೇ ಇರ್ತದೆ ಆ ಗಿಡಗಳಲ್ಲಿ. ತಿಂಗಳು 2 ತಿಂಗಳು ಮಾತ್ರ ನಿಂಬೆ ಇರಲ್ಲ ಅದರಲ್ಲಿ, ಅದು ಕಾಯಾಗಕ್ಕೆ ಟೈಮ್ ಬೇಕಲ್ಲ, ಆ ಟೈಮಲ್ಲಿ ಮಾತ್ರ ಇರಲ್ಲ, ಮಿಕ್ಕಿದೆಲ್ಲ ಟೈಮ್ ಇರ್ತದೆ. ಕಾಸಿ ಮತ್ತೆ ಬಾಲಾಜಿ ನಿಂಬೆ ಏನಾಗುತ್ತೆ ಅಂದ್ರೆ ಜೂನ್ ಅಲ್ಲಿ ಬೆಳೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅದು ಏಪ್ರಿಲ್ ಮೇಲೆ ಹೂವು ಸ್ಟಾರ್ಟ್ ಆಗುತ್ತೆ. ಜೂನ್ ಜುಲೈ ಒಳಗಡೆ ಈ ಮಂತ್ ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಕಟಾವ್ ಬಂದ್ಬಿಡ್ತವೆಲ್ಲ, ಫುಲ್ ಜೂನ್ ಜುಲೈ ಎಂಡ್ ವರ್ಷದಲ್ಲಿ ಒಂದಷ್ಟು ಕಟಾವ್ ಬಂದ್ಬಿಡುತ್ತೆ ಬೆಳೆಗಳು. ಏನಾಗುತ್ತೆ, ಬೇರೆ ಕಡೆ ಹೋಗ್ತದೆ, ನಿಮ್ಗೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲ ಕಡೆ ಕಳಿಸ್ಬೋದು. ಫಸ್ಟ್ ಪ್ರಮುಖವಾಗಿ ನಮ್ಮ ಲೋಕಲ್ ಜನ ಏನ್ ರಿಕ್ವೈರ್ಮೆಂಟ್ ಇದೆ ಅದು ಕ್ಲಿಯರ್ ಆಗ್ಬೇಕು ನಮ್ಗೆ. ಫಸ್ಟ್ ಲೋಕಲ್ ಜನ ತಿನ್ಬೇಕು, ಲೋಕಲ್ ಜನ ಮಿಕ್ಕಿದ್ದನ್ನ ನಾವು ಬೇರೆ ಕಡೆ ಕಳ್ಸಕ್ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ನಿಮ್ದೆ ಈ ಲೋಕಲ್ ಅಲ್ಲೇ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಬೇರೆ ಕಡೆ ಕಳ್ಸಿಕ್ಕಿಲ್ಲ. ನಾವೇನ ಅಂಕಿಂಗ್ ಕಳ್ಸಿದ್ರೆ ಬೆಂಗಳೂರು, ತುಮಕೂರು, ಅಟ್ಲೀಸ್ಟ್ ಇನ್ನೊಂದ್ ಕಡೆ ಇಲ್ಲ ಈ ಲೋಕಲ್ ಮಾರ್ಕೆಟ್ ಅನ್ನೇ ಕೊಡ್ತಾ ಇದ್ವಿ. ಯಾಕಂದ್ರೆ ತುಂಬಾ ನಿಂಬೆಗೆ ತುಂಬಾ ಬೇಡಿಕೆ ಇರೋದ್ರಿಂದ ನಮ್ ನಿಂಬೆಗಳು ನಾವು ಇಲ್ಲೇ ಲೋಕಲ್ ಕೊಡ್ತಾ ಇದ್ವಿ, ಇಲ್ಲ ಆಚೆಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಲೋಕಲ್ ಜನ ರಿಕ್ವೈರ್ಮೆಂಟ್ ಫಸ್ಟ್ ಕಂಪ್ಲೀಟ್ ಆಗ್ಲಿ ಅಂತ. ನನ್ಕೊಂಡಂಗೆ ಒಂದು 20-25 ವರ್ಷ ಬರುತ್ತೆ ಮೇಡಮ್. 15 ವರ್ಷ ಕಷ್ಟಲ್ಲಿ ಆಯಸ್ 15-20 ಅಂತಾರೆ. ನಾವು ಅದನ್ನ ಗಿಡನ ಚೆನ್ನಾಗಿ ಆರೋಗ್ಯವಾಗಿ ನೋಡ್ಕೊಂಡ್ರಿಂದ ಒಂದು 25 ವರ್ಷದವರೆಗೂ ಬರ್ತದೆ.
4: ಹೌದೌದು, ಅದಕ್ಕೆ ರೋಗ ಬರದಂಗೆ ಅದಕ್ಕೆ ಉತ್ಕೃಷ್ಟವಾದ ಗೊಬ್ಬರಗಳು ಕೊಟ್ಕೊಂಡು ಅದನ್ನ ಗಿಡಗಳನ್ನ ಪೂನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ತುಂಬಾ ಬಳಕೆ ಬರ್ತದೆ. ಬಟ್ ನಾವು ಅದನ್ನ ಬೇಕಾಬಿಟ್ಟು ಮೇಂಟೈನ್ ಮಾಡಿದಾಗ ಆದಷ್ಟು ಬೇಗನೆ ಹಾಳಾಗ್ತದೆ.
2: ಓಕೆ ರವೀಶ್ವರೇ, ಸೊ ಹಾಗೆ ಹೊಸದಾಗಿ ನಿಮಗೆ ಕೃಷಿ ಮಾಡುವಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಾಗೆ ನೀವು ಎಷ್ಟು ಸಮಯ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ? ನಿಮಗೆ ಕೃಷಿ ಮಾಡೋರಿಗೆ ನಿಮ್ಮ ಒಂದು ಮಾತನ್ನು ಹೇಳುವುದಾದ್ರೆ.
3: ನಮ್ದು ಏನಾಗುತ್ತೆ, ನಮ್ದು ಒಂದು ಸಹಜ ಬೇಸಾಯ ಶಾಲೆ ಅಂತ ಒಂದು ಇದಿದೆ, ಶಾಲೆ ಇದೆ. ಆ ಶಾಲೆಗಳಲ್ಲಿ ನಾವು ನೈಸರ್ಗಿಕ ಕೃಷಿಗಳನ್ನೇ ನಾವು ಅಳವಡಿಸ್ತೀವಿ. ಯಾಕಂದ್ರೆ ಕೆಮಿಕಲ್ ಫಾರ್ಮಿಂಗ್ ಜನಗಳಿಂದ ತುಂಬಾ ಭೂಮಿ ಮತ್ತೆ ಪ್ರಕೃತಿಗೆಲ್ಲ ಹಾಳಾಗ್ತದೆ. ಹಂಗಾಗಿ ನಾವು ನ್ಯಾಚುರಲ್ ಫಾರ್ಮಿಂಗೇ ಬೆಳಿಬೇಕು. ನ್ಯಾಚುರಲ್ ಫಾರ್ಮಿಂಗ್ ಅಂತ ತಗೊಂಡಾಗ ಅದು ಬಹುಬೆಳೆ ಪದ್ಧತಿ ಆಗಿರ್ಬೇಕು. ಬಹುಬೆಳೆ ಪದ್ಧತಿ ಬೆಳಿಲಿಕ್ಕೆ ಪ್ರಮುಖವಾಗಿ ಒಂದು ಇದು ಮಾರ್ಕೆಟಿಂಗ್, ಲೋಕಲ್ ಮಾರ್ಕೆಟಿಂಗು ಮತ್ತೆ ಸದಾಕಾಲ ಆದಾಯ ಬರುವಂತದ್ದು ಒಂದು ನಿಂದೆ. ಅದ್ರ ಜೊತೆ ಬೇರೆ ಬೇರೆ ಗಿಡಗಳೆಲ್ಲ ಇಟ್ಕೊಂಡಿದ್ದೀವಿ ಬಿಡಿ ನಾವು. ಯಾಕೆಂದ್ರೆ ಆಪಲ್ ಬರ ಇಟ್ಟಿದೀವಿ, ಗೋಡಂಬಿ ಇಟ್ಟಿದೀವಿ, ಪೀಚು ಇಟ್ಟಿದೀವಿ, ಸ್ಟಾಫ್ ಫ್ರೂಟ್ಸ್ ಇದೆ. ಈ ತರದ ತುಂಬಾ ಹಣ್ಣುಗಳನ್ನ ಅದ್ರ ಜೊತೆ ಕೊಡ್ಸಿದೀವಿ ನಾವು. ಅದರಲ್ಲಿ ಪ್ರಮುಖವಾಗಿ ನಿಂಬೆನೆ, ನಿಂಬೆ ಅದರಲ್ಲಿ ಗಜಿ ನಿಂಬೆ ಬರುತ್ತೆ. ಗಜಿ ನಿಂಬೆನೆ ಈ ಜ್ಯೂಸ್ಗೆಲ್ಲ ಯೂಸ್ ಮಾಡಲ್ಲ, ಪಿಕಲ್ಸ್ ಯೂಸ್ ಮಾಡ್ತಾರೆ. ಈಗ ಸರಳವಾಗಿ ನಾನು ಏನ್ ಹೇಳಿದೆ, ಬಾಲಾಜಿ ಮತ್ತೆ ಕಾಜಲಿ ನಿಂಬೆಗಳನ್ನ ಇವನ್ನ ಸ್ವಲ್ಪ ರಸ ಹಿಂಡಿ ಮಾಡುವಂತ ಕೆಲಸಗಳಿಗೆಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದು ನಿಂಬೆ ಬಂದಿದೆ, ಅದು ತುರ್ದ್ಬಿಟ್ಟು ಹಾಗೆ ಶಿಕ್ಕ ಸಮೇತ ತಿನ್ನುವಂತ ನಿಂಬೆ ಕೂಡ ಈಗ ಸುಸ್ತ ಬಂದಿರೋದ್ರಿಂದ ನಾವು ಅದಕ್ಕೆ ಪ್ರಮುಖ ಬೆಳೆ ಆಗಿ ನಿಂಬೆನ ವಹಿಸ್ಕೊಂಡ್ವಿ. ನಮ್ದು ಬಯಲ್ಸೀಮೆ, ನೀರ್ ಕಮ್ಮಿ ಇದೆ, ನಮ್ಮಲ್ಲಿ ಬೋರ್ವೆಲ್ಗಳಲ್ಲಿ ನೀರಿಲ್ಲ, ನಾವು ಆಚಿಂದ ಟ್ಯಾಂಕರ್ ಇಂದ ನೀರ್ ಒಡ್ಸ್ಕೊಬೇಕು. ಆ ಪರಿಸ್ಥಿತಿ ಒಳಗೆ ನಿಂಬೆನೆ ಸೂಕ್ತ ಅಂತ ಹೇಳ್ಬಿಟ್ಟು ನಿಂಬೆನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾವು. ನಾನು ಪ್ರಮುಖವಾಗಿ ಒಂದು 5-6 ಗಂಟೆ ಟೈಮ್ ಅಷ್ಟೇ ಕೆಲಸ ಮಾಡ್ತೀನಿ ತೋಟದಲ್ಲಿ. ಯಾಕಂದ್ರೆ ನಮ್ದು ಸಹಜ ಕೃಷಿ ಆಗಿರೋದ್ರಿಂದ ತೋಟದಲ್ಲಿ ಕೆಲಸ ಜಾಸ್ತಿ ಇರಲ್ಲ. ತೋಟದಲ್ಲಿ ಜಾಸ್ತಿ ನಾವು ಕೆಲಸ ಮಾಡ್ಲಿಕ್ಕೆ ಹೋದಾಗ ಬೇರೆ ಬೇರೆ ಕ್ರಿಯೆಗಳು, ಅಂದ್ರೆ ಪ್ರಕೃತಿ ದತ್ತವಾಗಿ ಆಗ್ತಿರ್ತದಲ್ಲ ಕ್ರಿಯೆಗಳು, ಅಂದ್ರೆ ಕೃಷಿ ಮಾಡುವಂತ ಕೆಲಸಗಳು ಇರ್ತಾರೆ, ಎರೆಹುಳು ಇರ್ತದೆ, ಪಕ್ಷಿ ಇರ್ತದೆ, ಇಲಿ ಇರ್ತದೆ, ಯಜ್ಞ, ಅವೆಲ್ಲ ಕೃಷಿ ಮಾಡ್ತಾ ಇರ್ತವೆ. ನಾವು ಜಾಸ್ತಿ ತೋಟದ ಹೊರಗಡೆ ಹೋದ್ರೆ ಏನಾಗುತ್ತೆ, ಅದು ಡಿಸ್ಟರ್ಬ್ ಆಗುತ್ತೆ, ಅದು ಕೆಲಸ ನಿಲ್ಲಿಸುತ್ತೆ. ಹಂಗಾಗಿ ನಾವು ಕೃಷಿ ಮಾಡ್ಲಿಕ್ಕೆ ನಾವು ನೋಡ್ಲಿಕ್ಕೆ ಮಾತ್ರ ಬಿಟ್ಬಿಟ್ಟಿರ್ತೀವಿ, ಅದ್ರ ಪಡೆಗೆ ಅದು ಕೃಷಿ ಮಾಡ್ತಾ ಇರ್ತದೆ. ಅದನ್ನ ನೋಡ್ಕೊಂಡಿರೋದಷ್ಟೇ. ನಮ್ಗೆ ಏನಾದ್ರೂ ನಿಂಬೆಹಣ್ಣು ಬಂದಿದೆ ಕಿತ್ಕೊಂಡ್ಬರಕ್ ಹೋಗೋದು, ಆ ನಿಂಬೆಹಣ್ಣಿಗೆ ಏನಾದ್ರೂ ಗಿಡ ರೋಗ ಬಂದಿದೆಯಾ ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಹೋಗೋದು ಅಷ್ಟು ಬಿಟ್ರೆ ನಾವು ಗಿಡದ ಹತ್ರ ಜಾಸ್ತಿ ಹೋಗಿ ಡಿಸ್ಟರ್ಬ್ ಮಾಡಲ್ಲ. ಅದ್ರ ಪಡೆಗೆ ಅದೇನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತದೆ ಪ್ರಕೃತಿ, ಅದನ್ನ ಮಾಡ್ಕೊಂಡು ಹೋಗ್ಲಿಂದ ಬಿಟ್ಬಿಟ್ಟಿರ್ತೀವಿ. ಅದಕ್ಕೆ ನಮ್ದು ಸಹಜ ಕೃಷಿ ಅಂತ ಕರಿತೀವಿ ನಮ್ಮನ್ನ. ನಿಂಬೆ ಕೃಷಿ ಮಾಡಿ ಚೆನ್ನಾಗಿ ಒಂದು ಆದಾಯ ಬರುವಂತ ಇದು. ಬಟ್ ಏಕಬೆಳೆ ಪದ್ಧತಿ ಮಾಡೋದು ಬೇಡ. ಬಹುಬೆಳೆ ಪದ್ಧತಿ ಮಾಡಿದ್ರೆ ಅನುಕೂಲ, ಅಂದ್ರೆ ನಿಂಬೆ ಜೊತೆ ಬೇರೆ ಬೇರೆ ಜಾತಿ ಗಿಡಗಳನ್ನ ಕೂರಿಸ್ಕೊಂಡು ಕೂರಿಸ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ರೈತರು ಕೂಡ ಹೆಚ್ಚು ಆದಾಯ ಆಗತ್ತೆ. ಎಷ್ಟು ಗಿಡ ಜಾಸ್ತಿ ಕೂರಿಸ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಆದಾಯ ಜೊತೆಗೆ ಪ್ಲಸ್ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ, ನೀರು ಕಮ್ಮಿ ಆಗುತ್ತೆ, ಗೊಬ್ಬರ ಕಮ್ಮಿ ಹಾಕಿದ್ರು ನಡೀತದೆ. ಯಾಕೆಂದ್ರೆ ನಾನಾ ಜಾತಿ ಗಿಡಗಳು ಇರೋದ್ರಿಂದ ಅವೇ ಒಂದು ಗೊಬ್ಬರಗಳನ್ನ ಉತ್ಪತ್ತಿ, ಒಂದು ಎಲೆ ಉದುರಿಸ್ತದೆ, ಇನ್ನೊಂದು ಕಾಯಿ ಉದುರಿಸ್ತದೆ, ಇವೇ ಕೆಳಗೆ ಬಿದ್ದು ಗೊಬ್ಬರಗಳನ್ನ ಉತ್ಪತ್ತಿ ಮಾಡ್ಕೊಂತ ಇರೋದ್ರಿಂದ ಬಹುಬೆಳೆ ಪದ್ಧತಿನೇ ಬೆಳೀರಿ. ಆಕ್ಚುಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ತುಂಬಾ ಅನುಕೂಲ. ಏನಕ್ಕಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಖರ್ಚು ಕಮ್ಮಿ ಇರ್ತದೆ, ಒಂದ್ ಕಡೆ ಬೆಳೆದವನು ಚೆನ್ನಾಗಿ ಆರೋಗ್ಯಕರವಾಗಿರ್ತಾನೆ, ತಿಂದವನು ಕೂಡ ಆರೋಗ್ಯಕರವಾಗಿರ್ತಾನೆ. ಏನಂದ್ರೆ ಕೆಮಿಕಲ್ ಹಾಕಿ ಬೆಳೆದ್ರೆ ಏನಾಗುತ್ತೆ, ಬೆಳೆದವನು ಬದುಕಲ್ಲ, ತಿಂದವನು ಬದುಕಲ್ಲ. ಹಂಗಾಗಿ ಇಬ್ರು ನಾವು ಚೆನ್ನಾಗಿ ಸಮಾಜನ ಆರೋಗ್ಯವಾಗಿಡಬೇಕು ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಮಾಡ್ಕೊಂಡು ಹೆಚ್ಚು ಹೆಚ್ಚು ಗಿಡಗಳನ್ನ ಹಾಕೊಂಡು ಹೆಚ್ಚು ಹೆಚ್ಚು ಒಂದೊಂದು ಗಿಡದಲ್ಲಿ ಹೆಚ್ಚು ಹೆಚ್ಚು ಫಲವತ್ತತೆ ಮತ್ತೆ ಫಿನಿಶಿಂಗ್ ಅಂದ್ರೆ ಸೈಜ್ ಬರ್ತದಲ್ಲ, ಆ ಸೈಜ್ ಸಹಜ ಕೃಷಿಗೂ ಮತ್ತೆ ಕೆಮಿಕಲ್ ಕೃಷಿಗೂ ತುಂಬಾ ಡಿಫ್ರೆನ್ಸ್ ಇರ್ತದೆ. ಆ ಸಹಜ ಕೃಷಿ ಮಾಡೋದ್ರಿಂದ ಕಾಯಿ ನಿಂಬೆಕಾಯಿ ದಪ್ಪ ಬರ್ತದೆ, ಪ್ಲಸ್ ಹೆಚ್ಚು ರಸ ಬರ್ತದೆ ಅದರಲ್ಲಿ. ಹಂಗಾಗಿ ಸಹಜ ಕೃಷಿ ಮಾಡಿ, ಬಹುಬೆಳೆ ಪದ್ಧತಿ ಮಾಡಿ, ಸಮಾಜನ ಆರೋಗ್ಯದಿಂದಿಡೋಣ, ನಾವು ಆರೋಗ್ಯವಾಗಿರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ.
2: ಓಕೆ, ಧನ್ಯವಾದಗಳು ರವೀಶ್ ಅವರೇ. 2 ದಿನಗಳ ಕಾಲ ನಮಗೆ ನಿಂಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. 2 ಸಂಚಿಕೆಯಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ತಾರೆ ಅಂತಲೇ ಹೇಳ್ಬೋದು. ನಿಂಬೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಹಾಗೆ ನಿಂಬೆ ಕೃಷಿಯನ್ನು ಮಾಡೋದ್ರ ಜೊತೆಗೆ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಮಾರ್ಕೆಟ್ ಹೇಗಿದೆ, ಈ ರೀತಿಯ ಹಲವಾರು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ರವೀಶ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ನಿಂಬೆ ಕೃಷಿಯನ್ನು ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ಎಲ್ಲ ಮಾಹಿತಿಗಳು ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ನಿಮ್ಮ ಕೃಷಿಯ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ಮೆಸೇಜ್ ಅಥವಾ ಕಾಲ್ ಮಾಡಿ 9686-9627 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ನಾಡಿ ಪೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
6: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
5: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
6: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
5: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
8: ಮರೆಯಾಗದಿರಲಿ ಮೈಸೂರು ಸ್ಯಾಂಡಲ್ ಸಾಬೂನು. ಭಾಷಾವಾರು ಪ್ರಾಂತಗಳು ರಚನೆ ಆಗುವ ಮೊದಲೇ ಕರ್ನಾಟಕಕ್ಕೆ ಮೈಸೂರು ಎಂದೇ ಹೆಸರಿತ್ತು. ಇಂದಿಗೂ ಮೈಸೂರು ರಾಷ್ಟ್ರದಲ್ಲಿಯೇ ತನ್ನ ಬ್ರ್ಯಾಂಡೆಡ್ ನೇಮನ್ನು ಉಳಿಸಿಕೊಂಡಿದೆ. ಮೈಸೂರು ದಸರಾ, ಮೈಸೂರು ಮಲ್ಲಿಗೆ, ಮೈಸೂರು ಪಾಕು ಮುಂತಾದ ಹೆಸರುಗಳು ಜನರ ನಾಲಿಗೆ ತುದಿಯಲ್ಲಿವೆ. ಇವುಗಳ ಜೊತೆಗೆ ಮೈಸೂರು ಸ್ಯಾಂಡಲ್ ಸೋಪಿನ ಹೆಸರನ್ನಂತೂ ಕೇಳದವರೇ ಇಲ್ಲ. 20ನೇ ಶತಮಾನದಲ್ಲಿ ಕನ್ನಡ ನಾಡನ್ನು ಗಂಧದ ಗುಡಿ ಎಂದೇ ಹೊಗಳುತ್ತಿದ್ದರು. ಪಶ್ಚಿಮಘಟ್ಟದ ಹಚ್ಚ ಹಸಿರು ಕಾಡುಗಳಲ್ಲಿ ಗಂಧದ ಮರಗಳಿಗೆ ವಿಶಿಷ್ಟ ಸ್ಥಾನವಿತ್ತು. ಜಗತ್ತಿನ ಯಾವ ದೇಶದಲ್ಲೂ ಬೆಳೆಯದ ಗಂಧದ ಮರಗಳು ಕರ್ನಾಟಕದಲ್ಲಿ ಮನೆ ಮಾಡಿಕೊಂಡಿದ್ದವು. ಯುರೋಪಿನಲ್ಲಿ ಕರ್ನಾಟಕದ ಗಂಧದ ಮರಗಳಿಗೆ ಅತ್ಯಂತ ಬೇಡಿಕೆಯಿತ್ತು. ಅಲ್ಲಿಗೆ ನಾವು ಗಂಧದ ಮರ ಮಟ್ಟುಗಳನ್ನು ರಫ್ತು ಮಾಡಿ ಸಾಕಷ್ಟು ಹಣ ಗಳಿಸುತ್ತಿದ್ದೆವು. ಮೊದಲ ಜಾಗತಿಕ ಮಹಾಯುದ್ಧ ಆರಂಭವಾದ ಕೂಡಲೇ ನಮ್ಮ ಗಂಧದ ರಫ್ತು ಕೂಡ ನಿಂತು ಹೋಯಿತು. 1-2 ವರ್ಷಗಳಲ್ಲಿ ಕನ್ನಡ ನಾಡಿನ ಗಂಧದ ಮರಗಳ ಸ್ಟಾಕು ಹಾಗೆ ಉಳಿದುಕೊಂಡು ಬಿಟ್ಟಿತು. ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ್ ಒಡೆಯರವರಿಗೆ ಏನು ಮಾಡಬೇಕೆಂಬುದೇ ನಿರಂತರ ಚಿಂತನೆಯಾಯಿತು. ಆಗ ಕನ್ನಡ ನಾಡಿನ ಅತಿ ಬುದ್ಧಿವಂತ ಎಂಜಿನಿಯರ್ ಎಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಗಂಧದ ಮರಗಳ ಸಮಾಲೋಚನೆಯ ಬಗ್ಗೆ ಸರ್ ಎಂ ಇವರನ್ನು ಕೃಷ್ಣರಾಜ್ ಒಡೆಯರವರು ಸಂಪರ್ಕಿಸಿ ಮಾತನಾಡಿದರು. ಇಂಡಸ್ಟ್ರಿಯಲೈಸ್ ಆರ್ ಪೆರಿಷ್ ಎಂಬುದು ಸರ್ ಎಂ ಇವರ ಮೂಲ ಮಂತ್ರವಾಗಿತ್ತು. ನಾಲ್ವಡಿ ಕೃಷ್ಣರಾಜ್ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರ್ ಒಟ್ಟಿಗೆ ಸೇರಿ ಗಂಧದ ಮರಗಳಿಂದ ಎಣ್ಣೆ ತೆಗೆದು ಸೋಪ್ ತಯಾರಿಸುವ ದೊಡ್ಡ ಯೋಜನೆಯನ್ನು ರೂಪಿಸಿದರು. ಬಾಂಬೆಯಿಂದ ತಂತ್ರಜ್ಞರನ್ನು ಕರೆಸಿಕೊಂಡರು. ಹಾಗೆಯೇ ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರದ ಸೋಸ್ಲೆ ಗರಳಪುರಿ ಶಾಸ್ತ್ರಿ ಎಂಬ ರಸಾಯನ ತಜ್ಞರನ್ನು ಚರ್ಚೆಗೆ ಕರೆದರು. ಅಂತಿಮವಾಗಿ ಸೋಸಲೆ ಶಾಸ್ತ್ರಿಯವರನ್ನು ಯುರೋಪಿಗೆ ಕಳುಹಿಸಿ ಸಾಬೂನು ತಯಾರಿಸುವ ರಾಸಾಯನಿಕ ತಂತ್ರವನ್ನು ಕಲಿತು ಬರಲು ಅವರನ್ನು ನಿಯೋಜಿಸಿದರು. ಎಸ್ ಜಿ ಶಾಸ್ತ್ರಿಯವರು ಇಂಗ್ಲೆಂಡಿನಿಂದ ಸಾಬೂನು ತಯಾರಿಸುವ ಕಲೆಯನ್ನು ಕಲಿತು ಬಂದರು. ಪ್ರಾಯೋಗಿಕವಾಗಿ ಶಾಸ್ತ್ರಿಯವರು ತಯಾರಿಸಿದ ಸಾಬೂನಿನ ಪರಿಮಳ ಘಮಲು ಅದ್ಭುತವಾಗಿತ್ತು. ಕರ್ನಾಟಕ ಸರ್ಕಾರದ ಒಡೆತನದಲ್ಲಿ ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಹೆಸರಿನಲ್ಲಿ ಮೈಸೂರು ಸ್ಯಾಂಡಲ್ ಸಾಬೂನ್ ಫ್ಯಾಕ್ಟರಿ ಬೆಂಗಳೂರಿನ KR ಸರ್ಕಲ್ನಲ್ಲಿ ಆರಂಭವಾಯಿತು. 1916 ಮೇ 10 ಮೊದಲ ಮೈಸೂರು ಸ್ಯಾಂಡಲ್ ಸಾಬೂನು ಮಾರುಕಟ್ಟೆಗೆ ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ಮಾರುಕಟ್ಟೆಯ ಎಲ್ಲ ಸಾಬೂನುಗಳು ಆಯತಾಕಾರದಲ್ಲಿದ್ದು ಅವುಗಳ ಮೇಲೆ ಕಂಪನಿಯ ಹೆಸರುಗಳು ಬರೆದಿದ್ದವು. ಆದರೆ ಮೈಸೂರು ಸ್ಯಾಂಡಲ್ ಸಾಬೂನು ಮಾತ್ರ ಅಂಡಾಕಾರದಲ್ಲಿದ್ದು ವಿಶೇಷವಾಗಿತ್ತು. ಸಾಬೂನಿನ ಮೇಲೆ ಮುದ್ರಿಸಿದ ಪೌರಾಣಿಕ ಶರಭದ ಲಾಂಛನ ಎಲ್ಲರ ಗಮನ ಸೆಳೆಯುವಂತಿತ್ತು. ಸಿಂಹದ ಶರೀರ, ಆನೆಯ ತಲೆಯ ಲಾಂಛನದ ಶರಭ ಜ್ಞಾನ, ಶಕ್ತಿ, ಸಾಹಸ, ಧೈರ್ಯಗಳ ಸಮ್ಮಿಶ್ರಣವಾಗಿತ್ತು. ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ KSDL-ನವರ ಈ ಸಾಬೂನು ಕಂಪನಿ ಇಡೀ ದೇಶದಲ್ಲಿಯ ಹಳೆಯ ಬಹುದೊಡ್ಡ ಕಂಪನಿ. ಸಂಪೂರ್ಣ ಗಂಧದೆಣ್ಣೆಯಿಂದ ತಯಾರಾಗುವ ಜಗತ್ತಿನ ಏಕೈಕ ಸಾಬೂನೆಂದರೆ ಮೈಸೂರು ಸ್ಯಾಂಡಲ್ ಸಾಬೂನು. ಆಭರಣದ ಪೆಟ್ಟಿಗೆ ಅಂತ ಪ್ಯಾಕೇಜ್ನಲ್ಲಿ ಮಾರಾಟವಾಗುವ ಈ ಸಾಬೂನು ಭಾರತದ 40% ಹಿರಿಯರ ಅಚ್ಚುಮೆಚ್ಚಿನ ಸಾಬೂನಾಗಿ ಬಳಕೆಯಾಗುತ್ತಿದೆ. ಸಾಬೂನು ತಯಾರಿಕೆಗಾಗಿಯೇ ಮೈಸೂರು ಮತ್ತು ಶಿವಮೊಗ್ಗದಲ್ಲಿ ಗಂಧದ ಎಣ್ಣೆ ಕಾರ್ಖಾನೆಗಳನ್ನು ಮಹಾರಾಜರು ಆರಂಭಿಸಿದ್ದರು. ಪ್ರತಿ ವರ್ಷ 26,000 ಟನ್ ತೂಕದ ಸಾಬೂನು ದೇಶದಲ್ಲಿಯೇ ತಯಾರಾಗುತ್ತದೆ. 2006 ಹೊತ್ತಿಗೆ ಸಾಬೂನು ಕೊಂಚ ಕುಸಿತ ಕಂಡಿತು. ಆಗ ಸಾಬೂನಿಗೆ ಹೆಚ್ಚು ಪ್ರಚಾರ ನೀಡಲು 2006 ಪ್ರಸಿದ್ಧ ಕ್ರಿಕೆಟ್ ಪಟು ಮಹೇಂದ್ರ ಸಿಂಗ್ ಧೋನಿಯವರನ್ನು ಸಾಬೂನಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸರ್ಕಾರ ನೇಮಿಸಿತು. ಆಗ ಸ್ವಲ್ಪ ಸಾಬೂನಿನ ವರ್ಚಸ್ಸು ಹೆಚ್ಚಿತು. ರೋಸ್ ಮಿಲ್ಕ್ ಕ್ರೀಮ್, ಜಾಸ್ಮಿನ್ ಮಿಲ್ಕ್ ಕ್ರೀಮ್, ಆರೆಂಜ್ ಲೈಮ್, ಕೊಲಗ್ನೆ ಲ್ಯಾವೆಂಡರ್, ಫ್ರೂಟಿ ಫ್ಲೋರಲ್ ಹೊಸ ಹೆಸರಿನ ಸಾಬೂನುಗಳು ಮಾರುಕಟ್ಟೆಗೆ ಬಿಡುಗಡೆಯಾದವು. ಸೋಪಿನ ಜೊತೆಗೆ ಗಂಧದ ಕಡ್ಡಿ, ಗಂಧದ ಎಣ್ಣೆ, ಗಂಧದ ಪೌಡರ್ ಹಾಗೂ ಸುಗಂಧದ ದ್ರವ್ಯಗಳು ಕೂಡ ಮಾರಾಟವಾಗತೊಡಗಿದವು. ಒಂದು ಕಾಲಕ್ಕೆ ಎಲ್ಲರ ಮನೆ ಮಾತಾಗಿದ್ದ ಮೈಸೂರು ಸ್ಯಾಂಡಲ್ ಸಾಬೂನು ಈಗ ಮಾರುಕಟ್ಟೆಯ ಬಗೆ ಬಗೆಯ ಸಾಬೂನುಗಳೊಂದಿಗೆ ಪೈಪೋಟಿಗೆ ಇಳಿದಿದೆ. ಬಣ್ಣ, ಆಕಾರ, ಸುವಾಸನೆ, ಪ್ಯಾಕುಗಳಿಂದ ಅನೇಕ ಸಾಬೂನುಗಳು ಮಾರುಕಟ್ಟೆಯಲ್ಲಿ ಯುವಕರ ಮನಸ್ಸು ಗೆಲ್ಲುತ್ತಿವೆ. ಯುವಕರಿಗೆ ನಮ್ಮದೇ ಸ್ಥಳೀಯ ಸಾಬೂನು ಕಣ್ಣಿಗೆ ಕಾಣದಂತಾಗಿದೆ. ಶ್ರೀಗಂಧದ ಮರಗಳು ಕೂಡ ಕಣ್ಮರೆಯಾಗುತ್ತಿವೆ. ಸಾಬೂನು ಉತ್ಪಾದನೆ ಮೇಲೆ ಅದು ದೊಡ್ಡ ಹೊಡೆತ ಕೊಟ್ಟಿದೆ. ಒಂದು ಕಾಲಕ್ಕೆ ಅತ್ಯಧಿಕ ಶ್ರೀಗಂಧದ ಮರಗಳಿಂದ ತುಂಬಿದ ಮೈಸೂರು ಸ್ಯಾಂಡಲ್ ಸಾಬೂನು ಕರ್ನಾಟಕದ ಹೆಮ್ಮೆಯ ವಸ್ತುವಾಗಿತ್ತು. ಈಗ ಶ್ರೀಗಂಧದ ಮರಗಳೇ ಪ್ರಕೃತಿಯಲ್ಲಿ ಇಲ್ಲದಿರುವುದರಿಂದ ಸ್ಯಾಂಡಲ್ ಸಾಬೂನು ಮಾರುಕಟ್ಟೆಯಿಂದ ಕಣ್ಮರೆಯಾಗುವುದೇ ಎಂಬ ದಾರುಣ ಸ್ಥಿತಿ ಬಂದೊದಗಿದೆ. ಅದಕ್ಕೆ ಪರ್ಯಾಯವಾಗಿ ಮತ್ತೆ ಶ್ರೀಗಂಧದ ಮರಗಳನ್ನು ಬೆಳೆಸಿ ನಾವು ಸ್ಯಾಂಡಲ್ ಸೋಪನ್ನು ಮತ್ತೆ ತಯಾರಿಸುವ ದಿಕ್ಕಿನಲ್ಲಿ ಸಾಗೋಣ ಎಂಬುದು ನನ್ನ ಹಾರೈಕೆಗಳು.
7: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಯ್ತು, ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ. ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಒಳ್ಳೆಯ ತತ್ವ ಗೀತೆಯತ್ತ ಸಾಗೋಣ. ಅದುವೇ ಏನೈತೆ ಜೀವನದಾಗ ಹೋಗುತ್ತೈತೆ ಮಣ್ಣಾಗ ಎನ್ನುವಂಥ ಒಂದು ಸುಂದರವಾದಂಥ ತತ್ವ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂಥ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿವಿಧ ಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಕಂಸಾಳೆ ಪದದತ್ತ ಸಾಗೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಕನ್ನಡ ಚಿತ್ರಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ಗೀತೆಯನ್ನು ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1956 ತೆರೆ ಕಂಡಿರುವಂತಹ ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಕಿವಿಗಾಲುಳಿಸುವುದಾಗ ನ್ಯಾಯವೆಲ್ಲಿದೆ, ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ. ಕಿವಿಗಾಲುಳಿಸುವುದಾಗ ನ್ಯಾಯವೆಲ್ಲಿದೆ, ಕಾಮದೇವ ಸಾವು ತರಲು

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಅದುವೇ ಸಂತೆಯೊಳಗೆ ನಿಂತುಕೊಂಡು ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಗುರುರಾಜ್ ಕೆಂದೋಳಿ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತಹ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ. ಅದುವೇ ಸಂತೆಯೊಳಗೆ ನಿಂತುಕೊಂಡು ಎನ್ನುವಂತಹ ಒಂದು ಗೀತೆ ನಿಮಗಾಗಿ ಇದೀಗ.

ಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ವಿವಿಧ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಕನ್ನಡ ನಾಡ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ವಿಶ್ವ ವಿನೂತನ ವಿದ್ಯಾ ಚೇತನ ಎನ್ನುವಂತ ಒಂದು ಚನ್ನವೀರ ಕಣವಿ ಅವರ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಚಾನೆ 8:30 RJ ಅರ್ಪಿತಾ ಅವರು ನಡೆಸಿಕೊಡುವಂತ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ

ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ವಿವಿಧ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರವಚನವನ್ನ ಕೇಳೋಣ. ಅದುವೇ ಹುಟ್ಟುವಾಗ ಹುಟ್ಟು ಸಾವಿನ ನಡುವೆ ಇರುವಂತಹ ಒಂದು ನಿಜವಾದ ಜೀವನದ ಕುರಿತ ಒಂದು ಮಾಹಿತಿಯನ್ನ ಗವಿ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ನೀಡಲಿದ್ದಾರೆ. ತಾವೆಲ್ಲರೂ ಇದನ್ನ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ವಿವಿಧ ಗೀತೆಗಳ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ಅದ್ಭುತವಾದಂತಹ ಪ್ರವಚನದತ್ತ ಸಾಗೋಣ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.

0: ಶಿವನೇ ಬಲ್ಲ ಶಿವನೇ.
1: ಮುಗಿಸೋಣ, ಕುಂದಿರ್ತೀರ? ಆ ಬಜ್ಜಿ ವಾಸನೆ ಒಂದು ಬರಕತ್ತೈತಿ. ಪರಮ ಪೂಜ್ಯರಲ್ಲಿ ಹಾಗೂ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಸಿದ್ದನ ಸ್ವರೂಪರೆಂದೇ ತಮಗೆಲ್ಲ ವಂದಿಸಿ ಮನುಷ್ಯ ಮೂರು ಸಂಗತಿಗಳನ್ನು ಅರ್ಥ ಮಾಡಿಕೋಬೇಕು. ಮೂರು ಪ್ರಮುಖ ಘಟನೆಗಳು ಜರುಗ್ತಾವೆ. ಒಂದು ಹುಟ್ಟಿದೆ, ಇನ್ನೊಂದು ಸಾವಿದೆ. ಈ ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ಬದುಕಿದೆ. ಈ ಮೂರು ಸಂಗತಿಗಳನ್ನು ಯಾವ ವ್ಯಕ್ತಿ ಸರಿಯಾಗಿ ಅರಿತುಕೊಳ್ಳುವುದಿಲ್ಲವೋ ಅವನಿಗೆ ಬದುಕು ಬಹಳ ಕಷ್ಟ ಆಗ್ತದೆ. ಮೂರು ಸಂಗತಿಗಳು, ಒಂದು ಹುಟ್ಟು, ಇನ್ನೊಂದು ಸಾವು, ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು. ಹುಟ್ಟು ನಮ್ಮ ಕೈಯಲ್ಲಿಲ್ಲ. ನಾನು ಇಂಥವರ ಮನೆಯಲ್ಲೇ ಹುಟ್ಟಬೇಕು, ಇಂಥವರ ಕುಲದಲ್ಲೇ ಹುಟ್ಟಬೇಕು, ಇದೇ ಜಾತಿಯಲ್ಲಿ ಹುಟ್ಟಬೇಕು, ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಇಲ್ಲ. ಆಗಲೇ ಹುಟ್ಟಾಗಿದೆ, ಹುಟ್ಟು ನನ್ನ ಕೈಯಲ್ಲಿಲ್ಲ. ಸಾವು ನಾ ಬ್ಯಾಡ್ ಅಂದರೂ ಬರುವ ಅತಿಥಿ, ಅದು ಸರ್ಟನ್ಲಿ ಡೆತ್ ಈಸ್ ಗೋಯಿಂಗ್ ಟು ಕಮ್. ಸಾವು ನಾ ಬ್ಯಾಡ್ ಅಂದರೂ ಬರ್ತದೆ. ಹುಟ್ಟು ನನ್ನ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ. ಹಾಗಾದರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು? ನಮ್ಮ ಕೈಯಲ್ಲಿ ಏನಾದರೂ ಉಳಿದಿದ್ರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ. ಈ ಬದುಕನ್ನು ಹೇಗೆ ಬದುಕಬೇಕು ಮನುಷ್ಯ? ಮತ್ತು ಆ ಬದುಕಿನ ಸ್ವರೂಪವು ಹೇಗಿದೆ ಅಂದರೆ, ಆ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ. ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಡೆತ್ ಆ್ಯಂಡ್ ಡಿಕೇ. ಇರುವ ಜೀವನವೂ ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ. ಪ್ರತಿ ಕ್ಷಣ ಅದು ನಾಶವಾಗ್ತದೆ. ಯದ್ದೃಷ್ಟಂ ತನ್ನಷ್ಟಂ, ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ. ಇದು ಜೀವನ. ಇದು ನಮಗೆ ಕಾಣುವುದು ಒಂದು, ಅದು ಇರುವುದು ಒಂದು.

ನೀವು ನೋಡಿ, ಇದು ಜೀವನದ ಸ್ವರೂಪ. ಇದು ಈಗ ನೀವು ನೋಡಿ, ನಾವೆಲ್ಲ ಹೇಳ್ತಿರ್ತೀವಿ ವಯಸ್ಸಿದ್ದಾಗ ಏನಂತಿರ್ತೀವಿ, ನಾನು ಯಾರ ಮುಲಾಜಾಗೂ ಇಲ್ಲ ಏನಂತಿರ್ತಾರೋ, ನಾನು ಯಾರ ಮುಲಾಜಾಗೂ ಇಲ್ಲ, ನನ್ನ ಕಾಲ ಮೇಲೆ ನಾನು ನಿಂತಿರ್ತೀನಿ ಅನ್ನೋದಿಲ್ಲ. ಖಾಯಂ ಹಿಂಗೆ ಇರ್ಲಿಕ್ಕೆ ಸಾಧ್ಯ ಐತೇನೋ, ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯ ಐತೇನೋ. ಇದು ಎಷ್ಟು ವರ್ಷ, 50 ವರ್ಷ, 60 ವರ್ಷ, 65-70 ವರ್ಷ ಆದಮೇಲೆ ಮಂಡಿ ನೋವು ಬಂದು ಅಂದ್ರೆ ಏನು ಬೇಕಾತ? ಕಾಲ ನಿಲ್ಲಕ್ಕೆ ಬರೋದಿಲ್ಲ, ಮಂಡಿ ನೋವು ಬಂದು ಕಾಲನ್ನು ಒಬ್ಬೊಬ್ಬರು ನೋಡ್ಬೇಕು, ಅಡ್ಡುಣಿಗಾಗಿರ್ತಾವೆ, ಹಿಂಗೆ ಪೂರ ಡೊಂಕಾಗಿ ಹೋದಲ್ಲ ಅವನಿಗೆ ಮತ್ತೊಂದು ಕಾಲ ಕೋಲಬೇಕು. ಯಾವ ಮನುಷ್ಯ ತನ್ನ ಕಾಲ ಮೇಲೆ ನಾನು ನಿಲ್ತೀನಂದ ಸಾಧ್ಯ ಐತೇನು? ಆಗೋದಿಲ್ಲ. ಅಂದರೆ ಜೀವನ ಇದು ಇದ್ದಂಗೆ ಇರುವುದಿಲ್ಲ, ಇದು ಬದಲಾಗ್ತದೆ ಇದು ಸಹಿತ. ಈಗ ನೀವು ನೋಡ್ರಿ, ಹೊಸ್ತಾಗಿ ಮದುವೆ ಆಗಿರ್ತೈತಿ, ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತಾನ, ಅದು ಹಂಗೆ ಇರ್ತೈತಿ ಅನ್ನೋದು. ಸ್ವಲ್ಪ ವರ್ಷ ಆದಮೇಲೆ ಕೇಳ್ರಿ ಅವನಿಗೆ, ಯಾಕೋ ತಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ ಈಗ ಯಾಕೆ ಬಿಟ್ಟಿ ಅಂದ. ಅವ ಅಂದಂತ, ಒಮ್ಮೆ ಮೋಸ ಹೋದ ಜಾಗಕ್ಕೆ ಪದೇ ಪದೇ ಹೋಗ್ಬಾರ್ದು ಅಂದಂತ. ಹಾಗಿರ್ತದೇನು? ನೀವು ಮದುವೆ ನೋಡಿಕೊಳ್ರಿ, ನಿಮ್ಮ ಮದುವೆ ಫೋಟೋ ನೋಡಿಕೊಳ್ರಿ, ಯಾವಾಗಿನೂ ಅವಾಗಿನೂ ಈಗಿನ ಫೋಟೋನೂ ನೋಡಿಕೊಳ್ರಿ, ಹಂಗಾದವ ನಾವು. ಮದುವೆ ಫೋಟೋಗೆ ಹೆಂಗೆ ಇರ್ತೈತಿ, ನೀವು ನಿಮ್ಮ ತುತ್ತ ಅವ್ರ ಬಾಯಾಗ ಹೌದಲ್ಲ, ಅವರು ನಿಮ್ಮ ಬಾಯಾಗ ತುತ್ತ ಇಡ್ತಿರ್ತಾರೆ ಮದುವೆಯಾಗ. ಈಗ ನೋಡ್ರಿ, ಒಂದು ಆ ಕಡೆ ಕುಂತೈತಿ, ಒಂದು ಈ ಕಡೆ ಕುಂತೈತಿ. ಅವನಿಗೆ ಕೇಳ್ಬೇಕಲ್ಲೋ, ಮದುವೆ ಫೋಟೋದಾಗ ನಿಂದು ತುತ್ತ ಅವ್ರ ಬಾಯಾಗ, ಅವ್ರ ತುತ್ತ ನಿನ್ನ ಬಾಯಾಗ, ಇವತ್ತು ಹಿಂಗ್ಯಾಕ ಅಂತ ಕೇಳ್ರಿ ನೀವು. ಅವ ಹೇಳ್ದ, ಅದ ತುತ್ತ ನನಗೆ ಕುತ್ತು ತಂದೈತೆ ಜೀವನದಾಗ, ಆ ತುತ್ತ ಕುತ್ತು ತಂದಿದ್ದಿದ್ದು ಹಂಗಿರ್ತೈತೇನು ಹೇಳ್ರಿ ನೀವು? ಇರುವುದಿಲ್ಲ, ಮೊದಲಿದ್ದ ಪ್ರೀತಿಗೆ ಇರುವುದಿಲ್ಲ ಅದು. ಅಂದ್ರೆ ಇದು ಜೀವನದ ಸ್ವರೂಪನ ಹಂಗಿರ್ತೈತಿ, ಇದು ಮೊದಲಿದ್ದ ವೈಭವ ಕೊನೆಗೊಳಿದಿಲ್ಲ ಅದು ಜೀವನದ. ಗಂಡ ಒಂದು ಆಸ್ಪತ್ರೆಗೆ ಹೋದ್ನಂತ. ಯಾವ ಆಸ್ಪತ್ರೆಗೆ? ಕಿವಿ ಡಾಕ್ಟರ್ ಹತ್ರ ಹೋದ. ಹೋಗಿ ಡಾಕ್ಟ್ರಿಗೆ ಹೇಳಿದಂತ, ಇಲ್ಲ ನಮ್ಮ ಮನ್ಯಾಗ ಹೆಣ್ಮಕ್ಕಳು ಕಿವಿ ಕೇಳೋದಿಲ್ಲ, ಸ್ವಲ್ಪ ಇದಕ್ಕೇನು ಮಾಡಬೇಕು, ಕಿವಿ ಕೇಳ್ತಾ ಇಲ್ಲ ಏನು ಮಾಡಬೇಕು? ಅವಾಗ ಅವ್ರ ಡಾಕ್ಟ್ರ್ ಅಂದು, ಮತ್ತು ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅಂತ. ಅವಾಗ ಅವ ಅಂದ, ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು, ಅಲ್ಲೋ ಕಿವಿ ಕೇಳೋದಿಲ್ಲ ಅವರಿಗೆ, ನೀನು ದವಾಖಾನಿಗೆ ಬಂದ್ರೆ ನಾ ಹೆಂಗೆ ಹೇಳಿ ನಿನಗೆ ಏನಾರ? ಅವಾಗ ಅವ ಡಾಕ್ಟ್ರ್ ಅಂದ, ಮತ್ತು ಇದಕ್ಕೆ ಏನಾರ ಉಪಾಯ ಬೇಕಲ್ಲಪ್ಪ, ಒಂದು ಕೆಲಸ ಮಾಡು, ಈಗ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಮತ್ತು ಎಷ್ಟು ದೂರದಿಂದ ಕೇಳೋದಿಲ್ಲ ಅಂತಾರೆ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನರ ಕೊಡ್ಬೋದು ನಿನಗೆ, ಏ ಇದನ್ನು ಹೇಳ್ಬೋದ್ರಿ ಮಾಡ್ಬೋದು. ಅವಾಗ ಡಾಕ್ಟ್ರ್ ಅಂದ, ನೋಡು ಒಂದು ಕೆಲಸ ಮಾಡು, ಒಂದೊಂದು 10-10 ಫೀಟ್ ಬಿಟ್ಟು ಕೂಗು, ಅಂದರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಿಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು. ಏ ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ. ಅವ ಹೋಗಿ ಅಂಗಳದಾಗ ನಿಂತು ಕರೆದ, ಏ ಊಟಕ್ಕೇನು ಮಾಡಿ, ಇವತ್ತು ಟಿಫಿನ್ಗೆ ಏನು ಮಾಡಿ ಅಂದ. ಏನು, ದೇರ್ ವಾಸ್ ನೋ ರೆಸ್ಪಾನ್ಸ್, ಏನೂ ಬರಲಿಲ್ಲ. ಮತ್ತೆ ತಲಬಾಕಲಿಗೆ ಬಂದ, ಏ ನಾಷ್ಟಕ್ಕೆ ಏನು ಮಾಡಿ ಅಂದ, ಅಲ್ಲಿ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಮತ್ತೆ ಅಡುಗೆ ಮನೆ ಬಾಕಲಿಗೆ ಬಂದ, ಅಲ್ಲಿ ನಿಂತು ಏ ನಾಷ್ಟಕ್ಕೆ ಏನು ಮಾಡಿ ಅಂದ, ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ. ಹೆಂಡತಿ ಹತ್ರ ಹೋಗಿ ಡುಬ್ಬ ಬಡ್ದ, ಏ ನಾಷ್ಟಕ್ಕೇನು ಮಾಡಿ ಅಂದ. ಆ ಚಾ ಮಾಡಕತ್ತಿದ್ಲು, ಬೊಗೋಣಿ ತೊಂಡ ಬಿಟ್ಲು ತಲೆಗಿದ ಕೇಟ. ಅಲ್ಲ, ಉಪ್ಪಿಟ್ಟು ಮಾಡೀನಿ, ಉಪ್ಪಿಟ್ಟು ಮಾಡೀನಿ, ಉಪ್ಪಿಟ್ಟು ಮಾಡಿನಂತ 4 ಸಲ ಅಂತ ಹೇಳಕತ್ ನಿನಗೆ, ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಮಿಷನರ ತೊಗೊಬಾರ್ದ ನೀನ? ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ, ಇದಕ್ಕೆ ಕೇಳ್ತಿದ್ದಿಲ್ಲ. ಹಂಗೈತೇನು? ಮೊದಲು ಎಷ್ಟು ಚಂದಿತ್ತು, ಇಬ್ಬರು ಕೂಡಿ ಸಿನಿಮಾಕ್ಕೆ ಹೋಗ್ತಿದ್ರು, ಈಗೆಲ್ಲೈತೆ ಹೇಳ್ರಿ? ಈಗ ಅದು ಧಾರಾವಾಹಿ ನೋಡ್ತೈತಿ, ಇದು ನ್ಯೂಸ್ ನೋಡ್ತೈತಿ, ನಿನ್ನ

ಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ವಿವಿಧ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭರತನಾಟ್ಯ ನೃತ್ಯದಲ್ಲಿ ಒಂದು ಗೀತೆ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟಾಣಿ ಮಗುವಾಗಿರುವಂಥ ದಿಯಾ ಹೆಗಡೆ ಅವರಿಂದ ಒಂದು ಪುಟಾಣಿ ಮಗುವಿನ ಒಂದು ಅದ್ಭುತವಾದಂಥ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆ, ಈ ಒಂದು ಪುಟಾಣಿ ಮಗುವಿನಿಂದ ತಾವೆಲ್ಲ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೇಘನ ಸಾಲಿಗ್ರಾಮ ಅವರಿಂದ ಒಂದು ಸ್ಯಾಕ್ಸಫೋನ್ ವಾದನದಲ್ಲಿ ಮಹಾಗಣಪತಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ರಾತ್ರಿ 8:30 ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲ ಕೇಳಿ ಆನಂದಿಸಿ.

ಸ್ತೋತ್ರ ಬಾಂಧವರಿ. ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ವಿವಿಧ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಂಗ ಗೀತೆಯತ್ತ ಸಾಕ್ತಾ ಇದ್ದೀನಿ. ವಿವಿಧ ಕಲಾವಿದರು ಹಾಡಿರುವಂತಹ ಒಂದು ಗೀತೆ ಅದುವೇ ಗಜವದನ ಹೇರಂಬ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಯಕ್ಷಗಾನದ ಪದ್ಯದತ್ತ ಸಾಗ್ತಾ ಇದ್ದೀನಿ. ಅದುವೇ ಕರಾವಳಿಯ ಗಂಡುಕಲೆ ಅಂದರೆ ಯಕ್ಷಗಾನ. ಯಕ್ಷಗಾನದ ಈ ಒಂದು ಕಾರ್ಯಕ್ರಮ, ಒಂದು ಅದ್ಭುತವಾದಂತಹ ಗೀತೆ, ಅದುವೇ ನಮ್ಮ ಕಾವ್ಯಶ್ರೀ ಅಜೀರು ಅವರ ಒಂದು ಮಧುರವಾದಂತಹ ಸ್ವರ ಸಂಯೋಜನೆಯಲ್ಲಿ ಶಂಕರ ಶಶಿಧರ ಎನ್ನುವಂತಹ ಒಂದು ಅದ್ಭುತವಾದಂತಹ ಯಕ್ಷಗಾನದ ಪದ್ಯದತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ. ಅದುವೇ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
0: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
2: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
3: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು.
5: ಶುಕ್ಲಂ ಭರದರಂ ವಿಷ್ಣುಂ ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ

ಯಾವುದೇ ವಿಧವಾಗಿರುವ ಕಷ್ಟದಲ್ಲಿದ್ದರೂ ಸಹ ಪರಮಾತ್ಮ ಅವರ ಕಷ್ಟವನ್ನು ತನ್ನ ಕಷ್ಟ ಎಂದು ಭಾವಿಸಿ ಅವರೊಡನೆ ತಾನು ಬೆರೆತು ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಅವನನ್ನು ನಂಬಿದರೆ ಜಗದಲ್ಲಿ ಮೋಸವಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಬಹುದು ಎಂದು ದೊಡ್ಡವರು ಸಾರಿದ್ದಾರೆ. ಆದರೆ ಮುಖ್ಯವಾಗಿ ಬೇಕಾದದ್ದು ನಂಬಿಕೆ. ಶರಣರೊಂದು ಕಡೆ ಹೇಳ್ತಾರೆ, ನಂಬು ನಂಬು ಎಲೆಮನವೆ ಹಂಬಲಿಸದಿರು, ಸಿರಿ ಸಾಂಬನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ಈಗಿನ ಜಗತ್ತಿನಲ್ಲಿ ಅಭಾವವಾಗಿರುವುದೇ ನಂಬಿಕೆ. ದೇವರು ಎಂಬ ಹೆಸರನ್ನು ಹೇಳುವರು ಹಲವರು, ದೇವರ ಹೆಸರನ್ನೇ ಹೊತ್ತವರು ಕೆಲವರು. ಇಷ್ಟಾದರೂ ದೇವರು ಇದ್ದಾನೋ ಇಲ್ಲವೋ ಎಂಬ ಅನುಮಾನದಲ್ಲೇ ಸಿಕ್ಕಿ ಪರಿಹಾರ ಕಾಣದೇ ತತ್ತರಿಸುವ ಜನರೇ ಹೆಚ್ಚು. ಅದಕ್ಕೆ ದೊಡ್ಡವರು ಹೇಳಿದರು, ಸಂಶಯ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಎಂಥೆಂಥ ಕಷ್ಟಗಳಿಂದ ಪರಮಾತ್ಮ ತನ್ನವರನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಎನ್ನುವುದಕ್ಕೆ ನಿದರ್ಶನವೇ ಪಾಂಡವರ ಚರಿತ್ರೆ. ಆ ಪಾಂಡವರು ಮೋಸಜೂತದಲ್ಲಿ ಸಿಲುಕಿ ವನವಾಸವನ್ನು ಅನುಭವಿಸಿ ಅಜ್ಞಾತವಾಸದಲ್ಲಿದ್ದರೂ ಸಹ ಪರಮಾತ್ಮ ಅವರನ್ನು ಎಷ್ಟು ಪ್ರೀತಿಯಿಂದ ಕಾಪಾಡಿದ್ದಾನೆ ಎನ್ನುವುದಕ್ಕೆ ಉತ್ತರ ಭೂಪ ಎನ್ನುವ ಚರಿತ್ರೆಯೇ ನಮಗೆ ಸಾಕ್ಷೀಭೂತವಾಗಿದೆ. ಅಂದ ಮೇಲೆ ಆ ಕಥಾಭಾಗವನ್ನ ಕೇಳಿ ನಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲಿಮೆಗೆ ಪಾತ್ರರಾಗಿರುವ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಕಾಡಿಗೆ ಬಂದಾಗ ಅನೇಕ ಜನ ಮುನಿಗಳ ಆಶೀರ್ವಾದ ಬಲದಿಂದ 12 ವರ್ಷ ವನವಾಸವನ್ನು ಕಳೆದಿದ್ದಾರೆ. 1 ವರ್ಷ ಅಜ್ಞಾತವಾಸದಲ್ಲಿ ಮಾರುವೇಷವನ್ನು ಧರಿಸಿಕೊಂಡು ಕಂಕಭಟ್ಟ, ವಲಲ, ಬೃಹನ್ನಳ, ಧಾಮಗ್ರಂಥಿ, ತಂತ್ರಿಪಾಲ ಈ 5 ಪತ್ನಿಯಾಗಿರುವ ದ್ರುಪದ ನಂದಿನಿ ದ್ರೌಪದಿಯೂ ಸಹ ತಾನು ಸೈರಂಧ್ರಿಯಾಗಿ ಆ ವಿರಾಟ ರಾಜನ ಅರಮನೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಅಜ್ಞಾತವಾಸವನ್ನು ಕಳೆಯುವುದಕ್ಕಾಗಿ. ಈ ಮಧ್ಯದಲ್ಲಿ ದುರ್ಬಲನಾಗಿರ್ತಕ್ಕಂಥ ಕೀಚಕನು ದ್ರೌಪದಿಯ ರೂಪಕ್ಕೆ ಮಾರು ಹೋಗಿ ಅನೇಕ ವಿಧವಾದ ಉಪಟಳಗಳನ್ನು ಕೊಡುವಾಗ ತಾಳಲಾರದ ಕೃಷ್ಣೆಯು ಭೀಮನನ್ನು ಪ್ರಾರ್ಥಿಸಿದ್ದರಿಂದ ಜಗದೇಕ ವೀರನಾಗಿರ್ತಕ್ಕಂಥ ಭೀಮ ಆ ಕೀಚಕನನ್ನು ಸಂಹಾರ ಮಾಡಿದ. ಕೀಚಕನ ಸಂಹಾರವಾದ ಮೇಲೆ ಇವನನ್ನು ಕೊಲ್ಲುವ ಧೀರರು ಲೋಕದಲ್ಲಿ ಇನ್ನಾರಿಂದಲೂ ಸಾಧ್ಯವಾಗದೇ ಇರತಕ್ಕಂಥ ಎಲ್ಲರನ್ನು ಜಯಿಸುವಂತಹ ಭೀಮನೋರ್ವನೆ ಎಂಬ ವಿಚಾರವನ್ನು ತಿಳಿದ ದುರ್ಯೋಧನ ಕೆಲವು ಜಟ್ಟಿಗಳನ್ನು ಕಳುಹಿಸಿದ. ಆ ಜಟ್ಟಿಗಳು ಸತ್ತರು ಎಂದು ತಿಳಿದ ಮೇಲೆ ತೀರ್ಮಾನ ಮಾಡಿದರಂತೆ ಪಾಂಡವರು ಮತ್ಸ್ಯನಗರಿಯಲ್ಲೇ ಇರಬೇಕು, ಅವರನ್ನು ಹಿಡಿಯಲು ಒಂದು ಉಪಾಯ ಎಂಬುದಾಗಿ ಭಾವಿಸಿ ತ್ರಿಗರ್ತಾದಿಗಳನ್ನು ಸಿದ್ಧ ಮಾಡಿ ಅವರನ್ನ ಮತ್ಸ್ಯನಗರದ ದಕ್ಷಿಣ ದಿಕ್ಕಿಗೆ ಮುತ್ತುವಂತೆ ಏರ್ಪಡಿಸಿ ತಾನು ಭೀಷ್ಮರನ್ನು, ದ್ರೋಣರನ್ನು, ಕೃಪರನ್ನು, ಅಶ್ವತ್ಥಾಮನನ್ನು, ಕರ್ಣನೇ ಮೊದಲಾಗಿರ್ತಕ್ಕಂಥ ಅವರನ್ನು ಕರೆದುಕೊಂಡು ಉತ್ತರ ದಿಕ್ಕಿಗೆ ಬಂದಿದ್ದಾನೆ. ಆ ಉತ್ತರ ದಿಕ್ಕಿನಲ್ಲಿ 1000 ಗೋವುಗಳನ್ನು ಸೆರೆ ಹಿಡಿದಿದ್ದ. ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ತ್ರಿಗರ್ತಾದಿಗಳ ಮೇಲೆ ಯುದ್ಧ ಮಾಡಲು ವಿರಾಟ ರಾಜ ಸಮಸ್ತ ಸೈನ್ಯ ಸಹಿತನಾಗಿ ಜೊತೆಗೆ ಧರ್ಮರಾಜ ಕಂಕಭಟ್ಟರಾಗಿದ್ದರೆ ಆತನನ್ನು, ವಲರನಾಗಿರುವ ಭೀಮನನ್ನು, ಧಾಮಗ್ರಂಥಿ ತಂತ್ರಿಪಾಲರಾಗಿರುವ ನಕುಲ ಸಹದೇವರನ್ನು ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ತಾನು ಈ ಕಡೆ ಯುದ್ಧಕ್ಕೆ ಹೋಗಿದ್ದಾನೆ. ಇಲ್ಲಿ ಉತ್ತರ ದಿಕ್ಕಿನ ಗೋವುಗಳನ್ನು ಸೆರೆಹಿಡಿದು ಗೋಪಾಲಕರನ್ನೆಲ್ಲ ಹೊಡೆದು ಅನೇಕ ವಿಧವಾದ ಅಪಮಾನಗಳನ್ನು ಮಾಡಿದರೆ ಅವರಲ್ಲಿ ಆ ಗೋಪಾಲಕರಲ್ಲಿ ಅಗ್ರಗಣ್ಯನಾಗಿರತಕ್ಕಂಥ ಒಬ್ಬ ಓಡಿ ಬಂದನಂತೆ ಅರಮನೆಗೆ. ಅರಮನೆಯಲ್ಲಿ ಯಾರು ಇಲ್ಲ,

ಕೇವಲ ಒಬ್ಬನೇ ಆ ವಿರಾಟನ ಮಗನಾಗಿರ್ತಕ್ಕಂಥ ಉತ್ತರ ಭೂಪ. ಸಾಮಾನ್ಯವಾಗಿ ಉತ್ತರನನ್ನ ಲೋಕದ ಜನಗಳು ಆಡಿಕೊಳ್ಳುವುದುಂಟು, ಕೇವಲ ಅವನು ಮಾತುಗಾರ ಅಂತ. ಚಿಕ್ಕಂದಿನಿಂದಲೂ ಅವನನ್ನ ಹೆಣ್ಣು ಮಕ್ಕಳ ಜೊತೆಯಲ್ಲೇ ಬೆಳೆಸಿರುವುದರಿಂದ ಆತನಿಗೆ ಪ್ರಪಂಚದ ಅನೇಕ ವಿಚಾರಗಳು ತಿಳಿಯಿದೆ. ಅರಮನೆ ಒಳಗಡೆನೆ ಬೆಳೆದ ಹುಡುಗ, ಆತನಿಗೆ ಕೇವಲ ಅವರ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಆಟ ಪಾಠಗಳನ್ನಾಡಿ ಅವರ ಜೊತೆಯಲ್ಲೇ ಕಾಲ ಕಳೆದವನಾದ್ದರಿಂದ ಆತ ಕುಳಿತಿರುವಾಗ ಓಡಿ ಬಂದನಂತೆ ಈ ಗೋಪಾಲಕ ಕೈಗಳನ್ನು ಜೋಡಿಸಿದ. ಮಹಾಸ್ವಾಮಿ, ಕಾಪಾಡಬೇಕು ಕಾಪಾಡಬೇಕು. ಉತ್ತರ ಕುಮಾರ ಕೇಳಿದ, ಏನು ಸಮಾಚಾರ ಸ್ವಾಮಿ? ಈ ದುರ್ಯೋಧನಾದಿಗಳು ನಮ್ಮ ಗೋಮಾಳಕ್ಕೆ ಬಂದು ಸಾವಿರಾರು ಗೋವುಗಳನ್ನು ಸೆರೆ ಹಿಡ್ಕೊಂಡು ಹೋಗಿ ಅನೇಕರನ್ನ ಹೊಡೆದು ಬಡದು ಅವಮಾನ ಮಾಡಿ ಅನೇಕ ವಿಧವಾದ ರೀತಿಯಲ್ಲಿ ಹಿಂಸೆಯನ್ನೆಲ್ಲ ಮಾಡ್ತಿದ್ದಾರೆ ಸ್ವಾಮಿ. ಉತ್ತರ ಕೇಳಿದ, ಏನು? ಆ ಕೌರವನಿಗೆ ಅಷ್ಟೊಂದು ದುರಹಂಕಾರವೇ, ನಾನೇನು ಸುಮ್ಮನೆ ಇರ್ತೇನೆ? ಇದೋ ಎದ್ದೆ, ಅವನ ಸುಮ್ಮನೆ ಬಿಡೋದಿಲ್ಲ. ದುರ್ಲಕ

ಆ ಪಾಪಿಗಳಾಗಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಅವರಿಗೆಲ್ಲೋ ಕೇಡುಗಾಲ ಬಂದಿದೆ. ಈ ಉತ್ತರನನ್ನು ಕೆಣಕಿ ಅವರು ಬದುಕೋಕೆ ಸಾಧ್ಯವಿಲ್ಲ. ಅವರನ್ನೀಗಲೇ ಸೈನ್ಯ ಸಹಿತರಾಗಿ ಬಂದಿರಬಹುದಾದವರನ್ನೆಲ್ಲರನ್ನು ಸದೆಬಿಡುತ್ತಿ ಬಿಡುತ್ತೇನೆ. ನಾನೇನು ಸಾಮಾನ್ಯನೇ? ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲರೂ ಓಡಿ ಬಂದು ಸೇರಿದರು. ಉತ್ತರ ಭೂಪಾಲ, ಏನ್ ಸಮಾಚಾರ? ಏನೂ ಇಲ್ಲ. ಆಹಾ, ದುರ್ಯೋಧನಾದಿಗಳು ಒಬ್ಬ ಮಹಾಪರಾಕ್ರಮಿ ಇಲ್ಲಿದ್ದಾನೆ ಎಂಬುದನ್ನು ತಿಳಿಯದೆ ಸೈನ್ಯ ಸಹಿತರಾಗಿ ಯುದ್ಧಕ್ಕೆ ಬಂದಿದ್ದಾರಂತೆ. ಅವರು ಮಾಡಿರೋದು ಹೇಗಿದೆ ಗೊತ್ತೋ? ಹೇಗಿದೆ ಜವಾನ

ಸೆಳೆದನು, ಕೇಸರಿಯ ಕೆಣಕಿದನು, ಭವರವನು ತೊಡಗಿದನಲ ಕೌರವನ ಕಟ ಮರುಳಾದ. ಆ ಕೌರವ ತಿಳಿಯದೆ ಸೈನ್ಯ ಸಹಿತರಾಗಿ ಬಂದಿದ್ದಾನೆ. ನನ್ನನ್ನ ಅವನು ಕೆಣಕಿದ್ದು ಮೃತ್ಯುವನ್ನು ಕೆಣಕಿದ ಹಾಗಾಯಿತು. ಅಲ್ಲಿದ್ದ ಹೆಣ್ಣು ಮಕ್ಕಳು ಕೇಳಿದರು, ಉತ್ತರ ಭೂಪಾಲ, ನೀನಿಷ್ಟೆಲ್ಲ ಹೇಳ್ತಿದ್ದೀಯಲ್ಲ, ಹಾಗಾದ್ರೆ ಕೌರವರ ಮೇಲೆ ಯುದ್ಧಕ್ಕೆ ಹೋಗ್ತೀಯಾ? ಉತ್ತರ ನಕ್ಕ, ಏನಂದ್ರಿ, ನನ್ನನ್ನ ಯುದ್ಧಕ್ಕೆ ಅಲ್ಲಿಗೆ ಹೋಗ್ತಿದ್ದೀರಂತೀಯ, ಈಗ ಗತಿಗಿಲ್ಲದ ಕಾರಣ ಹೋಗಬೇಕಾಗಿದೆ, ನಾಡಿನಲ್ಲಿ ಯಾರೂ ಇಲ್ಲವಲ್ಲ, ಏನು ಮಾಡ್ಲಿ, ಆ ಯುದ್ಧ ಬಂದಿದೆ ಅಂತ ಹೇಳಿ ನಮ್ಮ ತಂದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಗಂಡಸರನ್ನು ಕರ್ಕೊಂಡು ಹೊರಟೋಗಿದ್ದಾರೆ, ನಾಡಿನಲ್ಲಿ ಒಬ್ಬ ಗಂಡಸು ಇಲ್ಲವಲ್ಲ. ಆಗ ಒಬ್ಬ ಹೆಣ್ಣುಮಗಳು ಹೇಳಿದ್ಲು, ಉತ್ತರ ಭೂಪಾಲ, ಅದೇನೋ ನಿಜ, ಆದ್ರೆ ಒಬ್ಬ ಗಂಡಸು ಇಲ್ಲ ಅಂತೀಯಲ್ಲ, ನೀನಿದ್ದೀಯಲ್ಲ. ಉತ್ತರ ಕೇಳಿದ, ಹೌದು ಹೌದು ಹೌದು, ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ಅಯ್ಯ, ಹಾಗಾದ್ರೆ ನೀನು ಯುದ್ಧ ಮಾಡ್ತೀಯ? ಹೆಣ್ಣು ಮಕ್ಕಳೇ, ನನಗೆ ಸರಿ ಸಮಾನರಾದವರು ಒಬ್ಬರು ಇಲ್ಲವಲ್ಲ ಅಲ್ಲಿ,

ಅಲ್ಲ, ವಿಚಾರ ಮಾಡಿದ್ರೆ ನನ್ನ ಮೇಲೆ ಯುದ್ಧ ಮಾಡೋರು ಯಾರು ಇಲ್ಲ ಅಲ್ಲಿ. ಯಾರಲ್ಲಿ ಯುದ್ಧ ಮಾಡ್ಲಿ? ಕೆಲವರಂತೂ ಬ್ರಾಹ್ಮಣರು, ಇನ್ನು ಕೆಲವರು ವಯಸ್ಸಾಗೋಗ್ಬಿಟ್ಟಿದೆ, ಇನ್ನೇನು ಈಗಲೋ ನಾಳೆನೋ ಸಾಯುವಂತ ಮುದುಕರು, ಇನ್ನು ಕೆಲವರು ಕುಲದಲ್ಲಿ ಬಹಳ ಕೊರತೆಯಾಗಿರೋರು, ಇವರೇ ಧೀರರು ಅನ್ನೋರು ಇನ್ಯಾರಿದ್ದಾರೆ ಹೇಳಿ. ಹಾಗನ್ನುವಾಗ ಈ ಗಲಭೆಯನ್ನು ನೋಡಿ ದ್ರುಪದನಂದಿನಿ ಬಂದಳಂತೆ. ಏನು ಉತ್ತರ ಕುಮಾರ, ಕೌರವರ ಸೈನ್ಯದಲ್ಲಿ ಯಾರು ಯುದ್ಧ ಮಾಡೋ ಧೀರನೇ ಇಲ್ಲ ಅನ್ಕೊಂಡಿದ್ಯಾ? ಯಾರಿದ್ದಾರೆ ಸೈರಂದ್ರಿ? ಅಯ್ಯ, ಇದೇನು ಹೀಗಂದ್ರೆ, ಅಲ್ಲೇನು ಭೀಷ್ಮನಿಲ್ಲವೇ, ದ್ರೋಣನಿಲ್ಲವೇ, ಕರ್ಣನಿಲ್ಲವೇ? ಹಾಗಂದ ಕೂಡಲೇ ಈ ಉತ್ತರ ಅಂದ, ಅವರೆಲ್ಲ ಯಾವ ದೊಡ್ಡ ಮನುಷ್ಯರು ಅಂತ ಮಾತಾಡ್ತಾ ಇದೀಯ ನೀನು? ಅರಿಯದೆ ಗಂಗೆಯನನು ತಾನರಿಯದವನೇ ದ್ರೋಣ, ಕುಲದಲ್ಲಿ ಕೊರತೆ ಎನಿಸಿ ಕರ್ಣನೆಂಬುವನು ಎನಗೆ ಸಮಬಲನೇ. ಅಲ್ಲ, ಆ ಗಂಗೆಯ ಮುದುಕ ಅವನು ನನ್ನನ್ನೇನು ಮಾಡಬಲ್ಲ? ದ್ರೋಣ ಪಾಪ ಪಾಪ ಪಾಪ, ಅವನನ್ನು ಕಂಡ ಕೂಡಲೇ ನನ್ನ ಹೆಸರು ಹೇಳಿದ್ರೆ ತರತರ ನಡುಗ ಹೋಗ್ತಾನೆ. ಕರ್ಣ ಅವನು ನೀಚ ಕುಲದಲ್ಲಿ ಹುಟ್ಟಿದವನು, ಅವನು ನನಗೆ ಸಮಾನವಲ್ಲ. ಬರಿಯ ಬಯಲಾಡಂಬರದಿ ಬರೀ ತುರವ ಹಿಡಿದೊಡೆ, ಏನನ್ಕೊಂಡಿದ್ದೀರಾ ನನ್ನ? ಅವರು ಬರೀ ಗೋವುಗಳನ್ನು ಸರಿ ಹಿಡ್ಕೊಂಡು ಹೋದ್ರೆ ನಾನೇನು ಸುಮ್ಮನೆ ಬಿಟ್ಬಿಡ್ತೀನೇನೆ? ಏನ್ ಮಾಡ್ತೀಯ? ಈಗಲೇ ಹೋಗಿ ನಾನು ಅವ್ರ ಹೆಂಡಂತರನ್ನೆಲ್ಲ ಸರಿ ಹಿಡ್ಕೊಂಡ್ಬಂದ್ಬಿಡ್ತೀನಿ. ಆಗ ದ್ರುಪದ ನಂದಿನಿ ಯೋಚನೆ ಮಾಡ್ತಾಳೆ, ಇದೇನು ಈತ ಮಾತನಾಡ್ತಿರೋದೆಲ್ಲ ನಿಜವೇನಾ? ಏನು ಅರ್ಥವೇ ಆಗ್ತಾ ಇಲ್ವಲ್ಲ, ಹೇಗೆ? ಅಯ್ಯ, ನೀನ್ ಇವರನ್ನೆಲ್ಲ ನೋಡಿದ್ದೀಯ, ಆ ಪರಾಕ್ರಮಿಗಳಾಗಿರ್ತಕ್ಕಂಥ ಕರ್ಣ ದ್ರೋಣ ಇವರನ್ನೆಲ್ಲ ಎಂದಾದ್ರೂ ಏನು ಮಾತನಾಡ್ತಿದ್ದೀಯ? ಈಗಲೇ ಹೋದೆ ಎಂದರೆ ರಣರಂಗದ ಮಧ್ಯದಲ್ಲಿ ಧ್ವಜಸ್ತಂಭವನ್ನು ನೆಟ್ಟು ಆ ದ್ರೋಣ ಅಂತಿದ್ದಾನಲ್ಲ ಅವನು ಹೊಟ್ಟೆ ಹೊಡೆದಾಕ್ಬಿಡ್ತೀನಿ, ಕರ್ಣ ಅವನ ಕಿವಿ ಹಿಡಿದಳ್ಕೊಂಬಂದ್ಬಿಡ್ತೀನಿ, ಭೀಷ್ಮ ಅಂತಿರಲ್ಲ ಆ ಮುದುಕ ಅವನ ಗಡ್ಡ ಹಿಡಿದು ಹಾಕ ಬಂದು ಅವನು ಅಯ್ಯೋ ಬಿಟ್ಬಿಡು ಬಿಟ್ಬಿಡು ಅಂತ ಕೇಳ್ಕೋಬೇಕು, ಹಾಗೆ ಮಾಡಾಕ್ಬಿಡ್ತೀನಿ. ಅಷ್ಟೇ ಅಲ್ಲ, ಖಡ್ಗವನ್ನು ತೆಗೆದು ನಾನು ಝಳಪಿಸಿದೆ ಎಂದರೆ ಕೂಡಲೇ ಅಕ್ಕಪಕ್ಕದಲ್ಲಿದ್ದವರ ರುಂಡ ಮುಂಡೆಗಳನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರೂ ರಂಡೆ ದೇವತೆಗಳಿಗೆ ರಕ್ತ ದೌತಣವನ್ನು ಮಾಡಿಸ್ತೇನೆ ಅಂತ ಆರ್ಭಟಿಸಿ ಕುಣಿದಾಡಿದ. ಹೆಣ್ಣು ಮಕ್ಕಳೆಲ್ಲ ದೂರ ದೂರ ಸರಿದ್ರು. ಕೂಡಲೇ ಈ ಉತ್ತರ ಹೇಳ್ತಾನೆ, ಹೆಣ್ಣು ಮಕ್ಕಳೇ ನೋಡಿದ್ರ ಅಲ್ಲ, ನನ್ನ ಪರಾಕ್ರಮ ನೋಡಿ ನೀವೇ ಇಷ್ಟು ಹೆದರ್ಕೊಂಡ್ರಲ್ಲ, ಇನ್ನು ದುರ್ಯೋಧನಾದಿಗಳ ಪಾಡೇನು? ಅಯ್ಯ, ಹಾಗಾದ್ರೆ ಈಗ ಯುದ್ಧಕ್ಕೆ ಹೋಗ್ತೀಯ? ಹೋಗೋದೆ, ಬಿಡ್ತೇನಾ? ಈಗಲೇ ಹೋಗ್ತಿದ್ದೆ. ಆದರೆ ಒಂದು ವ್ಯತ್ಯಾಸ. ಏನು ಮಹಾರಾಯ ವ್ಯತ್ಯಾಸ? ಏನು ಇಲ್ಲ, ಮೊನ್ನಿನ ಯುದ್ಧದಲ್ಲಿ ಮಾತ್ರ ನನ್ನ ಸಾರಥಿ ಇದ್ದ ಒಬ್ಬ, ಆ ಸಾರಥಿ ಸತ್ತು ಹೋದ. ಅವನಿಲ್ಲದೆ ಇರೋದ್ರಿಂದ ನನಗೆ ಬಹಳ ಕೊರತೆಯಾಗಿದೆ. ಅವನೊಬ್ಬನಿದ್ದರೆ ಇವರನ್ನೆಲ್ಲರನ್ನು ಸರಿಸಮಾನವಿಲ್ಲದ ಧೀರನಂತೆ ಕೊಂದು ಹಾಕಿಬಿಡ್ತಿದ್ದೆ. ಈ ಆರ್ಭಟವನ್ನು ದೂರದಿಂದ ನೋಡುತ್ತಿದ್ದಂಥ ಬೃಹನ್ನಳ ವೇಷಧಾರಿಯಾದ ಅರ್ಜುನ ದ್ರುಪದನಂದಿನಿಯನ್ನು ಮೆಲ್ಲನೆ ಕರೆದನಂತೆ. ಕರೆದು ಹೇಳುತ್ತಿದ್ದಾನೆ, ಇದು ಒಳ್ಳೆಯ ಸಮಯ, ನಾವು ಇವರಿಗೆ ಸಹಾಯವನ್ನು ಮಾಡಿದರೆ ಇವರ ಮನೆಯಲ್ಲಿ ವಾಸ ಮಾಡಿದ ಉಪಕಾರಕ್ಕೆ ಸ್ವಲ್ಪವಾದರೂ ನಾವು ಕಾರ್ಯವನ್ನು ಮಾಡಿ ತೋರದಂತಾಗುತ್ತೆ. ಹೋಗು, ಸಾರಥಿ ಇಲ್ಲ ಅಂತ ಹೇಳುತ್ತಿದ್ದಾನಲ್ಲ, ಯಾವ ರೀತಿಯಲ್ಲಾದರೂ ನನ್ನನ್ನು ಪ್ರಾರ್ಥನೆ ಮಾಡುವಂತೆ ಅವನಿಗೆ ಸೂಚನೆಯನ್ನು ಕೊಡು, ನಾನು ಸಾರಥಿಯಾಗಿ ಹೋಗಿ ಈತನ ಕಾರ್ಯವನ್ನು ಮಾಡಿಕೊಡ್ತೇನೆ. ಪತಿಯ ಮಾತನ್ನು ಕೇಳಿದ ದ್ರುಪದ ನಂದಿನಿ ಮೆಲ್ಲನೆ ಬಂದವಳಾಗಿ ಆ ಗುಂಪಿನಲ್ಲಿ ಮತ್ತೆ ಸೇರಿದಳು. ಈ ಭೂಪಾಲನ ಮಾತು ಹಾಗೆ ಇತ್ತು, ಏನು ಮಾಡಲಿ, ಸರಿಯಾದ ಒಬ್ಬ ಸಾರಥಿ ಇಲ್ಲವಲ್ಲ. ಸಾರಥಿ ಇಲ್ಲ ಅಂದಾಗ ಸೈರಂಧ್ರಿಯಾದ ದ್ರುಪದ ನಂದಿನಿ ಹೇಳುತ್ತಿದ್ದಾಳೆ, ರಾಜಕುಮಾರ ನನಗೊಬ್ಬ ಗೊತ್ತಿದ್ದಾನೆ. ಯಾರು ಯಾರು ಯಾರು ಹೇಳು, ಯಾರು ಹೇಳು? ಯಾರು ಇಲ್ಲ, ಹಿಂದೆ ಅರ್ಜುನನ ಜೊತೆಯಲ್ಲಿ ಕಾಂಡವನ ದಹನ ಕಾಲದಲ್ಲಿ ಬಹುವಿಧವಾಗಿ ಸಹಾಯವನ್ನು ಮಾಡಿದ ಸಾರಥಿ ಎಂದರೆ ಬೃಹನ್ನಳ. ರಾಜಕುಮಾರನಕ್ಕ ಅಲ್ಲ, ಅವನ ಗಂಡು ಅಲ್ಲ ಹೆಣ್ಣು ಅಲ್ಲ, ಅವನ್ನ ಕರ್ಕೊಂಡೋಗಿ ಯುದ್ಧ ಮಾಡುವಂತೀಯ? ಏನ್ ಮಾತನಾಡ್ತೀಯ ಸೈರಂದ್ರಿ? ಹಾಗಲ್ಲ ರಾಜಕುಮಾರ, ನಿಜವಾಗ್ಲೂ ಆತ ಮಹಾ ಸಾರಥಿಯೇ. ಸರಿ, ಈಗ ಸಮಯವಾಗಿದೆ, ಆದ್ದರಿಂದ ನಿನ್ನ ತಂಗಿಯಾಗಿರುವ ಉತ್ತರೆಯನ್ನು ಕಳುಹಿಸು, ಆ ಉತ್ತರ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕರೆದುಕೊಂಡು ಬರಲಿ. ಏನೋ ನೀನ್ ಹೇಳ್ತಾ ಇದೀಯ ಅಂತ ಹೋಗ್ತಾ ಇದ್ದೀನಿ. ಆ ಸಹೋದರಿ, ಉತ್ತರ ಬಂದಂತೆ. ಏನೇನ? ಹೋಗಮ್ಮ, ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾನಲ್ಲ ಆ ಯಾರ ಬೃಹನ್ನಡ, ಅವನನ್ನು ಕರೆದುಕೊಂಡು ಬಾ ನನಗೆ ಸಾರಥಿಯಾಗುವಂತೆ. ಹಾಗನ್ನುವಾಗ ಉತ್ತರೆಯು ನೇರವಾಗಿ ಅರ್ಜುನನ ಬಳಿಗೆ ಬರ್ತಾ ಇದ್ದಾಳೆ. ಗುರುಗಳೇ, ಗುರುದೇವಾ,

ಗುರುದೇವ, ನಮ್ಮ ನಾಡಿನ ಮೇಲೆ ದಂಡೆತ್ತಿ ಬಂದಿರುವ ಆ ಹಗೆಯರಿಂದ ಅವಮಾನವಾಗುತ್ತಿದೆ. ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದು ನಾಡಿನ ಜನಗಳಿಗೆ ಇಲ್ಲ ಸಲ್ಲದ ಅಪಮಾನ ಮಾಡುವ ತೆರದಲ್ಲಿ ಅವರು ನಡೆಯುತ್ತಿದ್ದಾರೆ. ದಯಮಾಡಿ ಸಹಾಯ ಮಾಡಬೇಕು ಗುರುಗಳೇ. ಪಾರ್ಥ ಕೇಳಿದ, ಏನಾಗಬೇಕಮ್ಮ? ನಮ್ಮ ಅಣ್ಣನಾಗಿರ್ತಕ್ಕಂಥ ಉತ್ತರ ಭೂಪಾಲನಿಗೆ ನೀನು ಸಾರಥಿಯಾಗಿ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡಬೇಕು, ಇದು ನನ್ನ ಪ್ರಾರ್ಥನೆ. ಅರ್ಜುನ ಬಹುಕಾಲ ಯೋಚನೆಯನ್ನು ಮಾಡಿದವನಂತಾಗಿ, ತಥಾಸ್ತು ನಡಿತಾಯಿ, ನಿನ್ನ ಮಾತನ್ನು ನಾನು ಎಂದಿಗೂ ಮೀರುವನಲ್ಲ. ಪುತ್ರ ವಾತ್ಸಲ್ಯವನ್ನು ಕೂಡಿದ ನಾನು ಅದೇ ಅಭಿಮಾನದಿಂದಲೇ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡ್ತೇನೆ. ನಡೆ, ಕರೆತಂದಿದ್ದಾಳೆ. ಉತ್ತರ ನೋಡಿದ, ಬಾ ಬಾ ಬೃಹನ್ನಳೆ, ಬಾ ಬಾ. ನೀನು ಯುದ್ಧವನ್ನು ನೋಡಿದ್ದೀಯೋ? ಸ್ವಾಮಿ, ಯುದ್ಧ ಮಾಡಿದವರನ್ನೆಲ್ಲ ನೋಡಿದ್ದೇನೆ. ನೀನೇನು ಭಯಪಡಬೇಡ, ಈಗ ಸಮಯ ಬಂದಿದೆಯಾದ್ರಿಂದ ನೀನು ಸಾರಥಿಯಾಗಿರು, ನಾನು ಯುದ್ಧದಲ್ಲಿ ಜಯವನ್ನು ಗಳಿಸ್ತೇನೆ. ಆಗಬಹುದು. ನೋಡು, ಸಂಗೀತ ಹಾಡುವಾಗ ಒಂದು ತಾಳ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಯುದ್ಧದಲ್ಲಿ ತಲೆ ಹೋಯ್ತೋ ಹೊರಟೇ ಹೋಗುತ್ತೆ, ಎಚ್ಚರಿಕೆ. ಅರ್ಜುನ ಹೇಳಿದ, ಉತ್ತರ ಕುಮಾರ, ನೀನಿರುವಾಗ ನನಗೇನು ಭಯ? ಹೌದು ಹೌದು, ನಿನಗೇನು ಭಯವಿಲ್ಲ, ನೀನು ಸಾರಥಿಯಾಗಿದ್ದರೆ ಸಾಕು, ನಾನೀಗಲೇ ಹೋಗಿ ದುರದಲ್ಲಿ ಜಯವನ್ನು ಗಳಿಸಿ ಬರ್ತೇನೆ. ಯಾರಲ್ಲಿ ಸಖಿಯರೆ, ಎಲ್ಲರೂ ಸಿದ್ಧರಾಗಿ ಅಂತ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದಿದ್ದೆ. ಇದೋ ನಾನು ಯುದ್ಧರಂಗಕ್ಕೆ ಹೋಗ್ತಾ ಇದ್ದೇನೆ. ಈಗಲೇ ಹೋದವನಾಗಿ ಅಲ್ಲಿರುವವರನ್ನು ಎಲ್ಲರನ್ನೂ ಸದ ಬಡದು ಬಿಡ್ತೇನೆ. ನಮ್ಮ ಎದುರಾಗಿ ನಿಂತವರು ಒಬ್ಬರನ್ನು ಉಳಿಸಿದಂತೆ ನಾಶ ಮಾಡಿ ಬರ್ತೇನೆ. ಆದ್ದರಿಂದ ನೀವು ಯಾರು ಹೆದರ್ಕೋಬೇಡಿ ಹೆಣ್ಣು ಮಕ್ಕಳೇ, ಹೋಗಿ ಬರಲೆ, ಹೋಗಿ ಬಾ ರಾಜಕುಮಾರ. ಹೌದು, ನಾನು ಯುದ್ಧರಂಗಕ್ಕೆ ಹೋದ ಮೇಲೆ ಬಹುಕಾಲ ನಾನು ನಿಮ್ಮನ್ನು ಅಗಲಿ ಇರ್ತೇನೆ. ಆದ್ದರಿಂದ ನಾನು ಹೊರಟು ಹೋದೆ ಅಂತ ನಿಮಗೆಲ್ಲ ಬಹಳ ಬೇಸರ ದುಃಖ ಆಗುತ್ತಲ್ವೇ? ಅದರಲ್ಲಿ ಒಬ್ಬಾಕೆ ಹೇಳ್ತಾಳೆ, ರಾಜಕುಮಾರ, ನೀನು ಹೋದೆ ಅಂತ ನಮಗೇನೂ ಬೇಸರವಿಲ್ಲ, ನೀನು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಸಾಕು. ಉತ್ತರ ಅಂದ, ಏನಂದೇ, ನಾನು ಹೋದ್ರೆ ನಿನಗೆ ಬೇಸರವೇ ಇಲ್ವಾ? ಹಾಗಾದ್ರೆ ನಾನು ಯುದ್ಧಕ್ಕೆ ಹೋಗಲ್ಲ, ಏನ್ ಮಾಡ್ತೀಯ? ಕೂಡಲೇ ಸೈರಂದ್ರಿ ಓಡ್ ಬಂದು ಹೇಳಿದಂತೆ, ರಾಜಕುಮಾರ, ಇದೇನಿದು ಮಾತನಾಡಲು ಸಮಯವಲ್ಲ, ಈಗಾಗಲೇ ಶತ್ರುಗಳು ನಮ್ಮ ಗೋವುಗಳನ್ನೆಲ್ಲ ಕರೆದುಕೊಂಡು ಹೋಗ್ತಿರ್ತಾರೆ, ನೀನು ಮೌನವಾಗಿ ಇಲ್ಲಿ ಕುಳಿತರೆ ಹೇಗೆ? ಹೌದು ಹೌದು, ಅದು ಸಾಧ್ಯವೇ ಇಲ್ಲ. ಸಾರಥಿ, ರಥವನ್ನು ಸಿದ್ಧ ಮಾಡು, ಈಗಲೇ ಹೊರಟೆ, ಹೆಣ್ಮಕ್ಕಳೇ ಎಲ್ಲ ಬನ್ನಿ. ಇದೋ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆದ್ರಿಂದ ನನ್ನನ್ನು ಕಳುಹಿಸಲಿಕ್ಕೆ ಆರತಿ ಎತ್ತಿ. ಆರತಿ ಎತ್ತಿ ಅಂದಾಗ ಹೆಣ್ಮಕ್ಕಳಂದ್ರು, ಆಯ್ತು ಹೋಗಿ ಬೇಗ ಬನ್ನಿ ಅಂತ ಓಡಿ ಹೋಗಿ ಆರತಿ ಅಂತಂದು ಆರತಿ ಎತ್ತಿದ್ರಂತೆ. ಇವನೇಂದ, ಏನ್ ಸುಮ್ಮನೆ ಆರತಿ ಎತ್ತಾ ಇದ್ರೆ, ಹಾಡ್ ಹೇಳಿ ಹಾಡ್ ಹೇಳಿ ಆರತಿ ಎತ್ತಿ ನನ್ನ ಕಳಿಸಬೇಕು. ಉತ್ತರ ಕುಮಾರ, ನಮಗೆ ಯಾರಿಗೂ ಹಾಡೋಕ್ ಬರಲ್ಲ, ನಾನೇ ಹಾಡ್.

ಸಾಕು ಸಾಕು ಸಾಕು ಸಾಕು, ಆರತಿ ಎತ್ತಿದ್ದಾಯ್ತು. ಹೆಣ್ಣು ಮಕ್ಕಳೇ, ನೀವೆಲ್ಲರೂ ಎಚ್ಚರಿಕೆಯಿಂದಿರಿ. ಈಗಲೇ ಹೋಗಿ ನಾನು ಆ ದುರ್ಯೋಧನಾದಗಳನ್ನೆಲ್ಲ ಸದಬಡೆದು ನಮ್ಮ ಗೋಧನವನ್ನೆಲ್ಲ ಬಿಡಿಸಿಕೊಂಡು ಜಾಗೃತಿಯಾಗಿ ಹಿಂತಿರುಗಿ ಬರ್ತೇನೆ. ಸಾರಥಿ ನಡೇ. ಪಾರ್ಥನು ಉತ್ತಮವಾದ ಅಶ್ವಗಳನ್ನ ರಥಕ್ಕೆ ಕಟ್ಟಿದ್ದಾನೆ. ಕುಮಾರನು ಬರುವುದನ್ನು ಎದುರು ನೋಡುತ್ತಿರುವಾಗ ಬಂದ ರಾಜಕುಮಾರ ನೇರವಾಗಿ ರಥವನ್ನು ಹತ್ತಿದ, ಸುತ್ತಲೂ ನೋಡುತ್ತಿದ್ದಾನೆ. ಆ ಸಾರಥಿ ನಡೇ. ಪಾರ್ಥನು ಚಬುಕನ್ನು ತೆಗೆದು ಕುದುರೆಗೆ ಒಂದು ಪೆಟ್ಟು ಢಮ್ಮನೆ ಹೊಡೆದ ಕೂಡಲೇ ಭರ್ರನ್ನು ಹೊರಟಂತೆ. ಹೊರಟ್ರೆ ಕೂತಿದ್ದ ಈ ರಾಜಕುಮಾರ ಹಾಗೆ ಧಡಕ್ಕನ ಹಿಂದಕ್ಕೆ ಬಿದ್ದ. ಬಿದ್ದವನೇ, ಸಾರಥಿ ಏನೇ ರಥ ಹಿಂಗೆ ಓಡಿಸ್ತಾ ಇದೀಯಾ? ಏನು ಇಷ್ಟೊಂದು ಅವಸರವಾಗಿ ಓಡಿಸ್ತಾ ಇದೀಯಾ? ಏಕೆ ರಾಜಕುಮಾರ? ಅಲ್ಲ, ನಾನು ನೋಡಬೇಕು ಅಂತ ಎಷ್ಟೊಂದು ಜನ ಊರಿನಲ್ಲೆಲ್ಲ ಕಾದಿದ್ದಾರೆ, ನೀನು ಅವರ ಎದುರಿಗೆಲ್ಲ ಭರ್ರನ್ನು ಓಡಿಸ್ತಾ ಇದೆಯಲ್ಲ, ನಿಧಾನವಾಗಿ ಹೋಗು. ಸಾರಥಿ ನಗುತ್ತಾ ಹೇಳ್ತಾನೆ, ಇದೇನ ಅನ್ಯಾಯ ರಾಜಕುಮಾರ? ನಾವು ಹೋಗುತ್ತಿರುವುದು ಸಮರಕ್ಕೆ, ನೀನೇನು ಎಲ್ಲರನ್ನು ಉತ್ಸವ ಮಾಡಿಸ್ತಿದ್ದೀಯೋ? ಸಾಧ್ಯವೇ ಇಲ್ಲ, ಹೋಗಲೇಬೇಕು. ಇದೇನು ಹೀಗೆ ರಥ ಓಡಿಸ್ತಾ ಇದೆಯಾ? ನಿಧಾನ ನಿಧಾನ ಅನ್ನುವುದರೊಳಗಾಗಿ ಬರುತ್ತಿದೆಯಂತೆ ಧಡ ಧಡ ಧಾ.

ಈ ರಥವು ದಡ ದಡ ದಡದನ್ನು ಧಾವಿಸಿ ಬರುತ್ತಿದ್ದರೆ ಪಾರ್ಥನ ಕೈ ಚಳಕದಿಂದ ಆ ತುರಗಗಳು ನಾಗಾಲೋಟದಲ್ಲಿ ಓಡುತ್ತಿದ್ದರೆ ಗಡಗಡ ನಡುಗುವ ರಥದಲ್ಲಿ ಆ ಕಡೆ ಈ ಕಡೆ ಇಕ್ಕಡೆಗಳಲ್ಲಿ ಕೈಗಳಿಂದ ಹಿಡ್ಕೊಂಡು ರಾಜಕುಮಾರ ಇದೇನು ಸಾರಥಿ ಹೀಗೆ ಓಡಿಸ್ತಾ ಇದೀಯ ರಥವನ್ನ ಅನ್ನುವಾಗ ರಥ ಬರ್ತಾ ಬರ್ತಾ ಬರ್ತಾ ರಣರಂಗದ ಹತ್ತಿರಕ್ಕೆ ಬರ್ತಾ ಇದೆ. ತಲೆ ಎತ್ತಿ ನೋಡಿದ ಆ ಸೈನ್ಯವನ್ನ, ಆ ಕುರು ಸೈನ್ಯವು ಸಾಲಾಗಿ ನಿಂತಿರುವುದನ್ನು ನೋಡ್ತಾ ಇದ್ದಾನೆ. ಆ ನೋಡ್ತಾ ನೋಡ್ತಾ ಹೇಳಿದನಂತೆ, ಹೇ ಸಾರಥಿ, ನಿನ್ನ ರಣರಂಗಕ್ಕೆ ಕರ್ಕೊಂಡು ಹೋಗು ಅಂದ್ರೆ ಸಮುದ್ರಕ್ಕೆ ಕರ್ಕೊಂಬರ್ತಿದ್ಯೋ? ಆಗ ಪಾರ್ಥ ನಗಿತ ಹೇಳ್ತಿದ್ದಾನೆ, ಕುಮಾರ, ಇದು ಸಮುದ್ರವಲ್ಲ, ಶತ್ರು ಸೈನ್ಯದ ತಲೆ. ಆ ತಲೆಯ ಅಲೆಯು ಸಾಗರದ ಅಲೆಯಂತೆ ಕಾಣ್ತಾ ಇದೆ. ಉತ್ತರ ಅಂದ, ಸಾರಥಿ ಏನಂದೆ, ಅಲ್ಲಿ ಅಲ್ಲಿ ಕಾಣ್ತಾ ಇರೋದು ಶತ್ರುಗಳ ಸೈನ್ಯನ? ಹೌದು. ಮತ್ತೇನಂದ್ಕೊಂಡೆ? ಹಾ, ಹಾಗಾದ್ರೆ ಇಷ್ಟೊಂದು ಜನ ಇದ್ದಾರ, ಎಲ್ಲಿ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಇದೋ ರಣದ ಹತ್ತಿರಕ್ಕೆ ಹೋಗ್ತಾ ಇದ್ದೇನೆ, ಮಧ್ಯದಲ್ಲಿ ರಥವನ್ನು ಸ್ಥಾಪಿಸುತ್ತೇನೆ. ಕುಮಾರ, ನೀನು ನಿನ್ನ ಪರಾಕ್ರಮವನ್ನು ತೋರು. ನೋಡುತ್ತಿದ್ದಂಥ ಉತ್ತರನಿಗಾಗಲೇ ಕೈಕಾಲುಗಳು ಗಡಗಡಗಡ ನಡುಗಲಾರಂಭಿಸಿದವಂತೆ. ನಡುಗಲಾರಂಭಿಸಿದ ಕೂಡಲೇ ಏನು ಮಾಡಿದ? ಸಾರಥಿ, ರಥ ನಿಲ್ಲಿಸು, ರಥ ನಿಲ್ಲಿಸು. ಕುಮಾರ, ಮುಂದೋಡುತ್ತಿರುವ ಈ ರಥವನ್ನ ನಿಲ್ಲಿಸಿಯಾಗಲಿ ಹಿಂತಿರುಗಿಸಲಾಗಲು ಸಾಧ್ಯವೇ ಇಲ್ಲ. ಅಯ್ಯೋ ಸಾರಥಿ, ನಾನು ಈ ಸೈನ್ಯ ಇಂಥ ಸೈನ್ಯ ನೋಡಿದ್ದೇ ಇಲ್ಲ. ದಯಮಾಡಿ ರಥವನ್ನು ಹಿಂದಕ್ಕೆ ತಿರುಗಿಸು, ನನಗೆ ಭಯವಾಗ್ತಾ ಇದೆ. ಭಯವಾಗ್ತಾ ಇದೆ ಕುಮಾರ? ನೀನು ಅರಮನೆಯಲ್ಲಿ ಹೆಣ್ಣು ಮಕ್ಕಳ ಸಂಗಡ ಮಾತನಾಡುವಾಗ ಆ ಕೌರವರನ್ನು ನಾನೇನು ಮಾಡಿಬಿಡ್ತೇನೆ? ದ್ರೋಣನನ್ನ ಅಪ್ಪಳಿಸಿ ಬಿಡ್ತೇನೆ, ಕರ್ಣನನ್ನ ಕಿವಿ ಹಿಡಿದು ಎಳೆದು ಬಿಡ್ತೇನೆ ಅಂತ ಹೇಳಿದೆಯಲ್ಲ. ಹೌದು, ನಾನು ಹಾಗಂದೆ. ಮತ್ತೆ ಈಗ ಹೆದರ್ಕೊಳ್ತೀಯ? ನಾನು ಆವಾಗ ಅವರು ಹೀಗಿರ್ತಾರೆ ಅನ್ಕೊಂಡಿರಲಿಲ್ಲ. ಮತ್ತಿನ್ ಹೇಗಿರ್ತಾರೆ ಅಂದ್ಕೊಂಡಿದ್ದೆ? ಅರಮನೆಯಲ್ಲಿ ಅವರದೆಲ್ಲ ಭಾವಚಿತ್ರಗಳಿತ್ತಲ್ಲ, ಇಲ್ಲೂ ಅಷ್ಟೇ ಇರ್ತಾರೆ ಅಂದ್ಕೊಂಡಿದ್ದೆ. ಅಷ್ಟೇ ಇದ್ದಿದ್ರೆ ಎತ್ತೆತ್ತಿ ಕುಕ್ಕಿಬಿಡೋಣ ಅಂತ ನೋಡಿದೆ. ಅಬ್ಬಾ, ಭಯವಾಗ್ತಾ ಇದೆ. ಸಾರಥಿ, ಅದು ಯಾರಲ್ಲಿ ಕಾಣ್ತಿರೋರು? ಪಾರ್ಥ ಹೇಳಿದ, ಅದ ನೋಡು, ಅಲ್ಲಿ ಜ್ವಾಜ್ವಲ್ಯಮಾನವಾಗಿ ಕಾಣುತ್ತಿರತಕ್ಕಂತ ಮಹಾನುಭಾವನಾದ ಆ ವೃದ್ಧನು ಉಭಯಕುಲಾಪಿತ ಮಹನೀಯನಾಗಿರುವ ಭೀಷ್ಮ, ಆತನ ಪಕ್ಕದಲ್ಲಿ ಶಿವಸ್ವರೂಪಿಗಳಾಗಿ ಕುಳಿತಿರತಕ್ಕಂಥ ದ್ರೋಣರು, ಫಳಪಳನೆ ಹೊಳವ ಕರ್ಣಕುಂಡಲಗಳ ಕವಚ ಸಹಿತವಾಗಿ ಕುಳಿತಿರುವವನೇ ಕರ್ಣ, ಮೇಲೆ ಉರಗ ಪಥಾಕಿಯಲ್ಲಿ ಸ್ವರ್ಣ ಕವಚವನ್ನು ಧರಿಸಿ ಧೀರೋದ್ಧಾತರಾಗಿ ಕುಳಿತಿರತಕ್ಕಂಥ ಅವನೇ ನಾಯಕನಾದ ದುರ್ಯೋಧನ, ಅವನ ಪಕ್ಕದಲ್ಲಿರ್ತಕ್ಕಂಥ ಅವನೇ ಅಶ್ವತ್ಥಾಮ ಗುರುಪುತ್ರ. ಇನ್ನು ಈ ಸೈನ್ಯ, ಸಾರಥಿ, ನಾನು ಇವರನ್ನೆಲ್ಲ ಎಂದೂ ನೋಡಿರಲಿಲ್ಲ, ನೋಡಿದ್ದೇ ಚಿತ್ರಪಟದಲ್ಲಿ. ಬೇಗ ರಥವನ್ನು ತಿರುಗಿಸು. ಸಾಧ್ಯವಿಲ್ಲ ರಾಜಕುಮಾರ, ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ಕೆಡುವನೇ ಅಲ್ಲ, ಆದ್ದರಿಂದ ಆ ರಥವನ್ನು ನಾನು ಹಿಂದೆ ತಿರುಗಿಸಲು ಸಾಧ್ಯವಿಲ್ಲ. ಹಾಗಂದಾಗಿ ತಂದ ತಿರುಗಿಸೋದಿಲ್ವಾ? ತಿರುಗಿಸೋದಿಲ್ಲ. ನೀ ತಿರುಗಿಸೋದಿಲ್ಲ ಅಂದ್ರೆ ನಾನು ರಥದಿಂದ ಹಾರು ಬಿಡ್ತೇನೆ. ಎಲ್ಲಿ ಹಾರು ನೋಡೋಣ ಅಂದರೆ ಭಯದಿಂದ ಕೂಡಿದ ಉತ್ತರ ರಥದಿಂದ ಧಡಕ್ಕೆ ಹಾರೇ ಬಿಟ್ಟಂತೆ. ಮಹಾನುಭಾವನಾದ ಪಾರ್ಥ ಒಂದೇ ಸಲದಲ್ಲಿ ಓಡುವ ಕುದುರೆಗಳ ಲಗಾಮನ್ನು ಮತ್ತು ಹಾರುತ್ತಿರುವ ಆ ರಾಜಕುಮಾರ ಉತ್ತರೀಯವನ್ನು ಎರಡನ್ನು ಒಂದೇ ಸಲ ಜಗ್ಗಿ ಹಿಡಿದ. ರಥವನ್ನು ನಿಲ್ಲಿಸಿ ಕೆಳಗಿಳಿದ, ಏಕೆ ಹೀಗೆ ಭಯಪಡುತ್ತಿರುವೆ? ಕೇಳು, ಅಡಿಗಡಿಗೆ ಮುಂದಿಡಲು ಅಶ್ವಮೇಧ ಫಲ. ಅಷ್ಟೇ ಅಲ್ಲ, ರಣದಲ್ಲಿ ನೀನೇನಾದರೂ ಯುದ್ಧರಂಗದಲ್ಲಿ ಸತ್ತದಿಯಾದರೆ ದೇವಲೋಕದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಆ ಗಂಧರ್ವ ಕನ್ನಿಕೆಯರು ನಿನ್ನನ್ನು ಬಹುವಿಧವಾಗಿ ಓಲೈಸಿ ಸಂತೋಷ ಪಡುವಂತೆ ತಾವು ಸೇವೆಯನ್ನು ಮಾಡುತ್ತಾರೆ. ಇವನಂದ, ಬೇಡ ಬೇಡ, ನನಗದೆಲ್ಲ ಬೇಡವೇ ಬೇಡ. ಇಲ್ಲಿಂದ ಸತ್ತು ಸ್ವರ್ಗಕ್ಕೆ ಹೋಗಿ ಆ ಹೆಣ್ಣುಮಕ್ಕಳು ಸೇವೆ ಮಾಡೋಕ್ಕಿಂತ ನಮ್ಮ ಅರಮನೆಯಲ್ಲಿ ಇರೋರೇ ನನಗೆ ಸಾಕು. ನೀನೇನೋ ಫಲ ಅಂದಲ್ಲ, ಯಾಗ ಫಲ ಬದುಕಿರೋವಾಗಲೇ ಅರಮನೆಯಲ್ಲಿ ಮಾಡಿಕೊಂಡ್ರು ಆಗುತ್ತೆ. ಆಮ ಸಾರ್ಥಿ, ನೀನು ಬಹಳ ಒಳ್ಳೆಯವನಲ್ಲ, ನನ್ನ ಮಾತು ಕೇಳು. ನೀನೇನಾದರೂ ಆ ರಥ ಹಿಂದಕ್ಕೆ ತಿರುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ನನ್ನ ಬಿಟ್ಟುಬಿಟ್ರೆ ನಮ್ಮಮ್ಮನಿಗೆ ಹೇಳಿ ನಿನಗೆ ಬೇಕಾದೆಲ್ಲ ಕೊಡಿಸ್ತೇನೆ. ನಿನಗೇನೇನು ಬೇಕೋ ಎಲ್ಲ ಕೊಡಿಸ್ತೇನೆ, ನನ್ನನ್ನು ಬಿಟ್ಟುಬಿಡಪ್ಪ. ಬಿಡುವುದೇ? ಹಾಗಾದರೆ ನೀನಲ್ಲಿ ಜಂಬ ಕೊಚ್ಚಿದೆಯಲ್ಲ, ಏನು ಬೇಕಾದರೂ ಮಾಡ್ತೇನೆ ಅಂತ ಯಾಕೆ? ಉತ್ತರ ಅಂದ, ಅದು ನನಗೆ ಅಭ್ಯಾಸ. ನಾನು ಹೆಣ್ಣು ಮಕ್ಕಳಿದ್ರಲ್ಲಿ ಹಂಗೆ ಮಾತಾಡಿ ಮಾತನಾಡಿ ನನಗೆ ಅಭ್ಯಾಸ. ಅಯ್ಯ, ನನ್ನಿಂದ ಆಗಲ್ಲ, ನನ್ನನ್ನು ಬಿಟ್ಟುಬಿಡು. ಆಗುವುದಿಲ್ಲ ಹಾಗೆಂದ್ರೆ ಈ ಚಬಕಿನಿಂದ ಇದೋ ಎಂಬುದಾಗ ಒಂದು ಪೆಟ್ಟನ್ನು ಫೈರನ್ನು ಹೊಡೆದರಂತೆ. ಇವನೊಳಗೆ ಪ್ರಾರಂಭಿಸಿದ, ಹೊಡಿತೀಯ ಹೊಡಿತೀಯ, ಕಂಡವ್ರ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೊಡಿತೀಯ, ತಾಳು ತಾಳು. ನಮ್ದು ಅಪ್ಪ ಬರಲಿ, ನಿನಗೆ ಹೇಳ್ತೇನೆ. ಅಯ್ಯೋ ರಾಜಕುಮಾರ, ಇದೇನಿದು? ನಿನಗೆ ತರವಲ್ಲ, ತರಬಲ್ಲ.

ರಾಜಕುಮಾರ, ರಣದಿಂದ ಓಡುವುದು ನ್ಯಾಯವಲ್ಲ, ನಿಲ್ಲು. ಆಗ ಗಡಗಡನೆ ನಡುಗುತ್ತಾ, ಅಯ್ಯ ನನಗೆ ಏನು ಗೊತ್ತಿಲ್ಲ ಕಣಯ್ಯ, ನೀನು ಕರ್ಕೊಂಡು ಹೋಗಿ ನನ್ನನ್ನು ಅವರ ಮುಂದೆ ಎಲ್ಲರ ಎದುರಿನಲ್ಲಿ ನಿಲ್ಲಿಸಿ ನನ್ನನ್ನು ಸಾಯಿಸೋದಕ್ಕಿಂತಲೂ ನಿನಗಿಷ್ಟವಿದ್ರೆ ನೀನೇ ನನ್ನನ್ನು ಕೊಂದುಬಿಡು. ಕುಮಾರ, ನಿನಗೆ ಯುದ್ಧ ಮಾಡಲು ಬರುವುದಿಲ್ಲವೇ? ಅಯ್ಯ ನನಗೆ ಅಭ್ಯಾಸವೇ ಇಲ್ಲ. ಅಭ್ಯಾಸವೂ ಇಲ್ಲ, ದ್ರೋಣನನ್ನ ಎತ್ತಿ ಹೊಡೆದು ಬಿಡ್ತೇನೆ, ಆ ಭೀಷ್ಮನನ್ನು ಗಡ್ಡ ಹಿಡ್ಕೊಂಡು ಬರ್ತೇನೆ ಅಂತ ಏನೇನೋ ಹೇಳಿದೆಯಲ್ಲ, ಅದೆಲ್ಲ ಹೇಳಿದೆ, ಆದರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ. ಹಾಗಾದರೆ ನೀನು ಯುದ್ಧ ಮಾಡಲು ಸಾಧ್ಯವಿಲ್ಲ ಅನ್ನುವುದಾದರೆ ನಾನು ಹೇಳಿದಂತೆ ಮಾಡು, ಬಾ ರಥದಲ್ಲಿ ಕುಳಿತುಕೋ ಎಂಬುದಾಗಿ ಕರೆತಂದು ಮಹಾನುಭಾವನಾಗಿರ್ತಕ್ಕಂಥ ಪಾರ್ಥ ಆ ಕುಮಾರನನ್ನ ತಂದಿದೆ, ರಥದ ಮೇಲೆ ಕೂರಿಸಿದ್ದಾನೆ. ರಥವನ್ನು ಹಿಂತಿರುಗಿಸಿ ಆ ನಗರದ ಕೋಟೆ ಬಾಗಿಲಿನ ಹೊರಗಡೆಗೆ ತಮ್ಮ ಧನುಸ್ಸನ್ನೆಲ್ಲ ಕಟ್ಟಿರುವ ಶಮೀ ವೃಕ್ಷದಡಿಗೆ ಮಹಾನುಭಾವನಾದ ಪಾರ್ಥ ಉತ್ತರನನ್ನು ಕರೆದುಕೊಂಡು ಬಂದಿದ್ದಾನೆ. ರಣರಂಗದಿಂದ ರಥ ಹೋಗುತ್ತಿರುವುದನ್ನು ಕಂಡ ದುರ್ಯೋಧನ, ಯಾರಿರಬಹುದು ಈ ರಥದಿಂದ ಹಿಂದಕ್ಕೆ ಹೋಗುತ್ತಿರುವವನು? ತಾತ, ಇದನ್ನು ನೋಡಿದ್ರೆ ಯಾರೆಂದು ಕಾಣುತ್ತಿದೆ, ಯಾರೆಂದು ಕಾಣುತ್ತಿದೆ ಎನ್ನುವಾಗ ದ್ರೋಣಾಚಾರ್ಯ ಹೇಳುತ್ತಿದ್ದಾರಯ್ಯ, ಆ ರಭಸದಿಂದ ರಥ ಬರುತ್ತಿರುವುದನ್ನು ನೋಡಿದರೆ ಅವನೇ ಪಾರ್ಥನಿರಬಹುದು. ಪಾರ್ಥನೆಂದರೇನು? ಸಾಮಾನ್ಯನಲ್ಲ, ಮಹಾಪರಾಕ್ರಮಶಾಲಿ. ಅವನ ಮಹಾನುಭಾವ, ಅವನನ್ನು ಬಂದಿರತಕ್ಕಂಥ ರೀತಿಯನ್ನು ಕಂಡರೆ ಅವನೀಗ ಯಾರನ್ನು ಬಿಡದೆ ಎಲ್ಲರನ್ನೂ ಜಯಿಸುತ್ತಾನೆ ಎಂಬುದು ಖಂಡಿತ. ಪಕ್ಕದಲ್ಲಿ ಕರ್ಣ ಇದ್ದ, ಯಾವಾಗಲೂ ನಿಮಗೆ ನಿಮ್ಮ ಶಿಷ್ಯನನ್ನು ಹೊಗಳುವುದೇ ಕರ್ತವ್ಯವೋ? ಕೇವಲ ಆ ಪಾರ್ಥನ ಬರುವಿಕೆಯನ್ನು ಕಂಡ ಮಾತ್ರದಿಂದಲೇ ಅವನೇನು ಬೇಕಾದರೂ ಮಾಡುತ್ತಾನೆ ಎಂಬುದೇ ನಿಮ್ಮ ಅಹಂಕಾರದ ನುಡಿಯೋ? ಗುರುಗಳೇ, ಶಿಷ್ಯನೇ ನಿಜ, ಆದರೂ ಸಹ ಅವನಲ್ಲ, ಯಾರೇ ಬಂದರೂ ಸಹ ಅವನನ್ನು ನಿಮಿಷ ಮಾತ್ರದೊಳಗಾಗಿ ಧ್ವಂಸ ಮಾಡಲು ನಾನು ಸಿದ್ಧನಿದ್ದೇನೆ. ಕೇವಲ ಪಕ್ಷಪಾತದಿಂದ ಇಲ್ಲಿರುವ ಸೈನಿಕರನ್ನೆಲ್ಲರನ್ನ ಅವರ ಉತ್ಸಾಹವನ್ನು ಭಂಗ ಮಾಡುವುದಕ್ಕೆ ಮಾತನಾಡುತ್ತಿದ್ದೀರಾ? ಪಕ್ಕದಲ್ಲಿ ಕೃಪಾಚಾರ್ಯರಿದ್ದರು. ಕರ್ಣ, ಮಾತು ಬಾಯಿಗೆ ಬರುತ್ತೆ ಎಂದು ವಿಶೇಷವಾಗಿ ಮಾತನಾಡಬೇಡ, ಕೇಳು. ಮಹಾನುಭಾವರಾದ ದ್ರೋಣಾಚಾರ್ಯ ಪಕ್ಷಪಾತವನ್ನಲ್ಲ, ಈ ಸಮಯವನ್ನ ಸಂದರ್ಭವನ್ನ ನೋಡಿ ಮಾತನಾಡುತ್ತಿದ್ದಾರೆ. ಹಾಗನ್ನುವಾಗ ಅಶ್ವತ್ಥಾಮ ಬಂದನಂತೆ, ಕರ್ಣ ನೀನು ಬಹಳವಾಗಿ ಕೊಂಡಾಡುತ್ತಿರುವೆಯಲ್ಲ, ನಿನ್ನನ್ನ ನೀನು ಯಾವ ರಣರಂಗದಲ್ಲಿ ಯುದ್ಧದಲ್ಲಿ ಜಯಿಸಿರುವೆ? ಮಹಾರಥಿಕರೆನಿಸಿಕೊಂಡವರ ಆರೊಡನೆ ಯುದ್ಧ ಮಾಡಿರುವೆ? ಸಮಯವನ್ನರಿತು ಈ ಯುದ್ಧರಂಗದಲ್ಲಿ ಹೀಗೆ ಇರಬೇಕು ಎಂಬುದಾಗಿ ಸೂಚಿಸುವುದು ಆಚಾರ್ಯನ ಕರ್ತವ್ಯವಾಗಿದೆ. ಆದ್ದರಿಂದಲೇ ಆ ಮಾತನಾಡಿದರೆ ನೀನು ಇಷ್ಟು ಮಾತನಾಡುತ್ತಿರುವುದು ತರವಲ್ಲ. ಆಗ ಭೀಷ್ಮರು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಿಧಾನಿಸಿ, ದುರ್ಯೋಧನ, ನಿಮ್ಮ ಗುರುಗಳಾದ ದ್ರೋಣಾಚಾರ್ಯ ಹೇಳಿದ ಮಾತು ಸದ್ಯ. ಆ ಅರ್ಜುನನ ಬರುವಿಕೆಯನ್ನು ಕಂಡಾಗಲೇ ಅವನೆಂಥ ಪರಾಕ್ರಮಶಾಲಿ ಎಂಬುದು ತಿಳಿಯುತ್ತಿದೆಯಾದ್ದರಿಂದ ನಾವೀಗ ಸಿದ್ಧರಾಗಬೇಕಾದ್ದು ನಮ್ಮ ಕರ್ತವ್ಯ. ದುರ್ಯೋಧನ ಕೇಳಿದ, ತಾತ ಮತ್ತೊಂದು ವಿಚಾರ ಮರೆತರಿ, ನಾವು ಜೂಜಿನಲ್ಲಿ ತೀರ್ಮಾನ ಮಾಡದಂತ ರೀತಿಯಲ್ಲಿ ಅಜ್ಞಾತವಾಸಕ್ಕೆ ಮುಂಚಿತವಾಗಿ ಸಿಕ್ಕಿದ್ದಾನೆ ಅರ್ಜುನ, ಅಂದ ಮೇಲೆ ಮತ್ತೆ ಅವನು ವನವಾಸಕ್ಕೆ ಹೋಗಬೇಕು. ಭೀಷ್ಮರು ನಕ್ಕರು, ಅಯ್ಯೋ ಹುಚ್ಚ, ಪಾಂಡವರನ್ನು ಅಷ್ಟೊಂದು ತಿಳಿಗೇಡಿಗಳೆಂದು ಭಾವಿಸಿದಿರಾ? ಅದರಲ್ಲಿಯೂ ಧರ್ಮರಾಜನಿರುವಲ್ಲಿ ಯಾವ ರೀತಿಯಾದ ತಪ್ಪು ನಡೆಯಲು ಸಾಧ್ಯವೇ ಇಲ್ಲ. ಕೇಳು, ಅರ್ಜುನ ಈಗ ಬಂದಿದ್ದಾನೆ ಎಂದರೆ ನಾವು ಎಲ್ಲವನ್ನು ಲೆಕ್ಕ ಹಾಕಿಕೊಂಡರೆ ಆಗಾಗ ಬರಬಹುದಾದ ಅಧಿಕ ಮಾಸಾದಿಗಳನ್ನ, ಕಾಲ ಋತು ವರ್ಷ ಮಾಸಗಳನ್ನೆಲ್ಲ ಲೆಕ್ಕ ಹಾಕಿಕೊಂಡರೆ ಪಾಂಡವರಿಗೆ 13 ವರ್ಷ ಕಳೆದು 5 ತಿಂಗಳಾಗಿ 12 ರಾತ್ರಿ ಕಳೆದಿದೆ ಈಗ ಆ ಮಹಾನುಭಾವ ಬಂದಿರುವ ಸಮಯಕ್ಕೆ.

ಎಲ್ಲ ರೀತಿಯ ಸೈನ್ಯಗಳ ಸಂರಕ್ಷಣೆಯನ್ನು ಮಾಡ್ತೇನೆ ಎಂಬುದಾಗಿ ಯುದ್ಧವನ್ನ ವ್ಯೂಹ ರಚನೆಯನ್ನು ಮಾಡಿಕೊಂಡಿದ್ದೇ ಸಿದ್ಧರಾಗಿ ನಿಂತಿದ್ದಾರೆ ಕೌರವರು. ಇಲ್ಲಿ ಮಹಾನುಭಾವನಾದಂತಹ ಪಾರ್ಥ ಮರದಡಿಗೆ ಬಂದಿದ್ದಾನೆ. ಬಂದು ಹೇಳಿದನಂತೆ, ಕುಮಾರ ಉತ್ತರ, ಸ್ವಾಮಿ ಯುದ್ಧ ಮಾಡಲು ನಿನ್ನಿಂದ ಆಗುವುದಿಲ್ಲ ಎಂದ ಮೇಲೆ ನಾನೇ ಅವರನ್ನೆಲ್ಲ ಯುದ್ಧದಲ್ಲಿ ಜಯಿಸಿ ನಿನ್ನ ಗೋಧನವನ್ನು ಬಿಡಿಸಿಕೊಡ್ತೇನೆ. ಆದರೆ ನಿನ್ನ ಈ ಧನುಸ್ಸು ನನಗೆ ಸಾಲೋದಿಲ್ಲವಾದ್ದರಿಂದ ಈ ಮರದ ಮೇಲೆ ಪಾಂಡವರ ಆಯುಧಗಳಿದೆ, ಅದರಲ್ಲಿ ಅರ್ಜುನನ್ನು ಧನಿಸಿದೆ ತೆಗೆದುಕೊಂಡು ಬಾ. ಇವನಂದ, ಏನಪ್ಪ ಇದು ಗ್ರಾಚಾರ, ನನ್ನನ್ನು ಮರ ಹತ್ತುವಂತೀಯ? ಅಯ್ಯ ಹೋಗು ಬೇಗ. ಅಲ್ಲಿಗೆ ಹೋದ, ತಲೆ ಎತ್ತಿ ನೋಡಿದ, ಅಲ್ಲಿ ಹೆಣದಾಕಾರವಾಗಿ ಕಟ್ಟಿದಳ. ಅಯ್ಯಯ್ಯೋ ಯಾಕಪ್ಪ, ಏನ್ ಮಾತಾಡ್ತಾ ಇದ್ದೀಯ? ರಾಜಕುಮಾರನಾದ ನನ್ನನ್ನ ಅಲ್ಲಿ ಹೆಣ ಇದೆ, ಅಲ್ಲಿಗೆ ಹೋಗುವಂತಿದ್ದೀಯಲ್ಲ. ಕುಮಾರ, ಅದು ಹೆಣವಲ್ಲ ಕಣಪ್ಪ, ಪಾಂಡವರು ಮತ್ತಾರ ಕೈಗೂ ದೊರಕದೆ ಇರಲಿ ಎಂಬುದಾಗಿ ತಮ್ಮ ಆಯುಧಗಳನ್ನು ಶವದಾಕಾರವಾಗಿ ಕಟ್ಟಿದ್ದಾರೆ, ತೆಗೆದುಕೊಂಡು ಬಾ ಹೋಗೋ. ಅಯ್ಯ ಇದ ಈಗ ಹೋಗ್ತಾ ಇದ್ದೇನೆ, ನೀನ್ ಹೇಳದೆ ಅಂತ ಹೋಗ್ತೇನೆ ಅಷ್ಟು ದೂರ ಹೋಗಿ. ಹೌದು, ಅಲ್ಲಿ ಪಾಂಡವರ ಆಯುಧ ಇದೆ ಅಂತೀಯಲ್ಲ, ಅದು ನಿನಗೆ ಹ್ಯಾಕ್ ಗೊತ್ತು? ಕುಮಾರ, ಅದು ಹ್ಯಾಕ್ ಗೊತ್ತು ಅಂದ್ರೆ ನಾನೇ ಹೇಳ್ತಿದ್ದೇನೆ ಕೇಳು. ಆದಡಾನರ್ಜುನನು, ಅಯ್ಯ ಆ ಪಾಂಡವರಲ್ಲಿ ಮಧ್ಯಮನೆನಿಸಿರ್ತಕ್ಕಂಥ ಅರ್ಜುನನೇ ನಾನು. ಅಡಿಗೆಯವನಾಗಿ ನಿಮ್ಮ ಅರಮನೆಯಲ್ಲಿರತಕ್ಕಂಥ ಆ ವಲಲನೇ ಭೀಮಸೇನ. ಕಂಕಭಟ್ಟನಾಗಿರ್ತಕ್ಕಂಥ ಅವನೇ ನಮ್ಮ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ. ನಕುಲ ಸಹದೇವರೇ ಧಾಮಗ್ರಂಥಿ ತಂತಿಪಾಲರು. ಇನ್ನು ನಮ್ಮೈವರ ಪತ್ನಿಯಾಗಿರ್ತಕ್ಕಂಥ ದೃಪನಂದಿನಿಯೇ ನಿಮ್ಮ ಅರಮನೆಯ ಸೈರಂಧ್ರಿ. ಹೋಗು. ಹಾಗಂದಾಗ ರೋಮಾಂಚನವಾಯಿತಂತೆ ಈತನಿಗೆ. ಆ ಉತ್ತರ ಆ ಮಾತನ್ನು ಕೇಳಿ ಮರಹತ್ತುವಾಗ, ಅಯ್ಯ ಸ್ವಲ್ಪ ಭಯವಾಗ್ತಿದೆ. ಭಯವಾಗ್ತಿದೆಯಾ? ನನ್ನ ದಶನಾಮಗಳನ್ನು ಹೇಳಿ ಹತ್ತು ಎಂದರೆ ಈ ಉತ್ತರ ಅರ್ಜುನ.

ಆಯುಧಗಳನ್ನು ತಂದಿರಿಸಿದ. ಅದರಲ್ಲಿ ಗಾಂಧೀವನ್ನು ತನ್ನ ಶಂಕನ್ನು ತೆಗೆದುಕೊಂಡಿದ್ದಾನೆ. ಆ ಗಾಂಧೀವನ್ನು ಒಂದು ಸಲ ನೋಡಿ ಶಂಕನ್ನು ತೆಗೆದುಕೊಂಡಿದ್ದೆ. ರಥದಲ್ಲಿ ಹೇಳಿದಂತೆ, ಕುಮಾರ ಈಗ ನೀನು ಸಾರಥಿಯಾಗು, ನಾನು ರಥಿಕನಾಗಿ ಯುದ್ಧ ಮಾಡುತ್ತೇನೆ. ಅಯ್ಯ ನೀನಂದ ಮೇಲೆ ಆಗಬಹುದು ಎಂದರೆ ಕುಳಿತುಕೊಂಡೊಡನೆಯೇ ಒಂದು ಸಲ ಪಾರ್ಥನು ತನ್ನ ಶಂಕನ್ನು ತೆಗೆದಿದ್ದೆ ಭೋದಿದ. ಉತ್ತರ ತಲೆ ತಿರುಗಿ ರಪ್ಪನೆ ಕೆಳಗಿದ್ದ. ಅರ್ಜುನ ಕೇಳಿದ, ಯಾಕಯ್ಯ ಅಬ್ಬಾಬಾ ಇದೇನಪ್ಪ, ಇದು ಏನೇ, ಇದು ಶಂಕನಾದ್ವೇನಪ್ಪ, ಇದು ಶಂಕು ಊದಿದ್ಯಾ? ಅಲ್ಲ ಊರ್ನಲ್ಲಿರೋ ದಾಸಯ್ಯನವರೆಲ್ಲ ಒಟ್ಟಿಗೆ ಸೇರುವುದಿದ್ರು ಇಷ್ಟೊಂದು ಶಬ್ದ ಬರಲ್ವಲ್ಲ. ಅಯ್ಯ ಇದು ದಾಸಯ್ಯನವರ ಶಂಕವಲ್ಲ, ಶತ್ರುಗಳ ಹೃದಯಕ್ಕೆ ಕಂಪಿತವನ್ನುಂಟು ಮಾಡಬಹುದಾದಂತ ಜಯಶೀಲರಾಗಿ ಜಯಿಸಿ ಬರಲು ನಾವು ಊದಬಹುದಾದ ಕ್ಷತ್ರಿಯ ಊದುವ ಶಂಕ. ಆದ್ದರಿಂದ ನೀನು ಮತ್ತೊಮ್ಮೆ ಧೈರ್ಯವಾಗಿರು, ಇದೋ ಊದ್ತಿದ್ದೇನೆ ಎಂಬುದಾಗಿ ಮತ್ತೊಮ್ಮೆ ಶಂಕನು ಭೋಮನ ಊದಿದ. ಊದಿ ರಥವನ್ನು ಓಡಿಸಿದನಂತೆ. ಓಡಿಸವರ ಮಧ್ಯದಲ್ಲಿ ಬರುತ್ತಿದೆ ರಥ,

ರಥವನ್ನು ಮುಂದೋಡಿಸಿಕೊಂಡು ಬರುತ್ತಾ ಆ ಕುಮಾರನಾದ ಉತ್ತರನಿಗೆ ಧೈರ್ಯವನ್ನು ಹೇಳುತ್ತಾ ಕರಗಳನ್ನು ಜೋಡಿಸಿ ದೇವರನ್ನು ಪ್ರಾರ್ಥನೆ ಮಾಡುವಂತೆ ಮಹಾನುಭಾವನಾದ ಹನುಮಂತನನ್ನು ಪ್ರಾರ್ಥನೆ ಮಾಡಿ ತನ್ನ ಧ್ವಜದಲ್ಲಿ ಸ್ಥಾಪನೆಯನ್ನಾಗಿ ಮಾಡಿದ್ದಾನೆ. ರಣರಂಗಕ್ಕೆ ಬರುವ ಮೊದಲೇ ಭರ್ರನೆ ಓಡುವ ರಥದಿಂದ ದ್ರೋಣರನ್ನು ನೋಡಿ ತಾನೆರಡು ಬಾಣಗಳನ್ನು ಎಳೆದಿದ್ದೇ ಡಮ್ಮನೆ ಹೊಡೆದನಂತೆ. ಆ ಎರಡು ಬಾಣಗಳು ಬಂದು ದ್ರೋಣಾಚಾರ್ಯರ ಪಾದದ ಮೇಲೆ ಬಿದ್ದಿದೆ. ಮತ್ತೆರಡು ಬಾಣಗಳನ್ನು ಬಿಟ್ಟ ಅದು ದ್ರೋಣಾಚಾರ್ಯರ ಕಿವಿಯ ಹತ್ತಿರಕ್ಕೆ ಬಂದು ಭರ್ರನೆ ಹೋಯಿತಂತೆ. ದ್ರೋಣಾಚಾರ್ಯ ನಗು ನಗುತ್ತಾ ಭೀಷ್ಮರ ಕಡೆಗೆ ತಿರುಗಿ ಹೇಳ್ತಿದ್ದಾರೆ, ಭೀಷ್ಮರೇ, ಇವನು ನನ್ನ ಶಿಷ್ಯ ಅರ್ಜುನ. ಈ ಬಾಣಗಳ ಬಿಟ್ಟ ವಿಚಾರ ನಿಮಗೆ ಗೊತ್ತೋ? ಏನು ಏನು ಇಲ್ಲ, ಮೊದಲು ಎತ್ತಿದ್ದೇ ಎರಡು ಬಾಣಗಳನ್ನು ನನ್ನ ಪಾದದ ಹತ್ರ ಬೀಳಿಸಿದ್ದಾನೆ, ಇದು ಪಾದಕ್ಕೆ ನಮಸ್ಕಾರ ಮಾಡುವ ಸಂಕೇತ. ಮತ್ತೆರಡು ಬಾಣಗಳು ನನ್ನ ಕಿವಿಯಿಂದಲೇ ಸಂದು ಹೋಗಿವೆ ಎಂದರೆ ನಮ್ಮ ಕ್ಷೇಮ ಸಮಾಚಾರವನ್ನು ಕೇಳುತ್ತಿರತಕ್ಕಂಥ ರೀತಿ. ಅವನೇ ನನ್ನ ಶಿಷ್ಯ. ರಥದಿಂದ ಬಂದಂತಹ ಮಹಾನುಭಾವನಾದ ಅರ್ಜುನ ಹೇಳಿದ, ಕುಮಾರ, ಇಲ್ಲಿ ದುರ್ಯೋಧನ ಎಲ್ಲಿ ಕಾಡ್ತಾನೆ ನೋಡು. ಅವನನ್ನೊಬ್ಬನನ್ನು ಸೋಲಿಸಿದರೆ ಸಾಕು, ಇಡೀ ಸೈನ್ಯವನ್ನೇ ನಾವು ಜಯಿಸಿದಂತಾಗತ್ತಾದ್ರಿಂದ ನೋಡು. ದುರ್ಯೋಧನ ಎಲ್ಲೂ ಕಾಣಲಿಲ್ಲ, ಹಾಗಾದರೆ ಅವನೀ

ಈಗಾಗಲೇ ಗೋವುಗಳನ್ನೆಲ್ಲ ಕರೆದುಕೊಂಡು ದಕ್ಷಿಣ ದಿಕ್ಕಿ ಕಡೆಗೆ ಹೊರಟಿರಬಹುದಾದ್ದರಿಂದ ಓಡಿಸುವ ರಥವನ್ನ, ರಥ ತಿರುಗಿತಂತೆ. ರಥ ತಿರುಗಿದ ಕೂಡಲೇ ಇದನ್ನ ನೋಡಿ ದ್ರೋಣಾಚಾರ್ಯ ಹೇಳ್ತಿದ್ದಾರೆ, ಕೆಟ್ಟೋಯ್ತು ಕೆಲಸ, ಪಾರ್ಥ ದುರ್ಯೋಧನನ್ನು ಹಿಡೀಲಿಕ್ಕೆ ಹೋಗ್ತಿದ್ದಾನಾದ್ರಿಂದ ನಡೀರಿ ಎಂಬುದಾಗಿ ಆ ಸಮಸ್ತ ಸೈನ್ಯಗಳೆಲ್ಲ ಬರ್ತಾ ಇದೆಯಂತೆ. ಆ ಸಮಸ್ತ ಸೈನ್ಯಗಳೆಲ್ಲ ಬರುವಾಗ ದುರ್ಯೋಧನನ ಕಂಡಿನೇನು ಯುದ್ಧ ಮಾಡಬೇಕು ಅನ್ನುವಾಗ ಆ ಮಹಾನುಭಾವನಾದಂತ ಕರ್ಣ ತಾನು ಧನುಸ್ಸನ್ನು ಹಿಡಿದುಕೊಂಡಿದ್ದೇ ನೇರವಾಗಿ ಬರ್ತಾ ಇದ್ದಾನೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಭೋಮನೆ ಶಂಕರನ್ನು ಊದಿದ, ತನ್ನ ಧನುಸ್ಸನ್ನೊಂದು ಸಲ ಠೆಂಕಾರ ಮಾಡಿದ. ಈ ಸದ್ದಿಗೆ, ಈ ಗಲಭೆಗೆ ಅವರ ಜೊತೆಯಲ್ಲಿ ಹೋಗ್ತಿದ್ದ ಗೋವುಗಳೆಲ್ಲ ದಿಕ್ಕೆಟ್ಟವಾಗಿ ಬಾಲವನ್ನು ಮೇಲಕ್ಕೆತ್ತುಕೊಂಡು ಮುಂದೆ ಹೋಗುತ್ತಿದ್ದೆಲ್ಲ ಹಿಂದಕ್ಕೆ ತಿರುಗಿ ದಡ ದಡ ದಡ ದಡ ದಡದೆ ಓಡುತ್ತಾ ನೇರವಾಗಿ ತಮ್ಮ ನಗರಿಯ ಕಡೆಗೆ, ಮತ್ಸ ನಗರಿಯ ಕಡೆಗೆ ಓಡಿಬಿಡ್ತು. ಈ ಸಿಪಾಯಿಗಳೆಲ್ಲ ಹಿಡೀರಿ ಹಿಡೀರಿ ಹಿಡೀರಿ ಅಂದ್ರೆ ಅಲ್ಲೊಬ್ಬಂದ, ಏನ್ ಹಿಡಿತೀಯ, ಹಿಡಿಯಕ್ ಹೋದ್ರೆ ನೀನು ಹೋಗ್ತೀಯ. ಅಲ್ಲಿ ನೋಡು, ಅಲ್ಲಿ ಬರೀ ಶಂಕರಾದಕ್ಕೆ ಹೋಗ್ತಾ ಇದೆ, ಬಂದಿರೋನು ಅರ್ಜುನ ಅಂದ ಕೂಡಲೇ ಭಯದಲ್ಲಿ ಗಡಗಡೆ ನಡುಗುತ್ತಿದ್ದರಂತೆ. ಆ ನಡುಗುತ್ತಿರುವ ವೇಳೆಗೆ ಕರ್ಣನಿಗೆ ಎದುರಾದ, ಎಲವೋ ಪಾರ್ಥ, ಅರ್ಜುನ ಹೇಳಿದ, ಕರ್ಣ ಬಹುಕಾಲದಿಂದಲೂ ನೀನು ಬರೀ ಮಾತುಗಳನ್ನಾಡಿ ಕಾಲವನ್ನು ಕಳೆದೆ. ದ್ರುಪದ ನಂದಿನಿಯ ಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಬಹುಕೆಚ್ಚಿನಿಂದ ನುಡಿದವನೇ, ನಿನಗೆ ಅವಕಾಶ ಇಲ್ಲ ಎನ್ನುತ್ತಿದ್ದೀಯಲ್ಲ, ಇದೋ ಅವಕಾಶ ಸಿಕ್ಕಿದೆ ನೋಡು ಎಂಬುದಾಗಿ ಬಾಣವನ್ನು ಹಿಡಿದನಂತೆ. ಕಲಿಕಿತಾ

ಬಾಣಗಳ ಮೇಲೆ ಬಾಣಗಳನ್ನು ಬಿಡುತ್ತಿದ್ದರೆ, ಎದುರಾಗಿ ಬಂದಿರುವ ಕರ್ಣ ತಾನು 12 ಬಾಣಗಳನ್ನು ಬಿಟ್ಟ ಮರುಕ್ಷಣದಲ್ಲಿಯೇ ಆ ಭೂಮಿ ಆಕಾಶಗಳಲ್ಲೂ ಆವರಿಸುವಂತೆ ಪಾರ್ಥನು ಬಾಣದ ಸುರಿಮಣೆಯನ್ನು ಸುರಿಸಿದ್ದಾನೆ. ಪೆಟ್ಟನ್ನು ತಿಂದಂತ ಕರ್ಣ ನಿಲ್ಲಲಾರದೆ ತನ್ನ ರಥವನ್ನ ಹಿಂದಕ್ಕೆ ಓಡಿಸಿದ. ಅನಂತರ ಯುದ್ಧಕ್ಕೆ ಬಂದವನು ವಿಕರ್ಣ, ಶತ್ರುಂತಪ ಇವರೆಲ್ಲರೂ ಯುದ್ಧಕ್ಕೆ ನಿಂತರೆ ಮೂರು ಲೋಕದ ಗಂಡ ಆಗಿರತಕ್ಕಂತ ಅರ್ಜುನ ಅವರನ್ನೆಲ್ಲರನ್ನೂ ಪರಾಜಯಗೊಳಿಸಿದ. ಕರ್ಣನ ತಮ್ಮ ಒಬ್ಬ ಇದ್ದ ಸಂಗ್ರಾಮಜಿತ ಅಂತ, ಅವನ ಯುದ್ಧಕ್ಕೆ ಬಂದ. ಬರುತ್ತಿರುವಾಗ ಈ ಮಹಾನುಭಾವನಾದ ಉತ್ತರನನ್ನು ಕಂಡು ಅರ್ಜುನ ಹೇಳುತ್ತಿದ್ದಾನೆ, ಕುಮಾರ ಉತ್ತರ ಭಯಪಡಬೇಡ. ಉತ್ತರ ಹೇಳಿದ, ಅರ್ಜುನ ಮಹಾರಾಜ, ಎಂದು ನೀನು ಅರ್ಜುನ ಎಂದು ಹೇಳಿ ನನ್ನನ್ನು ಆಶೀರ್ವಾದ ಮಾಡಿದೆಯೋ ಅಂದಿಗೆ ನನ್ನ ಭಯವೆಂಬುದು ಹೊರಟೋಯ್ತು. ಇನ್ನು ಮುಂದೆ ನಾನು ಎಷ್ಟು ಧೀರನಾಗಿ ವರ್ತಿಸ್ತೇನೆ ಎಂಬುದನ್ನು ನೀನು ನೋಡು. ನಿನ್ನ ಆಜ್ಞೆಯನ್ನು ಕೊಡುವುದಾದರೆ ಇದೋ ರಥವನ್ನು ಎಲ್ಲಿ ತಿರುಗಿಸಬೇಕು? ತಿರುಗಿಸಿ ಕಡೆಗೆ. ತಿರುಗಿಸಿದಾಗ ಎದುರಾದನಂತೆ ಆ ಸಂಗ್ರಾಮಜಿತ. ಯುದ್ಧ ಪ್ರಾರಂಭವಾಯಿತು. ಪಾರ್ಥ

ಕಳೆದು ಒಡೆದ ಕೂಡಲೇ ಒಂದೇ ಬಾಣಕ್ಕೆ ಆ ಸಂಗ್ರಾಮಜಿತನನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಇದನ್ನು ನೋಡಿ ಕರ್ಣನಿಗೆ ಬಹಳ ದುಃಖವಾಯಿತಂತೆ. ಎಲವೋ ಪಾರ್ಥ, ನನ್ನ ತಮ್ಮನನ್ನ ಈ ರೀತಿ ಮಾಡಿದವನೇ, ನೋಡೆಂಬುದಾಗಿ ತಾನು ಮುಂದೆ ಬಂದ. ತಾನು ಮುಂದೆ ಬಂದಾಗ ಯುದ್ಧಕ್ಕಾಗಿ ನಿಂತರೆ ಕರ್ಣಾರ್ಜುನರ ಯುದ್ಧ ಪ್ರಾರಂಭವಾಗಿದೆ. ಲೋಕ ಲೋಕವೆಲ್ಲವೂ ಕೂಡ ತತ್ತರಿಸುವ ತರದೊಳಗೆ ಪ್ರಾರಂಭವಾಗಿದೆ. ಬಹುವಿಧದಲ್ಲಿ ಕರ್ಣನು ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ಆದರೂ ಸಹ ಪಾರ್ಥನ ಮುಂದೆ ನಿಲ್ಲಲಿಕ್ಕಾಗದೆ ಬಹತ್ತರವಾದ ಪೆಟ್ಟುಗಳ ಬಿತ್ತಾದ್ದರಿಂದ ಆ ಪೆಟ್ಟುಗಳಿಂದ ನೆಲಕ್ಕುರುಳಿ ತಾನು ಚೇತರಿಸಿಕೊಳ್ಳುವುದಕ್ಕಾಗಿ ಮತ್ತೆ ರಥವನ್ನು ಹಿಂದೆ ತಿರುಗಿಸಿಕೊಂಡು ಹೋದ. ಅರ್ಜುನ ಹೇಳಿದ, ನಡೆಯಲಿ ರಥ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ. ರಥವೊಂದು ದ್ರೋಣಾಚಾರ್ಯರ ಮುಂದೆ ನಿಂತರೆ ಅರ್ಜುನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದ. ಜಯ ಗುರುದೇ. ದ್ರೋಣರು ಹಾಗೆ ನೋಡಿದ್ರು, ಏನಪ್ಪ ಅದು? ಗುರುಗಳೇ, ನೀವು ಗುರುಗಳಾದ್ದರಿಂದ ನಾನು ನಿಮ್ಮ ಮೇಲೆ ಬಾಣ ಪ್ರಯೋಗವನ್ನು ಮಾಡಲು ಸಾಧ್ಯವೇ ಇಲ್ಲ. ಆದರೆ ಇದು ಯುದ್ಧವಾದ್ದರಿಂದ ನಾನು ಯುದ್ಧವನ್ನು ಮಾಡಲೇಬೇಕು. ಇದಕ್ಕಾಗಿ ನಿಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇನೆ. ನೀವು ಬಾಣಗಳನ್ನು ಬಿಟ್ಟ ಮೇಲೆ ನಾ ಬಾಣ ಬಿಡ್ತೇನೆ. ಮುಂಚಿತವಾಗಿ ನಾನು ಬಾಣ ಪ್ರಯೋಗ ಮಾಡುವುದು ಅಧರ್ಮವಾಗುತ್ತೆ. ದ್ರೋಣರು ನಗುತ್ತಾರೆ, ಎಷ್ಟೇ ಆಗಲಿ ನನ್ನ ಶಿಷ್ಯ ಅಂದ ಮೇಲೆ ಅವನನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ಇದೋ ಎಂಬುದಾಗಿ ಅವರು ಬಾಣಗಳನ್ನು ಬಿಟ್ಟರಂತೆ. ಅವರು ಬಿಟ್ಟ 20 ಬಾಣಗಳನ್ನು ಕತ್ತರಿಸಿದ್ದಾನೆ. ಯುದ್ಧ ಪ್ರಾರಂಭವಾಯಿತು. ಮಧ್ಯದಲ್ಲಿ ಅಶ್ವತ್ಥಾಮ ಓಡಿ ಬಂದ. ಅಶ್ವತ್ಥಾಮ ಓಡಿ ಬಂದರೆ ಆ ಅಶ್ವತ್ಥಾಮನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಆ ಯುದ್ಧದಲ್ಲಿ ತನ್ನ ವೈಖರಿಯನ್ನು ತೋರುವಾಗ ಚೇತರಿಸಿಕೊಂಡ ಕರ್ಣ ಬಂದಿದ್ದಾನೆ. ಹೀಗೆ ಒಬ್ಬೊಬ್ಬರಾಗಿ ಬಂದವರನ್ನೆಲ್ಲರನ್ನೂ ಸದೆಬಡದ. ಇದನ್ನೇ ನೋಡುತ್ತಿದ್ದಂಥ ಭೀಷ್ಮರೇನು ಮಾಡಿದರು? ತಮ್ಮ ರಥವನ್ನು ಮುಂದೆ ಕೂಡಿಸಿಕೊಂಡು ಬಂದರು. ಉತ್ತರ ನೋಡಿದ, ಅರ್ಜುನ ಮಹಾರಾಜ, ಈ ಬರ್ತಾ ಇರೋನು ಯಾರು? ಅಯ್ಯ, ಈತನೇ ಭೀಷ್ಮ. ಅಬ್ಬಬ್ಬಾ, ಆ ಮುದುಕ ನೋಡಿ ಹ್ಯಾಕ್ ಕಾಣ್ತಾನೆ. ಅವನ ಮೀಸೆ ತಕ ತಕ ತಕ ತಕ ಅಂತ ಕುಣಿಯುತ್ತಿದೆ ಕೋಪಕ್ಕೆ. ನಾನೇ ಏನಾದರೂ ಬಂದಿದ್ರೆ ಇವನು ಬಿಡ್ತಿದ್ನ. ಆದರೆ ನಿನ್ನಂತಹ ಪರಾಕ್ರಮ ಇರುವುದರಿಂದ ನನಗೇನು ಭಯವಿಲ್ಲ. ಇದೋ ಎನ್ನುವಾಗ ಭೀಷ್ಮರೊಡನೆ ಯುದ್ಧ ಪ್ರಾರಂಭವಾಯಿತು. ಭೀಷ್ಮರು ತನ್ನ ಬಾಣ ವೈಖರಿಯನ್ನು ತೋರುತ್ತಿದ್ದರೆ ಇವರನ್ನೆಲ್ಲರೂ ಒಟ್ಟಾಗಿ ಬಂದುಬಿಟ್ಟರಂತೆ. ಎಲ್ಲರೂ ಯೋಗವಾಗಿ ಬರುತ್ತಿರುವಾಗ ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾನೆ. ಅವರು ಜ್ಞಾನ ಶೂನ್ಯರಂತೆ ಸುಮ್ಮನಾದರು. ಭೀಷ್ಮರು ಬಿದ್ದಿದ್ದರು. ತಿರುಗಿದ ದುರ್ಯೋಧನ ಕಡೆಗೆ, ಎಲವೋ ದುರ್ಯೋಧನ, ಇದೇನು ಹೋಗುತ್ತಿರುವ ಯುದ್ಧರಂಗವನ್ನು ಬಿಟ್ಟು? ಆಗ ದುರ್ಯೋಧನನು ಹಿಂತಿರುಗಿ ನೋಡುವಾಗ ಉತ್ತರ ಹೇಳುತ್ತಿದ್ದಾನೆ, ಎಲೆಲವೋ ದುರ್ಯೋಧನ, ರಣದಿಂದ ಹೋಗ್ತಿರುವೆಯಲ್ಲ, ಹೀಗೆ ಹೋಗಿ ಮನೆಯಲ್ಲಿ ಹೆಂಗಸರಿಗೆ ಹೇಗೆ ಮುಖ ತೋರಿಸ್ತೀಯ? ಕ್ಷತ್ರಿಯ ಅನಿಸ್ಕೊಂಡವನು ರಣರಂಗದಿಂದ ಓಡ್ತಾರೇನಯ್ಯ? ನೋಡು ನಾನು ಹೇಗೆ ನಿಂತಿದ್ದೀನಿ. ನಿನಗೊಂದಿಷ್ಟಾದರೂ ಧೈರ್ಯ ಇದ್ರೆ, ಶಕ್ತಿ ಇದ್ರೆ ಬಾ ಯುದ್ಧಕ್ಕೆ. ಆ ದುರ್ಯೋಧನ ತಿರುಗಿದ, ಎಲವೋ ಪೋರ, ಸ್ವಲ್ಪ ವೇಳೆಗೆ ಮೊದಲು ರಣರಂಗದಿಂದ ನಮ್ಮನ್ನೆಲ್ಲರನ್ನು ಕಂಡು ಭಯಪಟ್ಟು ಗಡಗಡನೆ ಓಡಿದವನು ನೀನು. ಈಗ ಮತ್ತೆ ನನ್ನನ್ನೇ ಯುದ್ಧಕ್ಕೆ ಬಾನುತ್ತಿರುವೆಯ? ನೋಡಬಲಾಗಿ ತನ್ನ ಕೈಯಲ್ಲಿ ಒಂದು ಬಲ್ಲೆಯನ್ನು ತೆಗೆದು ಎಸೆದನಂತೆ. ಅರ್ಜುನ ಅದನ್ನು ಕತ್ತರಿಸಿದ್ದಾನೆ. ಈಗ ಅಸ್ತ್ರಗಳ ಮೇಲೆ ಅಸ್ತ್ರ ಬಿಡುವಾಗ ಮಿಕ್ಕುಳಿದವರೆಲ್ಲರೂ ಚೇತರಿಸಿಕೊಂಡಿದ್ದೆ. ಮಹಾನುಭಾವನಾದಂತ ದುರ್ಯೋಧನನು ಸಹಾಯಕ್ಕೆ ಬರ್ತಾ ಇದ್ದಾನೆ. ಆ ಕಡೆಯಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ ಎಲ್ಲರೂ ಒಂದಾಗಿ ಸೇರಿದರು. ಎಲ್ಲರೂ ಒಂದಾಗಿ ಸೇರಿದಾಗ ಪಾರ್ಥ ಹೇಳುತ್ತಿದ್ದಾನೆ, ಕುಮಾರ, ಕ್ಷತ್ರಿಯನಿಗೆ ಇದು ಬಹಳ ಒಳ್ಳೆಯ ಕಾಲ. ನೋಡಬಹುದಾಗಿ ಬತ್ತಲಕೆಯಿಂದ ಬಾಣವನ್ನು ತೆಗೆದ, ಕೃಷ್ಣಾಗೆಂದು ಅಭಿಮಂತ್ರಿಸಿ ಸಂಮೋಹನ ಅಸ್ತ್ರವನ್ನು ಪ್ರಯೋಗಿಸಿದ. ಕರದಲ್ಲಿ ಅಸ್ತ್ರ

ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ ಮಾತ್ರದಿಂದಲೇ ಎಲ್ಲರೂ ಮೂರ್ಛಿತರಾಗಿ ಬಿದ್ದು ಬಿಟ್ಟರು. ಪಾರ್ಥ ಹೇಳಿದ, ಕುಮಾರ ನಡೆ, ಅವರ ಮಧ್ಯದಲ್ಲಿ ರಥವನ್ನು ಓಡಿಸು. ಅಲ್ಲಿ ನೋಡು, ಆ ಕೃಪಾಚಾರ್ಯರು ಅಶ್ವತ್ಥಾಮ ದ್ರೋಣಾಚಾರ್ಯ ಇದ್ದಾರಲ್ಲ, ಅವರ ಬಿಳಿಯ ವಸ್ತ್ರಗಳನ್ನೆಲ್ಲ ತೆಗೆದುಕೋ. ಹಾ ಹಾ, ಎಚ್ಚರಿಕೆ, ಆ ತಾತ ಭೀಷ್ಮಾಚಾರ್ಯ ಹತ್ರಕ್ಕೆ ಹೋಗಬೇಡ. ಅವರು ಸುಮ್ಮನಾದರೂ ಮಲಗಿರ್ತಾರೆ, ಕೇವಲ ಯಾವುದೋ ಒಂದು ಅಭಿಮಾನದಿಂದ ವಿಶ್ರಾಂತಿಗಾಗ ಹಾಗಿದ್ದಾರೆ, ಅವರಲ್ಲಿಗೆ ಮಾತ್ರ ಹೋಗಬೇಡ. ಇನ್ನು ಆ ಅಶ್ವತ್ಥಾಮ, ಇವರಲ್ಲದೆ ಕರ್ಣ, ಇವರ ಎಲ್ಲರ ವಸ್ತ್ರಗಳನ್ನು ತೆಗೆದುಕೋ. ಕಾರಣ, ರಣರಂಗಕ್ಕೆ ಹೋಗುವಾಗ ನಿನ್ನ ತಂಗಿಯಾಗಿರ್ತಕ್ಕಂಥ ಉತ್ತರೆಯು ತನ್ನ ಅರಮನೆಯಲ್ಲಿರಬಹುದಾಗಿರುವ ಬೊಂಬೆಗಳಿಗಾಗಿ ಅಲಂಕಾರ ಮಾಡಲು ಒಡವೆ ವಸ್ತ್ರಗಳನ್ನು ತಾ ಎಂದು ಹೇಳಿದ್ದಾಳೆ, ತೆಗೆದುಕೋ. ನೇರವಾಗಿ ಬಂದಿದ್ದೆ. ಆ ಕುಮಾರ ಎಲ್ಲ ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ಹಿಂತಿರುಗುತ್ತಿದ್ದರೆ ಎದ್ದರಂತೆ ಮತ್ತೆ ಆ ಭೀಷ್ಮಾಚಾರ ಅಸ್ತ್ರ ಪ್ರಯೋಗ ಮಾಡಲು, ಆ ಅಸ್ತ್ರ ಪ್ರಯೋಗ ಮಾಡಲು ಎದ್ದಾಗ ಈ ಪಾರ್ಥ ತಾನು ವಸ್ತ್ರಗಳನ್ನು ಬಿಟ್ಟಿದ್ದಾನೆ. ಹೀಗಾಗಿ ರಣರಂಗದಿಂದ ಆ ಕುಮಾರನನ್ನು ಕರೆದುಕೊಂಡು ಹೊರಟ. ಈ ಮೂರ್ಛೆ ಬಿದ್ದಿದ್ದವರು ಮ್ಯಾತಿಗೆದ್ರು. ದುರ್ಯೋಧನ ಎದ್ದ, ಎಲ್ಲಿಯೋ ಅರ್ಜುನ, ಎಲ್ಲಿಯೋ ಕುಮಾರ. ಭೀಷ್ಮಾಚಾರ್ಯ ಹೇಳಿದ್ರು, ಸಾವಧಾನ ಸಾವಧಾನ ಅಪ್ಪ, ಇದೇನೆ ಎದ್ದು ಹೀಗಾಡ್ತಾ ಇದ್ದೀರಾ? ನೀವೆಲ್ಲ ನೋಡಿಕೊಂಡಿದ್ದೀರಾ? ಅದೋ ಅವನು ಹೋಗ್ತಾ ಇದ್ದಾನೆ, ಸುಮ್ಮನಿದ್ದೀರಲ್ಲ. ಭೀಷ್ಮರು ಹೇಳಿದರು, ಅಯ್ಯ, ಅರ್ಜುನ ಧರ್ಮಿಷ್ಠನು, ಸತ್ಯವಂತನು, ನೀತಿವಂತನು, ಆದ್ದರಿಂದಲೇ ನಾವೆಲ್ಲ ಬದುಕಿದ್ದೀವಿ. ನಾವೆಲ್ಲರೂ ಮೂರ್ಛಿತರಾಗಿ ಬಿದ್ದಿದ್ದಾಗ ಅವನ ಅಧರ್ಮಿಯಾಗಿದ್ದರೆ ನಮ್ಮನ್ನು ಸಂಹಾರ ಮಾಡೋಕ್ಕಾಗ್ತಿರ್ಲಿಲ್ವಾ? ಸುಲಭವಾಗಿ ನಮ್ಮನ್ನೆಲ್ಲ ಕೊಂದುಬಿಡಬಹುದಾಗಿತ್ತು. ಆದರೆ ವೀರ ಧರ್ಮವನ್ನು ಅನುಸರಿಸಿ ಯುದ್ಧೋಚಿತವನ್ನು ತಿಳಿದಂತ ಪಾರ್ಥ ನಮ್ಮನ್ನ ಆ ಸಮಯದಲ್ಲಿ ಸಂರಕ್ಷಣೆಯನ್ನು ಮಾಡಿ ನಾಡಿಗೆ ಹಿಂತಿರುಗಿದ್ದಾನೆ. ಈಗಲಾದರೂ ತಿಳಿ, ಸುಮ್ಮನೆ ನಾವು ಇವೆಲ್ಲ ಮಾತನಾಡದೆ ಊರಿಗೆ ಹೋಗೋದೇ ಕ್ಷೇಮ. ದ್ರೋಣಾಚಾರ್ಯ ಹೇಳಿದರು, ಮೊದಲು ನಾನು ಈ ಮಾತನ್ನು ಹೇಳಬೇಕು ಎಂದಾಗ ನನ್ನನ್ನೆಲ್ಲರೂ ಧಿಕ್ಕರಿಸಿದಿರಿ, ಈಗಲಾದರೂ ನನ್ನ ಮಾತನ್ನು ಕೇಳಿ ನಡೀರಿ. ಈ ಏಟು ತಿಂದವರೆಲ್ಲ ಇದರಲ್ಲ, ಅವ್ರು ಹೇಳು, ಹೌದೌದು ಬಹಳ ಒಳ್ಳೆಯದು, ಈಗಲಾದ್ರೂ ಹೋದ್ರೆ ಈ ಸ್ವಲ್ಪ ಏಟಿನಲ್ಲೇ ಮುಗಿಸ್ಕೊಂಡ್ಬಿಡಬಹುದು ಕೆಲಸ, ಇಲ್ಲ ಅಂದ್ರೆ ನಾವು ಯಾರು ಉಳಿಯೋ ಹಾಗಿಲ್ಲ ಎಂದರೆ, ಈ ಸಮಯವನ್ನ ಹಿರಿಯರಾಗಿರುವ ಭೀಷ್ಮರ ಮಾತನ್ನು ಕೇಳಿ ದುರ್ಯೋಧನನು ತನ್ನ ಸೈನ್ಯ ಸಹಿತನಾಗಿ ಹಿಂತಿರುಗಿ ನಾಡಿಗೆ ಹೊರಟಿದ್ದಾನೆ. ರಥದಲ್ಲಿ ಮುಂದೆ ಬರುತ್ತಿರತಕ್ಕಂಥ ಪಾರ್ಥ ಕುಮಾರನಾದ ಉತ್ತರನಿಗೆ ಹೇಳಿದ, ಎಚ್ಚರಿಕೆ ಕಂದ, ಏನರ್ಜುನ ಮಹಾರಾಜ, ನಾಡನ್ನು ಸೇರಿದಾಗ ಈ ಯುದ್ಧದಲ್ಲಿ ಜಯವಗಳಿಸಿದವನು ನಾನು ಎಂಬತಕ್ಕಂಥ ವಿಚಾರವನ್ನು ಮಾತ್ರ ಅಲ್ಲಿ ಈಗಲೇ ಹೇಳಬಾರದು. ನೀನು ಪ್ರತ್ಯಕ್ಷ ಮಾಡಬೇಡ, ಸಮಯ ಬರುತ್ತೆ ನಾನು ಹೇಳ್ತೇನೆ. ಆದ್ದರಿಂದ ಈಗ ಸದ್ಯಕ್ಕೆ ನೀನೇ ಯುದ್ಧದಲ್ಲಿ ಜಯಗಳಿಸಿದೆ ಅಂತ ಹೇಳಬೇಕು. ಹಾಗೇ ಆಗಲಿ, ಮೊದಲು ಗೋಪಾಲಕರನ್ನು ಕಳುಹಿಸು, ನೀನು ಬರತಕ್ಕಂಥ ಸಂಭ್ರಮವೆಲ್ಲ ಸಿದ್ಧವಾಗಲಿ. ಗೋಪಾಲಕರು ಗೋವನ್ನು ತೆಗೆದುಕೊಂಡು ಬಂದಿದ್ದಾರೆ ಅರಮನೆಗೆ. ಆ ವೇಳೆಗೆ ಜಯವನ್ನು ಗಳಿಸಿ ಬಂದಿದ್ದ ವಿರಾಟನಾದ ತನ್ನ ಅರಮನೆಗೆ, ತ್ರಿಗರ್ತಾದಿಗಳನ್ನು ಜಯಿಸಿ ತನ್ನ ಗೋಧನವನ್ನು ಬಿಡಿಸಿಕೊಂಡು ಬಂದಿದ್ದ. ಬಂದ ಅರಮನೆಯಲ್ಲಿ ಕುಳಿತು, ಎಲ್ಲಿ ನನ್ನ ಕುಮಾರನಾದ ಉತ್ತರ, ಎಲ್ಲಿ? ಅಲ್ಲಿದ್ದ ಹೆಣ್ಣುಮಕ್ಕಳು, ಸ್ವಾಮಿ, ನೀವು ಯುದ್ಧಕ್ಕೆ ಹೋದ ಸ್ವಲ್ಪ ಕಾಲದ ಮೇಲೆ ಉತ್ತರ ದಿಕ್ಕಿಗೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಬಂದರು. ಆ ದುರ್ಯೋಧನ, ಭೀಷ್ಮ, ದ್ರೋಣ ಇವರನ್ನೆಲ್ಲ ಜಯಿಸುವುದಕ್ಕೆ ಉತ್ತರ ಕುಮಾರನೇ ಹೋದ. ಆಗ ಭಯದಿಂದ ತತ್ತರಿಸಿ ಹೋದ ವಿರಾಟ, ಏನು ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಮುಂದೆ ನನ್ನ ಮಗ ಯುದ್ಧಕ್ಕೆ ಹೋದನೆ? ಅಯ್ಯೋ, ಒಬ್ಬನೇ ಹೋಗಿದ್ದಾನಲ್ಲ, ಏನಾಯ್ತೋ ಏನೋ, ಯಾರಲ್ಲಿ ಅಪಾರವಾದ ಸೈನ್ಯವೆಲ್ಲ ಹೋಗಿ ನನ್ನ ಕುಮಾರ ಏನಾದ ಅಂತ ತಿಳ್ಕೊಂಡು ಬನ್ನಿ, ಯಾರ್ಯಾರು ಹೋಗಿದ್ದಾರೆ? ಆಗ ಪಕ್ಕದಲ್ಲಿದ್ದ ಸೈರಂದ್ರಿ ಹೇಳುತ್ತಿದ್ದಾರೆ, ಕುಮಾರನ ಸಂಗಡ ಸಾರಥಿಯಾಗಿ ಬೃಹನ್ನಳೆ. ಹಾಗಂದಾಗ ಅರಸ ಅಂದ, ಏನು ಮಾತನಾಡ್ತಿದ್ದೀಯ ಸೈರಂದ್ರಿ, ಆ ಗಂಡು ಹೆಣ್ಣಲ್ಲದ ನಪುಂಸಕನನ್ನು ಕಳುಹಿಸಿ ನನ್ನ ಮಗ ಬದುಕಿದ್ದಾನೋ ಸತ್ತಿದ್ದಾನೋ ತಿಳ್ಕೊಂಡು ಬನ್ನಿ. ಅಷ್ಟರೊಳಗಾಗಿ ಓಡಿ ಬಂದರಂತೆ ಗೋಪಾಲಕರು, ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾರೆ, ಮಹಾಪ್ರಭು ಜಯ. ಏನಂತೆ, ಹೌದು, ಉತ್ತರ ಕುಮಾರರು ಬಂದಿದ್ದ ಆ ಶತ್ರು ಪಕ್ಷದವರನ್ನೆಲ್ಲ ಹೊಡೆದೋಡಿಸಿಬಿಟ್ರು. ಮಹಾರಾಜ ಅಂದ, ಆ ಎಷ್ಟೇ ಆಗಲಿ, ನನ್ನ ಮಗ ಕಂಕಭಟ್ಟರೇ, ನನ್ನ ಮಗ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಆಗ ಕಂಕಭಟ್ಟರಾಗಿರುವ ಧರ್ಮರಾಜರು ಹೇಳ್ತಾರೆ, ನಿಜ, ಜೊತೆಯಲ್ಲಿ ಆ ಬೃಹನ್ನಳೆ ಎಂಬ ಸಾರಥಿ ಇರುವುದರಿಂದ ಅವನನ್ನು ಜಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಲ್ಲಿ, ನನ್ನ ಮಗನನ್ನು ಕರ್ಕೊಂಬನ್ನಿ, ವೈಭವದಿಂದ ಅಲಂಕಾರ ಮಾಡಿ ಕರ್ಕೊಂಬನ್ನಿ. ಏನ್ ನಾಡನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಆ ಅಲಂಕಾರ ಮಾಡಿರುವಾಗ ರಾಜಕುಮಾರ ರಥದಲ್ಲಿ ಕರ್ಕೊಂಬರ್ತಿದ್ದರೆ ಎಲ್ಲರೂ ಜೈಕಾರ ಹೇಳ್ತಿದ್ದಾರೆ,

ಉತ್ತರ ಕುಮಾರನಿಗೆ ನಾಡಿನಲ್ಲಿ ಎಲ್ಲೆಲ್ಲಿಯೂ ಸ್ವಾಗತ. ಸೇವಕನೊಬ್ಬ ನೋಡಿ ಬಂದು ಮಹಾರಾಜನಿಗೆ ಹೇಳಿದ, ಸ್ವಾಮಿ ಬರ್ತಿದ್ದಾರೆ. ಉತ್ತರ ಕುಮಾರರು ಮತ್ತು ಆ ಬೃಹನ್ನಳೆ ಇಬ್ಬರು ಬರ್ತಿದ್ದಾರೆ, ಹಾಗಾದರೆ ಅವರಿಬ್ಬರನ್ನು ಕರೆದುಕೊಂಡು ಬನ್ನಿ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಜೊತೆಯಲ್ಲಿ ಯುದ್ಧ ಮಾಡಿ ಜಯಿಸಿ ಬಂದಿರುವ ನನ್ನ ಮಗನ ಪರಾಕ್ರಮವನ್ನು ನೋಡಿದರ ಕಂಕಭಟ್ರೆ? ಕಂಕರು ಹೇಳಿದರು, ಆ ಸಾರಥಿ ಇರುವುದರಿಂದ ಹೀಗಾಗಿದೆ ಎಂದಾಗ, ಯಾವಾಗಲೂ ಸಾರಥಿಯನ್ನು ಹೊಗಳುತ್ತಾರೆ, ಬೇಸರವಾಗಿದೆ ಕೂತ್ಕೊಳ್ಳಿ ಎಂದು ಪಗಡೆಯಾಟದನ್ನು ಆಡ್ತಾ ಆಡ್ತಾ, ಆಹಾಹ ನನ್ನ ಮಗ ಎಂಥ ಪರಾಕ್ರಮಿ, ಏನು ದ್ರೋಣ ಅಂದ್ರೆ ಏನು, ಭೀಷ್ಮ ಅಂದ್ರೆ ಏನು ಅನ್ನುವಾಗ ಈ ಕಂಕಭಟ್ರು ಮತ್ತೆ ಹೇಳಿದರಂತೆ, ಅಯ್ಯ ಯಾರನ್ನೇ ಆದರೂ ಜಯಿಸಬಲ್ಲಂಥ ಒಂದು ಶಕ್ತಿ ಇರುವುದು ಎಲ್ಲಿ ಎಂದರೆ ಆ ಸಾರಥಿಯಾದ ಬೃಹನ್ನಡೆ. ಸಿಟ್ಟು ಬಂದಿದ್ದ ಕೈಯಲ್ಲಿದ್ದ ದಾಳವನ್ನು ತೆಗೆದು ಮುಖದ ಮೇಲೆ ಎರಚಿದರಂತೆ. ಧರ್ಮರಾಜರಿಗೆ ತಾಕಿದ ಕೂಡಲೇ ಅವರ ಹಣೆಯಿಂದ ರಕ್ತ ಬರಲು ಪ್ರಾರಂಭವಾಯಿತು. ಕೂಡಲೇ ಧರ್ಮರಾಜರು ತಮ್ಮ ಎರಡು ಕೈಗಳಿಂದ ರಕ್ತವನ್ನು ಹಿಡಿದು ಪಕ್ಕದಲ್ಲಿ ಸೈರಂದ್ರಿಯನ್ನು ನೋಡಿದರಂತೆ. ಸೈರಂದ್ರಿ ಬಂಗಾರದ ಬಟ್ಟಲನ್ನು ತಂದು ಕೊಟ್ಟಿದ್ದಾಳೆ. ಕಾರಣ, ಭೀಮಾರ್ಜುನರು ಪ್ರಮಾಣವನ್ನು ಮಾಡಿದರು, ನಮ್ಮ ಅಣ್ಣನ ದೇಹದಿಂದ ಒಂದು ತೊಟ್ಟು ರಕ್ತವನ್ನು ಕೆಳಗುರುಳಿಸಿದವರನ್ನ ವಂಶದ ಬೇರೆ ಕಿತ್ತು ಹಾಕಿಬಿಡುತ್ತೇವೆ ಎಂದು ಧರ್ಮರಾಜರು ಧರ್ಮವನ್ನು ಅನುಸರಿಸಿ ತಾವು ಒಬ್ಬ ಸೇವಕನನ್ನು ಕರೆದು ಹೇಳಿದರಂತೆ, ಉತ್ತರ ಕುಮಾರನನ್ನು ಮಾತ್ರ ಕರೆದುಕೊಂಡು ಬಾ. ಉತ್ತರ ಕುಮಾರ ಬಂದಿದ್ದಾನೆ, ಬೃಹನ್ನಳೆಯು ದೂರವಾಗಿ ಸರಿದಿದ್ದಾನೆ. ಕೂಡಲೇ ಮಹಾರಾಜ ಎದ್ದು ಬಂದು, ಮಗನೇ ನಿನ್ನಿಂದ ನನಗೆ ಕೀರ್ತಿ ಬಂತು, ಎಲ್ಲರನ್ನೂ ಜಯಿಸಿದೀಯ. ಆಗ ಉತ್ತರ ಹೇಳ್ತಾನೆ, ಅಪ್ಪ ಜಯಿಸಿದವನು ನಾನಲ್ಲ, ಒಬ್ಬ ಮಹಾನುಭಾವ ಬೇರೆ ಇದ್ದಾನೆ, ಅದು ತಿಳಿಯುತ್ತೆ ಎಂದು ಆ ದಿನ ಸುಮ್ಮನಾದರಂತೆ. ಸ್ವಲ್ಪ ಕಾಲ ಕಳೆಯಬೇಕು ಎಂದು ಎದುರು ನೋಡುತ್ತಿದ್ದರಲ್ಲ, ತಮ್ಮ ಕಾಲ ಕಳೆದು ಶುಭ ಕಾಲ ಬಂದದ್ದಕ್ಕಾಗಿ ಮಹಾನುಭಾವರಾದ ಪಾಂಡವರು ಮಾರನೆಯ ದಿನದಲ್ಲಿ ತಮ್ಮ ಶುಭ್ರವಾದ ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ದೆ ನೇರವಾಗಿ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ವಿರಾಟರಾದ ತನ್ನ ನಿತ್ಯ ಕರ್ತವ್ಯವನ್ನು ಮುಗಿಸಿಕೊಂಡು ಅರಮನೆಗೆ ಬಂದು ಸಿಂಹಾಸನವನ್ನು ಹತ್ತಿ ನೋಡಬೇಕು ಎಂದರೆ ಅಲ್ಲಿ ಕುಳಿತಿದ್ದಂಥ ಅವರನ್ನು ಕಂಡು, ಯಾರು ನೀವು? ಧರ್ಮರಾಜ ಹೇಳಿದ, ಅಯ್ಯ ನಾನೇ ಧರ್ಮರಾಜ. ಧರ್ಮರಾಜ ಈ ಸಿಂಹಾಸನವನ್ನು ಹತ್ತಲು ಕಾರಣ? ಆಗ ಪಕ್ಕದಲ್ಲಿದ್ದ ಅರ್ಜುನ ಹೇಳ್ತಾನೆ, ನೆನ್ನೆಯ ದಿನ ದಕ್ಷಿಣ ದಿಕ್ಕಿನ ಯುದ್ಧದಲ್ಲಿ ಜಯವನ್ನು ಗಳಿಸಿದವನು ನಮ್ಮಣ್ಣನಾದ ಭೀಮ, ಉತ್ತರ ದಿಕ್ಕಿನಲ್ಲಿ ಜಯವನ್ನು ಗಳಿಸಿದವನು ನಾನು. ಹಾಗಂದ್ರೆ ನಿಜವೇ ಕುಮಾರ? ಉತ್ತರ ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾನೆ, ಅಪ್ಪ ನಿಜವಾಗಲೂ ಜಯವನ್ನು ಗಳಿಸಿಕೊಟ್ಟವನು ಈ ಪಾರ್ಥ ಮಹಾರಾಜ. ಹೇಡಿಯಾಗಿದ್ದ ನನ್ನನ್ನ ಒಬ್ಬ ಧೀರನನ್ನಾಗಿ ಮಾಡಿದ ಈ ಸದ್ಗುರುವಪ್ಪ, ಈತನೇ ಇಲ್ಲದೆ ಹೋಗಿದ್ರೆ ನಮ್ಮ ನಾಡು ಉಳಿಯುತ್ತಿರಲಿಲ್ಲ. ಅಪ್ಪ ನಾನು ಸಮಯದಲ್ಲಿ ಪ್ರತ್ಯಕ್ಷನಾಗುತ್ತೇನೆ, ನನ್ನ ವಿಚಾರವನ್ನು ಹೇಳಬೇಡ ಎಂದು ಆತ ಹೇಳಿದ್ದರಿಂದ ನಾನು ಮೌನವಾದೆ, ಇದು ಸತ್ಯ. ವಿರಾಟರಾಜ ಹೇಳಿದ, ಇದೋ ನಿಮಗೆಲ್ಲರಿಗೂ ವಂದನೆ ಸಮರ್ಪಣೆ ಮಾಡ್ತೇನೆ. ನಾನು ಏನಾದರೂ ಅಪರಾಧ ಮಾಡಿದರೆ ದಯಮಾಡಿ ಕ್ಷಮಿಸಿ, ನನ್ನ ಮಗಳಾಗಿರುವ ಉತ್ತರೆಯನ್ನ ಈ ಅರ್ಜುನನ ಕೊಟ್ಟು ವಿವಾಹ ಮಾಡೋಣ. ಅರ್ಜುನ ಹೇಳಿದ, ಹಾಗೆ ಬೇಡಿ. ಕಾರಣ, ಯಾವತ್ತಾದರೂ ಒಂದು ದಿನವಾದರೂ ನಾನು ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ಕಂಡವನಲ್ಲ. ಆಕೆಯಂತೂ ಗುರುವೆಂಬ ಭಕ್ತಿಯಿಂದಲೇ ನಡೆದವಳಾದ್ದರಿಂದ ಆಕೆಯನ್ನ ನನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಕೊಟ್ಟು ವಿವಾಹವನ್ನು ಮಾಡೋಣ. ಹಾಗನ್ನುವ ವೇಳೆಗೆ ಎಲ್ಲರೂ ವರ್ತಮಾನವನ್ನು ಕಳಿಸಿದ್ದಾರಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಸಮಸ್ತ ಸೇನಾ ಪರಿವಾರ ಸಹಿತನಾಗಿ ಬಲರಾಮನನ್ನು ಕರೆದುಕೊಂಡು ಬಂದಿದ್ದಾನೆ. ಬಂದೊಡನೆಯೇ ಧರ್ಮರಾಜ ಕೈದುಗಳನ್ನು ಜೋಡಿಸಿ ಹೇಳಿದ, ಆಹಾ ಬಂದಿ.

ನಿನ್ನಿಂದಾಗಿ ನಾವು ಉದ್ಧಾರವಾದವು ತಂದೆ ಎಂದಾಗ ಜಗದೊಡೆಯನಾದ ಕೃಷ್ಣ ಆಶೀರ್ವಾದವನ್ನು ಮಾಡಿದ್ದಾನೆ. ಉತ್ತರೆಗೂ ಅಭಿಮನ್ಯುವಿಗೂ ವಿವಾಹ ಎಂಬತಕ್ಕಂಥದ್ದು ಏರ್ಪಡಿಸಿದ್ದಾರೆ. ಸಮಸ್ತ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ಪಾಂಡವರು ವನವಾಸ ಅಜ್ಞಾತವಾಸಾದಿಗಳನ್ನು ಕಳೆದು ಶುಭ ಸಮಾಚಾರವನ್ನು ಕೂಡಿದವರಾಗಿದ್ದಾರೆ ಎಂದಾಗ ಜಗದೊಡೆಯನಾದ ಕೃಷ್ಣನ ಒಲಿಮೆಯಿಂದ ಅಪಾರವಾದ ಜನಸ್ತೋಮದಲ್ಲಿ ಅವರಿಗೆ ವಿವಾಹ ನಡೆಯುತ್ತಾ ಇದೆಯಂತೆ. ಸುರರಂ

ವಿರಾಟನು ತನ್ನ ಮಗಳಾಗಿರ್ತಕ್ಕಂಥ ಉತ್ತರೆಯನ್ನ ಅಭಿಮನ್ಯುವಿಗೆ ಕೊಟ್ಟು ವಿವಾಹವನ್ನು ಮಾಡಿ ಪಾಂಡವರಿಗೆ ನಿಮಗೆ ಬೇಕಾದ ಈ ಧನ ಕನಕ ವಸ್ತು ವಾಹನಗಳನ್ನೆಲ್ಲ ಸ್ವೀಕರಿಸಿ ಈ ರಾಜ್ಯವೆಲ್ಲ ನಿಮ್ಮದೇ ಎಂದಾಗ ಶ್ರೀ ಕೃಷ್ಣ ಪರಮಾತ್ಮನು ಆಶೀರ್ವಾದವನ್ನು ಮಾಡಿ ಬಳುವಳಿಯಾಗಿ ತಂದುಕೊಟ್ಟಿದ್ದಾನೆ. ಅಂದಿನಿಂದ ಮಹಾನುಭಾವರಾದ ಪಾಂಡವರು ತಾವು ಶ್ರೀ ಕೃಷ್ಣನನ್ನು ಮುಂದಿಟ್ಟುಕೊಂಡು ರಾಯಭಾರಿಯಾಗಿ ಕಳುಹಿಸಿ ಆ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತಾವು ಜಯವನ್ನು ಅಪಾರವಾದ ಜಯವನ್ನು ಗಳಿಸಿದ್ದಾರೆ. ಜಗದೊಡೆಯನಾದ ಕೃಷ್ಣನ ಒಲುಮೆಯಿಂದ ಪಾಂಡವರು ನಾಡಿನಲ್ಲಿ ಬಂದು ಪಟ್ಟಾಭಿಷಿಕ್ತರಾಗಿ ಸುಕ್ಷೇಮದಿಂದ ಕೂಡಿದ್ದಾರೆ ಎಂದ ಮೇಲೆ ಜಗದೊಡೆಯನಾದ ಪರಮಾತ್ಮ ತನ್ನ ಭಕ್ತರನ್ನು ಕಾಪಾಡಲಿಕ್ಕೆ ಸರ್ವದಾ ಹೀಗೇ ಇರ್ತಾನೆ ಎಂಬತಕ್ಕಂಥ ವಿಚಾರವನ್ನು ತಿಳಿದು ನಾವು ಈ ಉತ್ತರ ಭೂಪನ ಕಥೆಗೆ ಮಂಗಳವನ್ನು ಹಾಡೋಣ.

ಇದುವರೆಗೂ ನೀವು ಕೇಳಿದ್ದು ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನನ್ನದೇನಿದೆ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿ ಮನೋಹರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ದಾಸಯ್ಯ ಬಂದ ಕಾಣೆ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ರಂಜನ್ ಆರ್ ಪ್ರಭು ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೇಳೋಣ, ಭಜನೆಯ ಮಾಡೋಣ ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ, ಅದುವೇ ನಮ್ಮ ಕನ್ನಡಿಗರ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ಭಕ್ತಿ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರಿ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತ ಭಕ್ತಿ ಗೀತೆಯತ್ತ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಇದೀಗ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಏನಿತೋ ಹೆಸರುಗಳು ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಅವರೇ ರಚನೆ ಮತ್ತು ಸಂಗೀತ ನಿರ್ದೇಶನ ನೀಡಿರುವಂತಹ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳು, ನಂತರ 9:30 ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸತ್ಯನಾರಾಯಣ ಸ್ವಾಮಿಯ ಮೇಲಿನ ಒಂದು ಗೀತೆಯನ್ನು. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 RJ ಅರ್ಪಿತಾ ಮೇಡಮ್ ನಡೆಸಿಕೊಡುವಂಥ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ.

0: ಅಕ್ಕರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.